ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ. ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 KV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ. KPTCL ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಂಪತ್ತು ಮತ್ತು ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು, ಅಂದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರವಾಗಲು ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಆಯೋಜನೆಗೊಂಡಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಪಾಲು ಸಮಬಾಳು ದೊರೆಯಬೇಕು ಎನ್ನುವುದು ಸರ್ಕಾರದ ಆಶಯ. ಅವಕಾಶ ವಂಚಿತ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳು ದೊರೆಯುವಂತಾಗಬೇಕು ಎನ್ನುವುದು ಸಂಕಲ್ಪ. ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸಮಾಜದಲ್ಲಿ ಜಾತಿ

ವ್ಯವಸ್ಥೆ ಹೋಗಲಾಡಿಸಲು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು. ಅಂದಾಗ ಮಾತ್ರ ಅವರು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯ ಎಂದು ಮುಖ್ಯಮಂತ್ರಿ ಹೇಳಿದರು. ಪೊಲೀಸರಿಗೆ ಸುಸಜ್ಜಿತ ವಸತಿ ಗೃಹಗಳನ್ನು ಕಲ್ಪಿಸುವ ಕಾರ್ಯಕ್ರಮ ಮುಂದುವರೆದಿದ್ದು, 40% ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 80% ವಸತಿ ಗೃಹಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ರಾಜ್ಯದಲ್ಲಿರುವ ಪೊಲೀಸ್ ಠಾಣೆಗಳ ಹಳೆ ಕಟ್ಟಡಗಳ ಬದಲಿಗೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ಬಹುತೇಕ ಪೊಲೀಸ್ ಠಾಣೆಗಳ ಹಳೆಯ ಕಟ್ಟಡಗಳನ್ನು ಕೆಡವಿ ಹೊಸದಾಗಿ ನಿರ್ಮಿಸಲಾಗಿದ್ದು,

0: ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆಯ ದೂರುಗಳಿಗೆ ತಕ್ಷಣವೇ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು. ಕುಡಿಯುವ ನೀರಿನ ಮೂಲಗಳು ಇಲ್ಲದಿರುವ ಕಡೆ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದರು. ಕುಡಿಯುವ ನೀರು ಪೂರೈಕೆಗೆ ಸಂಬಂಧಿಸಿದಂತೆ ಅನುದಾನದ ಕೊರತೆ ಇಲ್ಲ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ 25 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು, ಜಿಲ್ಲೆಗೆ ಇನ್ನೂ 3 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬರಲಿದೆ ಎಂದು ಸಚಿವರು ಹೇಳಿದರು. ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಕಾಲುಬಾಯಿ ಲಸಿಕೆ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕಳೆದ 2-3 ವರ್ಷಗಳಿಂದ ಹಸುಗಳಲ್ಲಿ ಕಾಲುಬಾಯಿ ರೋಗ ಕಂಡುಬಂದಿಲ್ಲ. ಆದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಲುಬಾಯಿ ಲಸಿಕೆಯನ್ನು ಪರಿಣಾಮಕಾರಿಯಾಗಿ ಹಾಕುವ ಕೆಲಸ ಆಗಬೇಕು ಎಂದರು. ಬೇಸಿಗೆ ಇರುವುದರಿಂದ ರಾಸುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಇನ್ನೂ 35 ವಾರಕ್ಕೆ ಆಗುವಷ್ಟು ಮೇವು ಜಿಲ್ಲೆಯಲ್ಲಿ ಸಂಗ್ರಹವಾಗಿದೆ. ರಾಸುಗಳ ಮತ್ತು ಹೈನುಗಾರಿಕೆ ಉತ್ಪಾದನೆ ಹೆಚ್ಚಿಸುವ ಕುರಿತು ಇಲಾಖೆಯಿಂದ ಕಾಲಕಾಲಕ್ಕೆ ರೈತರಿಗೆ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪದವಿ ಪಡೆಯುವುದು ಶಿಕ್ಷಣದ ಅಂತ್ಯವಲ್ಲ, ಬದಲಾಗಿ ಜವಾಬ್ದಾರಿಯುತ ಬದುಕಿನ ಆರಂಭ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆ ಬೆಳೆಸಿಕೊಳ್ಳಬೇಕು. ಶಿಕ್ಷಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ ಎಂದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಪಡೆಯುವ ಪದವಿ ಕೇವಲ ಜ್ಞಾನದ ಸಂಕೇತವಲ್ಲ, ಸಮಾಜಕ್ಕೆ ಉತ್ತಮ ದಿಕ್ಕು ನೀಡಬಲ್ಲ ಸಾಮರ್ಥ್ಯದ ಪ್ರತೀಕ. ಜ್ಞಾನ ದೇಗುಲದಿಂದ ಹೊರಬಂದು ಕರ್ಮಕ್ಷೇತ್ರ ಪ್ರವೇಶಿಸುತ್ತಿರುವ ನಿಮಗೆ ಶಿಕ್ಷಣ ಜೀವನ ಸಾರ್ಥಕಗೊಳಿಸಲು ಸಹಕಾರಿಯಾಗಲಿದೆ ಎಂದು ರಾಜ್ಯಪಾಲರು ಹೇಳಿದರು. ಘಟಿಕೋತ್ಸವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೋಣಂದೂರು ಲಿಂಗಪ್ಪ, ರಂಗಕರ್ಮಿ ಕೆವಿ ಅಕ್ಷರ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಚ್ ಎ ರಂಗನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಮೈಸೂರು ದಸರಾ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಮೆರೆಸುತ್ತಿದ್ದ ಅರ್ಜುನ ಆನೆಯ ಸ್ಮಾರಕವನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 4ರಂದು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದ್ದ ಅರ್ಜುನ ಆನೆಯ ಮೃತದೇಹವನ್ನು ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲವ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು KPTCL ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ.

0: ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಭೂವ್ಯಾಜ್ಯದ ಕಾರಣದಿಂದಾಗಿ ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆ ತಾಲೂಕಿನ ಕಡಂದಲೆ ಗ್ರಾಮದಲ್ಲಿ 400 ಕೆವಿ ಲೈನ್ ಕಾಮಗಾರಿ ಸ್ಥಗಿತಗೊಂಡಿತ್ತು. ಮಂಗಳೂರು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದ್ದು ತಡೆರಹಿತ ವಿದ್ಯುತ್ ಪೂರೈಕೆ ಅತ್ಯಗತ್ಯವಾಗಿದೆ. ಇಂಧನ ಸಚಿವರ ನಿರ್ದೇಶನದಂತೆ ಮುಂಬರುವ ಮುಂಗಾರಿನೊಳಗೆ ಈ ಯೋಜನೆ ಪೂರ್ಣಗೊಳಿಸಿ ವಿದ್ಯುತ್ ಪ್ರಸರಣ ಕಾರ್ಯ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಶತಮಾನ ಕಂಡ ಸರ್ಕಾರಿ ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ 2019-20 ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆಗೊಂಡ ಶಾಲೆಗಳ ಪ್ರಸ್ತುತ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಅಧ್ಯಯನ ಸಂಬಂಧ ವರದಿ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 3139 ಶತಮಾನ ಕಂಡ ಸರ್ಕಾರಿ ಶಾಲೆಗಳಿದ್ದು, ಈ ಪೈಕಿ ಪ್ರಥಮ ಹಂತದಲ್ಲಿ 31 ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ರಾಷ್ಟ್ರ ನಾಯಕರು ಭೇಟಿ ನೀಡಿದ ಖ್ಯಾತ ಕವಿಗಳು, ಎಂಜಿನಿಯರ್ಗಳು, ವಿಜ್ಞಾನಿಗಳು ವ್ಯಾಸಂಗ ಮಾಡಿದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸಿ ಯೋಜನೆಯನ್ನು ಹಂತ ಹಂತವಾಗಿ ಉಳಿದ ಶಾಲೆಗಳಿಗೂ ವಿಸ್ತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ದಾವಣಗೆರೆ ಜಿಲ್ಲೆಯಲ್ಲಿರುವ ಅನಧಿಕೃತ ಹೋಂಸ್ಟೇಗಳಿಗೆ ಕಡಿವಾಣ ಹಾಕಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದ್ದು, ಜಿಲ್ಲೆಯ ಎಲ್ಲಾ ಹೋಂಸ್ಟೇಗಳು ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 ಕೆವಿ ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 7ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಜಗತ್ ಸೃಷ್ಟಿಯ ಒಗ್ಗಟ್ಟನ್ನು ವಿವರಿಸ್ತಾ ಡಿ ವಿ ಜಿ ಅವರು ಮುಂದೆ 7ನೇ ಪದ್ಯದಲ್ಲೂ ಅದೇ ರೀತಿಯ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಬದುಕಿಗಾರ್ ನಾಯಕರು ಏಕನೋ ಅನೇಕರೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಕುದುರುವುದು ಅದೆಂತು
4: ಈ ಅವ್ಯವಸ್ಥೆಯ ಪಾಡು
3: ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ. ಸೊ ಈ ಪದ್ಯದಲ್ಲಿ ಸಾಧಾರಣವಾಗಿ ನಮ್ಮೆಲ್ಲರಲ್ಲಿರುವಂಥ ಒಂದು ಕಳವಳ, ಅದಿಗುದಿ ಒಳಗಡೆ ಬೇಯುತ್ತಾ ಇರುವಂತಹ ಪ್ರಶ್ನೆಗಳ ಒಂದು ಸುರಿಮಳೆ ನಮ್ಮ ಮನಸ್ಸಿನೊಳಗಡೆ ಯಾವಾಗಲೂ ಒಂದು ರೀತಿ ತಳಮಳ, ಒಂದು ರೀತಿಯ ಕಾತರ, ಒಂದು ರೀತಿಯ ಚಿಂತೆ ಕುದೀತಾ ಇರುತ್ತಂತೆ. ಸೊ ಆ ಅದಿಗುದಿ ಯಾಕೆ ಬರ್ತಾ ಇದೆ?

0: ಅಂತ ಪ್ರಶ್ನಿಸ್ಕೊಳ್ತಾರೆ. ಸೊ ನಮ್ಮ ಜೀವನದ ಗತಿ ಅದು ಹೇಗೆ ಅಂತ ನಿನ್ನೆ ಮಾತಾಡ್ತಾ ಇದ್ವಿ. ಫಸ್ಟ್ ರ್ಯಾಂಕ್ ಬಂದವರು ಹಿಂಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಫೇಲ್ ಆದಂಥ ವ್ಯಕ್ತಿ ಹಿಂಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಬ್ಬೊಬ್ಬರ ಜೀವನದ ಗತಿ ಒಂದೊಂದು ಥರ ಇರುತ್ತೆ. ಅಂತಹ ನನ್ನ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದಕ್ಕೆ ಬೇರೆ ಯಾರೋ ನಾಯಕರಿದ್ದಾರಾ, ಒಬ್ಬರು ಲೀಡರು? ನನ್ನ ಜೀವನ ಹಿಂಗೆ ಹೋಗಬೇಕು ಅಂತಂದರೆ ಅದಕ್ಕೆ ಕಾರಣ ಯಾರು, ಯಾರೋ ಒಬ್ಬರ ಅಥವಾ ಎಷ್ಟೊಂದು ಜನ ಸೇರಿಕೊಂಡು ನನ್ನ ಜೀವನವನ್ನು ರೂಪಿಸ್ತಾ ಇದ್ದಾರಾ, ಅದನ್ನು ನಾವು ನೋಡ್ತೀವಿ. ಸಾಧಾರಣವಾಗಿ ಏನಾಗುತ್ತೆ, ನಾನೇನೋ ಸಾಧನೆ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಆವಾಗ ನನಗೇನು ಅನಿಸುತ್ತೆ, ಓಹ್ ನಾನು ಸಾಧನೆ ಮಾಡಿದೆ, ನಾನೇ ಮಾಡಿಕೊಂಡಿದ್ದು ಅಂತ ಅನಿಸುತ್ತೆ. ಸಪೋಸ್ ಅದೇನೋ ನಾನು ಅಂದ್ಕೊಂಡಿದ್ದೆ ಆಗಲಿಲ್ಲಪ್ಪ, ಆಗ ನನ್ನನ್ನು ನಾನು ಬೈಕೊಳ್ಳಲ್ಲ. ನಾನೇನು ಅನ್ಕೋತೀನಿ, ನನ್ನ ಫ್ರೆಂಡು ಅವನಿದ್ನಲ್ಲ, ಅವನು ನನ್ನ ಕಾಲು ಅಡ್ಡ ಹಾಕಿ ನನ್ನನ್ನು ಎಳೆದ್ಬಿಟ್ಟ, ನಮ್ಮ ಮೇಷ್ಟ್ರು ನನಗೆ ಮಾರ್ಕ್ಸೇ ಕೊಡಲಿಲ್ಲ ಅದಕ್ಕೆ ನನಗೆ ಹಿಂಗಾಯಿತು, ಇನ್ನೊಬ್ರು ಹಿಂಗೇನೋ ಮಾಡ್ತೀನಿ ಅಂದಿದ್ರಲ್ಲ ಅವ್ರು ನನ್ನ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡಲಿಲ್ಲ ಅದಕ್ಕೆ. ಸೊ ಹೀಗೆ ಎಷ್ಟೊಂದು ಜನರು ಸಡನ್ನಾಗಿ ಬಂದುಬಿಡ್ತಾರೆ ನಮ್ಮ ಮನಸ್ಸಿನಲ್ಲಿ, ನನ್ನ ಜೀವನವನ್ನು ರೂಪಿಸಿದಂಥವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ನಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಏಕಾ ಅಂತ ನಾನು ಅಂದ್ಕೊಳ್ತಾ ಇದ್ದಿದ್ದು, ಈಗ ಸಡನ್ಲಿ ಅನೇಕರು ನನ್ನ ಜೀವನವನ್ನು ರೂಪಿಸಿದ್ರು ಅನ್ನೋ ರೀತಿನಲ್ಲಿ ಆಗ್ಬಿಡುತ್ತೆ. ಅದ್ರ ಜೊತೆಗೆ ನಮ್ಮ ಕೈಲಿ ಆಗದೇ ಇದ್ದಿದ್ದಕ್ಕೆ ನಾವು ಸಾಧಾರಣವಾಗಿ ಹೇಳೋವಂಥದ್ದು, ಅಯ್ಯೋ ನಂದೇ ಇದೇ ನನ್ನ ಕರ್ಮ ಅಂತಪ್ಪ, ನಾನೇನು ಮಾಡಲಿ, ವಿಧಿ, ಡೆಸ್ಟಿನಿ, ಫೇಟ್ ಅಂತ ಅಂದ್ಬಿಡ್ತೀವಿ. ಸೊ ಹೀಗಾಗಿ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಏನೂ ಆಗಲಿಲ್ಲ. ಸೊ ಏನೋ ಒಂದು ವಿಧಿ ಅನ್ನೋದಿದೆ, ಅದು ನನ್ನ ಜೀವನವನ್ನು ರೂಪಿಸ್ತಾ ಇದೆ ಅಂತ. ಅಷ್ಟೆಲ್ಲ ಇದ್ದರೂ ಈ ಪೌರುಷ ಅನ್ನುವಂಥ ಪದ ಬಹಳ ಎಲ್ಲ ವೇದವಾಂಗ್ಮಯದಲ್ಲಿ ಉಪಯೋಗ ಆಗಿರುವಂತಹ ಒಂದು ಪದ, ಈ ವಿಧಿನ ಅಥವಾ ಪೌರುಷನೋ ಅಂತ. ಅಂದರೆ ನರ ನಾರಾಯಣ, ಮನುಷ್ಯ ಪ್ರಯತ್ನ ಮುಖ್ಯವೋ ಅಥವಾ ದೈವ ನಿಯಾಮಕ ಮುಖ್ಯನೋ ಅನ್ನುವಂಥದ್ದು, ಇದು ಬಹಳ ಚರ್ಚಿತವಾದಂಥ ವಿಷಯ. ಸೊ ಹಾಗೆ ವಿಧಿ ನಮ್ಮ ಜೀವನವನ್ನು ರೂಪಿಸುತ್ತೋ ಅಥವಾ ನಮ್ಮ ಪ್ರಯತ್ನ, ನಮ್ಮ ಪೌರುಷ ಅದು ನಮ್ಮ ಜೀವನವನ್ನು ರೂಪಿಸುತ್ತೋ ಅಥವಾ ಸಮಾಜದಲ್ಲಿರುವಂಥ ಒಂದು ಚೌಕಟ್ಟು, ಇದು ಹಿಂಗೆ ಇರಬೇಕು, ರೋಡಲ್ಲಿ ಹಿಂಗೆ ಹೋಗಬೇಕು ಅಂತ ನಾವು ಹೇಳಿರ್ತೀವಿ. ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂತ ಹೇಳಿರ್ತೀವಿ, ಅದು ಧರ್ಮ, ಅದು ರೂಲ್ ಅಂತ. ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗಲ್ಲ, ನನಗೇನೋ ಆಕ್ಸಿಡೆಂಟ್ ಆಯಿತು, ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಉಳಿತಾ ಇತ್ತೇನೋ ತಲೆ, ನಾನು ಹಾಕ್ಕೊಳ್ಳಿಲ್ಲ. ಸೊ ಹೀಗೆ ಯಾವ್ಯಾವ ಅಂಶಗಳು ನಮ್ಮ ನಿತ್ಯದ ಜೀವನವನ್ನು ರೂಪಿಸುತ್ತೋ ಆ ಎಲ್ಲ ಅಂಶಗಳು ಮುಖ್ಯವಾಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಜಾಸ್ತಿ ಮುಖ್ಯ, ಕೆಲವು ಸಂದರ್ಭಗಳಲ್ಲಿ ಇನ್ಯಾವುದೋ ಮುಖ್ಯ ಅಂತ ಅನಿಸುತ್ತೆ. ಸೊ ಇದೆಲ್ಲ ನಾವು ನೋಡಿದಾಗ ಇದಕ್ಕೆ ಒಂದು ಸಿಸ್ಟಮ್ ಇಲ್ಲ, ಎಲ್ಲರಿಗೂ ಏಕಮುಖ್ಯವಾದಂತಹ ಏಕರೂಪವಾದಂತಹ ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಗೆ ಹೊರಗಿಂದ ನೋಡಿದಾಗ ಏನನ್ಸುತ್ತೆ, ಇದು ಅವ್ಯವಸ್ಥೆ, ಕೆಯೋಸ್. ಯಾರಿಗೆ ಹೆಂಗೆ ಬೇಕೋ ಹಂಗೆ ನಡೀತಾ ಇದೆ, ಅವ್ರಿಗೆ ಬೇಕಾದಂಗೆ ಅವರು, ಇವ್ರಿಗೆ ಬೇಕಾದಂಗೆ ಇವರು, ಈ ಥರ ನಡೀತಾ ಇದೆಯಲ್ಲ. ಇದು ವಾಸಿ ಆಗತ್ತೇನಪ್ಪ ಈ ಥರ ಪರಿಸ್ಥಿತಿ? ಇವಾಗ ನಾವು ಪ್ರಪಂಚದ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತಿನ ದಿವಸ ನೋಡಿದರೆ, ಅಲ್ಲೆಲ್ಲೋ ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲಿ ಇಸ್ರೇಲ್ನವರು ಅವ್ರು ಯುದ್ಧ ಮಾಡ್ತಾ ಇದ್ದಾರೆ, ಅಮೇರಿಕ ತಾನ್ ಕಾಲು ಹಾಕ್ಬಿಟ್ಟು ಇರಾನ್ ಜೊತೆ ಯುದ್ಧ ಶುರು ಮಾಡ್ತು. ಸೊ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೂ ಕೂಡ ಎಷ್ಟೊಂದು ತಳಮಳಕ್ಕೆ ಕಾರಣಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಏರುಪೇರುಗಳು ಯಾವತ್ತಾದರೂ ನಿಜಕ್ಕೂ ಸಮಸ್ಥಿತಿಗೆ ಬಂದು ಎಲ್ಲ ಕಡೆ ಶಾಂತಿ ನೆಲೆಸುತ್ತಾ ಅನ್ನೋಂಥ ದೊಡ್ಡ ಪ್ರಶ್ನೆ ಎಲ್ಲ ಕಡೆ ಈಗ ಕೇಳ್ಬರ್ತಾ ಇದೆ. ಸೊ ಎಲ್ಲರ ಮನಸ್ಸಿನಲ್ಲಿ ಈ ತಳಮಳ, ಈ ಸಂದೇಹ ಆಗುತ್ತೋ ಇಲ್ವೋ ಅನ್ನೋಂಥ ಕಳವಳ ತುಂಬಿರುತ್ತೆ. ಡಿ ವಿ ಜಿಯವ್ರು ಕೇಳ್ತಾ ಇರುವಂಥದ್ದು ಏನಂದರೆ, ಕಳವಳಕ್ಕೆ ಕಡೆಯೇ ಇಲ್ವಾ, ತಳಮಳದಲ್ಲೇ ನಾವು ಮುಳುಗೋಗಿರ್ತೀವ ಜೀವನ ಇಡೀ ಅಂತ. ಹಾಗೆ ಮುಂದುವರಿಸ್ತಾ ಮುಂದಿನ ಪದ್ಯದಲ್ಲೂ ಕೂಡ ಇದನ್ನೇ ಇನ್ನಷ್ಟು ವಿವರವಾಗಿ ಪ್ರಶ್ನೆಯ ರೂಪದಲ್ಲಿ ಮುಂದಿಡ್ತಾರೆ, ಅದನ್ನು ನೋಡೋಣ. ಕ್ರಮವೊಂದು ಲಕ್ಷ್ಯ ಒಂದು,
1: ಕ್ರಮವೊಂದು ಲಕ್ಷ್ಯ ಒಂದು,
0: ಉಂಟೇನು ಸೃಷ್ಟಿಯಲ್ಲಿ,
1: ಉಂಟೇನು ಸೃಷ್ಟಿಯಲ್ಲಿ,
0: ಭ್ರಮಿಪುದು ಏನು ಆಗಾಗ,
1: ಭ್ರಮಿಪುದು ಏನು ಆಗಾಗ,
0: ಕರ್ತೃವಿನ ಮನಸ್ಸು,
1: ಕರ್ತೃವಿನ ಮನಸ್ಸು,
0: ಮಮತೆಯುಳ್ಳವನಾಥ,
1: ಮಮತೆ ಉಳ್ಳವನಾಥ,
0: ಆದೊಡೀ ಜೀವಗಳು,
1: ಆದೊಡೀ ಜೀವಗಳು,
0: ಶ್ರಮ ಪಡುವುದೇಕಿಂತು ಮಂಕುತಿಮ್ಮ,
1: ಶ್ರಮ ಪಡುವುದೇಕಿಂತು ಮಂಕುತಿಮ್ಮ.

0: ಸೊ ಈಗ ಎಲ್ಲರ ಜೀವನಗತಿಗೆ, ಪ್ರಪಂಚದಲ್ಲಾಗ್ತಿರುವಂಥ ಎಲ್ಲ ಆಗುಹೋಗುಗಳಿಗೆ ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ, ಸಿಸ್ಟಮ್ ಇದೆ ಅಂತ ನಮಗೆ ಅನಿಸುತ್ತೆ ನಿಜವಾಗ್ಲೂ ಇವತ್ತಿನ ಆಗುಹೋಗುಗಳನ್ನು ನೋಡಿದ್ರೆ. ಅಂತಂದರೆ ಆ ಸಿಸ್ಟಮ್ ಇದೆಯಾ ಅಂತಲೇ ಪ್ರಶ್ನೆ ಬಂದ್ಬಿಡುತ್ತೆ. ನಾವು ಸೈನ್ಸ್ನಲ್ಲಿ ಕೂಡ ನಾವು ಇದನ್ನು ಕಲಿತೀವಿ, ಈಗ ನ್ಯೂಟನ್ಸ್ ಲಾ ಅಂತೆಲ್ಲ ನಾವು ಕಲ್ತಿದ್ದೀವಿ, ಗ್ರಾವಿಟೇಷನ್ ಗುರುತ್ವಾಕರ್ಷಣೆ ಎಲ್ಲ ನಾವು ಕಲ್ತಿದ್ದೀವಿ. ಸೊ ಪ್ರಪಂಚವನ್ನು ನಡೆಸ್ತಾ ಇರುವಂಥ, ವಿಶ್ವವನ್ನು ನಡೆಸ್ತಾ ಇರುವಂಥ ಮೂಲಭೂತವಾದಂತಹ ಕೆಲವು ವೈಜ್ಞಾನಿಕ ಸಿದ್ಧಾಂತಗಳಿವೆ. ಗ್ರಾವಿಟೇಷನ್ ಫೋರ್ಸ್ ಅನ್ನೋದೊಂದು, ಅದಕ್ಕೆ ಸೂರ್ಯ ಇದೆ, ಸೂರ್ಯನ ಸುತ್ತೂರು ಗ್ರಹಗಳು ಸುತ್ತಾ ಇವೆ, ಇದೆಲ್ಲ ನಾವು ಕ್ರಮ, ಇದೊಂದು ಗೊತ್ತು ನಮಗೆ. ಅದು ನಿಜವಾಗ್ಲೂ ಇದೆಯಾ ಅಂತ ಯಾಕೆ ಅನ್ಸುತ್ತೆ ನಮಗೆ ಅಂತಂದರೆ, ನಾವು ಆಚೆ ಈಚೆ ನೋಡಿದಾಗ ಆ ಥರದ ಒಂದು ಕ್ರಮ ಇದೆ ಅಂತ ಅನಿಸಲ್ಲ. ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇದೆ, ಒಂದೊಂದು ಸರ್ತಿ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಸೊ ಆ ಕ್ಷಣಕ್ಕೆ ಏನೋ ಒಂದು ನಡವಳಿಕೆ ರೀತಿ ಆಗ್ಬಿಟ್ಟಿದೆಯಲ್ವಾ, ಸೃಷ್ಟಿಯಲ್ಲಿ ನಿಜವಾಗ್ಲೂ ಒಂದು ಕ್ರಮ ಇದೆಯಾ ಅಂತ ಪ್ರಶ್ನೆ ಶುರುವಾಗುತ್ತೆ. ಲಕ್ಷ್ಯ ಒಂದು ಅಂದರೆ ಒಂದು ಗುರಿ, ನಾವು ಈ ದಾರಿನಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಯಾವುದೋ ಒಂದು ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಆ ಸೃಷ್ಟಿಗೆ, ನಮ್ಮ ಜೀವನಕ್ಕೆ, ಪ್ರಪಂಚಕ್ಕೆ, ಈ ಎಲ್ಲ ಆಗುಹೋಗುಗಳಿಗೆ ಏನಾದರೂ ಒಂದು ಲಕ್ಷ್ಯ, ಒಂದು ಗುರಿ ಅನ್ನೋದು ಇದೆಯಾ, ಅಥವಾ ಸುಮ್ಮನೆ ಏನೋ ಬೇಕಾಬಿಟ್ಟಿ ನಡೀತಾ ಇರುವಂಥ ಜೀವನಾನ ಇದು ಅಂತ ಕೇಳ್ತಾ ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಕರ್ತೃ ಅಂತಂದರೆ ನಾವು ಆಗಲೇ ಅಂದ್ಕೊಂಡಂತೆ ದೇವರು, ದೇವರು ಅನ್ನೋಂಥ ಒಂದು ಶಕ್ತಿ ಇದೆ, ಅದು ಎಲ್ಲವನ್ನು ಸೃಷ್ಟಿ ಮಾಡಿರೋವಂಥದ್ದು ಅಂತ. ಆ ಸೃಷ್ಟಿ ಮಾಡಿರೋವಂತಹ ಕರ್ತೃವಿನ ಮನಸ್ಸು ಆಗಾಗ ತನ್ನ ಏಕಾಗ್ರತೆಯನ್ನು ಕಳ್ಕೊಂಡ್ಬಿಡ್ತಾ ಇದೆಯೋ ಏನೋ. ಅಡುಗೆದು ಉದಾಹರಣೆ ನಾವು ತಗೊಂಡಿದ್ವಿ, ಅಮ್ಮ ಅಡುಗೆ ಮಾಡಿದಾಗ ಎಲ್ಲ ಉಪ್ಪು ಖಾರ ಸರಿಯಾಗಿತ್ತು. ಯಾವತ್ತೋ ಒಂದು ದಿವಸ ನಾನು ನೀನು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದ್ಕೊಳ್ಳೋಣ, ನಮ್ಮ ತಲೆ ಬೇರೆ ಎಲ್ಲೋ, ಗಮನ ಎಲ್ಲೋ ಹೊರಟೋಗಿದ್ದಾಗ ಉಪ್ಪು ಹಾಕಿದ್ನೋ ಇಲ್ವೋ ಅಂತ ನಮ್ಗೆ ಮರ್ತೋಗ್ಬಿಡುತ್ತೆ. ಕೆಲವು ಸತಿ ಉಪ್ಪೇ ಹಾಕಲ್ಲ, ಕೆಲವು ಸತಿ ಎರಡು ಸತಿ ಉಪ್ಪು ಹಾಕ್ಬಿಡ್ತೀವಿ. ಯಾಕೆ? ಭ್ರಮಿಪುದು ಆಗಾಗ ನಮ್ಮ ಮನಸ್ಸು. ಸೊ ನಾವು ಮಾಡ್ತಾ ಇರೋವಂಥ ಕೆಲಸದ ಕಡೆ ನಮ್ಮ ಗಮನ ಇಲ್ಲದೆ ಹೋದಾಗ ಏರ್ಪೇರುಗಳಾಗುತ್ತೆ. ಹಾಗೇನಾದರೂ ದೇವ್ರ ಮನಸ್ಸು ಕೂಡ ಏರ್ಪೇರಾಗ್ತಾ ಇದೆಯಾ? ಯಾವುದೋ ಭ್ರಮೆಗೆ ಒಳಗಾಗ್ಬಿಟ್ಟು ಒಬ್ಬ ವ್ಯಕ್ತಿಯ ಸೃಷ್ಟಿ ಮಾಡ್ತಾ ಇದ್ದಾನೆ ದೇವರು ಅಂತ ಅಂದ್ಕೊಂಡ್ರೆ ಆ ವ್ಯಕ್ತಿಗೆ ಯಾವುದೋ ಒಂದು ಶಕ್ತಿಯನ್ನು ಕೊಡದೆ ಮರೆತು ಹೋದ್ನ? ಅಥವಾ ಯಾವುದೋ ಒಂದು ಕೆಲಸ ಮಾಡದೇ ಇರೋದ್ರಿಂದ ಅಲ್ಲೆಲ್ಲೋ ಭೂಕಂಪ ಆಗೋಯ್ತಾ, ಇಲ್ಲೆಲ್ಲೋ ಪ್ರಳಯ ಆಗೋಯ್ತಾ, ಏನೋ ಒಂದು. ಸೊ ಆ ಥರ ಕರ್ತೃವಿನ ಮನಸ್ಸೇ ಭ್ರಮಿಸೋಗ್ತಾ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಏರ್ಪೇರುಗಳನ್ನು ನೋಡ್ತೀವಿ. ಇಲ್ಲದೆ ಹೋದರೆ ಜೀವನದಲ್ಲಿ ವ್ಯಕ್ತಿಗಳು ಯಾಕೆ ಇಷ್ಟು ಕಷ್ಟಪಡ್ಬೇಕಿತ್ತಪ್ಪ? ಒಬ್ಬೊಬ್ಬರಿಗೊಂದೊಂದು ರೀತಿಯ ಕಷ್ಟ, ಒಬ್ಬೊಬ್ಬರಿಗೊಂದೊಂದು ರೀತಿಯ ಕಷ್ಟದ ತೀವ್ರತೆ ಅಲ್ವಾ. ಎಲ್ಲರನ್ನೂ ಇಷ್ಟಪಡುವಂಥ ದೇವರು ಎಲ್ಲರನ್ನೂ ನಿಜಕ್ಕೂ ಸಮನಾಗಿ ಸೃಷ್ಟಿಸಿ ಎಲ್ಲರನ್ನೂ ಕಾಯ್ತಾ ಇದ್ದಾನೆ, ಪಾಲಿಸ್ತಾ ಇದ್ದಾನೆ ಅನ್ನೋದಾದರೆ ಈ ಎಲ್ಲ ಜೀವಿಗಳು ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕಾಗಿತ್ತು ಅಂತ ನಮ್ಮೆಲ್ರಿಗೂ ಅನಿಸೋದು ಸಹಜ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 7 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಈ ದಿನಗಳಲ್ಲಿ ಎಲ್ಲೆಡೆ ಮೊಬೈಲ್ ಫೋನ್ಗಳು ಲಭ್ಯವಿದೆ. ಈ ಸಾಧನವೊಂದು ಅದ್ಭುತ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಬ್ಬರು

ಇನ್ನೊಬ್ಬರು ಸಂಪರ್ಕಿಸಲು, ಮಾಹಿತಿ ತಲುಪಿಸಲು, ಫೋಟೋ ತೆಗೆಯಲು ಬೇಕಾದ ದಾಖಲೆಗಳು, ಮಾಹಿತಿ ಸಂಗ್ರಹಿಸಿಟ್ಟುಕೊಳ್ಳಲು, ಅಷ್ಟೇ ಅಲ್ಲ ಹೊಸ ಹೊಸ ವಿಚಾರಗಳನ್ನು ತಿಳಿಯಲು ಆನ್ಲೈನ್ ಮೂಲಕ ಅಂಗೈನಲ್ಲಿ ಜಗತ್ತನ್ನು ತೋರುವ ಮೊಬೈಲ್ ಎಲ್ಲರಿಗೂ ಪ್ರೀತಿ. ಯಾವುದೇ ಸಾಧನವನ್ನು ಜಾಗೃತಿಯಿಂದ ಬಳಸಿದರೆ ಅದು ಉಪಯೋಗಕಾರಿ. ಅದನ್ನು ಬೇಜವಾಬ್ದಾರಿಯಿಂದಲೋ, ದುರುಪಯೋಗದ ಉದ್ದೇಶದಿಂದಲೋ ಅಥವಾ ಎಚ್ಚರಿಕೆಯಿಲ್ಲದೆ ಬಳಸಿದರೆ ಅದು ಅಪಾಯಕಾರಿ. ಮೊಬೈಲ್ ಮತ್ತು ಅದರೊಡನೆ ಬಳಸಬಹುದಾದ ಆನ್ಲೈನ್ ಸೇವೆಗಳು, ಸಾಮಾಜಿಕ ಜಾಲತಾಣಗಳು ಉಪಯೋಗಕಾರಿ ಎನ್ನುತ್ತಲೇ ಅದರ ದುರುಪಯೋಗ ಅಪಾಯಕಾರಿ ಎನ್ನುವುದು ಎಲ್ಲರ ಅನುಭವಕ್ಕೆ ಬರುತ್ತಿದೆ. ದುರದೃಷ್ಟವಶಾತ್ ವಂಚಕರು, ಕಳ್ಳರು, ಶೋಷಕರಿಗೆ ಆನ್ಲೈನ್ ಸಾಮಾಜಿಕ ಜಾಲತಾಣಗಳು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಮೇಲೆ ಅಪರಾಧಿಕ ಕೃತ್ಯಗಳನ್ನು ಎಸಗಲು ಅವಕಾಶ ಮಾಡಿಕೊಟ್ಟಿದೆ. ಅವರಿಗೆ ಈ ಅವಕಾಶ ಸಿಕ್ಕಿದೆ ಎನ್ನುವುದಕ್ಕಿಂತ ಮೊಬೈಲ್ ಮತ್ತು ಇಂಟರ್ನೆಟ್ ಬಳಸುವ ಮಕ್ಕಳು ಮತ್ತು ಅವರ ಪೋಷಕರ ಬೇಜವಾಬ್ದಾರಿ ಅಥವಾ ಎಚ್ಚರಿಕೆ ವಹಿಸದ ಸ್ವಭಾವಗಳಿಂದಾಗಿ ವಂಚನೆ, ಲೈಂಗಿಕ ಶೋಷಣೆ, ದುರುಪಯೋಗಕ್ಕೆ ಬಲಿಯಾಗುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರೊಂದಿಗೆ ಆನ್ಲೈನ್ ಮೂಲಕ ಮಕ್ಕಳನ್ನು, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಸುಲಭವಾಗಿ ದುರುಪಯೋಗ ಮಾಡಿಕೊಳ್ಳುತ್ತಿರುವವರು ಅಪರಿಚಿತರಲ್ಲದೆ ಪರಿಚಿತರು, ಹತ್ತಿರದವರು ಮತ್ತು ಮಕ್ಕಳು ಯಾರನ್ನು ನಂಬುತ್ತಾರೋ ಅವರು ಇದ್ದಾರೆ ಎನ್ನುವುದು ಕಳವಳಕಾರಿ. ವಂಚಕರು ಮತ್ತು ಶೋಷಕರು ಆನ್ಲೈನ್ ಮೂಲಕ ಮಕ್ಕಳ ಅಶ್ಲೀಲ ಫೋಟೋ, ವಿಡಿಯೋ ಮತ್ತು ಮಾಹಿತಿಗಳನ್ನು ಯಾವುದೇ ಖರ್ಚಿಲ್ಲದೆ ದೂರ ದೂರದಲ್ಲಿರುವವರನ್ನು ಮತ್ತು ವೇಗವಾಗಿ ಹೆಚ್ಚು ಜನರನ್ನು ತಲುಪುತ್ತಾರೆ. ಇದು ಹೆಚ್ಚು ಹಾನಿಗೆ ಕಾರಣವಾಗಬಹುದು. ಜೊತೆಗೆ ಈ ಅಪರಾಧಿಕ ಕೃತ್ಯ ಗುಟ್ಟಾಗಿಯೇ ನಡೆಯುತ್ತದೆ. ಯಾರು ಅಪರಾಧಿಕ ಕೃತ್ಯ ಮಾಡಿದರೆಂದು ವಿಶೇಷವಾದ ತನಿಖೆ ನಡೆಸುವವರೆಗೆ ತಿಳಿಯುವುದೇ ಇಲ್ಲ. ಯಾರೋ ಯಾರಿಗೋ ಎಲ್ಲೋ ಆನ್ಲೈನ್ನ ವಿವಿಧ ವೇದಿಕೆಗಳಲ್ಲಿ, ಅಂದರೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇತ್ಯಾದಿ ಹಾಕಿದ ಚಿತ್ರಗಳನ್ನು ಇನ್ಯಾರೋ ಬೇರಾರಿಗೋ ಫಾರ್ವರ್ಡ್ ಮಾಡಿದರೆ ಅದು ಕೂಡ ಅಪರಾಧಿಕ ಕೃತ್ಯವೇ ಆಗುತ್ತದೆ. ಇಂತಹ ಚಿತ್ರಗಳನ್ನು ಸಂಬಂಧಿಸಿದ ಸಾಮಾಜಿಕ ಮಾಧ್ಯಮದ ವೇದಿಕೆಗಳು ತೆಗೆಯದಿದ್ದರೆ ಅಥವಾ ಅಳಿಸದಿದ್ದರೆ ಅಂತಹವು ಅಂತರ್ಜಾಲದಲ್ಲಿ ದೀರ್ಘಕಾಲ ಉಳಿದಿರುತ್ತದೆ. ಆನ್ಲೈನ್ ವಂಚಕರು ಮೊದಮೊದಲು ಮಕ್ಕಳಿಗೆ ಸಹಾಯ ಮಾಡುವ ಅಥವಾ ಒಗಳುವ ವಿಧಾನದ ಮೂಲಕ ಪರಿಚಯ ಮಾಡಿಕೊಂಡು ವೈಯಕ್ತಿಕ ವಿಚಾರಗಳನ್ನು ಸಂಭಾಷಣೆಗಳಲ್ಲಿ ಸಂಗ್ರಹಿಸಿ ಮುಂದೆ ಫೋಟೋ ಪಡೆದುಕೊಂಡು ವಿಶ್ವಾಸ ಬೆಳೆಸಿಕೊಳ್ಳುತ್ತಾರೆ. ಸಾಮಾಜಿಕ ಮಾಧ್ಯಮ ಇಲ್ಲವೇ ಫೋನ್ ಸಂಭಾಷಣೆಯಲ್ಲಿ ಯಾರಾದರೂ ಇದೆಲ್ಲವನ್ನು ಗೋಪ್ಯವಾಗಿಡಬೇಕು ಎಂದು ಮಕ್ಕಳಿಗೆ ಹೇಳಿದರೆ ಅದು ಅಪಾಯದ ಗಂಟೆ ಎಂದೇ ಭಾವಿಸಬೇಕು. ಮುಂದೆ ಒತ್ತಡ ಹೇರುವುದು, ಹೆದರಿಸುವುದು, ಹಣ ಮತ್ತು ಹೆಚ್ಚಿನ ಚಿತ್ರಗಳಿಗಾಗಿ ಪೀಡಿಸುವುದು ಆಗಬಹುದು. ಇದರಿಂದ ದೂರವಿರಲು ಬಹಳ ಮುಖ್ಯವಾಗಿ ಹುಡುಗಿಯರಾಗಲಿ ಹುಡುಗರಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತ ವ್ಯಕ್ತಿಗಳೊಡನೆ ಸ್ನೇಹ ಬೆಳೆಸುವುದು ಬೇಡವೇ ಬೇಡ. ಯಾರೋ ತಿಳಿಯದವರು ನಿಮ್ಮ ಫೋಟೋಗಳಿಗೆ ಹೊಗಳಿದರೆಂದು ಉಬ್ಬಬೇಡಿ. ಅಂಥವರನ್ನು ತಕ್ಷಣವೇ ಬ್ಲಾಕ್ ಮಾಡಿ. ಯಾರು ಕೂಡ ನಿಮ್ಮ ಗೆಳೆಯರು ಗೆಳತಿಯರು ಕೇಳಿದರೆಂದು ನಗ್ನ ಫೋಟೋಗಳನ್ನು ತೆಗೆಯಬೇಡಿ ಮತ್ತು ಕಳಿಸುವ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ. ಯಾರದೇ ಆಗಲಿ ಅವರ ಅಶ್ಲೀಲ ನಗ್ನ ಚಿತ್ರಗಳನ್ನು ನಿಮ್ಮ ಮೊಬೈಲ್ನಲ್ಲಿ ತೆಗೆಯುವ ಸಾಹಸಕ್ಕೂ ಹೋಗಬೇಡಿ. ಇದು ಅಪರಾಧಿಕ ಕೃತ್ಯವೇ ಆಗಿದೆ. ಯಾರದಾದರೂ ಫೋಟೋ ತೆಗೆಯುವ ಮೊದಲು ಅವರ ಅನುಮತಿ ತೆಗೆದುಕೊಳ್ಳುವುದು ಕಡ್ಡಾಯ. ಹಾಗೆಂದು ಅಶ್ಲೀಲ ಚಿತ್ರ ತೆಗೆಯುವುದು ಬೇಡ ಮತ್ತು ಅಂತಹ ಚಿತ್ರಗಳನ್ನು ಇತರರೊಡನೆ ಹಂಚಿಕೊಳ್ಳುವುದು ಅಪರಾಧಿಕ. ಅಕಸ್ಮಾತ್ ಯಾರಾದರೂ ಆನ್ಲೈನ್ ಮೂಲಕ ಎದುರಿಸಲು ಯತ್ನಿಸಿದರೆ ಆ ಕುರಿತು ನಿಮ್ಮ ಪೋಷಕರಿಗೆ ತಿಳಿಸಿ. ಅವರು ಇನ್ನು ಮುಂದುವರಿದರೆ ಪೊಲೀಸ್ ದೂರು ಕೊಡಲು ಹಿಂಜರಿಯಬೇಡಿ. ಈ ಹಿಂದಿನ ಅಂಕಣದಲ್ಲಿ ವಿವರಿಸಿದಂತೆ ಇದಕ್ಕಾಗಿ ಎದುರಿಸಿದವರ ಸಂದೇಶ ಅಥವಾ ಚಿತ್ರದ ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಳ್ಳಿ. ಬಹಳ ಮುಖ್ಯವಾಗಿ ಅಂಥವರನ್ನು ಬ್ಲಾಕ್ ಮಾಡಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್. ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ಧ 33 ರನ್ಗಳ ಜಯ. ವಾರ್ತೆಗಳ ವಿವರ. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಕ್ಷಣಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭಾಗವಹಿಸಲಿದ್ದಾರೆ. ಹೊಸ ಕ್ಷೇತ್ರಗಳಲ್ಲಿ ಮಿಲಿಟರಿ ಸಾಮರ್ಥ್ಯ ಎಂಬ ವಿಷಯದ ಮೇಲಿನ ಎರಡು ದಿನಗಳ ಸಮ್ಮೇಳನವು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗಿರುವುದರಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಸೈಬರ್, ಬಾಹ್ಯಾಕಾಶ ಮತ್ತು ಯುದ್ಧದ ಉದಯೋನ್ಮುಖ ಕ್ಷೇತ್ರಗಳಲ್ಲಿನ ಸವಾಲುಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿರ್ಣಾಯಕ ಅಂಚಿನೊಂದಿಗೆ ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯದ ಸಿದ್ಧ ಬಲಕ್ಕಾಗಿ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಮಾರ್ಗಸೂಚಿಯನ್ನು ರೂಪಿಸಲು ಸಮ್ಮೇಳನವು ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಸಮ್ಮೇಳನವು ಆಂತರಿಕವಾಗಿ ಅಭಿವೃದ್ಧಿಪಡಿಸಲಾದ ಭವಿಷ್ಯದ ಅನ್ವಯಿಕಗಳ ಪ್ರದರ್ಶನ ಮತ್ತು ಭವಿಷ್ಯದ ಯುದ್ಧ ಪರಿಕಲ್ಪನೆಗಳು ಮತ್ತು ಕಾರ್ಯಾಚರಣೆಯ ತಂತ್ರಗಳಿಗೆ ಸಂಬಂಧಿಸಿದ ಹೊಸ ಸಿದ್ಧಾಂತಗಳನ್ನು ಸಹ ಒಳಗೊಂಡಿರುತ್ತದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರು ಇಂದು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ. 4 ಹೊಸ ಕಾರ್ಮಿಕ ಸಂಹಿತೆಗಳ ಮೂಲಕ ಪರಿಚಯಿಸಲಾದ ಪರಿವರ್ತನಾ ಸುಧಾರಣೆಗಳಲ್ಲಿ ಈ ಕಾರ್ಯತಂತ್ರದ ಅನುಷ್ಠಾನವು ಆಧಾರವಾಗಿದೆ. ಇದು 29 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಸಮಗ್ರ ಸ್ತಂಭಗಳ ಅಡಿಯಲ್ಲಿ ಏಕೀಕರಿಸುತ್ತದೆ. ರಾಸಾಯನಿಕಗಳು, ವಿಷಕಾರಿ ವಸ್ತುಗಳು ಅಥವಾ ಭಾರಿ ಯಂತ್ರೋಪಕರಣಗಳನ್ನು ನಿರ್ವಹಿಸುವುದೂ ಸೇರಿದಂತೆ ಅಪಾಯಕಾರಿ ಅಥವಾ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ವೈದ್ಯಕೀಯ ತಪಾಸಣೆಗಳು ಕಡ್ಡಾಯವಾಗಿದೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9 ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅತ್ಯಂತ ಮಹತ್ವದ ರಾಜಕೀಯ

0: ಸಮಾವೇಶವಾಗಿ ಇದು ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟೀಯ ಮಟ್ಟದ ಅಗ್ರನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಸಂಜೆ ರಾಷ್ಟಪತಿ ಭವನದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅವರು ಗಣ್ಯರ ಗೌರವಾರ್ಥವಾಗಿ ಔತಣಕೂಟವನ್ನು ಆಯೋಜಿಸಿದರು. ಭಾರತ ವಿಯೆಟ್ನಾಂ ಸಂಬಂಧಗಳನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದು ವಿಪಕ್ಷೀಯ ಸಹಕಾರಕ್ಕೆ ವೇಗವನ್ನು ನೀಡುವುದಲ್ಲದೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಭಾರತ ಮತ್ತು ವಿಯೆಟ್ನಾಂ ಐತಿಹಾಸಿಕ, ನಾಗರಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಬೇರೂರಿರುವ ಆಳವಾದ ಸ್ನೇಹವನ್ನು ಹಂಚಿಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳು ಉನ್ನತ ಮಟ್ಟದ ವಿನಿಮಯ, ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಅಭಿವೃದ್ಧಿ ಪಾಲುದಾರಿಕೆ ಮತ್ತು ವ್ಯಾಪಾರ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಈ ಭೇಟಿಯ ಸಮಯದಲ್ಲಿ ಅಪರೂಪದ ಭೂಮಿಯ ಖನಿಜಗಳು, ಡಿಜಿಟಲ್ ಮತ್ತು ಹಣಕಾಸು ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ಮತ್ತು ಘೋಷಣೆಗಳನ್ನು ಮಾಡಲಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದರು. ಭಾರತ ಮತ್ತು ವಿಯೆಟ್ನಾಂ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಜಂಟಿ ಹೇಳಿಕೆಯ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮದಲ್ಲಿ ವಿಯೆಟ್ನಾಂ ಭಾಗವಹಿಸುವಿಕೆಯನ್ನು ಅವರು ಶ್ಲಾಘಿಸಿದರು. ರಕ್ಷಣೆ ಮತ್ತು ಭದ್ರತೆ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಸ್ತಂಭಗಳಾಗಿವೆ ಎಂದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ನೇತೃತ್ವದಲ್ಲಿ ಭಾರತ ವಿಯೆಟ್ನಾಂ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಎಂದು ರಾಷ್ಟಪತಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ನಡುವೆ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಭೇಟಿಯ ಭಾಗವಾಗಿ ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಹಲವಾರು ಹಿರಿಯ ಎನ್ಡಿಎ ನಾಯಕರು ಪಾಟ್ನಾದ ಗಾಂಧಿ ಮೈದಾನದಲ್ಲಿಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಅನುಸರಿಸಿದ ಸೂತ್ರದ ಆಧಾರದ ಮೇಲೆ ಸಂಪುಟ ವಿಸ್ತರಣೆಯನ್ನು ನಡೆಸಲಾಗುತ್ತಿದೆ. ಸುಮಾರು 15 ಬಿಜೆಪಿ ಮತ್ತು 14 ಜೆಡಿಯು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ್ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ. ಸಂಪುಟದ ಹೆಚ್ಚಿನ ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಯುನ ಪರಿಚಿತ ಮುಖಗಳಿಗೆ ನೀಡುವ ಸಾಧ್ಯತೆ ಇದೆ. ಭಾರತವು ಇಂದು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಕಳೆದ ವರ್ಷ May 7 ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಕನಿಷ್ಠ 100 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿತ್ತು. ಕಳೆದ ವರ್ಷ April 22 ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರು ನಡೆಸಿದ ಬರ್ಬರ ದಾಳಿಗೆ ಭಾರತ ನೀಡಿದ ಸೂಕ್ತ ಪ್ರತಿಕ್ರಿಯೆ ಇದಾಗಿತ್ತು. ಇಂದು ನಾವು ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹನೆ ನೀತಿಯ ಪ್ರದರ್ಶನವನ್ನು ಸ್ಮರಿಸುತ್ತಿದ್ದೇವೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ, ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 kg ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಕೃತಕ

0: ಬುದ್ಧಿಮತ್ತೆ ಎಐಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಸೈಬರ್ ಸುರಕ್ಷಾ ಎಐ ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಕ್ಲಾಡ್ ಮಿಥೋಸ್ನಂತಹ ಸುಧಾರಿತ ಕೃತಕ ಬುದ್ಧಿಮತ್ತೆ ಪರಿಕರಗಳು ವ್ಯವಸ್ಥೆಯಲ್ಲಿನ ದೋಷಗಳನ್ನು ಅತ್ಯಂತ ವೇಗವಾಗಿ ಪತ್ತೆ ಹಚ್ಚುವ ಮತ್ತು ಅವುಗಳನ್ನು ದುರುಪಯೋಗ ಪಡಿಸಿಕೊಳ್ಳುವ ಆತಂಕದ ನಡುವೆ ಸೆಬಿ ಈ ಕ್ರಮ ಕೈಗೊಂಡಿದೆ. ಪರಸ್ಪರ ಸಂಬಂಧ ಹೊಂದಿರುವ ಇಂದಿನ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ಬೃಹತ್ ಮಟ್ಟದ ಸೈಬರ್ ಅವಘಡಗಳನ್ನು ತಡೆಗಟ್ಟಲು ಬಲವಾದ ಸಮನ್ವಯತೆ, ನೈಜ ಸಮಯದ ಮಾಹಿತಿ ವಿನಿಮಯ ಮತ್ತು ನಿರಂತರ ಮೇಲ್ವಿಚಾರಣೆ ಅಗತ್ಯವಿದೆ ಎಂದು ಸೆಬಿ ಒತ್ತಿ ಹೇಳಿದೆ. ನವದೆಹಲಿಯಲ್ಲಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನೋಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು, ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ಅನ್ನು 33 ರನ್ಗಳಿಂದ ಸೋಲಿಸಿತು. ಸನ್ರೈಸರ್ಸ್ ಹೈದರಾಬಾದ್ ನಿಗದಿಪಡಿಸಿದ 236 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 202 ರನ್ ಗಳಿಸಿತು. ಇದಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 235 ರನ್ ಗಳಿಸಿತು. ಪ್ಯಾಟ್ ಕಮಿನ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ಧ 33 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಸಮಯ ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ ಸರಗೂರು ತಾಲೂಕಿನ ಬಿಡುಗಲು ಪಡವಲು ಶ್ರೀ ವಿರಕ್ತ ಮಠದ ಇತಿಹಾಸ ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರ ಹಾಗೂ ಆಚರಣೆಗಳ ಕುರಿತು ಮಠದ ಶ್ರೀಗಳಾದ ಶ್ರೀ ಮಹಾದೇವ ಸ್ವಾಮಿಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನ ಪಡವಲು ಶ್ರೀ ವಿರಕ್ತ ಮಠ ಬಿಡಗಲು, ಇದರ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಮಹಾದೇವ ಸ್ವಾಮಿಗಳು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ನಮಸ್ಕಾರ
0: ಸರ್. ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಶ್ರೀ ಮಹಾದೇವ ಸ್ವಾಮಿಗಳು. ಕೊಡಗಲು ಶ್ರೀ ವಿರಕ್ತ ಮಠದ ಪೀಠಾಧ್ಯಕ್ಷರಾಗಿದ್ದೇನೆ.
0: ಈ ಪಡವಲ ಶ್ರೀ ವಿರಕ್ತ ಮಠದ ಉಗಮದ ಹಿನ್ನೆಲೆ ಏನು, ಈ ಮಠದ ಪರಂಪರೆ ಎಷ್ಟು ಪುರಾತನವಾದದ್ದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
1: ಪಡವಲು ಶ್ರೀ ವಿರಕ್ತ ಮಠವು ಪಶ್ಚಿಮ ವಾಹಿನಿಯಾಗಿ ಹರಿತಾ ಇರುವಂತಹ ಕಪಿಲಾ ನದಿ ದಡದಲ್ಲಿದೆ. ಸುಮಾರು 350 ವರ್ಷಗಳ ಹಿಂದೆ ಇದು ಸ್ಥಾಪನೆ ಆಗಿರುವಂತಹದ್ದು. ತದನಂತರದಲ್ಲಿ ಪಡವಲು ಶ್ರೀ ವಿರಕ್ತ ಮಠವು

0: ಒಂದು ಪವಿತ್ರ ತಾಣವಾಗಿದೆ. ಮುಂಚೆ ಸಾಮಾನ್ಯವಾಗಿ ಮೈಸೂರು ಮತ್ತು ಚಾಮರಾಜ ಜಿಲ್ಲಾ ಎಲ್ಲ ಮಠಗಳು ಕೂಡ ಉತ್ತರ ಕರ್ನಾಟಕದಿಂದ ಬಂದಂತಹ ಯತಿಗಳಿಂದ ಸ್ಥಾಪನೆ ಆಗಿರುವಂತಹದ್ದು. ಅದರಲ್ಲಿ ಈ ಮಠವು ಕೂಡ ಉತ್ತರ ಕರ್ನಾಟಕದಿಂದ ಬಂದಂತಹ ಒಬ್ಬ ಪುಣ್ಯ ಪುರುಷರಿಂದ ಸ್ಥಾಪನೆ ಆಯಿತು. ಮತ್ತು ಈ ಭಾಗದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತಹ ಇದರಲ್ಲಿ ಮಠಗಳೆಲ್ಲವೂ ಸ್ಥಾಪನೆ ಆಗಿರುವಂತಹದ್ದು ಸಮಾಜದಲ್ಲಿರುವಂತಹ ಕಟ್ಟುಪಾಡುಗಳು, ಮೂಢನಂಬಿಕೆಗಳು ಇವುಗಳನ್ನ ತೊಲಗಿಸುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕಾಗಿ ಈ ಮಠಗಳು ಸ್ಥಾಪನೆ ಆಗ್ತವೆ. ಅದರಲ್ಲಿ ಈ ಮಠವು ಕೂಡ ಒಂದಾಗಿರುವಂತಹದ್ದು.
1: ಸರ್, ಈ ಒಂದು ಕಡುವಲು ಶ್ರೀ ವಿರಕ್ತ ಮಠದ ಸ್ಥಾಪಕ ಗುರುಗಳಾದ ಶ್ರೀಗಳ ವ್ಯಕ್ತಿತ್ವ ಮತ್ತು ಅವರ ಒಂದು ತಪೋಶಕ್ತಿಯ ಬಗ್ಗೆ ಸ್ವಲ್ಪ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದಾದ್ರೆ.
0: ಕಡುವಲು ಶ್ರೀ ವಿರಕ್ತ ಮಠದ ಮೂಲ ಗುರುಗಳು ನಾನು ಆಗ್ಲೇ ಹೇಳಿದಾಗ ಉತ್ತರ ಕರ್ನಾಟಕದಿಂದ ಬಂದಂತವರು. ಅವರ ಮೂಲ ಹೆಸರು ವೀರತ್ತ ಸ್ವಾಮಿಗಳು ಅಂತ. ಅವರು ಸಂಸ್ಥಾಪಕರಾಗಿ ಮೊದಲನೇ ಗುರುಗಳಾಗಿ ಇದ್ದಂಥವರು. ಮತ್ತು ಈ ಮಠ ಅವರು ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಗುಡಿಸಲಿನಿಂದ ಸ್ಥಾಪನೆ ಆಗಿತ್ತು. ಮುಂಚೆ ಎಲ್ಲ ಸಾಮಾನ್ಯವಾಗಿ ಗುಡಿಸಲುಗಳಲ್ಲೇ ವಾಸ ಮಾಡಿದಂತ ಪದ್ಧತಿ ಇತ್ತು. 550 ವರ್ಷಗಳ ಮುಂಚೆ ಎಲ್ಲ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ರು. ಮತ್ತು ಈ ಪ್ರದೇಶ ಅವಾಗೆಲ್ಲ ತುಂಬಾ ಯಥೇಚ್ಛವಾದಂತ ಅಂದ್ರೆ ದಟ್ಟವಾದಂತ ಕಾಡಿನಿಂದ ಕೂಡಿತ್ತು. ನಾನು ಕಾಡಿನ ಮಧ್ಯದಲ್ಲಿ ಬಂದು ಯಾವಾಗ್ಲೂ ನದಿ ದಂಡೆಯಲ್ಲಿ ಯಾವುದೇ ಮಂದಿರಗಳಾಗ್ಬೋದು ಅಥವಾ ಮಠಗಳಾಗ್ಬೋದು ಸ್ಥಾಪನೆ ಆದ್ರೆ ಅದಕ್ಕೆ ಆದಂತ ಒಂದು ವಿಶೇಷತೆ ಇರುತ್ತೆ ಮತ್ತು ಒಂದು ಐತಿಹ್ಯವಾದ ಸ್ಥಳ ಆಗಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ಕಪಿಲಾ ನದಿ ವಿಶೇಷವಾಗಿ ಪಶ್ಚಿಮ ವಾಹಿನಿಯಾಗಿ ಹರಿತಾ ಇದೆ. ಇಲ್ಲಿ ಪಶ್ಚಿಮ ವಾಹಿನಿಯಾಗಿ ಹರಿಯುವಂತಹದ್ದು ಯಾವಾಗ್ಲೂ ಕೂಡ ಅಂತ ಸ್ಥಳ, ಅಂತ ದಂಡೆ ಪವಿತ್ರ ಸ್ಥಾನ ಆಗಿರುವಂತಹದ್ದು. ಈ ಕಪಿಲಾ ನದಿ ಇಲ್ಲಿ ಪಶ್ಚಿಮವಾಗಿ ಹರಿಯುವಂತಹದ್ದು. ಇದನ್ನ ಬಿಟ್ರೆ ಇನ್ನೆಲ್ಲೋ ಕಪಿಲಾ ನದಿ ಪಶ್ಚಿಮವಾಗಿ ಹರಿಯೋದಿಲ್ಲ. ಮತ್ತು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಕೂಡ ಪಶ್ಚಿಮ ವಾಹಿನಿಯಾಗಿ ಹರಿಯೋ ಕಾರಣಕ್ಕಾಗಿ ಎಲ್ಲೂ ಕೂಡ ಅದನ್ನ ಪವಿತ್ರ ಸ್ಥಳ ಅಂತ ಕರೀತಾರೆ. ಹಾಗೇನೆ ಈ ಒಂದು ಮಠ, ಈ ಒಂದು ದಡದಲ್ಲಿ, ಕಪಿಲಾ ನದಿಯ ದಡದಲ್ಲಿ ವೀರತ್ತ ಸ್ವಾಮಿಗಳು ಅನ್ನೋರು ಗುಡಿಸಿನಿಂದ ಈ ಮಠವನ್ನ ಪ್ರಾರಂಭ ಮಾಡ್ತಾರೆ. ತದನಂತರದಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನ ಒಡಗೂಡಿ ಒಂದು ಮಠ ಸ್ಥಾಪನೆ ಮಾಡಿ ಭಕ್ತರಲ್ಲಿರುವಂತಹ ಭಕ್ತರ ಆಗುವಗಳಿಗೆ ಸ್ಪಂದಿಸುತ್ತ ಅವರ ಏಳಿಗೆಗೆ ಶ್ರಮಿಸ್ತಾ ಬರ್ತಾರೆ. ಮತ್ತು ಅವರ ಪವಾಡದ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರ ಮೂಲ ಹೆಸರು ವೀರತ್ತ ಸ್ವಾಮಿಗಳು. ಅವರು ಒಮ್ಮೆ ಪೂಜೆ ಮಾಡ್ತಾ ಕುಳಿತಿರ್ಬೇಕಾದ್ರೆ ಭಕ್ತರು ಕೂಡ, ಕೆಲವೊಂದು ಭಕ್ತರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಾಳಿಂಗ ಸರ್ಪ ಸ್ಪರ್ಶ ಮಾಡುತ್ತೆ. ಕಾಳಿಂಗ ಸರ್ಪ ಸ್ಪರ್ಶ ಮಾಡಿದ ನಂತರದಲ್ಲಿ ಎಲ್ಲ ಭಕ್ತರು ಕೂಡ ಅವರನ್ನ ಮೊರೆ ಹೋಗ್ತಾರೆ, ನೀವು ಔಷಧಿಯನ್ನು ತೆಗೆದುಕೊಳ್ಬೇಕು, ತೊಂದರೆ ಆಗುತ್ತೆ ಅಂತ ಹೇಳಿ. ಆದ್ರೂ ಅವರು ಅದು ಯಾವುದಕ್ಕೂ ಕಿವಿಗೊಡದೇನೆ ಅವರು ಒಂದು ಪೂಜಾ ಕೋಣೆಗೆ ಹೋಗಿ ಧ್ಯಾನಸಕ್ತರಾಗ್ತಾರೆ. ಪೂಜೆಯಲ್ಲೇ ಇದ್ದು ಒಂದು ಕೆಲವು ಗಂಟೆಗಳ ನಂತರ ಅವರು ಸುರಕ್ಷಿತವಾಗಿ ಹೊರಬರ್ತಾರೆ, ಯಾವುದೇ ತೊಂದರೆ ಇಲ್ಲದೇನೆ, ಅಂದ್ರೆ ಯಾವುದೇ ಔಷಧಿಯನ್ನ ತೆಗೆದುಕೊಳ್ಳದೇನೆ, ಕೇವಲ ಅವರ ತಪಶಕ್ತಿಯಿಂದ, ಅವರ ಪೂಜಾ ನಿಷ್ಠೆಯಿಂದ ಅವರು ಒಂದು ಕಾಳಿಂಗ ಸರ್ಪ ಕಚ್ಚಿದ್ರು ಕೂಡ ಅದರ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ತಾರೆ. ಕಾರಣಕ್ಕಾಗಿ ಅವರಿಗೆ ಕಾಳ ಒಡೆಯ ಗುರುಗಳು ನಾಮಾಂಕಿತ ಬರುತ್ತೆ. ಅಂದ್ರೆ ಭಕ್ತರು ಅವ್ರನ್ನ ಕಾಳಿಂಗ ಸರ್ಪವನ್ನ ಜಯಿಸಿದ್ದಕ್ಕಾಗಿ ಕಾಳ ಒಡೆಯ ಗುರುಗಳು ಕರೀತಾರೆ. ಅದವರ ಪವಾಡ ವಿಶೇಷ.
1: ಅವರ ಒಂದು ದಿನಚರಿ ಯಾವ ರೀತಿಯಾಗಿರ್ತಿತ್ತು, ಆ ದಿನಗಳಲ್ಲಿ ಅವರ ಒಂದು ತಪೋಶಕ್ತಿ ಯಾವ ರೀತಿಯಾಗಿರ್ತಿತ್ತು ಅಂತ ತಿಳಿಸಿದ್ರಿ. ಒಂದು ಕಾಲಿಂಗ ಸರ್ಪ ಕಚ್ಚಿದ್ರು ಸಹ ಅವರು ಯಾವುದೇ ರೀತಿ ಒಂದು ಮದ್ದನ್ನ ತೆಗೆದುಕೊಳ್ಳದೆ ಅವರ ಒಂದು ತಪಾಶಕ್ತಿಯಿಂದಾನೆ ಅವರು ಅವರ ಒಂದು ಕಾಳಿಂಗ ಸರ್ಪದ ವಿಷವನ್ನ ಸಂಪೂರ್ಣವಾಗಿ ದಹಿಸಿಕೊಂಡು ಹೊರಬಂದ್ರು ಅಂತ. ಅದೇ ರೀತಿಯಾಗಿ ಆ ದಿನಗಳಲ್ಲಿ ಆ ಒಬ್ಬ ಸ್ವಾಮಿಗಳ ಒಂದು ದಿನಚರ್ಯ ಹೇಗಿತ್ತು, ಈ ಒಂದು ಕಡುವಲು ಶ್ರೀ ವಿರಕ್ತ ಮಠವನ್ನ ಸ್ಥಾಪನೆ ಮಾಡಬೇಕಾದ್ರೆ ಅವ್ರು ಏನೆಲ್ಲ ಒಂದು ಉದ್ದೇಶವನ್ನ ಇಟ್ಕೊಂಡು ಮುಂದಾಲೋಚನೆಗಳನ್ನ ಇಟ್ಕೊಂಡು ಈ ಒಂದು ಮಠವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ.
0: ಸಂಪೂರ್ಣವಾಗಿ ನಮ್ಗೆ ಗೊತ್ತಿರೋದಿಲ್ಲ. ಅಂದ್ರೆ ಅವರ ದಿನಚರಿ ಅಂದ್ರೆ ಪೂಜಾ

0: ನಿಷ್ಠೆ ಇರ್ತಿತ್ತು ಯಾವಾಗ್ಲೂ. ತ್ರಿಕಾಲ ಪೂಜೆ ಮಾಡ್ತಾ ಇದ್ರು ಅಂತ ಕೇಳಿದ್ದೇವೆ. ಜೊತೆಗೆ ಈ ಭಾಗದ ಎಲ್ಲ ಭಕ್ತರನ್ನ ಒಂದು ಶ್ರೇಯೋಭಿವೃದ್ಧಿಗೆ ಅವರ ಪೂಜಾ ನಿಷ್ಠೆಯಿಂದ ಅನುಕೂಲ ಆಗ್ಬೇಕು ಅನ್ನೋ ಒಂದು ಮನೋಭಾವವನ್ನ ಇಟ್ಕೊಂಡು ಮುಂದುವರಿತಾ ಇದ್ರು. ಮತ್ತು ಈ ಒಂದು ಮಠಕ್ಕೆ ಬೇಕಾದಂತಹ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಇರ್ತಾ ಇತ್ತು. ಮತ್ತು ಒಂದು ಆಸ್ತಿ ಇರ್ಬೋದು ಅಥವಾ ಮತ್ತೊಂದು ಏನ್ ಮೂಲಭೂತ ಸೌಕರ್ಯಗಳನ್ನ ಏನೇನ್ ಮಾಡ್ಬೇಕು ಅದನ್ನೆಲ್ಲವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಅವರ ದಿನನಿತ್ಯದ ಕಾರ್ಯವೈಖರಿ ಇರ್ತಾ ಇತ್ತು.
1: ಸರ್, ಈ ಒಂದು ಮಠದ ಗುರು ಪರಂಪರೆಯ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ತನಕ ಸುಮಾರು ಎಷ್ಟು ಗುರುಗಳು ಬಂದಿದ್ದಾರೆ, ಆ ಒಂದು ಗುರು ಪರಂಪರೆಯ ವಿಶೇಷತೆಗಳು ಏನಿತ್ತು ಅನ್ನೋದ್ರ ಬಗ್ಗೆ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ನೀವು ಇಲ್ಲಿ ತನಕ 5 ಜನ ಮೂಲ ಸಂಸ್ಥಾಪಕ ಗುರುಗಳನ್ನು ಸೇರಿ 5 ಜನ ಗುರುಗಳು ಆಗಿ ಹೋಗಿದ್ದಾರೆ. ನಾನು 6ನೇ ಗುರುಗಳಾಗಿ ಪ್ರಾಧ್ಯಕ್ಷನಾಗಿದ್ದೇನೆ. ಅದರಲ್ಲಿ 2ನೇ ಗುರುಗಳು ಶಿವನಂಜಯ ಸ್ವಾಮಿಗಳು ಅಂತ, 3ನೇ ಗುರುಗಳು ಗುರುಪಾದ ಸ್ವಾಮಿಗಳು ಅಂತ, 4ನೇ ಗುರುಗಳು ಪುಟ್ಟ ಸ್ವಾಮಿಗಳು ಅಂತ, 5ನೇ ಗುರುಗಳು ಅಂದ್ರೆ ನನಗಿಂತ ಹಿಂದೆ ಇದ್ದಂತವರು ಶಿವಪ್ಪ ಸ್ವಾಮಿಗಳು ಅಂತ. ಅವರೆಲ್ಲರೂ ಕೂಡ ಈ ಮಠದ ಏಳಿಗೆಗಾಗಿ ಮತ್ತು ಈ ಭಾಗದ ಎಲ್ಲ ಭಕ್ತರ ಒಂದು ಶ್ರೇಯೋಭಿವೃದ್ಧಿಗಾಗಿ ಸಮಾಜ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮತ್ತು ಹಲವಾರು ರೀತಿಯ ಕಾರ್ಯಗಳನ್ನ ನಡೆಸಿಕೊಂಡು ಬಂದವರು ಇದ್ದಾರೆ. ಮತ್ತು 3ನೇ ಗುರುಗಳಾಗಿದ್ದಂತಹ ಗುರುಪಾದ ಸ್ವಾಮಿಗಳವರು ಅವರು ಒಂದು ಪ್ರವಚನ ಕಾರ್ಯಕ್ರಮ ನಿಮಿತ್ತ ಧಾರವಾಡ ಜಿಲ್ಲೆಯ ನರಗುಂದಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಅವರು ಅಲ್ಲಿ 1 ತಿಂಗಳ ಕಾಲ ಬಸವ ಪುರಾಣ ಪ್ರವಚನ ನಡೀತಾ ಇರುತ್ತೆ. ಬಸವ ಪುರಾಣ ನಡೀತಾ ಇರುವಂತ ಪ್ರತಿ ದಿನವೂ ಕೂಡ ಅವರ ಉಪಸ್ಥಿತಿ ಇರುತ್ತೆ, ಉಪಸ್ಥಿತಿ ಮತ್ತು ಅವರ ಪೂಜೆ ಎಲ್ಲವೂ ಕೂಡ ಇರುತ್ತೆ. ಅಂತ್ಯದ ದಿನ ಅಂದ್ರೆ ಕೊನೆಯ ದಿನ ಬಸವಣ್ಣನವರು ಕೂಡ ಲಿಂಗೈಕ್ಯರಾದ್ರು ಅಂತ ಪುರಾಣ ಪ್ರವಚನಕಾರರು ಹೇಳಿದಂತ ಸಂದರ್ಭದಲ್ಲಿ ಇವರು ಕೂಡ ಕುಳಿತಲ್ಲೇ ಐಕ್ಯವಾದ್ರು ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಅವರು ನರಗುಂದದಲ್ಲೇ ಐಕ್ಯವಾದಂತವರು. ಅಂದ್ರೆ ಬಸವಪುರಾಣ ಪ್ರವಚನ ಅಂತ್ಯವಾದಂತ ಸಂದರ್ಭದಲ್ಲೇ ಇವರು ಕೂಡ ತಮ್ಮ 19ನೇ ವಯಸ್ಸಿನಲ್ಲೇ ಲಿಂಗೈಕ್ಯರಾದ್ರು. ಅದು ಒಂದು ಶ್ರೇಷ್ಠವಾದಂತ ಒಂದು ಪವಾಡ ಇಲ್ಲಿ ನಡೆದಿರುವಂತಹದ್ದು. ಹಾಗಾಗಿ ಅದು ನರಗುಂದದಲ್ಲೇ ಅವರು ಐಕ್ಯವಾದಂತಹದ್ದು. ಹಾಗಾಗಿ ಇಷ್ಟು ಗುರು ಪರಂಪರೆಯು ಕೂಡ ಸಮಾಜದ ಏಳಿಗೆಗಾಗಿ ಮತ್ತು ಮಠದ ಅಭಿವೃದ್ಧಿಗಾಗಿ ಈ ಭಾಗದ ಎಲ್ಲ ಭಕ್ತರ ಒಂದು ಶ್ರೇಯ ಅಭಿವೃದ್ಧಿಗಾಗಿ ನಡೆಸಿಕೊಂಡು ಬರ್ತಾ ಇರುವಂತಹದ್ದು. ನಂತರ ಗುರುಪಾದ ಸ್ವಾಮಿಗಳು ಪುಟ್ಟ ಸ್ವಾಮಿಗಳು ಅಂತ, ಅವರ ನಂತರದಲ್ಲಿ 5ನೇವರಾಗಿ ಶಿವಪ್ಪ ಸ್ವಾಮಿಗಳು ಅಂತ, ನಾನು 6ನೇವರಾಗಿ.
1: ಈಗ ತಾವು 6ನೇ ಗುರುಗಳಾಗಿ ಈ ಒಂದು ಸೇವೆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ. ಈ ಒಂದು ಕ್ಷೇತ್ರಕ್ಕೆ ವಿರಕ್ತ ಮಠ ಎಂಬ ಹೆಸರು ಬರಲು ಏನಾದರೂ ವಿಶೇಷ ಕಾರಣಗಳಿದೆಯಾ? ಸ್ವಾಮಿಗಳು ಈ ಒಂದು ಕ್ಷೇತ್ರವನ್ನ ಸ್ಥಾಪನೆ ಮಾಡಿದ್ದಕ್ಕೇನೆ ಅವರ ಹೆಸರನ್ನು ಇಡಲಾಗಿತ್ತ, ಅಥವಾ ಇದಕ್ಕೆ ಬೇರೆ ಏನಾದರೂ ಹಿನ್ನೆಲೆ ಇದೆಯಾ, ಅಥವಾ ಈ ಒಂದು ವಿರಕ್ತ ಮಠಕ್ಕೆ ಮುಂಚಿತವಾಗಿ ಯಾವುದಾದ್ರೂ ಬೇರೆ ಹೆಸರಿತ್ತ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಶಿವಲಿಂಗಾಯತ ಸಂಪ್ರದಾಯದಲ್ಲಿ 3 ರೀತಿಯ ಮಠಗಳು ಇರ್ತವೆ. ಅದರಲ್ಲಿ ವಿರಕ್ತ ಮಠ ಮತ್ತು 2ನೇದಾಗಿ ಪಟ್ಟದ ಮಠ, 3ನೇದಾಗಿ ದಾಸೋಹ ಮಠಗಳು ಅಂತ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ವಿರಕ್ತ ಮಠ ಇದು, ಅದು ಆ ಒಂದು ಸಂಪ್ರದಾಯದಲ್ಲಿ ಇರುವಂತಹ ಮಠ ಇದು. ಮತ್ತು ಜೊತೆಗೆ ಇದು ಪಡುವಲು ವಿರಕ್ತ ಮಠ ಅಂತ ಯಾಕೆ ಹೆಸರು ಅಂತಂದ್ರೆ, ಸರಗೂರಿನಲ್ಲಿ 2 ಮಠಗಳು ಇದಾವೆ. ಒಂದು ಪಶ್ಚಿಮ ದಿಕ್ಕಿಗಿದೆ, ಒಂದು ಮೂಡಣ ಪೂರ್ವ ದಿಕ್ಕಿಗಿದೆ. ಅಂದ್ರೆ ಗ್ರಾಮೀಣ ಭಾಷೆಯಲ್ಲಿ ಮೂಡಣ ದಿಕ್ಕನ್ನ ಪೂರ್ವ ದಿಕ್ಕನ್ನ ಮೂಡಣ ಅಂತ ಕರೀತಾರೆ, ಪಶ್ಚಿಮ ದಿಕ್ಕನ್ನ ಪಡುವಣ ಅಂತ ಕರೀತಾರೆ. ಹಾಗಾಗಿ ಅದನ್ನ ಪಡುವಣ ದಿಕ್ಕಿಗೆ ಇರುವಂತ ಮಠವನ್ನ ಪಡುವಲು ಅಂತ, ಮತ್ತು ಪೂರ್ವಕ್ಕೆ ಇರುವಂತ ಅಂದ್ರೆ ಮೂಡಣ ದಿಕ್ಕಿಗೆ ಇರುವಂತ ಮಠವನ್ನ ಮೂಡಲ್ ಮಠ ಅಂತ ಕರೆದ್ರು. ಹಾಗಾಗಿ ಎರಡು ಮಠಗಳಿರುವ ಕಾರಣಕ್ಕಾಗಿ, ಎರಡು ದಿಕ್ಕುಗಳಿಗೆ ಇರುವ ಕಾರಣಕ್ಕಾಗಿ ಅದು ಇದನ್ನ ಕೊಡವಲು ವಿರಕ್ತ ಮಠ, ಕೊಡವಲು ಶ್ರೀ ವಿರಕ್ತ ಮಠ ಅಂತ ದಿಕ್ಕಿನ ಹೆಸರಿನಲ್ಲಿ.

0: ಬಂದಿರುವಂತಹದ್ದು ಪಡುವಲ ಔಷಧಿಗಳಂತ ಮಠ ಅಂತ.
1: ಇದು ಪಡುವಲಿಗೆ ಇರುವಂತಹ ಒಂದು ಕಾರಣದಿಂದಾಗಿ ಪಡುವಲ
0: ಕಾರಣಕ್ಕಾಗಿ ಪಡುವಲ ಶ್ರೀವಿರಪ್ಪ ಅಂತ ಬಂದಿರುವಂತಹ ವೀರಕ್ತ ಸ್ವಾಮಿಗಳು ಅಂತ ಅವರ ಹೆಸರು. ಆದ್ರೆ ವಿರಕ್ತ ಮಠ, ಪಟ್ಟದ ಮಠ, ದಾಸೋಹ ಮಠ ಅಂತ ಮೂರು ರೀತಿಯ ಮಠಗಳು ಇದಾವೆ ಶ್ರೀ ವೀರೇಶ್ವರ ಲಿಂಗಾಯತ ಸಂಪ್ರದಾಯದಲ್ಲಿ. ಇದು ವಿರಕ್ತ ಮಠ ಸಂಪ್ರದಾಯಕ್ಕೆ ಸೇರಿರುವಂತಹದ್ದು. ಅವರ ಹೆಸರಿನಿಂದ ಬಂದಿರುವಂತ ಹೆಸರಲ್ಲ, ಇದು ಸಂಪ್ರದಾಯದಲ್ಲಿ ಇರುವಂತಹ ಹೆಸರು ಅದು.
1: ಈಗ ತಾವು ಹೇಳಿದ್ರಿ ಮೂರು ರೀತಿಯ ಒಂದು ಮಠಗಳನ್ನ ನಾವಿಲ್ಲಿ ಗಮನಿಸಬಹುದು ಅಂತ. ಈಗ ತಮ್ದು ವಿರಕ್ತ ಆಗಿರ್ಬೋದು, ಮತ್ತೊಂದು ಪಟ್ಟದ ಮಠ ಅಂತ ಆಗಿರ್ಬೋದು, ದಾಸೋಹ ಮಠ ಅಂತ ಆಗಿರ್ಬೋದು. ಈ ಪ್ರತಿಯೊಂದು ಮಠಗಳಿಗೂ ಏನೆಲ್ಲ ವಿಶೇಷತೆಗಳಿರುತ್ತೆ? ಈ ಒಂದು ಬೇರೆ ಬೇರೆ ರೀತಿಯ ಮಠಗಳು ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತವೆ. ಈಗ ವಿರಕ್ತ ಮಠ ಅಂದ್ರೆ ಯಾವುದಕ್ಕೆ ತುಂಬಾ ಪ್ರಸಿದ್ಧಿ ಆಗಿರುತ್ತೆ, ಮತ್ತೊಂದು ದಾಸೋಹ ಮಠಗಳು ಅಂದ್ರೆ ಈಗ ದಾಸೋಹ ಮಾತ್ರ ಮಾಡ್ತಾ ಇದ್ದಾವ, ಆ ರೀತಿಯಾಗಿ ಏನೆಲ್ಲ ಒಂದು ಇದರಲ್ಲಿ ಬದಲಾವಣೆಗಳನ್ನ ನಾವು ಮೂರು ಮಠಗಳಲ್ಲಿ ಗಮನಿಸಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ.
0: ವಿರಕ್ತ ಮಠ ತುಂಬಾ ಶ್ರೇಷ್ಠವಾದಂತ ಸಂಪ್ರದಾಯದ ಮಠ ಇದು. ಎಲ್ಲ ವಿರಕ್ತ ಮಠಗಳು ಕೂಡ ಹಲವಾರು ಮಠಗಳಿದ್ದಾವೆ. ಮತ್ತು ವಿರಕ್ತ ಮಠ ಸಾಮಾಜಿಕವಾಗಿ ಮತ್ತು ಸಮಾಜದಲ್ಲಿರುವಂತಹ ಜನಗಳ ಏಳಿಗೆಗಾಗಿ ಹಲವಾರು ಒಂದು ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾವೆ. ಮತ್ತು ಪಟ್ಟದ ಮಠವೂ ಕೂಡ ಅವರು ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಮತ್ತು ಅವರು ಕೂಡ ಎಲ್ಲ ಸಮಾಜದ ಎಲ್ಲ ಬಂಧುಗಳ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಮತ್ತು ಮೂರನೇದಾಗಿ ದಾಸೋಹ ಮಠ ಅಂತಂದ್ರೆ ಒಂದು ಅವರ ಅಲ್ಲಿ ದಾಸೋಹ ಮಠದಲ್ಲಿ ಒಂದು ತತ್ವ ಇದೆ, ಅಂದ್ರೆ ಉಳ್ಳವರಿಂದ ಪಡೆದುಕೊಂಡು ಇಲ್ಲದವರಿಗೆ ಕೊಡುವಂತಹ ಒಂದು ಪದ್ಧತಿ ದಾಸೋಹ ಮಠಗಳಲ್ಲಿ ಇರುವಂತಹದ್ದು. ಅವರು ಪ್ರತಿನಿತ್ಯವೂ ಕೂಡ ದಾಸೋಹ ಮಠಗಳಲ್ಲಿ ಒಂದು ಕಾಯಕ ಇದೆ ಅಂತಂದ್ರೆ ಕಂತೆ ಭಿಕ್ಷ ಕಾಯಕ ಅಂತ. ಅಂದ್ರೆ ಈಗ ಮನೆಗಳಲ್ಲಿ ಅಡಿಗೆ ಮಾಡಿದಂತ ಸಂದರ್ಭದಲ್ಲಿ ಅವರ ಮನೆಗಳಿಗೆ ಒಬ್ಬ ಗುರುಗಳು ಆ ಮಠದ ದಾಸೋಹ ಮಠದ ಪರಂಪರೆಯ ಗುರುಗಳು ಹೋಗಿ ಅವರು ಎಲ್ಲರಿಗೂ ನೀಡುವ ಮನೆಯಲ್ಲಿ ಪ್ರಸಾದಕ್ಕೆ ನೀಡುವಂತ ಮುಂಚೆ ಅವರೇನು ಅಡಿಗೆ ಮಾಡಿರ್ತಾರೋ ಎಲ್ಲವನ್ನು ಕೂಡ ತಗೊಂಡ್ಬಂದು ಮಠಗಳಲ್ಲಿ ಯಾರು ಬಡವರು ಅಥವಾ ದಾಸೋಹಕ್ಕೆ ಬರ್ತಾರೋ ಅಂತವರುಗಳಿಗೆ ನೀಡುವಂತ ಪದ್ಧತಿ ದಾಸೋಹ ಮಠಗಳಲ್ಲಿ. ಆ ಕಾರಣಕ್ಕಾಗಿ ಅದನ್ನ ದಾಸೋಹ ಮಠ ಅಂತ ಕರೆದರು. ಇದು ವಿರಕ್ತ ಮಠ ಮತ್ತು ಪಟ್ಟದ ಮಠ ಎರಡು ಕೂಡ ಸಮಾಜದ ಏಳಿಗೆಗಾಗಿ ಅವರದೇ ಸ್ಥಾನದಂತ ಮತ್ತು ಅವರದೇ ಸಂಪ್ರದಾಯದ ಅಡಿಯಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ.
1: ಈ ಮಠಗಳು ಅಕ್ಷರ ಆಗಿರ್ಬೋದು, ಅನ್ನ ಆಗಿರ್ಬೋದು ಮತ್ತು ಜ್ಞಾನ ದಾಸೋಹಕ್ಕೆ ಹೆಸರಾಗಿವೆ. ತೊಡುವಲ ಮಠವು ಈ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅದ್ರ ಬಗ್ಗೆ ಹೇಳೋದಾದ್ರೆ.
0: ಶ್ರೀಮಠದಲ್ಲಿ ಪ್ರತಿನಿತ್ಯವೂ ಕೂಡ ದಾಸೋಹ ವ್ಯವಸ್ಥೆ ಇರುತ್ತೆ. ಮತ್ತು ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಒಂದು ವಿಶೇಷವಾದಂತ ಪೂಜೆಗಳು ಮತ್ತು ಕಾರ್ಯಕ್ರಮ, ಬಂದಂತ ಸಾವಿರಾರು ಮಂದಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಮತ್ತು ಹಾಗೆ ಇತ್ತೀಚೆಗೆ ಕಳೆದ 7 ವರ್ಷಗಳಿಂದ ಒಂದು ಶಾಲೆಯನ್ನು ಕೂಡ ಪ್ರಾರಂಭ ಮಾಡುವುದರ ಮುಖಾಂತರ ಅಕ್ಷರವನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಒಂದು ಪ್ರಯತ್ನ ಮಾಡ್ತಾ
1: ಇದ್ದೀವಿ.
0: SKG ಗುರುಕುಲ ಶಾಲೆ ನಮ್ಮ ಹೆಸರಿನಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿ ಅದರ ಮೂಲಕ ಮಕ್ಕಳಿಗೆ, ಅದರಲ್ಲೂ ತೀರಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಒಂದು ಅಕ್ಷರವನ್ನ ಕಲಿಸುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಜೊತೆಗೆ ಭಕ್ತರಲ್ಲಿ ಇರುವಂತಹ ಅಜ್ಞಾನವನ್ನು ಹೋಗಲಾಡಿಸೋಸ್ಕರ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಒಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಇವರಲ್ಲಿ ಒಂದಷ್ಟು ಹಿತವಚನಗಳನ್ನ ವಿದ್ಯಾಂತಿಗಳಿಂದ ಮತ್ತು ವಿದ್ವಾಂಸರಿಂದ ಅಥವಾ ನುರಿತ ವ್ಯಕ್ತಿಗಳಿಂದ ತಿಳಿಸುವುದರ ಮುಖಾಂತರ ಅವರ ಅಜ್ಞಾನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ.
1: ಈ ಒಂದು ಮಠವು ಈ ಭಾಗದ ರೈತರು ಮತ್ತು ಗ್ರಾಮೀಣ ಜನರ ಏಳಿಗೆಗಾಗಿ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ.
0: ಒಂದು ವರ್ಷದಲ್ಲಿ ಒಂದು ಒಮ್ಮೆನೋ ಅಥವಾ 2 ಸಲನು ಪೌರ್ಣಮಿ ದಿನನೇ ರೈತರಿಗೆ ಸಂಬಂಧಪಟ್ಟಂಗೆ ಏನೇನೋ ಅನುಕೂಲಗಳು ಬೇಕು ಅಂದ್ರೆ ಅವರಿಗೆ ಬೆಳೆಗಳ ಬಗ್ಗೆ ಅಥವಾ ಈ ಸಾವಯವ ಕೃಷಿಯ ಬಗ್ಗೆ ಮತ್ತು ಜೊತೆಗೆ ಔಷಧಿಗಳ ಬಗ್ಗೆ ಅಥವಾ ಇನ್ನಿತರ ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಅದರಲ್ಲೂ ಒಂದು ನುರಿತ ತಜ್ಞರಿಂದ ಒಂದು ಒಳ್ಳೆಯ ಒಂದಷ್ಟು ವಿಚಾರಗಳನ್ನ ಮುಟ್ಟಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ.

0: ಪ್ರತಿ ತಿಂಗಳು ಹುಣ್ಣಿಮೆ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಬೇಕಾದಂತಹ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ಇಲ್ಲಿ ದಿನನಿತ್ಯ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಮತ್ತು ವಿಶೇಷವಾಗಿ ಪಾಲಿಸಿಕೊಂಡು ಬಂದಿರುವಂತಹ ಮಠದ ಸಂಪ್ರದಾಯಗಳು ಯಾವ್ಯಾವಿವೆ, ಒಂದು ಮಠದ ಸಂಪ್ರದಾಯಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ?
0: ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಂದರ್ಭದಲ್ಲಿ ಪೂಜೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಸಂಪ್ರದಾಯ ಅಂತಂದ್ರೆ ಅದೇ ಪ್ರತಿ ತಿಂಗಳು ಒಮ್ಮೆ ಪೂಜಾ ಕಾರ್ಯಕ್ರಮ ಇರುತ್ತೆ. ಮತ್ತು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂತ ಪೂಜೆಗಳು ಇರ್ತವೆ ಸೋಮವಾರಗಳಲ್ಲಿ. ಮತ್ತು ಧನುರ್ಮಾಸದಲ್ಲಿ ಒಂದು ತಿಂಗಳ ಕಾಲ ವಿಶೇಷವಾದಂತ ಪೂಜೆ ಇರುತ್ತೆ. ಇನ್ನು ಮಹಾಶಿವರಾತ್ರಿಯಲ್ಲಿ ವಿಶೇಷವಾದಂತ ಪೂಜೆ ಮತ್ತು ಜಾಗರಣೆ ಎಲ್ಲವೂ ಇರುತ್ತೆ. ಮತ್ತು ವರ್ಷದಲ್ಲಿ ಯುಗಾದಿ ಹಬ್ಬ ಹಿಂದೂ ಸಂಪ್ರದಾಯ ಇರುತ್ತೆ. ಹೊಸ ವರ್ಷ ಯುಗಾದಿಯಿಂದ ಪ್ರಾರಂಭ ಆಗುವಂತಹದ್ದು.
1: ಹೌದು,
0: ಹಾಗಾಗಿ ಯುಗಾದಿ ದಿನ ಎಲ್ಲರಿಗೂ ಕೂಡ ವಿಶೇಷವಾದಂತ ಪೂಜೆ ಗದ್ದಿಗೆ ಮತ್ತು ವೀರಭದ್ರೇಶ್ವರ ಸ್ವಾಮಿಯ ಪೂಜೆ ಇರುತ್ತೆ. ಮತ್ತೆ ಎಲ್ಲರಿಗೂ ಕೂಡ ಬೇವು ಬೆಲ್ಲ ಹಂಚುವಂತಹ ಒಂದು ಪದ್ಧತಿ ಇರುತ್ತೆ. ಮತ್ತು ಬಸವ ಜಯಂತಿ, ಬಸವಣ್ಣನವರ ಜಯಂತಿ ಆಚರಣೆ ಇರುತ್ತೆ. ಆ ದಿನವೂ ಕೂಡ ವಿಶೇಷವಾದಂತ ಪೂಜೆ ಎಲ್ಲವೂ ಕೂಡ ನಡ್ಕೊಂಡು ಚೆನ್ನಾಗಿ ನಡ್ಕೊಂಡು ಬರ್ತಾರೆ.
1: ಸರ್, ಈ ಒಂದು ಶಿವರಾತ್ರಿ ಅಥವಾ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳ ಬಗ್ಗೆ ತಿಳಿಸೋದಾದ್ರೆ,
0: ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರಗಳು ಸಂಜೆ ರುದ್ರಾಭಿಷೇಕ ಇರುತ್ತೆ, ಜೊತೆಗೆ ದೀಪೋತ್ಸವ ಇರುತ್ತೆ, ಮತ್ತು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ನಂತರದಲ್ಲಿ ಶಿವರಾತ್ರಿ ದಿನ ಸಂಜೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಪೂಜೆಗಳು ಇರುತ್ತೆ. ಮತ್ತು ಬಂದಂತ ಭಕ್ತಾದಿಗಳು ಇಲ್ಲೇ ಲಿಂಗ ಧಾರಣೆಯನ್ನು ಮಾಡಿಸ್ಕೊಂಡು ಲಿಂಗ ಪೂಜೆ ಮಾಡುವಂತಹ ಅವಕಾಶ ಇರುತ್ತೆ. ಮತ್ತು ನಂತರದಲ್ಲಿ ಒಂದಿಷ್ಟು ಜಾಗರಣೆ ಮಾಡುವಂತ ವ್ಯಕ್ತಿಗಳು ಇಚ್ಛೆಪಟ್ಟರೆ ಅವರು ಜಾಗರಣೆ ಮಾಡಿಕೊಂಡು ಹೋಗ್ಬೋದು. ಮತ್ತು ಕೆಲವೊಂದು ಸಣ್ಣ ವರ್ಷಗಳಲ್ಲಿ ಒಂದಷ್ಟು ಪುರಾಣ ಕಥೆಗಳು ಹೇಳುವಂತಹದ್ದು ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಆಚರಣೆಗಳ ಬಗ್ಗೆ ತಿಳಿಸ್ಕೊಡುವಂತಹದ್ದು ಮತ್ತು ಲಿಂಗ ಪೂಜೆ ಮಹತ್ವವನ್ನ ತಿಳಿಸ್ಕೊಡುವಂತಹದ್ದು ಇವೆಲ್ಲವೂ ಕೂಡ ಪ್ರತಿ ಶಿವರಾತ್ರಿಯಲ್ಲಿ ನಡೀತಾ ಇರುತ್ತೆ.
1: ಮಠದಲ್ಲಿ ನಡೆಯುವಂತಹ ವಾರ್ಷಿಕ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು, ಯಾವೆಲ್ಲ ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ನಡೆಯುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಇಲ್ಲಿ ಮಠದಲ್ಲಿ ಜಾತ್ರೆ ಮಾಡುವಂತ ಪದ್ಧತಿ ಏನಿಲ್ಲ. ಇತ್ತೀಚೆಗೆ ಕಳೆದಂತ 10 ವರ್ಷಗಳಿಂದ ಈಚೆಗೆ ಪ್ರತಿ ವರ್ಷವೂ ಕೂಡ ಸಾಮೂಹಿಕ ವಿವಾಹವನ್ನು ಮಾಡುವುದರ ಮುಖಾಂತರ ಜನಗಳಿಗೆ ಒಂದಷ್ಟು ಉಳಿತಾಯ ಮಾಡುವಂತಹ ನಿಟ್ಟಿನಲ್ಲಿ, ಯಾಕಂದ್ರೆ ಇತ್ತೀಚೆಗೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮದುವೆಗಳನ್ನ ಮಾಡಬೇಕು ಅಂತಂದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ. ವೈಭವದಿಂದ ಮಾಡೋಕೆ ಹೋಗಿ ಹಲವಾರು ಸಂದರ್ಭಗಳಲ್ಲಿ ಸಾಲವನ್ನ ಮಾಡಿಕೊಂಡು ಮತ್ತು ತಮ್ಮ ಆಸ್ತಿಯನ್ನ ಕಳ್ಕೊಂಡು ಮತ್ತೆ ಹಲವಾರು ಸಂದರ್ಭಗಳಲ್ಲಿ ಇರುವ ಕಾರಣಕ್ಕಾಗಿ ಸುತ್ತೂರು ಶ್ರೀಗಳು ಆ ಒಂದು ಸಲಹೆಯನ್ನ ಕೊಟ್ಟಿದ್ರು. ಸಾಮೂಹಿಕ ವಿವಾಹ ಮಾಡುವುದರ ಮುಖಾಂತರ ಒಂದಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಮಾಡಿ ಅಂತ ಹೇಳಿದ್ರು. ಅವರೇ ಪ್ರಥಮ ವರ್ಷದಲ್ಲಿ ಅವರೇ ಸಾನ್ನಿಧ್ಯವನ್ನು ವಹಿಸಿ ಅದನ್ನು ಪ್ರಾರಂಭ ಮಾಡಿದ್ರು. ಅವರಂತೆ ಕಳೆದ 10 ವರ್ಷಗಳಿಂದ ಕೂಡ ಶ್ರೀಮಠದಲ್ಲಿ ಎಷ್ಟು ಜೋಡಿಗಳು ಬರ್ತಾರೆ ಅಷ್ಟು ಜೋಡಿಗಳಿಗೆ ಒಂದು ಸಾಮೂಹಿಕ ವಿವಾಹವನ್ನು ಮಾಡುವಂತ ಪದ್ಧತಿಯನ್ನ ಹೊಂದಿದ್ದೀವಿ. ಜೊತೆಗೆ ಅವರು ಏನು ಇಚ್ಛೆ ಪಡ್ತಾರೋ ಅಷ್ಟನ್ನ ಮಠಕ್ಕೆ ನೀಡಬಹುದು, ನೀಡದೇನೂ ಕೂಡ ನಡ್ಕೊಂಡು ಹೋಗುವಂತ ಅವಕಾಶ ಇದೆ. ಮತ್ತು ಸಾಮೂಹಿಕ ವಿವಾಹ ಮಾಡುವಂತ ಸಂದರ್ಭದಲ್ಲಿ ಕೂಡ ಏನೇನು ಶಾಸ್ತ್ರಗಳು ಕ್ರಮವಾಗಿ ಆಗಬೇಕು ಅವೆಲ್ಲ ಶಾಸ್ತ್ರಗಳನ್ನು ಕೂಡ ಕ್ರಮವಾಗಿ ಮಾಡುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ
1: ಇದ್ದೇವೆ.
0: ಪ್ರತಿ ವರ್ಷಕ್ಕೆ ಒಮ್ಮೆ ಕಾರ್ಯಕ್ರಮ ನಡೆಯುತ್ತೆ, ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ.
1: ಆ ಒಂದು ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಅನ್ನುವಂಥದ್ದು ನಡೆಯುತ್ತೆ. ಸುತ್ತಮುತ್ತಲಿನ ಗ್ರಾಮದ ಜನರು
0: ಗುರುಗಳ ಆರಾಧನೆ ಕೂಡ ಆ ಸಂದರ್ಭದಲ್ಲಿ ಮೂಲ ಗುರುಗಳ ಆರಾಧನೆ ಕೂಡ ಸಾಮೂಹಿಕ ಜೊತೆಯಲ್ಲೇ ಬರ್ತಾ ಇದ್ದೇವೆ. ಅವರ ಸಂಸ್ಮರಣೆ ಮಠ ಸ್ಥಾಪನೆ ಮಾಡುವಂತ ಗುರುಗಳನ್ನ ಸಂಸ್ಮರಣೆ ಮಾಡುವಂತ ನಿಟ್ಟಿನಲ್ಲಿ ಅದೊಂದು ಕಾರ್ಯಕ್ರಮ, ಜೊತೆಗೆ ಸಾಮೂಹಿಕ ಎರಡೂ ಕಾರ್ಯಕ್ರಮ ಒಟ್ಟಿಗೆ ಜೋಡಿಸ್ಕೊಂಡು ಮಾಡ್ತಾ ಬರ್ತಾ ಇದ್ದೇವೆ.
1: ಇಲ್ಲಿನ ಒಂದು ಶ್ರೀಗಳ ಪಟ್ಟಾಧಿಕಾರ ಆಗಿರ್ಬೋದು, ಜೊತೆಗೆ ಗುರು

0: ಏನಾದರೂ ಆಚರಣೆಗಳಾಗಿರ್ಬೋದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ.
1: ಚೈಂದ್ರನು ಕೂಡ ಗುರುಗಳು ತಮ್ಮ ಒಂದು ವಯಸ್ಸಾದ ಸಂದರ್ಭದಲ್ಲಿ ತಮ್ಮ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವಂತ ಪದ್ಧತಿ ಎಲ್ಲಾ ಮಠಗಳಲ್ಲಿ ಕೂಡ ನಡ್ಕೊಂಡು ಬರ್ತಾ ಇದೆ. ಹಾಗೇನೆ ಈ ಮಠದಲ್ಲಿಯೂ ಕೂಡ ತಮ್ಮ ವಯಸ್ಸಿನ ನಂತರ ಅಂದ್ರೆ 60 ವರ್ಷಗಳ ಕಳೆದ ಮೇಲೆ ಅಥವಾ 65

0: ಕ್ಷೇತ್ರದಲ್ಲಿ ಅವರಿಗೆ ಸೂಕ್ತವಾದಂತಹ ವ್ಯಕ್ತಿಯನ್ನ ಗುರುತಿಸಿ ಅವರಿಗೆ ಬೇಕಾದಂತಹ ವೇದಾಧ್ಯಯನ, ಸಂಸ್ಕೃತ ಅಥವಾ ಇನ್ನಿತರ ಧಾರ್ಮಿಕ ಪರಂಪರೆಯನ್ನ ಇಲ್ಲ ಪರಂಪರೆ ಉಳ್ಳಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸುವಂತಹ ಪದ್ಧತಿ ಶ್ರೀಮಠದಲ್ಲಿ ಕೂಡ ನಡ್ಕೊಂಡು ಬರ್ತಾ ಇದೆ. ಅವರ ಇದ್ದ ಕಾಲದಲ್ಲೇ ಅವರನ್ನು ಈ ಒಂದು ಸ್ಥಾನಕ್ಕೆ ಯೋಗ್ಯ ವ್ಯಕ್ತಿಯನ್ನಾಗಿ ಬೆಳೆಸುವಂತಹ ನಿಟ್ಟಿನಲ್ಲಿ ಅವರ ಹಿರಿಯ ಗುರುಗಳು ಅವರನ್ನ ಎಲ್ಲಾ ರೀತಿಯಿಂದಲೂ ಕೂಡ ಅವ್ರನ್ನ ತಿದ್ದಿ ಒಂದು ಸ್ಥಾನಕ್ಕೆ ಅರ್ಹ ವ್ಯಕ್ತಿಯನ್ನಾಗಿ ಇರುವಂತಹದ್ದು ಇಂದಲ್ಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಪಟ್ಟಾಧಿಕಾರ ಅಂತಂದ್ರೆ ಅದಕ್ಕೆ ಆದಂತ ಒಂದು ವಿಶೇಷವಾದಂತ ಕ್ರಮ ಇದೆ. ಆ ಕ್ರಮದ ಮುಖಾಂತರನೇ ಅವರಿಗೆ ಉಪದೇಶ ಬೋಧನೆ ಇವೆಲ್ಲವೂ ಕೂಡ ನಡೆಯುತ್ತೆ.
1: ಶ್ರೀಮಠಕ್ಕೆ ಬರುವಂತಹ ಭಕ್ತರು ಇಲ್ಲಿ ಯಾವ ರೀತಿಯ ಹರಕೆಗಳನ್ನ ಹೊರ್ತಾರೆ ಮತ್ತು ಅವರ ನಂಬಿಕೆಗಳೇನು ಅನ್ನೋದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ,
0: ಇಲ್ಲಿ ಇಂತಹದ್ದೇ ಹರಕೆ ಹೊರಬೇಕು ಅಂತೇನು ಇಲ್ಲ. ಆದ್ರೆ ಅವರ ಇಷ್ಟಾರ್ಥಗಳನ್ನ ನೆರವೇರಲಿ ಅಂತ ಹಲವಾರು ಭಕ್ತರು ಇಲ್ಲಿ ಹರಕೆಯನ್ನ ಹೊತ್ತು ಹೋಗ್ತಾರೆ. ಅವರ ಇಷ್ಟಾರ್ಥಗಳು ನೆರವೇರಿದ ಮೇಲೆ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಇಲ್ಲಿ ಸೇವೆ ಸಲ್ಲಿಸುವಂತ ಪದ್ಧತಿ ಇಲ್ಲಿ ಕಂಡು ಬಂದಿದೆ. ಇಂಥದ್ದೇ ಹರಕೆ ಅಂತ ವಿಶೇಷವಾಗಿ ಏನಿಲ್ಲ. ಅವ್ರು ಏನ್ ಬಯಸ್ತಾರೋ ಅದನ್ನ ನೆರವೇರಿಸ್ಕ ಕೂಡ ಕೇಳ್ಕೊಳ್ಳುವಂತಹದ್ದು. ಮತ್ತೆ ಅವರ ನಂತರದಲ್ಲಿ ಅವ್ರು
1: ಏನು ಹೊತ್ಕೊಂಡಿರ್ತಾರೋ
0: ಅದನ್ನ ಅವರು ಇಲ್ಲಿ ಆ ಸೇವೆಯನ್ನ ಸಲ್ಲಿಸುವಂತ ಪದ್ಧತಿ ನಡ್ಕೊಂಡು ಬರ್ತಾರೆ.
1: ಸರ್, ಈ ಒಂದು ಮಠದ ಕಟ್ಟಡ ಮತ್ತು ಗದ್ದುಗೆಯ ಒಂದು ನಿರ್ಮಾಣದ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿನ ಒಂದು ಶಿಲ್ಪಕಲೆ ಅಥವಾ ಕಟ್ಟಡ ವಿನ್ಯಾಸದಲ್ಲಿರುವಂತಹ ವಿಶೇಷತೆಗಳೇನಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಈಗ ನಮ್ಮ ಮೂಲ ಗುರುಗಳು ಆದಿಯಾಗಿ ಈಗ 5 ಜನ ಗುರುಗಳ ಗದ್ದುಗೆಗಳನ್ನ ನಿರ್ಮಾಣ ಮಾಡಿದ್ದೇವೆ. ಅದು ನಂತರದಲ್ಲಿ ಇಲ್ಲಿ ಒಂದು ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯವನ್ನು ಕೂಡ ಮಾಡಬೇಕು ಅಂತ ಎಲ್ಲ ಭಕ್ತರ ಒಂದು ಅಪೇಕ್ಷೆ ಆದ ಕಾರಣಕ್ಕಾಗಿ 2007 ನಮ್ದು ವೀರಭದ್ರೇಶ್ವರ ದೇವಸ್ಥಾನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇತ್ತೀಚೆಗೆ ಒಂದು ನವೀಕರಣ ಕೂಡ ಮಾಡಿದ್ದೇವೆ. ಅದನ್ನ ಒಬ್ಬ ಖ್ಯಾತ ಉದ್ಯಮಿಗಳಾದಂತೆ ಯುಎಸ್ ಶೇಖರ್ ಅಂತ ಮೈಸೂರಿನವರು ಅವರು ಅದನ್ನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರ ಸ್ವಂತ ಖರ್ಚಿನಿಂದ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಶ್ರೀಮಠಕ್ಕಾಗಿ. ಮತ್ತು ಜೊತೆಗೆ ಕಲೆ ವಿನ್ಯಾಸದ ಬಗ್ಗೆ ಏನು ವಿಶೇಷತೆ ಏನಿಲ್ಲ. ನಿರ್ಮಾಣ ಹೇಗೆ ಆದರೆ ಒಂದು ವ್ಯವಸ್ಥಿತವಾಗಿ ಮತ್ತು ಒಂದು ಆ ಒಂದು ಗದ್ದಿಗೆ ಮತ್ತು ದೇವಸ್ಥಾನಕ್ಕೆ ಏನು ಅಳತೆ ಇರಬೇಕು ಅಂತ ಅದೆಲ್ಲ ನೋಡಿ ನಿರ್ಮಾಣ ಮಾಡಿದ್ದೇವೆ. ಜೊತೆಗೆ ಕಳೆದ ವರ್ಷ ಒಂದು ಇಲ್ಲೊಂದು ಬರುವಂತ ಭಕ್ತಾದಿಗಳಿಗೆ ಪ್ರಸಾದ ಸ್ವೀಕರಿಸಿದ ಅನುಕೂಲ ಆಗ್ಲಿ ಅಂತ ಶ್ರೀ ಕಾಳವಡೆಯ ಗುರುಗಳ ದಾಸೋಹ ಭವನವನ್ನು ಕೂಡ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದೇವೆ. ಎಲ್ಲವೂ ಕೂಡ ಭಕ್ತರ ಸಹಕಾರದಿಂದ ನೆರವೇರಿದೆ.
1: ಸೊ ಈ ಒಂದು ಮಠದ ಆವರಣದಲ್ಲಿರುವಂತಹ ಇತರ ಪವಿತ್ರ ತಾಣಗಳ ಬಗ್ಗೆ ಅಥವಾ ಪುರಾತನ ದಾಖಲೆಗಳ ಬಗ್ಗೆ ಏನಾದರೂ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ,
0: ಈ ಸ್ಥಾನದಲ್ಲಿ ವೀರಭದ್ರೇಶ್ವರ ದೇವಾಲಯ ಒಂದಿದೆ. ಇನ್ಯಾವುದು ವಿಶೇಷವಾದಂತ ತಾಣಗಳು ಯಾವುದೂ ಇಲ್ಲ. ಊರೊಳಗಡೆ ಗಿಡಗಳಲ್ಲಿ ದೇವಸ್ಥಾನಗಳು, ಬಸವೇಶ್ವರ ದೇವಸ್ಥಾನ ಪುರಾತನವಾದಂತಹದ್ದು, ಮತ್ತು ಗ್ರಾಮ ದೇವತೆಯಾದಂತ ಮುಳ್ಳೂರಮ್ಮ ದೇವಸ್ಥಾನ, ಎರಡು ದೇವಸ್ಥಾನಗಳು ಕೂಡ ಊರಿನಲ್ಲಿದೆ. ಮತ್ತು ಇನ್ನಿತರ ಸಣ್ಣ ಪುಟ್ಟ ದೇವಾಲಯಗಳು ಕೂಡ ಹಲವಾರು, ಮನೆಯಮ್ಮನ ದೇವಸ್ಥಾನ ಕೂಡ ಊರೊಳಗಡೆ ಇದೆ, ಮತ್ತು ಮಾರಮ್ಮನ ದೇವಸ್ಥಾನ ಇದೆ, ಮತ್ತು ಮುಳ್ಳೂರಮ್ಮನ ಅವರು 7 ಜನ ಅಕ್ಕ ತಂಗಿಯರಂತೆ, ಹಾಗಾಗಿ ಅದೆಲ್ಲವೂ ಕೂಡ ಜಮೀನುಗಳಲ್ಲಿ ಕೆಲವು ದೇವಾಲಯಗಳು ಕೂಡ ಇದ್ದಾವೆ.
1: ಇಂದಿನ ಆಧುನಿಕ ಯುಗದಲ್ಲಿ ಯುವ ಪೀಳಿಗೆಗೆ ಆಧ್ಯಾತ್ಮಿಕ ಸಂಸ್ಕಾರ ನೀಡಲು ಮಠವು ಯಾವ ರೀತಿಯ ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
0: ಹುಣ್ಣಿಮೆ ದಿನ ಒಂದು ಯುವಕರಿಗೆ ಅನುಕೂಲವಾದಂತ ನಿಟ್ಟಿನಲ್ಲಿ ಕೆಲವೊಂದು ತಿಂಗಳುಗಳಲ್ಲಿ ಒಂದು ಉಪನ್ಯಾಸ ಏರ್ಪಡಿಸ್ತೇವೆ. ಮತ್ತು ಜೊತೆಗೆ ಯುವ ಸಂಪ್ರದಾಯದಲ್ಲಿ ಒಂದು ಧಾರ್ಮಿಕ ಭಾವನೆ ಬೆಳೆಯಲಿ ಎನ್ನುವ ಕಾರಣಕ್ಕಾಗಿ ಇಷ್ಟಲಿಂಗ ಧಾರಣೆ ಮಾಡ್ತೇವೆ ಅಪೇಕ್ಷೆ ಅಂತವರಿಗೆ. ಮತ್ತು ನಾವು ಹೊರಗಡೆ ಹೋದಂತಹ ಸಂದರ್ಭ

0: ಧಾರ್ಮಿಕ ಆಚರಣೆಗಳ ಬಗ್ಗೆ ಹೇಳುವಂತಹದ್ದು ಮತ್ತು ಅವರ ನಡೆ ನುಡಿ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹದ್ದು ಇವೆಲ್ಲವೂ ಕೂಡ. ಮತ್ತು ಜೊತೆಗೆ ಮಾದಕ ದ್ರವ್ಯಗಳಿಂದ ಮತ್ತು ವ್ಯಸನ ಮುಕ್ತರಾಗಿರುವಂತಹದ್ದು ಇವೆಲ್ಲವನ್ನು ಕೂಡ ಹೇಳುವಂತಹ ನಿಟ್ಟಿನಲ್ಲಿ ಶ್ರೀಮಠ ಕೆಲಸ ಮಾಡ್ತಾ ಇದೆ.
1: ಸರ್, ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ, ನಮ್ಮ ಜನಧ್ವನಿ ಕೇಳುವರಿಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನ ಹೇಳೋದಾದ್ರೆ, ಒಂದು ಕಿವಿಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಇದು ಆಧುನಿಕ ದಿನಮಾನಗಳಲ್ಲಿ ತಂತ್ರಜ್ಞಾನ ಯುಗ, ಇದು ಮೊಬೈಲ್ ಯುಗ, ಎಲ್ಲದರಲ್ಲೂ ಕೂಡ ನಾವು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೇವೆ. ಆದ್ರೂ ಕೂಡ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವತ್ತೂ ಕೂಡ ಬಿಟ್ಟು ಹೋಗಬಾರ್ದು. ಯಾಕಂದ್ರೆ ನಾವು ಒಂದು ವಿಶೇಷವಾದಂತಹ ಒಂದು ಸಂಸ್ಕೃತಿ ಉಳ್ಳಂತಹ ದೇಶದಲ್ಲಿ ನಾವೆಲ್ಲರೂ ಕೂಡ ಜನ್ಮ ತಳ್ಳಿದ್ದೇವೆ. ಭಾರತ ದೇಶ ಒಂದು ಸಂಸ್ಕೃತಿ ಭರಿತವಾದಂತ ದೇಶವಾಗಿರುವಂತಹದ್ದು, ಅಂತ ಒಂದು ವಿಶಿಷ್ಟವಾದಂತಹ ದೇಶದಲ್ಲಿ ನಾವು ಜನ್ಮ ತಳ್ಳಿರುವ ಕಾರಣಕ್ಕಾಗಿ ಇವತ್ತು ಭಾರತ ದೇಶವನ್ನ ವಿಶ್ವ ಗುರುವಾಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕ ಕಾರಣಕ್ಕಾಗಿನೇ ಇವತ್ತು ಭಾರತ ದೇಶವನ್ನ ಎಲ್ಲ ದೇಶಗಳು ಕೂಡ ವಿಶ್ವ ಗುರುವಾಗಿ ನೋಡ್ತಾ ಇರುವಂತಹದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕತೆಯ ಅಡಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳನ್ನ ರೂಢಿಸ್ಕೊಂಡು ಹೋಗ್ಬೇಕಾದಂತಹದ್ದು ಬಹಳ ಅವಶ್ಯಕ. ಮತ್ತು ಜೊತೆನಲ್ಲಿ ನಮ್ಮ ಶೈಕ್ಷಣಿಕ ಒಂದು ಪ್ರಗತಿ ಕಾಣುವುದರ ಜೊತೆಗೆ ಇವತ್ತು ಶಿಕ್ಷಣ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮಲ್ಲಿ ಸಂಸ್ಕಾರವೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸಂಸ್ಕಾರ ಅಂದಾಕ್ಷಣ ನಾವು ಗುರು ಹಿರಿಯರನ್ನ ಗೌರವಿಸುವಂತಹದ್ದು, ನಮ್ಮ ತಂದೆ ತಾಯಿಯರನ್ನ ಗೌರವಿಸುವಂತಹದ್ದು, ಮತ್ತು ನಾವು ಉತ್ತಮ ಪ್ರಜೆಯಾಗಿ ಬೆಳೆಸುವಂತಹದ್ದು, ಅದವೆಲ್ಲವೂ ಕೂಡ ಬಹಳ ಮುಖ್ಯ ಅಂತ ನಾನು ತಿಳಿಯಲಿಕ್ಕೆ ಇಚ್ಛಪಡ್ತೇನೆ. ಶಿಕ್ಷಣದ ಜೊತೆ ಜೊತೆನಲ್ಲಿ ಇವುಗಳನ್ನ ಕಲಿಸುವುದರ ಮುಖಾಂತರ, ಕಲಿತುಕೊಳ್ಳುವುದರ ಮುಖಾಂತರ ನಾವು ಉತ್ತಮ ಪ್ರಜೆಯಾಗಿ ಬದುಕಬೇಕಾದಂತಹದ್ದು. ಯಾಕೆಂದ್ರೆ ಶರಣರೇ ಹೇಳ್ತಾರೆ, ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ವರ್ಷ ಸಾರ್ಥಕ ಜೀವನವನ್ನ ನಡೆಸ್ತಿದ್ದೇವೆ ಅನ್ನೋದು ಮಾತ್ರ ಮುಖ್ಯವಾದಂತಹದ್ದು. ಹಾಗಾಗಿ ಅಂತಹ ಸಾರ್ಥಕ ಜೀವನವನ್ನ ನಡೆಸ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಅಂತ ಪ್ರಯತ್ನದ ಆದಿಯಲ್ಲಿ ಇಂಥ ಮಠಗಳು, ದೇವಾಲಯಗಳು ಇವೆಲ್ಲವೂ ಕೂಡ ನಮಗೆ ಉತ್ತಮ ಮಾರ್ಗದರ್ಶನ ನೀಡ್ತವೆ. ಮತ್ತು ಯುವ ಸಮಾಜ ಇವತ್ತು ಆಧುನಿಕ ದಿನಮಾನಗಳಲ್ಲಿ ಮದ್ಯ ವ್ಯಸನಕ್ಕೆ ಭಾಜನಾಗ್ತೇನೆ, ಬಲಿಯಾಗ್ತೇನೆ, ಮತ್ತು ದುಶ್ಚಟಗಳಿಗೆ ಬಲಿಯಾಗ್ತೇನೆ, ಒಳ್ಳೆಯ ಮಾರ್ಗದಲ್ಲಿ ಕೊಂಡು ಹೋಗ್ತಕ್ಕಂಥದ್ದು ಮುಂದಿನ ಒಂದು ಕರ್ತವ್ಯ. ಮತ್ತು ಆ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸಬೇಕಾದಂತಹದ್ದು ಕೂಡ ಪೋಷಕರ ಒಂದು ಆದ್ಯ ಕರ್ತವ್ಯ. ಪೋಷಕರು ಕೂಡ ಮಕ್ಕಳನ್ನ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಹೇಗೆ ಒಂದು ಒಳ್ಳೆಯ ರೀತಿ ಓದ್ಕೋಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತಾರ ಪೋಷಕರು, ಅದೇ ರೀತಿ ಮಕ್ಕಳನ್ನು ಕೂಡ ಉತ್ತಮ ಪ್ರಜೆಯಾಗಿ ಬದುಕು, ನಾಲ್ಕಾರು ವ್ಯಕ್ತಿಗಳಿಗೆ ಬೇಕಾದಂತವರಾಗಿ ಬದುಕು, ಒಳ್ಳೆಯ ಜೀವನ ಕ್ರಮವನ್ನು ಅಳವಡಿಸ್ಕೋ ಅಂತ ಹೇಳುವಂತ ನಿಟ್ಟಿನಲ್ಲಿ ಕೂಡ ಪೋಷಕರು ಒಂದು ಭಾಗ್ಯ ಆ ರೀತಿಯಲ್ಲಿ ಜವಾಬ್ದಾರಿಯನ್ನ ಹೊರಬೇಕು. ಜೊತೆಗೆ ಮಕ್ಕಳನ್ನ ನಮ್ಮ ಧಾರ್ಮಿಕ ಆಚರಣೆಗಳು ಮತ್ತು ನಮ್ಮ ಮನೆತನದ ಗೌರವಾಧಾರಗಳನ್ನ ಕಾಪಾಡಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ತಿಳಿ ಹೇಳುವಂತ ಒಂದು ಅವಶ್ಯಕತೆಯೂ ಕೂಡ ಬಹಳ ಇದೆ. ಯಾಕೆಂದ್ರೆ ಮುಂಚೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಕಾರಣಕ್ಕಾಗಿ ಆ ಕುಟುಂಬದ ಹಿರಿಯರು ಅಂದ್ರೆ ತಾತ, ಮುತ್ತಾತನು ಅಥವಾ ಮುತ್ತಜ್ಜಿನ ಯಾರೋ ಒಂದು ಕೂತ್ಕೊಂಡು ಆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಒಂದಷ್ಟು ಪುರಾಣ ಕಥೆಗಳನ್ನ ಹೇಳುವುದರ ಮುಖಾಂತರ ಅಥವಾ ಒಂದಷ್ಟು ಸಂಪ್ರದಾಯಗಳನ್ನ ತಿಳಿಸುವುದರ ಮುಖಾಂತರ ಮಕ್ಕಳಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಮತ್ತೆ ಯಾಕೆ ನಾವು ಹೇಗೆ ಬದುಕಬೇಕು, ಜೀವನದ ಕ್ರಮ ಏನು ಅನ್ನೋದೆಲ್ಲ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಅಂತ ಅವಿಭಕ್ತ ಕುಟುಂಬದ ವಾತಾವರಣ ಹೋಗಿ ಒಂದು ಸಾಮಾನ್ಯ ಕುಟುಂಬದ ವಾತಾವರಣ ಬಂದಿರುವ ಕಾರಣಕ್ಕಾಗಿ ಮನೆಯಲ್ಲಿ ಇಬ್ಬರೇ ವಾಸಿಸುವಂತ ಸಂದರ್ಭದಲ್ಲಿ ನಾವು ಮಕ್ಕಳ ಜೊತೆ ಒಂದಷ್ಟು ಸಮಯವನ್ನ ಕಳಿಬೇಕು. ಅಂದ್ರೆ ಮೊಬೈಲ್ ಮತ್ತೆ ಟಿವಿಯಿಂದ ದೂರ ಇರಬೇಕು.

0: ದಿನಕ್ಕೆ ಒಂದು ಅರ್ಧ ಗಂಟೆಯನ್ನಾದರೂ ಕೂಡ ಮೊಬೈಲ್ ಮತ್ತು ಟಿವಿಯಿಂದ ದೂರ ಇದ್ದು ಮಕ್ಕಳ ಜೊತೆ ಸಂವಾದ ಅಂದ್ರೆ ಅವರ ನಗುವಿನಲ್ಲಿ, ಅವರ ಅಡುವಿನಲ್ಲಿ, ಅವರ ಒಂದು ಚಟುವಟಿಕೆಗಳಲ್ಲಿ ನಾವು ಕೂಡ ಭಾಗಿಯಾದಾಗ ಆ ಮಕ್ಕಳಿಗೆ ಒಂದು ಸ್ಫೂರ್ತಿ ಬರುತ್ತೆ ಮತ್ತು ಚೈತನ್ಯ ಬರುತ್ತೆ ಮತ್ತು ಮಕ್ಕಳು ಹೇಗೆ ನಾವು ಬದುಕಬೇಕು ಅನ್ನೋ ಒಂದು ಅರಿವು ಮೂಡುತ್ತೆ. ಹಾಗಾಗಿ ತಂದೆ ತಾಯಂದರು ಮಕ್ಕಳೊಡನೆ ಬೆರೆಯುವಂತ ಒಂದು ವಾತಾವರಣವನ್ನ ಸೃಷ್ಟಿಸ್ಕೊಂಡಾಗ ಈ ಒಂದು ಸಮಾಜ ಒಂದು ಸ್ವಸ್ಥ ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂತಹ ನಿಟ್ಟಿನಲ್ಲಿ ಪೋಷಕರ ಮತ್ತು ತಂದೆ ತಾಯಿಯರ ಮತ್ತು ಗುರುಗಳ ಪಾತ್ರ ಬಹಳ ದೊಡ್ಡದಿರುವಂತಹದ್ದು. ಅಂತ ಒಂದು ಪಾತ್ರವನ್ನ ಒಂದು ಹಂತದಲ್ಲಿ ಪ್ರಾಮಾಣಿಕವಾಗಿ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಶ್ರೀಮಠ ಮಾಡಿಕೊಂಡು ಬರ್ತಾ ಇದೆ ಅನ್ನೋದನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ.
1: ಕೊಡವಲ ಶ್ರೀ ವಿರಕ್ತ ಮಠದ ದಿವ್ಯ ಸನ್ನಿಧಿಯ ಇತಿಹಾಸವನ್ನು ಹಾಗೂ ಮಠದ ಶ್ರೇಷ್ಠ ಪರಂಪರೆಯನ್ನು ಇಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇದ್ದೀನಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಕೇಳುಗರೆ, ಇದುವರೆಗೂ ನಮ್ಮೋರ ವೈಭವ ಕಾರ್ಯಕ್ರಮದಲ್ಲಿ ಸೇರಗೂರು ತಾಲೂಕಿನ ಬಿಡುಕಲು ಪಡವಲು ಶ್ರೀ ವಿರಕ್ತ ಮಠದ ಇತಿಹಾಸ ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಮಠದ ಶ್ರೀಗಳಾದ ಶ್ರೀ ಮಹದೇವ ಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವಂತಹ ಸಮಯ. ಇಂದು ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಜ್ಯೋತಿ, ನಾಗೇಶ್, ಚಿಕ್ಕಸ್ವಾಮಿಯರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ತಿಳಿಸುವವರು ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೆ ಕುಟುಂಬ ವರ್ಗದವರು.

ದೇವರು ಇವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಬಂಗಾಳ ಕುಳಿಯಲ್ಲಿ ಟೈಮ್ ಮಿಷಿನ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಟೈಮ್ ಮಿಷಿನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಬಂಗಾಳ ಕೊಲ್ಲಿಯ ಆಳದಲ್ಲಿ ಅಡಗಿರುವ ರಹಸ್ಯವೊಂದನ್ನು ಪುಣೆಯ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ವಿಜ್ಞಾನಿಗಳು ಬಯಲುಗಿಳಿದಿದ್ದಾರೆ. ನಮ್ಮ ಕಣ್ಣಿಗೆ ಕಾಣುವ ಸಮುದ್ರದ ಅಲೆಗಳ ಅಡಿಯಲ್ಲಿ, ಅಂದರೆ ಸುಮಾರು 90 ಕೋಟಿ 20 ಲಕ್ಷ ವರ್ಷಗಳಷ್ಟು ಅಳೆಯದಾದ ಭೂಮಿಯ ಪದರವೊಂದು ಪತ್ತೆಯಾಗಿದೆ. ಈ ಮಹತ್ವದ ಸಂಶೋಧನೆಯು ಭಾರತದ ಉಪಖಂಡವು ಆಫ್ರಿಕಾದಿಂದ ಹೇಗೆ ಬೇರ್ಪಟ್ಟು ನೈಋತ್ಯಕ್ಕೆ ಚಲಿಸಿತು ಎಂಬ ದಶಕಗಳ ಕಾಲದ ಭೌಗೋಳಿಕ ಗೊಂದಲಕ್ಕೆ ಉತ್ತರ ನೀಡಿದೆ. ಸಾಮಾನ್ಯವಾಗಿ ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿರುವ ಭೂಮಿಯ ವಯಸ್ಸನ್ನ ಅಲ್ಲಿನ ಶಿಲೆಗಳಲ್ಲಿ ಅಡಗಿರುವ ಕಾಂತೀಯ ಪಟ್ಟಿಗಳ ಮೂಲಕ ಅಳೆಯತೊಡಗುತ್ತಾರೆ. ಭೂಮಿಯ ಒಳಗಿನಿಂದ ಲಾಲಾರಸವು ಮೇಲೆ ಬಂದು ತಣ್ಣಗಾದಾಗ ಅದರಲ್ಲಿರುವ ಖನಿಜಗಳು ಆ ಸಮಯದಲ್ಲಿ ಭೂಮಿಯ ಕಾಂತೀಯ ದಿಕ್ಕಿಗೆ ತಕ್ಕಂತೆ ಜೋಡಣೆಯಾಗಿರುತ್ತದೆ. ಭೂಮಿಯ ಕಾಂತೀಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಕಾಲಕಾಲಕ್ಕೆ ಅದರಲ್ಲೂ ಬದಲಾಗುತ್ತಿರುತ್ತವೆ. ಹೀಗಾಗಿ ಸಮುದ್ರದ ತಳವು ಒಂದು ದೊಡ್ಡ ಟೇಪ್ ರೆಕಾರ್ಡ್ನಂತೆ ಕೆಲಸ ಮಾಡುತ್ತದೆ ಮತ್ತು ಅಲ್ಲಿಯ ಕಾಂತೀಯ ಬದಲಾವಣೆಗಳನ್ನು ನೋಡಿ ಆ ಪದರ ಎಷ್ಟು ಹಳೆಯದಾದದ್ದು ಎಂದು ಹೇಳಬಹುದಾಗಿದೆ. ಆದರೆ ಬಂಗಾಳ ಕೊಲ್ಲಿಯ ವಿಷಯದಲ್ಲಿ ಇದು

ಅಷ್ಟು ಸುಲಭವಾಗಿರಲಿಲ್ಲ. ಅಲ್ಲಿನ ಭೂಮಿಯ ಪದರವು ಕ್ರಿಸ್ಟಿಯಸ್ ನಾರ್ಮಲ್ ಸೂಪರ್ ಕ್ರ್ಯಾನ್ ಎಂಬ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿತ್ತು. ಸುಮಾರು 12 ಕೋಟಿಯಿಂದ 8 ಕೋಟಿ 30 ವರ್ಷಗಳ ಹಿಂದಿನ ಈ ಅವಧಿಯಲ್ಲಿ ಈ ಭಾಗದಲ್ಲಿ ಭೂಮಿಯ ಕಾಂತೀಯ ಧ್ರುವಗಳು ಯಾವುದೇ ಬದಲಾವಣೆ ಕಾಣದೇ ಸ್ಥಿರವಾಗಿದ್ದವು. ಇದರಿಂದಾಗಿ ವಿಜ್ಞಾನಿಗಳಿಗೆ ಯಾವುದೇ ಬಾರ್ ಕೋಡ್ ಅಥವಾ ಕಾಂತೀಯ ಪಟ್ಟಿಗಳು ಸಿಗದೆ ಗೊಂದಲ ಉಂಟಾಗಿತ್ತು. ಇದರ ಜೊತೆಗೆ ಹಿಮಾಲಯದಿಂದ ಹರಿದು ಬಂದ ಬೃಹತ್ ಪ್ರಮಾಣದ ಹೂಳು ಅಂದರೆ ಸಿಡಿಮೆಂಟ್ ಮತ್ತು ಜ್ವಾಲಾಮುಖಿಯ ಚಟುವಟಿಕೆಗಳು ಈ ಅಳೆಯ ಪದರವನ್ನು ಸುಮಾರು 18 ಕಿಲೋಮೀಟರ್ ದಪ್ಪದ ಮಣ್ಣಿನ ಅಡಿಯಲ್ಲಿ ಹೂತು ಹಾಕಿದವು. ಈ ಸವಾಲನ್ನು ಎದುರಿಸಲು IISER ಪುಣೆಯ ಸಂಶೋಧಕರಾದ ಮೊಹಮ್ಮದ್ ಇಸ್ಮಾಯಿಲ್ ಮತ್ತು ಕೊಲ್ಲೂರು ಶ್ರೀಕೃಷ್ಣ ಅವರು ಹೊಸ ಹಾದಿಯನ್ನು ಹಿಡಿದರು. ಅವರು ಕಾಂತೀಯ ದಿಕ್ಕಿನ ಬದಲಾವಣೆಗಾಗಿ ಹುಡುಕುವ ಬದಲು ಕಾಂತೀಯ ಕ್ಷೇತ್ರದ ತೀವ್ರತೆಯಲ್ಲಿ ಉಂಟಾಗುವ ಅತ್ಯಂತ ಸಣ್ಣ ಏರಿಳಿತವೊಂದನ್ನು ಗಮನಿಸಿದರು. ಇದನ್ನು ವಿಜ್ಞಾನದ ಭಾಷೆಯಲ್ಲಿ Q1 ಎಂದು ಕರೆಯಲಾಗುತ್ತದೆ. ಇದು ಧ್ರುವಗಳ ಬದಲಾವಣೆಯಲ್ಲ, ಬದಲಾಗಿ ಕಾಂತೀಯ ಶಕ್ತಿಯಲ್ಲಿ ಉಂಟಾಗುವ ಒಂದು ಕ್ಷಣಿಕ ಸ್ಪಂದನ ಅಥವಾ ಮಿಡಿತ ಎನ್ನಬಹುದು. ಸಂಶೋಧಕರು ಸಂಶೋಧನಾ ಹಡಗುಗಳ ಮೂಲಕ ಕಾಂತೀಯ ಸಂವೇದಕಗಳನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹಿಸಿದರು. ನಂತರ ಇದನ್ನು ಸ್ಯಾಟಲೈಟ್ ಮಾಡೆಲ್ಗಳು ಮತ್ತು ಭೂಮಿಯ ಒಳಗಿನ ಚಿತ್ರಣ ನೀಡುವ ಸಿಸ್ಮಿಕ್ ರಿಫ್ಲೆಕ್ಷನ್ ಇಮ್ಯಾಜಿಂಗ್ ತಂತ್ರಜ್ಞಾನದೊಂದಿಗೆ ಹೋಲಿಸಿ ನೋಡಿದರು. ಈ ಸಂಶೋಧನೆಯ ಫಲವಾಗಿ ಬಂಗಾಳ ಕೊಲ್ಲಿಯ ಮಧ್ಯಭಾಗದಲ್ಲಿ ಅಂದರೆ ಸುಮಾರು 12 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಎರಡು ಬೃಹತ್ ಜಲಾಂತರ ಪರ್ವತ ಶ್ರೇಣಿಗಳ ನಡುವೆ ಈ Q1 ಸಂಕೇತವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಇದು ಈ ಭಾಗದ ಭೂಮಿಯ ಪದರವು ಸರಿಯಾಗಿ 9 ಕೋಟಿ 20 ಲಕ್ಷ ವರ್ಷಗಳ ಹಳೆಯದು ಎಂಬುದನ್ನು ಸಾಬೀತುಪಡಿಸಲಾಗಿದೆ. ಈ ಸಂಶೋಧನೆಯು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಭೂಮಿಯ ಇತಿಹಾಸದ ಬಗ್ಗೆ ತಿಳಿಸಿಕೊಳ್ಳುವ ಒಂದು ಪ್ರಮುಖ ಅಂಶ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲಿನ ಎಲ್ಲ ಖಂಡಗಳು ಗೊಂಡ್ವಾನ ಎಂಬ ಒಂದೇ ಬೃಹತ್ ಖಂಡದ ಭಾಗವಾಗಿದ್ದವು. ಕಾಲಕ್ರಮೇಣ ಇವು ಬೇರ್ಪಡಲು ಆರಂಭಿಸಿದವು. ಈಗಿನ ಕರ್ನಾಟಕವನ್ನು ಒಳಗೊಂಡ ಭಾರತದ ಭಾಗವು ಆಫ್ರಿಕಾದಿಂದ ಬೇರ್ಪಟ್ಟು ನೈಋತ್ಯ ದಿಕ್ಕಿನಲ್ಲಿ ಚಲಿಸಿ ಏಷ್ಯಾದೊಂದಿಗೆ ವಿಲೀನವಾಯಿತು. ಈ ಚಲನೆ ಮತ್ತು ಪಲ್ಲಟಗಳು ಯಾವಾಗ ನಡೆದವು ಎಂಬ ನಿಖರವಾದ ಕಾಲಸೂಚಿಯನ್ನು ಈ 9 ಕೋಟಿ 20 ಲಕ್ಷ ವರ್ಷಗಳ ಹಳೆಯ ಭೂಮಿಯ ಪದರವು ಒದಗಿಸಿದೆ. ಭಾರತದ ಭಾಗವು ಏಷ್ಯಾ ಖಂಡದ ಜೊತೆ ವಿಲೀನವಾದಾಗಲಿ ಹಿಮಾಲಯ ಪರ್ವತಗಳು ಮೂಡತೊಡಗಿದವು. ನಮ್ಮ ಕರ್ನಾಟಕದ ಪಶ್ಚಿಮ ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ರಚನೆಯ ಹಿಂದೆಯೂ ಇಂಥದ್ದೇ ಜ್ವಾಲಾಮುಖಿ ಮತ್ತು ಪ್ಲೇಟ್ ಟೆಕೋನಿಕ್ಸ್ ಎಂಬ ಭೂಪದರಗಳ ಚಲನೆಯ ಇತಿಹಾಸವಿದೆ. ಹಾಗೆಯೇ ನಮ್ಮ ಪಶ್ಚಿಮ ಘಟ್ಟ ಹಾಗೂ ಅಲ್ಲಿನ ನದಿಗಳಾದ ಕಾವೇರಿ, ತುಂಗಾ, ಭದ್ರಾ ಎಲ್ಲವೂ ಹಿಮಾಲಯಕ್ಕಿಂತ ಪ್ರಾಚೀನವಾದದ್ದು. ಬಂಗಾಳ ಕೊಲ್ಲಿಯಲ್ಲಿ ದೊರೆತಿರುವ ಈ ಪುರಾವೆಯು ಒಟ್ಟಾರೆ ಭಾರತೀಯ ಭೂಭಾಗದ ವಿಕಾಸವನ್ನು ಅರ್ಥ ಮಾಡಿಕೊಳ್ಳಲು ದಾರಿದೀಪವಾಗಿದೆ. ಸಂಶೋಧಕರು ಇನ್ನೂ ಹಳೆಯದಾದ ಅಂದರೆ 10 ಕೋಟಿ 80 ಲಕ್ಷ ವರ್ಷಗಳ ಸ್ಟು ಹಳೆಯ Q2 ಎಂಬ ಸಂಕೇತಕ್ಕಾಗಿ ಹುಡುಕಾಟ ನಡೆಸಿದರು. ಆದರೆ ಜ್ವಾಲಾಮುಖಿಯ ಪ್ರಭಾವದಿಂದ ಅದು ಅಸ್ಪಷ್ಟವಾಗಿ ಹುಡುತಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಂತ್ರಜ್ಞಾನ ಬಳಸಿ ಈ ರಹಸ್ಯವನ್ನು ಭೇದಿಸಬಹುದು ಎಂಬ ಭರವಸೆ ವಿಜ್ಞಾನಿಗಳದಾಗಿದೆ. ಒಟ್ಟಿನಲ್ಲಿ ಸಮುದ್ರದ ಆಳದಲ್ಲಿನ ಈ ಸಂಶೋಧನೆಯು ನಮ್ಮ ಭೂಮಿಯ ರಚನೆಯ ಹಿಂದಿನ ರಹಸ್ಯವನ್ನು ಬಿಚ್ಚಿಟ್ಟತೊಡಗಿದೆ. ವಿಜ್ಞಾನಿಗಳ ಈ ಸಾಧನೆಯು ಭೂಗರ್ಭಶಾಸ್ತ್ರದ ನಕ್ಷೆಯಲ್ಲಿ ಭಾರತಕ್ಕೆ ಒಂದು ಮಹತ್ವದ ಸ್ಥಾನವನ್ನು ತಂದುಕೊಟ್ಟಿದೆ. ನಮ್ಮ ಕಾಲು ಕೆಳಗಿರುವ ಮಣ್ಣು ಮತ್ತು ನಾವು ವಾಸಿಸುವ ಭೂಮಿ

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಟೈಮ್ ಮಿಷಿನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇದ್ರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು ಬೆಳಿಗ್ಗೆ 10:00-4:00 ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿ ಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನೇಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಪ್ರೀತಿಯ ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 105 ರೂಪಾಯಿ, ಪೆನ್ಸಿಲ್ ಬೀನ್ಸ್ 105 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 100 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 27 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಕಳಕಾಯಿ 32 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪು ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಹೇಳ್ತಾ ಇರಿ ಚನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತೆ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತ ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಆಗುವ ಸಕಲ ಭೂತಗಳನ್ನೂ ಕೂಡ ನಾನು ಬಲ್ಲೆ. ಆದರೆ ನನ್ನನ್ನು ಮಾತ್ರ ಯಾರೂ ಅರಿತಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿನ ಅರ್ಥ ಇಷ್ಟೇ, ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯು ಹಿಂದೆ ಏನಾಗಿತ್ತು ಎಂಬುವುದು ಗೊತ್ತಿದೆ, ಅದೇ ಪ್ರಾಣಿ ಮುಂದೆ ಏನಾಗುವುದು ಎಂಬುದು ಕೂಡ ಗೊತ್ತಿದೆ. ಅದರ ಜೊತೆಗೆ ಈಗ ಏನಾಗಿದೆ ಎಂಬುದು ಕೂಡ ಚೆನ್ನಾಗಿಯೇ ಗೊತ್ತಿದೆ. ಏಕೆಂದರೆ ಆ ಪರಮೇಶ್ವರ ಸೃಷ್ಟಿಸಿದವನು, ಪಾಲಿಸುತ್ತಿರುವವನೂ ಅವನೇ, ಕೊನೆಗೆ ಸೆಳೆದುಕೊಳ್ಳುವವನೂ ಕೂಡ ಆ ಪರಮಾತ್ಮನೇ. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು? ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನೆಲ್ಲ ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು, ಅದನ್ನ ಹೇಗೆ ಪರ್ಯಾವಸನಗೊಳ್ಳುವುದು ಅಥವಾ ಹೇಗೆ ಕೊನೆಗೊಳಿಸಿಕೊಳ್ಳುವುದು ಎಂಬುದು ಎಲ್ಲವೂ ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗೋದಿಲ್ಲ. ನಾವು ಕಾಲದಲ್ಲಿ ಹಿಂದೆ, ಈಗ, ಮುಂದೆ ಎಂಬ ಭಾಗಗಳನ್ನು ನೋಡ್ತೇವೆ. ಇದು ಕೃತಕ. ಒಂದೇ ಒಂದು ಘಟನೆ ಒಬ್ಬನಿಗೆ ಭೂತ, ಮತ್ತೊಬ್ಬನಿಗೆ ವರ್ತಮಾನ, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಅಂದರೆ ನೋಡಿ, ಒಂದು ಘಟನೆ ಏನು ನಡೀತಾ ಇದೆ, ಆ ಘಟನೆ ಒಬ್ಬ ಮನುಷ್ಯನಿಗೆ ಅದು ಭೂತಕಾಲವಾದರೆ ಮತ್ತೊಬ್ಬನಿಗೆ ವರ್ತಮಾನವಾಗಿರ್ಬೋದು, ಮತ್ತೊಬ್ಬನಿಗೆ ಭವಿಷ್ಯವಾಗಿರ್ಬೋದು. ಉದಾಹರಣೆಗೆ ಯೌವನಾವಸ್ಥೆ ಅಂತ ಇಟ್ಕೊಳ್ಳಿ. ಯೌವನಾವಸ್ಥೆ ಅನ್ನುವಂಥದ್ದು ಒಂದು ಘಟನೆ, ಅದು ಈಗಾಗಲೇ ವಯಸ್ಸು ದಾಟಿರುವವನಿಗೆ ಭೂತಕಾಲ, ಯೌವನಾವಸ್ಥೆಯಲ್ಲಿ ಇರುವವನಿಗೆ ಅದು ವರ್ತಮಾನ ಕಾಲ, ಇನ್ನು ಬಾಲ್ಯಾವಸ್ಥೆಯಲ್ಲಿರುವವರಿಗೆ ಯೌವನಾವಸ್ಥೆ ಎಂಬುದು ಭವಿಷ್ಯತ್ ಕಾಲ. ಹೀಗೆ ಹಲವು ಜ್ಯೋತಿರ್ವತ್ಸರಗಳೇ ಅದರ ಆಚೆ ಇರುವಂಥ ಒಂದು ನಕ್ಷತ್ರ ಲೋಕದಲ್ಲಿ ಒಂದು ಘಟನೆ ನಡೆಯುವುದು ಎಂದು ಇಟ್ಕೊಳ್ಳೋಣ, ಭಾವಿಸ್ಕೊಳ್ಳೋಣ. ಅದು ಒಂದು ವರ್ಷದ ಹಿಂದೆ ಆಯಿತು ಅಂತ ಇಟ್ಕೊಳ್ಳೋಣ. ಅವರಿಗೆ ಈ ಘಟನೆ ಭೂತಕಾಲದ್ದು. ಈ ಘಟನೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಸುಮಾರು ಒಂದು ಜ್ಯೋತಿರ್ವತ್ಸರದ ದೂರದಲ್ಲಿರುವ ಈ ಗ್ರಹಕ್ಕೆ ಈಗ ಮುಟ್ಟುತ್ತದೆ. ಅದನ್ನು ನೋಡುವವರಿಗೆ ಅದು ವರ್ತಮಾನ, ಇನ್ನು ನಮ್ಮಿಂದ ಇನ್ನೂ ದೂರದಲ್ಲಿರುವವರಿಗೆ ಆ ಘಟನೆ ಇನ್ನೂ ಆಗಿಯೇ ಇಲ್ಲ ಅಂತಂದ್ರೆ ಅದು ಭವಿಷ್ಯತ್ ಕಾಲ. ಹಾಗೆ ಅಲ್ವಾ? ಹಾಗಾಗಿ ಕಾಲದಲ್ಲಿರುವವರು ಯಾವುದೋ ಒಂದು ಸ್ಥಳಕ್ಕೆ ತಮ್ಮನ್ನ ಬಿಗಿದುಕೊಂಡು ಇದು ಭೂತ, ಇದು ವರ್ತಮಾನ, ಇದು ಭವಿಷ್ಯ ಎಂದು ಹೇಳ್ತಾರೆ. ಆದರೆ ಯಾರು ದೇಶ ಮತ್ತು ಕಾಲಕ್ಕೆ ಅತೀತನೋ ಅವನು ಎಲ್ಲವನ್ನೂ ಏಕಕಾಲದಲ್ಲಿಯೇ ನೋಡ್ತಾನೆ. ಈಗಿರುವ ಪ್ರಾಣಿಯ ಹಿಂದೆ ಮುಂದೆ ಎಲ್ಲವೂ ಕೂಡ ವೇದ್ಯವಾಗುತ್ತದೆ. ಭಗವಂತ ದೇಶ, ಕಾಲ ಮತ್ತು ನಿಮಿತ್ತಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆದರೆ ಸಾಧಾರಣ ಜೀವರಾಶಿಗಳಿಗಾದರೂ ಈಗ ಆಗುತ್ತಿರುವುದು ಒಂದೇ ಗೊತ್ತಿರುವಂಥದ್ದು. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೇವೆ, ಎಲ್ಲೆಲ್ಲಿ ಹುಟ್ಟಿದ್ದೇವೆ, ಹೇಗೆಲ್ಲ ಬೆಳೆದಿದ್ದೇವೆ, ಯಾವುದನ್ನೆಲ್ಲ ಅನುಭವಿಸಿದ್ದೇವೆ ಎಂಬುದು ನಮಗೆ ಗೊತ್ತಿಲ್ಲ. ಎಲ್ಲ ಈ ಮರೆವು ಎಂಬ ಜಾಡಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ನಮ್ಮ ಭವಿಷ್ಯವನ್ನು ಇನ್ನೂ ರೂಪಿಸಿಕೊಳ್ಳಬೇಕಾಗಿರುವುದರಿಂದ ಅದು ಹೇಗಿದೆ ಎಂಬುದನ್ನು ಕೂಡ ನಾವು ಊಹಿಸುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ಆಗೋದೇ ಇಲ್ಲ. ಇನ್ನು ಅಜ್ಞಾನಿಗೆ ಮುಂದಿನದು ಕಾಣದು, ಆದರೆ ಭಗವಂತನಿಗೆ ಹೊಸದು ಎಂಬುವಂಥದ್ದು ಏನೂ ಇಲ್ಲ. ಅವನು ಯಾವ ಮಾರ್ಗದಲ್ಲಿ ನಡೆಯುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬುದೆಲ್ಲ ಅದಾಗಲೇ ನಿರ್ಧಾರವಾಗಿ ಹೋಗಿದೆ.

ಈಗ ಒಂದು ಈ ಪ್ರೊಜೆಕ್ಟರ್ನ ಮೂಲಕ ಬೀಳುವಂಥ ಒಂದು ಸಿನಿಮಾದ ರೋಲಿನಲ್ಲಿ ಅದಾಗಲೇ ಕತೆ ಆ ರೀಲ್ನಲ್ಲಿ ತಯಾರಾಗಿ ಜೋಡಿಸಿಟ್ಟಾಗ್ಬಿಟ್ಟಿದೆ. ಅದು ತೆರೆ ಮೇಲೆ ಬೀಳೋದಷ್ಟೇ ಬಾಕಿ, ಹೊಸದೇನೂ ಇಲ್ಲ ಅಲ್ವಾ? ಹಾಗೆಯೇ ದೇವರು ಈ ಸೃಷ್ಟಿಯ ಸಿನಿಮಾದ ಡೈರೆಕ್ಟರ್ ಇದ್ದಂಗೆ. ಈಗ ನಾವು ಏನನ್ನು ನೋಡ್ತಾ ಇದ್ದೇವೋ ಅದಾಗಲೇ ಒಂದು ರೋಲಿನಲ್ಲಿ ಒಂದು ಫಿಲಮ್ನಿಂದ ಬೀಳ್ತಾ ಇದೆ. ಮುಂದೇನಾಗುವುದು ಎಂಬುದು ಅದನ್ನು ಜೋಡಿಸಿದ ಡೈರೆಕ್ಟರಿಗೆ ಮಾತ್ರ ವೇದ್ಯ. ಹಾಗಾಗಿ ದೇವರಿಗೆ ನಮ್ಮದು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತು. ನಮ್ಮ ಕಥೆಯನ್ನೆಲ್ಲ ಬರೆದಿರುವಂಥವನು ಅವನೇ. ಅವನು ಬರೆದಂತೆ ನಾವು ಬಾಳ್ತಾ ಇದ್ದೇವೆ ಈಗ. ಆದರೆ ಜೀವರಾಶಿಗಳಿಗಾದರೂ ಈಗ ತೆರೆಯ ಮೇಲೆ ಬೀಳ್ತಾ ಇರುವಂಥದ್ದು ಒಂದೇ ಕಾಣುವುದು, ಅದನ್ನು ಮೀರಿ ನೋಡಲಾರರು ಅವರು. ಆ ಶಕ್ತಿಯನ್ನು ಇನ್ನೂ ಸಂಪಾದಿಸಿಕೊಂಡಿಲ್ಲ. ಸಂಪಾದಿಸಿಕೊಂಡ್ರೆ ಅದನ್ನು ನೋಡಬಹುದೇನೋ. ಹಾಗಾಗಿ ಯಾವ ಯೋಗಿಗೆ ಈ ಜಾತಿ ಸ್ಮರಣೆ ಉಂಟಾಗುವುದೋ ಆತ ತನ್ನ ಹಿಂದಿನದನ್ನು ತಿಳಿದುಕೊಳ್ಳಬಲ್ಲ. ಜಾತಿ ಸ್ಮರಣೆ ಅಂತೇಳಂದ್ರೆ ಈಗ ನಾವು ಸಮಾಜದಲ್ಲಿ ಏನು ವಿಭಜನೆ ಆಗುವಂತಹ ಒಂದು ಜಾತಿಯನ್ನು ಮಾತಾಡ್ತೇವೆ ಅದಲ್ಲ. ಯೋಗಿಗೆ ಜಾತಿ ಸ್ಮರಣೆ ಅಂತಂದ್ರೆ ಜಾತ ಸ್ಮರಣೆ, ಹುಟ್ಟಿದಾಗಿನಿಂದ ಹಿಂದಿನ ಸ್ಮರಣೆ, ಮುಂದಿನ ಸ್ಮರಣೆ ಎಲ್ಲವನ್ನ ಇಟ್ಟುಕೊಳ್ಳುವಂಥ ಒಂದು ಅಪ್ರತಿಮವಾದ ಶಕ್ತಿ ಉಳ್ಳವನಿಗೆ ಮಾತ್ರ ಹಿಂದಿನದನ್ನ ತಿಳಿದುಕೊಳ್ಳಿಕ್ ಸಾಧ್ಯ ಇದೆ. ಆದರೆ ದೇವರನ್ನ ತಿಳಿದುಕೊಳ್ಬೇಕಾದ್ರೆ ಅದನ್ನು ಮೀರಿದ ಸಾಧನೆಯನ್ನು ನಾವು ಮಾಡಬೇಕು. ಅಂಥ ಸಾಧನೆಗೆ ಮೂಲ ವಸ್ತುವೇ ಈ ಭಗವದ್ಗೀತೆ. ಇಂಥ ಸಾಧನಾತ್ಮಕವಾದಂಥ ಪಥದಲ್ಲಿ ಇದೇವೆ ನಾವು ಅನ್ನುವಂಥದ್ದೇ ಒಂದು ಉತ್ತಮೋತ್ತಮವಾದಂಥ ಮಾತು. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ರಾಮ. ಹಾಗಾಗಿ ಸಿರಿತನವನ್ನೇ ಅರಸ್ತಾ ಹೋದ್ರೆ ಹಿರಿತನ ಅನ್ನುವಂಥದ್ದು ಒಲಿಯೋದಿಲ್ಲ. ಭಗವಂತ ಇಲ್ಲಿದ್ದಾನೋ ಅಲ್ಲಿದ್ದಾನೋ ಎಲ್ಲಿದ್ದಾನೋ ಎನ್ನುವ ಚಿಂತೆಯನ್ನು ಮಾಡದೆ ನಿಂತ ನೆಲೆಯೇ ಇರುವಂತಹ ಭಾಗ್ಯವೇ, ಪಡೆದಿರುವಂತಹ ಭಾಗ್ಯವೇ ನಮ್ಮ ಭಗವಂತನ ಭಾಗ್ಯ ಎಂದು ಎಣಿಸಿ ಮುಂದುವರೆದ್ರೆ ನಾವು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತದೆ, ಇಂದು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಅಂಥ ಒಂದು ಸಾಧನೆಯನ್ನು ನಾವು ಪಡಿಬೇಕು ಅಂತಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬೇಕು. ಅಂಥ ಸಾಕ್ಷಾತ್ಕಾರಕ್ಕೆ ಸಾಧನೆಯ ಹಾದಿ ಅನ್ನುವಂಥದ್ದು ಸದಾ ಕಾಲ ಭಗವತ್ ಚಿಂತನೆಯಲ್ಲೇ, ಆತನ ನಾಮಸ್ಮರಣೆಯಲ್ಲಿಯೇ, ಅವನ ಒಂದು ಸೇವೆಯಲ್ಲಿಯೇ, ಭಕ್ತಿಯ ಮೂಲಕ, ಜ್ಞಾನದ ಮೂಲಕ, ಕರ್ಮದ ಮೂಲಕ ನಾವು ಸಾಗಿದ್ದೇ ಆದಲ್ಲಿ ಇವೆಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದೇ ಈ ಒಂದು ಮುದ್ದುರಾಮನ ಮಾತು ಮತ್ತು ಭಗವಂತನಾದ ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

ಕೇಳುಗರೆ, ಇದುವರೆಗೂ ಗೀತ ಸುನಾದ ಕಾರ್ಯಕ್ರಮವನ್ನ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ಸರ್ಪಾಸ್ತ್ರ ಪ್ರಯೋಗ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಳ್ಳುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕರ್ಣಾರ್ಜುನರ ಯುದ್ಧ ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಅದರ ಕೆಲವು ಮುಖ್ಯ ಘಟ್ಟಗಳನ್ನು ನಾವು ನೋಡೋಣ. ಕರ್ಣನ ಯುದ್ಧ ಭಯಂಕರವಾಗಿತ್ತು. ಹನುಮಂತ ಕೂಡ ಅವನನ್ನು ಮೆಚ್ಚಿಕೊತಾನೆ. ಹೀಗೆ ಸಂಜಯ ಧೃತರಾಷ್ಟ್ರನಿಗೆ ಯುದ್ಧದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳ್ತಾನೆ, ಪಾಂಡವರ ಕಡೆಯವರಿಗೆ ಒಂದು ದೊಡ್ಡ ಆಘಾತ ಉಂಟಾಯಿತು ಅಂತ ಹೇಳ್ತಾನೆ. ಅದನ್ನು ಕೇಳಿದ ಧೃತರಾಷ್ಟ್ರನಿಗೆ ಉತ್ಸಾಹ ಆಗೋಯ್ತು. ಅಯ್ಯೋ, ಶತ್ರುಗಳಿಗೆ ಅಪಾಯ ಉಂಟಾಯ್ತೆ, ಅದೇನದು ಹೇಳು ಸಂಜಯ. ಅದನ್ನು ಕೇಳೋದಕ್ಕೆ ನನಗೆ ಎರಡು ಕಿವಿ ಸಾಕಾಗೋದಿಲ್ಲ, ನಿನ್ನ ಈ ಅಮೃತದಂತಹ ಮಾತು ಕೇಳೋದಕ್ಕೆ ನನಗೆ ತುಂಬ ಆಸೆ. ಕರ್ಣ ಗೆದ್ದುಬಿಟ್ನೆ, ಇಂಥ ಮಾತನ್ನೇ ಹೇಳ್ತಾ ಇರು ಅಂತಾನೆ. ಅದು ನಡೀತರ ಯುದ್ಧವನ್ನು ಸಂಜಯ ಹೇಳಬೇಕು, ಇವನಿಗೆ ಇಷ್ಟ ಆಗುತ್ತೆ ಅಂತ ಒಳ್ಳೆ ಮಾತನ್ನೇನು ಹೇಳ್ತಾ ಇರೋಕ್ಕಾಗೋದಿಲ್ಲ. ಆದರೆ ಧೃತರಾಷ್ಟ್ರನಿಗೆ ಅದು ಇಷ್ಟ. ಇನ್ನೊಂದು, ಕರ್ಣನ ಮೇಲೆ ದುರ್ಯೋಧನ ಇರಬಹುದು ಅಥವಾ ಧೃತರಾಷ್ಟ್ರ ಇರಬಹುದು, ತುಂಬ ಆಸೆ ಇಟ್ಕೊಂಡಿದ್ದಾರೆ. ಅವನು ಗೆಲ್ಲಿಸ್ಕೊಡ್ತಾನೆ, ಅರ್ಜುನನ ಸಾಯಿಸಿ ಯುದ್ಧವನ್ನೇ ಗೆಲ್ಲಿಸ್ಬಿಡ್ತಾನೆ ಅಂತೆಲ್ಲ ಮನಸ್ಸಲ್ಲಿ ಇದೆ. ಹಾಗಾಗಿ ಉತ್ಸಾಹದಿಂದ ಕೇಳ್ತಿದ್ದಾನೆ. ಈ ಕಡೆ ಕರ್ಣನಿಗೆ ತುಂಬ ಕೋಪ ಬಂದ್ಬಿಟ್ಟಿದೆ ಅರ್ಜುನ ಮೇಲೆ ಏಟು ತಿಂದು ಎಲ್ಲ ಆಗಿ. ಆ ಕೋಪದಲ್ಲಿ ತನ್ನ ಕಣ್ಣುಗಳಿಂದ ರಕ್ತವನ್ನು ಉಗುಳುತ್ತಾ ತನ್ನ ಚಿನ್ನದ ಬತ್ತಳಿಕೆಯಿಂದ ಸರ್ಪಾಸ್ತ್ರವನ್ನು ಹೊರಗೆ ತೆಗಿತಾನೆ. ಆವಾಗ ಬಿಟ್ಟ ಹಾವುಗಳು ಬೇರೆ, ಇದು ಸರ್ಪಾಸ್ತ್ರ ಭಯಂಕರವಾದದ್ದು. ಅದನ್ನು ಹೊರ ತೆಗೆತಾ ಇದ್ದಂಗೇನೆ ಅಲ್ಲೆಲ್ಲ ಕಿಡಿ ಸೂಸ್ಕೊಂಡು ಕಿಡಿ ಕಾರ್ತಾ ದಟ್ಟ ಹೊಗೆ ತುಂಬಿಡ್ತಂತೆ. ಅದು ಸರ್ಪ, ವಿಷದ ಕಡು ವಾಸನೆ ಅದು. ಆ ವಿಷದ ಪ್ರಭಾವಕ್ಕೆ ಸೈನ್ಯವೆಲ್ಲ ನೊಂದ್ಬಿಡ್ತು, ಮಂಕಾಗ್ಬಿಟ್ರು ಅವರೆಲ್ಲ. ಕರ್ಣ ಆ ಸರ್ಪಾಸ್ತ್ರವನ್ನು ಕೈಯಲ್ಲಿ ಒಂದ್ಸಲ ಹೀಗೆ ತೂಗುತ್ತಾನೆ, ಅದು ನೋಡಿದರೆ ಉರಿನ ಕಾರ್ತಾ ಇದೆಯಂತೆ, ಪೂತ್ಕರಿಸ್ತಾ ಇದೆ. ಹಾವನ ಹಾಗೇನೆ ಭಯಂಕರವಾದ ನಾಗರ ಹಾವಿದ್ದಂಗೆ ಬಿಳಿ ನೊರೆಯನ್ನು ಕಾರ್ತಾ ಇದೆಯಂತೆ, ವಿಷದ ಜೊಲ್ಲನ್ನು ಸುರಿಸ್ತಾ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಇನ್ನು ಬಿಟ್ಟೇ ಇಲ್ಲ ಅವನು, ಅಷ್ಟರಲ್ಲಿ ಕಿಡಿಗಳ ಛಟ ಛಟ ಧ್ವನಿ ಎಲ್ಲ ಕಡೆ ಆವರಿಸ್ತಾ ಇದೆ. ಎಲ್ಲರಿಗೂ ಇದು ಒಂಥರ ಆಘಾತ. ಶಲ್ಯನೂ ಇದನ್ನು ನೋಡಿ ಆಶ್ಚರ್ಯದಲ್ಲಿ ಮುಳುಗ್ಬಿಟ್ನಂತೆ. ಮೇಲ್ಗಡೆ ದೇವತೆಗಳು ನೋಡ್ತಿದ್ದಾರೆ, ಅವರುಗಳು ಹೆದರ್ತಾ ಇದ್ದಾರೆ. ಈ ವಿಷದ ಪ್ರಭಾವದಿಂದ ಅಲ್ಲಿದ್ದ ಜನರೆಲ್ಲ ಶಕ್ತಿ ಗುಂದ್ಬಿಟ್ರು, ಅಂದರೆ ವಿಷದ ಪರಿಣಾಮ ಅದು, ಶಕ್ತಿ ಹೋಗ್ಬಿಡ್ತು. ಆ ಕಡೆ ಬ್ರಹ್ಮನ ಸಭೆಯಲ್ಲಿ ಇದ್ದಂತಹ ತಕ್ಷಕ ಸೂರ್ಯರು ಭುಜ ತಟ್ಟುಕೊಂಡು ಸಂಭ್ರಮ ಪಡ್ತಾ ಇದ್ದಾರಂತೆ. ಸೂರ್ಯನಿಗೆ ಮಗ, ತಕ್ಷಕನಿಗೆ ಹಾವು ಅನ್ನೋದು ಮುಖ್ಯವಾಗಿ ತಕ್ಷಕನ ಹಾವಿನೇ ಅದು. ಇಂದ್ರ ಈ ಕಡೆ ಮಂಕಾಗ್ಬಿಟ್ಟ, ಅರ್ಜುನನ ತಂದೆ ಗರುಡನನ್ನು ಗ್ಯಾಪ್ಸ್ಕೋತಾ ಇದ್ದಾನೆ. ಸರ್ಪಕ್ಕೆ ಶತ್ರು ಗರುಡ ತಾನೆ, ಗರುಡ ಬಂದ್ಬಿಟ್ಟು ಕಾಪಾಡಪ್ಪ ಅಂತ. ಭೀಮ ಮೊದಲಾದವರು ಯುದ್ಧದಲ್ಲಿದ್ದಾರೆ, ಅವರ ಮುಖ ಒಣಗಿಬಿಡುತ್ತು. ದುರ್ಯೋಧನಿಗೆ ಸಂಭ್ರಮ ಆಗೋಯ್ತು, ಸಹಜವೇ. ಇವ್ರ ಕಡೆಯವರಿಗೆ ಸಂತೋಷ ಆದರೆ ಆ ಕಡೆಯವರಿಗೆ ಬೇಜಾರಾಗುತ್ತೆ, ದುಃಖವಾಗುತ್ತೆ, ಸಹಜವಾದದ್ದೇ. ದುರ್ಯೋಧನ ಆ ಸಂಭ್ರಮದಲ್ಲಿ ಯೋಚನೆ ಮಾಡಿದ್ದಂತೆ, ಇಲ್ಲ, ಬಿಲ್ಲಿಗೆ ಈ ಬಾಣವನ್ನು ಸರ್ಪಾಸ್ತ್ರವನ್ನು ಹೂಡಿದ್ದಕ್ಕೆ ಇಂತಹ ಅನಾಹುತ ಆಗುತ್ತೆ, ಇಷ್ಟ ಅನಾಹುತ ಆಗುತ್ತೆ ಅಂದರೆ ಇನ್ನು ಪ್ರಯೋಗಿಸ್ಬಿಟ್ರೆ, ಬಿಟ್ಟುಬಿಟ್ರೆ ಬಾಣವನ್ನು ಇನ್ನೇನಾಗಬಹುದು ಅಂತ ಯೋಚನೆ ಮಾಡಿ ಅಶ್ವತ್ಥಾಮ ಕೃಪಾಚಾರ್ಯ ಹೇಳ್ತೀಯ, ನೋಡ್ರಿ ಧೈರ್ಯ ತಂದ್ಕೊಳ್ಳಿ, ಓಡ್ಬಿಡ್ಬೇಡಿ ಅಂತ. ಅಂದರೆ ಅವ್ರಿಗೆ ತೋರ್ಸೋಕೆ ನಮ್ಮ ಕರ್ಣ ಹೆಂಗೆ, ಕರ್ಣನ ಸೇನಾಧಿಪತಿ ಮಾಡಬೇಡ ಅಥವಾ ಕರ್ಣ ನೀನು ವೀರನಲ್ಲ ಅಂತೆಲ್ಲ ಅವಮಾನ ಮಾಡ್ತಿದ್ರಲ್ಲ, ಹೇಗೆ ನಮ್ಮ ಕರ್ಣ ಅಂತ ಅವ್ರನ್ನೆಲ್ಲ ನೋಡಿ, ಓಡೋಗ್ಬಿಡ್ರಿ ಎಲ್ಲ ಕಡೆ ಎಲ್ಲಿಗೂ ಇಲ್ಲೇ ಇರ್ರಿ ಅಂತಿದ್ದಾನಂತೆ. ಆಯಿತು, ಅಸ್ತ್ರದಿಂದ ಸರ್ಪಗಳು ಹೊರಗೆ ಬರ್ತಾ ಇವಿ ಅಂತೆ, ಅವು ದಳ್ಳುರಿಯನ್ನು ಉರಿ ಉರಿ ಹಬ್ಬಿಸ್ತಾ ಇವೆ. ಕಿಡಿಯ ತುಂತುರು ಮಳೆ ಬಂದಂಗೆ ಅದು ಚೆಲ್ತಾ ಇದೆ, ಕಿಡಿಯ ತುಂತುರು. ರೌದ್ರಂ ರಿಪುಗ್ನಂ ಸುಶಂಶಿತಂ ಸರ್ಪಮುಖಂ ಜ್ವಲಂತಂ ಅಂತ ವ್ಯಾಸರು ಹೇಳ್ತಾರೆ. ರಿಪುಗ್ನಂ ಶತ್ರುಗಳನ್ನು ನಾಶ ಮಾಡುವಂಥದ್ದು, ರೌದ್ರಂ ರುದ್ರವಾಗಿರುವಂಥದ್ದು, ಅಂತ ಸರ್ಪಮುಖಂ ಸರ್ಪದ ಮುಖ ಇರುವಂಥದ್ದು, ಜ್ವಲಂತಂ ಉರಿತಾ ಇರುವಂತಹ ಆ ಬಾಣ ಹೊರಗೆ ಬಂತು. ಅವನು ಆ ಬಾಣವನ್ನು ತನ್ನ ಬಿಲ್ಲಿಗೆ ಹುಡ್ತಾ ಇದ್ದಾನೆ ಕರ್ಣ. ಅದರ ತುದಿಯಲ್ಲಿರುವಂತಹ ಉರಿಯಂತಹ ನಾಲ್ಗೆಯನ್ನು ನೋಡ್ತಾ ಹೂಡಿದ್ನಂತೆ. ಹೂಡ್ತಾ ಗುರಿ ಇಡಬೇಕಲ್ಲ ಬಾಣ ಬಿಡಬೇಕಾದ್ರೆ, ಕರ್ಣ ಅರ್ಜುನನ ಕುತ್ತಿಗೆಯನ್ನು ಗುರಿಯಾಗಿ ಇಟ್ಕೊಂಡಿದ್ದಾನೆ. ಶಿರೋ ಜಿಹೀರ್ಷು ಯಧಿ ಫಲ್ಗುನಸ್ಯ.

ಯುಧಿ ಫಲ್ಗುಣಸ್ಯ, ಫಲ್ಗುಣಸ್ಯ ಶಿರೋ ಜಿಹೀರ್ಷು. ಯುಧಿ ಯುದ್ಧದಲ್ಲಿ ಅರ್ಜುನನ ಕುತ್ತಿಗೆಯನ್ನು ಗುರಿಯಾಗಿಟ್ಕೊಂಡಂತೆ, ಅವನಿಗೆ ಆತ್ಮವಿಶ್ವಾಸ, ತಾನಿದನ್ನು ಬಿಟ್ಟರೆ ಮುಗಿತು ಅರ್ಜುನನ ಕಥೆ ಅಂತ. ಕೌರವನ ಪುಣ್ಯವನ್ನು ಇದರಿಂದ ಕಾಣಬಹುದು, ಅಂದರೆ ಪುಣ್ಯ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬೋದು ಇದ್ರ ಮೂಲಕ, ಅಂದರೆ ದುರ್ಯೋಧನಿಗೆ ಇದರಿಂದ ಯಶಸ್ಸಿದ್ದೇ ಇದೆ ಅಂದ್ಬಿಟ್ಟು ಶಲ್ಯನನ್ನು ಕೇಳ್ತಾನೆ, ಏನು ಸಾರಥಿ, ಈ ಬಾಣ ಬಿಟ್ಟರೆ ಪಾರ್ಥನ ಪತ್ನಿಗೆ ವೈಧವ್ಯದ ದೀಕ್ಷೆಯನ್ನು ಕೊಡಬಹುದೇ ಅಂತ, ಕೊಡುತ್ತೀಯ ಈ ಬಾಣ ಅಂತ ಕೇಳಿದ್ನಂತೆ. ಅಂದರೆ ಈ ಬಾಣದಿಂದ ಅರ್ಜುನ ಸಾಯ್ತಾನಲ್ವೇ, ಇದು ನಿನಗೆ ಮೆಚ್ಚುಗೆ ತಾನೇ, ಇದನ್ನು ಎದುರಿಸುವಂಥ ಸಾಮರ್ಥ್ಯ ಇರೋರು ಇದಾರೇನು ಶಲ್ಯ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಶಲ್ಯ ಹೇಳಿದ್ನಂತೆ, ಮೆಚ್ಚಿಕೊಂಡಂತೆ, ಭೇಷ್ ಕರ್ಣ ಭೇಷ್, ದುರ್ಯೋಧನ ನಿನ್ನನ್ನು ಇಷ್ಟು ವರ್ಷ ಸಾಕಿದ್ದಕ್ಕೆ ಯೋಗ್ಯವಾದ ಪ್ರತಿಫಲ ಕೊಡ್ತಾ ಇದೀಯ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ, ಅವನ ಕೃತಜ್ಞತೆ ತೋರಿಸ್ಬೇಕಲ್ಲ, ನಿನಗೆ ಸ್ಥಾನ ಮಾನ ರಾಜಪಟ್ಟ ಎಲ್ಲವನ್ನೂ ಕೊಟ್ಟಿದ್ದಾನೆ, ಎಲ್ಲಿ ಬಚ್ಚಿಟ್ಟಿದ್ದೆ ಇಷ್ಟು ದಿನ ಇದನ್ನ, ಇಷ್ಟು ದಿನ ಉಪಯೋಗಿಸ್ತಾ ಇಟ್ಬಿಟ್ಟಿದೆಯಲ್ಲ ಅಂತ. ತಮ್ಮ ಅಬ್ರವೀತ್ ಮದ್ರರಾಜೋ ಮಹಾತ್ಮ ವೈಕರ್ತನಂ ಪ್ರೇಕ್ಷ್ಯ, ಕರ್ಣನನ್ನು ನೋಡ್ಬಿಟ್ಟು ಇದೆಲ್ಲ ಮಾತಾಡಿದ್ನಂತೆ, ಅದನ್ನು ನೋಡಿ ಆಮೇಲೆ ಒಂದು ಮಾತು ಸೇರಿಸಿದಂತೆ, ಕರ್ಣ ಇನ್ನೊಂದು ಸಲ ನೋಡು, ಬಾಣ ಏನೋ ಚೆನ್ನಾಗಿದೆ ಸರಿನೇ, ಆದರೆ ನೀನು ಇಟ್ಟಿರೋ ಗುರಿ ಇದೆಯಲ್ಲ ಅದು ನನಗೆ ಸರಿ ಬರ್ತಾ ಇಲ್ಲ, ಸರಿಯಾಗಿ ಗುರಿ ಇಟ್ಟಿಲ್ಲ ನೀನು, ಸರಿಯಲ್ಲ ಇದು, ಬಾಣವನ್ನು ಮತ್ತೊಮ್ಮೆ ಗುರಿ ಇಡು, ಆಗ ದುರ್ಯೋಧನನಿಗೆ ಪೂರ್ಣ ರಾಜ್ಯ ಸಿಗುವ ಹಾಗಾಗುತ್ತೆ, ಕುತ್ತಿಗೆಗೆ ಇಟ್ಟರೆ ಒಂದು ಚೂರು ತಪ್ಪು ಬಿಟ್ಟರೆ ಹೆಚ್ಚು ಕಡಿಮೆ ಆದರೆ ಕಿರೀಟಿಗೆ ಹೊಡೆದು ಬಿಡಬಹುದು, ಅಲ್ಲಿಗೆ ಮುಗೀತು, ಹಾಗಾಗಿ ಇನ್ನೊಂದು ಸಲ ತಿರುಗಿಸ್ಬಿಟ್ಟು ಅಂದರೆ ಮತ್ತೆ ಬಾಣವನ್ನು ತೆಗೆದು ಮತ್ತೆ ಗುರಿ ಇಡಬೇಕು, ಸರಿಯಾಗಿ ಗುರಿ ಇಡಬೇಕು, ಇಡು, ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಕರ್ಣ, ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಪ್ಪ ಇದನ್ನ ಕೇಳು, ನ ಕರ್ಣ ಗ್ರೀವಾಂ ಇಶುಹು ಏಷ ಪ್ರಾಪ್ಸ್ಯತೆಯೇ ಸಂಲಕ್ಷ್ಯ ಸಂಧಸ್ತ್ವಂ ಶರಂ ಶಿರೋಘ್ನಂ. ಅವನು ಹೇಳ್ತಾನೆ ಇದನ್ನ ಗ್ರೀವಾಂ ಅಂದರೆ ಕುತ್ತಿಗೆಗೆ, ಕುತ್ತಿಗೆಗೆ ಇಶುಹು ಈ ಬಾಣವನ್ನು ನೀನು ಇಡಬೇಡ, ಆವಾಗ ಏಷ ಪ್ರಾಪ್ಸ್ಯತೆ ಸಂಲಕ್ಷ್ಯ ಸಂಧಸ್ತ್ವಂ ಶರಂ ಶಿರೋಘ್ನಂ, ಅದಕ್ಕೋಸ್ವಾಗಿ ನಗ್ ಅದು ಅದು ಹಾಗೆ ಹೋದರೆ ಅದು ಹೋಗಿ ಹೊಡೆಯೋದಿಲ್ಲ, ಅದು ತಪ್ಪು ಬಿಡಬಹುದು, ಅದಕ್ಕೋಸ್ಕರ ಕರ್ಣ ನ ಗ್ರೀವಾಂಶು ಅನ್ನ ಕುತ್ತಿಗೆಗೆ ಗುರಿ ಇಡಬೇಡ ಅಂತ ಹೇಳ. ಅದಕ್ಕೆ ಕರ್ಣನಿಗೆ ಆತ್ಮಾಭಿಮಾನ ದೊಡ್ಡದು, ಅದು ಶಲ್ಯನ ಮಾತನ್ನೆಲ್ಲ ಕೇಳೋನಲ್ಲ ಅವನು, ಅದ ಮೇಲೆ ಅವನು ಅವಳಿಗೆ ಮಾತು ಕೊಟ್ಬಿಟ್ಟಿದ್ದಾನೆ, ತೊಟ್ಟ ಬಾಣವನ್ನು ತೊಡೋದಿಲ್ಲ ಅಂತ, ಒಂದ್ಸಲ ಬಿಟ್ಟ ಬಾಣವನ್ನು ಮತ್ತೆ ಬಿಡೋದಿಲ್ಲ ಅಂತ ಹೇಳಿದ. ಮತ್ತೆ ಬಿಡೋದಿಲ್ಲ ಅಂತ ಅರ್ಥ ಅದನ್ನೇ ಬಾಣ ಇಡಬಾರ್ದು ಇನ್ನೊಂದ್ಸಲ ಅಂತೇನಲ್ಲ, ಆದರೆ ಇವನ ಲೆಕ್ಕದಲ್ಲಿ ಹಾಗೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮಾತು ಒಂದೇ ನನ್ನ ಬಾಣವು ಒಂದೇ, ನಮಗೆ ಒಂದೇ ಬಾಯಿ ಒಂದೇ ಬಾಣ, ಬಾಣ ಒಂದೇ ಸಲ ಬಿಡೋದು, ಎರಡೆರಡು ಮಾತಾಡೋರಲ್ಲ ನಾವು, ಒಂದೇ ಮಾತನವ್ರು ನಾವು, ಒಂದೇ ಸಲ ಶರಸಂಧಾನ ಮಾಡೋದು ನಾವು, ಬಾಣ ಹೂಡ್ಬಿಟ್ರೆ ಮುಗಿದು ಹೋಯ್ತು ಕೈಕೇಯಿಗೆ ರಾಮ ಹೇಳೋ ಹಾಗೆ. ರಾಮೋ ದ್ವಿರ್ನಾಭಿಭಾಷತೆ, ರಾಮ ಎರಡು ಮಾತನ್ನು ಆಡೋದಿಲ್ಲ, ಒಂದೇ ಮಾತಾಡೋದು ಅಂತ ಕೈಕೇಯಿಗೆ ಹೇಳ್ತಾನೆ, ಎಲ್ಲಿ ಹೋಗಬೇಕು ಹೇಳು ನಾನು ಹೋಗ್ತೀನಿ ಅಂತ. ಹಾಗೆ ಇವನು, ನಾನು ಅಧರ್ಮದ ಹೆಜ್ಜೆಯನ್ನು ಇಡೋದಿಲ್ಲ, ಒಂದ್ಸಲ ಇಟ್ಟ ಮೇಲೆ ಮುಗೀತು, ಬಾಣದ ಗುರಿಯನ್ನು ಬದಲಾಯಿಸೋದಿಲ್ಲ, ನೀನು ಸರಿ ಪಕ್ಕಕ್ಕೆ ಅಂತಾನೆ. ಅವನು ಇನ್ನ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದಾನೆ, ಅದಕ್ಕೆ ಸರಿ ಪಕ್ಕಕ್ಕೆ ಅಂತ. ಹೆಂಗೆ ಮಾತಾಡ್ದ ಅಂದರೆ, ಅಬ್ರವೀತ್ ಹೇಳಿದಂತೆ ಮಾತಾಡಿದಂತೆ, ಕ್ರೋಧ ಸಂರಕ್ತ ನೇತ್ರ ಕರ್ಣ ಶಲ್ಯಂ ಸಂಧಿತೇಷು ಪ್ರಸಹ್ಯ ನ ಸಂದತ್ತೋ ದ್ವಿಹಿ ಶರಂ ಕರ್ಣೋ ನ ಮಾದೃಶಃ ಶಾಠ್ಯಯುಕ್ತ ಭವಂತಿ ಏವಮುಕ್ತ್ವಾ ವಿಸಸರ್ಜ ತಂ ಶರಂ. ಏನು ಅಂತಾನೋ ಹೇಳಿದಂತೆ, ನನ್ನ ಕರೆದವರು ಮತ್ತೆ ಮತ್ತೆ ಬಾಣಗಳನ್ನು ಇಡೋದಿಲ್ಲ, ಇನ್ನು ಹೇಳಬೇಕಾದ್ರೆ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆಯಂತೆ, ಒಂದು ಕೋಪದಿಂದ ಹೇಳ್ತಾ ಇದ್ದಾನೆ. ನ ಸಂಧತ್ತೋ ದ್ವಿಹಿ ಶರಂ ಕರ್ಣ, ಕರ್ಣನು ಯಾವತ್ತೂ ಒಂದು ಬಾಣವನ್ನು ಎರಡು ಸಲ ಇಡೋದಿಲ್ಲ. ಮಾದೃಶಾಹ ನ ಮಾದೃಶ ಅಥವಾ ನನ್ನ ಥರದವರು, ನನ್ನ ಥರದವರು ಆ ಹಠ ಇಟ್ಕೊಂಡಿರ್ತಾರೆ, ಅದೇ ಗುರಿ ಅದೇ ಮಾತು, ಹಾಗಾಗಿ ಹೀ ಹೇಳ್ತಾ ಇಡು ಪಕ್ಕಕ್ಕೆ ಸರಿ ಅಂದ್ಬಿಟ್ಟು ಏವ ಮುಕ್ತ್ವಾ ಹೀಗೆ ಹೇಳಿ ವಿಸಸರ್ಜ ತಂ ಶರಂ, ಬಾಣವನ್ನು ಬಿಟ್ಟೇ ಬಿಟ್ಟ. ನಿಜವಾಗಿ ಅವನು ಯೋಚನೆ ಮಾಡಬೇಕು, ದುರ್ಯೋಧನನಿಗೆ ಏನು ಒಳ್ಳೆಯದಾಗಬೇಕು ಅನ್ನೋದು, ನಾನು ಬಾಣ ಹಿಂಗೆ ಹಿಂಗೆ ಇಟ್ಟುಬಿಟ್ರೆ ತಪ್ಪಾಗ್ಬಿಡುತ್ತೆಯೇ, ಅದು ನನ್ನ ಯೋಗ್ಯತೆ ಕಡಿಮೆನೇ ಸರಿ, ಆದರೆ ಕಡೆ ಮುಖ್ಯವಾಗಿ ಏನು, ಯುದ್ಧವನ್ನು ಗೆಲ್ಲಬೇಕು, ಅದು ತಾನೇ ಬಹಳ ಮುಖ್ಯವಾದ್ದು, ಅರ್ಜುನ ಸಾಯಿಸಿದ್ರೆ ಗೆಲ್ಲಬಹುದು, ದುರ್ಯೋಧನಿಗೆ ನನ್ನ ಋಣವನ್ನು ತೀರಿಸಬೇಕು, ಇದಿದ್ದರೆ ಬಾಣ ಸರಿಪಡಿಸ

ಬಿಡಿಸೋದು ಹಿಂಗೆ ಹಂಗೆ ಮಾಡ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ಲ. ಅವನು ಅದನ್ನೇ ದೊಡ್ಡದು ಮಾಡ್ತಾನೆ. ಅದಕ್ಕೋಸ್ಕರ ಹೀಗೆ ಹೇಳಿ ಬೊಬ್ಬೆ ಇಡುತ್ತಾ, ಓ ಸತ್ಯ ಕಣ ಅರ್ಜುನ ನೀನು ಅಂದ್ಬಿಟ್ಟು ಬಾಣವನ್ನ ಬಿಟ್ಟು ಬಿಟ್ಟ, ಬಲವಾಗಿ ಹೊಡೆದು ಬಿಟ್ಟ. ಹೊಡೆದ್ರೆ ದೇವತೆಗಳು ಮೇಲಿದ್ರು ನೋಡ್ತಾ ಇದ್ರು, ಮ್ಯಾಚ್ ನೋಡೋ ಹಂಗೆ ಮೇಲ್ಗಡೆ ಗ್ಯಾಲರಿಯಲ್ಲಿ ಕುತ್ಕೊಂಡು ಓಡ್ ಹೊಟ್ಟೋದ್ರಂತವ್ರು. ಬಾಣದಿಂದ ಹೊರಟಂತಹ ಬೆಂಕಿ ಆಕಾಶವನ್ನು ಅಪ್ಪಳಿಸ್ಬಿಡ್ತು. ದೇವತೆಗಳು ಯೋಚನೆ ಮಾಡಿದ್ದದೆ ಪಾಂಡವರದ್ದು ಯುದ್ಧದ ಯೋಚನೆ ಇಲ್ಲಿಗೆ ಮುಗಿಯಿತು, ಇನ್ನು ಪಾಂಡವರ ಯುದ್ಧ ಅನ್ನೋ ಹಂಗೆ ಅಗತ್ಯವಿಲ್ಲ, ಮುಗೀತು ಅವ್ರ ಕತೆ. ಈ ಮಹಾಸ್ತ್ರವನ್ನು ಎದುರಿಸೋರು ಯಾರೂ ಇಲ್ಲ ಅಂತ ಅವರು ಚಿಂತೆಯಲ್ಲಿ ಮುಳುಗೋದ್ರು. ದೇವತೆಗಳು ಸ್ವಲ್ಪ ಪಾಂಡವರ ಕಡೆ, ತುಂಬ ಜನ ಕರ್ಣನ ಪರವಾಗಿ ಬೇರೆ ಬೆಟ್ಸ್ ಕಟ್ಟಿಟ್ಟಿದ್ದಾರೆ ಅವರುಗಳು, ಹೀಗಾಗಿ ಅಯ್ಯೋ ಮುಗೀತು ಅಂತ. ಈ ಕಡೆ ಪಾಂಡವರ ಸೈನ್ಯ ನೋಡ್ತು ಅವರಿಗೂ ಧೈರ್ಯ ಹೊರಟೋಯ್ತು. ಅಯ್ಯೋ ಸರ್ಪ ಯಜ್ಞಕ್ಕೆ, ಸರ್ಪದ ಯಾಗಕ್ಕೆ, ಸರ್ಪ ಯಾಗಕ್ಕೆ ಪಾಂಡವರು ಹವಿಸ್ಸಾದರು. ಹವಿಸ್ಸು ಅಂತ ಯಜ್ಞದಲ್ಲಿ ಹಾಕುವಂಥದ್ದು, ಅದನ್ನು ಅದಕ್ಕಾದರು ಅಂದರೆ ಅವರುಗಳು ಅದಕ್ಕೆ ಬಲಿಯಾದರು ಅಂತ ಸೈನ್ಯವೆಲ್ಲ ದುಃಖ ಪಡುತ್ತಿದೆಯಂತೆ. ಅದರ ವಿಷದ ಬಿಸಿಗೆ ಕುದುರೆಗಳು ಆನೆಗಳು ತಲ್ಲಣಿಸೋಕೆ ಶುರು ಆಗ್ಬಿಡ್ತು, ನಡುಗ್ಬಿಟ್ರಂತೆ ಅವು. ಇನ್ನು ಭೀಮ ಮುಂತಾದವರು, ಭೀಮಾದಿಗಳು ಗರುಡ ಪಂಚಾಕ್ಷರಿಯಿಂದ ಜಪಿಸ್ತಾ ಇದೆ ಅಂತ, ಗರುಡ ಗರುಡ ಗರುಡ ಅಂದ್ಬಿಟ್ಟು ಅದನ್ನು ಜಪಿಸ್ತಾ ನಾಗಶಕ್ತಿಯ ಪರಿಣಾಮವನ್ನು ದೂರ ಮಾಡುವಂತಹ ಉಂಗುರ ಬೇರೆ ಹಾಕ್ಕೊಂಡ್ರಂತೆ. ಅದೇನೋ ಒಂದು ಮಂತ್ರದ ಉಂಗುರ ಇರುತ್ತೆ, ಅದನ್ನ ಹಾಕ್ಕೊಳ್ಳೋದು, ಆವಾಗ ನಾಗ ಪ್ರಭಾವ ಇರೋದಿಲ್ಲ ತಮ್ಮ ಮೇಲೆ, ಹಾವಿನ ಪ್ರಭಾವ ಅಂತ ಕಲ್ಪನೆ. ಆ ಥರ ಹೀಗೆ ಒಂದು ಅದ್ಭುತ ದೃಶ್ಯವನ್ನು ಕವಿ ಸೃಷ್ಟಿಸ್ತಾ ಇದ್ದಾನೆ. ಅಲ್ಲಿ ಸೈನಿಕರು ಮಾತಾಡ್ಕೊಂಡ್ರಂತೆ, ಆ ಹಿಂದೆ ಸ್ವಲ್ಪ ದಿವಸದ ಹಿಂದೆ ಅಶ್ವತ್ಥಾಮ ನಾರಾಯಣಾಸ್ತ್ರದಿಂದ ನಮ್ಮನ್ನು ನಾಶ ಮಾಡಕ್ಕೆ ಹೊರಟ್ಬಿಟ್ಟಿದ್ದ, ಆವಾಗ ಶ್ರೀಕೃಷ್ಣ ಬಂದು ಕಾಪಾಡ್ದ. ಇವಾಗಲೂ ಈ ಸರ್ಪಾಸ್ತ್ರದಿಂದ ನಮ್ಮನ್ನು ಕಾಪಾಡಬೇಕು ಅಂದರೆ ಕೃಷ್ಣನೇ ಬರಬೇಕು, ಕೃಷ್ಣ ಬಿಟ್ಟರೆ ಇನ್ಯಾರೂ ನಮ್ಮನ್ನು ಕಾಪಾಡೋರಿಲ್ಲ ಅಂತ ಅಂದ್ಕೊಂಡ್ರಂತೆ. ಭೀಮ ಮೊದಲಾದವರು ಬರೀ ಅಷ್ಟು ಈ ಥರ ಹೇಳಿಕೊಂಡು ತಾವೇನೋ ಇದು ಮಾಡೋದಲ್ಲ, ಅವರು ಎದುರಿಸೋದು ಭೀಮನ ಸ್ವಭಾವ ಆದಂಥ ನಾರಾಯಣಾಸ್ತ್ರವನ್ನೇ ಎದುರಿಸೋಕೆ ಹೋದವನು. ಈ ಸರ್ಪಾಸ್ತ್ರವನ್ನು ತಮ್ಮ ದಿವ್ಯಾಸ್ತ್ರಗಳಿಂದ ಹೊಡೆದ್ರಂತೆ. ಆದರೆ ಆ ಸರ್ಪಾಸ್ತ್ರ ಬಹಳ ಅದು ಭಯಂಕರವಾದ ಅಸ್ತ್ರ. ಅಷ್ಟೇ ಅಲ್ಲ, ಅದು ಬರೀ ಬಾಣದ ಅಸ್ತ್ರ ಅಲ್ಲ, ಅದು ಅರ್ಜುನನ ಸಾಯಿಸಬೇಕು ಅಂತ ಬಂದಿರುವಂತಹ ಅಸ್ತ್ರ ಅದು. ಅದು ಕಾಂಡವ ದಹನದಲ್ಲಿ ಅದು ಬರುತ್ತೆ ಮುಂದೆ. ಕಾಂಡವ ದಹನದಲ್ಲಿ ಆ ಹಾವುಗಳು ಹಾರಿ ತಪ್ಪಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅರ್ಜುನ ಬಾಣ ಹೊಡೆದು ಬಿಟ್ಟಿರ್ತಾನೆ, ಅವುಗಳನ್ನು ಸಾಯಿಸ್ತಾನೆ. ಅದು ಈ ಒಂದು ಮಾತ್ರ ಬಾಲ ತುಂಡಾಗ್ಬಿಡುತ್ತೆ ಅದರದ್ದು, ಅದು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಆ ದ್ವೇಷ ಅರ್ಜುನ ಮೇಲೆ, ನಮ್ಮ ಮನೆಯವ್ರನ್ನೆಲ್ಲ ಸಾಯಿಸಿದ ನೀವು, ಕಾಂಡವ ವನವನ್ನು ದಹಿಸಬೇಕಾದ್ರೆ ಸುಡಬೇಕಾದ್ರೆ ಸೇಡು ತೀರಿಸ್ಕೋಬೇಕು ಅಂದ್ಬಿಟ್ಟು ಬಂದು ಸೇರಿಕೊಂಡಿದೆ ಕರ್ಣನ ಹತ್ರ ಬಾಣದ ರೂಪದಲ್ಲಿ. ಹಾಗಾಗಿ ಇವರು ಎಂಥ ಬಾಣ ಹೊಡೆದ್ರೂ ಅದು ಅದನ್ನೆಲ್ಲ ನುಂಗ್ತಾ, ಹೇಗೆ ತುಪ್ಪ ಹಾಕಿದರೆ ಬೆಂಕಿ ಹೆಚ್ಚಾಗುತ್ತೋ ಹಾಗೆ ಇವರು ಹೆಚ್ಚೆಚ್ಚು ಬಾಣ ಹೊಡೆದ್ರೆ ಅದನ್ನೆಲ್ಲ ನುಂಗಿಕೊಂಡು ತುಪ್ಪವನ್ನು ಉಂಡಂತಹ ಬೆಂಕಿ ಥರ ಹೆಚ್ಚೆಚ್ಚು ಉರಿತಾ ಮುಂದಕ್ಕೆ ನುಗ್ತಾ ಇದೆ ಅಂತೆ. ಸೈನ್ಯವೆಲ್ಲ ನಡುಗ ಹೋಗ್ತಾ ಇದೆ. ಆ ಉರಿ ಹರಿತವಾದಂತಹ ನಾಲಿಗೆ, ಅದು ಇರುವಂತಹ ಉರಿ ಅದು ಸುಡ್ತಾ ಇದೆ. ಕತ್ತಿಯಂತಹ ಕಿಡಿಗಳ ಪ್ರವಾಹ ಅದು, ಹೆಚ್ಚುತ್ತಿದ್ದ ಧೂಳು, ಸರ್ಪ ಭುಗಿಲ್ ಅಂತ ಶಬ್ದ ಮಾಡ್ಕೊ ಭುಸ್ ಭುಸ್ ಭುಸ್ ಅಂದ್ಕೊಂಡು ಬರ್ತಾ ಇದೆ. ಅದು ನುಗ್ತಾ ಇರೋದು ಅರ್ಜುನನ ಕುತ್ತಿಗೆ ಹತ್ತಿರಕ್ಕೆ ಬರ್ತಾ ಇದೆ. ಅದು ಸುಮ್ಮನೆ ಬಾಣ ಹೋದಂಗೆ ಹೋಗೋದಲ್ಲ, ಅದು ಮನಸ್ಸಲ್ಲಿ ಗುರಿ ಇಟ್ಕೊಂಡು ಬರುವಂಥದ್ದು. ಇದಕ್ಕೆ ಸೆಲ್ಫ್ ಮಾನಿಟರ್ಡ್ ಅಂತಾರೆ, ತಾನೇ ಗುರಿ ಮಾಡ್ಕೋತಾ ಇದೆ ಅದು. ಹಾಗೆ ದೇವತೆಗಳ ಸಮೂಹ ನಡುಗ್ತಾ ಇದೆ, ಪಾಂಡವರ ಸೈನ್ಯ ಕೂಗ್ತಾ ಇದೆ, ಕಿರ್ಚ್ಕೋತಾ ಇದೆ. ಕೃಷ್ಣನಿಗೆ ಇಂಗ್ಲಿಷ್ನಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಾರೆ, ಸಮಯ ಸ್ಫೂರ್ತಿ ಕೃಷ್ಣನಿಗೆ ಬಹಳ ಜೋರದು. ಕೃಷ್ಣನ ಸಮಯ ಸ್ಫೂರ್ತಿ, ಆ ಮನಸ್ಸು ಪ್ರತ್ಯುತ್ಪನ್ನ ಮತಿತ್ವ. ಅಯ್ಯೋ ಏನು ಮಾಡಲಿ ಈಗ ನಾನು, ಏನು ಮಾಡೋದು ಅಂತ ಆ ಥರ ಯೋಚನೆ ಮಾಡೋಲ್ಲ. ಅವನ ಮನಸ್ಸು ಅಷ್ಟು ಎಚ್ಚೆತ್ತಿರುತ್ತೆ ಯಾವಾಗಲೂ, ಮನಸ್ಸು ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತೆ. ಅದಕ್ಕೋಸ್ಕರ ಕೃಷ್ಣ ಸ್ವಲ್ಪವೂ ನಿಧಾನ ಮಾಡದೆ ರಥವನ್ನು 5 ಅಂಗುಲ ಕೆಳಕ್ಕೆ ತಗ್ಗಿಸ್ಬಿಟ್ಟನಂತೆ, ತಗ್ಗಿಸ್ಬಿಟ್ಟ. ಅವನು ಸಂಧೀಯಮಾನಂ ಭುಜಂಗಂ ದೃಷ್ಟ್ವಾ ಕರ್ಣೇನ ಮಾಧವ. ಕೃಷ್ಣ ಕರ್ಣನಿಂದ ಬಿಡಲ್ಪಟ್ಟಂತಹ ಆ ಭುಜಂಗಂ, ಭುಜಂಗ ಅಂದರೆ ಹಾವು, ಆ ಸರ್ಪವನ್ನು ನೋಡಿ ಕೃಷ್ಣ ಏನು ಮಾಡಿದಂತೆ, ಆಕ್ರಮ್ಯ ಸ್ಯಂದನಂ ಪದ್ಭ್ಯಾಂ ಬಲೇನ ಬಲಿನಾಂ ವರಹ. ಬಲಿನಾಂ ವರಹ, ಶಕ್ತರಲ್ಲಿ ಶಕ್ತ, ಅತ್ಯಂತ ಶಕ್ತಿ ಇರುವಂತಹ ಕೃಷ್ಣನು ಪದ್ಭ್ಯಾಂ ತನ್ನ ಕಾಲಿನ

0: ದಿಂದ ತನ್ನ ಕಾಲಿನ ಬಲವನ್ನ ಪಾದವನ್ನ ಪದ್ಭ್ಯಾಮ್ ಅಂದ್ರೆ ಪಾದಗಳಿಂದ ಆಕ್ರಮ್ಯ ಸ್ಯಂದನಂ ರಥವನ್ನೆಲ್ಲ ಕಾಲಿನಿಂದ ಹೀಗೆ ಆಕ್ರಮಿಸಿ ಅಂದ್ರೆ ಅದರ ಮೇಲೆ ತನ್ನ ಕಾಲಿನ ಒತ್ತಡವನ್ನ ಹಾಕಿ ಅವನೇನು ಒಂದು ಪಾದದಿಂದಲೇ ಇಡೀ ಪ್ರಪಂಚವನ್ನು ಅಳದವನಲ್ವೇ, ಒಂದು ಲೋಕಗಳನ್ನೇ ಅಳದವನಲ್ವೇ ಅವನು. ಹಾಗೆ ಅವನು ಅಂದ್ರೆ ಆ ತಂತ್ರವನ್ನು ಉಪಯೋಗಿಸಿದ ಅಂತ. ತನ್ನ ಪಾದಗಳಿಂದ ಆ ರಥವನ್ನ ಜೋರಾಗಿ ಒದ್ದು ಬಿಟ್ಟಿದ್ದಾನೆ ಅಂದ್ರೆ ಕೆಳಕ್ಕೆ ಅದನ್ನ ಅಹುಕಬಿಟ್ಟ ಅವನು. ಒಂದೇ ಸಲಕ್ಕಾಗ್ಬೇಕದು.
1: ಅವಗಾಘೇ ರಥೇ ಭೂಮೌ ಜಾನುಭ್ಯಾಂ ಅಗಮನ್
0: ಹಯಾಹ. ಹೀಗೆ ಒಂದೇ ಸಲಕ್ಕನ್ನು ಒತ್ತದಾಗ ಮುಗ್ಗರಿಸ್ದಂಗೆ ಆಗ್ಬಿಟ್ಟು ಆ ರಥ ಅಲಗಾಡ್ಬಿಡುತ್ತೆ. ಹೀಗೆ ಒಂದೇ ಸಲಕ್ಕೆ ಇವನು ಕಾಲಿಂದ ಹೀಗೆ ಜೋರಾಗಿ ಪಾದಗಳಿಂದ ಅಮುಕಿದ್ರಿಂದ ಒಂದೇ ಸಲಕ್ಕೆ ಮಾಡಿಬಿಟ್ಟ ಅದನ್ನ. ಹಾಗಾಗಿ ಏನಾಗೋಯ್ತು ಅಂದ್ರೆ ಆ ರಥ ಹೀಗಾದಾಗ ಕುದುರೆಗಳಿಗೆ ಹಯಾಹ, ಕುದುರೆಗಳಿಗೆ ಏನಾಗ್ಬಿಡ್ತು ಅಂದ್ರೆ ಜಾನುಭ್ಯ ಮಂಡಿ ಮೇಲೆ ಕುಸ್ತುಕೊಂಡ್ಬಿಟ್ಟುವಂತವು. ಮಂಡಿ ಭೂಮಿಗೆ ಕುಸ್ತುಬಿಡ್ತು ಅಂದ್ರೆ ಮಂಡಿ ಮಡಚ್ಕೊಂಡ್ಬಿಡ್ತು ಆ ಕುದುರೆಗಳದ್ದು. ಸಹಜವಾಗಿ ಹಾಗೆ ಮಂಡಿ ಮರ್ಚಿದ ತಕ್ಷಣ ಏನಾಗ್ಬಿಡುತ್ತೆ ಕುದುರೆಗೆ, ಅದು ಎತ್ತರ ಕಡಿಮೆ ಆಗ್ಬಿಡುತ್ತೆ. ಸಹಜವಾಗೇನೆ ಕುದುರೆಗಳು ಮಂಡಿಗೆ ಹೋಗ್ಬಿಟ್ರೆ ಏನಾಗುತ್ತೆ, ಮಂಡಿ ಮೇಲೆ ಕೂತಂಗೆ ಆಗ್ಬಿಟ್ರೆ ಆವಾಗ ರಥ ತಗ್ಗಿಬಿಡುತ್ತೆ ಅದರ ಮಟ್ಟ ಎತ್ತರ. ಹಾಗೆ ಅದು ತಗ್ಗಿದ ತಕ್ಷಣ ಏನಾಗ್ಬಿಡ್ತು ಅಂದ್ರೆ ತತಃ ಶರಹ ಸೋ ಅಭ್ಯಹನ್ ಕಿರೀಟಂ ತಸ್ಯ ಧೀಮತಃ. ಹಾಗಾಗಿ ಏನಾಯ್ತು ಅಂದ್ರೆ ತತಃ ಶರಹ ಆ ಬಾಣ ಏನ್ ಮಾಡ್ಬಿಡ್ತು, ಸಹ ಶರಹ ಆ ಬಾಣ ಕಿರೀಟಂ ಕಿರೀಟ ಅರ್ಜುನನ ಕಿರೀಟವನ್ನ ತಸ್ಯ ಧೀಮತಃ ಆ ಧೀರನಾದ ಅರ್ಜುನನ ಕಿರೀಟಕ್ಕೆ ಹೊಡೆದು ಬಿಡ್ತದ. ಯಾಕೆಂದ್ರೆ ಎತ್ತರ ಚೂರು ಕೆಳಕ್ಕೆ ಹೊರಟೋಗ್ಬಿಡ್ತು, ಕುತ್ತಿಗೆ ಹೋಗ್ಬೇಕಾದ್ದು ಅವನು ಒಂದು 5 ಅಂಗುಲದಷ್ಟು ಹಿಂಗೆ ಇಳಿಸ್ಬಿಟ್ಟ, ಅದು ಕಿರೀಟಕ್ಕೆ ಹೊಡೆದು ಬಿಡ್ತು. ಕಿರೀಟಕ್ಕೆ ಹೊಡೆದ ತಕ್ಷಣ ಏನಾಗ್ಬಿಡ್ತು ಅಂದ್ರೆ ಕುಮಾರ ವ್ಯಾಸನಲ್ಲೂ ಅದೇನೆ ವ್ಯಾಸದಲ್ಲಿ ಇರೋ ಹಾಗೇನೆ ಸರ್ಪಾಸ್ತ್ರ ಕಾತುರದಿಂದ ಬರ್ತಾ ಇದೆ. ಆ ಸರ್ಪಾಸ್ತ್ರಕ್ಕೆ ತಾನೇನ್ ಮಾಡ್ಬೇಕು ಅಂತ ಗೊತ್ತಿರುವಂತ ಸರ್ಪಾಸ್ತ್ರ ಅದು, ಯಾಕೆಂದ್ರೆ ಸೇಡ್ ತೀರ್ಸ್ಕೊಳಕ್ ಬರ್ತಾ ಇರುವಂತ ಸರ್ಪಾಸ್ತ್ರ ಅದು ನಿಜ. ಆದ್ರೆ ಹತ್ರ ಬಂದಾಗ ಆ ಸರ್ಪಾಸ್ತ್ರಕ್ಕೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಹತ್ರ ಬಂದ ಮೇಲೆ ಎಂಥ ಒಳ್ಳೆಯ ಏನು ಚಾಲಕ ಡ್ರೈವರ್ ಅಂತ ಅಂದ್ಕೊಂಡ್ರು, ತೀರಾ ಹತ್ರ ಇದ್ದ ಸ್ಕೂಟ್ರೋ ಇನ್ನೊಂದು ಅಡ್ಡ ಬಂದ್ಬಿಟ್ರೆ ಏನಾಗುತ್ತೆ, ಬ್ರೇಕ್ ಹಾಕೋದು ತುಂಬಾ ಕಷ್ಟ ಆಗ್ಬಿಡುತ್ತೆ, ಚಕ್ಕನ್ ಬ್ರೇಕ್ ಹಾಕ್ತಾರೆ ನೀ ಅಂದ್ಕೊಂಡು ನಿಂತ್ಕೋಬೇಕದು. ಆ ರೀತಿ ಸರ್ಪ ಹತ್ರ ಬಂದ್ಬಿಟ್ಟಿದೆ, ಇವನು ಎತ್ತರವನ್ನ ಕಡಿಮೆ ಮಾಡಿದ ಅದು ಗೊತ್ತೇ ಆಗ್ಲಿಲ್ಲ, ಅದು ಕಾತರದ ಮೇಲೆ ಅವಸರದಿಂದ ಬಂದ್ಬಿಟ್ಟಿದೆ. ಅವನ ತಲೆ ಕೂದಲಿನ ಸಮೀಪ ಬಂದ್ಬಿಡ್ತು ಸರ್ಪಾಸ್ತ್ರ, ಅವನ ಕಿರೀಟಕ್ಕೆ ಹೊಡೆದು ಬಿಡುತ್ತಂತೆ. ಅದ್ಭುತವಾದ ದೃಶ್ಯ, ನಡೆಯುತ್ತೋ ಬಿಡುತ್ತೋ ಸಹಜವೋ ವಾಸ್ತವೋ ಅನ್ನೋದು ಬೇರೆ, ಅದ್ಭುತವಾದ ಕಲ್ಪನೆ. ಆವಾಗ ಹೊಡೆದಾಗ ಆ ಹೊಡೆದಕ್ಕೆ ಕಿರೀಟ ಇವನಿಗೇಟಾಗಿಲ್ಲ, ಕಿರೀಟಿಗೇಟಾಗ್ಬಿಡ್ತು. ಕಿರೀಟಗಳನ್ನೆಲ್ಲ ಅಲ್ಲ ಜೋಡಿಸಿದ್ರಲ್ಲ ಕುಣಿಕೆಗಳು, ಅಲ್ಲೆಲ್ಲ ಮೇಲ್ಗಡೆ ಕುಣಿಕೆ ಇಟ್ಟುಬಿಟ್ಟು ಕಿರೀಟ ಬೇರೆ ಅಲಂಕಾರಗಳು ಎಲ್ಲ ಇರುತ್ತೆ, ಅದರದ್ದು ಹುಕ್ ತರ ಹಾಕಿರುತ್ತೆ, ಅದೆಲ್ಲ ಲಟ್ ಲಟ್ ಲಟ್ ಅಂತ ಆ ಹೊಡೆದಕ್ಕೆ ಮುರಿದೇ ಹೋಗ್ಬಿಡ್ತು. ಮುರಿದು ಬಿಟ್ರೆ ಆ ಕಿರೀಟ ಸಾಮಾನ್ಯವಾದ ಕಿರೀಟವೇ ಅರ್ಜುನನ ಕಿರೀಟ, ಅದು ವಜ್ರ ಮಾಣಿಕ್ಯ ಅದು ಇದು, ಅದನ್ನು ನಾವು ವಜ್ರ ಖಚಿತ ಅಂತಂತೀವಿ, ರತ್ನ ಖಚಿತ ಅಂತೀವಿ ಅಂದ್ರೆ ಕೂರಿಸಿರೋದು ಅಂತ. ಆ ವಜ್ರ ಮಾಣಿಕ್ಯ ಎಲ್ಲ ಹೊರಗಡೆ ಬಂದ್ಬಿಡ್ತು, ಪುಡಿಪುಡಿಯಾಗಿ ಉದುರ್ಬಿಟ್ವೆ. ಅವು ದೂರದಿಂದ ಹೆಂಗೆ ಕಾಣಿಸ್ತಿದೆ ಅಂದರೆ, ಈಗ ನಮ್ಮ ಸ್ಟೇಡಿಯಮ್ಮಲ್ಲಿ ಕ್ರಿಕೆಟ್ ಆಟವನ್ನು ಇಂಥದ್ದು ನೋಡಿದಾಗ ಅದು ಕೆಲವ್ರಿಗೆ ಅನುಭವಕ್ಕೆ ಬಂದಿರುತ್ತೆ. ಟಿ ವಿನಲ್ಲಿ ನೋಡಬೇಕಾದ್ರೆ ಎಲ್ಲವನ್ನೂ ಹತ್ತರಿಂದ ತೋರಿಸ್ತಾರೆ, ಬಾಲು ಕಾಣಿಸುತ್ತೆ, ಅದು ಬ್ಯಾಟ್ಗೆ ಟಚ್ ಆಯಿತೋ ಸ್ಪರ್ಶಿಸ್ತೋ ಇಲ್ವೋ, ನೆಲಕ್ಕೆ ಹೊಡಿತೋ, ಅವ್ನು ಕ್ಯಾಚ್ ಮುಂಚೆ ಹಿಡಿದ್ನೋ, ನೆಲಕ್ಕೆ ಹೊಡೆದ ಮೇಲೆ ಹಿಡಿದ್ನೋ, ಆ ದಾರದ ಮೇಲೆ ಬಿತ್ತೋ ಚೆಂಡು ಅಥವಾ ಆ ಕಡೆ ಬಿತ್ತೋ, 10 ಸಲ ತೋರಿಸ್ಬಿಟ್ಟು ಅದನ್ನು ಇದು 6 ಅರೋ 4 ಎಲ್ಲ ತೋರಿಸ್ತಾರೆ. ಅಷ್ಟೆಲ್ಲ ಕಾಣೋದು ನಮಗೆ ಇಲ್ಲಿ ನೋಡೋದ್ರಿಂದ, ಯಾಕೆಂದ್ರೆ ಕ್ಯಾಮರಾಯಿಂದ ಅದನ್ನ ಹತ್ರ ಮಾಡಿ ತೋರಿಸಿರೋದ್ರಿಂದ. ಅದೇ ನಾವು ಅಲ್ಲಿ ನೋಡಿಬಿಟ್ರೆ ಸ್ಟೇಡಿಯಮಲ್ಲಿ ಅಷ್ಟೆಲ್ಲ ಗೊತ್ತೇ ಆಗೋದಿಲ್ಲ, ಬಾಲ್ ಹತ್ರ ಹೋಯ್ತೋ ವಿಕೆಟ್ ಬಿದ್ದೋಯ್ತು ಹೆಂಗೆ ವಿಕೆಟ್ ಯಾವಾಗ ಬಿತ್ತು ಅಂತ ಅನ್ಸುತ್ತೆ, ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ದಿದ್ರೆ ಆ ದೂರಕ್ಕೆ ಗೊತ್ತಾಗೋದಿಲ್ಲ, ಟಿ ವಿಯಲ್ಲಿ ನೋಡಿದಂಗಲ್ಲ. ಹಾಗಾಗಿ ಅಲ್ಲಿ ಆ ಕಿರೀಟಕ್ಕೆ ಹೊಡೆದಿದ್ದು ದೂರದಲ್ಲಿ ನೋಡೋರಿಗೆ ತಲೆಗೂದಿನ ಸಮೀಪ ಬಂದಿದೆ, ಕಿರೀಟಕ್ಕೆ ಹೊಡೆದು ಬಿಟ್ಟಿದೆ, ಆ ವೇಗ ಬೇರೆ, ಅವರುಗಳಿಗೆ ಅವನು ತಲೆ ಹೊಡೀತು ಅಂತಲೇ ಅಂದ್ಕೊಂಡಿದ್ದಾರೆ. ಆ ವಜ್ರ ಮಾಣಿಕ್ಯ ಅದೆಲ್ಲ ಇದ್ದಿದ್ದು ಅಲ್ಲ, ಮುರಿದು ಮುರಿದು ಲಟ್ ಲಟ್ ಅಂತ ಮುರಿದು ಬಿಟ್ಟು ಅವೆಲ್ಲ ಪಟ ಪಟ ಪಟ ಪ ಉದುರು ಬಿದ್ದುಬಿಟ್ರೆ ದೂರದಿಂದ ಮಿದುಳಿನ ಚೂರುಗಳು ಬಿದ್ದಂಗೆ ಅನಿಸ್ತಾ ಇದೆ. ಅದು ಅವನು ಮಿದುಳಿನ ಚೂರು ಬಿದ್ದಂಗೆ ಅನಿಸ್ತಾ ಇದೆಯಂತೆ. ದೂರದಿಂದ ನೋಡ್ತಿದ್ದ ಭೀಮ ಮೊದಲಾದವರು ಅಯ್ಯೋ ಹೋಯ್ತೇ ಹೋಯ್ತು, ಸಂಪೂರ್ಣ ನಾಶವಾಗಿ ಹೋಯ್ತು, ಅರ್ಜುನನ ತಲೆ ನೆಲಕ್ಕೆ ಬಿದ್ದೇ ಹೋಯ್ತು, ಆ ಕಿರೀಟ ಹಾರೋಗಿದ್ದಕ್ಕೆ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ ನಮ್ಮ ಆಟ ಮುಗೀತು, ಇಲ್ಲಿಗೆ ನಮ್ಮ ಕಥೆ ಮುಗೀತು ಅಂತ ಅಂದ್ಕೊಂಡ್ಬಿಟ್ಟು ಕಿರ್ಚಿಬಿಟ್ರು. ಓ ಅಂತ ಅಂದ್ಬಿಟ್ಟು ಅಯ್ಯೋ ದುಃಖ ಪಡ್ತೇ ಅದಕ್ಕೆ.

ಅರ್ಜುನಿಗೆ ಇಂತಹ ಪರಿಸ್ಥಿತಿ ಬಂದ ಮೇಲೆ ನಾವು ಬದುಕಿದೀವಲ್ಲ, ಇನ್ನೂ ನಮ್ಮ ಪ್ರಾಣ ಇನ್ನೂ ಉಳ್ಕೊಂಡಿದೆಯಲ್ಲ, ಏನು ನ್ಯಾಯ ಇದು, ನಾವು ಯಾತಕ್ಕೆ ಬದುಕಬೇಕು ಅಂದ್ಬಿಟ್ರು. ಜೋರಾಗಿ ಕಿರ್ಚಾಟ, ದ್ರೌಪದಿ ಮೊದಲಾದವರು ಎಲ್ಲರದು ಶಿಬಿರಗಳೇನಿವೆ, ತುಂಬ ದೂರ ಏನಿಲ್ಲ, ಅದು ಸುಮಾರು ದೂರದಲ್ಲಿರುತ್ತೆ. ಯಾರೋ ಹೋಗ್ಬಿಟ್ಟು ಏನೋ ಕೂಗ್ತಿದ್ದಾರೆ, ಕೇಳಿಸೇ ಕೇಳಿಸುತ್ತೆ, ಅಯ್ಯೋ ಜೋರಾಗಿ ಕೂಗ್ತಿದ್ದಾರೆ, ಅರ್ಜುನ ಕತೆ ಮುಗೀತು ಅಂತ.

ಅದಕ್ಕೆ ಬ್ರಹ್ಮ ಹೇಳಿದಾನೆ, ಕಾಂಡವನ್ನು ನೀನು ನುಂಗ್ಬಿಟ್ರೆ ಅಲ್ಲಿರೋ ಮೂಲಿಕೆಗಳು, ಬೇರೆ ಬೇರೆ ಔಷಧೀಯ ಮೂಲಿಕೆಗಳು, ಸಸ್ಯಗಳು ಇವೆ, ಅದರಿಂದ ನಿನಗೆ ಹೊಟ್ಟೆ ಸರಿ ಹೋಗುತ್ತೆ ಅಂತ. ಯಾಕೆಂದರೆ ಒಬ್ಬ ರಾಜ ಒಂದು 100 ಯಜ್ಞವನ್ನು ಮಾಡಿ ಅದರ ತುಪ್ಪವನ್ನೆಲ್ಲ ತಿಂದು ತಿಂದು ಅಜೀರ್ಣ ಆಗಿಬಿಟ್ಟಿರುತ್ತೆ ಅಗ್ನಿಗೆ ಅನ್ನೋದು ಹಿನ್ನೆಲೆ. ಹಾಗಾಗಿ ಕಾಡನ್ನು ಸುಟ್ಟಾಗ ನಾನು ತಪ್ಪಿಸ್ಕೊಳಕ್ ಹೋದೆ, ಆದರೆ ಪಾಪಿ ಅರ್ಜುನ ಏನು ಮಾಡ್ದ, ನಮ್ಮ ಕುಟುಂಬದವ್ರನ್ನೂ ನಾಶ ಮಾಡ್ದ, ತಕ್ಷಕ ಒಬ್ಬ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದರೆ ಅರ್ಜುನ ನನ್ನನ್ನು ಬಾಲವನ್ನು ತುಂಡು ಮಾಡಿಬಿಟ್ಟ, ಅರ್ಧಕ್ಕೆ ತುಂಡು ಮಾಡ್ದ. ಅವನ ಮೇಲೆ ಸೇಡು ತೀರಿಸ್ಕೋಬೇಕು, ಅವನನ್ನು ಕೊಲ್ಲಬೇಕು ಅನ್ನೋದು ನನ್ನ ಇಷ್ಟ, ಅದಕ್ಕೆ ನಾನು ಬಂದಿದ್ದೀನಿ ಕರ್ಣ, ಇನ್ನೊಂದು ಸಲ ನನ್ನನ್ನು ಪ್ರಯೋಗಿಸು, ಮತ್ತೆ ಹೂಡು ಅಂತ ಕೇಳ್ತು. ಅದಕ್ಕೆ ಕರ್ಣ ಉತ್ತರ ಕೊಡ್ತಾನೆ, ನೋಡಿ ವ್ಯತ್ಯಾಸವೇ ಆಗೋದಿಲ್ಲ ಅವನ ಸ್ವಭಾವ, ಅದು ಮಾತ್ರ ದೊಡ್ಡತನ ಅವನು, ಒಂದು ಮಾತು ಕೊಟ್ಟಮೇಲೆ ಮುಗೀತು, ನೀನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು, ಆಯಿತು, ನಿಂದೇನೋ ಒಂದು ಉದ್ದೇಶ ಇದೆ ಸರಿ, ಆದರೆ ನನ್ನ ಧರ್ಮ ಬೇರೆ, ನನ್ನ ನಿಯಮ ಬೇರೆ, ನನ್ನ ರೀತಿ ಬೇರೆ, ನಾನು ನಿನ್ನನ್ನು ಅಂದರೆ ಬಾಣವನ್ನು ಮತ್ತೊಮ್ಮೆ ತೊಡೋದಿಲ್ಲ, ಮುಗೀತು ಅಷ್ಟೆ. ಇದನ್ನು ಕೇಳಿದ ಶಲ್ಯನಿಗೆ ಬಹಳ ಕೋಪ ಬಂದ್ಬಿಡ್ತು, ಅಸಮಾಧಾನ ಆಯಿತು. ನಾನು ಹೇಳಿದರೂ ಕೇಳಲಿಲ್ಲ, ಅವನು ಆ ಸರ್ಪ ಬಂದು ಹೇಳಿದ್ರು ಕೇಳಲ್ಲ, ಈ ನಿನಗೆ ದುರ್ಯೋಧನ ಬಗ್ಗೆ ಆಸಕ್ತಿ ಇದೆಯೋ, ಅವನು ಒಳ್ಳೇದಾಗಲಿ ಅಂತಿದೆಯೋ, ಅಥವಾ ಶತ್ರುಗಳ ಜೊತೆ ಇವನು ಕೈ ಕೈ ಮಿಲಯಿಸಿದಾನು ಅಂತ, ಅದಕ್ಕೆ ಕೋಪ ಬಂದ್ಬಿಡ್ತು. ತನ್ನ ಮಾತು ನಡೆಸಲಿಲ್ಲ ಅನ್ನೋದು ಕೋಪ, ಅವನು ಹೇಳಿದ್ದ ದುರ್ಯೋಧನ ಅಂತ, ನಾನು ಅವನಿಗೆ ಸಾರಥ್ಯ ಮಾಡಬೇಕು, ನನ್ನ ಮಾತು ಕೇಳಬೇಕು, ಇಲ್ದರೆ ಬಿಟ್ಟು ಹೋಗ್ತೀನಿ ಎಂದಿದ್ದ. ತೊಡು ತೊಡಲವೋ ಶರವನು, ತೊಡು ತೊಡಲವೋ ಶರವು, ವಿಪುವನು ತಡೆಗಡಿವೆನು ಎಂದು ಅದುರುತ್ತದೆ. ಅವರು ನಿನ್ನ ಬಾಣ ಬಂದು ಶತ್ರುವನ್ನು ಸಾಯಿಸ್ತೀನಿ ಅಂತ ಹೇಳ್ತಿದೆ, ನನ್ನನ್ನು ತೊಡೋ ಬಿಡೋ ನನ್ನನ್ನು ಅಂತ ಹೇಳಿದರೆ ನೀನು ಬಿಡ್ತಿದೀಯಲ್ಲ ಅದನ್ನು, ನಿನಗೇನು ನಿನ್ನ ಒಡೆಯ ದುರ್ಯೋಧನ ಉಳಿಲಿ ಅಂತಿದೆಯೋ ಅಥವಾ ಶತ್ರುಗಳ ಕೈ ಜೋಡಿಸಿದೆಯೋ ನೀನು? ಆಹಾ, ಅವನು ನಿನ್ನನ್ನು ಇಷ್ಟೆಲ್ಲ ಸಲಹೆ ಇದ್ದಕ್ಕೆ ಒಳ್ಳೆಯ ಉಪಕಾರನೇ ಮಾಡಬೇಕು ನೀನು, ನಿನಗೆ ಅಷ್ಟು ಉಪಕಾರ ಮಾಡ್ದ, ನಿನಗೆ ನಿನ್ನ ಜೊತೆ ಊಟ ಮಾಡ್ದ, ಎಲ್ಲವನ್ನೂ ಮಾಡ್ದ, ಆದರೂ ನೀನು ಅವನಿಗೆ ದ್ರೋಹ ಮಾಡಿದೆಯಲ್ಲಪ್ಪ ಅಂತ ಕೋಪ ಬಂತು, ಬೈತಾನೆ. ಕರ್ಣ ಮನಸ್ಸಲ್ಲಿ ಅಂದ್ಕೋತಾನೆ, ಇಲ್ಲ ಏನೇ ಆಗಲಿ ಅದೆಲ್ಲ ಮಾತು, ನಮ್ಮ ಅಮ್ಮನಿಗೆ ನಾನು ಮಾತು ಕೊಟ್ಟುಬಿಟ್ಟಿದ್ದೀನಿ, ನಿನ್ನ 5 ಮಕ್ಕಳಲ್ಲಿ ಯಾರನ್ನು ಮುಟ್ಟೋದಿಲ್ಲ, ಅವನಿಗೂ ಅವಳಿಗೂ ಹೇಳಿದ್ದಾನೆ, ಮೂಯಿಸೇನು ನಿನ್ನ 5 ಅಂತ ಹೇಳಿಬಿಟ್ಟಿದ್ದಾನೆ. ವ್ಯಾಸ ಭಾರತದಲ್ಲಿ ಹಂಗಲ್ಲ, ಇಲ್ಲ ನಾನು ಹೋಗ್ತೀನಿ ಇಲ್ಲ ಅರ್ಜುನ ಹೋಗ್ತಾನೆ, ಒಟ್ಟು ನಿನಗೆ 5 ಉಳಿತಾರೆ ಅಂತ ಹೇಳಿದ್ದ. ಇರಲಿ, ಈಗ ಕೊಟ್ಟು ಮಾತು ತಪ್ಪಿದ್ರೆ ನನ್ನ ಜೀವ ಉಳಿದೇನೆ ಮಾಡೋದೇನು, ಮಾತನ್ನು ಉಳಿಸ್ಕೋಬೇಕು, ಈ ದೇಹ ಅದಕ್ಕೆ ಯಾತಕ್ಕೆ ಬೇಕು, ಬೇಕಾಗಿಲ್ಲ. ಈಗ ದುರ್ಯೋಧನಕ್ಕೆ ನಾನು ಮಾಡ್ತಿಲ್ಲ ಸರಿಯಾಗಿ ಅಂದಮೇಲೆ ಪರವಾಗಿಲ್ಲ, ಅರ್ಜುನನ ಕೋಪಕ್ಕೆ ಈ ದೇಹವನ್ನು ಬಲಿ ಕೊಟ್ಬಿಡ್ತೀನಿ ಅಂದರೆ ನಾನು ಸಾಯ್ತೀನಿ ಅಂದ್ಬಿಟ್ಟು, ಶಲ್ಯ ನಿನಗೆ ಹುಚ್ಚು, ನಾನು ಯಾವತ್ತಾದರೂ ತೊಟ್ಟು ಬಾಣವನ್ನು ತೊಡೋದುಂಟೇನೋ ಇಲ್ಲ ಅಂದ. ಅವನು ಕೋಪ ಬಂದ್ಬಿಡ್ತು, ಕೋಪ ಬಂದು ಅವನು ಕೋಪ ಮಾಡಿಕೊಂಡು ಲಗಾಮನ್ನು ಬಿಸಾಕಿ, ಇವನ ಜೊತೆ ಇವನಲ್ಲಿ ಒಳ್ಳೆ ಗುಣ ಇದೆಯೇ ಸದ್ಗುಣ ಇದೆಯೇ ಒಂದು ಬಿಡಲಿ ಇವನು ಅಂದ್ಬಿಟ್ಟು ಬಿಟ್ಟು ಹೋಗೇ ಬಿಟ್ಟ. ಆ ಸರ್ಪಾಸ್ತ್ರ ಈಗ ಇವನನ್ನು ಪೀಡಿಸಿನ ಪ್ರಯೋಜನವಿಲ್ಲ, ನಾನೇ ಸ್ವಸಾಮರ್ಥ್ಯದಿಂದ ಅರ್ಜುನನ ಮುಗಿಸ್ತೀನಿ ಅಂತ ಹೇಳಿ ವಿಷಾಕಾರ್ಥ ಮುಂದುಬಿಡ್ತು, ತಾನೇ ಬಂದ್ಬಿಡ್ತು. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ ಇವನು ಯಾರು ಗೊತ್ತೇನೋ, ತಕ್ಷಕನ ಮಗ ಕಣೋ, ಅಲ್ಲಿ ಕಾಂಡವನ್ನು ನಾವು ಸುಡಬೇಕಾದ್ರೆ ತಲೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿತ್ತು, ಕರ್ಣನ ಬತ್ತಳಿಗೆ ಸೇರಿತ್ತು, ಈಗ ತಾನೇ ಆಕ್ರಮಣ ಮಾಡೋ ಬರ್ತಾ ಇದೆ, ನೋಡ್ಕೊ ಅದನ್ನ ಅಂದ. ಯೋ ಅಸೌ ತ್ವಯ ಕಾಂಡವೇ ಚಿತ್ರಭಾನು ಸಂತರ್ಪಯಾನೇನ ಧನುರ್ಧರೇಣ, ಆ ಯಾವತ್ತು ಯಾವುದನ್ನ ನೀನು ಅವತ್ತು ಹೊಡೆದಿದ್ಯೋ ಅದೇ ಬಂತು, ಅಸ್ಯ ಮಾತಾ ನಿಹತ, ನೀನು ಅದ ತಾಯಿನೂ ಸಾಯಿಸಿದ್ಯಪ್ಪ, ಅದೇ ಮಾಡಿದ್ದು, ಈಗ ಹೊಡಿ. ಕರ್ಣನ ಬಲ ಅದಕ್ಕಿಲ್ಲ ಅಂದರೆ ಕರ್ಣ ಬಾಣ ಬಿಟ್ಟಿಲ್ವಲ್ಲ, ಬಲ ಇಲ್ಲ ಅಂದ ತಕ್ಷಣ ಅವನು 5 ಬಾಣಗಳನ್ನು ಪ್ರಯೋಗಿಸಿ ಅವನು ತುಂಡು ತುಂಡು ತುಂಡು ಮಾಡಿ ಹಾಕ್ಬಿಡ್ತಾನೆ. ಅಲ್ಲಿಗೆ ಅದರ ಕತೆ ಮುಗಿಯುತ್ತೆ. ಅದನ್ನೇ ಸಂಜಯ ಧೃತರಾಷ್ಟ್ರಕ್ಕೆ ಹೇಳ್ತಾನೆ, ನೋಡಪ್ಪ ಈ ಸರ್ಪಾಸ್ತ್ರ ಇರೋ ತನಕ ನಿಮಗೆ ಜಯಲಕ್ಷ್ಮಿ ಇದ್ಲು ನಿಮ್ಮ ಕಡೆ, ಇದಾದ್ಮೇಲೆ ಅವನ ಜಯಲಕ್ಷ್ಮಿ, ಭೂಲಕ್ಷ್ಮಿ, ಭಾಗ್ಯಲಕ್ಷ್ಮಿ ದುರ್ಯೋಧನ ಕೈ ಬಿಟ್ಬಿಟ್ರಪ್ಪ ಅಂತ ಹೇಳಿ ಮುಗಿಸ್ತಾನೆ. ಅಲ್ಲಿಗೆ ಮುಂದಿನ ಕಥೆ ನೋಡೋಣ.

ಕೇಳುಗರ, ಇದುವರೆಗೂ ಸರ್ಪಾಸ್ತ್ರ ಪ್ರಯೋಗ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಾದ ಶ್ರೀ ಯೋಗೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಕ್ಕಳ ರಕ್ಷಣಾ ಘಟಕದ ಸೇವೆಗಳು ಮತ್ತು ಕಾರ್ಯಗಳು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಓಒಸಿ ಮಕ್ಕಳಿಗೆ ಲಭ್ಯವಿರುವ ಸೌಲಭ್ಯಗಳು ಹಾಗೂ ಮಕ್ಕಳ ರಕ್ಷಣಾ ಘಟಕದ ಇನ್ನಿತರ ಸೇವೆಗಳ ಕುರಿತು ಅಧಿಕಾರಿಗಳ ಜೊತೆಗೆ ನೀವು ನೇರವಾಗಿ ಮಾತನಾಡಬಹುದು. ಆದ್ದರಿಂದ ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ದಿನಾಂಕ 7/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆ ಮತ್ತು ಇಲಾಖೆಯ ಸೌಲಭ್ಯಗಳ ಕುರಿತು ಸರಕೂರು ಮತ್ತು ಹೆಚ್ ಡಿ ಕೋಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೆಳಗುರಿ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆಗೆ ಲಭ್ಯವಿರುವ ಕೃಷಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹೆಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ಕಾರ.
4: ಸರ್, ನಮ್ಮ ಹೆಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಏನೊಂದು ಮುಂಗಾರು ಮಳೆಗಳ ಕೂಡ ಪ್ರಾರಂಭ ಆಗಿದೆ, ಹೇಗಿದೆ ಸರ್ ನಮ್ಮ ಒಂದು ತಾಲೂಕಿನ ಒಂದು ಕೃಷಿ ಚಟುವಟಿಕೆಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್?
5: ಈಗ ತಮಗೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗೆಲ್ಲ ತಮಗೆ ತಿಳಿದಿರುವ ಹಾಗೆ ಮೈಸೂರು ಚಾಮರಾಜನಗರ ಇಡೀ ರಾಜ್ಯದಲ್ಲೇ ಮೊದಲನೇದಾಗಿ ಹೆಚ್ಚು ಬೇಗ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿದ್ದು, ಹಾಗೆ ಕೃಷಿ ಚಟುವಟಿಕೆ ಕೂಡ ಬೇಗ ಪ್ರಾರಂಭ ಆಗುತ್ತೆ. ಈಗಾಗಲೇ 2 ಮಳೆ ಆಗಿದೆ, ಎಲ್ಲ ಭೂಮಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ರೈತ ಬಾಂಧವರು. ಕೆಲವು ಕಡೆ ಈಗಾಗಲೇ ಹೊಗೆಸೊಪ್ಪು ನಾಟಿ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಭರಣಿ ಮಳೆಯಲ್ಲಿ ಎಲ್ಲ ರೈತ ಬಾಂಧವರು ನಮ್ಮ ಮುಸ್ಕಿನ್ ಜೋಳ

0: ಹೆಚ್ಚಾಗಿ ಬೆಳೀಲಿಕ್ಕೆ ಆಸಕ್ತಿ ವಹಿಸಿದ್ದಾರೆ. ಹಾಗೆ ಭೂಮಿ ಸಿದ್ಧತೆ ಆಗಿರೋದ್ರಿಂದ ಹತ್ತಿ ಕೂಡ ಇಲ್ಲಿನ ಪ್ರಮುಖವಾದಂತ ಬೆಳೆ ಆಗಿದ್ದು ಅದಕ್ಕೂ ಕೂಡ ಅಗತ್ಯವಾಗಿರ್ತಕ್ಕಂಥ ಬಿತ್ತನೆ ಬೀಜ ಹಾಗೆ ರಸಗೊಬ್ಬರ ದಾಸ್ತಾನನ್ನು ಸಹ ನಮ್ಮ ರಸಗೊಬ್ಬರ ಮಾರಾಟಗಾರರ ಮೂಲಕ ನಾವು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಅಗತ್ಯವಾದ ಬಿತ್ತನೆ ಬೀಜಗಳು ಏನು ಅವಶ್ಯಕತೆ ಇದೆ ರೈತರಿಗೆ ಅದನ್ನು ಕೂಡ ನಾವು ದಾಸ್ತಾನು ಇಳಿಸಿದ್ದೀವಿ. ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ.
1: ಓಕೆ ಸರ್, ಈಗ ಬಿತ್ತನೆ ಬೀಜಗಳು ಅಂತ ಬಂದಾಗ ಈ ಒಂದು ಇದರ ಒಂದು ಪೂರೈಕೆ ಇರ್ಬೋದು ಮತ್ತೆ ರಸಗೊಬ್ಬರಗಳ ವಿತರಣೆ, ಯಾಕಂದ್ರೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಬಿತ್ತನೆ ಬೀಜಗಳು ಸರಿಯಾಗಿ ಸಿಗ್ತಾ, ಅದರಲ್ಲೂ ಹತ್ತಿ ಬೀಜಗಳು ಸರಿಯಾದ ಒಂದು ಸೀಡ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇರ್ತೀವಿ. ಹೇಗಿದೆ ಸರ್ ಇದರ ಒಂದು ಬಿತ್ತನೆ ಬೀಜಗಳ ಪೂರೈಕೆ ನಮ್ಮ ತಾಲೂಕಿನಲ್ಲಿ ಹೇಗೆ, ಅದಕ್ಕೆಲ್ಲ ಯಾವ ಥರ ಸಿದ್ಧತೆಯನ್ನು ತಾವು ಮಾಡಿದ್ದೀರಿ ಸರ್?
0: ನಮ್ಮಲ್ಲಿ ಮೊದಲನೇ ಇದು ಹತ್ತಿ ಬೀಜ ಹತ್ತಿ ಬೆಳೆ ಕ್ಷೇತ್ರ ಏನಿದೆ ಆಲ್ಮೋಸ್ಟ್ 30% ಬಂದ್ಬಿಟ್ಟಿದೆ. ಅಂದ್ರೆ ಸುಮಾರು ಮೊದಲು 26,000-27,000 ಹೆಕ್ಟರ್ ಪ್ರದೇಶದಲ್ಲಿ ಇದ್ದಂತ ಹತ್ತಿ ಬೆಳೆ ಈಗ ಕೇವಲ ಒಂದು 6,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. ರೈತರು ಅದರಲ್ಲಿ ಹೆಚ್ಚಿನ ಖರ್ಚು ವೆಚ್ಚ, ಆದಾಯ ಕಡಿಮೆ, ಆಳು ಕಾಳುಗಳು ಜಾಸ್ತಿ, ಈ ನೆಲೆಯಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಬೆಳೆಗೆ. ಸ್ವಲ್ಪ ಸುಲಭವಾಗಿರ್ತಕ್ಕಂಥ ಬೆಳೆಗಳಿಗೆ ಅದು ಬದಲಾವಣೆ ಆಗ್ತಾ ಇದೆ. ಪ್ರಮುಖವಾಗಿ ಆ ಏರಿಯಾದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಮುಸ್ಕಿನ ಜೋಳ ಬೆಳೀತಾ ಇದ್ದಾರೆ. ಸೊ ಹತ್ತಿ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಮುಖ ಮಾರಾಟಗಾರರು ಯಾರಿದ್ದಾರೆ ಅವರುಗಳ ಸಭೆ ನಡೆಸಿ ಯಾವುದೇ ಕೊರತೆ ಆಗದೇ ಇದ್ದಾಗೆ ನಾವೆಲ್ಲ ಸಾಕಷ್ಟು ದಾಸ್ತಾನವನ್ನ ಇರಿಸಿದೀವಿ. ಮುಖ್ಯವಾಗಿ ಪ್ರಮುಖವಾಗಿ ಇಲ್ಲಿ ಕೇಳ್ತಕ್ಕಂಥದ್ದು ಪುಲಿ, ಅದಕ್ಕೆ ಸಾಕಷ್ಟು ದಾಸ್ತಾನು. ಸುಮಾರು 35,000 ಪ್ಯಾಕೆಟ್, 35-40,000 ಪ್ಯಾಕೆಟ್ ಈಗ ಆಲ್ರೆಡಿ ದಾಸ್ತಾನು ಇದೆ. ಬೇಡಿಕೆ ಬಹಳ ಕಡಿಮೆ ಇದೆ. ಅದಕ್ಕೂ ರೇಟ್ ಬಂದು 901 ರೂಪಾಯಿ ಸರ್ಕಾರದಿಂದನೇ ನಿಗದಿಯಾಗಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ನಿಗದಿಯಾಗಿರ್ತಕ್ಕಂಥದ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಮುಖ ಡೀಲರ್ಸ್ಗಳು ಏನಿದ್ದಾರೆ, ಎಸ್ ಟಿ ಕೋಟೆ ಹಾಗೆ ಸರ್ಗೂರು ಭಾಗ ಹ್ಯಾಂಡ್ ಪೋಸ್ಟ್ ಎಲ್ಲ ಕಡೆನೂ ಸಾಕಷ್ಟು ದಾಸ್ತಾನಿದೆ, ಯಾವುದೇ ಸಮಸ್ಯೆ ಇಲ್ಲ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುರೇಶ್ ಅವ್ರೆ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಸುರೇಶ್ ಅವರೇ?
2: ಪಿಎಂ ಕಿಸಾನ್ ಬಗ್ಗೆ
1: ಹೇಳಿ.
2: ಈಗ ಪಿಎಂ ಕಿಸಾನ್ ಅಲ್ಲಿ ನಮ್ದು ಸರ್ವೆ ನಂಬರ್ 385-585 ಸಾವಿರ ಸರ್ವೆ ನಂಬರ್, 5 ಜನಕ್ಕೆ ಜಂಟಿ ಇತ್ತು ಅದು. ಸ್ಟಾರ್ಟಿಂಗ್ ಅಲ್ಲಿ 5 ಜನಕ್ಕೂ ಬಂದಿತ್ತು ಪಿಎಂ ಕಿಸಾನ್. ಕಳೆದ 1.5-2 ವರ್ಷದಿಂದ ನಮ್ ತಾಯಿ ಒಬ್ಬರು ಮಾತ್ರ ಬರ್ತಾ ಇದೆ. ನಾವು ಕೋಟೆಗಲ್ದ್ವಿ, ತರಗೂರ್ಗ್ ಹೋದ್ವಿ, ಭೀಮಟ್ಕೆರೆಗ್ ಹೋದ್ವಿ, ಅಲ್ಲೆಲ್ಲ ಸರಿಯಾಗಿ
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಆಯ್ತು, ಕೋಟೆಗ್ ತಗೊಂಬನ್ನಿ. ಇವ್ರೆ, ತಮ್ಮ ಹೆಸರೇನ್ ಹೇಳಿದ್ರಿ?
1: ಸುರೇಶ್.
0: ಸುರೇಶ್ ಅವರೇ, ಎಸ್ ಟಿ ಕೋಟೆಗೆ ನಿಮ್ಮ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಇದೇನಿದೆ ಆರ್ ಟಿ ಸಿ ಏನಿದೆ ತಗೊಂಬನ್ನಿ, ಪರಿಶೀಲಿಸಿ ಮಾಡ್ತೀವಿ ಅದನ್ನ.
2: ಕೋಟೆಗೆ ತರಬೇಕಾ?
0: ಕೋಟೆಗ್ ತಗೊಂಬನ್ನಿ. ಆಯ್ತು,
1: ಧನ್ಯವಾದಗಳು ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಈಗ ಬಿತ್ತನೆ ಬೀಜಗಳ ಪೂರೈಕೆಗೆ ಸಂಬಂಧಪಟ್ಟಂತೆ, ಏನು ಹತ್ತಿ ಬೀಜಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾರಾಟಗಾರರ ಹತ್ರನು ಕೂಡ ಉತ್ತಮ ಬೀಜಗಳು ಲಭ್ಯ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಸರ್ ಈಗ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸೇವೆಗಳನ್ನು ನಮ್ಮ ರೈತರಿಗೆ ಕೃಷಿ ಇಲಾಖೆ ಒದಗಿಸ್ತಾ ಇದೆ ಸರ್?
0: ಕೃಷಿ ಇಲಾಖೆ ನಮ್ಮಲ್ಲಿ ಒಟ್ಟು ಎಸ್ ಟಿ ಕೋಟೆ ಹಾಗೂ ಸರ್ಗೂರು ಭಾಗದಲ್ಲಿ, ಸರ್ಗೂರು ತಾಲೂಕು ಎರಡು ಸೇರಿದಂಗೆ 5 ರೈತ ಸಂಪರ್ಕ ಕೇಂದ್ರಗಳಿದೆ. ಹುಬ್ಳಿ ಮಟ್ಟದಲ್ಲಿ 5 ರೈತ ಸಂಪರ್ಕ ಕೇಂದ್ರಗಳ ಇದೆ. ಇಲ್ಲಿ ನಾವೇನು ಪ್ರಮುಖವಾಗಿ ಇಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಇದ್ದೀವಿ, ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡುವಂಥದ್ದು. ಈಗ ನಮ್ಮಲ್ಲಿ ದಾಸ್ತಾನು ಇರತಕ್ಕಂಥದ್ದು ಅಲಸಂದೆ, ಉದ್ದು, ಹೆಸರು ಈಗ ತರಿಸಿದೀವಿ. ಮುಂಗಾರು, ಪೂರ್ವ ಮುಂಗಾರಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆಗಳು ಏನಿದಾವೆ ಅವನ್ನ ತರಿಸಿದೀವಿ. ಅದ್ರ ಜೊತೆಗೆ ಈಗ ಮುಸ್ಕಿನ ಜೋಳ ಇನ್ನೊಂದು ವಾರದಲ್ಲಿ ಬರುತ್ತೆ, ಅದನ್ನು ಮುಸ್ಕಿನ ಜೋಳನ ತರಿಸ್ತೀವಿ. ಆ ನಂತರ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ರಾಗಿ, ಭತ್ತ ಈ ಥರದ್ದು ಬಿತ್ತನೆ ಬೀಜನೂ ಸಹ ಈಗ ಆಲ್ರೆಡಿ ನಾವು ದಾಸ್ತಾನು ತಗೊಳ್ಳಿಕ್ಕೋಸ್ಕರ ಇಂಡೆಂಟ್ ಹಾಕಿದ್ದೀವಿ. ಅದು ಬಿತ್ತನೆ ಬೀಜ ಸಂಬಂಧಪಟ್ಟಾಗ ಯಾವುದೇ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಬೆಳೆ ಬೆಳಿಲಿಕ್ಕೆ ಬೇಕಾದಂಥ ಅನೇಕ ಪರಿಕರಗಳು, ಇವತ್ತು ಜಿಪ್ಸಮ್ ಇರ್ಬೋದು, ಜಿಂಕ್ ಸಲ್ಫೇಟ್ ಇರ್ಬೋದು, ಬೋರಾನ್ ಇರ್ಬೋದು, ಹಾಗೆ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಂತ ನೀಡ್ತೀವಿ, ಅದು ಕೂಡ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಅದನ್ನು ಕೂಡ ರೈತರು ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅಗತ್ಯ ದಾಖಲಾತಿಗಳನ್ನು ನೀಡಿ ಪಡಿಬೋದು. ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ, ಟ್ರೈಕೋಡರ್ಮ ಈ ಥರದ್ದೆಲ್ಲ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ದಯವಿಟ್ಟು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ
1: ಸರ್. ಇದ್ರ ಜೊತೆಗೆ

0: ಈಗ ತಾವು ಹೇಳ್ದಂಗೆ ಇದಲ್ಲದೆ ಇತರ ಇನ್ನಿತರ ಯೋಜನೆಗಳು ಅಂತ ಬಂದಾಗ ರೈತರಿಗೆ ತಮ್ಮ ಇಲಾಖೆಯಿಂದ ಲಭ್ಯವಿರತಕ್ಕಂಥ ಬೇರೆ ಬೇರೆ ಯೋಜನೆಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ಪ್ರಮುಖವಾಗಿ ನಮ್ಮ ಇಲಾಖೆಯಲ್ಲಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಈಗ ಕಂದಾಯ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಸಹಯೋಗದೊಂದಿಗೆ ನಾವು ಬೆಳೆ ಸಮೀಕ್ಷೆ ಅಂತೇಳಿ ಮಾಡ್ತಾ ಇದ್ದೀವಿ. ಅದು ವರ್ಷದಲ್ಲಿ 3 ಬಾರಿ ಮಾಡ್ತೀವಿ, ಪೂರ್ವ ಮುಂಗಾರು, ಮುಂಗಾರು, ಹಿಂಗಾರು ಹಂಗಾಮದಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಮೊದಲನೇದಾಗಿ ನನ್ನ ಬೆಳೆ ನನ್ನ ಹಕ್ಕು ಅಂತೇಳಿ ರೈತರೇ ಸ್ವತಃ ಅವರೇ ಸರ್ವೆ ಮಾಡ್ಕೊಬಹುದು. ಅಂದ್ರೆ ಮೊದಲೆಲ್ಲ ಏನು ಬರ್ತಿತ್ತು, ನಾವು ಯಾರೋ ಸರ್ವೆ ಮಾಡಿಸ್ತಿದ್ವಿ. ಅಂದ್ರೆ ಖಾಸಗಿ ನಿವಾಸಿಗಳು ಅಂತೇಳಿ, ನಮ್ಮಲ್ಲಿ ಸ್ಟಾಫ್ ಕೊರತೆ ಇರೋದ್ರಿಂದ, ಸಿಬ್ಬಂದಿ ಕೊರತೆ ಇರೋದ್ರಿಂದ ಖಾಸಗಿ ನಿವಾಸಿಗಳು ಅಂತೇಳಿ ಅವ್ರ SSLC ಫೇಲ್ ಆಗಿರ್ತಕ್ಕಂಥವ್ರು, ಯಾರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆ ಅಂತವ್ರನ್ನ ನಾವು ಗುರುತಿಸಿ ಅವ್ರಿಗೆ ತರಬೇತಿಯನ್ನು ನೀಡಿ ರೈತರ ಜಮೀನ್ಗೆ ಹೋಗಿ ಫೋಟೋ ತೆಗೆದು ಹಾಕ್ಬೇಕು, ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ಅಲ್ಲಿ ಸಮೀಕ್ಷೆ ಆದಂಥದ್ದು ಇದನ್ನ ಬೇರೆ ಬೇರೆ ರೀತಿ ಎಲ್ಲಾ ರೀತಿನಲ್ಲೂ ಬಳಸ್ತಾ ಇದಾರೆ. ಅಂದ್ರೆ ಬರ ಆದಂತ ಸಂದರ್ಭದಲ್ಲಿ, ನೆರೆ ಆದಂತ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ, ಹಾಗೆ ನಿಖರವಾದ ಬೆಳೆ ವಿಸ್ತೀರ್ಣವನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ರಾಜ್ಯ ಮಟ್ಟದಲ್ಲಿ ಎಷ್ಟು ಬೆಳೆ ವಿಸ್ತೀರ್ಣ ಇದೆ, ಎಷ್ಟು ನಮ್ಮ ಇಳುವರಿ ಎಷ್ಟು ಬರ್ತಾ ಇದೆ, ಈ ತರದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೋಸ್ಕರ ನಾವು ಈ ಬೆಳೆ ಸಮೀಕ್ಷೆಯನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯ ಇದನ್ನ ರೈತರು ಇದನ್ನ ಇದರಲ್ಲಿ ತಾವೇ ಸ್ವತಃ ಕೂಡ ಮಾಡ್ಕೊಬಹುದು. ಅಂದ್ರೆ ಈಗ ನಾವು ರಾಗಿ ಬೆಳೆದಿದ್ವಿ ಜೋಳ ಅಂತ ಹಾಕ್ಬಿಟ್ಟಿದ್ದಾರೆ, ಅಥವಾ ಕಬ್ಬು ಬೆಳೆದಿದ್ವಿ ನಾವು ಜೋಳ ಅಂತ ಹಾಕ್ಬಿಟ್ಟಿದ್ದಾರೆ, ಈ ತರದ್ದೆಲ್ಲ ಕಂಪ್ಲೇಂಟ್ ಬರ್ತಿತ್ತು. ಈ ನಿಟ್ಟಿನಲ್ಲಿ ನಾವು ಏನ್ ಮಾಡಿದೀವಿ ಅಂತ ಅಂದ್ರೆ ರೈತರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದೀವಿ. ಮೊದಲನೇದಾಗಿ ಒಂದು 10-15 ದಿವಸ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ನಂತರ ದಿನದಲ್ಲಿ ಏನು ಉಳಿದಿರುತ್ತೆ ಖಾಸಗಿ ನಿವಾಸಿಗಳ ಮೂಲಕ ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
0: ಹಾ, ನಮಸ್ತೆ, ತಮ್ಮ ಹೆಸರು? ಗಣೇಶ್ ಅವ್ರ ಹೇಳಿ, ಎಲ್ಲಿಂದ ಮಾತಾಡ್ತಾ
2: ಇದ್ದೀರಾ?
0: ಗಣೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನೀವು ಪ್ರಧಾನಮಂತ್ರಿ ಬೀಮಾ ಪಶು ವಿಮೆ ಯೋಜನೆ ಅಂತ ಬಿಟ್ಟರಲ್ಲ ಸರ್, ಆ ವಿಮೆ ಜನಗಳಿಗೆ ಸರಿಯಿರುತ್ತೆ ತಲುಪಲ್ಲ ಸರ್? ಅದು ಹೆಂಗಪ್ಪ ಅಂತಂದ್ರೆ, ಯಾವ್ದು ಅಂದ್ರೆ, ಈಗ ನೀವು ಹೋಬಳಿಗೆ ಹೋಬಳಿ ಸರ್ ಅಂತ ಹೋಗ್ತೀರಿ ನೀವು, ಈಗ ಅದು ಯಾರೋ ಅದು ಎಲ್ಲೋ ಕುತ್ಕೊಂಡು ಸಮೀಕ್ಷೆ ಮಾಡ್ತಾರೆ ಸರ್ ವಿಲೇಜ್ ಅಕೌಂಟ್ಗಳು. ಅದಕ್ಕೆ ಸರ್, ಈಗ 10% ಯಾವ ತರ ನಮಗೆ ವಿಮೆ ಕ್ಲೈಮ್ ಆಗುತ್ತೆ, ಅದೇ ರೀತಿ ಕೃಷಿ ಇಲಾಖೆ ಅಂದ್ರೆ ಬೆಳೆ ನಷ್ಟ ಆಯ್ತು ಅಂತಂದಾಗ ನಷ್ಟ ಆದಾಗ ವಿಮೆ ಕ್ಲೈಮ್ ಆದಾಗ ಯಾವ ಪಾಲನೂ ಮನ್ನಾ ಮಾಡ್ಬೇಕಾಗಿಲ್ಲ?
0: ಹೌದು,
2: ಆತರ ಒಂದು ಅವಕಾಶ ಮಾಡ್ಕೊಡ್ತಾರೆ. ಮಾತಾಡ್ತೀವಿ.
1: ಈಗ ಬೆಳೆ ವಿಮೆ ಕಟ್ಟಿದ್ರ ನೀವು ಏನಾದ್ರೂ ಕಳೆದ ಸಾರಿ ಅಥವಾ ಯಾವಾಗ್ಲಾದ್ರೂ?
2: ಹ್ಮ್, ಸರಿ, ಬೆಳೆ ವಿಮೆ ಕಟ್ಟಿ.
1: ಯಾವ ಬೆಳೆ ಕಟ್ಟಿದ್ರಿ?
2: ಸರ್, ಜೋಳ ಕಟ್ಟಿದ್ರು, ಜೋಳ ಕಟ್ಟಿದ್ರು.
1: ಓಕೆ, ಯಾವ ವರ್ಷ ಕಟ್ಟಿದ್ರಿ? ಯಾವ ವರ್ಷ
2: ವಿಮೆ ಕ್ಲೈಮ್ ಆಗಿದೆ ಸರ್? ಹೋದ
1: ನಿಮ್ಗೆ ನಿಮ್ಗೆ ಅಲ್ಲಲ್ಲ, ನಿಮ್ಗೆ ಬೆಳೆ ಚೆನ್ನಾಗಿ ಬಂದಿತ್ತ ಏನು ಅಂತ?
2: ನನ್ನ ಬೆಳೆ ಮಳೆ ಜಾಸ್ತಿ ಆಗಿ ಎಲ್ಲ ಓಟಾಯ್ತು ಸರ್. ಕೃಷಿ ಇಲಾಖೆಯವರು ನಮ್ಗೆ ಸಮೀಕ್ಷೆ ಮಾಡಿದ್ರು, ಹಂಗಾಗಿ ನಮ್ಗೆ ವಿಮೆ ಸಿಗ್ಲಿಲ್ಲ. ಒಂದು ಸರ್, ಅದೊಂದು ಆಯ್ತಾ. ಎರಡನೇದು ಸರ್, ಈಗ ಮಣ್ಣಿನ ಪರೀಕ್ಷೆ ಮಾಡೋದು.
1: ಓಕೆ,
2: ಅದು ನಮ್ಮ ತಂದೆ ಈಗ ಒಂದು ಹೋಗ್ಲಿ ಏನ್ ಮಾಡ್ತದೆ, ಈಗ ಕೃಷಿ ಇಲಾಖೆ ಯಾರಾದ್ರೂ ಡಾಕ್ಟರ್ ಒಂದು ಕ್ಯಾಂಪ್ ತರ ಮಾಡಿ ಮಣ್ಣನ್ನು ಪರೀಕ್ಷೆ ಮಾಡ್ಕೊಟ್ರೆ ಜನಗಳಿಗೆ ಉತ್ತಮ ಬೆಳೆ ಬೆಳೆಯಕ್ಕೆ ಅವಕಾಶ ಸಿಗುತ್ತೆ.
1: ಸರಿ ಸರಿ, ಓಕೆ.
2: ಮತ್ತೆ ಇದೆರಡು ಮಾಡ್ಕೊಟ್ರೆ ರೈತರು ಯಾವ್ದೇ ತರ ರೈತರು ಇದಾಗಲ್ಲ ಸರ್.
1: ಖಂಡಿತ. ಮೊದಲನೇದಾಗಿ ನೀವು ಏನ್ ಬೆಳೆ ವಿಮೆ ಬಗ್ಗೆ ಕೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿದೆ ಬೆಳೆ ವಿಮೆ ಏನ್ ಕಟ್ತೀರಿ, ಹೇಗಾದ್ರು ಜೋಳ ಕಟ್ಟಿದಿರಿ ಅಂತ ಹೇಳಿದ್ರಿ. ಅದು ಈಗ ಹೆಂಗೆ ಅಂತ ಅಂದ್ರೆ, ಬೆಳೆ ವಿಮೆ ಅನ್ನುವಂಥದ್ದು ಈ ಬೈಕ್ ಇನ್ಶೂರೆನ್ಸ್ ಅಥವಾ ಕಾರ್ ಇನ್ಶೂರೆನ್ಸ್ ಇದ್ದಂಗೆ ಅಲ್ವಾ? ನೀವು ಕಾರ್ಗೂ ಕಟ್ತೀರಿ ಇನ್ಶೂರೆನ್ಸ್, ಬೈಕ್ಗೂ ಕಟ್ತೀರಿ. ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆದ್ರೂ ಮಾತ್ರ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಇರಿ ಹೇಳ್ತೀನಿ, ಅದು ಬೆಳೆ ಅಂದ್ರೆ ನಿಮ್ಗೆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ, ಅಂದ್ರೆ ಹೋಬಳಿ ವ್ಯಾಪ್ತಿನಲ್ಲಿ ನಾವು ಗ್ರಾಮ ಪಂಚಾಯತಿ ಮಟ್ಟದವರೆಗೂ ತಗಂತೀವಿ ಅದನ್ನ. ಕಳೆದ 7 ವರ್ಷದ ಇಳುವರಿ ಅವರೇಜ್ ಅನ್ನ ತಗೊಂಡು ಈ ವರ್ಷ ಎಷ್ಟು ಇಳುವರಿ ಬಂದಿದೆ ಅಂತೇಳಿ ನೋಡಿದಾಗ ಅದಕ್ಕಿನ್ನ ಕಡಿಮೆ ಬಂದಾಗ, ಸರಾಸರಿ ಇಳುವರಿಗಿನ್ನ ಕಳೆದ 7 ವರ್ಷದ ಸರಾಸರಿ ಇಳುವರಿಗಿನ್ನ ಕಡಿಮೆ ಬಂದಾಗ ಮಾತ್ರ ರೈತರಿಗೆ ಯಾರು ಕಟ್ಟಿರ್ತಾರೆ ಅವ್ರಿಗೆ ಅದು ಕ್ಲೈಮ್ ಆಗುತ್ತೆ. ಬೆಳೆ ವಿಮೆ ಏನಿದೆ
2: ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಎಲ್ಲ ಅಂದ್ರೆ ಅಲ್ಲೇ ಅದೇ ಬೆಳೆ ಎಲ್ಲ ನಷ್ಟ ಆಗಿ ಕೃಷಿ ಇಲಾಖೆ ತಾಲೂಕು ಅಧಿಕಾರಿಗಳೆಲ್ಲ ಬಂದು ಸಮೀಕ್ಷೆ ಮಾಡಿದ್ರು.
1: ಯಾವಾಗ ಅದು ಹೇಳಿ ನೀವ್ ಹೇಳ್ತಾ ಇರೋದು?
2: ಸಮೀಕ್ಷೆ ಮಾಡಿದಾಗ 7 ಜನ ವಿಮೆ ಕ್ಲೈಮ್ ಕಟ್ಟಿದ್ರು, ಆದ್ರೆ ಕನ್ನಿಕ ಹೋಗ್ಲಿಲ್ಲ, ಒಬ್ಬರೇ ಒಬ್ರು ವಿಮೆ ಕ್ಲೈಮ್ ಆಯ್ತು ಮಾತ್ರ.

0: ಒಬ್ಬರಿಗೆ
1: ಆಗಿದೆ.
0: ಈಗ ಇಬ್ಬರೆಲ್ಲ ಲಸ್ ಆಗಿ ಎಲ್ಲ ಆಗಿದೆಲ್ಲ, ಯಾಕೆ ನೀವೇ ಕ್ಲೇಮ್ ಆಗಲಿಲ್ಲ?
1: ಅದನ್ನ ಚೆಕ್ ಮಾಡಿಸ್ತೀನಿ ಇವ್ರೆ. 2024 ನೀವು ಹೇಳ್ತಾ ಇದ್ದೀರಿ, 2024 ಹೇಳ್ತಾ ಇರತ್ತವ?
0: ಓಕೆ,
1: ಮುಂಗಾರನಾಗ ಆಮೇಲೆ ನೀವು ಕಟ್ಟಿದ್ರಿ.
0: ಆಮೇಲೆ ಇನ್ನೊಂದು, ದಯವಿಟ್ಟು ನೀವು ಇನ್ಸೂರೆನ್ಸ್ ಈಗ ಸರ್ಕಾರ ಲೆವೆಲ್ ಇದೆ, ಈಗ ಇದು ಮಾಡಿ ಅಪ್ಲೈ ಮಾಡಿ ಅಂದ್ರೆ ಸರ್ಕಾರ ಹೆಂಗ್ ವಿಮೆ ಕ್ಲೈಮ್ ಆಗುತ್ತೆ?
1: ಅದೇ ರೀತಿ ಇದೆ, ಇದಕ್ಕೂ ಅದೇ ರೀತಿನೆ ಇರುವಂತದ್ದು, ಬೆಳೆ ವಿಮೆಗೂ ಅದೇ ರೀತಿ ಇರುವಂತದ್ದು. ಇನ್ಶೂರೆನ್ಸ್ ಕಟ್ಟುವ ಉದ್ದೇಶ ಅದೇನೆ,
0: ಯಾಕಂದ್ರೆ ಈಗ ನೋಡಿದ ನಿನ್ನೆ ಆ ಕಡೆ ಮಳೆ ಆಯ್ತು, ಈ ಕಡೆ ಮಳೆ ಆಗ್ಲಿಲ್ಲ. ಯಾಕಂದ್ರೆ ಹೋಬಳಿ ಮಟ್ಟದಲ್ಲಿ ಕಷ್ಟ ಇದೆಲ್ಲ.
1: ಹೌದು,
0: ಅದಕ್ಕೆ ಈ ತರ ಸರ್ಕಾರ ಮಾಡಿದ್ರೆ ಒಂದು ನೀವು
1: ಖಂಡಿತ ಖಂಡಿತ ಅದನ್ನ ಚೆಕ್ ಮಾಡಿಸ್ತೀವಿ, ಪರಿಶೀಲನೆ ಮಾಡಿಸ್ತೀವಿ, ಅದಕ್ಕೆ ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ ಅದನ್ನ.
2: ಓಕೆ, ಧನ್ಯವಾದಗಳು.
0: ಹೋಬಳಿ ಮಟ್ಟದಲ್ಲಿ ಒಂದು ಕ್ಯಾಂಪ್ ತರ
1: ಆಯ್ತು, ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಈಗ ನಾವು ನಮ್ಮ ಇಲಾಖೆ ಮೂಲಕ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಅಂದ್ರೆ ವರ್ಷಕ್ಕೆ ಈಗ ಮೊದಲೆಲ್ಲ 2017-18 ಎಲ್ಲಾ ರೈತರದು ಜಮೀನಿನಲ್ಲಿ ಸ್ಯಾಂಪಲ್ ಮಾಡಿ ನಾವೇ ಪರೀಕ್ಷೆ ಮಾಡಿಸಿ ಎಲ್ಲಾ ಕಾರ್ಡನ್ನು ವಿತರಣೆ ಮಾಡಿದ್ವಿ. ಅದಾದ ನಂತರ ಮತ್ತೆ ಸ್ಕೀಮ್ ಬಂದಿಲ್ಲ. ಈಗ ನಮಗೆ ಪ್ರತಿ ವರ್ಷ ಇರ್ತಕ್ಕಂಥದ್ದು 2-2.5 ಸಾವಿರ ಟಾರ್ಗೆಟ್ ಇರುತ್ತೆ. ಅದ್ರ ಪ್ರಕಾರ 5 ಹಳ್ಳಿಗಳಲ್ಲಿ ಮಾತ್ರ ಈಗ ಮಾಡ್ತಾ ಇದ್ದೀವಿ ಆಯ್ತಾ. ಅದ್ರ ಜೊತೆಗೆ ನೀವು ಹೇಳಿದಾಗೆ ಯಾವಾಗ ಅದೇ ನಮ್ಮ ಇಲಾಖೆಗೆ ಭೇಟಿ ಮಾಡಿದ್ರೆ ನಾವು ಹೇಳ್ತೀವಿ. ಈಗ ನಾವು ಈ ಸರಿ ಸರ್ಗೂರ್ನಲ್ಲಿ ಅಂಚಿಪುರ ಮತ್ತೆ ಮಸಳ್ಳಿ ಗ್ರಾಮದಲ್ಲಿ ಮಾಡಿದ್ವಿ, ಕಂದ್ಲಿಕೆನಲ್ಲಿ ಬಾಡ್ಗ ಮತ್ತೆ ಭೀಮಟ್ಕೆರೆನಲ್ಲಿ ತಗೊಂಡೋಗಿದ್ವಿ ಸ್ಯಾಂಪಲ್ ಮಾಡಿಸಿ. ಬಾಡ್ಗದಲ್ಲಿ ಅದನ್ನೇ ನಾನು ಹೇಳಿದ್ನಲ್ಲ, ಸರ್ಕಾರದ ಏನ್ ನಿಗದಿಪಡಿಸಿರ್ತಾರೆ ಗುರಿ ಪ್ರಕಾರ ನಾವು ಈ ವರ್ಷ 2000 ಸ್ಯಾಂಪಲ್ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಮ್ಗೆ. ಅಷ್ಟು ಸ್ಯಾಂಪಲ್ ನಾವು ಪರೀಕ್ಷೆ ಮಾಡಿಸಿ ರೈತರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಏನ್ ಹೇಳ್ತೀವಿ, ಮಣ್ಣು ಪರೀಕ್ಷಾ ವರದಿಯನ್ನ ನಾವು ನೀಡಿದೀವಿ ಆಯ್ತಾ. ನೀವ್ ಹೇಳದಾಗೆ ಕ್ಯಾಂಪ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನ ಖಂಡಿತ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವ ರೀತಿ ಮಾಡಬಹುದು ಅಂತೇಳಿ ನಿಮ್ಮ ಸಜೆಷನ್ ನಮ್ಮ ಮೇಲಾಧಿಕಾರಿಗಳು ತಿಳಿಸ್ತೀವಿ. ಆಯ್ತಾಯ್ತು, ಖಂಡಿತ ಖಂಡಿತ.
2: ಧನ್ಯವಾದಗಳು ಗಣೇಶ್ ಅವರ ಕರೆ ಮಾಡಿದ್ದಕ್ಕೆ. ಹಾ ಸರ್, ತಾವು ಮಾತನಾಡ್ತಾ ಇದ್ರಿ ತಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಏನೇನು ಯೋಜನೆಗಳು ಸಿಗ್ತಾ ಇದೆ ಅಂತ. ಅಂದ್ರೆ ಈ ಒಂದು ಯೋಜನೆಗಳೆಲ್ಲ ಕೂಡ ರಿಯಾಯಿತಿ ದರದಲ್ಲಿ ರೈತರಿಗೆ ಸಿಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಹೌದು, ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಇಲಾಖೆ ಮೂಲಕ ವಿತರಣೆ ಮಾಡ್ತಕ್ಕಂಥ ಬಿತ್ತನೆ ಬೀಜ ಇರ್ಬೋದು, ಕೃಷಿ ಯಂತ್ರೋಪಕರಣಗಳಿರ್ಬೋದು, ಹಾಗೆ ಸ್ಪ್ರಿಂಕ್ಲರ್ ಪೈಪ್ಗಳಿರ್ಬೋದು, PVC ಪೈಪ್ಗಳಿದು, ಇವೆಲ್ಲ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ 50% ರಿಯಾಯಿತಿ ಇದೆ ಸಾಮಾನ್ಯ ವರ್ಗದ ರೈತರಿಗೆ, 50% ಸಹಾಯಧನ, ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ನಾವು.
2: ಅಂದ್ರೆ ಈಗ ತಾವು ಹೇಳಿದಂಗೆ ಸರ್, ಈಗ ಸಬ್ಸಿಡಿ ಆಧಾರಿತ ಒಂದು ಕೃಷಿ ಉಪಕರಣಗಳು ಅಂತ ಬಂದಾಗ ಏನೇನು ಲಭ್ಯವಿದೆ ಸರ್?
1: ನಮ್ಮ ಕೃಷಿ ಯಂತ್ರೋಪಕರಣಗಳು ಬಂದಾಗ ತಮಗೆಲ್ಲ ಗೊತ್ತಿದೆ, ಈಗ ಗ್ರಾಮೀಣ ಪ್ರದೇಶದಲ್ಲೂ ಸಹ ಆಳು ಕಾಳು ಸಿಗ್ತಾ ಇಲ್ಲ. ಈ ನೆಲೆಯಲ್ಲಿ ರೈತರುಗಳು ಕೂಡ ಕೃಷಿ ಯಂತ್ರೋಪಕರಣಕ್ಕೆ ಮಾರು ಹೋಗ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಭೂಮಿ ಸಿದ್ಧತೆಯಿಂದ ಹಿಡಿದು ಕಟಾವುವರೆಗೆ ವಿವಿಧ ಯಂತ್ರೋಪಕರಣಗಳ ಸೌಲಭ್ಯ ಅಂದ್ರೆ ಉಪಕರಣಗಳು ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದೀವಿ, ಸಬ್ಸಿಡಿ ದರದಲ್ಲಿ.
2: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್. ಒಂದು ಕರೆ ಇದೆ, ಹಲೋ. ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ನಾವು ಮಾಪುಳಿಂದ ನಾಗರಾಜ್ ಅಂತ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ
3: ಸರ್? ಅಲ್ಸಂದೆ ಬಂದಿವಿ ಅಂತ ಎಲ್ಲ ಕೃಷಿ ಕೇಂದ್ರಗಳು ಸಿಗುತ್ತೆ ಸರ್?
1: ಹೌದು, ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲಿ ಇದೆ.
3: ಎಷ್ಟು ರೇಟ್ ಹೆಂಗೆ ಸರ್?
1: ರೇಟು ಈಗ 475 ರೂಪಾಯಿ ಅಲ್ಸಂದೆ 5 kg ಪ್ಯಾಕೆಟ್.
3: ಸರ್ ಇನ್ನೊಂದು ಪ್ರಶ್ನೆ, ಈ ಟಿಲ್ಲರ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಬೇರೆ, ಆರ್ಟಿಕಲ್ಜಿ ಡಿಪಾರ್ಟ್ಮೆಂಟ್ ಬೇರೆ, ವೇರಿಯೇಷನ್ ಅಥವಾ ರೇಟ್ ಕಾರಣ ಏನು ಸರ್?
1: ಅದೇ ಸಬ್ಸಿಡಿನಲ್ಲಿ ವೇರಿಯೇಷನ್ ಮಾಡ್ತಾರೆ ಇಲಾಖೆ ವೈಸು. ಏನು ರಿಯಾಯಿತಿ ಸರ್ಕಾರದಿಂದ ಸಹಾಯಧನ ಏನು ಕೊಡ್ತಾರೆ ಅದು ವೇರಿಯೇಷನ್ ಇದ್ರಾಗ ಆಟೋಮೆಟಿಕ್ ಆಗಿ ನಿಮಗೂ ಕೂಡ ಸಬ್ಸಿಡಿ ದರದಲ್ಲಿ ವೇರಿಯೇಷನ್ ಇದ್ದೇ ಇರುತ್ತದೆ ವ್ಯತ್ಯಾಸ. ಅದೇ ಸಬ್ಸಿಡಿ ಜಾಸ್ತಿ ಇದೆ ಅಲ್ಲಿ.
3: ಕೃಷಿ ಹೊಂಡ ಬಗ್ಗೆ ಮಾಹಿತಿ ಬೇಕಾಯ್ತು ಈಗ ಹೊಸದಾಗಿ.
1: ಅದೇ ಕೃಷಿ ಹೊಂಡ ಈಗ ನಮ್ಮಲ್ಲಿ ಕೃಷಿ ಹೊಂಡ, ಕೃಷಿ ಭಾಗ್ಯ ಯೋಜನೆ ಅಂತೇಳಿ ಕಳೆದ 2 ವರ್ಷದಿಂದ ಅನುಷ್ಠಾನ ಮಾಡ್ತಾ ಇದೀವಿ. ಮೊದಲು 2013-18 ಇತ್ತು, ನಂತರ ಮತ್ತೆ 2023-24 ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದು ಪ್ಯಾಕೇಜ್, ತಮ್ಗೆ ಗೊತ್ತಿದ್ದಾಗೆ ಇದು ಪ್ಯಾಕೇಜು. ಕೃಷಿ ಹೊಂಡ ಮಾಡ್ಕೊಬೇಕು, ಅದೇ ರೀತಿ ಬದು ನಿರ್ಮಾಣ ಮಾಡ್ಕೊಬೇಕು. ಕೃಷಿ ಹೊಂಡಕ್ಕೆ ಪಾಲಿಥಿನ್ ಲೈನಿಂಗ್ ಅಂದ್ರೆ ಟಾರ್ಪಲ್ ಕೊಡ್ತೀವಿ, ಹಾಗೆ ಕೃಷಿ ಹೊಂಡ ಸುತ್ತ ತಂತಿ ಬೆಲೆ ನಿರ್ಮಾಣ ಮಾಡ್ಕೊಬೇಕು, ಹಾಗೆ ಅಲ್ಲಿ

0: ಈ ನೀರು ಶೇಖರಣೆ ಆಗುತ್ತೆ, ಅದನ್ನ ಶೇಖರಣೆ ಆದಂತ ನೀರನ್ನ ಹೊಲಕ್ಕೆ ಹಾಯಿಸ್ಕೊಳ್ಳಿಕ್ಕೋಸ್ಕರ ಡೀಸೆಲ್ ಮೋಟರ್ನು ತಗೊಬೇಕಾಗತ್ತೆ. ಆ ಡೀಸೆಲ್ ಮೋಟರ್ಗೂ ಸಹ ತಾವು ತಮ್ಮ ವಂತಿಕೆ ಏನಿದೆ, ರೈತರ ವಂತಿಕೆ ಏನಿದೆ, ಡೀಸೆಲ್ ಮೋಟ್ರು ಮತ್ತೆ ಟಾರ್ಪಲ್ಗೆ ರೈತರ ವಂತಿಗೆ ಬರುತ್ತೆ, ಅದನ್ನ ಕಟ್ಕೋಬೇಕು. ಹಾಗೆ ಕೃಷಿ ಹೊಂಡ ತಾವೇ ಮಾಡ್ಕೊಂಡ್ರೆ ಅದು ಒಂದು ಬೇರೆ ಬೇರೆ ಸೈಜ್ನಲ್ಲಿ ಅವಕಾಶ ಇದೆ. 12 meter ಮಾಡ್ಕೊಳ್ಳುವಂತ 12, 12, 3 meter ಆಳ, ಹಾಗೆ 15 meter ಅವಕಾಶ ಇದೆ, 18 meter ಅವಕಾಶ ಇದೆ, 21 meter ಅವಕಾಶ ಇದೆ. ಸೊ ಯಾವುದು ತಮ್ಮ ಜಮೀನಿಗೆ ಅನುಕೂಲ ಆಗುತ್ತೆ ಆ ರೀತಿನಲ್ಲಿ ಮಾಡ್ಕೊಂಡ್ರೆ ನೇರವಾಗಿ ನಿಮ್ಮ ರೈತರ ಖಾತೆಗೆನೆ ನಾವು ಅಮೌಂಟ್ ಅನ್ನ ಹಾಕ್ತಾ ಇದೀವಿ. ಸೊ ಅದ್ರ ಜೊತೆಗೆ ಕಡ್ಡಾಯವಾಗಿ ಡೀಸೆಲ್ ಮೋಟರ್ಗೂ ದುಡ್ಡು ಕಟ್ಟಬೇಕು, ಹಾಗೆ ಟಾರ್ಪಲಿನ್ಗೂ ದುಡ್ಡು ಕಟ್ಟಬೇಕು. ಇದು ಪ್ಯಾಕೇಜ್ ಇರೋದ್ರಿಂದ ಮತ್ತೆ ತಂತಿ ಬೇಲಿ ಕಡ್ಡಾಯವಾಗಿ ನಿರ್ಮಾಣ ಮಾಡ್ಕೊಬೇಕು. ಇಷ್ಟು ಪ್ಯಾಕೇಜ್ ಇದೆ. ಆಸಕ್ತಿ ಇರತಕ್ಕಂಥವ್ರು ಅಥವಾ ತಮಗೆ ಅವಶ್ಯಕತೆ ಇದ್ರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಕೊಟ್ರೆ ನಾವೇ ಬಂದು ಇನ್ಸ್ಪೆಕ್ಷನ್ ಮಾಡಿ GPS ಮಾಡಿ ನಂತರ ವರ್ಕ್ ಆರ್ಡರ್ ಕೊಡ್ತೀವಿ. ಯಾವುದು PVC ಪೈಪ್ ಮಾತ್ರ ಇದೆ ಈಗ ಸದ್ಯಕ್ಕೆ. ಸ್ಪ್ರಿಂಕ್ಲರ್ ಪೈಪ್ ಈ ವರ್ಷದ ಕಾರ್ಯಕ್ರಮ ಬರ್ಬೇಕಿನ್ನ, ಏಕೆಂದ್ರೆ ಈಗ ಬಜೆಟ್ ಮುಗ್ದಿ, ಹೊಸ ಬಜೆಟ್ ಈ ವರ್ಷ ಕಾರ್ಯಕ್ರಮ ಏನಿದೆ ಮೇ ತಿಂಗಳಲ್ಲಿ ಬರುತ್ತೆ ನಮ್ಗೆ, ಅದ್ರ ಪ್ರಕಾರ ನಾವು ವಿತರಣೆ ಮಾಡ್ತೀವಿ ಬಜೆಟ್ ಬಂದ ನಂತರ. ಸಾಕಷ್ಟು ಇದೆ, ದಾಸ್ತಾನ್ ಇದೆ. ಈಗ ಇನ್ನು ಹೆಚ್ಚಿನದ ಈಗ ಮುಂಗಾರು ಶುರು ಆಗೋಷ್ಟರಲ್ಲಿ ಇನ್ನು ಈಗ ಆಲ್ರೆಡಿ ಇಂಡೆಂಟ್ ಹಾಕಿದೀವಿ, ಅದು ಕೂಡ ಬರುತ್ತೆ, ಏನ್ ಸಮಸ್ಯೆ ಇಲ್ಲ. ಸಾಕಷ್ಟು ಇದೆ, ಇನ್ನು ತರಿಸ್ತೀವಿ, ಏನ್ ಸಮಸ್ಯೆ ಇಲ್ಲ.
1: ಧನ್ಯವಾದಗಳು ನಾಗರಾಜರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ಸಬ್ಸಿಡಿ ಆಧಾರಿತ ಕೃಷಿ ಉಪಕರಣಗಳು ಅಂತ ಬಂದಾಗ ಏನೇನು ಉಪಕರಣಗಳನ್ನ ರೈತರು ಪಡ್ಕೊಳ್ಳ?
0: ನಾನು ಅವಾಗಲೇ ಹೇಳಿದಾಗ ಭೂಮಿ ಸಿದ್ಧತೆಯಿಂದ ಕಟಾವು ವರ್ಗೆ ಇದೆ. ಭೂಮಿ ಸಿದ್ಧತೆ ಅಂತಂದ್ರೆ ರೋಟೋವೇಟರ್, ಕಲ್ಟಿವೇಟರ್, ಡಿಸ್ಕ್ ಫ್ಲೋ ಈ ತರದ್ದು. ನಂತರ ಬಿತ್ತನೆ ಆದಂತ ಸಂದರ್ಭದಲ್ಲಿ ಅಂತರ ಬೇಸಾಯಕ್ಕೆ ಮಿನಿ ಟಿಲ್ಲರ್ ಬರುತ್ತೆ, ಮತ್ತೆ ಬ್ರಷ್ ಕಟ್ರ್ ಬರುತ್ತೆ, ಹಸುಗಳಿಗೆ ಮೇವು ಕಟ್ ಮಾಡ್ಲಿಕ್ಕೆ ಚಾಫ್ ಕಟ್ರ್ ಅಂತ ಬರುತ್ತೆ. ನಂತರ ಕಟಾವು ಸಂದರ್ಭದಲ್ಲಿ ಕಟಾವು ಯಂತ್ರ ರೀಪರ್ಗಳನ್ನ ಕೊಡ್ತೀವಿ. ಕಟಾವು ಆದ ನಂತರ ಥ್ರೆಶಿಂಗ್ ಅಂದ್ರೆ ಒಕ್ಕಣೆ ಯಂತ್ರ ಕೊಡ್ತೀವಿ. ಒಕ್ಕಣೆ ಆದ ನಂತರ ಯಾರಾದ್ರೂ ಆಸಕ್ತಿ ಇರ್ತಕ್ಕಂಥವ್ರಿಗೆ ಫ್ಲೋರ್ ಮಿಲ್ ಅನ್ನು ಕೊಡ್ತೀವಿ, ಅಂದ್ರೆ ಹಿಟ್ಟು ಮಾಡುವಂತ ಹಿಟ್ಟಿನ ಗಿರಣ ಕೊಡ್ತೀವಿ, ಕ್ಲೀನಿಂಗ್ ಮಿಷಿನ್ ಕೊಡ್ತೀವಿ. ಇಷ್ಟು ಅವಕಾಶ ಇದೆ ನಮ್ಮಲ್ಲಿ ಬೇರೆ ಬೇರೆ ಕಂಪನಿ ಅಂತ, ಮತ್ತೆ ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಉಪಕರಣಗಳು ನಮ್ಮ ಇಲಾಖೆಯಲ್ಲಿ ಲಭ್ಯವಿದೆ, ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಬಹುದು ರೈತರು.
1: ಅಂದ್ರೆ ಈ ಒಂದು ಉಪಕರಣಗಳಿಗೆಲ್ಲ 50%
0: ಹೌದು ಶೇಕಡ 50% ಸಹಾಯಧನ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ರೈತರಿಗಾದ್ರೆ ಶೇಕಡ 90% ಸಹಾಯಧನ.
1: ಸರ್, ಅದೇ ರೀತಿ ಈ ಒಂದು ಡ್ರಿಪ್ ಮತ್ತು ಈ ಒಂದು ಸ್ಪ್ರಿಂಕ್ಲರ್ ನೀರಾವರಿಗೆ ಸಂಬಂಧಪಟ್ಟಂತೆ ಆ ಒಂದು ಯೋಜನೆಗಳ ಬಗ್ಗೆ ತಾವು ಮಾಹಿತಿನ ತಿಳಿಸ್ಬೋದು ಹೇಗೆ ಸರ್?
0: ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿ ಸ್ಪ್ರಿಂಕ್ಲರ್, ಈಗೆಲ್ಲೋ ಎಲ್ಲ ಕಡೆ ನೀವು ನೋಡಿದ್ರೆ ರೋಡಲ್ಲಿ ಹೋದ್ರೆ ಸಾಕಷ್ಟು ಸ್ಪ್ರಿಂಕ್ಲರ್ ಅನ್ನ ನಮ್ಮ ತಾಲೂಕಿನಲ್ಲಿ ಬಳಸ್ತಾ ಇದ್ದಾರೆ. ರೈತರು ಇದನ್ನು ಬಹಳ ಸದುಪಯೋಗ ಪಡಿಸ್ಕೊಂತ ಇದ್ದಾರೆ. ತಮಗೆ ಗೊತ್ತಿದೆ ಇದನ್ನು ಬಳಸೋದ್ರಿಂದ ನೀರಿನ ಒಂದು ಸೇವಿಂಗ್ಸ್ ಆಗುತ್ತೆ, ಮತ್ತೆ ಇಳುವರಿನೂ ಕೂಡ ಹೆಚ್ಚಾಗುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಅನ್ನ ಕೊಡ್ತೀವಿ, ಅಂದ್ರೆ 1 acre ಮೇಲಿದ್ದಂತ ರೈತರಿಗೆ 30 pipe 5 jet ಅನ್ನ ಕೊಡ್ತೀವಿ. ಅವ್ರು ಕಟ್ಟಬೇಕಾಗಿರ್ತಕ್ಕಂಥ ರೈತರು ಒಂದಕ್ಕೆ 2,666 ಮಾತ್ರ. ಅದೇ ರೀತಿ 1 acre ಕಡಿಮೆ ಇದ್ರೆ, 1/2 acre 20 kunte 30 kunte ಇದ್ದಂಥವ್ರಿಗೆ ನಾವು 18 pipe 3 jet ಕೊಡ್ತೀವಿ. ಅದಕ್ಕೆ ಕಟ್ಟಬೇಕಾಗಿರ್ತಕ್ಕಂಥದ್ದು 1,200 ಮಾತ್ರ ರೈತರ ವಂತಿಗೆ. ಸೊ ಅದನ್ನು ಅದು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಕೊಡ್ತಾ ಇದೀವಿ. ಈಗ ಕಳೆದ ವರ್ಷ ಸಾಕಷ್ಟು ಕೊಟ್ಟಿದೀವಿ, ಈಗ ಈ ವರ್ಷದ ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ಬರುತ್ತೆ. ಆಗ ಯಾರು ಆಸಕ್ತಿ ಇರ್ತಕ್ಕಂಥವ್ರು ಅರ್ಜಿ ಹಾಕಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ.
1: ಸರ್, ಈ ಒಂದು ಬೆಳೆ ವಿಮೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೈತರು ಪ್ರಮುಖವಾಗಿ ಏನನ್ನ ತಿಳಿದುಕೊಳ್ಬೇಕು ಹೇಗೆ ಸರ್? ಅದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಕೆಲವರುಗಳಿಗೆ, ಯಾವ ತರ ಅಂತ.
0: ಅದೇ ಬೆಳೆ ವಿಮೆಗೆ ಸಂಬಂಧಪಟ್ಟಾಗ ನಾನು ಅವಾಗಲೇ ಹೇಳಿದಾಗೆ ಇದು ರೈತರಿಗೆ ಏನಂತಂತಂದ್ರೆ ಒಂದು ತಪ್ಪು ಕಲ್ಪನೆ ಇರ್ತಕ್ಕಂಥದ್ದು, ನಾವು ಬೆಳೆ ವಿಮೆ ದುಡ್ಡು ಕಟ್ಟಿದ ತಕ್ಷಣ ನಮಗೆ ಅದರಿಂದ ಪರಿಹಾರ ಬರಬೇಕು. ಸೊ ಅದು ಒಂದು ತಪ್ಪು ಕಲ್ಪನೆ ಇದೆ. ಸೊ ನಮ್ಮ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ಅಂದ್ರೆ, ಈಗ ನಾನು ಅವಾಗಲೇ ಹೇಳ್ದಂಗೆ ಈಗ ಬೈಕ್ ಇನ್ಶೂರೆನ್ಸ್ ಅಥವಾ ಕಾರ್ ಇನ್ಶೂರೆನ್ಸ್ ಮಾಡಿದಾಗ ಯಾವಾಗಾದ್ರೂ ಆಕ್ಸಿಡೆಂಟ್ ಅಥವಾ ಅದರಿಂದ ಡ್ಯಾಮೇಜ್ ಆದಂತ ಸಂದರ್ಭದಲ್ಲಿ ನಿಮ್ಮ ರಿಪೇರಿಗೆ, ಅದು ಕಾರ್ ರಿಪೇರಿಗೆ ಅಥವಾ ಬೈಕ್ ರಿಪೇರಿಗೆ ಅದರಿಂದ ಅಮೌಂಟ್ ಕ್ಲೈಮ್ ಆಗುತ್ತೆ. ಸೊ ಇಲ್ಲೂ ಹಾಗೇನೆ, ಬೆಳೆ ವಿಮೆ ಕಟ್ಟಿದಿರಿ ಅಂತ ಅಂದ್ರೆ ನೀವು ಬೆಳೆ ಆದ ತಕ್ಷಣ ಯಾವ್ದಾದ್ರು ಮುಸ್ಕಿನ ಜೋಳ ಅಥವಾ ರಾಗಿ ಅಥವಾ ಭತ್ತಕ್ಕೆ ನೀವು ಕಟ್ತೀರಿ ಅಂತ ಅಂದ್ರೆ, ಆ ಬೆಳೆ ಏನಾದರೂ ನಷ್ಟ ಆದ್ರೆ, ಈಗ ಒಬ್ರು ಇಂಡಿವಿಜುವಲ್ ಆಗಿ ಅಥವಾ ಅವ್ರು ಮೇಂಟೆನೆನ್ಸ್ ಮಾಡ್ದನೆ ಅಥವಾ ಸರಿಯಾಗಿ ವ್ಯವಸಾಯ ಮಾಡ್ದನೆ ಅದು ಬೆಳೆ ನಷ್ಟ ಆದ್ರೆ ಅದಕ್ಕೆ ಪರಿಹಾರ ಸಿಗಲ್ಲ. ಆ ಹೋಬಳಿ ವ್ಯಾಪ್ತಿನಲ್ಲಿ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅತಿಯಾಗಿ ಮಳೆಯಿಂದ ಅಥವಾ ಬರದಿಂದ ಏನಾದರೂ ಪ್ರಾಬ್ಲಮ್ ಆದ್ರೆ, ಅಂದ್ರೆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಆ ವ್ಯಾಪ್ತಿನಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲಾ ರೈತರಿಗೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅದು

0: ಇರ್ತಕ್ಕಂಥ ವ್ಯವಸ್ಥೆ. ಆಮೇಲೆ ಅದನ್ನು ಮಾಡಬೇಕು ಅಂತ ಅಂದ್ರೆ ಕಳೆದ 7 ವರ್ಷದ ಇಳುವರಿಯನ್ನ ಅವರೇ ಸರಾಸರಿ ಇಳುವರಿಯನ್ನ ತಗೊಂತಾರೆ, ಅದಕ್ಕಿಂತ ಇಳುವರಿ ಕಡಿಮೆ ಆದಂತ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಇದು ಇರ್ತಕ್ಕಂತ ವ್ಯವಸ್ಥೆ. ಆ ರೈತರದು ಬೇಡಿಕೆ ಏನು ಅಂತಂದ್ರೆ ನಾವು ಇನ್ಶೂರೆನ್ಸ್ ಕಟ್ಟಿದ್ವಿ ದುಡ್ಡು ಬರಲಿಲ್ಲ,
1: ಹೌದು
0: ಆತರ ಬರುತ್ತೆ, ಆತರ ಆಗಲ್ಲ, ಅದು ವ್ಯವಸ್ಥೆ ಇರ್ತಕ್ಕಂಥದ್ದು, ಈ ರೀತಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅದನ್ನು ತಿಳ್ಕೊಂಡು ದಯವಿಟ್ಟು ಎಲ್ಲರಿಗೂ ಅನುಕೂಲ ಇದೆ ಅದು, ಅದು ಕಟ್ಟಿದ್ರೆ ಈಗ ಇದು ರಿಸ್ಕ್ ಫ್ಯಾಕ್ಟರ್ ರಿಸ್ಕ್ ಇದ್ದೇ ಇರುತ್ತೆ. ನಮ್ಮ ಬೆಳೆ ಬೆಳೀತಾ ಇದೀವಿ ಅಂತ ಅಂದ್ರೆ ನಾವು ಈಗಾಗಲೇ ಜೂಜಾಟ ಮಾನ್ಸೂನ್ ಜೊತೆ ಜೂಜಾಟ ಅಂತೇಳಿ ನಾವು ಕೃಷಿಯನ್ನು ಕರೆಯೋದ್ರಿಂದ ಸಹ ನಾವು ಅದು ಮಾನ್ಸೂನ್ ಜೊತೆ ಜೂಜಾಟ ಇರೋದ್ರಿಂದ ರೈತರು ಈ ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ರಿಸ್ಕ್ ಕಡಿಮೆ ಆಗುತ್ತೆ, ಆಯ್ತಾ, ಅದರಿಂದ ಅನುಕೂಲ ಆಗುತ್ತೆ. ಏನೋ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಅವಾಗಲೇ ಹೇಳ್ತಾ ಇದ್ರು ನಮ್ಮ ರೈತರೊಬ್ಬರು, ಹಸುಗೆ ಇನ್ಶೂರೆನ್ಸ್ ಯಾವ ರೀತಿ ಇದೆ, ಅಕಸ್ಮಾತ್ ಏನಾದರೂ ರೋಗ ರುಜಿನ ಬಂದು ತೀರೋಗ್ಬಿಟ್ಟಂಥ ಸಂದರ್ಭದಲ್ಲಿ ಮಿಡಿಯಟ್ಟ ಕ್ಲೈಮ್ ಆಗುತ್ತೆ. ಅದೇ ರೀತಿ ಈಗ ಬೆಳೆ ವಿಮೆ ಕಟ್ಟಿದಂಥ ಸಂದರ್ಭದಲ್ಲಿ ರಾಗಿಗೋ ಅಥವಾ ಭತ್ತಕ್ಕೋ ಆ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಅದೇನು ನಿಗದಿಪಟ್ಟಿರ್ತಕ್ಕಂಥ 15,000 ಅಥವಾ 30,000 ಒಳಗಡೆ ಏನಿದೆ ಎಕರೆಗೆ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಸರ್,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ತಮ್ಮ ಹೆಸರು ಕೃಷ್ಣಯ್ಯ. ಕೃಷ್ಣಯ್ಯವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ನಂದು ಬಾಳೆ ಒಂದು 8 ತಿಂಗಳಾಗಿದೆ, ಬಾಳೆ ಹಾಕಿ ಏಲಕ್ಕಿ
0: ತರ್ಗ ಜಾಸ್ತಿ ಇದೆಯಾ? ಏನು ಸ್ಪ್ರೇ ಮಾಡಿದ್ರ, ಔಷಧಿ ಸ್ಪ್ರೇ ಮಾಡಿದ್ರ? ಯಾವ್ದು ಏನು ಏನು ಅಂತ ಕೊಟ್ಟಿದ್ರು? ಏನಂತ ಏನ್ ಏನ್ ಸ್ಪ್ರೇ ಕೊಟ್ಟಿದ್ರಿ ಅಂತ?
2: ಅದು ಸ್ಪ್ರೇ ಮಾಡಿ
0: ಈ ಒಂದ್ ಕೆಲಸ ಮಾಡಿ, ನೀವು ಇದು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ನೀವು ಬಾಳೆದ ಒಂದು ಫೋಟೋ ತಗೊಂಡೋಗಿ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ರೆ ಅವರು ಏನ್ ಔಷಧಿ ಹೊಡೆದಿದ್ರಿ ಅದನ್ನು ತಗೊಂಡೋಗಿ ಪ್ಯಾಕೆಟ್, ಆಯ್ತಾ, ಅದನ್ನ ನೋಡ್ಬಿಟ್ಟು ನಿಮ್ಗೆ ಮತ್ತೆ ರೆಕಮೆಂಡೇಶನ್ ಕೊಡ್ತಾರೆ.
1: ಕೃಷ್ಣ ಅವರೇ, ತೋಟಗಾರಿಕೆ ಕೊಡಿ. ಈಗ ನೀವು ಏನ್ ಔಷಧಿ ಹೊಡೆದಿದ್ದೀರಾ ಅದ್ರದೊಂದು ಪ್ಯಾಕೆಟ್ ತಗೊಂಡು ನಿಮ್ಮ ಬಾಳೆ ತೋಟದೊಂದು ಫೋಟೋ ತಗೊಂಡು ಹೋಗ್ಬಿಟ್ಟು ಅದನ್ನ ತೋರಿಸಿ ಬೇರೆ ಏನಾದ್ರು ಹೇಳ್ತಾರೆ. ಓಕೆ, ಧನ್ಯವಾದಗಳು.
0: ಡ್ರಿಂಚಿಂಗ್ ಏನ ಅಲ್ಲ, ಸಾಯ್ತಾ ಇದೆಯಾ ಏನಾದ್ರೂ?
2: ಇಲ್ಲ ಇಲ್ಲ, ಒಂದು 12 ದಿನ ಆಗಿದೆ ಸರ್ ಮೆಣಸಿಗೆ ಹೋದ ಮೆಣಸಿ ಹಾಕಿ.
0: ಬ್ಯಾವಿಸ್ಟಿನ್ ಅಂತ ಬರುತ್ತೆ ಅದು ಕೊಡಿ, ಡ್ರಿಂಚಿಂಗ್ ಕೊಡಿ. ಬ್ಯಾವಿಸ್ಟಿನ್, ಬ್ಯಾವಿಸ್ಟಿನ್ ಕಾರ್ಬನೇಜಿಮ್ ಅಂತ ಬರುತ್ತೆ, ಕಾರ್ಬನೇಜಿಮ್ ಅಂತ ಬರುತ್ತೆ, ಅದಕ್ಕೆ 2 ಗ್ರಾಮ್ 1 ಲೀಟರ್ಗೆ ಹಾಕ್ಬಿಟ್ಟು ಡ್ರಿಂಚಿಂಗ್ ಕೊಡಿ ಸ್ವಲ್ಪ.
1: ಓಕೆ, ಧನ್ಯವಾದಗಳು ಕೃಷ್ಣಯ್ಯವರೇ ಕರೆ ಮಾಡಿದ್ದಕ್ಕೆ. ಸರ್, ಈ ಒಂದು ಬೆಳೆ ವಿಮೆಯನ್ನ ನಾವು ಪ್ರತಿ ವರ್ಷನ ಕೂಡ ಕಟ್ಟಬೇಕಾಗತ್ತೆ ಅಥವಾ ಪ್ರತಿ ವರ್ಷದಲ್ಲೂ ಕೂಡ ಏನಾದರೂ ಈ ಫಸಲು ನಾಶ ಆದಾಗ ಈ ತರ ಒಂದು ವಿಮೆ ಬರುತ್ತಾ ಅಥವಾ ಹೇಗೆ ಸರ್?
0: ಪ್ರತಿ ಬೆಳೆಗೂ ಕಟ್ಟಬೇಕಿದ್ದು,
1: ಪ್ರತಿ ಬೆಳೆಗೂ
0: ಬೆಳೆ ವಿಮೆ ಏನಿದೆ ಪ್ರತಿ ಬೆಳೆ. ಈಗ ನೀವು ಈ ಸರಿ ಮುಂಗಾರಿನಲ್ಲಿ ಏನು ಭತ್ತ ಹಾಕ್ತೀವಿ ಅಂತ ಅಂದ್ರೆ ಅದಕ್ಕೆ ನೀವು ಸಪ್ರೇಟ್ ಆಗಿ ಕಟ್ಟಬೇಕು, ಆ ಬೆಳೆಗಷ್ಟೇ ವ್ಯಾಲಿಡಿಟಿ ಅದು. ಆ ಬೆಳೆ ಮುಕ್ತಾಯವಾಗುವವರೆಗೆ ನೀವೇನು ಕಟ್ಟಿರ್ತೀರಿ ಅದು ಪ್ರೊಟೆಕ್ಷನ್ ಕೊಡುತ್ತೆ ಅಥವಾ ಕ್ಲೈಮ್ ಆಗುತ್ತೆ. ಆ ನಂತರದಿಂದಲ್ಲಿ ಮತ್ತೆ ನೀವು ಬೇರೆ ಬೆಳೆ ಹಾಕ್ತಾಗ ಅದು ಮುಗೀತದು,
1: ಅದು ಮುಗೀತು.
0: ಮತ್ತೆ ಮುಂದಿನ ವರ್ಷ ನೀವು ಬೇರೆ ಬೆಳೆ ಹಾಕ್ತೀವಿ ಅಥವಾ ಅದೇ ಜಾಗದಲ್ಲಿ ಭತ್ತ ಹಾಕ್ತೀವಿ ಅಂತಂದ್ರೆ ಮತ್ತೆ ಸಪ್ರೇಟ್ ಆಗಿ ಕಟ್ಟಬೇಕಾಗತ್ತೆ. ಅದು ಒಂದ್ಸರಿ ಕಟ್ಟಿ ಪ್ರತಿ ವರ್ಷ ರಿನ್ಯೂವಲ್ ಆಗಲ್ಲ, ಆಟೋ ರಿನ್ಯೂವಲ್ ಆಗಲ್ಲ, ನೀವು ಪ್ರತಿ ಸರಿ ಕಟ್ಟಬೇಕಾಗತ್ತೆ. ಅದು ಒಂದು ಬೆಳೆಗೆ ಒಂದ್ಸರಿ ಕಟ್ಟಬೇಕಲ್ಲ,
1: ನಾವು ಏನೇ ಬೆಳೆ ಹಾಕಿದ್ರು ಕೂಡ ಕಟ್ಟಬೇಕು.
0: ಹೌದು ಹೌದು ಹೌದು.
1: ಸರಿ, ಇದ್ರ ಜೊತೆಗೆ ತಮ್ಮ ಇಲಾಖೆಯಿಂದ ರೈತರಿಗೆ ಸಾಲ ಸೌಲಭ್ಯಗಳ ಬಗ್ಗೆ ಏನಾದ್ರು ಮಾಹಿತಿಗಳು ಸಿಗಬಹುದು ಅಥವಾ ಹೇಗೆ ಬೆಳೆಗಳಿಗೆ ಅನುಗುಣವಾಗಿ?
0: ಅಲ್ಲ, ಸಾಲ ಕೊಡ್ತಕ್ಕಂಥದ್ದು ನಮ್ಮ ಬ್ಯಾಂಕ್ಗಳಿಂದ ಕೊಡ್ತಾರೆ. ಬೆಳೆ ಏನು ಅಲ್ಲಿ ಇದಕ್ಕೆ ಬೇರೆ ಬೇರೆ ರೇಟ್ ಬೇರೆ ಬೇರೆ ರೀತಿನಲ್ಲಿ ಇರುತ್ತೆ. ಈಗ ಬಾಳೆಗೆ ಒಂದು ರೀತಿ ಕೊಡ್ತಾರೆ, ಜೋಳಕ್ಕೆ ಒಂದು ರೀತಿ ಕೊಡ್ತಾರೆ, ಹೊಗೆಸೊಪ್ಪಿಗೆ ಒಂದು ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಅದು ಬ್ಯಾಂಕ್ಗೆ ಸಂಬಂಧಪಟ್ಟ ಇರೋದ್ರಿಂದ ಬ್ಯಾಂಕ್ಗೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಅವ್ರು ಕೊಡ್ತಾರೆ.
1: ಸರಿ, ಈಗ ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಈ ಒಂದು PM-Kisan ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು FID ಮಾಡಿಸ್ಬೇಕು ಮತ್ತೆ ಎಲ್ಲ ಜಮೀನುಗಳನ್ನು ಕೂಡ ಒಂದೇ FID-ನಲ್ಲಿ ಹ್ಯಾಡ್ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಕಳೆದ ತಿಂಗಳಲ್ಲೆಲ್ಲ ಕೂಡ ಇದನ್ನು ಮಾಡ್ತಾ ಇದ್ರು. ಇದ್ರ ಬಗ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ PM-Kisan ಯೋಜನೆದು ಅಥವಾ ಜಂಟಿ ಖಾತೆ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಹೇಗೆ ಸರ್?
0: PM-Kisan 2019 ಫೆಬ್ರವರಿಯಿಂದ ಕೇಂದ್ರ ಸರ್ಕಾರದಿಂದ ಪ್ರತಿ ರೈತ ಕುಟುಂಬಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥದ್ದು ಪ್ರತಿ ವರ್ಷ 3 ಕಂತುಗಳಲ್ಲಿ ಕೊಡ್ತಾ ಇದ್ದಾರೆ.

0: ಅದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥದ್ದು ರೈತ ಕುಟುಂಬಕ್ಕೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳನ್ನ ಒಂದು ಕುಟುಂಬ ಅಂತ ಕರೀತೀವಿ ನಾವು, 18 ವರ್ಷ ಒಳಗಿರ್ತಕ್ಕಂಥದ್ದು. ಸೊ ಅವ್ರಿಗೆ ಒಂದು ಕುಟುಂಬಕ್ಕೆ 6,000 ಕೊಡ್ತಕ್ಕಂಥದ್ದು. ಈಗ ಮಕ್ಕಳು ಬೇರೆ ಬೇರೆ ಇದ್ದು ಅವರು ಕೂಡ ಎಲಿಜಿಬಲ್, ಅವ್ರ ಹೆಸರಲ್ಲಿ ಜಮೀನು ಇದ್ರೆ ಅವರು ಕೂಡ ತಗೊಬೋದು ಅದನ್ನು. ಅಂದರೆ 20-25 ವರ್ಷ ಜಮೀನು ಇರ್ತಕ್ಕಂಥವ್ರು, ಮದುವೆ ಆಗಿರ್ತಕ್ಕಂಥವ್ರು ಸಪ್ರೇಟ್ ತಗೊಬೋದು. ಮತ್ತೆ ಗಂಡ ಹೆಂಡತಿ ಇಬ್ಬರಿಗೂ ತಗೊಳ್ಳಿಕ್ಕೆ ಅವಕಾಶ ಇರಲ್ಲ. ಹಾಗೆ ಅವರು ಸರ್ಕಾರಿ ನೌಕರಿನಲ್ಲಿದ್ದರೆ ಅವ್ರಿಗೆ ಅವಕಾಶ ಇಲ್ಲ. ಪೆನ್ಷನ್ ತಗೊಂತಿದ್ರೆ ಸರ್ಕಾರದಿಂದ 10,000 ಜಾಸ್ತಿ ಪೆನ್ಷನ್ ತಗೊಂತಿದ್ರೆ ಅವ್ರಿಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಇದಿಷ್ಟು ಕಂಡೀಷನ್. ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಯಾರಿರ್ತಾರೆ ಅವ್ರಿಗೆ ಅವಕಾಶ ಇಲ್ಲ. ಜಿ ಎಸ್ ಟಿ ಕಟ್ತಕ್ಕಂಥದ್ದು ಅವ್ರಿಗೂ ಕೂಡ ಅವಕಾಶ ಇಲ್ಲ. ಇದು ಪಿ ಎಂ ಕಿಸಾನ್ ಯೋಜನೆಯ ಬೇಸಿಕ್ ಪ್ರಮುಖ ಅಂಶಗಳು ಇದಕ್ಕೆ ಸಂಬಂಧಪಟ್ಟಾಗೆ. ಸೊ ಇದರಲ್ಲಿ ಏನು ಗೊಂದಲ ಅಂತ, ಗೊಂದಲ ಏನಿಲ್ಲ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿ ಸಾರಿ EKYC ಅಂತೇಳಿ ಮಾಡಿಸ್ಬೇಕಾಗತ್ತೆ.
1: ಹೌದು,
0: ಪ್ರತಿ ವರ್ಷ ಹೆಚ್ಚು ಕಡಿಮೆ ನಾವು ಪ್ರತಿ ಮನೆ ಗ್ರಾಮಕ್ಕೆ ಭೇಟಿ ನೀಡಿ ನಾವೇನೆ ರೈತ ಬಾಂಧವರಿಗೆ ನಾವು ಮಾಡಿಸಿದೀವಿ. ಅದರಿಂದ ರೈತರಿಗೂ ಅನುಕೂಲ ಆಗ್ತಾ ಇದೆ, ಬರ್ತನೂ ಇದೆ. ಯಾವುದು ಕೆಲವು ಗೊಂದಲ ಆಗ್ತಾ ಇದೆ ಅಂತಂದ್ರೆ ಗಂಡ ಹೆಂಡತಿ ಕೇಸಲ್ಲಿ ಗೊಂದಲ ಆಗ್ತಾ ಇದೆ. ಅದನ್ನ ಈಗ ಐಡೆಂಟಿಫೈ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದಿಂದ. ಯಾವ ರೀತಿ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಒಂದೇ ರೇಷನ್ ಕಾರ್ಡ್ ಇರುತ್ತೆ ಅವ್ರಿಗೆ. ಸೊ ಇಬ್ರಿಗೂ ತಗೊಳ್ಳಿಕ್ಕೆ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಈಗ ಅವರು ಬಂದು ಏನಿದೆ PDS ಅಂತೇಳಿ ವೆರಿಫಿಕೇಶನ್ ಮಾಡಿಸ್ತಾ ಇದೀವಿ. ಸೊ ಅವ್ರು ಇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಒಬ್ರಿಗೆ ಮಾತ್ರ, ಅವರೇ ಬಂದು ಡಿಕ್ಲರೇಷನ್ ಕೊಡಬೇಕು. ಇವ್ರು ನಮ್ಮಲ್ಲಿ ಅಥವಾ ಹೆಂಡತಿಗೆ ಬೇಕು ಅಥವಾ ಗಂಡಂಗೆ ಬೇಕು ಅಂತೇಳಿ ಅವರೇ ರೈತರೇ ಬಂದು ಡಿಕ್ಲರೇಷನ್ ಕೊಟ್ಟರೆ ಅದ್ರ ಪ್ರಕಾರ ನಾವು ಒಬ್ರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದರೆ ಇಬ್ರಿಗೂ ನಿಂತೋಗುತ್ತೆ. ಇದು ಇರ್ತಕ್ಕಂಥದ್ದು ಆಯ್ತಾ. ಅನಂತರ ಈಗೇನಾದ್ರೂ ಮತ್ತೆ ವಿಭಾಗ ಆದಂತ ಸಂದರ್ಭದಲ್ಲಿ ಅಥವಾ ಪೌತಿ ಖಾತೆ ಆದಂತ ಸಂದರ್ಭದಲ್ಲಿ ಸಪ್ರೇಟ್ ಆಗಿ ಮಾಡ್ಬೇಕಾಗತ್ತೆ ಅದನ್ನ. ಅಂದ್ರೆ ಪೌತಿ ಖಾತೆಗೆ ಮಾತ್ರ ಅವಕಾಶ ಇದೆ. ಈಗ ತಂದೆ ಹೆಸರು ಜಮೀನು ಇರುತ್ತೆ, ಅವ್ರು ತೀರೋದಂತ ಸಂದರ್ಭದಲ್ಲಿ ಅವರ ಮನೆಯವ್ರಿಗೆ ಹಾಕ್ಬೋದು ಅಥವಾ ಅವ್ರ ಮಕ್ಕಳಿಗೆ ಪೌತಿ ಖಾತೆ ಮಾಡಿಸಿದ್ರೆ ಅವ್ರು ಎಲಿಜಿಬಿಲಿಟಿ ಬರ್ತಾರೆ, ಅವ್ರು ಅಪ್ಲೈ ಮಾಡ್ಬೋದು, ಈಗಲೂ ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ 2019 ಹಿಂದಕ್ಕೆ RTC ಇರಬೇಕು. ಈಗ ಹೊಸ್ದಾಗೆ ಇವತ್ತೊಂದು ದಿವಸ ಹೋಗ್ಬಿಟ್ಟು ನಾನು ಜಮೀನು ತಗೊಂಡು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿ ನಾನು ಅಪ್ಲೈ ಮಾಡಲಿಕ್ಕೆ ಬರಲ್ಲ, ಅದು ಎಲಿಜಿಬಿಲಿಟಿ ಬರಲ್ಲ. 2019 ಹಿಂದಕ್ಕೆ ಯಾರ ಹೆಸರಲ್ಲಿ RTC ಇದೆ ಅವ್ರು ಮಾತ್ರ ಎಲಿಜಿಬಿಲಿಟಿ ಇರ್ತಾರೆ. ಸೊ ಇದು ಒಂದು. ಆಮೇಲೆ ಈಗ ಕೇಂದ್ರ ಸರ್ಕಾರದಿಂದ ನಾವು FID ಅಂತೇಳಿ ರಾಜ್ಯ ಸರ್ಕಾರದಿಂದ ಮಾಡಿತ್ತು. ಪ್ರತಿ ರೈತರಿಗೆ ಯಾರ್ಯಾರ ಜಮೀನು ಹೊಂದಿದ್ದಾರೆ ಅವ್ರಿಗೆ ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟು ಅಂದ್ರೆ ಆಧಾರ್, RTC ಹಾಗೆ ಅವ್ರ ಬ್ಯಾಂಕ್ ಖಾತೆ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತೆ ಫೋನ್ ನಂಬರ್ ಇಷ್ಟನ್ನು ಸೇರಿಸಿ ಒಂದು FID ಅಂತೇಳಿ ಮಾಡಿದ್ವಿ ನಾವು, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಉದ್ದೇಶಕ್ಕೆ. ಆ FID ಹೊಡೆದ್ರೆ ಅಥವಾ FID ಇಂದ ಸರ್ಕಾರದಿಂದ ದೊರೀತಕ್ಕಂಥ ಸೌಲಭ್ಯಗಳೇನಿದೆ ಅಷ್ಟು ಕೂಡ ನಾವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೆ. ಯಾವುದೇ ಇಲಾಖೆಗೆ ಹೋದ್ರೆ FID ಕೇಳ್ತಾರೆ. ಈಗ ನೀವು ರಾಗಿ ಬಿಡಬೇಕು ಅಂದ್ರೆ FID ಕೇಳ್ತಾರೆ, ನಮ್ಮ ಇಲಾಖೆಯಲ್ಲಿ ಏನಾದರೂ ಸೌಲಭ್ಯ ತಗಬೇಕು ಅಂದ್ರೆ FID ಕೇಳ್ತೀವಿ ನಾವು. ಹೀಗೆ ಅದನ್ನ ಪ್ರತಿಯೊಂದನ್ನು ಏನಾದರೂ ಸೌಲಭ್ಯ ಸರ್ಕಾರದಿಂದ ಸೌಲಭ್ಯ ತಗಬೇಕು ಅಂತಂದ್ರೆ ಇದು ಕಡ್ಡಾಯವಾಗಿತ್ತು. ಈಗ ಏನಾಗ್ಮಾಡಿದ್ದಾರೆ ಅಂದ್ರೆ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಮಾಡೆಲ್ ರೈತರಿಗೆ ಕೊಡ್ತಕ್ಕಂಥ ಒಂದು FID ಏನಿದೆ, ಐಡೆಂಟಿಫಿಕೇಶನ್ ಆಧಾರ ರೀತಿ ನಾವು ರೈತರಿಗೆ ಸಪರೇಟ್ ಆಗಿ FID ಕೊಟ್ಟಿದ್ವಿ. ಅದೇ ರೀತಿ ಇದನ್ನ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಇದನ್ನ ವಿಸ್ತರಿಸ್ತಾ ಇದ್ದಾರೆ. ಅದನ್ನ ಕೇಂದ್ರ ಸರ್ಕಾರದಿಂದನೇ ಇದು ಸೆಂಟ್ರಲ್ ID ಅಂತೇಳಿ ಮಾಡಿಸ್ತಾ ಇದ್ದಾರೆ. ಸೊ ಅವ್ರೇನು ಕಂಡೀಷನ್ ಹಾಕಿದ್ದಾರೆ ಅಂತಂದ್ರೆ ಈಗ ಅವರು ರೈತರ ಹತ್ರ ಇರ್ತಕ್ಕಂಥ ಎಲ್ಲಾ RTCಗಳನ್ನ ಅದಕ್ಕೆ ಜೋಡಣೆ ಮಾಡಬೇಕು, ಹಿಂದೀಕರಿಸ್ಬೇಕು ಅದಕ್ಕೆ. ಈಗ ಕೆಲವರು ಏನ್ ಮಾಡಿದ್ದಾರೆ, ಒಂದು RTC ಸೇರಿಸ್ಬಿಟ್ಟಿದ್ದಾರೆ, ಇನ್ನೆರಡು RTC ಕೊಟ್ಟಿಲ್ಲ. ಬೇರೆ ಬೇರೆ ರೀಸನ್, ಅವ್ರ ಭಯ ಇರ್ಬೋದು, ನಮ್ದು ರೇಷನ್ ಕಾರ್ಡ್ ಇದೆ ಕ್ಯಾನ್ಸಲ್ ಆಗೋಗುತ್ತೆ, ಅಥವಾ ನನಗೆ ಬೇರೆ ಬೆನಿಫಿಟ್ ಸಿಗದೆ ಹೋಗ್ಬೋದು ಸರ್ಕಾರದಿಂದ ಸಿಗ್ತಕ್ಕಂತ, ನಾನು ದೊಡ್ಡ ರೈತ ಅಂದ್ರೆ ಬೇರೆ ಸಿಗದೆ ಇರ್ಬೋದು. ಸೊ ಈ ರೀತಿ ಎಲ್ಲ ಗೊಂದಲದಿಂದಾಗಿ ಅವರು ಸೇರಿಸಿರಲ್ಲ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನ್ ಮಾಡ್ತಾ ಇದಾರೆ, ಇದು ಕಡ್ಡಾಯವಾಗಿ ಮಾಡ್ತಾ ಇದಾರೆ. ಎಲ್ಲಾ ರೈತರು ಅವರಲ್ಲಿ ಇರ್ತಕ್ಕಂಥ 2-3 RTC ಅಥವಾ 10 RTC ಇದ್ರು ಅದನ್ನ ಸೇರಿಸ್ಬೇಕು, ಅದಕ್ಕೆ FID ಮಾಡಬೇಕು. ಮತ್ತೆ EKYC ಮಾಡಿಸ್ಬೇಕು, ಕಡ್ಡಾಯವಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು. ಅದಕ್ಕೆ ಮೊಬೈಲ್ಗೆನೆ OTP ಬರುತ್ತೆ ಅವ್ರಿಗೆ, ಸುಮಾರು 4 OTP ಕೊಟ್ರೆ ಅವ್ರದ್ದೆಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಅದು. ಸೊ ಈ ಮುಂದೆ ಏನೋ PM ಕಿಸಾನ್ ಮುಂದುವರಿಬೇಕು ಅಂತ ಅಂದ್ರೆ ಕಡ್ಡಾಯವಾಗಿ ಸೆಂಟ್ರಲ್ ID ಮಾಡಿಸ್ಬೇಕು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾ ನಮಸ್ತೆ, ತಮ್ಮ ಹೆಸರು? ಹಾ ಶೇಖರ್, ಎಲ್ಲಿಂದ ಮಾತನಾಡ್ತಿದ್ದೀರಾ? ಎಲೆಉಂಡಿ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ಎಷ್ಟಕ್ರೆ ಜಮೀನಿದೆ ಶೇಖರ್ ಅವರು? ಶೇಖರ್ ಅವರು ಎಷ್ಟು ವರ್ಷ, ಎಷ್ಟಕ್ರೆ ಜಮೀನಿದೆ ತಮಗೆ?
2: 2 ಎಕರೆ.
0: 2 ಎಕರೆ ಅದೇ.

0: ವರ್ಷ ತುಂಬೇಕದು.
1: ಮತ್ತೆ
0: ಆಯ್ತು, ಖಂಡಿತ ಬಂದಾಗ ನಾವು ಕೊಡಿಸ್ತೀವಿ ನಿಮ್ಗೆ. ಯಾವ ಯಾವ ಆಡಿ ನೀವು ಹೇಳುದು? ಎಲೆ ಉಂಡಿ ಆಡಿನಾ? ಆಯ್ತು, ಅರ್ಜಿ ಹಾಕಿರಿ ನಿಮ್ಗೆ, ನಾವು ಬಂದ ತಕ್ಷಣ ಫೋನ್ ಮಾಡಿ ನಿಮ್ಗೆ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ.
2: ಧನ್ಯವಾದಗಳು ಶೇಖರ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ರೈತರ ಜೊತೆಗೆ ಏನಾದರೂ ರೈತರಿಗೆ ಕೃಷಿ ಇಲಾಖೆಯಿಂದ ಏನಾದರೂ ತರಬೇತಿಗಳು ಬೆಳೆಗೆ ಸಂಬಂಧಪಟ್ಟಂತೆ ಅಥವಾ ಕಾರ್ಯಾಗಾರಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಇಲಾಖೆಯಿಂದ? ಹೇಗೆ ಸರ್?
0: ಈಗ ನಾವು ಈಗ ಮುಂಗಾರು ಹಂಗಾಮ್ಗೆ ಪೂರ್ವ ಮುಂಗಾರು ಹಂಗಾಮ್ಗೆ ತಮಗಾಗಲೇ ಚರ್ಚೆ ಮಾಡ್ತಾ ಇದ್ವಿ. ಕಳೆದ ವರ್ಷ ನಮ್ಮ ಮುಸ್ಕಿನ ಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಬಿಳಿ ಸುಳಿ ಅಂತೇಳಿ ರೋಗ ಸಾಕಷ್ಟು ಬಾಧೆಯನ್ನು ಕೊಟ್ಟಿದೆ. ರೈತರು ಕೂಡ ನಷ್ಟವನ್ನು ಅನುಭವಿಸಿದ್ದಾರೆ. ಅದಕ್ಕೆ ನಾವು ಈ ಸರಿ ಏನು ಪ್ಲಾನ್ ಮಾಡಿದ್ದೀವಿ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಿಗೆಗಾಗಲೇ ಕರಪತ್ರನ ಮುದ್ರಿಸಿದ್ದೀವಿ. ಅವ್ರಿಗೆ ರೈತರಿಗೆ ಎಲ್ಲಿ ಬೀಜ ತಗೊಂತಾರೆ, ನಮ್ಮ ಇಲಾಖೆಯಲ್ಲಿ ಬೀಜ ತಗೊಂಡ್ರೆ ಅದ್ರ ಜೊತೆಗೆ ನಾವು ಕರಪತ್ರ ಕೊಡ್ತೀವಿ, ಏನೇನು ಮಾಡಬೇಕು ಅಂತೇಳಿ. ಏನಕ್ಕೆ ಬಿಳಿ ಸುಳಿ ಬರ್ತಾ ಇದೆ ಅಂತಂದರೆ, ಮುಖ್ಯವಾಗಿ ಬೆಳೆ ಪರಿವರ್ತನೆ ಮಾಡದೇ ಇರತಕ್ಕಂಥದ್ದು ಇಲ್ಲಿ. ಇದು ರೋಗಾಣು ಏನಿದೆ ಮಣ್ಣಿನಲ್ಲಿ ಇರುತ್ತೆ, ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದು ಮೊಳಕೆ ಒಡೆದು ಅದು ರೋಗ ಬಂದು ಬಿಳಿ ಸುಳಿ ಆಗುತ್ತೆ ಬೆಳೆ ಜೋಳ, ಅದು ಬೆಳವಣಿಗೆ ಕುಂಠಿತ ಆಗುತ್ತೆ, ಅನಂತರ ಇಳುವರಿನೂ ಸಹ ಕುಂಠಿತ ಆಗುತ್ತೆ. ಸೊ ಇದು ಮುಖ್ಯವಾದಂಥ ರೋಗ ಲಕ್ಷಣಗಳು. ಅಂದರೆ ಎಲೆ ತಳಭಾಗದಲ್ಲಿ ಬೂದಿ ರೀತಿಯಲ್ಲಿ ಬರುತ್ತೆ, ಆ ಬೂದಿ ಏನಿದೆ ಅದು ರೋಗಾಣು ಗಾಳಿ ಮೂಲಕ ಬೇರೆ ಬೇರೆ ಜಮೀನಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದು ಜಮೀನಿಗೆ ಬಂತು ಅಂದರೆ ಪಕ್ಕ ಜಮೀನವ್ರಿಗೂ ಬರುತ್ತೆ. ಆಯಿತಾ, ಇದು ಇರ್ತಕ್ಕಂಥದ್ದು. ಇದಕ್ಕೆ ನಾವೇನು ರೆಕಮೆಂಡೇಶನ್ ಮಾಡ್ತೇವೆ ಅಂದರೆ, ಕಳೆದ ವರ್ಷ ಈ ಭಾಗದಲ್ಲಿ ಸ್ವಲ್ಪ ಮಳೆನೂ ಜಾಸ್ತಿ ಆಯಿತು, ಹಾಗೆ ಬೆಳೆ ಪರಿವರ್ತನೆ ಪ್ರತಿ ತಮ್ಗೆ ಗೊತ್ತಿದೆ, ಇಲ್ಲಿ ಸೈಲೇಜ್ ಯೂನಿಟ್ಗಳು ಸಾಕಷ್ಟಿದ್ದಾವೆ ಕೋಟೆ ಭಾಗದಲ್ಲಿ. ಅಂದರೆ ಸೈಲೇಜ್ಗೆ ಅಂದರೆ ಮೇವುಗೋಸ್ಕರ ಜಾಸ್ತಿ, ಕಾಳಗಿನ್ನ ಮೇವಿಗೆ ಜಾಸ್ತಿ ಬೆಳೀತಾ ಇದ್ದಾರೆ. 75-80 ದಿವಸಕ್ಕೆ ಕಟಾವು ಮಾಡ್ತಾ ಇದ್ದಾರೆ. ಆಯ್ತಾ, ಹಿಂದೆನೆ ಉಳುಮೆ ಮಾಡ್ತಾ ಇದ್ದಾರೆ, ಅಂದರೆ ಮೋತೆ ಸಮೇತನ ಕಟಾವು ಮಾಡಿ ಅದನ್ನ ಸೈಲೇಜ್ ಕೊಡ್ತಾ ಇದ್ದಾರೆ. ಆಯ್ತಾ, 15-20 ಟನ್ನು ಬೆಳೀತಾ, ರೈತರಿಗೆ ಅನುಕೂಲ ಆಗ್ತಾ ಇದೆ ಇಲ್ಲ ಅಂತಲ್ಲ, 2.5 ಸಾವಿರ ಈಗ ಈ ಸೀಸನ್ ಅಲ್ಲಿ ಬೇಸಿಗೆ ಇರೋದ್ರಿಂದ 3.5 ಸಾವಿರ ತನಕ ಬಂದು ಅವರೇ ಕಟಾವು ಮಾಡಿ ಕಟ್ ಮಾಡಿ ತಗೊಂಡೋಗ್ತಾ ಇದ್ದಾರೆ ಸೈಲೇಜ್ ಮಾಡ್ತಕ್ಕಂಥವ್ರು. ಸೊ ಇದೇನಾಗ್ತಾ ಇದೆ, ಪ್ರತಿ 3 ತಿಂಗಳಿಗೂ ಒಂದೊಂದು ಬೆಳೆ ಬೆಳೀತಾ ಇದ್ದಾರೆ. 3-4 ಬೆಳೆ ಬೆಳೆದಿರ್ತಕ್ಕಂಥವ್ರು ಇದಾರೆ, 4 ಬೆಳೆ ಬೆಳೆದಿರ್ತಕ್ಕಂಥವ್ರು ರೈತರು ಇದ್ದಾರೆ. ಸೊ ಇದೇನು ಅದೇ ಜಮೀನಲ್ಲಿ ಅದೇ ಬೆಳೆನ ಬೆಳೀತಾ ಇರೋದ್ರಿಂದ, ಪುನರಾವರ್ತನೆಯಾಗಿ ಬೆಳೀತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ರೋಗಾಣು ಉಲ್ಬಣಗೊಂಡು ಬಿಳಿ ಸುಳಿ ಕಾಣಿಸ್ಕೊತಾ ಇದೆ. ಆಮೇಲೆ ಕಳೆದ ಬಾರಿ ಸ್ವಲ್ಪ ನಮ್ಮ ವಾತಾವರಣದಲ್ಲೂ ಸಹ ಆರ್ದ್ರತೆ ಅಂದರೆ ತೇವಾಂಶ ಜಾಸ್ತಿ ಇದ್ದುದು ಕೂಡ ಪೂರ್ವಕವಾಗಿ ರೋಗಾಣು ಜಾಸ್ತಿ ಸ್ಪ್ರೆಡ್ ಆಗಿ ಬೆಳೆ ನಷ್ಟ ಆಗಿದೆ. ಸೊ ಅದಕ್ಕೆ ನಾವು ಕಡ್ಡಾಯವಾಗಿ ರೈತರಿಗೆ ಏನಂತ ಹೇಳುವಂಥದ್ದು ಅಂತಂದರೆ, ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಒಂದು ಸಂಯುಕ್ತ ಕೀಟನಾಶಕ ಇದೆ, ಅದು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತೇಳಿ ಸಂಯುಕ್ತ ಕೀಟನಾಶಕ. ಅದಕ್ಕೆ 3 ಗ್ರಾಂ ಪ್ರತಿ ಕೆಜಿಗೆ, ಅಂದರೆ ನೀವೇನು ಬಿತ್ತನೆ ಬೀಜಕ್ಕೆ ಬಳಸ್ತಾ ಇದ್ರಿ ಬೀಜನ, ಸುಮಾರು 8 ಕೆಜಿ ಬಳಸ್ತಾರೆ ನಮ್ಮ ರೈತ ಬಾಂಧವರು, ಅದನ್ನು 24 ಗ್ರಾಮು ಅಥವಾ 25 ಗ್ರಾಮ್ವರೆಗೂ ಬಳಸ್ಬೋದು, ಏನು ತೊಂದರೆ ಇಲ್ಲ. ಆ ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡುವಂಥದ್ದು, ಆ ಬಿತ್ತನೆ ಬೀಜ ಹರಡ್ಕೊಳ್ಳೋದು ಒಂದು ಟಾರ್ಪಲ್ ಅಥವಾ ಚೀಲದ ಮೇಲೆ ಹಾಕ್ಬಿಟ್ಟು ಔಷಧಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಚುಮುಕಿಸಿ, ಅಂದರೆ ನೀರು ಚುಮುಕಿಸೋದು ಅಂತಂದರೆ ಆ ಔಷಧಿ ಬಿತ್ತನೆ ಬೀಜಕ್ಕೆ ಕಚ್ಕೋಬೇಕು. ಮತ್ತೆ ನಂತರ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2-3 ಗಂಟೆ ನೆರಳಿನಲ್ಲಿ ಒಣಗಿಸ್ಬಿಟ್ಟು ನಂತರ ಬಿತ್ತನೆ ಮಾಡೋದ್ರಿಂದ ಸುಮಾರು 15 ದಿವಸದವರೆಗೂ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಅಲ್ಲಿ ಮಣ್ಣಿನಲ್ಲಿರ್ಬೋದು ಅಥವಾ ಬೀಜದ ಮೂಲಕ ಬಂದಿರತಕ್ಕಂಥ ರೋಗಾಣುಗಿಂದ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಆ ನಂತರ 15-20 ದಿವಸ ಆದಮೇಲೆ ಕಡ್ಡಾಯವಾಗಿ ಮತ್ತೆ ಅಲ್ಲೊಂದಿಲ್ಲೊಂದು ಬಿಳಿ ಸುಳಿ ಕಾಣಿಸ್ಕೊಳುತ್ತೆ. ಆಗ ಕಡ್ಡಾಯವಾಗಿ ಇದೇ ಔಷಧಿನ ಏನು ಬೀಜೋಪಚಾರಕ್ಕೆ ಬಳಸಿರ್ತಾರೆ ಅದೇ ಔಷಧಿನ ಸಿಂಪಡಣೆ ಮಾಡಬೇಕಾಗತ್ತೆ. ಮತ್ತೆ ಏನಾದರೂ ನಿಮಗೆ ಏನಾದರೂ ಕಾಣಿಸಿದ್ರೆ 30-35 ದಿವಸದಲ್ಲಿ ಕಾಣಿಸಿದ್ರೆ, ಮತ್ತೆ ಏನಾದರೂ ಅಲ್ಲೊಂದಿಲ್ಲೊಂದು ಕಾಣಿಸಿದ್ರೆ ಇನ್ನೊಂದು ಔಷಧಿ ಇದೆ, ಅಜಾಕ್ಸಿಸ್ಟ್ರೋಬಿನ್ ಅಂತ ಇದೆ, ಅದನ್ನು ಕೂಡ ಸ್ಪ್ರೇ ಮಾಡಲೇಬೇಕಾಗತ್ತೆ. ಈಗ ಹೆಂಗೆ ಅಂದರೆ ನಮಗೆ ಈಸಿ ಬೆಳೆ ಅಂತೇಳಿ ನಾವು ಶಿಫ್ಟ್ ಆದ್ವಿ, ಮತ್ತೆ ಎಲ್ಲರೂ ಅದೇ ಬೆಳೆ ಬೆಳೀತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದ್ದಾರೆ, ಗ್ಯಾಪ್ ಕೊಡ್ತಾ ಇದ್ದಾರೆ, ಪ್ರತಿ 3 ತಿಂಗಳಿಗೂ ಒಂದೊಂದು ಬೆಳೆ ಬೆಳೀತಾ ಇದ್ದಾರೆ. ಸೊ ಇವೆಲ್ಲದರಿಂದಾಗಿ ಸ್ವಲ್ಪ ರೋಗ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ. ಈಗ ನಾವು ಆಟೋ ಪ್ರಚಾರ ಪ್ಲಾನ್ ಮಾಡಿದ್ದೀವಿ, ಕರಪತ್ರವನ್ನು ಮುದ್ರಿಸಿದ್ದೀವಿ, ವಾಲ್ ರೈಟಿಂಗು ಕೂಡ ಮಾಡ್ತಾ ಇದ್ವಿ, ಎಲ್ಲ ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲೂ ಮಾಡಿಸ್ತಾ ಇದ್ದೀವಿ. ಸೊ ಮತ್ತೆ ತರಬೇತಿಗಳನ್ನು ಕೂಡ ಕೊಡ್ತೀವಿ ರೈತ ಬಾಂಧವರಿಗೆ. ಆಟೋ ಪ್ರಚಾರ ಹೋಗ್ತೀವಿ, ಪ್ರತಿ ಪಂಚಾಯತಿನಲ್ಲೂ ನಾವು ಪ್ಲಾನ್ ಮಾಡಿದ್ವಿ. ಈಗ ಬರ್ಣಿ ಮಳೆ ಶುರು ಇನ್ನೊಂದು ವಾರದಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನು ಪ್ಲಾನ್ ಮಾಡಿದ್ವಿ, ಅದನ್ನ ಪ್ರಚಾರವನ್ನು ಸಾಕಷ್ಟು ಪ್ರಚಾರವನ್ನು ಕೊಡ್ತೀವಿ. ಅದು ದಯವಿಟ್ಟು ರೈತ ಬಾಂಧವರು ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ಇದರಿಂದ ಪಾರಾಗ್ಬೋದು, ಹಾಗೆ ರೋಗರಹಿತವಾದಂತ ಬಿತ್ತನೆ ಏನು ಬೆಳೆಯನ್ನ ಬೆಳಿಬಹುದು.

0: ಸರಿ, ಇದ್ರ ಜೊತೆಗೆ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ನಿಟ್ಟಿನಲ್ಲಿ ಮೊಬೈಲ್ ಆಪ್ ಅಥವಾ ಆನ್ಲೈನ್ ಮೂಲಕ ಏನಾದರೂ ಅವರು ಸರ್ವಿಸ್ಗಳನ್ನ ಪಡೆದುಕೊಳ್ಬಹುದು ಅಥವಾ ಹೇಗೆ ಸರ್?
1: ಅಂದ್ರೆ ನಮ್ಮ ಇಲಾಖೆಯಲ್ಲಿ ಕೇಂದ್ರ ಕಚೇರಿಯಲ್ಲಿ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್ ಇದೆ. ಅದಕ್ಕೆ ಏನಾದರೂ ಅವ್ರ ಮಾಹಿತಿ ಬೇಕು ಅಂತ ಅಂದ್ರೆ ಅದು ಇಡೀ ರಾಜ್ಯಕ್ಕೆ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್ ಇದೆ. ಅದನ್ನ ಅದಕ್ಕೆ ಮಾತಾಡಿದ್ರೆ ಅವರು ಮಾಹಿತಿಯನ್ನು ಕೊಡ್ತಕ್ಕಂತ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ತಾಂತ್ರಿಕ ಮಾಹಿತಿ ಇರ್ಬೋದು, ಈ ತರ ಸಬ್ಸಿಡಿ ದೊರೀತಕ್ಕಂತ ಮಾಹಿತಿ ಇರ್ಬೋದು, ಖಂಡಿತ ನಾವು ಕೊಡ್ತಾ ಇದೀವಿ ಅದನ್ನ.
0: ಸರಿ, ಏನಾದರೂ ಈ ಸಾವಯವ ಕೃಷಿಗೆ ಸರ್ಕಾರದಿಂದ ಉತ್ತೇಜನ ಸಿಗ್ತಾ ಇದೆ ಅಥವಾ ಪ್ರೋತ್ಸಾಹ ಧನಗಳು ಅಥವಾ ಹೇಗೆ ಸರ್ ಇದ್ರ ಬಗ್ಗೆ?
1: ಈಗ ನಮ್ಮಲ್ಲಿ ನೈಸರ್ಗಿಕ ಕೃಷಿಯನ್ನ ಪ್ರಮೋಟ್ ಮಾಡಲಿಕ್ಕೆ ಒಂದು ಸ್ಕೀಮ್ ಕಳೆದ ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಕೆಲವು ಆಯ್ದ ಗ್ರಾಮಗಳಲ್ಲಿ ಸುಮಾರು ಒಂದು 125 ರೈತರನ್ನ ನಾವು ಪ್ರತಿ ಹೋಬಳಿನಲ್ಲಿ 125 ರೈತರನ್ನ ಆಯ್ಕೆ ಮಾಡಿ ಯಾರ್ಯಾರ ಆಸಕ್ತಿ ಇದೆ ಅಂತವ್ರಿಗೆ ನಾವು ನೈಸರ್ಗಿಕ ಕೃಷಿಯನ್ನ ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದ್ದೀವಿ. ಅವ್ರಿಗೀಗಾಗಲೇ ನಾವು 4,000 ರೂಪಾಯಿ ಒಬ್ಬ ರೈತರಿಗೆ ನಾವು ಅಕೌಂಟ್ಗೆ ನೇರವಾಗಿ ಅವ್ರಿಗೆ DBT ಮೂಲಕ ಪಾವತಿ ಮಾಡಿದ್ವಿ. ಅಂದ್ರೆ ಇನ್ಪುಟ್ ಖರೀದಿ ಮಾಡ್ಲಿಕ್ಕೋಸ್ಕರ ಮಾಡಿದ್ವಿ. ಅವ್ರ ಮುಂದಿನ ದಿನಗಳಲ್ಲಿ ಈಗಾಗಲೇ ತರಬೇತಿ 2 ಹಂತದಲ್ಲಿ ತರಬೇತಿಯನ್ನ ಕೊಟ್ಟಿದ್ದೀವಿ. ಅವ್ರ ಮುಂದಿನ ದಿನಗಳಲ್ಲಿ ಸರ್ಟಿಫಿಕೇಶನ್ ಏನಿದೆ, ಆ ಸಾವಯವ ಕೃಷಿ ಪ್ರಮಾಣ ಪತ್ರ ಏನಿದೆ ಅದನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ.
0: ಅದಕ್ಕೆ ಸರ್, ಈಗ ತಾವು ಮಣ್ಣಿನ ಪರೀಕ್ಷೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಗಣೇಶ್ ಅವ್ರ ಕರೆ ಮಾಡಿದಾಗ, ಅಂದ್ರೆ ಈಗ ನಮ್ಮ ತಾಲೂಕಿನಲ್ಲಿ ಈ ಒಂದು ಮಣ್ಣಿನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೇಗೆ ಯಾವ ತರ ಬೆಳೆಗಳಿಗೆ ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್? ಜೊತೆ ಆ ಒಂದು ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ರೈತರಿಗೆ ಏನೆಲ್ಲ ಅನುಕೂಲಗಳಾಗುತ್ತೆ ಸರ್?
1: ಮಣ್ಣು ಈಗೆಲ್ಲ ಅದು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಮಣ್ಣು ಬಗ್ಗೆ ಬಹಳ ನೆಗ್ಲೆಕ್ಟ್ ಮಾಡ್ತಾರೆ ರೈತರು. ಅದು ಜೀವ ಇರ್ತಕ್ಕಂಥದ್ದು, ಸಾವಿರಾರು ಕೋಟ್ಯಾಂತರ ಜೀವಾಣುಗಳು ಇರ್ತವೆ. ಆಮೇಲೆ ಮೇಲ್ಪದರ ಮಣ್ಣು ಏನಿದೆ, ಮೇಲ್ಗಡೆ 1 ಅಡಿ 1.5 ಅಡಿ ಮಣ್ಣು ಏನಿದೆ ಅದರಲ್ಲಿ ಇರ್ತಕ್ಕಂಥದ್ದು ನ್ಯೂಟ್ರಿಯೆಂಟ್ ಏನಿದೆ, ಸಸ್ಯಗಳಿಗೆ ಬೇಕಾಗಿದ್ದಂಥ ಪೋಷಕಾಂಶಗಳು ಕೂಡ ಅದರಲ್ಲಿ ದೊರೀತಕ್ಕಂಥದ್ದು, ಅದನ್ನ ಚೆನ್ನಾಗಿಟ್ಕೊಂಡ್ರೂ ಮಾತ್ರ ನೀವು ಉತ್ತಮವಾದಂಥ ಒಂದು ಬೆಳೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ನಾವು ಬಾಡಿ ಚೆಕಪ್ ಹೆಂಗೆ ಮಾಡಿಸ್ತೀವಿ, ಅದೇ ರೀತಿ ಮಣ್ಣನ್ನು ಪರೀಕ್ಷೆನೂ ಮಾಡ್ಕೊಬೇಕು. ಅದಕ್ಕೂ ಜೀವ ಇರ್ತಕ್ಕಂಥದ್ದು, ಅದನ್ನು ಮಣ್ಣು ಪರೀಕ್ಷೆ ಮಾಡಿದ್ರೆ ಸಾರಜನಕ ಪ್ರಮಾಣ ಎಷ್ಟಿದೆ, ರಂಜಕ ಪ್ರಮಾಣ ಎಷ್ಟಿದೆ, ಪೊಟಾಷ್ ಪ್ರಮಾಣ ಎಷ್ಟಿದೆ, ಅದೇ ರೀತಿ ಸಾವಯವ ಗೊಬ್ಬರ ಪ್ರಮಾಣ ಎಷ್ಟಿದೆ. ನಾವು ಸಾವಯವ ಗೊಬ್ಬರನ ಹಾಕುವಂಥದ್ದು ಕಡಿಮೆ ಮಾಡಿದ್ದೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಜಾಸ್ತಿ. ಸೊ ಅದಕ್ಕೆ ಸಾವಯವ ಗೊಬ್ಬರ ಕಡ್ಡಾಯವಾಗಿ ಹಾಕ್ಬೇಕು, ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅದು. ಮತ್ತೆ PH ಅಂತ ಏನ್ ಹೇಳ್ತೀವಿ, ರಸಸಾರ, ಅದು 7 ಇರ್ಬೇಕು, 7 ಅಂತ ಬರುತ್ತೆ. ಅದಕ್ಕಿಂತ ಕಡಿಮೆನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು. ಅದಿದ್ದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನಾವು ಹಾಕಿದಂತ ಗೊಬ್ಬರ ಅಥವಾ ಏನಿದೆ ಅದು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಲ್ಲ ಅಂತಂದ್ರೆ ನಾವು ಹಾಕಿದ್ದು ವೇಸ್ಟ್ ಆಗುತ್ತೆ, ಸರಿಯಾದ ರೀತಿ ಬೆಳವಣಿಗೆ ಆಗಲ್ಲ, ನಾವು ಹಾಕಿದಂತ ಗೊಬ್ಬರನು ಕೂಡ ಅದು ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ನಾವು ಹಾಕದಂತ ಅಂದ್ರೆ ಖರ್ಚು ವೆಚ್ಚ ವೇಸ್ಟ್ ಆಗುತ್ತೆ ರೈತರಿಗೆ. ಸೊ ಆ ನಿಟ್ಟಿನಲ್ಲಿ ನೀವು ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸಿ ನಾವೊಂದು ನಮ್ಮ ಇಲಾಖೆನಲ್ಲೂ ಸಂಪರ್ಕಿಸ್ಬೋದು, ಒಂದು ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಾಗೆ. ಹಾಗೆ ಬೇರೆ ಬೇರೆ KVK ಇದೆ, ನಮ್ಮ JSS ಸುತ್ತೂರು KVKನಲ್ಲೂ ಕೂಡ ಮಣ್ಣು ಪರೀಕ್ಷೆ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ ಅವರು ಕೂಡ. ಹಾಗೆ ಬೇರೆ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಮಾಡಕ್ಕೆ, ಈಗ ಗೊಬ್ಬರದ ಅಂಗಡಿನಲ್ಲೇ ಕೆಲವರು ಕಲೆಕ್ಟ್ ಮಾಡಿ, ಅವ್ರಿಗೆ ಸ್ಪಿಕ್ ಕಂಪನಿ ಇದೆ ಅವರೇ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ರೈತರು ಬಳಸ್ಕೊಬೋದು ಅದನ್ನ. ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸಂಪರ್ಕಿಸಿದ್ರೆ, ನಮ್ಮ ರೈತ ಸಂಪರ್ಕ ಎಲ್ಲಿ ಕೊಡ್ಬೋದು ಏನು ಅಂತೇಳಿ ಹೇಳಿದ್ರೆ ಖಂಡಿತ ನಾವು ಮಾಹಿತಿ ನೀಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ಮಣ್ಣು ಪರೀಕ್ಷೆಗೆ.
0: ಸರಿ, ಪ್ರಸ್ತುತ ದಿನದಲ್ಲಿ ರೈತರು ಎದುರಿಸ್ತಾ ಇರತಕ್ಕಂಥ ಒಂದು ಪ್ರಮುಖ ಸಮಸ್ಯೆಗಳ ಬಗ್ಗೆ ತಾವು ತಿಳಿಸ್ಬೋದು, ಜೊತೆಗೆ ಅವುಗಳಿಗೆ ಇಲಾಖೆ ಯಾವ ಥರ ಒಂದು ಪರಿಹಾರಗಳನ್ನ ನೀಡಬಹುದು ಅನ್ನೋದ್ರ ಬಗ್ಗೆ ತಮ್ಮ ಸಲಹೆ ಏನು ಸರ್?
1: ಅದೇ ಪ್ರಸ್ತುತ ಈಗ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಮೇನ್ ಆಗಿ ನಮಗೆ ಮುಸ್ಕಿನ ಜೋಳದಲ್ಲಿ ಬರ್ತಕ್ಕಂಥ ಬಿಳಿ ಸುಳಿ ರೋಗ ಒಂದು. ಇದಕ್ಕೆ ಸಂಬಂಧಪಟ್ಟಾಗ ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ರೈತರು ತಾವು ಮುಂದೆ ಬರಬೇಕು, ನಾವು ಇಲಾಖೆ ಕೊಡ್ತಕ್ಕಂಥ ಮಾರ್ಗದರ್ಶನ ಏನಿದೆ, ಮಾರ್ಗಸೂಚಿ ಏನಿದೆ, ಅದ್ರ ಪ್ರಕಾರ ಬೆಳೆ ಬೆಳೆದ್ರೆ ಖಂಡಿತವಾಗ್ಲಿ ಅವ್ರಿಗೆ ರೋಗರಹಿತವಾದಂಥ ಉತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಹತ್ತಿ ಬೆಳೆ ಈಗಾಗಲೇ ಕಡಿಮೆ ಆಗಿದೆ, ಏರಿಯಾ ಕಡಿಮೆ ಆಗಿದೆ ಈ ಭಾಗದಲ್ಲಿ. ಯಾಕೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ರೇಟ್ ಸಿಗ್ತಾ ಇಲ್ಲ, ಮತ್ತೆ ಖರ್ಚು ವೆಚ್ಚ ಜಾಸ್ತಿ ಆಗಿದೆ ಅನ್ನೋವಂಥ ಒಂದು ಇದರಿಂದಾಗಿ ಬೇರೆ ಬೆಳೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಗೆ ಹೆಚ್ಚು ಆದಾಯ ಕೊಡ್ತಕ್ಕಂಥ ಶುಂಠಿ ಬೆಳೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ರೈತರು. ಶುಂಠಿ 8 ರೂಪಾಯಿ ಬರಲಿ, ಒಂದು ಈಗ ಕಳೆದ 2 ವರ್ಷದ ಹಿಂದೆ ಸುಮಾರು 10,000 ರೂಪಾಯಿಗೆ ಹೋಗಿತ್ತು ಶುಂಠಿ. ಅದು ಅವತ್ತು 1,000 ಬ್ಯಾಗ್ ಬೆಳೆದವರು 1 ಕೋಟಿ, ಅವತ್ತು 1 ಕೋಟಿ ರೂಪಾಯಿ ಇತ್ತು 1,000 ಬ್ಯಾಗ್ ಬೆಳೆದ್ರೆ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಏನಾಗಿದೆ, ಅದೇ ಬೆಳೆ ಬೆಳಿಲಿಕ್ಕೆ ಶುರು ಮಾಡಿದ್ರು. ರೈತರು ಡಿಸೈಡ್ ಮಾಡ್ಬೇಕು.

0: ಯಾವ ಬೆಳೆ ಬೆಳೆದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಥವಾ ಮಾರ್ಕೆಟ್ನಲ್ಲಿ ಒಳ್ಳೆ ಪ್ರೈಸ್ ಸಿಗುತ್ತೆ. ಎಲ್ಲರೂ ಈಗ ಹೆಂಗೆ ಆಗಿದೆ ಅಂದ್ರೆ ಒಬ್ರು ಬಾವಿ ಇದು ಬಿದ್ರೆ ಒಂದು ಕುರಿ ಬಾವಿಗೆ ಬೀಳ್ತಂದ್ರೆ ಎಲ್ಲ ಕುರಿಗೆ ಹೋಗಿ ಬಾವಿ ಬೀಳ್ತಾ ಇದೆ. ಅದು ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಅದನ್ನ ರೈತರು ಒಂದು ಸ್ವಲ್ಪ ತಾವು ಅವಲೋಕಿಸ್ಬೇಕಾಗತ್ತೆ. ಈಗ ಎಲ್ಲರೂ ಆಗ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಮಾರ್ಕ್ ಈಗ ನಮ್ಮ ಕೃಷಿ ಪ್ರೊಡ್ಯೂಸ್ ಏನಿದೆ ಅದು ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ಇರ್ತಕ್ಕಂಥದ್ದು, ಪ್ರೈಸ್ ಡಿಸೈಡ್ ಆಗುವಂಥದ್ದು ಮಾರುಕಟ್ಟೆ ಪ್ರೈಸು. ಈಗ ಸಪ್ಲೈ ಜಾಸ್ತಿ ಆಯಿತು ಅಂತ ಅಂದರೆ ಆಟೋಮೆಟಿಕ್ ಆಗಿ ರೇಟ್
1: ಕಡಿಮೆ ಆಗುತ್ತೆ.
0: ಸಪ್ಲೈ ಕಡಿಮೆ ಆಯಿತು ಅಂದರೆ ರೇಟ್ ಜಾಸ್ತಿ ಆಗುತ್ತೆ. ಈಗ ಟೊಮ್ಯಾಟೊ 10 ರೂಪಾಯಿ 5 ರೂಪಾಯಿಗೆ ಬಂದ್ಬಿಟ್ಟಿದೆ ರೈತರ ಹತ್ರ ತಗೊಳ್ಳುವಂಥ, ಯಾಕೆಂದ್ರೆ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ, ಇದು ಏನು ಯುದ್ಧದಿಂದಾಗಿ ಹೊರಗಡೆ ರಫ್ತಾಗ್ತಾ ಇಲ್ಲ. ಸೊ ಈ ನೆಲೆಯಲ್ಲಿ ರೇಟ್ ಕಡಿಮೆ ಆಗಿದೆ. ಅದು ಏನು ಈಗ ನಮ್ದೊಂದೇ ದೇಶದ ಪರಿಸ್ಥಿತಿ ಅಲ್ಲ, ಬೇರೆ ಬೇರೆ ಬೇರೆ ದೇಶಗಳು ಕೂಡ ಇದೇ ತೊಂದರೆಯನ್ನು ಎದುರಿಸ್ತಾ ಇದ್ದಾವೆ. ನಾನು ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಬೆಳೆನ ತಾವು ನಿರ್ದಿಷ್ಟವಾಗಿ ಯಾವ್ದಾದ್ರು ಈಗ ಬೆಳೆ ಪರಿವರ್ತನೆ ಅಥವಾ ಪರ್ಯಾಯ ಬೆಳೆಗಾಗಿ ಒಲವು ತೋರಿಸ್ಬೇಕಾಗತ್ತೆ ರೈತರು. ಹಾಗೆ ಸಮಗ್ರ ಕೃಷಿ ಪದ್ಧತಿ, ಒಂದೇ ಬೆಳೆ ಬೆಳೆಯ ಬದಲು ಬೇರೆ ಬೇರೆ ಬೆಳೆ ಬೆಳೆದ್ರೆ ಅವ್ರಿಗೆ ರೈತರಿಗೆ ಖಂಡಿತ ಅನುಕೂಲ ಆಗತ್ತೆ.
1: ಸರಿ, ಇದ್ರ ಜೊತೆಗೆ ರೈತರು ಕೃಷಿ ಜೊತೆಗೆ ಈಗ ಹಾಲು ಉತ್ಪಾದನೆ ಇರ್ಬೋದು, ಕೋಳಿ ಸಾಕಾಣಿಕೆ ಮತ್ತು ಮೀನುಗಾರಿಕೆ, ಈ ಥರ ಒಂದು ಮಿಶ್ರ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಏನಾದರೂ ಅವ್ರಗಳಿಗೆ ನಿಮ್ಮ ಕೃಷಿ ಇಲಾಖೆಯಿಂದ ಕೂಡ ಅವ್ರಿಗೆ ದ್ರೋ ಸಿಗ್ಬೋದು ಅಥವಾ ಆ ಒಂದು ಇಲಾಖೆ ಸಂಬಂಧಪಟ್ಟಂತೆ ಇಲಾಖೆ ಮುಖಾಂತರ ಮಾತ್ರ ಈ
0: ಸಂಬಂಧಪಟ್ಟ ಇಲಾಖೆನಲ್ಲೂ ಸಹ ಸಾಕಷ್ಟು ಸೌಲಭ್ಯಗಳಿಗೆ ಅಂದರೆ ಕೊಡ್ತಾ ಇದ್ದಾರೆ. ಈಗ ನಾನು ಆಗಲೇ ಹೇಳಿದೆ, ಸಮಗ್ರ ಕೃಷಿ ಪದ್ಧತಿನಲ್ಲಿ ಇದು ಕೂಡ ಬರುತ್ತೆ. ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಹಾಗೆ ರೇಷ್ಮೆ ಬೆಳೆ ಬೆಳೆಯೋದು. ಸೊ ಇದೆಲ್ಲ ರೇಷ್ಮೆನಲ್ಲೂ ಸಾಕಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ರೇಷ್ಮೆ ಮನೆ ಕಟ್ಟಲಿಕ್ಕೆ ಕೊಡ್ತಾ ಇದ್ದಾರೆ, ಹೊಸ ಕಡ್ಡಿ ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಸಬ್ಸಿಡಿ ಅಲ್ಲೂ ಆ ಇಲಾಖೆನಲ್ಲೂ ಸಿಗ್ತಾ ಇದ್ದಾವೆ. ಹಾಗೆ ಈ ಮೀನುಗಾರಿಕೆ ಇಲಾಖೆನಲ್ಲೂ ಮೀನಿನ ತೊಟ್ಟಿ ಅಥವಾ ಮೀನನ್ನು ಹೊಂಡ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮ ಕೃಷಿ ಹೊಂಡ ಮಾಡ್ಕೊಂಡ್ರೆ ಅವರೇ ಮೀನು ಫ್ರೀಯಾಗಿ ಮೀನು ಮರಿ ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆನಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ಟಾರ್ಪಲ್ ಹಾಕೊಂಡ್ರೆ ಉಚಿತವಾಗಿ ಮೀನು ಮರಿ ಕೊಡ್ತಾ ಇದ್ದಾರೆ ಅವರು. ಸೊ ಅದು ಕೂಡ ಅನುಕೂಲ ಇದೆ. ಹಾಗೆ ಕೃಷಿ ಹೊಂಡ ಅವರಲ್ಲೂ ಕೃಷಿ ಹೊಂಡ ಮಾಡ್ಕೊಂಡು ರೈತರು ಮೀನು ಸಾಕಾಣಿಕೆ ಕೂಡ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರಲ್ಲೂ ಕೂಡ ಸಬ್ಸಿಡಿ ಕೊಡ್ತಾ, ಬಲೆ ಕೊಡುವಂಥದ್ದು, ತೆಪ್ಪ ಕೊಡುವಂಥದ್ದು, ಈ ಥರದ್ದೆಲ್ಲ ಅವಕಾಶ ಇದೆ. ಹಾಗೆ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಪಶುಸಂಗೋಪನೆ ಇಲಾಖೆ ಕೂಡ ಅನೇಕ ಸೌಲಭ್ಯ ಇದೆ. ಕುರಿ ಸಾಕಾಣಿಕೆ 500 ಕುರಿ ಸಾಕಿದ್ರೆ NLM ಅಂತ ಯೋಜನೆ ಕೇಂದ್ರ ಸರ್ಕಾರದಿದೆ, ಅದು 50 ಲಕ್ಷದವರೆಗೆ ಸಬ್ಸಿಡಿ ಇದೆ. ಅಂದ್ರೆ ಬೇರೆ ಬೇರೆ ರೀತಿ, ಈಗ 10 ಲಕ್ಷಕ್ಕೆ ಸಬ್ಸಿಡಿ ಬೇಕು ಅಂದ್ರೆ 100 ಕುರಿ ಸಾಕ್ಬೇಕಾಗತ್ತೆ, 250 ಕುರಿ ಸಾಕಿದ್ರೆ 25 ಲಕ್ಷ ಸಬ್ಸಿಡಿ ಸಿಗುತ್ತೆ, ಹಾಗೆ 500 ಕುರಿ ಸಾಕಿದ್ರೆ ಸುಮಾರು 50 ಲಕ್ಷ ಸಬ್ಸಿಡಿ ವರ್ಗ, ಅಂದ್ರೆ 1 ಕೋಟಿ ಪ್ರಾಜೆಕ್ಟು ಕಡ್ಡಾಯವಾಗಿ ಲೋನ್ ಮಾಡಿಸ್ಬೇಕಾಗತ್ತೆ, ಬ್ಯಾಂಕ್ ಅಂಡ್ ಡೆಟ್ ಸಬ್ಸಿಡಿ ಅದು. ಸೊ ಈ ರೀತಿ ಬೇರೆ ಬೇರೆ ರೀತಿ ಇಲಾಖೆನಲ್ಲೂ ಸೌಲಭ್ಯ ಇದೆ. ಅದನ್ನ ದಯವಿಟ್ಟು ಆ ಇಲಾಖೆಗೆ ಅಪ್ರೋಚ್ ಮಾಡಿ ಅವ್ರ ಹತ್ರ ಮಾಹಿತಿ ಪಡೆದು ಈ ಸಮಗ್ರ ಕೃಷಿ ಪದ್ಧತಿ ಏನಿದೆ, ಬೆಳೆ ಬೆಳೆದ್ರ ಜೊತೆಗೆ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಮಾಡುವಂಥದ್ದು, ರೇಷ್ಮೆ ಬೆಳೆ ಬೆಳೆಯುವಂಥದ್ದು, ಇವೆಲ್ಲ ಅಳವಡಿಸ್ಕೊಂಡಾಗ ಮಾತ್ರ ರೈತರುಗಳಿಗೆ ಅನುಕೂಲ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ಕಾರ ಸರ್. ನಂದು
1: ಹಾಂ, ಜಯರಾಮರು ಹೇಳಿ, ಜಯರಾಮರು ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಸರ್? ಏನಿಲ್ಲ, ನಮಗೆ ಸಿಗ್ನಲ್ ಪೈಪ್ ಕೊಡ್ತಾರೆ.
0: ಎಷ್ಟೆಕರೆ ಜಮೀನಿದೆ ಜಯರಾಮ್ ಅವರು, ಎಷ್ಟೆಕರೆ ಜಮೀನಿದೆ ನಮಗೆ? ಅದೇ ಈಗ ನಮಗೆ ಅದೇ ರೈತರ ಬೇಡಿಕೆ ಎನ್ನುವ ನಾವೆಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ, ಆಯ್ತಾ. ಈಗ 2.5 ಎಕರೆ ಮೇಲ್ಗೆ ಅಂದ್ರೆ 3 ಎಕರೆ 3.5 ಎಕರೆ ಜಮೀನು ಇರ್ತಕ್ಕಂಥವ್ರಿಗೆ ಇನ್ನೊಂದು ಹೆಚ್ಚುವರಿಯಾಗಿ ಸೆಟ್ ಅನ್ನ ಕೊಡ್ತಾ ಇದ್ವಿ ಕಳೆದ ಬಾರಿಯಿಂದ. 3.5 ಎಕರೆ ಮೇಲಿರ್ಬೇಕು ಅವ್ರ ಜಮೀನು. ಅಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ ಜನ ಅವರೇ, ಈಗ 3.5 ಎಕರೆ ಮೇಲಿದ್ರೆ ಜಮೀನು ನಾವು ಹೆಚ್ಚುವರಿಯಾಗಿ ಇನ್ನೊಂದು ಸೆಟ್ ಕೊಡ್ತಾ ಇದೀವಿ. ಅದೇ ಈಗ ಯಾರು ಗೊತ್ತಿರೋರು ಇದ್ರೆ ಹಾಕ್ಸಿ ದಯವಿಟ್ಟು. ಅದೇ ಈಗ ಈಗ ಅದಕ್ಕೆ ಅಷ್ಟಕ್ಕೆ ಮಾಡ್ಕೊಟ್ಟಿದಾರೆ, ಮುಂದಿನ ದಿನಗಳಲ್ಲೂ ನಿಮಗೂ ಮಾಡ್ಕೊಡ್ಬೋದು, ನೋಡೋಣ.
1: ಓಕೆ ಓಕೆ, ಧನ್ಯವಾದಗಳು. ಸರಿ, ಈಗ ಇದ್ರ ಜೊತೆಗೆ ಈ ನಮ್ಮ ಅಥವಾ ಮಾರುಕಟ್ಟೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ಸ್ವಲ್ಪ ಮಾಹಿತಿನ ತಿಳಿಸ್ಬೋದು ಸರ್ ನಮ್ಮ ರೈತರಿಗೆ?
0: ಮಾರುಕಟ್ಟೆ ನಮ್ಮ ಅಂದರೆ ಸರ್ಕಾರಗಳ ವತಿಯಿಂದ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಈಗ ರಾಗಿಗೆ ಒಂದು ಉತ್ತಮವಾದಂಥ ಮಾರುಕಟ್ಟೆ ವ್ಯವಸ್ಥೆ ಕಲ್ಪನೆ ಆಗಿದೆ. ಅಂದರೆ MSP ಮೂಲಕ ರೈತರು ರಾಗಿಗೆನ ಸರ್ಕಾರದಿಂದನೇ ಖರೀದಿ ಮಾಡ್ತಾರೆ. ಸುಮಾರು 4,886 ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ, ಹೆಚ್ಚು ಕಡಿಮೆ 50 ರೂಪಾಯಿ ಒಂದು KG ಆಯಿತು, ಆಯಿತಾ. ಇದು ಒಂದು ಉತ್ತಮವಾದಂಥ ವ್ಯವಸ್ಥೆ, ಆಯಿತಾ. ಹಾಗೆ ಭತ್ತಕ್ಕೂ ಕೂಡ MSP ಮೂಲಕ ಖರೀದಿ ಮಾಡ್ತಾ ಇದ್ದಾರೆ. ಮುಸ್ಕಿನ ಜೋಳನೂ ಕೂಡ ಖರೀದಿ ಮಾಡ್ತೀವಿ ಅಂತೇಳಿ KMF ಮೂಲಕ ಖರೀದಿ ಮಾಡ್ತಾ ಇದ್ದಾರೆ. ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಆಯ್ತು, ಇಲ್ಲಿ ಯಾರು ನಮ್ಮಲ್ಲಿ ನೋಂದಣಿ ಮಾಡ್ಕೊಳ್ಳಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ತರ ವ್ಯವಸ್ಥೆನ ಸರ್ಕಾರದಿಂದನೂ ಕೂಡ ಮಾಡ್ತಾ ಇದ್ದಾರೆ. ಅದೇ ಆಗ್ಲೇ ಹೇಳ್ದಂಗೆ ನಾನು ಸ್ವಲ್ಪ ಮಾರ್ಕೆಟ್ ಬಗ್ಗೆನೂ ಹೆಚ್ಚು

0: ಒಂದ್ ಸ್ವಲ್ಪ ಸ್ಟಡಿ ಮಾಡಿದ್ರೆ, ರೈತರು ತಾವೇ ಒಂದ್ ಸ್ವಲ್ಪ ನೋಡ್ಕೊಂಡು ಬೆಳೆ ಬೆಳೆದ್ರೆ ಖಂಡಿತವಾಗಿ ಉತ್ತಮವಾದಂತ ಬೆಲೆ ಸಿಗ್ಲಿಕ್ಕೆ ಅನುಕೂಲ ಇದೆ.
1: ಸರ್, ರೈತರಿಗೆ ಏನಾದ್ರು ಹೊಸ ತಂತ್ರಜ್ಞಾನ ಅಥವಾ ನ್ಯೂ ಟೆಕ್ನಾಲಜಿ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಕಿರಣ್ ಅಂತ ಸರ್. ಅಲ್ಲಾಳವಾಡಿಂದ
1: ಕಿರಣ್ ಅವರೇ. ಹಾ, ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ದು ಪಿಎಂ ಕಿಸಾನ್ ಯೋಜನೆ
0: ಏನಂತ ತೋರಿಸ್ತಾ ಇದೆ? ಏನ್ ಚೆಕ್ ಮಾಡಿಸಿದ್ರ ಬಂದಿದ್ರ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ? ಆಯ್ತು, ಯಾವ ಒಬ್ಳಿಗೆ ಬರ್ತೆ ನಿಮ್ದು? ಸರ್ಗೂರ್ಗ?
2: ಸರ್ಗೂರ್ ಟೌನ್ ಸರ್.
0: ಸರ್ಗೂರ್ ಟೌನ್. ಆಯ್ತು, ಬನ್ನಿ ಈ ಸರ್ಗೂರ್ಗ್ ಬಂದು ನನ್ಗೆ ಫೋನ್ ಮಾಡಿ. ಇವ್ರೆ ಸರ್ಗೂರ್ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ನಾನು ಫೋನ್ ಮಾಡಿ ನಾ ಚೆಕ್ ಮಾಡಿಸ್ತೀನಿ ನಾ. ಸರಿ, ಆಯ್ತು,
1: ಓಕೆ, ಧನ್ಯವಾದಗಳು ಕಿರಣ್ ಅವರು ಕರೆ ಮಾಡಿದ್ದಕ್ಕೆ. ಸರಿಗೆ, ರೈತರಿಗೆ ಈ ಇಲಾಖೆ ವತಿಯಿಂದ ಏನು ಕೃಷಿಗೆ ಸಂಬಂಧಪಟ್ಟಂತೆ ಏನಾದರೂ ನ್ಯೂ ಟೆಕ್ನಾಲಜಿ ಅಥವಾ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಇಲಾಖೆಯಿಂದ ಏನಾದರೂ ಅವ್ರಿಗೆ ಮಾಹಿತಿ ಸಿಗ್ಬೋದು ಅಥವಾ ಹೇಗೆ ಸರ್?
0: ಖಂಡಿತ, ಇದರಲ್ಲಿ ನಾವು ಹೊಸ ಹೊಸ ತಂತ್ರಜ್ಞಾನಗಳು ಏನಿದೆ, ಇನ್ಕ್ಲೂಡಿಂಗ್ ನಾವು

0: ಇದೆ ಅಳವಡಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತೇಳಿ ಮೈಸೂರಿನಲ್ಲಿದೆ. ಅಲ್ಲಿ ಕೂಡ ತರಬೇತಿ ಆಯ್ದ ಯಾರ್ಯಾರು ನೋಂದಣಿ ಮಾಡ್ಕೊಂತಾರೆ ಅಥವಾ ಕಾಲಕಾಲಕ್ಕೆ ನಾವು ಹೊಸ ಹೊಸ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ತಳಿ ಆಯ್ಕೆ ಇರ್ಬೋದು, ಆಧುನಿಕ ತಂತ್ರಜ್ಞಾನ ಇರ್ಬೋದು, ಈಗ ಬೆಳೆ ವೈಸು ಕೂಡ ನಾವು ಕೊಡ್ತಾ ಇದ್ವಿ. ಅಂದರೆ ಈಗ ಫರ್ಟಿಗೇಷನ್ ಡ್ರಿಪ್ ಇರಿಗೇಷನಲ್ಲೇ ಗೊಬ್ಬರ ಕೊಡುವಂಥದ್ದು, ಈ ಥರದ ಟೆಕ್ನಾಲಜಿ ಬಗ್ಗೆನೂ ಕೂಡ. ಆಮೇಲೆ ಹೊಸ ಹೊಸ ಈಗ ಪಾಲಿ ಹೌಸ್ನಲ್ಲಿ ಕಲ್ಟಿವೇಷನ್ ಮಾಡ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ರೀತಿ PMFME ಅಂತೇಳಿ ಇದೆ. ಅಂದರೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಶೇ 50% ಸಹಾಯಧನ ಅದರಲ್ಲೂ ಇದೆ. ಅಂದರೆ ಒಂದು ಪ್ರಾಡಕ್ಟ್ ಒಂದು ಇದರಿಂದ ಈಗ ರಾಗಿಯಿಂದ ನೀವು ರಾಗಿ ಹಿಟ್ಟು ಮಾಡ್ಕೊಂತೀರಿ ಗಿರಣಿ ಮಾಡಲಿಕ್ಕೋಸ್ಕರ, ಅದಕ್ಕೂ ಕೂಡ ಸಬ್ಸಿಡಿ ಇದೆ. ಅದೇ ಎಣ್ಣೆ ಗಾಣ ಮಾಡ್ಕೊಂತೀನಿ ಅಂತ ಅಂದರೆ ಸಬ್ಸಿಡಿ ಇದೆ. ಸೊ ಈ ರೀತಿ ಮಾಡ್ಕೊಂತೀನಿ ಅಂತ ಅಂದರೂ ಸಹ ಅದಕ್ಕೂ ಕೂಡ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ, ಇಲಾಖೆ ವತಿಯಿಂದನೂ ಕೊಡ್ತಾ ಇದ್ದೀವಿ. ಅವ್ರೇನು ರೈತರು ಯಾವ್ದಾರು ಇಂಥ ಸ್ಪೆಸಿಫಿಕ್ ಆಗಿ ತರಬೇತಿ ಬೇಕು ಅಂತಂದ್ರೂ ಕೂಡ ನಾವು ಎಲ್ಲಿ ಯಾವುದು ಇನ್ಸ್ಟಿಟ್ಯೂಷನ್ ಇದೆ ಆ ರೀತಿಯಲ್ಲಿ ತರ ಐಡೆಂಟಿಫೈ ಮಾಡಿ ಅವ್ರಿಗೆ CFTRI ಇರ್ಬೋದು, ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇರ್ಬೋದು, ಅವರಿಂದ ತರಬೇತಿಯನ್ನು ಕೊಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಹಾಂ ಹೇಳಿ ಹೇಳಿ. ಕೃಷಿ ಉಪಕೇಂದ್ರ ಬೇಕು,
0: ಕೃಷಿ ಉಪಕೇಂದ್ರ ಬೇಕು
2: ಅಂತ
0: ಸಾಗರನಲ್ಲಿ ಬೇಕು ಅಂತ, ನೀವು ಕೃಷಿ ಉಪಕೇಂದ್ರ ಬೇಕು ಅಂತ. ಸರ್ಗೂರು ದೂರ ಆಗತ್ತ ನಿಮ್ಗೆ?
1: ಕನ್ಲಿಕ್ಕೆ ಹೋಬಳಿ ಆಗಿರೋದು.
0: ಕನ್ಲಿಕ್ಕೆ ಹೋಬಳಿ, ಹೌದು. ಆಯ್ತಾಯ್ತು, ಅದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿದೆ, ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತೀವಿ, ನೋಡೋಣ ಮುಂದಿನ ದಿನಗಳಲ್ಲಿ. ಆಯ್ತಾಯ್ತು, ಖಂಡಿತ ಖಂಡಿತ
1: ಮಾಡೋಣ. ಓಕೆ ಓಕೆ, ಧನ್ಯವಾದಗಳು ಜಯರಾಮರ ಕರೆ ಮಾಡ್ತೀವಿ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇರಿ ಸರ್. ಈ ಒಂದು ಕೃಷಿ ಇಲಾಖೆಯ ಸೇವೆಗಳನ್ನು ರೈತರು ಸಂಪೂರ್ಣವಾಗಿ ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ?
0: ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಕೃಷಿ ಇಲಾಖೆನಲ್ಲೂ ಸಿಬ್ಬಂದಿ ಕೊರತೆ ಇದೆ. ಮೊದಲು ಪ್ರತಿ ಹಳ್ಳಿಗೆ ಹೋಗಿ ವಿಸಿಟ್ ಮಾಡಿ ರೈತರಿಗೆ ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ರೈತರೇ ನಮ್ಮ ಹತ್ರ ಬರಬೇಕಾಗಿದೆ ಅಂತ. ಅಂದರೆ ಕೃಷಿ ರೈತ ಸಂಪರ್ಕ ಕೇಂದ್ರಗಳು ಏನಿದಾವೆ ಅಲ್ಲಿ ನಾವು ಮಾಹಿತಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಬಂದು ರೈತರೇ ಬಂದು ಅದನ್ನು ಏನು ಈಗ ನೀವು ಸಬ್ಸಿಡಿಗೋಸ್ಕರ ಏನು ಭೇಟಿ ಮಾಡ್ತೀನಿ, ಅದೇ ರೀತಿ ತಾಂತ್ರಿಕ ಮಾಹಿತಿಗೂ ಕೂಡ ಭೇಟಿ ನೀಡಿ ರೈತರು ಮಾಹಿತಿ ಪಡ್ಕೊಂಡು ಉತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ಏನೇನು ಬೇಕು ಅದನ್ನು ನಾವು ತರಬೇತಿ ಮೂಲಕ ಇರ್ಬೋದು ಅಥವಾ ನಮ್ಮ ತಾಂತ್ರಿಕ ಮಾಹಿತಿ ಕೊಡೋದ್ರ ಮೂಲಕ ಇರ್ಬೋದು ನಾವು ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಅದನ್ನು ರೈತರು ಸದುಪಯೋಗ ಪಡಿಸ್ಕೊಂಡು ಉತ್ತಮವಾದಂಥ ಬೆಳೆ ಬೆಳೀಲಿ, ಹಾಗೆ ಉತ್ತಮವಾದಂಥ ಆದಾಯ ಪಡೀಲಿ ಅಂತೇಳಿ ನಾನು ಆಶಿಸ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕೃಷಿ ಇಲಾಖೆಯಿಂದ ರೈತರಿಗೆ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ, ಬಿತ್ತನೆ ಬೀಜಗಳ ಪೂರೈಕೆ ಇರ್ಬೋದು, ರಸಗೊಬ್ಬರಗಳ ವಿತರಣೆ ಹಾಗೂ ಇನ್ನಿತರ ಒಂದು ಪರಿಕರಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ಕೊಟ್ರಿ. ನಮ್ಮ ರೈತರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬಿರುವುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೂ ಕೂಡ ಧನ್ಯವಾದಗಳು, ತಮಗೂ ಕೂಡ.
1: ಥ್ಯಾಂಕ್ ಯು ಸರ್. ಪ್ರಿಯ ಕೇಳಿದರೆ ಇದುವರೆಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆಗೆ ಎಲ್ಲ ಬೇರೆ ಯೋಜನೆಗಳ ಕುರಿತು ಇದುವರೆಗೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD Kote ಮತ್ತು ಸರ್ಗೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಇಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮ.

ದಿನಾಚರಣೆ. ಭಾರತದ ಹೆಮ್ಮೆಯ ಪುತ್ರ, ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ರವೀಂದ್ರನಾಥ್ ಟ್ಯಾಗೂರ್ ಅವರು ಕವಿ, ಸಂಗೀತಗಾರ, ಪಾಲಿಮತ್, ಆಯುರ್ವೇದ ಸಂಶೋಧಕ ಮತ್ತು ಕಲಾವಿದರಾಗಿದ್ದರು. ಅವರು 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಸಂಗೀತ, ಬಂಗಾಳಿ ಸಾಹಿತ್ಯ ಮತ್ತು ಭಾರತೀಯ ಕಲೆಗಳನ್ನು ಮರುಸೃಷ್ಟಿಸಿದವರು. 1913ರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಯುರೋಪಿಯನ್ ಅಲ್ಲದವರು. ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು ಬಾರ್ಡ್ ಆಫ್ ಬಂಗಾಳಿ ಎಂದು ಕರೆಯಲಾಗುತ್ತದೆ. ಇಂದು ರವೀಂದ್ರನಾಥ್ ಟ್ಯಾಗೂರ್ ಅವರ ಜನ್ಮದಿನಾಚರಣೆ. ರವೀಂದ್ರನಾಥ್ ಟ್ಯಾಗೂರ್ ಅವರು May 7, 1861 ಬ್ರಿಟಿಷ್ ಭಾರತದ ಬಂಗಾಳಿ ಪ್ರೆಸಿಡೆನ್ಸಿ ಕೋಲ್ಕತ್ತಾದ ದೇವೇಂದ್ರನಾಥ ಟ್ಯಾಗೂರ್ ಮತ್ತು ಶಾರದಾ ದೇವಿ ದಂಪತಿಗಳಿಗೆ ಜನಿಸಿದರು. ಟ್ಯಾಗೂರ್ ಅವರ ತಾಯಿ ಶಾರದಾ ದೇವಿರವರು ಬಾಲ್ಯದಲ್ಲಿ ನಿಧನರಾದರು ಮತ್ತು ಅವರ ತಂದೆ ದೇವೇಂದ್ರನಾಥ್ ಟ್ಯಾಗೂರ್ ಅವರು ಸಾಕಷ್ಟು ಪ್ರಯಾಣಿಸುತ್ತಿದ್ದರು. ಆದ್ದರಿಂದ ಟ್ಯಾಗೂರ್ ಅವರನ್ನ ಅವರ ಸೇವಕರು ಬೆಳೆಸಿದರು. ರವೀಂದ್ರನಾಥ್ ಟ್ಯಾಗೂರ್ ಅವರು ಹಿರಿಯ ಸಹೋದರ ದ್ವಿಜೇಂದ್ರನಾಥ್, ತತ್ವಜ್ಞಾನಿ ಮತ್ತು ಕವಿ ಟ್ಯಾಗೂರ್ ಅವರ ಇನ್ನೊಬ್ಬ ಸಹೋದರ ಸತೀಂದ್ರನಾಥ್ ಅವರು ಭಾರತೀಯ ನಾಗರಿಕ ಸೇವೆಯಲ್ಲಿ ನೇಮಕಗೊಂಡ ಮೊದಲ ಭಾರತೀಯರಾಗಿದ್ದರು. ಅವರ ಸಹೋದರ ಜ್ಯೋತಿರೀಂದ್ರನಾಥ್ ಸಂಗೀತಗಾರ, ಸಂಯೋಜಕ ಮತ್ತು ನಾಟಕಗಾರ ಮತ್ತು ಸಹೋದರಿ ಸ್ವರ್ಣಕುಮಾರಿ ಕಾದಂಬರಿಕಾರಿಯಾಗಿದ್ದಾರೆ. ತನ್ನ ಜನ್ಮದ ನಂತರ 11ನೇ ವಯಸ್ಸಿನಲ್ಲಿ ಟ್ಯಾಗೂರ್ ಅವರು ತನ್ನ ತಂದೆಯೊಂದಿಗೆ ಭಾರತ ಪ್ರವಾಸ ಮಾಡಿದರು. ರವೀಂದ್ರನಾಥ್ ಟ್ಯಾಗೂರ್ ಅವರು ತಮ್ಮ ತಂದೆಯ ಶಾಂತಿನಿಕೇತನ ಎಸ್ಟೇಟ್ಗೆ ಭೇಟಿ ನೀಡಿ ಅಮೃತಸರದಲ್ಲಿ ಡಾಲೋಸಿಯಾ ಹಿಮಾಲಯನ್ ಗಿರಿಧಾಮವನ್ನು ತಲುಪುವ ಮೊದಲು 1 ತಿಂಗಳು ಅಲ್ಲಿ ತಂಗತೊಡಗಿದರು. ಅಲ್ಲಿ ಟ್ಯಾಗೂರ್ ಅವರು ಜೀವನ ಚರಿತ್ರೆಗಳನ್ನು ಓದಿದರು. ಇತಿಹಾಸ, ಖಗೋಳ ವಿಜ್ಞಾನ, ಆಧುನಿಕ ವಿಜ್ಞಾನ, ಸಂಸ್ಕೃತವನ್ನು ಅಧ್ಯಯನ ಮಾಡಿದರು ಮತ್ತು ಕಾಳಿದಾಸದ ರಾಷ್ಟ್ರೀಯ ಕಾವ್ಯಗಳನ್ನು ಪರಿಶೀಲಿಸಿದರು. ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಹಾಡಿದ ಗುರ್ಬಾನಿ ಮತ್ತು ನಾನಕ್ ಬಾನಿಯೊಂದಿಗೆ ಟ್ಯಾಗೂರ್ ಹೆಚ್ಚು ಪ್ರಭಾವಿತರಾಗಿದ್ದರು. 1882ರಲ್ಲಿ ಟ್ಯಾಗೂರ್ ಬಂಗಾಳಿ ಬಿಕರಿನಿ ಚಿತ್ರದಲ್ಲಿ ಸಣ್ಣ ಕಥೆಯೊಂದಿಗೆ ಚೊಚ್ಚಲ ಪ್ರವೇಶವನ್ನು ಮಾಡಿದರು. 1878ರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಇಂಗ್ಲೆಂಡ್ನ ಸಾರ್ವಜನಿಕ ಶಾಲೆಗೆ ಸೇರಿಕೊಂಡರು, ಏಕೆಂದರೆ ಅವರ ತಂದೆ ನ್ಯಾಯವಾದಿಯಾಗಬೇಕೆಂದು ಬಯಸತೊಡಗಿದರು. ಟ್ಯಾಗೂರ್ ಲಂಡನ್ನ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಕಾನೂನು ಓದಿದರು. ಆದರೆ ತದನಂತರ ಸ್ವತಂತ್ರವಾಗಿ ಅಧ್ಯಯನ ಮಾಡಲು ಹೊರಟ ತೊಡಗಿದರು. ಅವರು ಶೇಕ್ಸ್ಪಿಯರ್ನಂತಹ ಕೊರಿಯೋಲಾನಸ್ನ ಆಂಟಿನಿ, ಕ್ಲಿಯೋಪಾತ್ರನ್ ಮತ್ತು ಥಾಮಸ್ ಬ್ರೌನ್ನಂತಹ ರಿಲಿಜನ್ ಮೆಡಿಸನ್ ನಾಟಕಗಳನ್ನು ಓದಿದರು. 1880ರಲ್ಲಿ ಟ್ಯಾಗೂರ್ ಅವರು ಯಾವುದೇ ಪದವಿ ಇಲ್ಲದೆ ಬಂಗಾಳಕ್ಕೆ ಮರಳಿದರು. ಅವರ ಕವನಗಳನ್ನು, ಕಥೆಗಳನ್ನು ಮತ್ತು ಕಾದಂಬರಿಗಳನ್ನು ಪ್ರಕಟಿಸಲು ಪ್ರಾರಂಭಿಸಿದರು. ರಾಷ್ಟ್ರಮಟ್ಟದಲ್ಲಿ ಯಾವುದೇ ಮನ್ನಣೆಯನ್ನು ಪಡೆದಿದ್ದರೂ ಬಂಗಾಳದಲ್ಲಿ ಟ್ಯಾಗೂರ್ ಪ್ರಸಿದ್ಧರಾದರು. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಡನ್ನ ಬರೆದವರು ರವೀಂದ್ರನಾಥ್ ಟ್ಯಾಗೂರ್ ಎಂಬುದನ್ನು ಎಲ್ಲರಿಗೂ ಗೊತ್ತು. ಇವರು ಸಾಹಿತಿಗಳಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ಸ್ವಾತಂತ್ರ್ಯ ಸಿಗುವ ಬಹಳ ವರ್ಷಗಳ ಮುಂಚೆ ಅವರು ಸ್ವಾತಂತ್ರ್ಯದ ಪರಿಕಲ್ಪನೆಗಳಿರುವ ಹಾಡನ್ನ ರಚಿಸಿದರು. ಇದು ಅವರ ಮುಂದಾಲೋಚನೆಗೆ ಒಂದು ನಿದರ್ಶನ. ಅಂದಹಾಗೆ ರವೀಂದ್ರನಾಥ್ ಟ್ಯಾಗೂರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಭಾರತೋ ಭಾಗ್ಯೋ ವಿಧಾತ ಹಾಡುವ ಜನಗಣ ಎಂದು ಮರುನಾಮಕರಣಗೊಂಡು ಭಾರತದ ಸ್ವತಂತ್ರೋತ್ತರ ರಾಷ್ಟ್ರಗೀತೆಯಾಗಿ ಆಯ್ಕೆಯಾಯಿತು. ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ರಾಷ್ಟ್ರೀಯತಾವಾದಿಯಾದರೂ ಬ್ರಿಟಿಷರನ್ನು ದ್ವೇಷಿಸುವ ಅತಿರೇಕ ಹಂತದ ಮನಸ್ಥಿತಿಯನ್ನು ವಿರೋಧಿಸುತ್ತಿದ್ದರು. ಹಾಗಂತ ಬ್ರಿಟಿಷರ ಅನ್ಯಾಯವನ್ನು ಅವರು ಸಹಿಸುತ್ತಿರಲಿಲ್ಲ. ಅವರಿಗೆ ವೈಜ್ಞಾನಿಕ ದೃಷ್ಟಿಕೋನ ಇತ್ತು. ಸ್ವಾತಂತ್ರ್ಯ ಎಂದರೆ ಹೇಗಿರಬೇಕು ಎಂಬ ಕಲ್ಪನೆ ವಿಭಿನ್ನವಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಕೆಲ ವಿಚಾರಗಳನ್ನು ವಿರೋಧಿಸುವ ಮಟ್ಟಿಗೆ ಅವರಲ್ಲಿ ಸ್ವಂತಿಕೆ ಇತ್ತು ಮತ್ತು ಅನಿಸಿಕೆಯನ್ನು ಅವರು ಮುಲಾಜಿಲ್ಲದೆ ತೋರ್ಪಡಿಸುವ ಧೈರ್ಯವು ಹೊಂದಿದ್ದರು. ಈಗ ಭಾರತಕ್ಕೆ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನ ಸ್ಮರಿಸುವುದು ಹೆಮ್ಮೆಯ ವಿಚಾರವಾಗಿದೆ. ರವೀಂದ್ರನಾಥ್ ಟ್ಯಾಗೂರ್ ಅವರು ಅಪ್ರತಿಮ ಸಾಹಿತಿಯಾಗಿದ್ದರು. ಕವಿತೆ, ನಾಟಕ, ಕತೆ ಹೀಗೆ ಹಲವು ಸಾಹಿತ್ಯ ಆಯಾಮ ಕೃತಿಗಳಲ್ಲಿ ಕೃತಿಯನ್ನು ರಚಿಸಿದ್ದಾರೆ. 2000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದಾರೆ. ಇವರು ಬರೆದ ಗೀತಾಂಜಲಿ ಮತ್ತು ಜೀವನ್ ಸ್ಮೃತಿ ಕೃತಿಗಳು ಈಗಲೂ ಜನಪ್ರಿಯವಾಗಿವೆ. ಬಂಗಾಳಿ ಸಾಹಿತ್ಯಕ್ಕೆ ಹಾಡು ನುಡಿ ಸ್ಪರ್ಶ ಕೊಟ್ಟ ಶ್ರೇಯಸ್ಸು ಅವರದು. ಅಲ್ಲಿಯವರೆಗೂ ಬಂಗಾಳಿ ಸಾಹಿತ್ಯದ ರಚನೆಯಲ್ಲಿ ಸಂಸ್ಕೃತದ ಪ್ರಭಾವ ಇತ್ತು. ಟ್ಯಾಗೂರ್ ಹೊಸ ಮಾದರಿಯ ಕವಿತೆ ರಚನೆಯಿಂದ ಜನರ ಮನಸ್ಸನಾಗಿದ್ದರು. ಕೇಳುಗಡೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ.
ಇನ್ನು

ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ದೇಹದ ಕತ್ತಿ ಇರಿದು ಕುಳರ ಕಸರ

ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 7ನೇ ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಮೋರಿಗೋಡೆಗೆ ಕನ್ನಡಿ, ಖಾಸಗಿ ಬೀಜ ಕಂಪನಿಗಳಿಗೆ ರೈತರ ಶೆಡ್. ಅಹಮದಾಬಾದ್ನಲ್ಲಿ ಐಪಿಎಲ್ ಫೈನಲ್, ವಿದ್ಯಾರ್ಥಿ ನಿಲಯ ಪ್ರವೇಶಾತಿಗೆ ಅರ್ಜಿ ಆಹ್ವಾನ. ಹಾವೇರಿಯಲ್ಲಿ ಕಾಗೆ ಮೀನು ಪತ್ತೆ, ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಉತ್ಸವ. ಪೂರ್ವ ಮುಂಗಾರು ಬಿತ್ತನೆ ಬೀಜ ಆರಂಭ. ಹಕ್ಕಿ ಜ್ವರ ಮೃಗಾಲಯದಲ್ಲಿ ಕಟ್ಟೆಚ್ಚರ. ಅಂಬಾರಿ ಆನೆ ಅರ್ಜುನನ ಸ್ಮಾರಕ ಲೋಕಾರ್ಪಣೆ. ಆರ್ಟ್ ಆಫ್ ಲಿವಿಂಗ್ಗೆ 10ರಂದು ಮೋದಿ. ಆಯುಷ್ ತಿವಾರಿ, ಜೈನ್, ಸಂಕ್ದೀಪ್ಗೆ ಎಸ್ಎಜಿ ಪ್ರಶಸ್ತಿ. ಕೇರಳದಾದ್ಯಂತ ಹೋಟೆಲ್ಗಳು ಬಂದ್. ಬೆಂಗಳೂರಿನಿಂದ ಫೈನಲ್ ಸ್ಥಳಾಂತರ. ಆರ್ಸಿಬಿಗೆ ಪಂತ್ ಬಳಗ ಸವಾಲು. ಮೊದಲ ಸುತ್ತಿನಲ್ಲಿ ಆಕಾಂಕ್ಷೆಗೆ ಆಘಾತ. ವಿಶ್ವ ಟಿಟಿ ಭಾರತದ ಸವಾಲು ಅಂತ್ಯ. ಈಶಾನ್ ಕ್ಲಾಸೆಟ್ ಆಟ ಸನ್ ಊಟ. ಆರ್ಚರಿ ವಿಶ್ವಕಪ್ ಕಾಂಪೌಂಡ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬಾರಿಕಾಯಿ. ಪಾಕ್ ಜೊತೆ ದ್ವಿಪಕ್ಷೀಯ ಸರಣಿಗೆ ನಿಷೇಧ ಮುಂದುವರಿಕೆ ಸುತ್ತೋಲೆ. ಗುಕೇಶ್ಗೆ ಮಣಿದ ಸಿಂಧು ರಾವ್ರವರು. ಪ್ರಮುಖಾಂಶಗಳ ವಿವರಣೆ. ಮೋರಿಗೋಡೆಗೆ ಕನ್ನಡಿ, ಮೈಸೂರು ಸ್ವಚ್ಛತೆ ಕಾಪಾಡುವಂತೆ ಬುದ್ದಿಮಾತು. ಸೂಚನಾ ಫಲಕ ದಂಡಗಳಿಗೆ ಬಗ್ಗದ ಸಾರ್ವಜನಿಕರಿಗೆ ಪ್ರಾಯೋಗಿಕ ಪಾಠ ಹೇಳಲು ಮೈಸೂರು ಮಹಾನಗರ ಪಾಲಿಕೆಯು ಹೊಸ ದಾರಿ ಕಂಡುಕೊಂಡಿದೆ. ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಮೋರಿಗೋಡೆಗೆ ಮೂತ್ರ ವಿಸರ್ಜನೆ ಮಾಡುವುದನ್ನು ತಪ್ಪಿಸಲು 85 ಮೀಟರ್ ಉದ್ದಕ್ಕೆ ಸೀಲ್ ಮಿರರ್ಗಳನ್ನು ಅಳವಡಿಸಲಾಗಿದೆ. ಇವು ಹೊಡೆಯುವುದಿಲ್ಲ. ಖಾಸಗಿ ಬೀಜ ಕಂಪನಿಗಳಿಗೆ ರೈತರ ಶೆಡ್. ಬೆಂಗಳೂರು ಬಹುರಾಷ್ಟ್ರೀಯ ಕಂಪನಿಗಳ ಬಿತ್ತನೆ ಬೀಜಗಳಿಗೆ ಶೆಡ್ ಹೊಡೆದಿರುವ ರೈತರು ತಲೆಮಾರುಗಳಿಂದ ಸಂರಕ್ಷಿಸಿಕೊಂಡು ಬಂದಿದ್ದ ಸಾಂಪ್ರದಾಯಿಕ ತಳಿಗಳ ಬೀಜಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಅಹಮದಾಬಾದ್ನಲ್ಲಿ ಐಪಿಎಲ್ ಫೈನಲ್. ಬೆಂಗಳೂರು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯವನ್ನು ಬೆಂಗಳೂರಿನಿಂದ ಅಹಮದಾಬಾದ್ಗೆ ಸ್ಥಳಾಂತರಿಸಲಾಗಿದೆ. ಈ ಸಲದ ಟೂರ್ನಿಯ ಆರಂಭಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಪ್ಲೇಆಫ್ ಪಂದ್ಯ ಮತ್ತು ಫೈನಲ್ ಆಯೋಜನೆಯಾಗಲಿವೆ ಎಂದು ಹೇಳಲಾಗಿತ್ತು. ಆದರೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬುಧವಾರ ಪ್ಲೇಆಫ್ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೇ 26ರಂದು ಧರ್ಮಶಾಲದಲ್ಲಿ ಮೊದಲ ಕ್ವಾಲಿಫೈಯರ್, ಎಲಿಮಿನೇಟರ್ ಮತ್ತು ಎರಡನೇ ಕ್ವಾಲಿಫೈಯರ್ ಪಂದ್ಯಗಳು ನವ ಚಂಡೀಗಢದಲ್ಲಿ ಆಯೋಜನೆಗೊಳ್ಳಲಿದೆ. ಮೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ನಡೆಯಲಿದೆ. ಫೈನಲ್ ಪಂದ್ಯದ ಆತಿಥೇಯವನ್ನು ಬೆಂಗಳೂರಿಗೆ ನೀಡಲು ಈ ಮೊದಲು ಯೋಜಿಸಲಾಗಿತ್ತು. ಅದೇ ಕಾರಣಾಂತರಗಳಿಂದ ಸ್ಥಳಾಂತರಿಸಲಾಗಿದೆ ಎಂದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತಿಳಿಸತೊಡಗಿದೆ. ಫೈನಲ್ ಯೋಜನೆ ಕೈತಪ್ಪಿರುವ ಕುರಿತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯು ಬೇಸರ ವ್ಯಕ್ತಪಡಿಸಿದೆ. ಶಿಕ್ಷಣ ಪ್ರಶಸ್ತಿಗೆ ಅರ್ಜಿ ಆಹ್ವಾನ.

ಮೈಸೂರು ರೋಟರಿ ಮೈಸೂರು ಸಂಸ್ಥೆಯು ರೋಟರಿ ಗಾಯತ್ರಿ ಶಿಕ್ಷಣ ಪ್ರಶಸ್ತಿಗಾಗಿ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿ ನಿಲಯ ಪ್ರವೇಶತೆಗೆ ಅರ್ಜಿ ಆಹ್ವಾನ. ಮೈಸೂರು ಇಲ್ಲಿನ ರಾಮಾನುಜ ರಸ್ತೆಯ ವೀರಶೈವ ಅನಾಥಾಲಯ ಟ್ರಸ್ಟ್ ನಡೆಸುವ ವಿದ್ಯಾರ್ಥಿ ನಿಲಯದ ಪ್ರವೇಶತೆಗಾಗಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುವ ಶೇಕಡ 50ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಆರ್ಥಿಕವಾಗಿ ಹಿಂದುಳಿದ ಗ್ರಾಮಾಂತರ ವೀರಶೈವ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕಾವೇರಿಯಲ್ಲಿ ಕಾಗೆ ಮೀನು ಪತ್ತೆ. ಮೈಸೂರು ಕಾವೇರಿ ನದಿ ಕಣಿವೆಯಲ್ಲಿ ಕಾಗೆ ಮೀನು ಅಂದರೆ ಲೋಬಿಯೋ ಕಾಗೆ ಎಂಬ ಹೊಸ ತಳಿಯನ್ನು ಕೇರಳದ ಕೊಚ್ಚಿಯ ವಿಜ್ಞಾನಿಗಳ ತಂಡವು ಪತ್ತೆ ಹಚ್ಚಿದೆ. ಮಂಡ್ಯದ ಶಿವನ ಸಮುದ್ರದ ಗಗನಚುಕ್ಕಿ ಹಾಗೂ ಚಾಮರಾಜನಗರ ಜಿಲ್ಲೆಯ ಬರಚುಕ್ಕಿ ಜಲಪಾತಗಳ ಮೇಲ್ಕಣಿವೆಯಲ್ಲಿ ಕಡು ಕಪ್ಪು ಬಣ್ಣದಿಂದ ಹೊಳೆಯುವ ಈ ಮೀನು ವ್ಯಾಪಿಸಿದ್ದು ಗರಿಷ್ಠ 1 ಕೆಜಿ ತೂಗುತ್ತದೆ. ಸೈಫ್ರಿನಾಡ್ ಸಿಹಿ ನೀರಿನ ಮೀನು ಕುಟುಂಬಕ್ಕೆ ಸೇರಿದೆ. ಚೌಡೇಶ್ವರಿ ಅಮ್ಮನ ವರ್ಧಂತಿ ಉತ್ಸವ. ಸರಕೂರು ಪಟ್ಟಣದ ತೊಗಟವೀರ ಕ್ಷತ್ರಿಯ ನೇಕಾರ ಸಮಾಜದ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಹಾಗೂ 86ನೇ ಜ್ಯೋತಿ ಪೂಜಾ ಮಹೋತ್ಸವ ಬುಧವಾರ ವಿಜೃಂಭಣೆಯಿಂದ ನಡೆಯಿತು. ಬೆಳಗಿನ ಜಾವ 4 ಗಂಟೆಗೆ ಭಕ್ತರು ಕಪಿಲಾ ನದಿಯಲ್ಲಿ ನಿಂತು ಅಲ್ಲಿಂದ ದೇವಸ್ಥಾನದ ತನಕ ಉರುಳು ಸೇವೆ ಮಾಡಿಕೊಂಡು ತಾಯಿಯ ದರ್ಶನ ಪಡೆದರು. ಪೂರ್ವ ಮುಂಗಾರು ಬಿತ್ತನೆ ಆರಂಭ. ಮೈಸೂರು ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬಿದ್ದ ಮಳೆ ರೈತರಲ್ಲಿ ನಿರೀಕ್ಷೆ ಹುಟ್ಟಿಸಿದ್ದು ಪೂರ್ವ ಮುಂಗಾರಿನ ಬಿತ್ತನೆ ಕಾರ್ಯ ಆರಂಭಗೊಂಡಿದೆ. ಮೇ ಮೊದಲ ವಾರದಲ್ಲಿ 24 ಮಿಲಿಮೀಟರ್ ವಾಡಿಕೆ ಮಳೆಗೆ ಪ್ರತಿಯಾಗಿ 27 ಮಿಲಿಮೀಟರ್ನಷ್ಟು ಸರಾಸರಿ ಮಳೆಯಾಗಿದೆ. ಮೈಸೂರು ನಂಜನಗೂಡು ಹೆಚ್ಡಿಕೋಟೆ ಸರಗೂರು ಸೇರಿದಂತೆ ಏಪ್ರಿಲ್ನಲ್ಲಿ ತೀವ್ರ ಮಳೆಯ ಕೊರತೆ ಎದುರಿಸಿದ ವಿವಿಧ ತಾಲೂಕುಗಳಲ್ಲಿ ಈ ತಿಂಗಳು ಆರಂಭದಲ್ಲಿ ವಾಡಿಕೆಯಷ್ಟು ವರ್ಷಧಾರಿಯಾಗಿದೆ. ಹಕ್ಕಿ ಜ್ವರ ಮೃಗಾಲಯದಲ್ಲಿ ಕಟ್ಟೆಚ್ಚರ. ಮೈಸೂರು ಅಲ್ಲಲ್ಲಿ ಹಕ್ಕಿ ಜ್ವರ ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೃಗಾಲಯ ಕಾರಂಜಿ ಪ್ರಕೃತಿ ಉದ್ಯಾನವನ ಮತ್ತು ಕೋರ್ಗಳ್ಳಿಯ ಚಾಮುಂಡಿ ವನ್ಯಪ್ರಾಣಿಗಳ ಸಂರಕ್ಷಣಾ ಕೇಂದ್ರದಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಹಕ್ಕಿ ಜ್ವರ ಸಾಂಕ್ರಾಮಿಕ ರೋಗದ ಹರಡುವಿಕೆಯನ್ನು ತಡೆಯಲು ಪ್ರವೇಶ ದ್ವಾರಗಳಲ್ಲಿ ಸೋಂಕು ನಿವಾರಕ ಔಷಧಿ ದ್ರವವನ್ನು ಸಿಂಪಡಿಸಲಾಗಿದೆ. ಅಂಬಾರಿ ಆನೆ ಅರ್ಜುನನ ಸ್ಮಾರಕ ಲೋಕಾರ್ಪಣೆ. ಹಾಸನ ನಾಡಹಬ್ಬ ಮೈಸೂರು ದಸರಾದಲ್ಲಿ 8 ಬಾರಿ ಚಿನ್ನದ ಅಂಬಾರಿ ಹೊತ್ತ ಕನ್ನಡಿಗರ ಅಚ್ಚುಮೆಚ್ಚಿನ ಆನೆ ಅರ್ಜುನನ ಭವ್ಯ ಸ್ಮಾರಕವನ್ನು ಯಸಲೂರು ಸಮೀಪದ ದಬ್ಬಳಿಕಟ್ಟೆ ಅರಣ್ಯದಲ್ಲಿ ಬುಧವಾರ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 2023 ದಬ್ಬಳಕಟ್ಟೆ ಮೀಸಲು ಅರಣ್ಯದಲ್ಲಿ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ನಡೆದ ಕಾದಾಟದಲ್ಲಿ ಅರ್ಜುನ ಮೃತಪಟ್ಟಿತು. ಡಿಸೆಂಬರ್ 5ರಂದು ಅದೇ ಸ್ಥಳದಲ್ಲಿ ಅರಣ್ಯ ಇಲಾಖೆಯಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. 2.5 ವರ್ಷಗಳ ನಂತರ ಅರ್ಜುನನ ಸಮಾಧಿಯ ಮೇಲೆ ನಿರ್ಮಿಸಲಾದ ಪ್ರತಿಕೃತಿ ಇದೀಗ ಲೋಕಾರ್ಪಣೆಯಾಗಿದೆ. ಆರ್ಟ್ ಆಫ್ ಲಿವಿಂಗ್ಗೆ 10ರಂದು ಮೋದಿ. ಬೆಂಗಳೂರು ಇದೇ ಭಾನುವಾರ ದಿ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ರವಿಶಂಕರ್ ಗುರುಜಿರವರ 70ನೇ ಜನ್ಮದಿನದ ಕಾರ್ಯಕ್ರಮವನ್ನು ನಡೆಸಲಿದ್ದು ಪ್ರಧಾನಿ ನರೇಂದ್ರ ಮೋದಿರವರು ಭಾಗಿಯಾಗಲಿದ್ದಾರೆ. ಆಯುಷ್ ತಿವಾರಿ ಜೈನ್ ಸಂಗ್ದೀಪ್ಗೆ SHG ಪ್ರಶಸ್ತಿ. ಚೆನ್ನೈ ಇಲ್ಲಿನ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ಹಾಗೂ ಮೀಡಿಯಾ ಡೆವಲಪ್ಮೆಂಟ್ ಫೌಂಡೇಶನ್ ನೀಡುವ 2025ನೇ ಸಾಲಿನ ACG ಪತ್ರಿಕೋದ್ಯಮ ಪ್ರಶಸ್ತಿಗೆ ಪತ್ರಕರ್ತರಾದ ಆಯುಷ್ ತಿವಾರಿ, ಜೀನ್ ಅಲ್ಕಾಜಿ ಮತ್ತು ಪತ್ರಿಕಾ ಛಾಯಾಗ್ರಾಹಕ ಸಂಗ್ದೀಪ್ ಬ್ಯಾನರ್ಜಿರವರು ಆಯ್ಕೆಯಾಗಿದ್ದಾರೆ. ಕೇರಳದಾದ್ಯಂತ ಹೋಟೆಲ್ಗಳು ಬಂದ್. ಕೊಚ್ಚಿ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಬಳಕೆ ಏರಿಕೆ ವಿರೋಧಿಸಿ ಕೇರಳ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಬುಧವಾರ ರಾಜ್ಯಾದ್ಯಂತ ಹೋಟೆಲ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಿಸಲಾಯಿತು. ರಾಜ್ಯದ ಅನೇಕ ಪ್ರದೇಶಗಳಲ್ಲಿ ದೊಡ್ಡ ಹೋಟೆಲ್ಗಳು, ಸಣ್ಣ ಚಹಾ ಅಂಗಡಿಗಳು ಮತ್ತು ತಮ್ಮ ವ್ಯಾಪಾರವನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ನೀಡಿದವು. ಬೆಂಗಳೂರಿನಿಂದ ಫೈನಲ್ ಸ್ಥಳಾಂತರ. ಬೆಂಗಳೂರು ಈ ಸಲದ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಫೈನಲ್ ಪಂದ್ಯದ ಆಯೋಜನೆಯ ಅವಕಾಶವು ಬೆಂಗಳೂರಿನಿಂದ ಕೈತಪ್ಪಿದೆ. ಅಹಮದಾಬಾದಿನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಈ ಸಲವು ಫೈನಲ್ ನಡೆಯಲಿದೆ. ಈ ಸಲದ ಟೂರ್ನಿಯ ಆರಂಭಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಪ್ಲೇ ಆಫ್ ಪಂದ್ಯ ಮತ್ತು ಫೈನಲ್ ಪಂದ್ಯ ಆಯೋಜನೆಯಾಗಲಿವೆ ಎಂದು ಹೇಳಲಾಗಿತ್ತು. ಆದರೆ ಬುಧವಾರ ಪ್ಲೇ ಆಫ್ ಮತ್ತು ಫೈನಲ್ ಪಂದ್ಯಗಳ ವೇಳಾಪಟ್ಟಿಯಲ್ಲಿ BCCI ಪ್ರಕಟಿಸಿದೆ.
ಆರ್ಸಿಬಿಗೆ ಪಂತ್ ಬಳಗದ ಸವಾಲು. ಲಖನೌ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಬ್ಯಾಟಿಂಗ್ ಲಯಕ್ಕೆ ಮರಳುವ ಗುರಿಯೊಂದಿಗೆ ಗುರುವಾರ ಕಣಕ್ಕಿಳಿಯಲಿದೆ. ಒಟ್ಟು 12 ಅಂಕ ಗಳಿಸುವ ರಜತ್ ಪಾಟೀದಾರ್ ಬಳಗವು ಏಕಾನ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡ

0: ಎದುರಿಸಲಿದೆ. ರಿಷಭ್ ಪಂತ್ ನಾಯಕತ್ವದ ಲಖನೌ ತಂಡವು ಪ್ಲೇಆಫ್ ಆದಿಯಿಂದ ಹೊರಬಿದ್ದಿದೆ. 4 ಅಂಕಗಳೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. ಆರ್ಸಿಬಿಯು ಸೇರಿದಂತೆ ಒಟ್ಟು 3 ತಂಡಗಳು 12 ಅಂಕ ಗಳಿಸಿವೆ. ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ಕ್ರಮವಾಗಿ ಮೊದಲೆರಡು ಸ್ಥಾನದಲ್ಲಿದೆ. ಆದ್ದರಿಂದ ಟೂರ್ನಿಯವು ಈಗ ಕುತೂಹಲದ ಘಟ್ಟದಲ್ಲಿದೆ. ಮೊದಲ ಸುತ್ತಿನಲ್ಲಿ ಆಕಾಂಕ್ಷಾಗೆ ಆಘಾತ. ತುಮಕೂರು ಭಾರತದ ಉದ್ಯೋನ್ಮುಖ ತಾರಿ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ ಮತ್ತು ರವರು ತುಮಕೂರು ಓಪನ್ ITF W 35ನೇ ವಿಶ್ವ ಮಹಿಳಾ ಟೆನ್ನಿಸ್ ಟೂರ್ನಿಯ ಮೊದಲ ಸುತ್ತಿನಲ್ಲಿ ಸೋತು ಹೊರಬಿದ್ದಿದೆ. ಇಲ್ಲಿನ ವಿಶ್ವವಿದ್ಯಾಲಯದ ಆವರಣದ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟೂರ್ನಿಯಾದ ಎರಡನೇ ದಿನವಾದ ಬುಧವಾರ ಸಿಂಗಲ್ಸ್ನ 32ನೇ ಸುತ್ತಿನ ಪಂದ್ಯದಲ್ಲಿ ರಷ್ಯಾದ ಆಕಾಂಕ್ಷಾ ರವರಿಗೆ ಆಘಾತ ನೀಡಿದರು. ಶ್ರೇಯಾಂಕ ರಹಿತ ಅರಿನಾ ರವರಿಗೆ 23 ವರ್ಷ ವಯಸ್ಸಿನ ಆಕಾಂಕ್ಷಾ ಯಾವುದೇ ಹಂತದಲ್ಲಿ ಸಾಟಿಯಾಗಲಿಲ್ಲ. ವಿಶ್ವ ಟಿಟಿ ಭಾರತದ ಸವಾಲು ಅಂತ್ಯ. ಲಂಡನ್ ಭಾರತದ ಮಹಿಳಾ ತಂಡವು ವಿಶ್ವ ಟೇಬಲ್ ಟೆನಿಸ್ ತಂಡ ಚಾಂಪಿಯನ್ಶಿಪ್ನ 32ನೇ ಘಟ್ಟದ ಪಂದ್ಯದಲ್ಲಿ 1-3 ಅಮೆರಿಕದ ತಂಡಕ್ಕೆ ಸೋತು ಟೂರ್ನಿಯದಿಂದ ಹೊರಬಿದ್ದಿತು. ಇದಕ್ಕೂ ಮೊದಲು ಭಾರತ ಪುರುಷರ ತಂಡವು 0-3 ಆಸ್ಟ್ರೇಲಿಯಾ ವಿರುದ್ಧ ಸೋಲು ಅನುಭವಿಸಿತು. ಇದರೊಂದಿಗೆ ಟೂರ್ನಿಯದಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ಇಶಾನ್ ಕ್ಲಾಸನ್ ಆಟ ಸನ್ ಓಟ. ಹೈದರಾಬಾದ್ ಇಶಾನ್ ಕಿಶನ್ ಮತ್ತು ಹೆನ್ರಿಚ್ ಕ್ಲಾಸನ್ ರವರ ಮಿಂಚಿನ ಅರ್ಧಶತಕಗಳ ಮುಂದೆ ಕೂಪರ್ ಕೊನೂಲಿರವರ ಅಜಯ ಶತಕದ ಆಟಕ್ಕೆ ಫಲ ಸಿಗಲಿಲ್ಲ. ಸನ್ರೈಸರ್ಸ್ ಹೈದರಾಬಾದ್ ತಂಡವು ಬುಧವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು 33 ರನ್ಗಳಿಂದ ಸುಲಭವಾಗಿ ಮಣಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿತು. ಹಾಲಿ ಆವೃತ್ತಿಯಲ್ಲಿ ತಮ್ಮ ಮೊದಲ 7 ಪಂದ್ಯಗಳಲ್ಲಿ ಅಜಯ ಸಾಧನೆ ಮೆರೆದಿದ್ದ ಶ್ರೇಯಸ್ ಅಯ್ಯರ್ ಪಡೆಯು ಹ್ಯಾಟ್ರಿಕ್ ಸೋಲಿನೊಂದಿಗೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಸರಿಯಿತು. ಸನ್ರೈಸರ್ಸ್ ತಂಡವು ಈ ಗೆಲುವಿನೊಂದಿಗೆ April 11 ಪಂಜಾಬ್ ವಿರುದ್ಧ ಸೋತಿದ್ದ ಸೋಲಿಗೆ ಮುಯಿ ತೀರಿಸಿಕೊಂಡು ಗೆಲುವಿನ ಅಡಿಗೆ ಮರಳಿತು. ಅರ್ಚರಿ ವಿಶ್ವಕಪ್ ಕಾಂಪೌಂಡ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬರಿಗೈ. ಶ್ಲಾಘೈ. ಪದಕದ ಭರವಸೆಯಾಗಿದ್ದ ಭಾರತದ ಪುರುಷರ ಮತ್ತು ಮಹಿಳಾ ತಂಡಗಳು ಅರ್ಚರಿ ವಿಶ್ವಕಪ್ ಸ್ಟೇಜ್ 2 ಟೂರ್ನಿಯಾದ ಕಾಂಪೌಂಡ್ ವಿಭಾಗದಲ್ಲಿ ಬುಧವಾರ ನಿರಾಶೆ ಅನುಭವಿಸಬೇಕಾಯಿತು. ಕಾಮನ್ವೆಲ್ತ್ ಟಿಟಿ ನವದೆಹಲಿ ಆತಿಥ್ಯ. ನವದೆಹಲಿ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗೆ ನವದೆಹಲಿ ಆತಿಥ್ಯ ವಹಿಸಲಿದೆ. July 27 August 2 ತ್ಯಾಗರಾಜ ಕ್ರೀಡಾಂಗಣದಲ್ಲಿ ನಡೆಯುವ ಈ ಚಾಂಪಿಯನ್ಶಿಪ್ನಲ್ಲಿ 35 ದೇಶಗಳ ತಂಡಗಳು ಭಾಗವಹಿಸಲಿವೆ. ಪಾಕ್ ಜೊತೆ ದ್ವಿಪಕ್ಷೀಯ ಸರಣಿಗೆ ನಿಷೇಧ ಮುಂದುವರಿಕೆ ಸುತ್ತೋಲೆ. ನವದೆಹಲಿ ಪಾಕಿಸ್ತಾನ ಜೊತೆಗೆ ದ್ವಿಪಕ್ಷೀಯ ಸರಣಿಗಳಲ್ಲಿ ಆಡುವುದಕ್ಕೆ ಹೋದ ವರ್ಷ ಹೇರಲಾಗಿದ್ದ ನಿಷೇಧ ಮುಂದುವರಿಯಲಿದೆ. ಆದರೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಆ ದೇಶದ ಅಥ್ಲೀಟ್ಗಳು ಇಲ್ಲಿ ಬಂದು ಪಾಲ್ಗೊಳ್ಳುವುದಕ್ಕೆ ತಡೆಯಿರುವುದಿಲ್ಲ ಎಂದು ಕ್ರೀಡಾ ಸಚಿವಾಲಯವು ಬುಧವಾರ ಹೇಳಿದೆ. ಗೋಕಿಶ್ ರಮಣಿತ ಸಿಂಧು ರಾವ್ ವಾರ್ಸ. ಹಾಲಿ ವಿಶ್ವ ಚಾಂಪಿಯನ್ ಡಿ ಗೋಕಿಶ್ ಅವರು ಸೂಪರ್ ರ್ಯಾಪಿಡ್ ಮತ್ತು ಬಿಟ್ಸ್ ಟೂರ್ನಿಯ 5ನೇ ಸುತ್ತಿನಲ್ಲಿ ಬುಧವಾರ ಉಜ್ಬೆಕಿಸ್ತಾನದ ಜಾವೋಕಿರ್ ಸಿಂಧೂರಾವ್ ರವರನ್ನು 52 ನಡೆಗಳಲ್ಲಿ ಸೋಲಿಸಿದರು. ಸಿಂಧೂರಾವ್ ರವರು ಮುಂಬರುವ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಗೋಕಿಶ್ ರವರಿಗೆ ಚಾಲೆಂಜರ್ ಆಗಿದ್ದರು. ಹೀಗಾಗಿ ಈ ವಿಜಯ ಗೋಕಿಶ್ ರವರಿಗೆ ವಿಶ್ವಾಸದ ದೃಷ್ಟಿಯಿಂದ ಮಹತ್ವದ್ದು. ಇವತ್ತಿನ ಶುಭಾಷಿತ ವ್ಯಕ್ತಿತ್ವ ಸಾಧನೆ ಹೊಸ ಯುಗದ ಬೀಜ ಮಂತ್ರ ರಂಶ್ರೀ ಮುಂಗಳಿರವರು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮನೆ ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸಮುದ್ರ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಮಾರಿ ಸ್ವಾತಿ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಮಾರಿ ಸ್ವಾತಿ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಇಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನಾಚರಣೆ. ಭಾರತದ ಹೆಮ್ಮೆಯ ಪುತ್ರ, ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ರವೀಂದ್ರನಾಥ್ ಟ್ಯಾಗೋರ್ ಅವರು ಕವಿ, ಸಂಗೀತಗಾರ, ಪಾಲಿಮತ್, ಆಯುರ್ವೇದ ಸಂಶೋಧಕ ಮತ್ತು ಕಲಾವಿದರಾಗಿದ್ದರು. ಅವರು 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಸಂಗೀತ, ಬಂಗಾಳಿ ಸಾಹಿತ್ಯ ಮತ್ತು ಭಾರತೀಯ ಕಲೆಗಳನ್ನು ಮರುಸೃಷ್ಟಿಸಿದವರು. 1913ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಯುರೋಪಿಯನ್ ಅಲ್ಲದವರು. ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಬಾರ್ಡ್ ಆಫ್ ಬಂಗಾಳಿ ಎಂದು ಕರೆಯಲಾಗುತ್ತದೆ. ಇಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನಾಚರಣೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಮೇ 7, 1861ರಂದು ಬ್ರಿಟಿಷ್ ಭಾರತದ ಬಂಗಾಳಿ ಪ್ರೆಸಿಡೆನ್ಸಿ ಕೋಲ್ಕತ್ತಾದ ದೇವೇಂದ್ರನಾಥ ಟ್ಯಾಗೋರ್ ಮತ್ತು ಶಾರದಾದೇವಿ ದಂಪತಿಗಳಿಗೆ ಜನಿಸಿದರು. ಟ್ಯಾಗೋರ್ ಅವರ ತಾಯಿ ಶಾರದಾದೇವಿ ರವರು ಬಾಲ್ಯದಲ್ಲಿ ನಿಧನರಾದರು ಮತ್ತು ಅವರ ತಂದೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಸಾಕಷ್ಟು ಪ್ರಯಾಣಿಸುತ್ತಿದ್ದರು. ಆದ್ದರಿಂದ ಟ್ಯಾಗೋರ್ ಅವರನ್ನ ಅವರ ಸೇವಕರು ಬೆಳೆಸಿದರು. ರವೀಂದ್ರನಾಥ್ ಟ್ಯಾಗೋರ್ ಅವರು ಹಿರಿಯ ಸಹೋದರ ದ್ವಿಜೇಂದ್ರನಾಥ್, ತತ್ವಜ್ಞಾನಿ ಮತ್ತು ಕವಿ ಟ್ಯಾಗೋರ್ ಅವರ ಇನ್ನೊಬ್ಬ ಸಹೋದರ ಸತೀಂದ್ರನಾಥ್ ಅವರು ಭಾರತೀಯ ನಾಗರಿಕ ಸೇವೆಯಲ್ಲಿ ನೇಮಕಗೊಂಡ ಮೊದಲ ಭಾರತೀಯರಾಗಿದ್ದರು. ಅವರ ಸಹೋದರ ಜ್ಯೋತಿರೀಂದ್ರನಾಥ್ ಸಂಗೀತಗಾರ, ಸಂಯೋಜಕ ಮತ್ತು ನಾಟಕಗಾರ ಮತ್ತು ಸಹೋದರಿ ಸ್ವರ್ಣಕುಮಾರಿ ಕಾದಂಬರಿಕಾರಿಯಾಗಿದ್ದಾರೆ. ತನ್ನ ಜನ್ಮದ ನಂತರ 11ನೇ ವಯಸ್ಸಿನಲ್ಲಿ ಟ್ಯಾಗೋರ್ ಅವರು ತನ್ನ ತಂದೆಯೊಂದಿಗೆ ಭಾರತ ಪ್ರವಾಸ ಮಾಡಿದರು. ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ತಂದೆಯ ಶಾಂತಿನಿಕೇತನ ಎಸ್ಟೇಟ್ಗೆ ಭೇಟಿ ನೀಡಿ ಅಮೃತಸರದಲ್ಲಿ ಡಾಲೋಸಿಯ ಹಿಮಾಲಯನ್ ಗಿರಿಧಾಮವನ್ನು ತಲುಪುವ ಮೊದಲು 1 ತಿಂಗಳು ಅಲ್ಲಿ ತಂಗತೊಡಗಿದರು. ಅಲ್ಲಿ ಟ್ಯಾಗೋರ್ ಅವರು ಜೀವನ ಚರಿತ್ರೆಗಳನ್ನು ಓದಿದರು. ಇತಿಹಾಸ, ಖಗೋಳ ವಿಜ್ಞಾನ, ಆಧುನಿಕ ವಿಜ್ಞಾನ, ಸಂಸ್ಕೃತವನ್ನು ಅಧ್ಯಯನ ಮಾಡಿದರು ಮತ್ತು ಕಾಳಿದಾಸದ ರಾಷ್ಟ್ರೀಯ ಕಾವ್ಯಗಳನ್ನು ಪರಿಶೀಲಿಸಿದರು. ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಹಾಡಿದ ಗುರ್ಬಾನಿ ಮತ್ತು ನಾನಕ್ ಬಾನಿಯೊಂದಿಗೆ ಟ್ಯಾಗೋರ್ ಹೆಚ್ಚು ಪ್ರಭಾವಿತರಾಗಿದ್ದರು. 1882ರಲ್ಲಿ ಟ್ಯಾಗೋರ್ ಬಂಗಾಳಿ ಬಿಕರಿನಿ ಚಿತ್ರದಲ್ಲಿ ಸಣ್ಣ ಕಥೆಯೊಂದಿಗೆ ಚೊಚ್ಚಲ ಪ್ರವೇಶವನ್ನು ಮಾಡಿದರು. 1878ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಂಗ್ಲೆಂಡ್ನ ಸಾರ್ವಜನಿಕ ಶಾಲೆಗೆ ಸೇರಿಕೊಂಡರು. ಏಕೆಂದರೆ ಅವರ ತಂದೆ ನ್ಯಾಯವಾದಿಯಾಗಬೇಕೆಂದು ಬಯಸತೊಡಗಿದರು. ಟ್ಯಾಗೋರ್ ಲಂಡನ್ನ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಕಾನೂನು ಓದಿದರು. ಆದರೆ ತದನಂತರ ಸ್ವತಂತ್ರವಾಗಿ ಅಧ್ಯಯನ ಮಾಡಲು ಹೋರಾಟ ತೊಡಗಿದರು. ಅವರು ಶೇಕ್ಸ್ಪಿಯರ್ನಂತಹ ಕೊರಿಯೋಲಾನಸ್ನ ಆಂಟಿನಿ, ಕ್ಲಿಯೋಪಾತ್ರನ್ ಮತ್ತು ಥಾಮಸ್ ಬ್ರೌನ್ನಂತಹ ರಿಲಿಜಿಯನ್ ಮೆಡಿಸನ್ ನಾಟಕಗಳನ್ನು ಓದಿದರು. 1880ರಲ್ಲಿ ಟ್ಯಾಗೋರ್ ಅವರು ಯಾವುದೇ ಪದವಿ ಇಲ್ಲದೆ ಬಂಗಾಳಕ್ಕೆ ಮರಳಿದರು. ಅವರ ಕವನಗಳನ್ನು, ಕಥೆಗಳನ್ನು ಮತ್ತು ಕಾದಂಬರಿಗಳನ್ನು ಪ್ರಕಟಿಸಲು ಪ್ರಾರಂಭಿಸಿದರು. ರಾಷ್ಟ್ರಮಟ್ಟದಲ್ಲಿ ಯಾವುದೇ ಮನ್ನಣೆಯನ್ನು ಪಡೆದಿದ್ದರೂ ಬಂಗಾಳದಲ್ಲಿ ಟ್ಯಾಗೋರ್ ಪ್ರಸಿದ್ಧರಾದರು. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಡನ್ನ ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಎಂಬುದನ್ನು ಎಲ್ಲರಿಗೂ ಗೊತ್ತು. ಇವರು ಸಾಹಿತಿಗಳಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ಸ್ವಾತಂತ್ರ್ಯ ಸಿಗುವ ಬಹಳ ವರ್ಷಗಳ ಮುಂಚೆ ಅವರು ಸ್ವಾತಂತ್ರ್ಯದ ಪರಿಕಲ್ಪನೆಗಳಿರುವ ಹಾಡನ್ನ ರಚಿಸಿದರು. ಇದು ಅವರ ಮುಂದಾಲೋಚನೆಗೆ ಒಂದು ನಿದರ್ಶನ. ಅಂದಹಾಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಭಾರತೋ ಭಾಗ್ಯೋ ವಿಧಾತ ಹಾಡುವ ಜನಗಣ ಎಂದು ಮರುನಾಮಕರಣಗೊಂಡು ಭಾರತದ ಸ್ವತಂತ್ರೋತ್ತರ ರಾಷ್ಟ್ರಗೀತೆಯಾಗಿ ಆಯ್ಕೆಯಾಯಿತು. ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ರಾಷ್ಟ್ರೀಯತಾವಾದಿಯಾದರೂ ಬ್ರಿಟಿಷರನ್ನು ದ್ವೇಷಿಸುವ ಅತಿರೇಕ ಹಂತದ ಮನಸ್ಥಿತಿಯನ್ನು ವಿರೋಧ

ಎದುರಿಸುತ್ತಿದ್ದರು. ಹಾಗಂತ ಬ್ರಿಟಿಷರ ಅನ್ಯಾಯವನ್ನ ಅವರು ಸಹಿಸುತ್ತಿರಲಿಲ್ಲ. ಅವರಿಗೆ ವೈಜ್ಞಾನಿಕ ದೃಷ್ಟಿಕೋನ ಇತ್ತು. ಸ್ವಾತಂತ್ರ್ಯ ಎಂದರೆ ಹೇಗಿರಬೇಕು ಎಂಬ ಕಲ್ಪನೆ ವಿಭಿನ್ನವಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಕೆಲ ವಿಚಾರಗಳನ್ನು ವಿರೋಧಿಸುವ ಮಟ್ಟಿಗೆ ಅವರಲ್ಲಿ ಸ್ವಂತಿಕೆ ಇತ್ತು ಮತ್ತು ಅನಿಸಿಕೆಯನ್ನು ಅವರು ಮುಲಾಜಿಲ್ಲದೆ ತೋರ್ಪಡಿಸುವ ಧೈರ್ಯವು ಹೊಂದಿದ್ದರು. ಈಗ ಭಾರತಕ್ಕೆ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರನ್ನ ಸ್ಮರಿಸುವುದು ಹೆಮ್ಮೆಯ ವಿಚಾರವಾಗಿದೆ. ರವೀಂದ್ರನಾಥ ಟ್ಯಾಗೋರ್ ಅವರು ಅಪ್ರತಿಮ ಸಾಹಿತಿಯಾಗಿದ್ದರು. ಕವಿತೆ, ನಾಟಕ, ಕತೆ ಹೀಗೆ ಹಲವು ಸಾಹಿತ್ಯ ಆಯಾಮ ಕೃತಿಗಳಲ್ಲಿ ಕೃತಿಯನ್ನು ರಚಿಸಿದ್ದಾರೆ. 2000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದಾರೆ. ಇವರು ಬರೆದ ಗೀತಾಂಜಲಿ ಮತ್ತು ಜೀವನ್ ಸ್ಮೃತಿ ಕೃತಿಗಳು ಈಗಲೂ ಜನಪ್ರಿಯವಾಗಿವೆ. ಬಂಗಾಳಿ ಸಾಹಿತ್ಯಕ್ಕೆ ಹಾಡು ನುಡಿ ಸ್ಪರ್ಶ ಕೊಟ್ಟ ಶ್ರೇಯಸ್ಸು ಅವರದು. ಅಲ್ಲಿಯವರೆಗೂ ಬಂಗಾಳಿ ಸಾಹಿತ್ಯದ ರಚನೆಯಲ್ಲಿ ಸಂಸ್ಕೃತದ ಪ್ರಭಾವ ಇತ್ತು. ಟ್ಯಾಗೋರ್ ಹೊಸ ಮಾದರಿಯ ಕವಿತೆ ರಚನೆಯಿಂದ ಜನರ ಮನಸ್ಸನಾಗಿದ್ದರು. ಕೇಳುಗಡೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 6 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ದೇವ್ರು ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಟ ನಂತರ ಡಿ ವಿ ಜಿ ಅವರು ಸೃಷ್ಟಿಯ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಮುಂದುವರಿಸ್ತಾರೆ. ಅದನ್ನ ಈಗ ನೋಡೋಣ. ಒಗಟೆ ಏನಿ ಸೃಷ್ಟಿ, ಬಾಳಿನರ್ಥವದೇನು?
4: ಒಗಟೆ ಏನು ಸೃಷ್ಟಿ, ಬಾಳಿನ ಅರ್ಥವದೇನು?
3: ಬಗೆದು ಬಿಡಿಸುವರಾರು ಸೋಜಿಗವನಿದನು?
4: ಬಗೆದು ಬಿಡಿಸುವರಾರು ಸೋಜಿಗವನಿದನು?
3: ಜಗವ ನಿರವಿಸಿದ ಕೈ,
4: ಜಗವ ನಿರವಿಸಿದ ಕೈ
3: ಒಂದಾದೊಡೇಕಿಂತು,
4: ಒಂದಾದೊಡೇಕಿಂತು
3: ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ,
4: ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ.
3: ಇದರಲ್ಲಿ ಡಿ ವಿ ಜಿ ಅವರು ಸ್ವಾರಸ್ಯಕರವಾಗಿ ನಾವು ನೋಡುವಂಥ ಸೃಷ್ಟಿ ಕ್ರಿಯೇಷನ್ ಈ ಜಗತ್ತು ಸೃಷ್ಟಿಯಾಗಿರುವಂಥ ಜಗತ್ತು ಇದನ್ನು ಒಗಟ ಅಂತ ಕೇಳ್ತಾರೆ. ಒಗಟು ಅನ್ನುವಂಥದ್ದನ್ನು ನಾವು ಆ ಪದವನ್ನು ನಾವು ಕೇಳಿರ್ತೀವಿ ಅಲ್ವಾ, ಚಿಕ್ಕ ವಯಸ್ಸಿಂದ ಈ ಒಗಟುಗಳು ಅಂಥೇಳಿ ನಾವೆಲ್ಲ ಓದಿದ್ದೀವಿ ಮತ್ತು ಕೇಳಿದ್ದೀವಿ ಅಲ್ವಾ. ಮಕ್ಕಳೆಲ್ಲ ಸೇರಿದಾಗ ನಾನು ಒಗಟು ಕೇಳ್ತೀನಿ ಒಗಟು ಕೇಳ್ತೀನಿ ಅಂತ ಹೇಳ್ತಾ ಕೇಳುವಂಥದ್ದುಂಟು. ಅನಿತಾ, ನೀನು ಒಗಟು ಕೇಳಿದ್ಯಾ?
5: ಖಂಡಿತ ಸರ್.
3: ಯಾವುದಾದ್ರೂ ಒಂದು ಒಗಟು ಹೇಳು ನೋಡೋಣ.
5: ತಕ್ಷಣ ಕೇಳಬೇಕು ಅಂದರೆ ಇವಾಗ ಒಂದು ಒಗಟು ನನಗೆ ನೆನಪಾಗ್ತಾ ಇದೆ. ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಲಿಲ್ಲ, ನಾನು ಯಾರು ತಿಳಿಸ್ಬೋದಾ ಅಂತ.
3: ಸುತ್ತಲೂ ಸುಣ್ಣದ ಗೋಡೆ,
5: ಎತ್ತ ನೋಡಿದರೂ ಬಾಗಲಿಲ್ಲ,
3: ಎತ್ತ ನೋಡಿದರೂ ಬಾಗಲಿಲ್ಲ, ಎಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ, ಅಂಥದ್ದು ನಾನು ಏನು ಅಂತ ಅಲ್ವಾ?
5: ಖಂಡಿತ.
3: ಏನಾದ್ರೂ ಉತ್ತರ ಏನು
5: ಹೇಳ್ಬಿಡಿದ್ದೀನಿ?
3: ಮೊಟ್ಟೆ. ಓಕೆ, ಸರಿ. ಎಲ್ಲ ಕಡೆ ಅದು ಬೆಳ್ಳಗಿರುತ್ತೆ, ಅದು ಮುಚ್ಕೊಂಡಿರುತ್ತೆ, ಎಲ್ಲೂ ಬಾಗಲಿಲ್ಲ, ಎಲ್ಲೂ ಓಪನಿಂಗ್ ಇಲ್ಲ, ಹಾಗಾಗಿ

0: ಇದು ನಾನು ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ಇದರಲ್ಲಿ ಸ್ವಾರಸ್ಯ ಏನಂದರೆ, ಈ ಮೊಟ್ಟೆ ಅನ್ನೋದನ್ನ ನೇರವಾಗಿ ಹೇಳ್ಬಿಡ್ಬೋದಾಗಿತ್ತು ಮೊಟ್ಟೆ ಅಂತ. ಈ ಒಗಟು ಅನ್ನೋದರ ಸ್ವಾರಸ್ಯ ಏನಪ್ಪ ಅಂತಂದರೆ, ಯಾವುದೋ ಒಂದು ವಿಷಯದ ಬಗ್ಗೆ ಅದಕ್ಕೆ ಸಂಬಂಧಿಸಿದಂಥ ಇರೋಂಥ ಕೆಲವು ವಿಷಯಗಳು, ಇಲ್ಲದೇ ಇರೋಂಥ ಕೆಲವು ವಿಷಯಗಳನ್ನು ಹೇಳ್ತಾ ಇಲ್ಲಿ ಹುಡುಕು ನನ್ನನ್ನು ನೋಡೋಣ ಅಂತ ಕೇಳೋ ರೀತಿ ಅಲ್ವಾ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಇದು ನಾವು ನಮ್ಮ ಜಾಗೃತಿ ಕಾರ್ಯಕ್ರಮಗಳಲ್ಲೆಲ್ಲ ಉಪಯೋಗಿಸೋವಂಥದ್ದು. ಈಗ ಊರೆಲ್ಲ ಸುತ್ತತ್ತೆ, ಮೂಲೆಯಲ್ಲಿ ಬಂದು ಮಲಗತ್ತೆ ಅಂತ, ಏನಿರ್ಬೋದು ಇದು?
1: ಪೊರ್ಕೆ.
0: ಪೊರ್ಕೆ, ಕರೆಕ್ಟ್. ಸೊ ಊರೆಲ್ಲ ಸ್ವಚ್ಛ ಮಾಡಿ ಮೂಲೆನಲ್ಲಿ ಬಂದು ಮಲ್ಕೊಳ್ಳುತ್ತೆ ಅನ್ನೋಂಥದ್ದು. ಅದನ್ನು ನಾವು ಸ್ವಚ್ಛತೆಯನ್ನು ಪ್ರಮೋಟ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ವಿ, ಈಗಲೂ ಕೂಡ ಉಪಯೋಗಿಸ್ತಾ ಇದ್ವಿ. ಸೊ ಹಾಗೆ ಪೊರ್ಕೆ ಅಂತ ನೇರವಾಗಿ ಹೇಳ್ತಾ ಇಲ್ಲ, ಅದು ಮಾಡುವಂಥ ಕೆಲಸವನ್ನು ನಾವು ವರ್ಣಿಸ್ತಾ ಇದ್ದೀವಿ. ಆ ಮೂಲಕ ಕೇಳುಗರನ್ನು ಪ್ರಚೋದಿಸ್ತಾ ಇದ್ದೀವಿ, ಯೋಚನೆ ಮಾಡು ಏನಿರ್ಬೋದು ನಾನು ಅಂತ. ಡಿ ವಿ ಜಿಯವ್ರು ಕೇಳ್ತಿದ್ದಾರೆ, ಸೃಷ್ಟಿನೂ ಅದೇ ಥರನ ಒಗಟ, ನೇರವಾಗಿ ಹೇಳ್ಬಿಡ್ಬೋದಿತ್ತಲ್ಲ ದೇವರು, ನೋಡಪ್ಪ ಹೀಗಿರು ಹಾಗಿರು, ಹೇಳಲಿಲ್ವಲ್ಲ ಯಾಕೆ ಹಾಗೆ ಅಂತ. ಬಾಳಿನ ಅರ್ಥವನ್ನು ನಾವು ಕಂಡುಕೊಳ್ಬೇಕಾದ್ರೆ ಯಾವುದೂ ನೇರವಾಗಿರಲ್ಲ. ಕೆಲವುದನ್ನು ನಾವು ನೋಡಿ ಕಲಿತೀವಿ, ಕೆಲವುದನ್ನು ಕೇಳಿ ಕಲಿತೀವಿ, ಕೆಲವುದನ್ನು ತಪ್ಪು ಮಾಡಿ ಕಲಿತೀವಿ, ಕೆಲವು ಇಲ್ಲದೇ ಇರೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಎಷ್ಟೋ ಸರ್ತಿ ಇರೋದನ್ನು ಅರ್ಥ ಮಾಡ್ಕೊಂಡಿರಲ್ಲ. ಸೊ ಹೀಗೆ ಬಹಳ ಸಂಕೀರ್ಣವಾದಂಥ ಅನುಭವಗಳು ಪ್ರತಿಯೊಬ್ಬರದ್ದು ಆಗಿರುತ್ತೆ. ಈಗ ನೀನು ಮೊಟ್ಟೆ ಅಂದಾಗ ಚೆನ್ನಾಗಿ ಹೇಳಿದೆ ಯಾಕೆ ಮೊಟ್ಟೆ ಅದು ಅಂತ. ಆ ಪೊರಕೆ ವಿಷಯ ನಾನು ಹೇಳಿದ ತಕ್ಷಣ ಟಕ್ ಟಕ್ ಅಂತ ಉತ್ತರ ಹೇಳಿಬಿಟ್ಟೆ. ಆ ಥರ ಜೀವನದ ಅರ್ಥವನ್ನು ಬಗೆದು ಬಿಡಿಸುವವರು ಯಾರು? ನಮಗೆ ನಮ್ಮ ಜೀವನದ ಆಗುಹೋಗುಗಳನ್ನು, ಇದು ಹಾಗೆ ಸರಿ ಹೀಗೆ ತಪ್ಪು ಅನ್ನೋದನ್ನು ತಿಳಿಸಿ ಹೇಳೋವಂಥದ್ದು ಯಾರು? ಆ ತಿಳಿಸಿ ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇರಬೇಕಲ್ವಾ? ಆ ಶಕ್ತಿಯನ್ನು ನಾನು ಪಡ್ಕೊಳ್ಳೋದು ಹೇಗೆ? ಸೊ ಹೀಗೆ ಬದುಕು ಅನ್ನೋದೇ ಒಂದು ಒಗಟು ಥರ ಆಗಿಬಿಟ್ಟಿದೆಯಲ್ಲ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಅಂತ ಡಿ ವಿ ಜಿಯವ್ರು ಕೇಳ್ತಿದ್ದಾರೆ. ಹಾಗೆ ಇನ್ನೊಂದು ಸ್ವಾರಸ್ಯಕರವಾದಂಥ ಅಂಶ ಏನಂದರೆ, ಈಗ ನಾವೆಲ್ಲರೂ ನಮ್ಮಮ್ಮಂದಿರ ಕೈ ರುಚಿಯನ್ನು ತಿಂದು ಬೆಳೆದವರು ಅಲ್ವಾ. ಇವಾಗ ನಾವೆಲ್ಲೋ ಯಾವುದೋ ಊರಿಗೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳೋಣ, ಒಂದು ವಾರ ಬೇರೆ ಯಾವುದೋ ಊರಲ್ಲಿದ್ದೆ, ಅಲ್ಲಿ ಯಾವ್ಯಾವುದೋ ಹೋಟ್ಲು ಅಲ್ಲಿ ಇಲ್ಲಿ ಎಲ್ಲ ತಿಂದುಬಿಟ್ಟೆ, ಆಮೇಲೆ ನಾವು ಮನೆಗೆ ಬಂದ ತಕ್ಷಣ ಅಮ್ಮ ಮಾಡಿದ ಅಡುಗೆಯನ್ನು ನಾವು ಸವಿತಾ ಇದ್ದಂಗೆ ನಮಗೆ ಟಕ್ ಅಂತ ಗೊತ್ತಾಗೋಗುತ್ತೆ, ಓ ಇದು ಅಮ್ಮನ ಕೈಯಿನ ಅಡುಗೆ. ಅದು ಯಾಕೆ? ಅಮ್ಮ ಅಡುಗೆ ಮಾಡಿದರೆ ಹೀಗೇ ಇರುತ್ತೆ, ಉಪ್ಪಿಟ್ಟು ಮಾಡಿದರೆ ಅಮ್ಮನ ಕೈ ರುಚಿ ಹೀಗೇ ಇರುತ್ತೆ, ಸಾಂಬಾರು ಮಾಡಿದರೆ ಅಮ್ಮ ಮಾಡಿದ ಸಾಂಬಾರು ಹೀಗೇ ಇರುತ್ತೆ, ಅದು ನಮಗೆ ಗೊತ್ತು. ಯಾಕೆ? ಅದನ್ನು ಮಾಡ್ತಾ ಇರುವಂಥ ಕೈ ಒಂದು, ಪ್ರತಿ ಸತಿ ಮಾಡಿದಾಗಲೂ ಅಮ್ಮ ಹಾಗೇ ಮಾಡ್ತಾರೆ, ಹಾಗಾಗಿ ಸಾಂಬಾರು ಹಾಗೇ ಆಗುತ್ತೆ. ಅದು ನನಗೆ ಬಹಳ ಒಗ್ಗೋಗ್ಬಿಟ್ಟಿದೆ, ಅದು ನನಗೆ ಬಹಳ ಇಷ್ಟವಾದಂಥ ಒಂದು ರೀತಿಯ ಉತ್ಸಾಹವನ್ನು ಕೊಡುವಂಥದ್ದು, ಪ್ರೀತಿಯನ್ನು ಉತ್ಕಿಸುವಂಥದ್ದು, ಶಕ್ತಿಯನ್ನು ಕೊಡುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ತಿಂದ ತಕ್ಷಣ ನನಗೆ ಗೊತ್ತಾಗುತ್ತೆ. ಕಳೆದ ಸರ್ತಿ ನಾವು ಅಂದ್ಕೊಂಡ್ವಿ ದೇವರಿದ್ದಾನೆ ಸೃಷ್ಟಿ ಮಾಡ್ದ ಅಂತ. ಅಮ್ಮ ಹೇಗೆ ಸಾಂಬಾರು ಸೃಷ್ಟಿ ಮಾಡಿದ್ರೆ ಪ್ರತಿ ಸರ್ತಿ ಒಂದೇ ಥರ ಇರುತ್ತೋ, ದೇವರು ಜಗತ್ತನ್ನು ಸೃಷ್ಟಿ ಮಾಡಿದಾಗ ಹಂಗೆ ಇರಬೇಕಿತ್ತಲ್ವಾ? ಆದರೆ ಹಂಗಿಲ್ವಲ್ಲ, ಅದು ಯಾಕೆ ಅಂತ ಪ್ರಶ್ನೆ ನಮಗೆ ಬರುತ್ತೆ. ಈಗ ಒಬ್ಬೊಬ್ಬರ ವ್ಯಕ್ತಿತ್ವದ ವಿಚಾರವನ್ನು ನಾವು ತಗೊಂಡ್ರೆ ಅದೆಷ್ಟು ವೈವಿಧ್ಯ, ಅದೆಷ್ಟು ನಾನಾ ರೀತಿಯ ಒಂದು ರೂಪಗಳನ್ನು ನಾವು ನೋಡ್ತೀವಿ ಪ್ರತಿಯೊಂದರಲ್ಲೂ ಅಷ್ಟೇ, ಮನುಷ್ಯರಲ್ಲಿ ಹಾಗೇನೆ. ಈಗ ಮಾವಿನ ಹಣ್ಣು, ಇನ್ನೇನು ಮಾವಿನ ಹಣ್ಣಿನ ಕಾಲ ಶುರು ಆಗ್ತಾ ಇದೆ, ಅದೆಷ್ಟು ರೀತಿಯ ಮಾವಿನ ಹಣ್ಣುಗಳಿದೆ, ಒಂದೇ ರೀತಿಯ ಮಾವಿನ ಹಣ್ಣಿನಲ್ಲಿ ಅದೆಷ್ಟು ವಿಧಗಳಿವೆ, ಒಂದೇ ಮಾವಿನ ಹಣ್ಣಿನ ರೀತಿಯ ಮರದಲ್ಲಿ ಹುಟ್ಟುವಂಥ ಮಾವಿನ ಹಣ್ಣುಗಳು, ಒಂದು ಹುಳಿ ಒಂದು ಸಿಹಿ. ಸೊ ಹೀಗೆ ಇದನ್ನೆಲ್ಲ ನಿರ್ಮಿಸ್ತಾ ಇರುವಂತಹ, ಇದನ್ನೆಲ್ಲ ಸೃಷ್ಟಿ ಮಾಡಿರುವಂತಹ ಕೈ ಒಂದೇ ಆದರೆ ಈ ರೀತಿಯ ವೈವಿಧ್ಯ ಯಾಕಿದೆ? ವೈವಿಧ್ಯ ಒಂದಿರಲಿ, ವೈವಿಧ್ಯ ಏನೋ ಓಕೆ ಪರವಾಗಿಲ್ಲಪ್ಪ ಒಬ್ಬೊಬ್ಬರದೊಂದೊಂದು, ಬಟ್ ಒಬ್ಬೊಬ್ಬರ ಜೀವನ ಗತಿ ಒಂದೊಂದು ಥರ ಇರುತ್ತಲ್ಲ. ಈಗ ಪರೀಕ್ಷೆಯಲ್ಲಿ ಎಲ್ಲರೂ ಒಂದೇ ಥರ ಉತ್ತರ ಬರೆದಿರ್ತಾರೆ ಅಂತ ಅನ್ಕೊಳ್ಳೋಣ, ಎಲ್ರಿಗೂ 100 out of 100 ಮಾರ್ಕ್ಸ್ ಬಂತು ಅಂತಲೇ ಅನ್ಕೊಳ್ಳೋಣ. ಈಗಷ್ಟೇ
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಲಿ ಗೆಳತಿ ಸ್ಫೂರ್ತಿ ಸರಗೂರು ಕೇಳುಪುರ. ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ ಬನ್ನಿ ಇವತ್ತಿನ

ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 105 ರೂಪಾಯಿ, ಪೆನ್ಸಿಲ್ ಬೀನಿಸ್ 105 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಏಳವನ 3 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 27 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 38 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಲಿನಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 7ನೇ ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಮೋರಿ ಗೋಡೆಗೆ ಕನ್ನಡಿ, ಖಾಸಗಿ ಬೀಜ ಕಂಪನಿಗಳಿಗೆ ರೈತರ ಶೆಡ್. ಅಹಮದಾಬಾದ್ನಲ್ಲಿ ಐಪಿಎಲ್ ಫೈನಲ್, ವಿದ್ಯಾರ್ಥಿ ನಿಲಯ ಪ್ರವೇಶಾತಿಗೆ ಅರ್ಜಿ ಆಹ್ವಾನ. ಹಾವೇರಿಯಲ್ಲಿ ಕಾಗೆ ಮೀನು ಪತ್ತೆ. ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಉತ್ಸವ. ಪೂರ್ವ ಮುಂಗಾರು ಬಿತ್ತನೆ ಬೀಜ ಆರಂಭ. ಹಕ್ಕಿ ಜ್ವರ ಮೃಗಾಲಯದಲ್ಲಿ ಕಟ್ಟೆಚ್ಚರ. ಅಂಬಾರಿ ಆನೆ ಅರ್ಜುನನ ಸ್ಮಾರಕ ಲೋಕಾರ್ಪಣೆ. ಆರ್ಟ್ ಆಫ್ ಲಿವಿಂಗ್ಗೆ 10ರಂದು ಮೋದಿ. ಆಯುಷ್ ತಿವಾರಿ ಜೈನ್ ಸಂಕ್ದೀಪ್ಗೆ ಎಸ್ಎಜಿ ಪ್ರಶಸ್ತಿ. ಕೇರಳದಾದ್ಯಂತ ಹೋಟೆಲ್ಗಳು ಬಂದ್. ಬೆಂಗಳೂರಿನಿಂದ ಫೈನಲ್ ಸ್ಥಳಾಂತರ. ಆರ್ಸಿಬಿಗೆ ಪಂತ್ ಬಳಗ ಸವಾಲು. ಮೊದಲ ಸುತ್ತಿನಲ್ಲಿ ಆಕಾಂಕ್ಷೆಗೆ ಆಘಾತ. ವಿಶ್ವ ಟಿಟಿ ಭಾರತದ ಸವಾಲು ಅಂತ್ಯ. ಈಶಾನ್ ಕ್ಲಾಸೆಟ್ ಆಟ ಸನ್ ಓಟ. ಆರ್ಚರಿ ವಿಶ್ವಕಪ್ ಕಾಂಪೌಂಡ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬಾರಿಕಾಯಿ. ಪಾಕ್ ಜೊತೆ ದ್ವಿಪಕ್ಷೀಯ ಸರಣಿಗೆ ನಿಷೇಧ ಮುಂದುವರಿಕೆ ಸುತ್ತೋಲೆ. ಗುಕೇಶ್ಗೆ ಮಣಿದ ಸಿಂಧು ರಾವ್ ಅವರು. ಪ್ರಮುಖಾಂಶಗಳ ವಿವರಣೆ. ಮೋರಿ ಗೋಡೆಗೆ ಕನ್ನಡಿ, ಮೈಸೂರು ಸ್ವಚ್ಛತೆ ಕಾಪಾಡುವಂತೆ ಬುದ್ದಿಮಾತು. ಸೂಚನಾ ಫಲಕ ದಂಡಗಳಿಗೆ ಬಗ್ಗದ ಸಾರ್ವಜನಿಕರಿಗೆ ಪ್ರಾಯೋಗಿಕ ಪಾಠ ಹೇಳಲು ಮೈಸೂರು ಮಹಾನಗರ ಪಾಲಿಕೆಯು ಹೊಸ ದಾರಿ ಕಂಡುಕೊಂಡಿದೆ. ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಮೋರಿ ಗೋಡೆಗೆ ಮೂತ್ರ ವಿಸರ್ಜನೆ ಮಾಡುವುದನ್ನು ತಪ್ಪಿಸಲು 85 ಮೀಟರ್ ಉದ್ದಕ್ಕೆ ಸೀಲ್ ಮಿರರ್ಗಳನ್ನು ಅಳವಡಿಸಲಾಗಿದೆ. ಇವು ಹೊಡೆಯುವುದಿಲ್ಲ. ಖಾಸಗಿ ಬೀಜ ಕಂಪನಿಗಳಿಗೆ ರೈತರ ಶೆಡ್. ಬೆಂಗಳೂರು ಬಹುರಾಷ್ಟ್ರೀಯ ಕಂಪನಿಗಳ ಬಿತ್ತನೆ ಬೀಜಗಳಿಗೆ ಶೆಡ್ ಹೊಡೆದಿರುವ ರೈತರು ತಲೆಮಾರುಗಳಿಂದ ಸಂರಕ್ಷಿಸಿಕೊಂಡು ಬಂದಿದ್ದ ಸಾಂಪ್ರದಾಯಿಕ ತಳಿಗಳ ಬೀಜಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಅಹಮದಾಬಾದ್ನಲ್ಲಿ ಐಪಿಎಲ್ ಫೈನಲ್. ಬೆಂಗಳೂರು ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯವನ್ನು ಬೆಂಗಳೂರಿನಿಂದ ಅಹಮದಾಬಾದ್ಗೆ ಸ್ಥಳಾಂತರಿಸಲಾಗಿದೆ. ಈ ಸಲದ ಟೂರ್ನಿಯ ಆರಂಭಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಪ್ಲೇಆಫ್ ಪಂದ್ಯ ಮತ್ತು ಫೈನಲ್ ಆಯೋಜನೆಯಾಗಲಿವೆ ಎಂದು ಹೇಳಲಾಗಿತ್ತು. ಆದರೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬುಧವಾರ ಪ್ಲೇಆಫ್ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೇ 26ರಂದು ಧರ್ಮಶಾಲದಲ್ಲಿ ಮೊದಲ ಕ್ವಾಲಿಫೈಯರ್, ಎಲಿಮಿನೇಟರ್ ಮತ್ತು ಎರಡನೇ ಕ್ವಾಲಿಫೈಯರ್ ಪಂದ್ಯಗಳು ನವ ಚಂಡೀಗಢದಲ್ಲಿ ಆಯೋಜನೆಗೊಳ್ಳಲಿದೆ. ಮೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ನಡೆಯಲಿದೆ. ಫೈನಲ್ ಪಂದ್ಯದ ಆತಿಥೇಯವನ್ನು ಬೆಂಗಳೂರಿಗೆ ನೀಡಲು ಈ ಮೊದಲು ಯೋಜಿಸಲಾಗಿತ್ತು. ಅದೇ ಕಾರಣಾಂತರಗಳಿಂದ ಸ್ಥಳಾಂತರಿಸಲಾಗಿದೆ ಎಂದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತಿಳಿಸತೊಡಗಿದೆ. ಫೈನಲ್ ಯೋಜನೆ ಕೈತಪ್ಪಿರುವ ಕುರಿತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯು ಬೇಸರ ವ್ಯಕ್ತಪಡಿಸಿದೆ. ಶಿಕ್ಷಣ ಪ್ರಶಸ್ತಿಗೆ ಅರ್ಜಿ ಆಹ್ವಾನ. ಮೈಸೂರು ರೋಟರಿ ಮೈಸೂರು ಸಂಸ್ಥೆಯು ರೋಟರಿ ಗಾಯತ್ರಿ ಶಿಕ್ಷಣ ಪ್ರಶಸ್ತಿಗಾಗಿ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿ ನಿಲಯ ಪ್ರವೇಶಕ್ಕೆ ಅರ್ಜಿ ಆಹ್ವಾನ. ಮೈಸೂರು ಇಲ್ಲಿನ ರಾಮಾನುಜ ರಸ್ತೆಯ ವೀರಶೈವ ಅನಾಥಾಲಯ ಟ್ರಸ್ಟ್ ನಡೆಸುವ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕಾಗಿ ಪ್ರಥಮ ಹಾಗೂ

ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುವ ಶೇಕಡ 50ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಆರ್ಥಿಕವಾಗಿ ಹಿಂದುಳಿದ ಗ್ರಾಮಾಂತರ ವೀರಶೈವ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕಾವೇರಿಯಲ್ಲಿ ಕಾಗೆ ಮೀನು ಪತ್ತೆ. ಮೈಸೂರು ಕಾವೇರಿ ನದಿ ಕಣಿವೆಯಲ್ಲಿ ಕಾಗೆ ಮೀನು ಅಂದರೆ ಲೋಬಿಯೋ ಕಾಗೆ ಎಂಬ ಹೊಸ ತಳಿಯನ್ನು ಕೇರಳದ ಕೊಚ್ಚಿಯ ವಿಜ್ಞಾನಿಗಳ ತಂಡವು ಪತ್ತೆ ಹಚ್ಚಿದೆ. ಮಂಡ್ಯದ ಶಿವನ ಸಮುದ್ರದ ಗಗನಚುಕ್ಕಿ ಹಾಗೂ ಚಾಮರಾಜನಗರ ಜಿಲ್ಲೆಯ ಬರಚುಕ್ಕಿ ಜಲಪಾತಗಳ ಮೇಲ್ಕಣಿವೆಯಲ್ಲಿ ಕಡು ಕಪ್ಪು ಬಣ್ಣದಿಂದ ಹೊಳೆಯುವ ಈ ಮೀನು ವ್ಯಾಪಿಸಿದ್ದು ಗರಿಷ್ಠ 1 ಕೆಜಿ ತೂಗುತ್ತದೆ. ಸೈಫ್ರಿನಾಡ್ ಸಿಹಿ ನೀರಿನ ಮೀನು ಕುಟುಂಬಕ್ಕೆ ಸೇರಿದ. ಚೌಡೇಶ್ವರಿ ಅಮ್ಮನ ವರ್ಧಂತಿ ಉತ್ಸವ. ಸರಕೂರು ಪಟ್ಟಣದ ತೊಗಟವೀರ ಕ್ಷತ್ರಿಯ ನೇಕಾರ ಸಮಾಜದ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಹಾಗೂ 86ನೇ ಜ್ಯೋತಿ ಪೂಜಾ ಮಹೋತ್ಸವ ಬುಧವಾರ ವಿಜೃಂಭಣೆಯಿಂದ ನಡೆಯಿತು. ಬೆಳಗಿನ ಜಾವ 4 ಗಂಟೆಗೆ ಭಕ್ತರು ಕಪಿಲಾ ನದಿಯಲ್ಲಿ ನಿಂತು ಅಲ್ಲಿಂದ ದೇವಸ್ಥಾನದ ತನಕ ಉರುಳು ಸೇವೆ ಮಾಡಿಕೊಂಡು ತಾಯಿಯ ದರ್ಶನ ಪಡೆದರು. ಪೂರ್ವ ಮುಂಗಾರು ಬಿತ್ತನೆ ಆರಂಭ. ಮೈಸೂರು ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬಿದ್ದ ಮಳೆ ರೈತರಲ್ಲಿ ನಿರೀಕ್ಷೆ ಹುಟ್ಟಿಸಿದ್ದು ಪೂರ್ವ ಮುಂಗಾರಿನ ಬಿತ್ತನೆ ಕಾರ್ಯ ಆರಂಭಗೊಂಡಿದೆ. ಮೇ ಮೊದಲ ವಾರದಲ್ಲಿ 24 ಮಿಲಿಮೀಟರ್ ವಾಡಿಕೆ ಮಳೆಗೆ ಪ್ರತಿಯಾಗಿ 27 ಮಿಲಿಮೀಟರ್ನಷ್ಟು ಸರಾಸರಿ ಮಳೆಯಾಗಿದೆ. ಮೈಸೂರು ನಂಜನಗೂಡು ಹೆಚ್ಡಿಕೋಟೆ ಸರಗೂರು ಸೇರಿದಂತೆ ಏಪ್ರಿಲ್ನಲ್ಲಿ ತೀವ್ರ ಮಳೆಯ ಕೊರತೆ ಎದುರಿಸಿದ ವಿವಿಧ ತಾಲೂಕುಗಳಲ್ಲಿ ಈ ತಿಂಗಳು ಆರಂಭದಲ್ಲಿ ವಾಡಿಕೆಯಷ್ಟು ವರ್ಷಧಾರಿಯಾಗಿದೆ. ಹಕ್ಕಿ ಜ್ವರ ಮೃಗಾಲಯದಲ್ಲಿ ಕಟ್ಟೆಚ್ಚರ. ಮೈಸೂರು ಅಲ್ಲಲ್ಲಿ ಹಕ್ಕಿ ಜ್ವರ ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೃಗಾಲಯ ಕಾರಂಜಿ ಪ್ರಕೃತಿ ಉದ್ಯಾನವನ ಮತ್ತು ಕೋರ್ಗಳ್ಳಿಯ ಚಾಮುಂಡಿ ವನ್ಯಪ್ರಾಣಿಗಳ ಸಂರಕ್ಷಣಾ ಕೇಂದ್ರದಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಹಕ್ಕಿ ಜ್ವರ ಸಾಂಕ್ರಾಮಿಕ ರೋಗದ ಹರಡುವಿಕೆಯನ್ನು ತಡೆಯಲು ಪ್ರವೇಶ ದ್ವಾರಗಳಲ್ಲಿ ಸೋಂಕು ನಿವಾರಕ ಔಷಧಿ ದ್ರವವನ್ನು ಸಿಂಪಡಿಸಲಾಗಿದೆ. ಅಂಬಾರಿ ಆನೆ ಅರ್ಜುನನ ಸ್ಮಾರಕ ಲೋಕಾರ್ಪಣೆ. ಹಾಸನ ನಾಡಹಬ್ಬ ಮೈಸೂರು ದಸರಾದಲ್ಲಿ 8 ಬಾರಿ ಚಿನ್ನದ ಅಂಬಾರಿ ಹೊತ್ತ ಕನ್ನಡಿಗರ ಅಚ್ಚುಮೆಚ್ಚಿನ ಆನೆ ಅರ್ಜುನನ ಭವ್ಯ ಸ್ಮಾರಕವನ್ನು ಯಸಳೂರು ಸಮೀಪದ ದಬ್ಬಳಿಕಟ್ಟೆ ಅರಣ್ಯದಲ್ಲಿ ಬುಧವಾರ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 2023 ದಬ್ಬಳಕಟ್ಟೆ ಮೀಸಲು ಅರಣ್ಯದಲ್ಲಿ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ನಡೆದ ಕಾದಾಟದಲ್ಲಿ ಅರ್ಜುನ ಮೃತಪಟ್ಟಿತು. ಡಿಸೆಂಬರ್ 5 ಅದೇ ಸ್ಥಳದಲ್ಲಿ ಅರಣ್ಯ ಇಲಾಖೆಯಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. 2.5 ವರ್ಷಗಳ ನಂತರ ಅರ್ಜುನನ ಸಮಾಧಿಯ ಮೇಲೆ ನಿರ್ಮಿಸಲಾದ ಪ್ರತಿಕೃತಿ ಇದೀಗ ಲೋಕಾರ್ಪಣೆಯಾಗಿದೆ. ಆರ್ಟ್ ಆಫ್ ಲಿವಿಂಗ್ಗೆ 10 ಮೋದಿ. ಬೆಂಗಳೂರು ಇದೇ ಭಾನುವಾರ ದಿ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವ ಮತ್ತು ಶ್ರೀ ರವಿಶಂಕರ್ ಗುರುಜಿರವರ 70ನೇ ಜನ್ಮದಿನದ ಕಾರ್ಯಕ್ರಮವನ್ನು ನಡೆಸಲಿದ್ದು ಪ್ರಧಾನಿ ನರೇಂದ್ರ ಮೋದಿರವರು ಭಾಗಿಯಾಗಲಿದ್ದಾರೆ. ಆಯುಷ್ ತಿವಾರಿ ಜೈನ್ ಸಂಗ್ದೀಪ್ಗೆ SHG ಪ್ರಶಸ್ತಿ. ಚೆನ್ನೈ ಇಲ್ಲಿನ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ಹಾಗೂ ಮೀಡಿಯಾ ಡೆವಲಪ್ಮೆಂಟ್ ಫೌಂಡೇಶನ್ ನೀಡುವ 2025ನೇ ಸಾಲಿನ ACG ಪತ್ರಿಕೋದ್ಯಮ ಪ್ರಶಸ್ತಿಗೆ ಪತ್ರಕರ್ತರಾದ ಆಯುಷ್ ತಿವಾರಿ, ಜೀನ್ ಅಲ್ಕಾಜಿ ಮತ್ತು ಪತ್ರಿಕಾ ಛಾಯಾಗ್ರಾಹಕ ಸಂಗ್ದೀಪ್ ಬ್ಯಾನರ್ಜಿರವರು ಆಯ್ಕೆಯಾಗಿದ್ದಾರೆ. ಕೇರಳದಾದ್ಯಂತ ಹೋಟೆಲ್ಗಳು ಬಂದ್. ಕೊಚ್ಚಿ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಬಳಕೆ ಏರಿಕೆ ವಿರೋಧಿಸಿ ಕೇರಳ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಬುಧವಾರ ರಾಜ್ಯಾದ್ಯಂತ ಹೋಟೆಲ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಿಸಲಾಯಿತು. ರಾಜ್ಯದ ಅನೇಕ ಪ್ರದೇಶಗಳಲ್ಲಿ ದೊಡ್ಡ ಹೋಟೆಲ್ಗಳು, ಸಣ್ಣ ಚಹಾ ಅಂಗಡಿಗಳು ಮತ್ತು ತಮ್ಮ ವ್ಯಾಪಾರವನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ನೀಡಿದವು. ಬೆಂಗಳೂರಿನಿಂದ ಫೈನಲ್ ಸ್ಥಳಾಂತರ. ಬೆಂಗಳೂರು ಈ ಸಲದ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಫೈನಲ್ ಪಂದ್ಯದ ಆಯೋಜನೆಯ ಅವಕಾಶವು ಬೆಂಗಳೂರಿನಿಂದ ಕೈತಪ್ಪಿದೆ. ಅಹಮದಾಬಾದಿನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಈ ಸಲವು ಫೈನಲ್ ನಡೆಯಲಿದೆ. ಈ ಸಲದ ಟೂರ್ನಿಯ ಆರಂಭಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಪ್ಲೇ ಆಫ್ ಪಂದ್ಯ ಮತ್ತು ಫೈನಲ್ ಪಂದ್ಯ ಆಯೋಜನೆಯಾಗಲಿವೆ ಎಂದು ಹೇಳಲಾಗಿತ್ತು. ಆದರೆ ಬುಧವಾರ ಪ್ಲೇ ಆಫ್ ಮತ್ತು ಫೈನಲ್ ಪಂದ್ಯಗಳ ವೇಳಾಪಟ್ಟಿಯಲ್ಲಿ BCCI ಪ್ರಕಟಿಸಿದೆ. RCBಗೆ ಪಂತ್ ಬಳಗದ ಸವಾಲು. ಲಕ್ನೌ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಬ್ಯಾಟಿಂಗ್ ಲಯಕ್ಕೆ ಮರಳುವ ಗುರಿಯೊಂದಿಗೆ ಗುರುವಾರ ಕಣಕ್ಕಿಳಿಯಲಿದೆ. ಒಟ್ಟು 12 ಅಂಕ ಗಳಿಸುವ ರಜತ್ ಪಾಟೀದಾರ್ ಬೆಳಗವು ಏಕಾನ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಲಕ್ನೌ ಸೂಪರ್ ಜೆಂಟ್ಸ್ ತಂಡವನ್ನು ಎದುರಿಸಲಿದೆ. ರಿಷಬ್ ಪಂತ್ ನಾಯಕತ್ವದ ಲಕ್ನೌ ತಂಡವು ಪ್ಲೇ ಆಫ್ ಆದಿಯಿಂದ ಹೊರಬಿದ್ದಿದೆ. 4 ಅಂಕಗಳೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. RCBಯು ಸೇರಿದಂತೆ ಒಟ್ಟು 3 ತಂಡಗಳು 12 ಅಂಕ ಗಳಿಸಿವೆ.
ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ಕ್ರಮವಾಗಿ ಮೊದಲೆರಡು ಸ್ಥಾನದಲ್ಲಿದೆ.

ಈಗ ಕುತೂಹಲದ ಘಟ್ಟದಲ್ಲಿದೆ. ಮೊದಲ ಸುತ್ತಿನಲ್ಲಿ ಆಕಾಂಕ್ಷಾಗೆ ಆಘಾತ. ತುಮಕೂರು ಭಾರತದ ಉದ್ಯೋನ್ಮುಖ ತಾರಿ ಆಕಾಂಕ್ಷಾ ದಿಲೀಪ್ ನಿಟ್ಟೋರೆ ಮತ್ತು ರವರು ತುಮಕೂರು ಓಪನ್ ಐಟಿಎಫ್ ಡಬ್ಲ್ಯೂ 35ನೇ ವಿಶ್ವ ಮಹಿಳಾ ಟೆನ್ನಿಸ್ ಟೂರ್ನಿಯ ಮೊದಲ ಸುತ್ತಿನಲ್ಲಿ ಸೋತು ಹೊರಬಿದ್ದಿದೆ. ಇಲ್ಲಿನ ವಿಶ್ವವಿದ್ಯಾಲಯದ ಆವರಣದ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟೂರ್ನಿಯಾದ ಎರಡನೇ ದಿನವಾದ ಬುಧವಾರ ಸಿಂಗಲ್ಸ್ನ 32ನೇ ಸುತ್ತಿನ ಪಂದ್ಯದಲ್ಲಿ ರಷ್ಯಾದ ಆಕಾಂಕ್ಷಾರವರಿಗೆ ಆಘಾತ ನೀಡಿದರು. ಶ್ರೇಯಾಂಕ ರಹಿತ ಅರಿನಾರವರಿಗೆ 23 ವರ್ಷ ವಯಸ್ಸಿನ ಆಕಾಂಕ್ಷಾ ಯಾವುದೇ ಹಂತದಲ್ಲಿ ಸಾಟಿಯಾಗಲಿಲ್ಲ. ವಿಶ್ವ ಟಿಟಿ ಭಾರತದ ಸವಾಲು ಅಂತ್ಯ. ಲಂಡನ್ ಭಾರತದ ಮಹಿಳಾ ತಂಡವು ವಿಶ್ವ ಟೇಬಲ್ ಟೆನಿಸ್ ತಂಡ ಚಾಂಪಿಯನ್ಶಿಪ್ನ 32ನೇ ಘಟ್ಟದ ಪಂದ್ಯದಲ್ಲಿ 1-3 ಅಮೆರಿಕದ ತಂಡಕ್ಕೆ ಸೋತು ಟೂರ್ನಿಯದಿಂದ ಹೊರಬಿದ್ದಿತು. ಇದಕ್ಕೂ ಮೊದಲು ಭಾರತ ಪುರುಷರ ತಂಡವು 0-3 ಆಸ್ಟ್ರೇಲಿಯಾ ವಿರುದ್ಧ ಸೋಲು ಅನುಭವಿಸಿತು. ಇದರೊಂದಿಗೆ ಟೂರ್ನಿಯದಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ಇಶಾನ್ ಕ್ಲಾಸನ್ ಆಟ, ಸನ್ ಓಟ. ಹೈದರಾಬಾದ್ ಇಶಾನ್ ಕಿಶನ್ ಮತ್ತು ಹೆನ್ರಿಚ್ ಕ್ಲಾಸನ್ ರವರ ಮುಂಚಿನ ಅರ್ಧಶತಕಗಳ ಮುಂದೆ ಕೂಪರ್ ಕೊನೂಲಿರವರ ಅಜಯ ಶತಕದಾಟಕ್ಕೆ ಫಲ ಸಿಗಲಿಲ್ಲ. ಸನ್ರೈಸರ್ಸ್ ಹೈದರಾಬಾದ್ ತಂಡವು ಬುಧವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು 33 ರನ್ಗಳಿಂದ ಸುಲಭವಾಗಿ ಮಣಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿತು. ಹಾಲಿ ಆವೃತ್ತಿಯಲ್ಲಿ ತಮ್ಮ ಮೊದಲ 7 ಪಂದ್ಯಗಳಲ್ಲಿ ಅಜಯ ಸಾಧನೆ ಮೆರೆದಿದ್ದ ಶ್ರೇಯಸ್ ಅಯ್ಯರ್ ಪಡೆಯು ಹ್ಯಾಟ್ರಿಕ್ ಸೋಲಿನೊಂದಿಗೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಸರಿಯಿತು. ಸನ್ರೈಸರ್ಸ್ ತಂಡವು ಈ ಗೆಲುವಿನೊಂದಿಗೆ ಏಪ್ರಿಲ್ 11 ಪಂಜಾಬ್ ವಿರುದ್ಧ ಸೋತಿದ್ದ ಸೋಲಿಗೆ ಮುಯಿ ತೀರಿಸಿಕೊಂಡು ಗೆಲುವಿನ ಅಡಿಗೆ ಮರಳಿತು. ಅರ್ಚರಿ ವಿಶ್ವಕಪ್ ಕಾಂಪೌಂಡ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬರಿಗೈ. ಶ್ಲಾಘೈ ಪದಕದ ಭರವಸೆಯಾಗಿದ್ದ ಭಾರತದ ಪುರುಷರ ಮತ್ತು ಮಹಿಳಾ ತಂಡಗಳು ಅರ್ಚರಿ ವಿಶ್ವಕಪ್ ಸ್ಟೇಜ್ 2 ಟೂರ್ನಿಯಾದ ಕಾಂಪೌಂಡ್ ವಿಭಾಗದಲ್ಲಿ ಬುಧವಾರ ನಿರಾಶೆ ಅನುಭವಿಸಬೇಕಾಯಿತು. ಕಾಮನ್ವೆಲ್ತ್ ಟಿಟಿ ನವದೆಹಲಿ ಆತಿಥ್ಯ. ನವದೆಹಲಿ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗೆ ನವದೆಹಲಿ ಆತಿಥ್ಯ ವಹಿಸಲಿದೆ. ಜುಲೈ 27ರಿಂದ ಆಗಸ್ಟ್ 2ರವರೆಗೆ ತ್ಯಾಗರಾಜ ಕ್ರೀಡಾಂಗಣದಲ್ಲಿ ನಡೆಯುವ ಈ ಚಾಂಪಿಯನ್ಶಿಪ್ನಲ್ಲಿ 35 ದೇಶಗಳ ತಂಡಗಳು ಭಾಗವಹಿಸಲಿವೆ. ಪಾಕ್ ಜೊತೆ ದ್ವಿಪಕ್ಷೀಯ ಸರಣಿಗೆ ನಿಷೇಧ ಮುಂದುವರಿಕೆ, ಸುತ್ತೋಲೆ. ನವದೆಹಲಿ ಪಾಕಿಸ್ತಾನ ಜೊತೆಗೆ ದ್ವಿಪಕ್ಷೀಯ ಸರಣಿಗಳಲ್ಲಿ ಆಡುವುದಕ್ಕೆ ಹೋದ ವರ್ಷ ಹೇರಲಾಗಿದ್ದ ನಿಷೇಧ ಮುಂದುವರಿಯಲಿದೆ. ಆದರೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಆ ದೇಶದ ಅಥ್ಲೀಟ್ಗಳು ಇಲ್ಲಿ ಬಂದು ಪಾಲ್ಗೊಳ್ಳುವುದಕ್ಕೆ ತಡೆಯಿರುವುದಿಲ್ಲ ಎಂದು ಕ್ರೀಡಾ ಸಚಿವಾಲಯವು ಬುಧವಾರ ಹೇಳಿದೆ. ಗೋಕಿಶ್ ಕೇಮಣಿತ ಸಿಂಧು ರಾವ್ ವಾರ್ಸಾ. ಹಾಲಿ ವಿಶ್ವ ಚಾಂಪಿಯನ್ ಡಿ ಗೋಕಿಶ್ ಅವರು ಸೂಪರ್ ರ್ಯಾಪಿಡ್ ಮತ್ತು ಬಿಟ್ಸ್ ಟೂರ್ನಿಯ 5ನೇ ಸುತ್ತಿನಲ್ಲಿ ಬುಧವಾರ ಉಜ್ಬೆಕಿಸ್ತಾನದ ಜಾವೋಕಿರ್ ಸಿಂಧೂರವ್ರವರನ್ನು 52 ನಡೆಗಳಲ್ಲಿ ಸೋಲಿಸಿದರು. ಸಿಂಧೂರವ್ರವರು ಮುಂಬರುವ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಗೋಕಿಶ್ ರವರಿಗೆ ಚಾಲೆಂಜರ್ ಆಗಿದ್ದರು. ಹೀಗಾಗಿ ಈ ವಿಜಯ ಗೋಕಿಶ್ ರವರಿಗೆ ವಿಶ್ವಾಸದ ದೃಷ್ಟಿಯಿಂದ ಮಹತ್ವದ್ದು. ಇವತ್ತಿನ ಶುಭಾಷಿತ ವ್ಯಕ್ತಿತ್ವ ಸಾಧನೆ ಹೊಸ ಯುಗದ ಬೀಜ ಮಂತ್ರ ರಂಶ್ರೀ ಮುಂಗಳಿರವರು. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 1 ಗಂಟೆಯವರೆಗೆ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಾದ ಶ್ರೀ ಯೋಗೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮಕ್ಕಳ ರಕ್ಷಣಾ ಘಟಕದ ಸೇವೆಗಳು ಮತ್ತು ಕಾರ್ಯಗಳು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಓಒಸಿ ಮಕ್ಕಳಿಗೆ ಲಭ್ಯವಿರುವ ಸೌಲಭ್ಯಗಳು ಹಾಗೂ ಮಕ್ಕಳ ರಕ್ಷಣಾ ಘಟಕದ ಇನ್ನಿತರ ಸೇವೆಗಳ ಕುರಿತು ಅಧಿಕಾರಿಗಳ ಜೊತೆಗೆ ನೀವು ನೇರವಾಗಿ ಮಾತನಾಡಬಹುದು. ಆದ್ದರಿಂದ ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900535119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900535119. ಧನ್ಯವಾದಗಳು.

ಸುಬ್ರಹ್ಮಣ್ಯ ಆನಂದಮಯ್ಯ ಏಕೆಂದ್ರೆ ನಮ್ಮ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ ಇಂದು. ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಜ್ಯೋತಿ, ನಾಗೇಶ್, ಚಿಕ್ಕಸ್ವಾಮಿಯವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ತಿಳಿಸುವವರು ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೆ ಕುಟುಂಬ ವರ್ಗದ

0: ಸೇತುವೆ. ಸರ್ಕಾರಿ ಸರ್ಕಾರಿ ಸರ್ಕಾರಿ ಸರ್ಕಾರಿ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳು ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ವರ ಅವರು. ನೀವು ಕೂಡ ಕರೆ ಮಾಡಿ ಜಿಲ್ಲಾ ರಕ್ಷಣಾ ಘಟಕದ ಮುಖ್ಯ ಉದ್ದೇಶಗಳು, ಬಾಲ್ಯ ವಿವಾಹ ನಿಷೇಧ, ಬಾಲಕಾರ್ಮಿಕರ ನಿಷೇಧ, ಮಕ್ಕಳ ಹಕ್ಕುಗಳು ಹಾಗೂ ಇನ್ನಿತರ ವಿಷಯಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್ಕಾರಿ ಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಮುಖ್ಯ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳೇನು ಸರ್?
2: ಮೊದಲನೇದಾಗಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಗ್ಗೆ ನಾವು ಪರಿಚಯ ಮಾಡಿಕೊಡಬೇಕು ಅಂತಂದರೆ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸಪ್ರೇಟ್ ಒಂದು ಭಾಗವಾಗಿ ಪ್ರತಿ ಜಿಲ್ಲೆನಲ್ಲೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಂದರೆ ಪ್ರತಿ ಜಿಲ್ಲೆನಲ್ಲೂ 18 ವರ್ಷ ಅದಕ್ಕಿಂತ ಒಳಪಟ್ಟಂತಹ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಇರತಕ್ಕಂತಹ ಒಂದು ಘಟಕ. ಈ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಎಲ್ಲಿ ಮಕ್ಕಳನ್ನು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ ಅಥವಾ ಮಕ್ಕಳು ಯಾವುದೇ ಆಶ್ರಯ ಇಲ್ಲದೇ ಇರುವಂತಹ ಸಂದರ್ಭಗಳಿರುತ್ತೆ ಅಥವಾ ಮಕ್ಕಳಿಗೆ ಎಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ರಕ್ಷಿಸಿ ಆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಿ ಆ ಮಕ್ಕಳಿಗೆ ಪಾಲನೆ ಮತ್ತು ಪೋಷಣೆಯನ್ನು ಕೊಡುವಂತಹದ್ದು ಮುಖ್ಯವಾದಂತಹ ಒಂದು ಉದ್ದೇಶ ಆಗಿರುತ್ತೆ.
1: ಸರ್, ಈ ಒಂದು ಮಕ್ಕಳ ರಕ್ಷಣಾ ಘಟಕದಲ್ಲಿ ಪ್ರಮುಖವಾಗಿ ಯಾವ್ಯಾವ ಸೇವೆಗಳನ್ನು ನೀಡಲಾಗ್ತದೆ ಅಥವಾ ಒದಗಿಸಲಾಗ್ತದೆ ಸರ್?
2: ಸರ್, ನಮ್ಮ ಮೊದಲನೇದಾಗಿ ನಾವು ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮುಖ್ಯವಾಗಿ ಬಾಲನ್ಯಾಯ ಕಾಯ್ದೆ ಅಂತ ಬರುತ್ತೆ. ನಮ್ಮ ಒಂದು ಕೇಂದ್ರ ಸರ್ಕಾರದ ಒಂದು ಬಾಲನ್ಯಾಯ ಕಾಯ್ದೆ 2015 ಹೊಸದಾಗಿ ಕಾಯ್ದೆ ರೂಪುಗೊಂಡಿದೆ. ಆ ಕಾಯ್ದೆಯ ಅನುಸಾರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಒಂದು ಕಾಯ್ದೆ ಮುಖ್ಯವಾಗಿ ಹೇಳುತ್ತೆ, ಸಮಾಜದಲ್ಲಿ ಯಾವುದೇ ಮಗು ನಿರ್ಲಕ್ಷ್ಯಕ್ಕೊಳಗಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಮ್ಮಲ್ಲಿ ಮಕ್ಕಳ ಪಾಲನಾ ಸಂಸ್ಥೆಗಳು ಅಂತ ಬರ್ತವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿ ಸರ್ಕಾರದಲ್ಲಿ ಸರ್ಕಾರದ ಮೂಲಕ ಒಂದು ಒಂದು ಅನುಮತಿಯನ್ನು ತಗೊಂಡು ನಡೆಸ್ತಾ ಇರುವಂತಹ ಸಂಸ್ಥೆಗಳಿದೆ. ಅದರಲ್ಲಿ ಈ ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳು ಸರ್ಕಾರಿ ಬಾಲಕರ ಬಾಲಮಂದಿರ, ಸರ್ಕಾರಿ ಬಾಲಕಿಯರ ಬಾಲಮಂದಿರ, ಹಾಗೆ ನಮ್ಮ ಒಂದು ಪ್ರೈವೇಟ್ ಯಾವುದೇ ಒಂದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಮೂಲಕ ನಡೆಸ್ತಾ ಇರುವಂತಹ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳ ಮೂಲಕ ಹಾಗೂ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ನೇಮಕ ಆಗಿರುತ್ತೆ. 3 ವರ್ಷಗಳ ಅವಧಿಗೆ 5 ಜನರ ಒಂದು ಕಮಿಟಿ ಇರುತ್ತೆ. ಅದರ ಮೂಲಕ ಯಾವುದೇ ಮಗು ಸಿಕ್ಕಿದಾಗ, ಯಾವುದೇ ಮಗುಗೆ ಆಶ್ರಯ ಅವಶ್ಯಕತೆ ಇದ್ದಾಗ, ಯಾವುದೇ ಮಗುಗೆ ರಕ್ಷಣೆ ಅವಶ್ಯಕತೆ ಇದ್ದಾಗ ಮುಖ್ಯವಾಗಿ ಆ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಪಾಲನೆ ಮತ್ತು ಪೋಷಣೆ ಮಾಡುವಂಥದ್ದು ಒಂದು ಮುಖ್ಯವಾದಂಥ ಸೇವೆ ಮೊದಲನೇದಾಗಿರುತ್ತೆ. ಅದಾದ್ಮೇಲೆ ನಮ್ಮಲ್ಲಿ ಇನ್ನಿತರ ಒಂದು ಸರ್ಕಾರದ ಯೋಜನೆಗಳು ತುಂಬಾ ಯೋಜನೆಗಳು ಇದೆ. ಅದರಲ್ಲಿ OVC ಅನ್ನುವಂಥದ್ದು ಮುಖ್ಯವಾಗಿ ನಾವು ನೋಡಬಹುದು. OVC ಅಂತಂದ್ರೆ ಆರ್ಫನ್ಸ್ ಅಂಡ್ ವಲ್ನರಬಲ್ ಚಿಲ್ಡ್ರನ್ಸ್ ಅಂತ. ಯಾರು ಪೋಷಕರು ಇಲ್ಲದೇ ಇರುವಂತಹ ಮಕ್ಕಳು ಮತ್ತೆ ವಲ್ನರಬಲ್ ಚಿಲ್ಡ್ರನ್ಸ್ ಅಂತಂದಾಗ ನಾವು ಹೆಚ್ಚು

0: ಎ ವಿ ಪಾಸಿಟಿವ್ ಆಗಿರೋಂತಹ ಮಕ್ಕಳನ್ನ ನಾವು ನೋಡ್ಬೋದು, 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳನ್ನ, ಅಥವಾ 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳು ಎಚ್ ಐ ವಿ ಪಾಸಿಟಿವ್ ಇರುವಂತಹ ಪೇರೆಂಟ್ಸ್ ಜೊತೆ ಇರುವಂತಹ ಮಕ್ಕಳನ್ನ ನೋಡ್ಬೋದು, ಅಥವಾ ಅಂದ್ರೆ ಮಕ್ಕಳಿಗೆ ಪಾಸಿಟಿವ್ ಇರ್ಬೋದು ಅಥವಾ ಪೇರೆಂಟ್ಸ್ ಗೆ ಪಾಸಿಟಿವ್ ಇದ್ದು ಅವ್ರ ಜೊತೆ ಮಕ್ಕಳು ಇರ್ಬೋದು. ಅಂತವರಿಗೆ ನಮ್ಮ ಒಂದು ಸರ್ಕಾರದ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅಂತೆ ಅವರಿಗೆ ಒಂದು ಪ್ರೋತ್ಸಾಹ ಮತ್ತೆ ಒಂದು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮಕ್ಕಳಿಗೆ ಕೊಡುವಂತ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ನಾವು ನೋಡಬಹುದು. ಈಗ ನಮ್ಮ ಜಿಲ್ಲೆನಲ್ಲಿ ಸುಮಾರು 1,500 ಬೆನಿಫಿಷರೀಸ್, 1,500 ಮಕ್ಕಳು ಈ ಒಂದು ಫಲಾನುಭವಿಗಳಾಗಿ ಈ ಒಂದು ಪ್ರೋತ್ಸಾಹವನ್ನು ಪಡ್ಕೊಳ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಇದು ಮುಖ್ಯವಾಗಿ ಇರತಕ್ಕಂಥ, ಇದನ್ನ ನಾವು ಆರೋಗ್ಯ ಇಲಾಖೆ ಮೂಲಕ ಅವರಿಂದ ನಾವು ಒಂದು ಮಾಹಿತಿಯನ್ನು ತಗೊಂಡು ಅವರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇರುವಂತಹ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಹಾಗೆ ಅದ್ರ ಜೊತೆಗೆ ಸ್ಪಾನ್ಸರ್ಶಿಪ್ ಅಂತ ಕರಿತೀವಿ, ಅಂದ್ರೆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆ. ಆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆಯಲ್ಲಿ ಎಲ್ಲಿ ಒಂದು ಏಕ ಪೋಷಕರು ಇರುವಂತಹ ಮಕ್ಕಳಿರ್ತಾರೆ ಅಥವಾ ಪೋಷಕರು ಇಬ್ರು ಇಲ್ಲದೆ ಇರುವಂತಹ ಮಕ್ಕಳಿರ್ತಾರೆ, 18 ವರ್ಷಕ್ಕಿಂತ ಒಳಪಟ್ಟವರು ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಅದರಲ್ಲಿ ಇತ್ತೀಚೆಗೆ ಸರ್ಕಾರದಲ್ಲಿ ಒಂದು ಅಂಶವನ್ನ ನಾವು ಸೇರಿಸಿರುವಂತಹದ್ದು, ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅವರಿಗೆ ಒಂದು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹದ್ದು. ಅಂತಹ ಮಕ್ಕಳಿಗೆ ನಾವು ಸರ್ಕಾರದ ಮೂಲಕ ಈ ಪ್ರಾಯೋಜಕತ್ವ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಸ್ಕಾಲರ್ಶಿಪ್ ನ ಕೊಡೋದ್ರ ಮೂಲಕ ಅವ್ರಿಗೆ ಈಗೇನು ಪೋಷಕರು ಓದ್ಸೋದಕ್ಕೆ ಕಷ್ಟ ಆಗುತ್ತೆ ಮಕ್ಕಳನ್ನ, ಏಕ ಪೋಷಕರು ಇರ್ತಾರೆ ಮಗುವನ್ನ ಓದ್ಸೋದಕ್ಕೆ ತಾಯಿಯಿಂದ ಆಗ್ತಾ ಇಲ್ಲ, ಅಂತಹ ಮಕ್ಕಳಿಗೆ ನಾವು ಈ ಸೌಲಭ್ಯವನ್ನ ಕೊಡ್ತಾ ಇದೀವಿ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ 1,600 ಬೆನಿಫಿಷರೀಸ್ ಈಗ ಪ್ರಸ್ತುತವಾಗಿ ಇದ್ದಾರೆ. 1,600 ಮಕ್ಕಳುಗಳು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ತಾ ಇರೋದನ್ನ ಗಮನಿಸಬಹುದು.
1: ಸರ್, ಈಗ ಸಾಮಾನ್ಯ ಜನರು ಈ ಒಂದು ಮಕ್ಕಳ ರಕ್ಷಣಾ ಘಟಕವನ್ನು ಯಾವ ಸಂದರ್ಭಗಳಲ್ಲಿ ಅಥವಾ ಯಾವ ಸಮಯಗಳಲ್ಲಿ ಸಂಪರ್ಕ ಮಾಡಬಹುದು ಸರ್?
0: ಸರ್, ಮೊದಲನೇದಾಗಿ ಇಲ್ಲಿ ನಾವು ಮಕ್ಕಳ ರಕ್ಷಣಾ ಘಟಕ ಅಂತಂದರೆ ಅಗತ್ಯವಾದಂಥ ಸೇವೆಯನ್ನು ಒದಗಿಸುವಂಥ ಇಲಾಖೆ ಆಗಿರೋದ್ರಿಂದ ಪ್ರತಿ 24 ಗಂಟೆನೂ ಸೌಲಭ್ಯವನ್ನು ಕೊಡುವಂಥ ಅಥವಾ ಭೇಟಿ ನೀಡೋಕ್ಕೆ ಅವಕಾಶ ಇರುವಂತಹ ಒಂದು ಇಲಾಖೆನೇ ಆಗಿರುತ್ತೆ. ಅದರಲ್ಲಿ ಕಚೇರಿ ಸಮಯ ಬಂದರೆ 10:30-6 ಗಂಟೆವರೆಗೂ ಕಚೇರಿ ಸಿಬ್ಬಂದಿಗಳು ಹಾಜರಿರ್ತಾರೆ. ಅಂಥ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಭೇಟಿ ಮಾಡಬಹುದು. ಅದನ್ನು ಹೊರತುಪಡಿಸಿ ತುರ್ತು ಅಗತ್ಯ ಇದೆ ಅಂತಂದರೆ ನಮ್ಮಲ್ಲಿ 1098 ಮಕ್ಕಳ ಸಹಾಯವಾಣಿ ಇದೆ. 1098 ಮಕ್ಕಳ ಸಹಾಯವಾಣಿ ಮೂಲಕ ಅವರು 24 ಗಂಟೆ ದಿನದ 24 ಗಂಟೆನೂ ಕೂಡ ಸೇವೆ ಸಿದ್ಧವಾಗಿರುತ್ತೆ. 24 ಗಂಟೆನೂ ಕೂಡ ಯಾವುದೇ ಸೌಲಭ್ಯ ಅಥವಾ ಮಾಹಿತಿ ಬೇಕು ಅಂತಂದರೆ ಅಥವಾ ತುರ್ತು ಅಗತ್ಯ ಇದೆ ಅಂತಂದರೆ ಸೇವೆಯನ್ನು ಒದಗಿಸೋಕ್ಕೋಸ್ಕರ ಇರುತ್ತೆ. ಹಾಗಾಗಿ ಅವರು ತುರ್ತು ಇದ್ದರೆ 1098 ಕರೆ ಮಾಡೋದ್ರ ಮೂಲಕನೂ ಭೇಟಿ ಮಾಡಬಹುದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ.
1: ಓಕೆ ಸರ್, ಈಗ ಒಂದು ವೇಳೆಗೆ ಮಕ್ಕಳ ಮೇಲಿನ ಒಂದು ದೌರ್ಜನ್ಯ ಇರ್ಬೋದು ಅಥವಾ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪ್ರಕರಣಗಳು ಕಂಡು ಬಂದಾಗ ತಾವು ಹೇಗೆ ಆ ಒಂದು ಪ್ರಕರಣಗಳನ್ನು ನಿರ್ವಹಿಸ್ತೀರಾ ಸರ್?
0: ಸರ್, ಅದು ಮೊದಲಾಗಿ ನಮಗೆ ಮಕ್ಕಳ ಸಹಾಯವಾಣಿಗೆ ಬಂದು ಏನಾದರೂ ಮಾಹಿತಿ ಬಂತು ಅಂತಂದರೆ, ಈಗ ಉದಾಹರಣೆಗೆ ನಮ್ಗೆ ಬಾಲ್ಯ ವಿವಾಹ ಅಂತ ನಾವು ನೋಡ್ತೀವಿ, ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದನ್ನು ನೋಡ್ತೀವಿ, ಆ ಥರ ಏನಾದರೂ ಕಂಡು ಬಂತು ಅಂದರೆ ತಕ್ಷಣವಾಗಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡುವಂಥದ್ದಿರ್ಬೋದು, ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದಿರ್ಬೋದು, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸುವಂತಹದ್ದಿರ್ಬೋದು, ಅದಾದ್ಮೇಲೆ ಮಕ್ಕಳಿಗೆ ಒಂದು ಆಪ್ತ ಸಮಾಲೋಚನೆಯನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಏನೆಲ್ಲ ದೌರ್ಜನ್ಯ ಅಥವಾ ಸಮಸ್ಯೆಗಳು ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದು ಯಾರಿಂದ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅವ್ರ ವಿರುದ್ಧ ಕಾನೂನು ಕ್ರಮವನ್ನ ತಗೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗಾಗಲೇ ಯಾವುದೇ ಬಾಲ್ಯ ವಿವಾಹ ಇರ್ಬೋದು ಅಥವಾ ಪೋಕ್ಸೋ ಪ್ರಕರಣ ಇರ್ಬೋದು ಅಥವಾ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಕುಟುಂಬದಿಂದ ಪೋಷಕರಿಂದನೇ ಮಕ್ಕಳಿಗೆ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು. ದೌರ್ಜನ್ಯ ಅಂತಂದ್ರೆ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದಷ್ಟೇ ಅಲ್ಲ, ದೈಹಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಮಾನಸಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಅಂತಹ ಯಾವುದೇ ಪ್ರಕರಣಗಳು ಬಂದರೂ ಕೂಡ ಅದನ್ನ ತಕ್ಷಣ ಕಾನೂನು ಕ್ರಮವನ್ನು ತಗೊಳ್ಳುವಂತಹದನ್ನ ನಾವು ಮಾಡ್ತಾ ಇದೀವಿ. ನಾವು ಪೊಲೀಸ್ ಇಲಾಖೆಯ ಜೊತೆಗೆ ಮತ್ತೆ ಜಿಲ್ಲಾಡಳಿತದ ಜೊತೆಗೆ ಮತ್ತೆ ಈ ತರ ಬಾಲ ಕಾರ್ಮಿಕ ಇಲಾಖೆಯ ಜೊತೆಗೆ ಈಗ ಈ ವಿವಿಧ ಇಲಾಖೆಗಳ ಜೊತೆಗೆ ನಾವು ಒಗ್ಗೂಡಿ ಕೆಲಸವನ್ನು ಮಾಡ್ತಾ
1: ಇದ್ದೀವಿ. ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ, ಈಗ ಬಾಲ್ಯ ವಿವಾಹ ಇರ್ಬೋದು ಬಾಲ ಕಾರ್ಮಿಕತೆ ಇರ್ಬೋದು ಅಂತ ಹೇಳಿದ್ರಿ, ಸೊ ಇವುಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಘಟಕ ಯಾವ ರೀತಿ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಸರ್?
0: ಸರ್, ಈಗಾಗಲೇ ನಾವು ಮೊದಲನೇದಾಗಿ ಈ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಮತ್ತು ಒಂದು ಹಾಡಿ ಸಮುದಾಯಗಳಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಮೊದಲು ಅರಿವು ಮೂಡಿಸಿದಾಗ ಇಂತಹ ಘಟನೆಗಳಾಗುವಂಥದ್ದು ಕಡಿಮೆ ಆಗ್ಬೋದು, ನಾವು ಮೊದಲಾಗಿ ಕ್ರಮ ತಗೋಬಹುದು ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಜೊತೆಗೆ ಮತ್ತೆ ಈ ತರ ಏನಾದ್ರೂ ಕಂಡು ಬಂತು ಅಂದ್ರೆ ತಕ್ಷಣಕ್ಕೆ ನಾವು ಸ್ಥಳ ಭೇಟಿ ಮಾಡಿ ಅವರಿಗೆ ಕ್ರಮವನ್ನು ತಗೊಳ್ಳುವಂತಹದನ್ನು ಕೂಡ ಮಾಡ್ತಾ
1: ಇದ್ದೀವಿ. ಸರ್, ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತನಾಡಿದ್ರೆ, ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಪೋಷಕರಿಗೆ ಮತ್ತು ಸಮಾಜ

0: ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಸರ್?
1: ಜಾಗೃತಿ ಮೂಡಿಸುವಂತಹ ಇದರಲ್ಲಿ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಬರುತ್ತೆ, ಮತ್ತೆ ಮಕ್ಕಳ ಗ್ರಾಮ ಸಭೆ ಅಂತ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಆದ್ಯತೆಯನ್ನು ಕೊಡೋದ್ರ ಮೂಲಕ ಅಲ್ಲಿ ಸಭೆಗಳಲ್ಲಿ ಒಂದು ಅರಿವನ್ನು ಮೂಡಿಸುವಂತಹದ್ದು, ನಮ್ಮ ಅಂಗನವಾಡಿ ಕೇಂದ್ರಗಳ ಮೂಲಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಇರತಕ್ಕಂತಹ ಅಂಗನವಾಡಿ ಕೇಂದ್ರಗಳ ಮೂಲಕ ಯಾರು ಗರ್ಭಿಣಿಯರು ಬಾಣಂತಿಯರು ಮತ್ತೆ ಮಕ್ಕಳು ಅಂಗನವಾಡಿ ಏನು ಫಲಾನುಭವಿಗಳಿದ್ದಾರೆ ಅಲ್ಲಿ ಅವರಿಗೆ ನಾವು ಅರಿವನ್ನು ಮೂಡಿಸೋದ್ರ ಮೂಲಕ ಇದು ಮುಂದೆ ಆಗದೆ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ, ಕಾನೂನಿನಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ನಾವು ಅರಿವನ್ನು ಮೂಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ.
0: ಓಕೆ ಸರ್, ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಾರೆ ಈಗ ಒಂದು ಬಾಲ್ಯ ವಿವಾಹ ಅನ್ನೋದ್ರ ಬಗ್ಗೆ ತಮ್ಮ ಹೇಗಿದೆ ಸರ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಒಂದು ಬಾಲ್ಯ ವಿವಾಹ ಕಾಯಿದೆ ಅಥವಾ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಸ್ಥಿತಿಗತಿಯಲ್ಲಿದೆ ಸರ್?
1: ಸರ್, ಇಲ್ಲಿ ನಾವು ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಅತಿ ಹೆಚ್ಚು ಆಗ್ತಾ ಇದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಬಟ್ ಇಲ್ಲಿ ನಾವು ನೋಡ್ತಾ ಇರೋದು ಮಟ್ಟಿಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು ಹೆಚ್ಚು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಅದು ಯಾರ ಮೂಲಕನೋ, ಬೇರೆ ಸಾರ್ವಜನಿಕರ ಮೂಲಕ, ಸಂಬಂಧಿಕರ ಮೂಲಕ, ಅಕ್ಕಪಕ್ಕದ ಮನೆಯವರ ಮೂಲಕ, ಮಕ್ಕಳ ಸಹಾಯವಾಣಿಗೆ ನಮ್ಗೆ ತಕ್ಷಣ ಕರೆ ಬರುತ್ತೆ ಮದುವೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅಂತ. ನಾವು ಅದನ್ನು ತಕ್ಷಣ ಭೇಟಿ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಅವ್ರಿಗೆ ಮಾಡ್ಕೊಳ್ಳೋಕೆ ಮುಂದೆ 18 ವರ್ಷ ಆಗೋವರೆಗೂ ಮಾಡ್ಕೊಳ್ಬಾರ್ದು ಅನ್ನೋ ತಿಳುವಳಿಕೆಯನ್ನು ಮೂಡಿಸಿ ಅವ್ರಿಗೆ ಎಚ್ಚರಿಕೆ ಒಂದು ಬರವಣಿಗೆಯಲ್ಲಿ ಬರೆಸ್ಕೊಂಡು ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಆಗ್ತಾ ಇರುವಂಥ ಪ್ರಕರಣಗಳು ಇದೆ, ಬಟ್ ಕಡಿಮೆ ಇದೆ ಆಗ್ತಾ ಇರುವಂಥದ್ದು, ಬಟ್ ತಡೆಯುವಂಥದ್ದು ಆಗ್ತಾ ಇದೆ ಸರ್. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಅರಿವು ಇದ್ರೂ ಕೂಡ ಎಷ್ಟೋ ಸಾರ್ವಜನಿಕರು, ಎಷ್ಟೋ ಮಕ್ಕಳ ಪೋಷಕರು ಅರಿವು ಇದ್ರೂ ಕೂಡ ಬಾಲ್ಯ ವಿವಾಹ ಕಾಯ್ದೆ ಇದೆ. ನಮಗೀಗ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಹೇಳಬೇಕಂತಂದ್ರೆ ಇದು 2006 ನಮ್ಮ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದಿದೆ. ಹಾಗೆ 2016 ಕರ್ನಾಟಕದಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಿದ್ದುಪಡಿ ನಿಯಮಗಳು ಬಂದಿದೆ. ಆ ಕಾಯ್ದೆನಲ್ಲಿ ಹೇಳುತ್ತೆ, ಯಾರೇ ಬಾಲ್ಯ ವಿವಾಹವನ್ನು ಮಾಡಿದ್ರೆ ಅವರಿಗೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಇರುತ್ತೆ, 1 ಲಕ್ಷದವರೆಗೆ ದಂಡ ಇರುತ್ತೆ ಅನ್ನುವಂಥದ್ದು ಈ ಕಾಯ್ದೆನಲ್ಲಿ ಹೇಳುತ್ತೆ. ಹಾಗೆ ಆ ಒಂದು ಹುಡುಗ ಮತ್ತು ಹುಡುಗಿಯ ನಡುವೆ ದೈಹಿಕ ಸಂಪರ್ಕ ಏನಾದರೂ ಆಗಿದ್ರೆ ಅದನ್ನು ನಾವು ಪೋಕ್ಸೋ ಕಾಯ್ದೆನಲ್ಲಿ ಆ ಪ್ರಕರಣವನ್ನು ನೋಡ್ತೀವಿ. ಪೋಕ್ಸೋ ಕಾಯ್ದೆನಲ್ಲಿ ಆ ಹುಡುಗನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು. ಈ ಪೋಕ್ಸೋ ಕಾಯ್ದೆನಲ್ಲಿ ಅವರಿಗೆ ಕನಿಷ್ಠ 10 ವರ್ಷದಿಂದ 20 ವರ್ಷದವರೆಗೂ ಅಥವಾ ಅವರಿಗೆ ಮರಣದಂಡನೆವರೆಗೂ ಒಂದು ಜೀವನ ಪರ್ಯಂತ ಒಂದು ಜೈಲು ಶಿಕ್ಷೆವರೆಗೂ ಕೂಡ ಅವ್ರಿಗೆ ಅವಕಾಶ ಇರುತ್ತೆ ಅವರ ಒಂದು ತಪ್ಪುಗಳನ್ನ ಮಾಡಿರುವಂತಹ ಅದರ ಆಧಾರದ ಮೇಲೆ. ಬಟ್ ಇದು ಎಷ್ಟೋ ಕಾನೂನಿನ ತಿಳುವಳಿಕೆ ಇದ್ರೂ ಕೂಡ ಕೆಲವರು ಅದನ್ನು ಏನು ಆಗಲ್ಲ ಅನ್ನುವಂತಹ ಒಂದು ಧೈರ್ಯದಲ್ಲಿ ಅಥವಾ ಏನು ಆಗಲ್ಲ ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಸಿದ್ಧತೆ ಮಾಡ್ಕೊಳ್ಳುವಂಥದ್ದು, ವಿವಾಹ ಮಾಡ್ಕೊಳ್ಳುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇನ್ನು ಎಲ್ಲೋ ಕೆಲವರು ಅರಿವು ಇಲ್ಲದೇ ಮಾಡ್ಕೊಂಡಿರುವಂತಹದ್ದು ಇರುತ್ತೆ. ಬಟ್ ನಾನು ತಿಳಿಸುವಂತಹದ್ದು ಸಾರ್ವಜನಿಕರಿಗೆ, ಯಾರು ಪೋಷಕರಿಗೆ, ಈಗಿನ ಒಂದು ಕಾನೂನು ಕ್ರಮ ತುಂಬಾ ಕಟ್ಟುನಿಟ್ಟಾಗಿ ಇರೋದ್ರಿಂದ ಆದಷ್ಟು ಈ ಬಾಲ್ಯ ವಿವಾಹ ಸಿದ್ಧತೆ ಮಾಡ್ಕೊಳ್ಳೋದು, ಬಾಲ್ಯ ವಿವಾಹ ಮಾಡ್ಕೊಳ್ಳೋದನ್ನ ತಡಿಬೇಕು, ತಮ್ಮ ಹಂತದಲ್ಲೇ ತಡಿಬೇಕು. ಹಾಗಾಗಿ ಆ ಮಕ್ಕಳ ಒಂದು ಹಕ್ಕುಗಳನ್ನ ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಓಕೆ ಸರ್, ಇದರ ಜೊತೆಗೆ ಈ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಮಕ್ಕಳಿಗೆ ಒಂದು ತುರ್ತು ಸಹಾಯ ಅಂತ ಬಂದಾಗ ಯಾವ ರೀತಿಯ ಒಂದು ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
1: ಆ್ಯಕ್ಚುಲಿ ನಮ್ಮಲ್ಲಿ ಏನಂತಂದರೆ ನಾವು ಇದರಲ್ಲಿ DLSA ಮತ್ತು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ. ಅಂದರೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು ಮಕ್ಕಳಿಗೆ, ಆ ರೀತಿ ಸಮಸ್ಯೆಗಳು ಬಂದಾಗ ಅದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ವರದಿಯನ್ನು ಕೊಡೋದ್ರ ಮೂಲಕ ಅವ್ರ ಮೂಲಕ ಪರಿಹಾರವನ್ನು ಸರ್ಕಾರದಿಂದ ಮಕ್ಕಳಿಗೆ ಕೊಡುವಂತಹದ್ದು ಇರುತ್ತೆ. ಬಟ್ ನಾವು ಕೊಡುವಂಥದ್ದು ತಕ್ಷಣದ ಪರಿಹಾರ ಅಂತ, ಯಾವುದೇ ರೀತಿಯಲ್ಲಿ ಪೋಕ್ಸೋ ಪ್ರಕರಣಗಳು ಅಥವಾ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದಾಗ ಆ ಮಗುವಿನ ತಕ್ಷಣದ ಪರಿಹಾರಕ್ಕೆ ಅಂತೇಳಿ ನಾವು 10,000 ಕೆಲವೊಂದು ಸಂದರ್ಭದಲ್ಲಿ ಒಂದು ಹಾಸ್ಪಿಟಲ್ ಖರ್ಚಿಗೆ ಅಂತೇಳಿ ನಾವು 50,000 ಮ್ಯಾಕ್ಸಿಮಮ್ 1 ಲಕ್ಷದವರೆಗೂ ನಮ್ಮಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅದನ್ನು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ನಾವು ಇನ್ನು ಬೇರೆ ರೀತಿಯಲ್ಲಿ ನಾವು ಕೊಡುವಂಥದ್ದು ಅಂತಂದರೆ ನಾವು ಒಂದು ಆಶ್ರಯವನ್ನು ಕೊಡುವಂಥದ್ದು ಇರುತ್ತೆ, ನಮ್ಮ ಸಂಸ್ಥೆಗಳ ಮೂಲಕ ಅವರಿಗೆ ಆಶ್ರಯವನ್ನು ಕೊಡುವಂಥದ್ದು ಇರುತ್ತೆ. ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏಕಪೋಷಕರು ಅಥವಾ ಪೋಷಕರು ಇಲ್ಲದೇ ಇರುವಂಥ ಸಂದರ್ಭ ಇದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂದರೆ ನಾನೇನೀಗ ಆಲ್ರೆಡಿ ಹೇಳಿದೆ, OBC ಒಂದು ಸ್ಕೀಮ್ ಮೂಲಕ ಅಥವಾ ನಮ್ಮಲ್ಲಿ ಬರ್ತಕ್ಕಂಥ ಒಂದು ಸ್ಪಾನ್ಸರ್ಶಿಪ್ ಮೂಲಕ ನಾವು ಅವ್ರಿಗೆ ಬೆನಿಫಿಟ್ಸನ್ನು ಕೊಡೋದೊಂದು ವ್ಯವಸ್ಥೆ ಇದೆ.
0: ಓಕೆ ಸರ್, ಹಾಗೆ ಈ ಒಂದು ಅನಾಥ ಮಕ್ಕಳಿರ್ಬೋದು ಅಥವಾ ಬೀದಿ ಮಕ್ಕಳು ಅಥವಾ ಕಳೆದೋದಂತಹ ಮಕ್ಕಳಿಗೊಂದು ಪುನರ್ವಸತಿ ವ್ಯವಸ್ಥೆ

0: ಅಥವಾ ಪ್ರಕ್ರಿಯೆ ಹೇಗಿರುತ್ತೆ ಸರ್?
1: ಸರ್, ಈಗ ಅದು ಒಂದು, ನಾವು ಪೋಷಕರೇ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನು ಒಪ್ಪಿಸುವಂತಹ ಒಂದು ಪ್ರಕರಣಗಳು ಇರುತ್ತೆ. ಯಾರಿಗೆ ಮಕ್ಕಳ ಅವಶ್ಯಕತೆ ಇಲ್ಲ ಅಥವಾ ಸಾಕೋದಕ್ಕೆ ಅವರು ಆಗ್ತಾ ಇಲ್ಲ ಅಥವಾ ಅವರು ಮಕ್ಕಳು ನಮಗೆ ಬೇಡ ತಿರಸ್ಕರಿಸುವಂತಹ ಒಂದು ಸಂದರ್ಭಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಅವರೇ ಕಾನೂನುಬದ್ಧವಾಗಿ ನಮಗೆ ಮಗು ಬೇಡ ಅಂತೇಳಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತಿರಸ್ಕರಿಸಿದಾಗ ಅಥವಾ ಮಕ್ಕಳನ್ನ ಕೊಟ್ಟಾಗ ನಾವು ಅವ್ರನ್ನ ಸಂಸ್ಥೆಯ ಮೂಲಕ ಸಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದು ಬಿಟ್ಟರೆ
0: ಕನೆ ಇದೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಹಲೋ
2: ಹಲೋ ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನನ್ನ ಹೆಸರು ವಸಂತಮ್ಮ, ಊರು ಭೀಮಟ್ಕೆ ರಾಡಿ.
2: ವಸಂತಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನಂತ, ಮಕ್ಕಳ ಹಕ್ಕುಗಳು ಮತ್ತೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
3: ಈಗ ಎಲ್ಲ ಹಾಡಿ ಅಂತಲ್ಲ, ಎಲ್ಲ ನಮ್ಮ ಊರುಗಳಲ್ಲೂ ಸ್ಟೇಜ್ ನಲ್ಲಿ ಮದುವೆ ಮಾಡೋದು ತಪ್ಪು ಅನಿಸ್ತದೆ ಎಲ್ರಿಗೂ. ಅದೇ ತರ ತಂದೆ ತಾಯಿಗಳಿಗೂ ಸ್ವಲ್ಪ ಮಕ್ಕಳು ಆದಷ್ಟು ವಿದ್ಯಾವಂತರು, ಅವರು ತಿಳ್ಕೊಂಡಾಗ ನಮ್ಗಳಿಗೂ ನಮ್ಗಳಿಗೂ ಏನು ತೊಂದ್ರೆ ಅಷ್ಟೊಂದು ಆಗಲ್ಲ. ಈಗ ಮೇನ್ ಆಗಿ ಯಾವುದೇ ಕಾರಣಕ್ಕೂ ಕದ್ದು ಮುಚ್ಚಿ ಮದುವೆ ಮಾಡಿದ್ರು ಒಂದ್ ಪ್ರಜ್ಞೆ ಅಂತ ಆದಾಗ ಮಕ್ಕಳುಗಳು ತಾಯಿ ಕರೆದ್ ಕೊಡ್ಬಾರ್ದು ಅಂತ ನನ್ನ ಅನ್ಸಿಕೆ ಸರ್.
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
1: ನೀವು ಹೇಳೋದು ಸರಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾರಂತದ್ದು ಏನಂತಂದ್ರೆ, ಮಕ್ಕಳುಗಳು 18 ವರ್ಷಕ್ಕೆ ಒಳಪಟ್ಟಂತ ಮಕ್ಕಳುಗಳೇ ಶಾಲಾ ಹಂತದಲ್ಲಿ ಕಾಲೇಜು ಹಂತದಲ್ಲಿ ಓದ್ತಾ ಇದ್ದಾಗ ಅವರೇ ಇಷ್ಟಪಟ್ಟು ಓಡಿ ಹೊರಟೋಗುವಂತಹದ್ದು, ಓಡಿ ಹೋಗಿ ಆಮೇಲೆ ಬಾಲ್ಯ ವಿವಾಹ ಆಗುವಂತ ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಪೋಷಕರು ಇಮ್ಮಿಡಿಯೇಟ್ ಆಗಿ ಹತ್ರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ಈಗ ಓಡಿ ಹೋಗಿರುವಂತ ಘಟನೆಗಳಿದ್ದಾಗ ಅದನ್ನ ದೂರನ್ನ ದಾಖಲು ಮಾಡಬೇಕಾಗುತ್ತೆ. ಆಮೇಲೆ ಅವರು ಸಿಕ್ಕಿದ ಮೇಲೆ ನಾವು ಮುಂದಿನ ಒಂದು ಕಾನೂನು ಕ್ರಮವನ್ನು ತಗೊಳ್ಳುವಂತಹದ್ದು ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ಪೋಷಕರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಅನ್ನುವಂಥದ್ದು ಇರೋದಿಲ್ಲ ಕಾನೂನಲ್ಲಿ. ಬಟ್ ಯಾವಾಗ ಪೋಷಕರೇ ನಾವೇ ಬಲವಂತವಾಗಿ ಮಗುವನ್ನು ಒಪ್ಪಿಸಿ ಮಗುವನ್ನು ಬಲವಂತವಾಗಿ ಮದುವೆ ಮಾಡುವಂಥದ್ದು, ಬಾಲ್ಯ ವಿವಾಹ ಮಾಡುವಂಥದ್ದು ಕಂಡು ಬರುತ್ತೆ, ಅಂಥ ಸಂದರ್ಭದಲ್ಲಿ ಪೋಷಕರಿಗೆ ಶಿಕ್ಷೆ ಆಗುತ್ತೆ. ಬಟ್ ಎಷ್ಟೋ ವಿಷಯಗಳಲ್ಲಿ ನಾವು ಗಮನಿಸ್ತೀವಿ, ಪೋಷಕರಿಗೂ ಕೂಡ ಗೊತ್ತಿಲ್ಲದೇನೆ ಮಕ್ಕಳೇ ಮಾಡ್ಕೊಳ್ಳುವಂಥ ಸಂದರ್ಭಗಳು ಇರುತ್ತೆ, ಅಥವಾ ಅನಿವಾರ್ಯವಾಗಿ ಮಕ್ಕಳು ಮಾಡಿಕೊಂಡು ಪೋಷಕರಿಗೆ ಒಂದು ಒತ್ತಡ ಮತ್ತು ಸಮಸ್ಯೆಗಳನ್ನ ತಂದಿರುವಂಥ ಪ್ರಕರಣಗಳನ್ನು ಕೂಡ ನಾವು ಗಮನಿಸ್ಬೋದು. ಬಟ್ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು,
3: ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತೆ ಸರ್.
1: ಹೌದು,
3: ಗರ್ಭ ಬಲ್ತಿರಲ್ಲ ಮಕ್ಕಳು, ಒಂದು ಗರ್ಭವತಿ ಆದಾಗ ಅದು ಅವ್ರಿಗೂ ಆರೋಗ್ಯ ಕೆಟ್ಟು.
1: ಹೌದು ಹೌದು,
3: ಇವೆಲ್ಲ ತಂದೆ ತಾಯಿಗಳು ಒರ್ಸ್ಕೋಬೇಕು. ಆಮೇಲೆ ಈಗೆಲ್ಲ ಮಕ್ಕಳು ಸ್ವಲ್ಪ ಓದಿರೋ ಮಕ್ಕಳು,
1: ಹೌದು ಹೌದು,
3: ಅವರು ಸ್ವಲ್ಪ ತಿಳ್ಕೊಂಡಾಗ ನಮ್ಮ ದೇಶ ಒಳ್ಳೇದಾಗ್ಬೋದು ಅನಿಸ್ತದೆ ಸರ್.
1: ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಈಗ ನಿಮ್ಮಷ್ಟು ಒಂದು ಕಾಳಜಿ ಎಲ್ಲರಿಗೂ ಸಮಾಜದಲ್ಲಿ ಇತ್ತು ಅಂತಂದ್ರೆ ನಾವು ಈ ಬಾಲ್ಯ ವಿವಾಹವನ್ನು ಮುಕ್ತವಾಗಿ ನಾವು ಒಂದು ಜಿಲ್ಲೆಯನ್ನು ಮಾಡ್ಬೋದು. ಎಲ್ಲ ಪೋಷಕರು ಹಾಗೆ ಮಕ್ಕಳು ಇದನ್ನು ಅರ್ಥಕೊಂಡು ಇದ್ರೆ ಒಂದು ಒಳ್ಳೆಯ ಸಮಾಜ, ಒಳ್ಳೆಯ ಜಿಲ್ಲೆಯನ್ನು ನಾವು ಒಂದು ತಯಾರು ಮಾಡೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಹಾಗಾಗಿ ನಿಮ್ಗಳಿಂದ ಈ ಥರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ಬೇಕು ಅನ್ನೋಂಥದ್ದನ್ನು ಕೇಳ್ತೀನಿ.
3: ನಮಗೂ ಕೂಡ ಧನ್ಯವಾದಗಳು, ಯಾಕಂದ್ರೆ ತಾವೆಲ್ಲೋ ಇರ್ತೀರ ಸರ್.
1: ಹೌದು ಹೌದು,
3: ಸರ್ಕಾರದವ್ರು ಯಾವಾಗ್ಲೂ ಬಂದು ಅದನ್ನೇ ಪರಿಶೋಧನೆ ಮಾಡಕ್ ಆಗಲ್ಲ.
1: ಹೌದು,
3: ತಾಯಿಯವ್ರು ಎಷ್ಟು ಕಳ್ರಿ ಎಷ್ಟು ಚೆನ್ನಾಗ.
1: ಹೌದು,
3: ಏನಾಗಿ ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕು.
1: ಹೌದು,
3: ಆದಷ್ಟು ಮಕ್ಕಳು ವಿದ್ಯಾವಂತಾಗಿ ಅದ್ರ ಬಗ್ಗೆ ಅರ್ಥಕೊಡ್ಬೇಕಂತ ನನ್ನ ಇಷ್ಟ.
1: ಹೌದು, ನಿಮ್ಮ ಹೆಸರು ಏನಮ್ಮ ಮರ್ತ್ಬಿಟ್ಟೆ?
2: ವಸಂತಮ್ಮ,
1: ಧನ್ಯವಾದಗಳು ವಸಂತಮ್ಮ. ನಿಮ್ಮ ಒಂದು ಸಂದೇಶ, ನಿಮ್ಮ ಸಂದೇಶ ಎಲ್ಲ ನಮ್ಮ ಅದು ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿರೋಂತ ಎಲ್ಲಾರ್ಗೂ ಕೂಡ ನಿಮ್ಮ ಸಂದೇಶ ತಲುಪ್ಲಿ, ಒಳ್ಳೆ ರೀತಿನಲ್ಲಿ ತಲುಪ್ಲಿ, ಎಲ್ಲಾ ಪೋಷಕರು ಇದನ್ನ ಅರ್ಥಕೊಂಡು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋಂತ ಅದನ್ನ ನಿಮ್ ಮೂಲಕ ಕೇಳ್ತೀನಿ ನಮ್ಮ ಎಲ್ಲಾರ್ಗೂ.
2: ಓಕೆ, ಧನ್ಯವಾದಗಳು ವಸಂತಮ್ಮ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಮಕ್ಕಳ ಪುನರ್ವಸತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರೋದು.
1: ಆ ರೀತಿ ನಾವು ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳ ಮೂಲಕ ನಾವು ಮಾಡ್ತೀವಿ. ಮಕ್ಕಳನ್ನ ಅವರೇ ಒಪ್ಪಿಸಿರುವಂತ ಮಕ್ಕಳುಗಳನ್ನ ನಾವು ನೋಡ್ತೀವಿ. ಅಥವಾ ಯಾವುದೇ ಒಂದು ನಾವು ಇತ್ತೀಚಿನ ಘಟನೆಗಳನ್ನ ನೋಡಿದೀವಿ, ಉದಾಹರಣೆಗೆ ನಮ್ಮ HD Kota ತಾಲೂಕಲ್ಲೂ ನೋಡಿದೀವಿ, ಎತ್ತಂತ ಮಗುವನ್ನ ರಸ್ತೆನಲ್ಲಿ ಚರಂಡಿನಲ್ಲಿ ಅಥವಾ ಯಾವುದೋ ಒಂದು ರಸ್ತೆ ಬದಿನಲ್ಲಿ ಇಟ್ಟು ಹೋಗಿರುವಂತ ಒಂದು ಪ್ರಕರಣಗಳು ಕೂಡ ಇದೆ. ಅಂತಹ ಪ್ರಕರಣಗಳು ಬಂದಾಗ ಯಾರಿಗೆ ಅದು ಮೊದಲು ತಿಳಿಯುತ್ತೆ, ಪ್ರಸ್ತುತ ಸಡನ್ ಆಗಿ

0: ಯಾವುದೇ ಹತ್ರದ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿ ಮೂಲಕ ಅವರು ತಿಳಿಸ್ಬೇಕಾಗುತ್ತೆ. ಯಾರು ಕೂಡ ಈ ಒಂದು ದತ್ತು ನಾವು ವಿಷಯದಲ್ಲಿ ನೋಡಿದಾಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲೋ ಮಗು ಸಿಕ್ತು ಅಂದ್ಬಿಟ್ಟು ತಗೊಂಡೋಗಿ ಸಾಕಳಂತದ್ದು ಮಾಡ್ತಾರೆ. ಇದು ಕಾನೂನಿನ ಮೂಲಕ ಅವಕಾಶ ಇಲ್ಲ, ಅದನ್ನ ಅಕ್ರಮವಾಗಿ ದತ್ತು ಮಾಡ್ಕೊಂಡಿರುವಂತ ಒಂದು ವ್ಯವಸ್ಥೆ ಅಂತ ನಾವು ಅಂತೀವಿ ಕಾನೂನಲ್ಲಿ. ಹಂಗಾಗಿ ಆ ತರ ಮಗು ಎಲ್ಲೇ ಸಿಕ್ಕಿದ್ರು ಕೂಡ ತಕ್ಷಣವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ಮಕ್ಕಳ ಸಹಾಯವಾಣಿಗೂ ತಿಳಿಸೋದ್ರ ಮೂಲಕ, ಅದು ನಮ್ಮ ಮೂಲಕ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಮಕ್ಕಳ ಒಂದು ಕಲ್ಯಾಣ ಸಮಿತಿ ಮುಂದೆ ಹಾಜರಾಗಿ ಅದನ್ನ ನಾವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ದೂರು ಕೊಡೋದ್ರ ಮೂಲಕ ಮೊದಲಿಗೆ ನಾವು ಪೋಷಕರನ್ನ ಹುಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದ್ ವೇಳೆ ಪೋಷಕರು ಸಿಕ್ಕಿದ್ರೆ ಪೋಷಕರಿಗೆ ಮಗುವನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದನ್ನ ಮುಂದಿನ ಒಂದು ಕಾನೂನು ಮೂಲಕ ದತ್ತುವನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ಮೂಲಕ ಮಾಡ್ತೀವಿ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಹೇಳಿ ತಮ್ಮ ಪ್ರಶ್ನೆ. ಹೇಳಿ ತಮ್ಮ ಪ್ರಶ್ನೆ ಹೇಳಿ.
0: ನಮಸ್ತೆ, ಮಾತಾಡಿ. ಹದಿನೆಂಟು ವರ್ಷದವರೆಗೂ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ರಕ್ಷಣೆ ಇರುತ್ತೆ. ಏನು ಆಮೇಲೆ ನಾವು ಕುಟುಂಬ ಇದೆ ಅಥವಾ ಸಂಬಂಧಿಕರು ಇದ್ದಾರೆ ಅಂತಂದ್ರೆ ನಾವು ಅವ್ರ ಮೂಲಕ ಕುಟುಂಬಕ್ಕೆ ಮತ್ತೆ ಸಂಬಂಧಿಕರಿಗೆ ಕಳಿಸ್ಕೊಡೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. 18 ವರ್ಷ ಕಂಪ್ಲೀಟ್ ಆದರೂ ಕೂಡ ಯಾವುದೇ ಪೋಷಕರು ಇಲ್ಲ ಸಂಬಂಧಿಕರು ಇಲ್ಲ ಅಂತಂದರೆ ನಾವು 18 ವರ್ಷದ ಒಳಗಡೆ ಇದ್ದಾಗೇನೆ ಮಗುವನ್ನು ದತ್ತು ವ್ಯವಸ್ಥೆ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ ಮೊದಲನೇದಾಗಿ. ಇಲ್ಲ ಅಂತಂದರೆ ಮುಂದಿನ ಅವನ ವಿದ್ಯಾಭ್ಯಾಸಕ್ಕೆ ಮತ್ತು ಮುಂದಿನ ಒಂದು ತರಬೇತಿ ಮೂಲಕ ಅವನು ಒಂದು ಕೆಲಸವನ್ನು ತಗೊಳ್ಳೋದಕ್ಕೆ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡು ಅವನ ಜೀವನವನ್ನು ಅವನು ರೂಪಿಸ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ತಯಾರು ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು. ಹೌದು, ಅದನ್ನೇ ಮಾಡ್ತಾ ಇದೀವಿ ಆ ತರ ಏನಾದ್ರೂ ಮಕ್ಕಳುಗಳ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕುಟುಂಬದ ಪೋಷಕರು ಅಥವಾ ಸಂಬಂಧಿಕರು ಯಾರಿದ್ದಾರೆ ಅವ್ರ ಮೂಲಕ ಮನೆಗೆ ಕಳಿಸುವಂತ ವ್ಯವಸ್ಥೆಯನ್ನೇ ನಾವು ಮೊದಲು ಮಾಡ್ತೀವಿ. ಯಾಕೆಂದ್ರೆ ಮಗು ಯಾವತ್ತು ಕುಟುಂಬದಲ್ಲೇ ಬೆಳೆಯುವಂತಹದ್ದು ಒಂದು ಒಳ್ಳೆಯ ವಾತಾವರಣ ಅನ್ನುವಂಥದ್ದು. ಒಂದ್ ವೇಳೆ ಯಾರು ಇಲ್ಲ ಆ ತರ ಅಂದಾಗ ಎರಡನೇದಾಗಿ ನಾವು ಕುಟುಂಬದ ಮೂಲಕ ಆ ಮಗುವನ್ನು ದತ್ತು ನೀಡೋದ್ರ ಮೂಲಕ ಮತ್ತೊಂದು ಕುಟುಂಬಕ್ಕೆ ಕಳಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅವೆರಡು ಆಗಿಲ್ಲ ಅಂತಂದಾಗ ಮೂರನೇ ಅವಕಾಶನ ನಾವು ಇದನ್ನು ಒಂದು ತರಬೇತಿಯನ್ನು ಕೊಡೋದ್ರ ಮೂಲಕ ಒಂದು ಕೆಲಸ ಮತ್ತು ಅವನ ಜೀವನವನ್ನು ರೂಪಿಸ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ಮಾಡ್ತೀವಿ. ಹೌದು, ಅದನ್ನು ಮಾಡ್ತಾ ಇದ್ವಿ ಪ್ರಸ್ತುತ ಕೂಡ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನು ನೀಡೋದಕ್ಕೆ. ಸರ್ಕಾರ
2: ಬಾಲ್ಯ ವಿವಾಹದ ಬಗ್ಗೆ ಸ್ವಲ್ಪ ಸರ್, 2000 ಚಿಲ್ಡ್ರೆ ಬಾಲ್ಯ ವಿವಾಹನೇ ನಡೀತಾ ಇದೆ ಅಂತ ಅಂದ್ಬಿಟ್ಟು ವರ್ತಮಾನ ಇತ್ತು ಸರ್.
0: ಹೌದು,
2: ನಮ್ಮ ಜಿಲ್ಲೆಲ್ಲೇ
0: ನಮ್ಮ ಜಿಲ್ಲೆನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಆಗ್ತಾ ಇದೆ. ಎಲ್ಲಿ ಮಕ್ಕಳ ಬಾಲ್ಯ ವಿವಾಹ ಮಾಡೋದಕ್ಕೆ ಪೋಷಕರು ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು, ಮಕ್ಕಳೇ ಓಡಿ ಹೋಗಿ ಮದುವೆ ಆಗಿರುವಂತಹದ್ದು, ಆ ತರ ಪ್ರಕರಣಗಳು ದೂರುಗಳು ಬರ್ತಾ ಇದೆ. ಎಲ್ಲಿ ಆ ತರ ಆಗ್ತಾ ಇದೆ ಅದನ್ನೆಲ್ಲ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಹಾಗೆ ನಾವು ಹೆಚ್ಚು ಅರಿವನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಬಟ್ ಕಳೆದ ಸಾಲುಗಳಿಗೆ ಹೋಲಿಸ್ಕೊಂಡಾಗ ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಆಗಿರುವಂತಹದ್ದು ಕಡಿಮೆ ಆಗಿದೆ. ಬಟ್ ಸಿದ್ಧತೆಯನ್ನು ಮಾಡ್ಕೊಳ್ಳುವಂತಹದ್ದು ಆಗ್ತಾ ಇದೆ. ಅದನ್ನ ಪ್ರತಿಯೊಬ್ಬರು ಸಾರ್ವಜನಿಕರು, ಪ್ರತಿಯೊಬ್ಬ ಪೋಷಕರು, ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಕಾನೂನಿನ ಅರಿವನ್ನ ತಿಳ್ಕೊಂಡು 18 ವರ್ಷ ಆಗುವವರೆಗೂ ಕೂಡ, ಅದರಲ್ಲೂ ನಾವು ವಿಶೇಷವಾಗಿ ಅಂತಂದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. 21 ವರ್ಷ ಗಂಡು ಮಕ್ಕಳಿಗೆ 21 ವರ್ಷ ಆಗ್ಬೇಕು, 100 ಪ್ರಕರಣಗಳಲ್ಲಿ 2-3 ಪ್ರಕರಣಗಳಷ್ಟೇ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಉಳಿದ ಪ್ರಕರಣಗಳೆಲ್ಲ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಇತ್ತೀಚೆಗೆ ನೋಡಿದಂಥ ಕೆಲವು ಘಟನೆಗಳು ನಮಗೆ, ನಾವು ಆ ಸ್ಥಳಕ್ಕೆ ಭೇಟಿ ಮಾಡಿ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ತಿಳುವಳಿಕೆಯನ್ನು ಕೊಟ್ಟು ಬರೆಸ್ಕೊಂಡು ಬಂದಿರುವಂತಹದ್ದನ್ನು ಕೂಡ, ಅದಾದ ಮೇಲೆ ಮತ್ತೆ ಆ ಕಾನೂನು ತಿಳುವಳಿಕೆ ಇದ್ರೂ ಕೂಡ ಮತ್ತೆ ಅವರು ಬಾಲ್ಯ ಕದ್ದು ಮುಚ್ಚಿ ಬಾಲ್ಯ ವಿವಾಹನ ಮಾಡಿ ಅದಾದ್ಮೇಲೆ ಅವರು ಸಿಕ್ಕಿ ಗೊತ್ತಾದ್ಮೇಲೆ ನಾವು ಅದು ಕಾನೂನು ಕ್ರಮವನ್ನು ಜರುಗಿಸಿ ಜೈಲ್ ಮೂಲಕ ಶಿಕ್ಷೆಯನ್ನು ಕೊಡಿಸಿರುವಂಥ ಪ್ರಕರಣಗಳು ಕೂಡ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇದೆ.
1: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ ಅವರೇ?
0: ಓಕೆ, ನಮ್ಮಲ್ಲಿ ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ಏನು 2012 ಕಾಯ್ದೆ ಬಂದಿದೆ. ಅದ್ರ ಮೂಲಕ ಒಂದು ಯಾವುದೇ ಒಂದು ಹುಡುಗ ಅಂತ ಏನಿಲ್ಲ, ಗಂಡು 18 ವರ್ಷದ ಒಳಪಟ್ಟಂತಹ ಮಕ್ಕಳಿಗೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಆದಾಗ ಅಥವಾ

0: ದೌರ್ಜನ್ಯ ಆಗಬೇಕು ಅಂತಲೇ ಇಲ್ಲ, ಯಾವುದೇ ದೌರ್ಜನ್ಯ ಆಗುವಂಥ ಒಂದು ಪ್ರಯತ್ನಗಳು ಆದಾಗ ಅದನ್ನು ನಾವು ಪೋಕ್ಸೋ ಕಾಯ್ದಿನಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಪೋಕ್ಸೋ ಕಾಯ್ದೆಯ ಮೂಲಕ ನಾವು ಶಿಕ್ಷೆಯನ್ನು ನೋಡಿದಾಗ ನಾವು ಕನಿಷ್ಠ 10 ವರ್ಷ ಮ್ಯಾಕ್ಸಿಮಮ್ 20 ವರ್ಷಕ್ಕಿಂತ ಅಥವಾ ಅದ್ರ ಮೇಲ್ಪಟ್ಟು ನಾವು ಲೈಫ್ ಲಾಂಗ್ ಇಂಪ್ರಿಸಾನ್ಮೆಂಟ್ ಕೂಡ ನಾವು ಈ ಪೋಕ್ಸೋ ಕಾಯ್ದಿನಲ್ಲಿ ನೋಡ್ಬೋದು. ಇದು ಬರೀ ಬಲವಂತವಾಗಿ ಅಥವಾ ಅತ್ಯಾಚಾರ ಆದರಷ್ಟೇ ನಾವು ಇದನ್ನು ಪೋಕ್ಸೋ ಅಂತ ಹೇಳೋದಲ್ಲ, ಇದು ಅತಿ ಹೆಚ್ಚು ಆಗ್ತಾ ಇರುವಂತಹದ್ದು ಬಾಲ್ಯ ವಿವಾಹ ಆಗಿ ಅದಾದ ನಂತರ ಒಂದು ಹುಡುಗನಿಂದ ಹುಡುಗಿಗೆ ದೌರ್ಜನ್ಯ ಆಗುವಂತಹದ್ದು. ಇಲ್ಲಿ ಆ ಹೆಣ್ಣು ಮಗು ಒಪ್ಪಿಕೊಂಡು ಅವರಿಬ್ಬರ ನಡುವೆ ಒಂದು ದೈಹಿಕ ಸಂಪರ್ಕ ಆದರೂ ಕೂಡ ಬಿಕಾಸ್ ಆಫ್ ಅವಳು 18 ವರ್ಷಕ್ಕಿಂತ ಒಳಪಟ್ಟಿರೋದ್ರಿಂದ ನಾವು ಅದನ್ನು ಪೋಕ್ಸೋ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆ ಮೂಲಕ ಪೋಕ್ಸೋ ಪ್ರಕರಣಗಳು ಆಗಿರುವಂತಹದ್ದು ಇದೆ. ಅದರ ಜೊತೆಗೆ ಶಾಲಾ ಹಂತದಲ್ಲಿ ಕಾಲೇಜು ಹಂತದಲ್ಲಿ ಬೇರೆಯವರಿಂದ ಒಂದು ಕೆಟ್ಟ ದೃಷ್ಟಿನಲ್ಲಿ ನೋಡುವಂತಹದ್ದಿರ್ಬೋದು, ಕೆಟ್ಟ ಮಾತುಗಳನ್ನು ಬೈಗುಳಗಳನ್ನು ಮಾತಾಡುವಂತಹದ್ದು ಬೈಯುವಂತಹದ್ದಿರ್ಬೋದು, ಅಥವಾ ವಾಟ್ಸಾಪ್ ಸಂದೇಶಗಳ ಮೂಲಕ ಕೆಟ್ಟದಾಗಿ ಮೆಸೇಜ್ಗಳನ್ನು ಕಳಿಸುವಂತಹದ್ದಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಈ ಥರ ಒಂದು ಅಬ್ಯೂಸ್ ಮಾಡುವಂಥ ಒಂದು ದೌರ್ಜನ್ಯ ಮಾಡುವಂಥ ಪದಗಳನ್ನ ಬಳಸಿದಾಗ ಅದನ್ನು ಕೂಡ ನಾವು ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಈ ರೀತಿ 7 ವರ್ಷ 10 ವರ್ಷ 20 ವರ್ಷದವರೆಗೂ ಡಿಪೆಂಡ್ಸ್ ಆನ್ ಅವರು ಯಾವ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ, ದೌರ್ಜನ್ಯವನ್ನು ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ.
1: ಓಕೆ, ಧನ್ಯವಾದಗಳು ನಾಗರಾಜರೆ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ಬಹಳ ಉತ್ತಮವಾದ ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ದೀರಿ ಸರ್. ಈಗ ಈ ಒಂದು ಮಕ್ಕಳಿಗೆ ಕೌನ್ಸಿಲಿಂಗ್ ಅಥವಾ ಒಂದು ಮಾನಸಿಕ ಆರೋಗ್ಯದ ಸೇವೆಗಳ ಬಗ್ಗೆ ತಮ್ಮ ಇಲಾಖೆಯಿಂದ ಸಿಗ್ತಾ ಇದೆ ಅಥವಾ ಹೇಗೆ ಸರ್?
0: ಸಿಗ್ತಾ ಇದೆ. ಯಾವುದೇ ಮಗುವನ್ನು ನಾವು ಮೊದಲನೇದಾಗಿ ಎಲ್ಲೇ ಯಾವುದೇ ಮಗು ನಮಗೆ ಒಂದು ಮೊದಲನೇದಾಗಿ ತಂದೆ ತಾಯಿ ಇಲ್ಲಿ ಕಳ್ಕೊಂಡಿರುವಂಥ ಮಗು ಇರ್ಬೋದು, ಏಕಪೋಷಕರ ಮಗು ಇರ್ಬೋದು, ಅಥವಾ ಬಾಲ ಕಾರ್ಮಿಕ ಆಗಿರುವಂಥ ಮಗು ಇರ್ಬೋದು, ಬಾಲ ಒಂದು ವಿವಾಹ ಆಗಿರುವಂತಹ ಮಗು ಇರ್ಬೋದು, ಅಥವಾ ಯಾವುದೇ ಎಲ್ಲೋ ಒಂದು ಕಡೆ ಸಿಕ್ಕಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗಿ ಸಿಕ್ಕಿರುವಂಥ ಮಗು ಇರ್ಬೋದು, ಯಾವುದೇ ಮಗು ನಮಗೆ ಸಿಕ್ಕಿದಾಗ ಆ ಮಗುವನ್ನು ಮೊದಲು ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಅದಾದಮೇಲೆ ಮೊದಲು ಆಗುವಂಥ ಕೆಲಸನೇ ಮಗುವಿಗೆ ಕೌನ್ಸಿಲಿಂಗ್ ಆಗುವಂಥದ್ದು, ಆಪ್ತ ಸಮಾಲೋಚನೆ ಆಗುವಂಥದ್ದು. ಆ ಆಪ್ತ ಸಮಾಲೋಚನೆಯಲ್ಲಿ ಮಗು ಏನೆಲ್ಲ ಹೇಳುತ್ತೆ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ.
1: ಕರೆ ಇದೆ ಸರ್. ಹಲೋ ಹಲೋ
2: ಹಲೋ,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಂತ ತಮ್ಮ ಹೆಸರು?
2: ಆದಿತ್ಯ.
1: ಆದಿತ್ಯ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ವಿವೇಕ ಸ್ಕೂಲ್ ಇವಾಗ ಸ್ಕೂಲ್ ಟ್ರಿಪ್ಸ್ ಗೆ ಅಂತ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅವಾಗ ನಮ್ಮ ಹತ್ರ ಫೋನ್ಸ್ ಇರೋಲ್ಲ. ಇವಾಗ ನಾವು ಆದಾಗ ನಮ್ನ ನಾವು ಹೇಗೆ ರಕ್ಷಣೆ ಮಾಡ್ತೀವಿ? ಇವಾಗ ನಾವ್ ಇರೋದು ತರ್ಗೂರ್ನಲ್ಲಿ, ಇಂತರ ವ್ಯವಸ್ಥೆಗಳಿದಾವ
0: ಅಂದ್ರೆ ನೀವ್ ಹೇಳ್ತಿರೋದು ಸ್ಕೂಲ್ ಟ್ರಿಪ್ ಗೆ ನೀವು ಹೋಗ್ತಾ ಇರ್ತೀರಿ, ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಅಂತನ? ಅಲ್ಲ, ನೀವು ಅದು ಮೊಬೈಲ್ ಅವಶ್ಯಕತೆ ಇದೆ, ಅಲ್ಲ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಒಂದು ಅವಶ್ಯಕತೆ ಇದೆ ಅಂದ್ರೆ ನೀವು ತಗೊಳ್ಬೇಕು, ಇಟ್ಕೋಬೇಕಾಗತ್ತೆ ಜೊತೆನಲ್ಲಿ. ಒಂದು ನಿಮ್ಗೆ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಇರ್ಬೇಕಲ್ಲ, ಏನಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಂಡಿಲ್ವ ಅಥವಾ ಅನಿವಾರ್ಯವಾಗಿ ಇರಲ್ವ? ಒಂದು ಅದಾದ್ಮೇಲೆ ನಿಮ್ಗೆ ಬರೀ ಮೊಬೈಲ್ ಇಲ್ಲ ಅಂದ ತಕ್ಷಣ ರಕ್ಷಣೆ ಅವಶ್ಯಕತೆ ಅಂತಲ್ಲ, ನೀವು ಹೋದಾಗ ಏನಾದರೂ ಆ ಥರ ಒಂದು ಘಟನೆಗಳು ಸಂಭವಿಸಿದಲ್ಲಿ ಅಥವಾ ನಿಮಗೆ ರಕ್ಷಣೆ ಅಗತ್ಯ ಇದೆ ಅಂತಂದರೆ ಆಗ ನೀವು ನಿಮ್ಮ ಫೋನಲ್ಲೇ ಮಾಡಬೇಕು, ನಿಮ್ಮ ಹತ್ರನೇ ಮೊಬೈಲ್ ಇರಬೇಕು ಅಂತಲ್ಲ. ನೀವು ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂದರೆ ಅಲ್ಲಿಗೆ ತಿಳಿಸ್ಬೋದು, ಅಥವಾ ಇನ್ನೊಂದು ಯಾರದೋ ಒಬ್ರದ್ದು ರಸ್ತೆನಲ್ಲಿ ಒಬ್ರದ್ದು ಮೊಬೈಲ್ ಸಿಕ್ತು, ಫೋನ್ ಸಿಕ್ತು, 1098 ಕಾಲ್ ಮಾಡಿ ವಿಷಯ ಎಲ್ಲ ತಿಳಿಸಿದ್ರೆ ಆನ್ ದ ಸ್ಪಾಟ್ ಯಾವ ಜಾಗದಲ್ಲಿ ಇದ್ರೆ ಅಲ್ಲಿಗೆ ಬರೋ ಅಂಥ ವ್ಯವಸ್ಥೆಯನ್ನು ಆಗುತ್ತೆ. ಬಟ್ ಮೊಬೈಲ್ ಇಲ್ಲ ಅಂದರೆ ಏನು ಕಾರಣಕ್ಕೆ ಇರಲ್ಲ ಅನ್ನುವಂಥದ್ದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಇರಬೇಕು. ನೀವೇ ಬೇಡ ಅಂತ ತಗೊಂಡು ಹೋಗ್ತಿಲ್ವಾ ಅಥವಾ ಅನಿವಾರ್ಯವಾಗಿ ಆ ಸ್ಥಳದಲ್ಲಿ ಇರಲ್ವಾ ಅನ್ನುವಂಥದ್ದು, ಅಥವಾ ಆ ಮೊಬೈಲ್ ಇಲ್ಲ ಅಂತ ತಕ್ಷಣಕ್ಕೆ ಘಟನೆಗಳು ನಡೆಯುತ್ತೆ ಅಂತ ಅಲ್ಲ, ಆ ಏನಾದರೂ ಘಟನೆಗಳು ಅಹಿತಕರ ಘಟನೆಗಳು ನಡೆದ್ರೆ ಅಂಥ ಸಂದರ್ಭದಲ್ಲಿ ಒಂದು ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೂ ಇರ್ಬೋದು ಮಾಹಿತಿಯನ್ನು ತಿಳಿಸ್ಬೇಕಾಗತ್ತೆ.
1: ಓಕೆ, ಧನ್ಯವಾದಗಳು ಆದಿತ್ಯ ಕರೆ ಮಾಡಿದ್ದಕ್ಕೆ. ಸರ್, ಈ ಒಂದು ಶಾಲೆಗಳು

0: ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸಬೇಕು ಸರ್?
1: ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರೋದು ನೋಡಿದ್ರೆ ಅತಿ ಹೆಚ್ಚಿನ ಪಾತ್ರವನ್ನು ಶಿಕ್ಷಣ ಇಲಾಖೆ ಶಾಲೆಗಳು ನಿರ್ವಹಿಸಬೇಕಾಗುತ್ತೆ. ಯಾಕೆ ಅಂತಂದರೆ 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು ಅಂತಂದಾಗ ಅವರು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳೇ ಇರ್ತಾರೆ. ಹಾಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟು ಒಂದು ಹೆಚ್ಚಿನ ಪಾತ್ರವನ್ನು ನಿರ್ವಹಿಸುವಂಥದ್ದು, ಮತ್ತು ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಎನ್ನುವಂಥದ್ದು ಸರ್ಕಾರದಿಂದ ಮಕ್ಕಳ ಆಯೋಗದ ಮೂಲಕ ಆ ಒಂದು ಜಾರಿಗೆ ತಂದಿರುವಂಥ ಒಂದು ಯೋಜನೆ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯ ಮೂಲಕ ಮಕ್ಕಳನ್ನು ಹೇಗೆ ಒಂದು ಸಿಬ್ಬಂದಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಆಡಳಿತ ಇರ್ಬೋದು, ಹೇಗೆ ಮಕ್ಕಳಿಗೆ ಒಂದು ಸುರಕ್ಷತೆಯನ್ನು ಕೊಡಬೇಕು, ಒಂದು ಸೌಲಭ್ಯಗಳನ್ನ ಕೊಡಬೇಕು, ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದು ಸರ್ಕಾರದಿಂದ ಇರುವಂತಹ ಒಂದು ಪಾಲಿಸಿ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯನ್ನ ಈ ಒಂದು ಶಿಕ್ಷಣ ಇಲಾಖೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಜಾರಿಗೆ ತರಬೇಕಾಗುತ್ತೆ. ಅದ್ರ ಮೂಲಕ ಒಂದು ಎಫೆಕ್ಟಿವ್ ಆಗಿ ಆ ಒಂದು ನೀತಿಯನ್ನ ಜಾರಿಗೆ ತಂದಾಗ ಮಕ್ಕಳಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಈ ರೀತಿ ಅಹಿತಕರ ಘಟನೆಗಳು ನಡೆಯುವಂತಹದ್ದು ಕಡಿಮೆ ಆಗುತ್ತೆ ಎನ್ನುವಂಥದ್ದು ನಾನು ಶಿಕ್ಷಣ ಇಲಾಖೆಗೆ ತಿಳಿಸುವಂತಹದ್ದು.
0: ಓಕೆ ಸರ್, ಇದ್ರ ಜೊತೆಗೆ ಈಗ ಗ್ರಾಮ ಪಂಚಾಯತ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತೆ ಆಶಾ ಕಾರ್ಯಕರ್ತೆಯರು ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ಸಹಕಾರವನ್ನು ನೀಡಬೇಕಾಗುತ್ತೆ ಸರ್?
1: ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಈಗಲೂ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದರೆ ಅವರು ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇರೋದ್ರಿಂದ ಪ್ರತಿಯೊಂದು ಮನೆಯ ಅವ್ರ ಭೇಟಿ ಅವರಿಗೆ ಇರುತ್ತೆ, ಪ್ರತಿಯೊಂದು ಮನೆಯವರ ಪರಿಚಯ ಅವರಿಗೆ ಇರುತ್ತೆ, ಪ್ರತಿಯೊಂದು ಮಕ್ಕಳ ಒಂದು ಪರಿಚಯ ಅವರಿಗೆ ಇರುತ್ತೆ. ಹಾಗಾಗಿ ಅವರು ಈಗ ಒಂದು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದ್ರೆ ಅವ್ರ ಮೂಲಕನೇ ನಮಗೆ ತಿಳಿಸ್ಬೇಕಾಗುತ್ತೆ. ಅಥವಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಪೋಷಕರಿಂದನೋ ಮತ್ತೊಬ್ಬರಿಂದನೋ ಯಾವುದೇ ರೀತಿಯಲ್ಲಿ ಒಂದು ದೌರ್ಜನ್ಯ ಅಥವಾ ತೊಂದರೆ ಆಗ್ತಾ ಇದೆ ಅಂದರೆ ಅದನ್ನು ಕೂಡ ಅವರೇ ತಿಳಿಸ್ಬೇಕಾಗುತ್ತೆ. ಹಾಗೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಭೆಗಳನ್ನ ಅಂಗನವಾಡಿ ಮೂಲಕ ಅವರು ಮಾಡಿದಾಗ ಹೆಚ್ಚಿನ ಅರಿವನ್ನು ಕೂಡ ಅವ್ರ ಮೂಲಕ ತಿಳಿಸ್ಬೇಕಾಗುತ್ತೆ. ಹಂಗಾಗಿ ಅವರಿಂದ ನಮಗೆ ಒಂದು ಸಹಕಾರ ಸಿಗ್ತಾ ಇದೆ ಈಗ ಆಲ್ರೆಡಿ. ಅದ್ರ ಜೊತೆಗೆ ಈಗ ನಮ್ಮ ವಿಶೇಷವಾಗಿ ನಮ್ಮ ಕೋಟೆಗೆ ಸಂಬಂಧಪಟ್ಟಂತೆ ಕೆಲವರು ನಮ್ಮ ಕೆಲವು ಸಮುದಾಯಗಳಲ್ಲಿ ವಿವಾಹವನ್ನೇ ಆಗಲ್ಲ, ಬಾಲ್ಯ ವಿವಾಹವನ್ನ ಅವ್ರದೇ ಆದ ಒಂದು ಸಂಸ್ಕೃತಿ ಕಲ್ಚರಲ್ಲಿ ಅವರು ಬಾಲ್ಯ ವಿವಾಹವನ್ನು ಆಗಿರ್ತಾರೆ. ಅದಕ್ಕೆ ಯಾವುದೇ ಒಂದು ಪ್ರೂಫ್ಗಳು ಸಿಗೋದಿಲ್ಲ. ಬಟ್ ಹತ್ತಿರದ ಯಾವುದೇ ಅವರು ನೆಕ್ಸ್ಟ್ ಆ ಹುಡುಗಿ ಒಂದು ಪ್ರೆಗ್ನೆಂಟ್ ಆಗಿದೆ ಅಥವಾ ಗರ್ಭಿಣಿ ಆಗಿದ್ದಾಳೆ 18 ವರ್ಷದ ಒಳಪಟ್ಟಿರುವಂತವ್ರು ಅಂದಾಗ ಹತ್ತಿರದ ಒಂದು PHC ಅಥವಾ ಹಾಸ್ಪಿಟಲ್ಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಈ ಮೈನರ್ ಅವಳು ಒಂದು ಇನ್ನೂ 18 ವರ್ಷ ಕಂಪ್ಲೀಟ್ ಆಗಿಲ್ಲ, ಬಟ್ ಆಲ್ರೆಡಿ ಒಂದು ಪ್ರೆಗ್ನೆಂಟ್ ಆಗಿದ್ದಾಳೆ, ಮದುವೆ ಆಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಆಗ ಆಶಾ ವರ್ಕರ್ ಅದನ್ನು ಆ ಒಂದು ನಮ್ಮ ಇಲಾಖೆ ನಮ್ಮ ಗಮನಕ್ಕೆ ತರಬೇಕಾಗುತ್ತೆ, ಅಥವಾ ಆ ಒಂದು ಶಿಕ್ಷಣ ಆರೋಗ್ಯ ಇಲಾಖೆ ಕೂಡ ಅದನ್ನು ಕ್ರಮ ತಕ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ನೋಡಬೇಕಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಅವರು ಕಾಳಜಿಯನ್ನು ವಹಿಸಬೇಕಾಗುತ್ತೆ, ಇನ್ನೂ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗುತ್ತೆ. ಕೆಲವೊಂದು ವಿಶೇಷವಾಗಿ ಒಂದು ಗ್ರಾಮ ಸಭೆಗಳಾಗ್ತವೆ, ಮತ್ತೆ ಮಕ್ಕಳ ಸಭೆಗಳಾಗ್ತವೆ, ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿಯ ಸಭೆಗಳಾಗ್ತವೆ. ಆಗ ಅವರು ಪ್ರತಿಯೊಂದು ಕುಟುಂಬದ ಮಕ್ಕಳ ಒಂದು ಗಮನ ಹರಿಸುವಂತಹದ್ದು ಅವರ ಕೆಲಸ ಆಗಿರುತ್ತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಮತ್ತು ಒಂದು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ಬೋದು, ಅವರೆಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಅವರು ಗಮನಿಸಬೇಕಾಗುತ್ತೆ ಪ್ರತಿಯೊಂದನ್ನು. ಆ ಥರ ಏನಾದರೂ ಇದ್ದಾಗ ಅದನ್ನು ಅವರಿಗೆ ತಿಳುವಳಿಕೆಯನ್ನು ಮೂಡಿಸುವಂತಹದ್ದು ಅಥವಾ ಮಾಹಿತಿಯನ್ನು ಕೊಡುವಂತಹದ್ದು ಹೆಚ್ಚಿನ ಒಂದು ಎಫರ್ಟ್ ನಮ್ಮ ಪಂಚಾಯತ್ ಕಡೆಯಿಂದ ಆಗ್ಬೇಕು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ. ಈಗ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇಲ್ಲ ಅನ್ನುವಂಥ ಮಾಹಿತಿನೂ ಇದೆ. ಬಟ್ ಇಷ್ಟು ಮಾಹಿತಿಗಳನ್ನು ಅವರು ಒಂದು ಸಭೆಗಳನ್ನ ಮಾಡೋದ್ರ ಮೂಲಕ ಅವರಿಗೆ ತಿಳಿಸಿ ಅವರು ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟರೆ ನಮ್ಮ ಬಾಲ್ಯ ವಿವಾಹ ಇರ್ಬೋದು, ಪೋಕ್ಸೋ ಇರ್ಬೋದು, ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯಗಳಿರ್ಬೋದು, ಅದನ್ನೆಲ್ಲ ತಡೆಗಟ್ಟೋದ್ರಲ್ಲಿ, ಮಕ್ಕಳುಗಳ ಹಕ್ಕುಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ಅವರ ಒಂದು ಪಾತ್ರನೂ ಕೂಡ ಹೆಚ್ಚು ಇರುತ್ತೆ ಅನ್ನುವಂಥದ್ದನ್ನ.
0: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ.
2: ಹಲೋ ಸರ್.
0: ಹಾಂ, ನಮಸ್ತೆ. ತಮ್ಮ ಹೆಸರು?
2: ನನ್ನ ಹೆಸರು ದರ್ಶಿತ್ನಾಗ್ರೆಡಿಪಟ್ಟ.
0: ದರ್ಶಿತ್ನಾಗ್ರೆ ಹೇಳಿ. ಇವತ್ತು ಮಕ್ಕಳ ಹಕ್ಕುಗಳು ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದಾರೆ.
2: ಈಗ ನೋಡಿ ಸರ್, ಕೊಡೆ ಅವ್ರಿಗೆ
1: ಹೇಳಿ ಹೇಳಿ. ಈಗ
2: ಸರ್, ಪ್ರಸ್ತುತ ಪ್ರಪಂಚದಲ್ಲಿ ಅಭಿವೃದ್ಧಿ ಮೂಡಿರ್ತಕ್ಕಂಥದ್ದು ಬಾಲ್ಯ ಮಕ್ಕಳಲ್ಲೇ ಮಾತ್ರ. ಮೊದಲು ಪೂರ್ವಾದಿ ಕಾಲದಲ್ಲಿ 35 ಎಜುಕೇಶನ್, ಇವತ್ತು 71-72 ಹೋಗಿದೆ. ಅದಕ್ಕೆ ಮೂಲ ಕಾರಣ ಇಂದಿನ ಪ್ರಸ್ತುತ

0: ಮಕ್ಕಳ ಒಂದು ವಿದ್ಯಾಭ್ಯಾಸ ಜ್ಞಾನಾಭಿವೃದ್ಧಿಗೆ ಮೂಲ ಕಾರಣವಾಗಿದೆ.
1: ಹೌದು.
0: ಆದ್ದರಿಂದ ಪ್ರಸ್ತುತ ಪ್ರಪಂಚದಲ್ಲಿ ಸೈಂಟಿಸ್ಟ್ ಬೆಳೀತಾ ಇರೋದ್ರಿಂದ ಮಕ್ಕಳ ಒಂದು ಜ್ಞಾನಾಭಿವೃದ್ಧಿ ಪ್ರಗತಿಗೆ ಪೂರಕವಾಗುವಂತ ಒಂದು ವಾತಾವರಣ ನಿರ್ಮಾಣ ಆಗತಕ್ಕಂಥದ್ದು ಮೂಲ ಅಂಶ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್.
1: ಓಕೆ, ಅದು ಆಗ್ತಾ ಇದೆ. ಒಂದು ಮತ್ತೆ ಇದನ್ನ ನಾವು ಶಿಕ್ಷಣ ಇಲಾಖೆಯ ಜೊತೆ ನಾವು ಚರ್ಚೆ ಮಾಡಿದಾಗ ಇದು ಹೆಚ್ಚಿನ ಮಟ್ಟದಲ್ಲಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥದ್ದು. ನಮ್ಮ ಮೂಲ ಉದ್ದೇಶ ಏನಂತಂದರೆ ಯಾವುದೇ ಮಗು ಕುಟುಂಬದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು, ಕುಟುಂಬದ ಆಶ್ರಯದಿಂದ ಆಚೆ ಬರಬಾರ್ದು, ಕುಟುಂಬದಿಂದ ಕುಟುಂಬದ ಜೊತೆಯಲ್ಲೇ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಯಾವುದೇ ಒಂದು ಮೂಲದಿಂದನೂ ಅದು ಸಾಧ್ಯ ಆಗದೇ ಇದ್ದಾಗ ಒಂದು ಕೊನೆಯ ಒಂದು ಅಗತ್ಯವಾಗಿ ಈ ಒಂದು ನಾವು ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಒಂದು ಸಂಸ್ಥೆಯ ವಾತಾವರಣದಲ್ಲಿ ಬೆಳೆಸುವಂಥದ್ದನ್ನ ನಾವು ನೋಡ್ತೀವಿ. ಬಟ್ ಹೇಳಿ
0: ಈಗ ಅದೇ ಸರ್, ಈಗ ನೀವು ಮಕ್ಕಳ ಒಂದು ಪಾಲನೆ ಮತ್ತು ಪೋಷಣೆ ಮಾಡ್ತಾ ಇರಬೇಕು, ಅಭಿನಂದನೆಗಳನ್ನು
1: ಸಲ್ಲಿಸ್ತೀನಿ.
0: ಆದ್ರೆ ಏನು ಅಂತ ಹೇಳಿದ್ರೆ ಪ್ರತಿ ಮಕ್ಕಳು ಕೂಡ ಆ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳ ಒಂದು ಭಾವೈಕ್ಯತೆಯನ್ನ ಬೆಳೆಸಿಕೊಂಡು ಆ ಗ್ರಾಮದ ಒಂದು ಸಾಮಾಜಿಕ ಪ್ರವೃತ್ತಿಯಲ್ಲಿ ಜನರು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಅಧ್ಯಯನ ಮಾಡಿಕೊಂಡು ಅವರು ಏನಾದ್ರೂ ಅವರ ಮಾನಸಿಕ ಸ್ಥಿತಿ ಪ್ರಜ್ವಲ ಆದ್ರೆ ಅವರು ಭವ್ಯವಾದಂತ ಭಾರತ ದೇಶದ ಪ್ರಜೆ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ನಿದರ್ಶನ.
1: ಖಂಡಿತ, ನೀವು ಹೇಳ್ತಾ ಇರೋದು ತುಂಬಾ ಸರಿ ಇದೆ ಗೌಡ್ರೆ. ಇದಕ್ಕೆ ನಾವು ಕೂಡ ಒಂದು ಮುಂದಿನ ಅಧ್ಯಯನಗಳಲ್ಲಿ ನಾವು ಕೂಡ ಇದನ್ನ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಒಳ್ಳೆ ಯಶಸ್ವಿಯಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಚಿತ್ರಣವನ್ನ ತರೋದ್ರಲ್ಲಿ ನಾವು ಕೂಡ ಅದನ್ನ ಕೆಲಸ ಮಾಡೋಣ ಅನ್ನುವಂಥದ್ದನ್ನ ಹೇಳ್ತೀನಿ ನಿಮ್ಗೆ.
0: ಅದಕ್ಕೆ ಸರ್, ಈಗ ಏನಾಗಿದೆ ಅಂತಂದ್ರ ಮಕ್ಕಳಿಗೆ ಬರೀ ವಿದ್ಯೆ ಕೊಡ್ಸೋದೇ ಒಂದು ಮೂಲ ಆಗ್ಬಾರ್ದು.
1: ಹೌದು, ಒಂದು ಒಳ್ಳೆ
0: ಸಾಮಾಜಿಕ ಪ್ರವೃತ್ತಿಯಲ್ಲಿ ಬೆಳೆಯುವ ಒಂದು ವೈಚಾರಿಕತೆಯನ್ನ ಮೂಡಿಸ್ತಕ್ಕಂಥನೆಯನ್ನ ನೀವು ಜನರಲ್ಲಿ ಪ್ರಸಾರ ಮಾಡಬೇಕು ಅಂತ ನನ್ನ ಮನವಿ ಸರ್.
1: ಖಂಡಿತ, ಒಂದು ಒಳ್ಳೆ ವಿಷಯ ನೀವು ಹೇಳಿದ್ದೀರಾ, ಮಾಡೋಣ ಅದನ್ನ ಖಂಡಿತ. ನಾವು ಯಾವಾಗ ಕ್ಷೇತ್ರ ಭೇಟಿಗಳೆಲ್ಲ ಇರುತ್ತೆ ಅಂತ ಸಂದರ್ಭದಲ್ಲಿ ಕುಟುಂಬಗಳಿಗೆ ಭೇಟಿ ಮಾಡೋದ್ರ ಮೂಲಕ ಮತ್ತು ಪೋಷಕರಿಗೆ ಒಂದು ಸಭೆಯನ್ನು ತಗೊಳ್ಳೋದ್ರ ಮೂಲಕ ಅಥವಾ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ತಿಳಿಸೋದ್ರ ಮೂಲಕ ಒಂದು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುವಂಥ ಒಂದು ಮಕ್ಕಳ ಪ್ರವೃತ್ತಿಯ ಬಗ್ಗೆ ಒಂದು ಮಕ್ಕಳುಗಳ ಜೊತೆ ಒಂದು ಒಡನಾಟದಲ್ಲಿ ಕೆಲಸ ಮಾಡೋಣ ಅನ್ನೋಂಥದ್ದನ್ನ ಹೇಳ್ತೀನಿ ನಿಮಗೆ.
0: ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಶಾಲಾ ಒಂದು ಆಯೆಯ ತಾಲೂಕಿನಲ್ಲಿ ಶಿಕ್ಷಕರನ್ನ ಒಂದೊಂದು ಸಭೆ ಕರೆದು ಆ ಶಿಕ್ಷಕರುಗಳಿಗೆ ನೀವು ಸಾಮಾಜಿಕ ಪ್ರವೃತ್ತಿಯನ್ನ ಬೋಧನೆ ಮಾಡಿ ಅದನ್ನ ಮಕ್ಕಳಲ್ಲಿ ಮೂಡೋದ್ರ ಮುಖಾಂತರ ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಮೂಡಿಸ್ಬೇಕು. ಅದರಿಂದ
1: ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಾ, ಮಾಡೋಣ ಆಯ್ತು. ಶಿಕ್ಷಣ ಇಲಾಖೆ ಜೊತೆಗೂಡಿ ಇದನ್ನ ಖಂಡಿತ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ ನಿಮ್ಗೆ.
0: ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು.
2: ಧನ್ಯವಾದಗಳು ದಕ್ಷಿಣಕ್ಕೆ ಕರೆ ಮಾಡಿದ. ಸರಿ, ಈ ಒಂದು ಮಕ್ಕಳ ಸುರಕ್ಷತಾ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ಯಾವ ಥರ ಒಂದು ಅರಿವಿನ ಒಂದು ಅರಿವು ಮೂಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೇಗೆ ಜಾಗೃತರಾಗಬೇಕು ಸರ್?
1: ಅಂದರೆ ಏನಾಗುತ್ತೆ, ಇವತ್ತು ಇವರು ಹೇಳಿದಾಗೇನೆ ಒಂದು ಶಿಕ್ಷಣ ಅನ್ನುವಂಥದ್ದು ಇದೆ. ಹಿಂದೆ 35% ಇದ್ದದ್ದು ಇವತ್ತು 70% 80% ವರೆಗೂ ಶಿಕ್ಷಣ ಅನ್ನುವಂಥದ್ದು ಇದೆ. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆಯ ಸಂಸ್ಕಾರ ಅನ್ನುವಂಥದ್ದು, ಒಳ್ಳೆಯ ಒಂದು ಭಾವನೆ ಅನ್ನುವಂಥದ್ದು, ಒಳ್ಳೆಯ ವರ್ತನೆಗಳನ್ನುವಂಥದ್ದು ಮಕ್ಕಳಿಗೆ ಅಗತ್ಯ ಇದೆ ಇವತ್ತಿನ ದಿನಗಳಲ್ಲಿ.
2: ಖಂಡಿತ.
1: ಈಗ ಅದನ್ನು ನಾವು ಏನು ಮಾಡಬೇಕಂತಂದರೆ ಈ ಶಿಕ್ಷಣ ಇಲಾಖೆಯ ಜೊತೆಗೆ ಶಿಕ್ಷಕರನ್ನು ಒಂದು ಕೆಲವೊಂದು ನಾವು ತರಬೇತಿಯನ್ನು ಕೊಡೋದ್ರ ಮೂಲಕ ಒಂದು ಮನೋಸಾಮಾಜಿಕ ತರಬೇತಿಗಳಿರ್ಬೋದು, ಒಂದು ವರ್ತನಾ ಸಮಸ್ಯೆಗಳು ಯಾರಿಗಿದೆ ಅಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲವೊಂದು ತರಬೇತಿಗಳನ್ನ ಶಿಕ್ಷಕರಿಗೆ ಮೊದಲು ಕೊಡೋದ್ರ ಮೂಲಕ ಆ ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರದ ಒಂದು ವಿಷಯವಾಗಿ ಒಂದಷ್ಟು ಅವರಿಗೆ ತರಬೇತಿಯನ್ನು ಮಕ್ಕಳಿಗೆ ನೀಡುವಂಥ ನಿಟ್ಟಿನಲ್ಲಿ ನಾವು ಕೊಡಬೇಕಾಗುತ್ತೆ. ಯಾಕೆಂದರೆ ನಾವು ಇಂದು ಇವತ್ತಿನ ದಿನಗಳಲ್ಲಿ ನೋಡ್ತೀವಿ ಮಕ್ಕಳು ಮಕ್ಕಳುಗಳ ನಡುವೆನೆ ಒಂದು ಹೊಡೆದಾಟ ಜಗಳ ಇಂದಿನ ರೀತಿಯಲ್ಲಿ ಒಂದು ಒಳ್ಳೆಯ ಭಾವನೆ ಮನೋಭಾವನೆ ಇರುವಂಥದ್ದು ಕಡಿಮೆ ಆಗಿದೆ ಕೆಲವು ಮಕ್ಕಳುಗಳಲ್ಲಿ. ಹಾಗೆ ಅವರ ಒಂದು ಹಾಬೀಸ್ ಅಭ್ಯಾಸಗಳು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ನೋಡ್ಬೋದು. ಮತ್ತು ಆ ಹಂತದಲ್ಲಿ ಅವರು ಒಂದು ಪ್ರೀತಿಸುವಂಥದ್ದು, ಓಡೋಗಿ ಮದುವೆ ಆಗುವಂಥದ್ದು ಅಥವಾ ದೌರ್ಜನ್ಯವನ್ನು ಮಾಡುವಂಥದ್ದು, ಅದು ಕೂಡ ಕೆಲವು ಕಡೆ ಕೆಲವು ಮಕ್ಕಳುಗಳಲ್ಲಿ ನಾವು ಇದನ್ನು ಗಮನಿಸ್ಬೋದು. ಬಟ್ ಇದನ್ನೆಲ್ಲ ನಾವು

0: ಒಂದು ಮನೋಸಾಮಾಜಿಕ ಪರಿವರ್ತನೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ತರಬೇತಿಯನ್ನು ನೀಡುವಂತ ಒಂದು ಅಗತ್ಯ ಇದೇನು ಅಂತ.
1: ಸರಿ, ಒಂದು ವೇಳೆ ಈಗ ಮಕ್ಕಳ ಮೇಲಿನ ಏನಾದರೂ ದೌರ್ಜನ್ಯ ಪ್ರಕರಣಗಳು ಕಂಡು ಬಂದಾಗ ಯಾವ ಕಾನೂನುಗಳು ಮಕ್ಕಳನ್ನು ರಕ್ಷಣೆ ಮಾಡ್ತವೆ ಸರ್?
0: ಒಂದು, ನಾವು ಮೊದಲನೇದಾಗಿ ಯಾರಿಂದ ಅದು ದೌರ್ಜನ್ಯ ಆಗ್ತಿದೆ ಅನ್ನುವಂಥದ್ದು, ಒಂದು ಕುಟುಂಬದಿಂದ ದೌರ್ಜನ್ಯ ಆಗ್ತಿದೆಯಾ ಅಥವಾ ಮಕ್ಕಳಿಂದನೇ ದೌರ್ಜನ್ಯ ಆಗ್ತಿದೆಯಾ ಅಥವಾ ಕೆಲವೊಂದ್ಸಲ ಅವರೇ ಕೆಲವೊಂದ್ಸಲ ಅಂಥ ಸಂದರ್ಭಗಳಿಗೆ ಪರಿಸ್ಥಿತಿಗಳಿಗೆ ಕಾರಣ ಆಗುವಂಥದ್ದನ್ನು ನಾವು ನೋಡ್ಬೋದು. ಮೊದಲನೇದಾಗಿ ನಾವು ಬಾಲ್ಯ ವಿವಾಹದ ಮೂಲಕ ಬಾಲ್ಯ ವಿವಾಹ ಆಗ್ತಾ ಇರುವಂಥದ್ದು ಮಾಡ್ತಾ ಇರುವಂಥದ್ದು ನೋಡಿದ್ರೆ ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ನಾವು ಮಾಡುವಂಥದ್ದನ್ನು ನೋಡ್ಬೋದು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ದೌರ್ಜನ್ಯ ಆಗ್ತಾ ಇದೆ ಅಂತಂದರೆ ಆ ದೌರ್ಜನ್ಯದ ಒಂದು ತಡೆಗಟ್ಟುವಂಥದ್ದು, ಅದರ ಜೊತೆಗೆ ನಮ್ಮಲ್ಲಿ ಬಾಲನ್ಯಾಯ ಕಾಯ್ದೆಯ ಮೂಲಕ ಒಂದು ಸಂಪೂರ್ಣವಾಗಿ 18 ವರ್ಷಕ್ಕಿಂತ ಒಳಪಟ್ಟಂಥ ಮಕ್ಕಳನ್ನ ಎಲ್ಲ ರಕ್ಷಣೆ ಮಾಡುವಂಥ ಅತಿ ಹೆಚ್ಚು ಒಂದು ಕಾನೂನಿನ ರಕ್ಷಣೆ ನಮ್ಮ ಬಾಲನ್ಯಾಯ ಕಾಯ್ದೆನಲ್ಲಿದೆ. ಈ ಬಾಲನ್ಯಾಯ ಕಾಯ್ದೆಯನ್ನು ಅಳವಡಿಸ್ಕೊಂಡು ನಾವು ಯಾವುದೇ ಒಬ್ಬರು ಬಾಲ ಕಾರ್ಮಿಕರಾಗಿ ದೌರ್ಜನ್ಯ ಆಗ್ತಿರುವಂಥದ್ದು ಅಥವಾ ಭಿಕ್ಷಾಟನೆ ಮಾಡ್ತಾ ಇರುವಂಥದ್ದು ಅಥವಾ ಬೀದಿ ಬದಿಯಲ್ಲಿ ಮಕ್ಕಳುಗಳನ್ನ ಬಿಟ್ಟು ಹೋಗಿರುವಂಥದ್ದು ಅಥವಾ ಅವ್ರಿಗೆ ಪೋಷಕರು ಯಾರು ಇಲ್ದೇನೆ ಒಂದು ನಡು ರಸ್ತೆಯಲ್ಲಿ ಬೀದಿಲಿ ಇರುವಂತಹ ಮಕ್ಕಳು ಇರ್ಬೋದು ಅಥವಾ ಎಲ್ಲಿಂದನ ತಪ್ಪಿಸ್ಕೊಂಡು ಬಂದು ಇದ್ದಂತಹ ಮಕ್ಕಳುಗಳಿರ್ಬೋದು, ಇದೆಲ್ಲನೂ ಕೂಡ ಬಾಲನ್ಯಾಯ ಕಾಯ್ದೆನಲ್ಲಿ ಸೆಕ್ಷನ್ 74-80 ಕೂಡ ಎಲ್ಲ ಒಂದು ಸೆಕ್ಷನ್ಗಳು ಕೂಡ ನಮ್ಮ ಒಂದು ಮಕ್ಕಳ ರಕ್ಷಣೆಗೋಸ್ಕರ ಅವರ ಹಕ್ಕುಗಳ ರಕ್ಷಣೆಗೋಸ್ಕರ ವಿವಿಧ ಸಂದರ್ಭಗಳಲ್ಲಿ ಮಕ್ಕಳುಗಳನ್ನ ರಕ್ಷಣೆ ಮಾಡುವಂತಹದ್ದನ್ನ ನಾವು ನೋಡ್ಬೋದು. ಹಾಗೆ ನಮ್ಮಲ್ಲಿ ಒಂದು ದತ್ತು ಸಂಬಂಧಪಟ್ಟಂತೆ ನಿಯಮಗಳನ್ನ ನಮ್ಮ ಕೇಂದ್ರ ಸರ್ಕಾರದಿಂದ 2016 ರೂಪಿಸಿರುವಂತಹದ್ದು ಇದೆ. ಅದು ಈಗ 2021 ಇತ್ತೀಚಿನ ಅಮೆಂಡ್ಮೆಂಟ್ಗಳು ಕೂಡ ಆಗಿದೆ. ಆ ಒಂದು ರಕ್ಷಣೆಯನ್ನು ಕೂಡ ಆ ಒಂದು ಅಡಾಪ್ಷನ್ ರೆಗ್ಯುಲೇಷನ್ಸ್ ಮೂಲಕನೂ ಕೂಡ ಕೊಡುವಂತಹದನ್ನ ನೋಡಬಹುದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ತೆ. ನಮಸ್ತೆ ಸರ್.
0: ನಮಸ್ತೆ.
2: ಇದು ನಾನು ಮಲೇ.
1: ಹಲೋ
2: ಸರ್, ಕೇಳ್ತಾ?
1: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿರೋದು?
2: ಕ್ಲಿಯರಿಟಿ ಇಲ್ಲ ಸರ್.
1: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿರೋದು?
2: ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ ಸರ್, ಅದೇ ಮಚ್ಚೂರ್ ಭಾಗದಿಂದ.
1: ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
2: ಅದೇ ಸರ್, ಈಗ ಬಾಲ್ಯ ವಿವಾಹ ನಮ್ಮಲ್ಲಿ ಜಾಸ್ತಿ ಆಗ್ತಿರೋದು ಬಿಬಿಕೊಪ್ಪ ಏರಿಯಾದಲ್ಲಿ. ಅದು ಕಳೆದ ಒಂದ್ 4-5 ವರ್ಷದಿಂದ ಎಲ್ಲ ಅದನ್ನ ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಲ್ಲ. ಅದು ಜನಗಳು ಆಶಾ ಅಂಗನವಾಡಿಯವರೆಲ್ಲ ಸಪೋರ್ಟ್ ಮಾಡಿದ್ರು, ಅಲ್ಲಿ ಮೇಲ್ ಮಾಡಿದ್ರು ಅದನ್ನ ಸರಿ ಸಪೋರ್ಟ್ ಕೊಟ್ಟರೆ ಅದ್ ನಡ್ಕೊಂಡು ಹೋಗ್ತಾ ಇರ್ತದೆ. ಹೀಗಿವೆ
0: ಈಗ ಒಂದು
2: ಅದರ ಬಗ್ಗೆ ಸ್ವಲ್ಪ ಕ್ರಮ ತಗೊಳ್ಳೋದು ಒಳ್ಳೇದು ಸರ್.
0: ಖಂಡಿತ, ನೀವು ಆ ತರ ಏನಾದ್ರೂ ಪ್ರಕರಣಗಳು ಕಂಡು ಬಂದ್ರೆ ತಕ್ಷಣ ನೀವು 1098 ಕಾಲ್ ಮಾಡಿ ಹೇಳಿ, ಇಂಥವ್ರೆ ಹೇಳಿದ್ದಾರೆ ಎನ್ನುವಂತ ಯಾವುದೇ ಒಂದು ಇದನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ ವಿಷಯವನ್ನ. ಇಂಥವ್ರೆ ಹೇಳಿದ್ದಾರೆ ಅಂತ ಯಾರೇ ಕಾಲ್ ಮಾಡಿದ್ರು ಕೂಡ ಅವ್ರ ಮಾಹಿತಿಯನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ. ಹಂಗಾಗಿ ನೀವು 1098 ಕಾಲ್ ಮಾಡಿ ನೀವು ವಿಷಯನ ತಿಳಿಸಿದ್ರೆ ಖಂಡಿತ ಆ ಜಾಗಕ್ಕೆ ಬಂದು ಅದು ಏನಾದ್ರೂ ಮದ್ವೆ ಆಗಿರುವಂತ ಸಂದರ್ಭಗಳು ಅಥವಾ ಆಗ್ತಾ ಇದೆ ಅನ್ನುವಂತ ಅದು ಇದ್ರು ಕೂಡ ಮಕ್ಕಳನ್ನ ರಕ್ಷಣೆ ಮಾಡಿ ಕಮಿಟಿ ಮುಂದೆ ಹಾಜರ್ಪಡಿಸಿ ಮಕ್ಕಳು ಆಪ್ತ ಸಮಾಲೋಚನೆಯ ಮೂಲಕ ಮಕ್ಕಳು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮ ತಗೊಳ್ಳುವಂತಹದ್ದಿರುತ್ತೆ. ಅಥವಾ ಮದುವೆ ಆಗಿರುವಂತ ಯಾವುದೇ ದಾಖಲೆಗಳು ಪ್ರೂಫ್ ಇದ್ರು ಕೂಡ ಅದನ್ನ ನೇರವಾಗಿ ಕ್ರಮ ತಗೊಳ್ಳುವಂತಹದ್ದು ಇರುತ್ತೆ. ಅದ್ರ ಜೊತೆಗೆ ಅಗತ್ಯ ಇದೆ ಅಂತಂದ್ರೆ ಅಲ್ಲಿ ನಾವು ಒಂದು ಅರಿವನ್ನ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಅದು ಯಾವುದು ವಿಳಾಸ ನೀವು ಒಂಚೂರು ಹೇಳಿದ್ರೆ ಅದು ಯಾವ ಏರಿಯಾ ಬರುತ್ತೆ ಅನ್ನುವಂಥದ್ದು ನಾವು ಖಂಡಿತ ಅಲ್ಲೊಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಒಂದು ಸಲಹೆ ಏನಂತಂದ್ರೆ ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು, ಬಾಲ್ಯ ವಿವಾಹ ತಯಾರು ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡಬಾರ್ದು 18 ಒಳಗಡೆ ಇದ್ದಾಗ ಮಕ್ಕಳು ಅನ್ನುವಂಥದ್ದು. ಈಗ ನಾವು ಸುಮಾರು ಒಂದು ನಮ್ಮ ಜಿಲ್ಲೆನಲ್ಲಿ 1 ವರ್ಷದಲ್ಲಿ 280-290 ಪ್ರಕರಣಗಳು ಕಂಪ್ಲೇಂಟ್ಸ್ ಬಂದಿರುವಂತಹದ್ದೇ ಇದೆ. 1 ವರ್ಷದಲ್ಲಿ 280 ಜನ ಮದುವೆಗೆ ತಯಾರಿ ಮಾಡ್ತಾ ಇದ್ರು ಅಂತ. ಅದನ್ನ ನಾವು ಆನ್ ದ ಸ್ಪಾಟ್ ಹೋಗಿ ಭೇಟಿ ಮಾಡಿ ಮಕ್ಕಳನ್ನ ಕರೆಸಿ ಮಕ್ಕಳು ರಕ್ಷಣೆ ಮಾಡಿ ಅದ್ರ ಮದುವೆಯ ಬಾಲ್ಯ ವಿವಾಹವನ್ನು ತಡೆದಿರುವಂತಹದ್ದು ಪ್ರಕರಣಗಳು ನಮ್ಮ ಜಿಲ್ಲೆನಲ್ಲಿ ಅಷ್ಟಿದೆ. ಬಟ್ ಹಾಗಿರುವಂತಹ ಪ್ರಕರಣಗಳು ಕೂಡ 1 ವರ್ಷದಲ್ಲಿ 20-24 ಪ್ರಕರಣಗಳು ಆಗಿರುವಂತಹದ್ದು ಕೂಡ ನಮ್ಮ ಜಿಲ್ಲೆನಲ್ಲಿ ಇದೆ. ಬಟ್ ನಮ್ಮ ಗಮನಕ್ಕೆ ಬಂದಾಗ ಅದನ್ನ ತಕ್ಷಣಕ್ಕೆ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. 1098 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಒಂದು ಮಧ್ಯರಾತ್ರಿನಲ್ಲಿ ಕರೆ ಮಾಡಿರುವಂತಹದ್ದು ಇದೆ ತುಂಬಾ. 2 ಗಂಟೆನಲ್ಲಿ ಕರೆ ಮಾಡಿ ಬಾಲ್ಯ ವಿವಾಹ ಮಾಡೋಕ್ಕೆ ತಯಾರಿ ಮಾಡ್ತಿದ್ದಾರೆ ಎಂದ ಕೂಡ ಅವಾಗ ಸ್ಪಾಟ್ಗೆ ಭೇಟಿ ಮಾಡಿ ಅದನ್ನ ತಡೆದು ಮಗಳ ರಕ್ಷಣೆ ಮಾಡಿ ಕಾನೂನು ಕ್ರಮ ತಗೊಂಡಿರುವಂತಹದ್ದು ಕೂಡ ಇದೆ. ಹಂಗಾಗಿ ಆ ತರ ಯಾವುದೇ ಸಂದರ್ಭಗಳು ಬಂದಾಗ ನೀವು ಗಮನಕ್ಕೆ ತಗೋಬನ್ನಿ. ಮಕ್ಕಳ ಸಹಾಯವಾಣಿಗೆ ಅಂತೆಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ಗೂ ಕೂಡ ಗಮನ ತರ್ಬೋದು ಅಥವಾ ಹತ್ತಿರದ

0: ಶಾಲಾ ಶಿಕ್ಷಕರು ಅಥವಾ ಗ್ರಾಮ ಪಂಚಾಯಿತಿ ಎಲ್ಲಿ ಬೇಕಿದ್ರೂ ಗಮನ ತಂದು ಅದನ್ನು ತಡೆಯುವಂಥ ಕ್ರಮವನ್ನು ಮಾಡ್ಬೋದು. ನೀವು ಅದು ಯಾವುದು ಆಗಿಲ್ಲ ಅಂದಾಗ 1098 ಕರೆ ಮಾಡ್ಬೋದು. ಕೊಡ್ರಿ, ನಾವು ಖಂಡಿತ ಅದನ್ನು ಇದು ಮಾಡೋಣ, ಒಂದು ಭೇಟಿ ಮಾಡಿ ಅಲ್ಲೊಂದು ಅರಿವನ್ನು, ಹೆಚ್ಚಿನ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡೋಣ.
1: ಓಕೆ, ಧನ್ಯವಾದಗಳು ಮಲ್ಲೇಶ್ ಸರ್ ಕರೆ ಮಾಡಿದ್ದಕ್ಕೆ.
2: ಓಕೆ, ಥ್ಯಾಂಕ್ ಯು.
1: ಸರಿ, ಈಗ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಕರಣಗಳನ್ನು ಹಾಕ್ಬೋದು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತೀರಿ. ಅದಕ್ಕೆ ತಾವು ಹೇಳ್ತಾ ಇದ್ರಿ, ಈಗ ಪೋಕ್ಸೋಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ. ಹೇಗೆ ಸರಿ ಇದು ಪೋಕ್ಸೋ ಅಂತ ಬಂದಾಗ ಇದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳೋದಾದರೆ ಏನೇನು ಪ್ರಕರಣಗಳು ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಇರುತ್ತೆ ಸರ್?
0: ಪೋಕ್ಸೋ ಕಾಯ್ದೆಯಲ್ಲಿ ಒಂದು ನಾವು ತಿಳ್ಕೊಂಡಿರೋಂಥದ್ದು ದೌರ್ಜನ್ಯ ಆದರೆ, ಆ ಇಬ್ಬರ ನಡುವೆ ಒಂದು ಸೆಕ್ಸ್ ಅನ್ನುವಂಥದ್ದು ಅಥವಾ ದೈಹಿಕ ಸಂಪರ್ಕ ಆದರೆ ಮಾತ್ರ ಅದನ್ನು ಪೋಕ್ಸೋ ಅಂತ ಹೇಳ್ತೀವಿ ಅಂತ. ಬಟ್ ಇಲ್ಲಿ ನಾವು ಪೋಕ್ಸೋ ಕಾಯ್ದೆಯಲ್ಲಿ ನಾವು ನೋಡಬೇಕಾದ್ರೆ ಒಂದು ಅಲ್ಲ, ಇಲ್ಲಿ ಹುಡುಗ ಹುಡುಗಿ ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿರೋದಿಲ್ಲ. ಬಟ್ ನಾವು ನೋಡ್ತಾ ಇರುವಂತಹದ್ದು ಸಾಮಾನ್ಯವಾಗಿ ಯಾವುದೇ ಒಂದು ಹುಡುಗ ಒಂದು ಹುಡುಗಿಯನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮುಟ್ಟುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮಾತನಾಡುವಂತಹದ್ದು ಇರ್ಬೋದು ಬೈಗಳ ಮೂಲಕ, ಅಥವಾ ಯಾವುದೇ ರೀತಿಯಲ್ಲಿ ಒಂದು ವ್ಯಾಟ್ಸಾಪ್ ಇರ್ಬೋದು ಅಥವಾ ಮೀಡಿಯಾ ಮೂಲಕ ಮಗುವಿನ ಬಗ್ಗೆ ಕೆಟ್ಟದಾಗಿ ವರ್ಣಿಸುವಂತಹದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಗುವಿಗೆ ಒಂದು ದೈಹಿಕವಾಗಿ ಹಿಂಸೆ ಆಗ್ತಿದೆ, ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಗುವನ ಜೊತೆ ವರ್ತಿಸಿದಾಗ, ಅದನ್ನು ನಾವು ನೋಡಿದ್ದೀವಿ. ಈಗ ಯಾವುದೋ ಒಂದು ಕೆಟ್ಟದಾಗಿ ಒಂದು ಮೆಸೇಜನ್ನು ಕಳಿಸಿರುವಂತಹದ್ದು, ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ದಾಖಲು ಮಾಡಿರುವಂತಹದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಕಾಯ್ದೆನಲ್ಲಿ ಏನು ಹೇಳುತ್ತೆ ಅಂದರೆ, 18 ವರ್ಷದ ಒಳಪಟ್ಟಂಥ ಮಕ್ಕಳುಗಳಿಗೆ ಒಂದು ಲೈಂಗಿಕವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ರಕ್ಷಣೆ ಆಗಬೇಕು ಅನ್ನುವಂಥದ್ದು. ನಮ್ಮಲ್ಲಿ ಒಂದು ಸುಮಾರು 200 ಪ್ರಕರಣಗಳು 1 ವರ್ಷದಲ್ಲಿ ಪೋಕ್ಸೋ ಪ್ರಕರಣಗಳನ್ನ ನೋಡ್ಬೋದು. ಅದರಲ್ಲಿ ಕೆಲವು ಪ್ರಕರಣಗಳು ಬಾಲ್ಯ ವಿವಾಹ ಆಗೋದ್ರ ಮೂಲಕ ಗಂಡನಿಂದ ಹೆಂಡತಿಗೆ ಒಂದು ಸೆಕ್ಸ್ ಅನ್ನುವಂಥದ್ದು ಇರ್ಬೋದು, ದೈಹಿಕ ಸಂಪರ್ಕ ಇರ್ಬೋದು, ಆಗಿದ್ದಾಗ ಅದನ್ನು ಕೂಡ ನಾವು ಪೋಕ್ಸೋ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಒಂದು ಗಂಡಸು ಹೆಂಗಸನ ಅಥವಾ ಒಂದು ಹುಡುಗಿ 18 ವರ್ಷದ ಒಳಕಟ್ಟಂತಹ ಒಂದು ಮಗುವನ್ನು ಕೆಟ್ಟದಾಗಿ ಬೈದಾಗ ಅಥವಾ ಕೆಟ್ಟದಾಗಿ ವರ್ತಿಸಿದಾಗ ಅದನ್ನು ಕೂಡ ನಮ್ಮ ಪೋಕ್ಸೋ ಪ್ರಕರಣಗಳಲ್ಲಿ ದಾಖಲು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಅದನ್ನು ಪ್ರಯತ್ನ ಮಾಡೋದು ಕೂಡ ತಪ್ಪಾಗುತ್ತೆ. ಬರೀ ಒಂದು ದೌರ್ಜನ್ಯ ಮಾಡೋದಷ್ಟೇ ಅಲ್ಲ, ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಇರುತ್ತೆ.
1: ಓಕೆ ಸರ್, ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಮತ್ತು ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ಬೋದು ಸರ್?
0: ಅದೇ ಈಗ ಹೇಳಿದ್ರು ಕೆಲವರು ಕಾಲ್ ಮಾಡಿದಾಗ, ಆ ಒಂದು ಕೆಲವೊಂದನ್ನು ನಾವು ನೋಡಿದಾಗ ಬಾಲ್ಯ ವಿವಾಹವನ್ನು ಮಾಡಿದ್ರು ಕೂಡ ಯಾವುದೇ ಪ್ರೂಫ್ ನಮ್ಮಲ್ಲಿ ಸಿಗಲ್ಲ. ಬಟ್ ಯಾರೋ ಕಾಲರ್ಸ್ ಆಗಿದೆ ಅಂತ ಹೇಳ್ತಾರೆ, ಬಟ್ ನಾವು ಕಾನೂನು ಕ್ರಮ ಜರುಗಿಸಬೇಕು ಅಂತಂದರೆ ಯಾವುದೇ ಒಂದು ಪ್ರೂಫ್ ಸಿಗಲ್ಲ. ಮಗುನೂ ಕೂಡ ಆಗಿಲ್ಲ ಅಂತ ಹೇಳುತ್ತೆ, ಆಗಿರುವಂಥ ಯಾವುದೇ ಒಂದು ಫೋಟೋ ವಿಡಿಯೋ ಅಥವಾ ಒಂದು ದಾಖಲೆಗಳು ಯಾವುದು ಸಿಗುವಂಥದ್ದಿಲ್ಲ. ಆಗ ನಾವು ಕಾನೂನು ಕ್ರಮ ಜರುಗಿಸೋದಕ್ಕೆ ಕಷ್ಟ ಆಗುವಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಎಷ್ಟೋ ಜನ ಅರಿವು ಇದ್ದರೂ ಕೂಡ ಅದನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದನ್ನು ನಾನು ಅವ್ರಿಗೆ ಹೇಳುವಂಥದ್ದು, ಅದು ಈಗಿಲ್ಲ ಅಂದರೂ 1 ವರ್ಷ 2 ವರ್ಷ ಆದಮೇಲೆ ನಮಗೆ ಗೊತ್ತಾದರೂ ಕೂಡ ಅವರಿಗೆ ಕಾನೂನು ಕ್ರಮ ಜರುಗಿಸಲೇಬೇಕಾಗುತ್ತೆ. ಹಾಗಾಗಿ ಪ್ರಯತ್ನನೂ ಕೂಡ ಮಾಡಲೇಬಾರ್ದು ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಹಾಗೆ ಕ್ಷೇತ್ರದಲ್ಲಿ ನಾವು ಈ ಒಂದು ಹಾಡಿ ಸಮುದಾಯ ಇರ್ಬೋದು, ಇಂಟೀರಿಯಲ್ ಪ್ಲೇಸ್ಗಳಲ್ಲಿರ್ಬೋದು, ಜನಗಳಿಗೆ ಒಂದು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಬಟ್ ನಾವು ಅವ್ರಿಗೆ ಅರಿವನ್ನು ಮೂಡಿಸೋಕ್ಕೆ ಬರೋಂಥ ಸಂದರ್ಭಗಳು ಬಂದಾಗ ಅವರು ನಮ್ಮ ಭೇಟಿಗೆ ಸಿಗಲ್ಲ, ಅವರು ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಮನೆ ಬಾಗಿಲಾಕಿರುತ್ತೆ, ನಮ್ಮ ಅವ್ರಿಗೆ ವಿಷಯಗಳನ್ನ ರೀಚ್ ಮಾಡೋದಕ್ಕೆ ಕೆಲವೊಂದು ಸಲ ಕಷ್ಟ ಆಗುವಂಥದ್ದು. ಬಟ್ ಅದನ್ನು ಈ ಥರ ಒಂದು ಕಾರ್ಯಕ್ರಮಗಳ ಮೂಲಕನಾದರೂ ಅವ್ರಿಗೆ ಒಂದು ವಿಷಯಗಳು ತಲುಪಬೇಕು. ಯಾರು ಗೊತ್ತಿರುತ್ತೆ ಅಂಥವ್ರು, ಅವ್ರಿಗೆ ಗೊತ್ತಿಲ್ಲದೆ ಇರುವಂಥವ್ರಿಗೆ ಒಂದು ಕಾನೂನು ಬಗ್ಗೆ ಅರಿವನ್ನು ಮೂಡಿಸೋದ್ರ ಮೂಲಕ ಇದನ್ನು ತಡೆಯೋ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಮತ್ತು ನಾವು ಒಂದು ಮಧ್ಯರಾತ್ರಿಗಳಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಬಂದರೂ ಕೂಡ ಆನ್ ದ ಸ್ಪಾಟ್ ಆ ಟೈಮಲ್ಲಿ ಭೇಟಿ ಮಾಡಿ ಅದನ್ನು ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಂಥ ಎಲ್ಲ ಟೈಮ್ನಲ್ಲೂ ಕೂಡ ಒಂದು ಅಲರ್ಟ್ ಆಗಿರುವಂಥದ್ದು ಆಗಬೇಕಾಗುತ್ತೆ.
1: ಓಕೆ ಸರ್, ಇದರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾದಂತಹ ಒಂದು ವಿಷಯ ಅಂತಂದಾಗ ಯಾವ ವಿಷಯಗಳ ಬಗ್ಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ ಸರ್?
0: ಗ್ರಾಮೀಣ ಪ್ರದೇಶದಲ್ಲಿ ಅಂತಂದಾಗ ಒಂದು ಈ ಗ್ರಾಮ ಪಂಚಾಯಿತಿ ಮೂಲಕನೇ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಈಗ ನಾವು ಬರ್ತೀವಿ ತಾಲೂಕು ಲೆವೆಲಲ್ಲಿ ಇರ್ಬೋದು, ಮತ್ತು ಯಾವುದೋ ಕೆಲವು ಗ್ರಾಮ ಪಂಚಾಯಿತಿಗಳ ಮೂಲಕ ನಾವು ಕಾರ್ಯಕ್ರಮಗಳನ್ನ ಮಾಡ್ಬೋದು. ಬಟ್ ಗ್ರಾಮ ಮಟ್ಟದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವಂಥ

0: ಅದು ಒಂದು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಮೂಲಕ ಅವರು ಗಮನ ಕೊಡಬೇಕಾಗುತ್ತೆ, ಕೊಡ್ತಿದ್ದಾರೆ, ಈಗ ನೋಡ್ತಾ ಇರುವಂತಹದನ್ನ ಗಮನಿಸ್ತಾ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಮೂಲಕ ಪ್ರತಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಪ್ರತಿ ಗ್ರಾಮದಿಂದನೂ ಗ್ರಾಮ ಈಗ ಇಲ್ಲದೆ ಇರ್ಬೋದು ಬಟ್ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಾರೆ ಪ್ರತಿ ಗ್ರಾಮದಲ್ಲೂ ಕೂಡ. ಹಾಗೆ ನಮ್ಮ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೇರವಾಗಿ ಕನೆಕ್ಟ್ ಇರ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತಿಗಳು ಇದು ಹೆಚ್ಚಿನ ಒತ್ತನ್ನು ಕೊಟ್ಟಾಗ, ಹೆಚ್ಚಿನ ಗಮನವನ್ನು ಕೊಟ್ಟಾಗ ಗ್ರಾಮ ಮಟ್ಟದಲ್ಲಿ ಮಕ್ಕಳನ್ನ ಹೆಚ್ಚಿನ ಮಟ್ಟದಲ್ಲಿ ರಕ್ಷಣೆಯನ್ನು ಮಾಡಬಹುದು ಅನ್ನುವಂಥದ್ದು.
1: ಸರ್, ಈಗ ನಿಮ್ಮ ಒಂದು ಘಟಕದಿಂದ ಒಂದು ಯಶಸ್ವಿಯಾಗಿ ರಕ್ಷಿಸಲ್ಪಟ್ಟ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದಾ ಸರ್?
0: ಅಂದರೆ ಈಗ ಉದಾಹರಣೆಗೆ ಹೇಳಬೇಕಂತಂದರೆ ನಮ್ಮಲ್ಲಿ ಒಂದು ಮಗು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಿದ್ದಾರೆ ಅಂತನ್ನುವಂಥದ್ದು, ಪೋಷಕರು ಮಾಡ್ತಿದ್ದಾರೆ ಅಂತನ್ನುವಂಥದ್ದನ್ನು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದಾಗ ನಾವು ಆ ಮಗುವನ್ನು ರಕ್ಷಣೆ ಮಾಡಿ ಆ ಪೋಷಕರಿಂದ ಅದನ್ನ ತಡೆದು ಬಾಲ್ಯ ವಿವಾಹನ ತಡೆದು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ದಾಖಲು ಮಾಡಿಕೊಂಡು ಆ ಮಗು ನಾವು ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಹೇಳಿದಾಗ ಆ ಮಗುವಿಗೆ ಶಿಕ್ಷಣವನ್ನು ಕೊಡಿಸೋದ್ರ ಮೂಲಕ ಆ ಮಗು ಇವತ್ತು 21 ವರ್ಷ ವಯಸ್ಸಾಗಿದೆ, ಬಾಲ್ಯ ವಿವಾಹ ತಡೆದು ಬಂದು ಶಿಕ್ಷಣವನ್ನು ಮುಂದುವರಿಸ್ತಾ ಇದೆ, ಆ ಮಗು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ತಾ ಇದೆ, ಬಿಇ ಮಾಡ್ತಾ ಇದೆ, ಇನ್ನೂ ಒಂದು ಸದ್ಯದಲ್ಲೇ ಆ ಮಗು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಕೆಲಸವನ್ನು ತಗೊಂಡು ಸಾಧನೆಯನ್ನು ಮಾಡ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಹಾಗೆ ಒಂದು ಪೋಕ್ಸೋ ಪ್ರಕರಣ ಆಗಿರುವಂತಹದ್ದು ನಮ್ಮ ಜಿಲ್ಲೆನಲ್ಲಿ, ಪೋಕ್ಸೋ ಒಂದು ಇದರಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ರು ಕೂಡ ಅದು ಕಾನೂನು ಮೂಲಕ ಶಿಕ್ಷೆ ಆಗಿದೆ ಅವನಿಗೆ, ಮತ್ತೆ ಇದು ಕಾನೂನು ಕ್ರಮ ಎಲ್ಲ ಜರುಗಿಸಿದ್ರು ಕೂಡ ಆ ಮಗುವಿನ ಮುಂದಿನ ರಕ್ಷಣೆ ಅಗತ್ಯದಿಂದ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ಬರೋದ್ರ ಮೂಲಕ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆ ಮೂಲಕ ಈಗ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಈಗ ಆ ಹುಡುಗಿ MSW ಮಾಸ್ಟರ್ಸ್ ಡಿಗ್ರಿಯನ್ನು ಓದ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡಬಹುದು. ಹಾಗಾಗಿ ನಮ್ಮಲ್ಲಿ ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ, ಇಂಜಿನಿಯರಿಂಗ್ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ಮಕ್ಕಳುಗಳು ಇದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಕುಟುಂಬದ ಆಶ್ರಯ ಇಲ್ಲದೇನೆ, ತಂದೆ ತಾಯಿ ಯಾರು ಇಲ್ಲದೇನೆ ಒಂದು ನಮ್ಮ ಸಂಸ್ಥೆನಲ್ಲೇ ಇದ್ದಂತಹ ಮಕ್ಕಳು, ಸರ್ಕಾರಿ ಪಾಲನಾ ಸಂಸ್ಥೆನಲ್ಲಿದ್ದಂತಹ ಮಕ್ಕಳು ಇವತ್ತು ಒಂದು ಜಿಲ್ಲೆನಲ್ಲಿ ಇಡೀ ಒಂದು ತಾಲೂಕಿನಲ್ಲೇ ಅತಿ ಹೆಚ್ಚು ಒಂದು ಆರ್ಥಿಕವಾಗಿ ಒಂದು ಉನ್ನತ ಮಟ್ಟದಲ್ಲಿರುವಂತಹ ಕುಟುಂಬ, ಆ ಒಂದು ತಾಲೂಕಿಗೆ ಅತಿ ಉನ್ನತವಾಗಿರುವಂತಹ ಕುಟುಂಬದಲ್ಲಿ ಆ ಮಕ್ಕಳು ಹೋಗಿ ಆ ಕುಟುಂಬದ ಮಕ್ಕಳಾಗಿದ್ದಾರೆ. ದತ್ತು ಮೂಲಕ, ನಮ್ಮ ಮೂಲಕ ದತ್ತು ಕೊಟ್ಟಿರುವಂತಹ ಮಕ್ಕಳು ಇಡೀ ಒಂದು ಕಾಲೇಜಿಗೆ ಒಂದು ಒಂದು ಓನರ್ ಆಗಿದ್ದಾರೆ ಆ ಒಂದು ಕುಟುಂಬದವರು, ಇಡೀ ಒಂದು ತಾಲೂಕಿಗೆ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಹಾಗಾಗಿ ಆ ಮಕ್ಕಳು ಒಂದು ಒಳ್ಳೆಯ ಕುಟುಂಬಗಳನ್ನ ಸೇರ್ಕೊಂಡಿರುವಂತಹದನ್ನ ಕೂಡ ನೋಡ್ಬೋದು.
1: ಸರ್, ಸಮಾಜದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ತಮ್ಮ ಕೈ ಜೋಡಿಸ್ಬೋದು ಸರ್?
0: ಒಂದು ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳನ್ನ ಮಕ್ಕಳ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದು. 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳುಗಳನ್ನ ಅವರು ಮಕ್ಕಳು ಅಂತಾನೆ ಅವರು ಟ್ರೀಟ್ ಮಾಡಬೇಕಾಗುತ್ತೆ, ಮಕ್ಕಳು ಅಂತಾನೆ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಅವರು ಆ ಮಕ್ಕಳುಗಳಿಗೆ ಕೆಲವೊಂದು ಸಂಸ್ಕಾರಗಳನ್ನ ಕಲಿಸ್ಬೇಕಾಗುತ್ತೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಗಳನ್ನ ಒಳ್ಳೆಯ ವರ್ತನೆಗಳನ್ನ ಇರುವಂತಹ ಒಂದು ತರಬೇತಿಯನ್ನು ಅಥವಾ ಮಕ್ಕಳುಗಳಿಗೆ ಒಂದು ಒಳ್ಳೆ ಸಂಸ್ಕಾರವನ್ನು ಕಲಿಸುವಂತಹದ್ದು ಅಗತ್ಯ ಇರುತ್ತೆ. ಒಂದು ಮತ್ತೆ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಸರ್ಕಾರದಲ್ಲಿ ಏನೇನಿದೆ ಅದನ್ನ ಬಳಸ್ಕೊಳ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು. ಈಗ ನಾವು ಏಕ ಪೋಷಕರಿಗೂ ಇರ್ಬೋದು, ತಂದೆ ತಾಯಿ ಇಬ್ರು ಇಲ್ಲದೆ ಇರುವಂತಹ ಕುಟುಂಬ ಇರ್ಬೋದು, ಅಂಥವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ. ಈಗ HIV ಪಾಸಿಟಿವ್ ಇರುವಂತಹ ಮಕ್ಕಳಿರ್ಬೋದು, ಪೇರೆಂಟ್ಸ್ ಇದ್ದು ಅವ್ರ ಮಕ್ಕಳಿರ್ಬೋದು, ಅಂಥವ್ರಿಗೆ ನಾವು OBC ಮೂಲಕ ಕೊಡ್ತಾ ಇದ್ದೀವಿ. ಅಂತ ಸೌಲಭ್ಯಗಳನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು ಅನ್ನುವಂಥದ್ದು. ಮತ್ತೆ ಸಮಾಜದಲ್ಲಿ ನಾವು ಈಗ ನಾನು ನೋಡ್ತಾ ಇರುವಂತಹದ್ದು, ನಾವು ಮೈಸೂರು ಜಿಲ್ಲೆನ ಏನಾದರೂ ಮಾಡಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ನಾವು ಮಾಡಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪ್ರತಿಯೊಬ್ಬರು ಸಹಕರಿಸಬೇಕು, ಪೋಷಕರು ಮತ್ತು ಮಕ್ಕಳು. ಯಾಕೆಂದರೆ ಇಲ್ಲಿ ಕೆಲವು ಪೋಷಕರು ಬಲವಂತವಾಗಿ ಮದುವೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ, ಇನ್ನು ಕೆಲವು ಮಕ್ಕಳುಗಳು ಅವರ ಹಂತದಲ್ಲೇ ಅವರು ಪ್ರೀತಿಸುವಂಥದ್ದು, ಓಡೋಗುವಂಥದ್ದು, ಮದ್ಯ ಬಾಲ್ಯ ವಿವಾಹ ಆಗುವಂಥದ್ದು ಮಾಡ್ತಾ ಇದ್ದಾರೆ. ಅದನ್ನು ತಡೆಗಟ್ಟೋದ್ರ ಮೂಲಕ ಅದನ್ನು ಪ್ರತಿಯೊಬ್ಬರು ಅರ್ತು ಕಾನೂನು ಮೂಲಕ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಹಾಗೆ ನಾವು ಏನು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗಳಿದೆ, ಈ ಸಂಸ್ಥೆಗಳಿರುವಂತಹದ್ದು ಪಾಲನೆ ಮತ್ತು ರಕ್ಷಣೆಗೆ ಅಗತ್ಯವಿರುವಂತಹ ಮಕ್ಕಳಿಗಾಗಿ. ಯಾರ್ಯಾರಿಗೆ ಕುಟುಂಬ ಇಲ್ಲ, ಕುಟುಂಬ ಇದ್ರೂ ಕೂಡ ಅವ್ರಿಗೆ ಮಗುವನ್ನ ಸಾಕೋದಿಕ್ಕೆ ಅವರು ಆರ್ಥಿಕವಾಗಿ ಅರ್ಹರಿರಲ್ಲ, ಸಾಮರ್ಥ್ಯ ಇರಲ್ಲ, ಅಂತಹ ಮಕ್ಕಳಿಗೋಸ್ಕರನು ಇರೋದ್ರಿಂದ ಯಾರು ಅಂತ ಒಂದು ಇದು ಸ್ಥಿತಿ ಅಥವಾ ಪರಿಸ್ಥಿತಿ ಇದೆ ಕುಟುಂಬಗಳಲ್ಲಿ, ಏಕ ಪೋಷಕರಿರ್ಬೋದು, ಪೋಷಕರು ಇಲ್ಲದೇ ಇರುವಂತಹ ಮಕ್ಕಳಿರ್ಬೋದು,

0: ಅಂಥವ್ರನ್ನ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಅವರು ಒಂದು ಆಶ್ರಯವನ್ನು ತಗೊಳ್ಳೋದ್ರ ಮೂಲಕ ಮಕ್ಕಳಿಗೆ ಒಂದು ರಕ್ಷಣೆಯನ್ನು ಕೊಡುವಂತಹದ್ದು ಇರ್ಬೋದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ,
2: ನಮಸ್ಕಾರ. ನಮಸ್ಕಾರ.
1: ನಮಸ್ತೆ, ನಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ ಮಹದೇವ್ ಸಟ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.

0: ಕಾಲ ಎಲ್ಲ ಟೂರ್ಗೆ ಅಂತ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡೋದು ಬೇಡ.
1: ಆಯ್ತು ನೋಡ್ರೆ, ನಿಮ್ಮ ಅಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಮಕ್ಕಳನ್ನ ಯಾವ್ದೇ ಟ್ರಿಪ್ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಿದ್ದೆ. ಓಕೆ, ಒಳ್ಳೆ ಸಲಹೆ ಕೊಡ್ತಾ ಇದ್ದೀರಿ, ಬಟ್ ನಾವು ಕೂಡ ನಮ್ಮ ಸರ್ಕಾರದ ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡೇ ಹೋಗ್ಬೇಕು. ಯಾವುದೇ ರೀತಿಯಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಸುರಕ್ಷಿತವಾಗಿ ಇರಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಹಂಗಾಗಿ ಅದನ್ನ ಎಲ್ಲ ನೋಡಿಕೊಂಡೇ ಮಾಡ್ತೀವಿ ಗೌಡ್ರೆ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನು ನೀಡಿದ್ದಕ್ಕೆ.
0: ಪ್ರಚಾರ ಆಗ್ಬೇಕು ಗುರುಗಳ, ಇದು ಮಕ್ಕಳಲ್ಲಿ ಒಂದ್ ಸ್ವಲ್ಪ ಬಹಳ ಇದಾದ್ರೆ ತಂದೆ ತಂಗಳ ಪಾತ್ರ ಮತ್ತು ಗುರುಗಳ ಶಿಕ್ಷಕರ ಪಾತ್ರ ಏನು ಎಂಬುದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೆಚ್ಚೇ ಬಂದ್ರೆ ಉತ್ತಮ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
1: ಖಂಡಿತ, ಅದರಲ್ಲೂ ನಾವು ಅಂತಂದ್ರೆ ಪ್ರವಾಸ ಮಾಡುವಂತಹದ್ದು ಅಂದಾಗ ಮುಖ್ಯವಾಗಿ ಶಿಕ್ಷಕರು, ಶಿಕ್ಷಣ ಇಲಾಖೆಯಲ್ಲಿ ಇದನ್ನ ಹೆಚ್ಚಿನ ಕ್ರಮವನ್ನು ವಹಿಸಬೇಕಾಗುತ್ತೆ ಒಂದು. ಜೊತೆಗೆ ನಾವು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಸರ್ಕಾರದ ನಿಯಮಗಳೆಲ್ಲ ಇದೆ, ಅದನ್ನೆಲ್ಲ ಪಾಲಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದು ನೀವು ಹೇಳಿದಾಗೆ ಈಗಿನ ಒಂದು ಹೆಚ್ಚಿನ ಬಿಸಿಲು ಮತ್ತೆ ಬೇಸಿಗೆ ಒಂದು ಹೆಚ್ಚಿನ ಬಿಸಿಲು ಇರೋದ್ರಿಂದ ಮಕ್ಕಳುಗಳಿಗೆ ಆರೋಗ್ಯದ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ಆ ಒಂದು ವಾತಾವರಣವನ್ನು ನೋಡಿಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ಎಲ್ಲರೂ ಕೂಡ, ಎಲ್ಲ ಒಂದು ಪೋಷಕರು ಸಾರ್ವಜನಿಕರು ಅದನ್ನ ಪಾಲಿಸೋದ್ರ ಮೂಲಕ ಮಕ್ಕಳುಗಳ ಸುರಕ್ಷತೆಯನ್ನ ಗಮನಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ನಿಟ್ಟಲ್ಲಿ ಹೇಳ್ತೀನಿ.
2: ಓಕೆ, ಧನ್ಯವಾದಗಳು ಮಹದೇವ್ ಸರ್ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
1: ಥ್ಯಾಂಕ್ ಯು
2: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಪೋಷಕರು ಮತ್ತು ಮಕ್ಕಳಿಗೆ ನೀವು ನೀಡ್ತಕ್ಕಂಥ ಒಂದು ಪ್ರಮುಖ ಸಂದೇಶಗಳೇನು ಸರ್?
1: ಪ್ರತಿಯೊಬ್ಬರು ಕೂಡ ಮಕ್ಕಳುಗಳನ್ನ ಒಂದು ಸುರಕ್ಷತೆಯಿಂದ ನೋಡಿಕೊಳ್ಳಿ, ಜೊತೆಗೆ ಮಕ್ಕಳಿಗೊಂದು ಒಳ್ಳೆ ಸಂಸ್ಕಾರವನ್ನು ನೀಡಿ, ಜೊತೆಗೆ ಸಮಾಜದಲ್ಲಿ ಮಕ್ಕಳು ಅಂತಂದಾಗ ಬರೀ ದೈಹಿಕವಾಗಿ ಬೆಳವಣಿಗೆ ಅನ್ನುವಂಥದ್ದೇ ಅಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ಮಾನಸಿಕವಾಗಿ ಬೆಳವಣಿಗೆ ಕೂಡ ಮಕ್ಕಳಿಗೆ ಆಗಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಬಾಲ್ಯ ವಿವಾಹದ ಕಾಯ್ದೆ ಬಗ್ಗೆ ತಿಳ್ಕೋಬೇಕು, ಅದನ್ನು ಪಾಲಿಸಬೇಕು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ಆ ಒಂದು ಅರಿವನ್ನು ಎಲ್ಲರೂ ಕೂಡ ತಿಳ್ಕೋಬೇಕು. ಇದನ್ನು ತಿಳ್ಕೊಂಡಾಗ 18 ವರ್ಷಕ್ಕಿಂತ ಒಳಪಟ್ಟಂತೆ ಎಲ್ಲ ಮಕ್ಕಳುಗಳನ್ನ ನಾವು ರಕ್ಷಣೆ ಮಾಡುವಂತಹ ದೃಷ್ಟಿನಲ್ಲಿ ನಾವು ಬರೀ ಸರ್ಕಾರದ ಅಧಿಕಾರಿಗಳು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರ ಪಾತ್ರ, ಎಲ್ಲರ ಸಹಕಾರ ಅಗತ್ಯ ಇರುತ್ತೆ ಸಮಾಜದಲ್ಲಿ. ಮತ್ತೆ ಈ ಒಂದು ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಅಗತ್ಯ ಸಹಕಾರ ಅಗತ್ಯ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು. ಮಕ್ಕಳ ಒಂದು ರಕ್ಷಣೆಗೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳನ್ನ ಓದಿಸುವಂತಹದ್ದು, ಒಳ್ಳೆ ಶಿಕ್ಷಣ ಕೊಡುವಂತಹದಕ್ಕೆ, ಮತ್ತೆ ಮಕ್ಕಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸೋದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ, ಮತ್ತೆ ಮಕ್ಕಳ ಒಂದು ಎಲ್ಲರ ಒಂದು ಮಕ್ಕಳ ಜೀವನ ಯಶಸ್ವಿಯಾಗಿ ಇರಲಿ, ಮುಂದಿನ ಜೀವನ ಎಲ್ಲ ಮಕ್ಕಳದು ಕೂಡ ಬಾಲ್ಯ ಮುಕ್ತವಾಗಿ, ಪೋಕ್ಸೋ ಮುಕ್ತವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಜೀವನವನ್ನು ಮಾಡೋದಕ್ಕೆ ಪೋಷಕರು ಕೂಡ ಸಹಕಾರ ನೀಡಿ, ಹಾಗೆ ಎಲ್ಲ ಮಕ್ಕಳುಗಳು ಕೂಡ ಸಹಕಾರ ನೀಡಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.
2: ತುಂಬ ಧನ್ಯವಾದಗಳು ಸರ್. ಇದುವರೆಗೂ ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಕ್ಕಳ ರಕ್ಷಣಾ ಘಟಕಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಚಟುವಟಿಕೆಗಳಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
2: ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಚಟುವಟಿಕೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ವರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

ಜನನಿ ಎಂಬ ಮಹತ್ವದ ಉಪಕ್ರಮವನ್ನು ಪ್ರಾರಂಭಿಸಿದೆ. ಜನನಿ ಎಂಬುದು ಮಹಿಳೆಯರ ಸಂತಾನೋತ್ಪತ್ತಿ ಸಮಯದಲ್ಲಿ ಅವರ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಡಿಜಿಟಲ್ ರೂಪದಲ್ಲಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಸಚಿವಾಲಯವು ನೀಡಿರುವ ಮಾಹಿತಿಯ ಪ್ರಕಾರ ಈವರೆಗೆ 1,34,00,000 ಫಲಾನುಭವಿಗಳು ಈ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಗರ್ಭಪೂರ್ವ ಆರೈಕೆ, ಹೆರಿಗೆ, ಹೆರಿಗೆಯ ನಂತರದ ಆರೈಕೆ, ನವಜಾತ ಶಿಶುವಿನ ಆರೈಕೆ, ಮನೆ ಆಧಾರಿತ ಶಿಶು ಮತ್ತು ಸಣ್ಣ ಮಕ್ಕಳ ಆರೈಕೆ ಹಾಗೂ ಕುಟುಂಬ ಯೋಜನೆಯನ್ನು ಒಳಗೊಂಡಂತೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಸುಗಮವಾಗಿ ಪತ್ತೆ ಹಚ್ಚುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕುರಿತು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರು ಇಂದು ಲೋಕಭವನ್ನಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಎರಡನೇ ಬಾರಿಗೆ ಭೇಟಿ ಮಾಡಿದರು. ರಾಜ್ಯಪಾಲರೇ ಅವರನ್ನು ಮಾತುಕತೆಗೆ ಕರೆದಿದ್ದರು ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರು ನಿನ್ನೆಯೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ಪಕ್ಷದ ಶಾಸಕರ ಪಟ್ಟಿ ಮತ್ತು ಕಾಂಗ್ರೆಸ್ ನೀಡಿದ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಮತ ಸಾಬೀತುಪಡಿಸಲು ಅವರಿಗೆ ಇನ್ನೂ ಹೆಚ್ಚಿನ ಬೆಂಬಲದ ಅಗತ್ಯವಿದೆ. ಈ ನಡುವೆ ವಿಸಿಕೆ ನಾಯಕ ತಿರುಮಾವಳವನ್ ಅವರು ಇಂದು ನಡೆಯಲಿರುವ ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ನಂತರ ವಿಜಯ್ ಅವರಿಗೆ ಬೆಂಬಲ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಸಿಕೆ ಪಕ್ಷವು 2 ಶಾಸಕರನ್ನು ಹೊಂದಿದೆ. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದು ತಮ್ಮ 1 ದಿನದ ಮುಂಬೈ ಭೇಟಿಯ ಸಂದರ್ಭದಲ್ಲಿ ರಾಷ್ಟೀಯ ಷೇರು ಮಾರುಕಟ್ಟೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಲ್ಯಾಮ್ ಅವರು ಭಾರತದ ಷೇರು ಮಾರುಕಟ್ಟೆಯ ಬಲವನ್ನು ಶ್ಲಾಘಿಸಿದರು. ಇಂದು ಸಂಜೆ ಅಧ್ಯಕ್ಷ ಟೋಲಾಮ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಬಳಿಕ ಉಭಯ ನಾಯಕರು ಬಿಸಿನೆಸ್ ಫೋರಂನಲ್ಲಿ ಭಾಗವಹಿಸಲಿದ್ದು ಅಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ಭಾಷಣ ಮಾಡಲಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ದಾಟಿದ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಯೋಜನೆಯನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದರು. ನವದೆಹಲಿಯ ಇಎಸ್ಐಸಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ದೇಶದ ಕಾರ್ಯಪಡೆಗೆ ಸಿಗುತ್ತಿರುವ ಗೌರವ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಕಳೆದ 12 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಪ್ರಯತ್ನಗಳಿಂದಾಗಿ ನಿರುದ್ಯೋಗ ದರವು 3.2% ಇಳಿಕೆಯಾಗಿದೆ ಎಂದು ಅವರು ಉಲ್ಲೇಖಿಸಿದರು. ದಶಕದ ಹಿಂದೆ 30 ಕೋಟಿ ಇದ್ದ ಸಾಮಾಜಿಕ ಭದ್ರತಾ ಯೋಜನೆಗಳ ವ್ಯಾಪ್ತಿಯು ಈಗ 94 ಕೋಟಿಗೆ ತಲುಪಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ಅವಧಿಯಲ್ಲಿ ಇಎಸ್ಐಸಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯು 7 ಕೋಟಿಯಿಂದ 15 ಕೋಟಿಗೆ ಏರಿಕೆಯಾಗಿದ್ದು, ಇದು ಕಾರ್ಮಿಕರಿಗೆ ತುರ್ತು ವೈದ್ಯಕೀಯ ನೆರವು, ಮಾತೃತ್ವ ಸೌಲಭ್ಯ ಮತ್ತು ಉದ್ಯೋಗ ನಷ್ಟದ ಸಮಯದಲ್ಲಿ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಎಂದು ಅವರು ವಿವರಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಖನೌ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹುಣಸೂರಿನ ಶ್ರೀಮತಿ ನಿಂಗಮ್ಮ ಮತ್ತು ಶಾರದರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಆಯಿತಲ್ಲ ಪಾವನ.
1: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಹುಣಸೂರಿನ ಶ್ರೀಮತಿ ನಿಂಗಮ್ಮ ಮತ್ತು ಸಾರದರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 105 ರೂಪಾಯಿ, ಪೆನ್ಸಿಲ್ ಬೀನಿಸ್ 105 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಏಳವನ 3 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 27 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ

ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲೂ ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
5: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
4: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
6: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ ವಿಷಯ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೊಡ್ರಗುಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಹಾಡಿಯ ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ.

0: ಸಂಸ್ಕೃತಿ,
1: ಸಂಪ್ರದಾಯ,
0: ಆಚಾರ ವಿಚಾರಗಳ ಪ್ರತಿಬಿಂಬ.
1: ಅಂದಿನ ಕಾಲಕ್ಕೂ
0: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
0: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗ ಕಾಡು ನಂಗ ಜನ.
2: ಸುಕಿಯ ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಚಡಿಕೋಟೆ ತಾಲೂಕಿನ ವಡ್ಡರಗುಡಿ ಹಾಡಿಯಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ಈ ವಡ್ಡರಗುಡಿ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಯಚಡಿಕೋಟೆ ತಾಲೂಕಿನ ವಡ್ಡರಗುಡಿ ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿಕುಮಾರ್ ಎಂಬರವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ವಡ್ಡರಗುಡಿ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರವಿಕುಮಾರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ಹಲೋ, ಎಲ್ರಿಗೂ ನಮಸ್ಕಾರಗಳು. ನಾನು ಇಲ್ಲಿ ವಡ್ಡರಗುಡಿ ಹಾಡಿಂದ ರವಿಕುಮಾರ್ ಎಂಬ ಮಾತಾಡ್ತಾ ಇದ್ದೇನೆ.
0: ಮೊದಲಿಗೆ ಬಹಳ ಸಂತೋಷ ರವಿಕುಮಾರ್ ಅವರೇ. ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿದ ಮುಖಾಂತರ ತಮ್ಮ ಒಂದು ವಡ್ಡರಗುಡಿ ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೆಯೇ ಕಾಡಿನಲ್ಲಿ ಏನಾದರೂ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡೋದಕ್ಕೆ ಇಷ್ಟಪಡ್ತಿದ್ದೀನಿ.
1: ಥ್ಯಾಂಕ್ ಯು ಸರ್.
0: ಹಾಗೆಯೇ ಎಷ್ಟು ವರ್ಷಗಳಿಂದ ಈ ವಡ್ಡರಗುಡಿ ಹಾಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಿದ್ದೀರಾ ರವಿಕುಮಾರ್ ಅವರೇ, ಹೇಗಿದೆ ಜೀವನ?
1: ಸರ್, ನಾವಿಲ್ಲಿ ವಡ್ಡರಗುಡಿ ಹಾಡಿಯಲ್ಲಿ ಸುಮಾರು ಒಂದು 45 ವರ್ಷದಿಂದ ವಾಸವಿದ್ದೀವಿ ಸರ್. ಹಿಂದೆ ನಾವು ಇಲ್ಲಿ ಮೇಟಿಕುಪ್ಪೆ ಕಾಡು ಅಂತ ಇಲ್ಲಿ ಚೊಕ್ಕನಹಳ್ಳಿ ಹತ್ರ ಹಂಡಗೆರೆ ಹಳ್ಳ ಅಂತ ಇತ್ತು. ಆವಾಗ ಹಿಂದೆ ನಮ್ಮ ತಾತ ಮುತ್ತಾತರ ಕಾಲವರೆಲ್ಲ ಅಲ್ಲೇ ನೆಲೆಸಿದ್ದು. ನಮ್ದು ಇನ್ನು ದೇವರು ಎಲ್ಲ ಅಲ್ಲೇ ಇದೆ, ಹಂಡಗೆರೆ ಹಳ್ಳ ಹತ್ರ. ಅಲ್ಲಿಂದ ಅವರು ಫಾರೆಸ್ಟ್ ಆಕ್ಟ್ ಇದಾದ್ಮೇಲೆ ನಮ್ನ ಈ ಕಡೆ ಹೊರಗಟ್ಬಿಟ್ಟು ನಾವು ಇಲ್ಲಿ ವಡ್ಡರಗುಡಿ ಹಾಡಿಯಲ್ಲಿ ಬಂದು ವಾಸವಾಗಿದ್ದೀವಿ ಸರ್.
0: ತಾವುಗಳು ಮೊದಲು ಮೇಟಿಕುಪ್ಪೆ ಹಾಡಿ ಜೀವನವನ್ನು ಮಾಡ್ತಾ ಇದ್ರಿ?
1: ಹಿಂದೆ ಸರ್, ಹಿಂದೆ ಅಳಬರು ಅಲ್ಲಿ ವಾಸವಿದ್ದು ಸರ್, ಹಂಡಗೆರೆ ಹಳ್ಳ ಅಂತ. ಅಲ್ಲಿ ನಾವು ವಾಸವಿದ್ದು ಅಲ್ಲಿಂದ ಫಾರೆಸ್ಟ್ ಇದ್ರಿಂದ ನಮ್ನ ಹೊರ ಹಾಕಿ ನಾವು ಇಲ್ಲಿ ವಡ್ಡರಗುಡಿ ಹತ್ರ ಬಂದು ನೆಲೆ ಹಾಕಿದೀವಿ. ಇದು ಅರಣ್ಯಕ್ಕೂ ಕಾಯ್ದೆಗ ನಾವು ಎಲ್ಲ ಅರ್ಜಿ ಹಾಕಿದ್ದೆ ಸರ್, ಅದು ರಿಜೆಕ್ಟ್ ಆಗಿ ರಿಜೆಕ್ಟ್ ಆಗಿ ಕೋರ್ಟ್ ಅಲ್ಲಿ ಎಂತದಾಗಿದೆ ಸರ್. ಅದು ಮತ್ತೆ 5 ಎಕರೆ ಜಮೀನು ಮತ್ತೆ ಅಲ್ಲಿ ಮನೆ ಎಲ್ಲ ಮಾಡ್ಬೇಕು ಅಂತಂಡು ನಾವು ಎಲ್ಲ ಸ್ಟ್ರೈಕ್ ಮಾಡಿ ಅರ್ಜಿಗಳು ಹಾಕಿದೀವಿ ಸರ್. ಅವ್ರು ಇನ್ನೂ ಯಾವ್ದು ನಮ್ಗೆ ಇದ್ ಮಾಡಿಲ್ಲ.
0: ನಾವುಗಳು ಈ ಒಂದು ವಡ್ಡರಗುಡಿ ಆಡಿ ಬಂದು ಎಷ್ಟು ವರ್ಷಗಳಾಯ್ತು?
1: ಹೆಚ್ಚು ಕಡಿಮೆ ಇಲ್ಲಿ 45 ವರ್ಷದಿಂದ ವಾಸ ಇದೀವಿ ಸರ್. ನಾವು ಇಲ್ಲಿ 45 ವರ್ಷದಿಂದ ಬಂದಿದ್ದು. ಈಗ ಆಡಿಲೇ ನೆಲೆ ಆಗಿದ್ದೀವಿ ಸರ್, ಇಲ್ಲಿ ವಡ್ಡರಗುಡಿ ಆಡಿದ್ವಿ.
0: ಅಂದ್ರೆ ತಾವ್ ಹೇಳ್ತಿದ್ದಾರ ಈ ಒಂದು ವಡ್ಡರಗುಡಿ ಆಡಿ ಬಂದು 45 ವರ್ಷಗಳಾಯ್ತು, ಈ 45 ವರ್ಷಗಳಿಂದ ಇಲ್ಲೇ ಜೀವನವನ್ನು ಮಾಡ್ಕೊಂಡು ಹೋಗ್ತಿದೀವಿ ಅಂತ?
1: ಹೌದು ಸರ್, ಇಲ್ಲೇ ಜೀವನ ಮಾಡ್ಕೋತಿದ್ವಿ ಸರ್ 45ರಿಂದ.
0: ಹೇಗ್ ನಡ್ಕೊಂಡು ಹೋಗ್ತಿದೆ ಜೀವನ ರವಿಕುಮಾರ್ ಅವರ ಆಡಿಯಲ್ಲಿ?
1: ಅದೇ ಸರ್, ಈಗ ಕೆಲವರು ಇಲ್ಲಿ ಸ್ವಲ್ಪ ರೈತರು ಇರೋದ್ರಿಂದ ಜಮೀನ್ ಕಡಿಮೆ ಇದೆ ನಮ್ಮವ್ರಿಗೆ. ಕೆಲವರು ರೈತರು ಕೂಲಿಗಾಗಿ ಹೋಯ್ತಾರ, ಇನ್ ಕೆಲವರು ನಾವು ಕೊಡಗು ಅನ್ಕೊಂಡು ಅಲ್ಲಿ ಹೋಯ್ತಾ ಇದಾರ. ಹಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ಇದು ಮಾಡಿ ಜೀವನ ಮಾಡ್ತಾ ಇದೀವಿ ಸರ್.
0: ಅಂದ್ರೆ ಎಲ್ರು ಕೂಡ ಆಡಿಲಿ ಕೂಲಿನ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದೀರಾ?
1: ಹೌದು ಸರ್, ಕೂಲಿನ ಮಾಡ್ತೀವಿ. 30% ಕೂಲಿನ ಸಹ ಇಲ್ಲಿ 4% ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಇದೆ, 1 ಎಕರೆ 2 ಎಕರೆ ಒಳಗೆ ಸಹ ಇರೋದು ಜಮೀನು.
0: ಹಾಗೆ ಆಡಿ ಒಂದು ಪ್ರಸ್ತುತಿ ನೋಡೋದಂದ್ರೆ ತಮ್ಮೊಂದು ವಡ್ಡರಗುಡಿ ಆಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ರವಿಕುಮಾರ್ ಅವರೇ?
1: ಹೆಚ್ಚು ಕಡಿಮೆ ಸಹ ಇದು ನ್ಯೂಟ್ರೇಷನ್ ಫುಡ್ ಪ್ರಕಾರ ಅಲ್ಲ 68
0: ಕುಟುಂಬಗಳು.
1: 68 ಕುಟುಂಬ ಇದೆ.
0: ಅಂದ್ರೆ ವಡ್ಡರಗುಡಿ ಅಡಿಯಲ್ಲಿ ಒಟ್ಟು 68 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ಹೌದು ಸರ್, 68 ಕುಟುಂಬ ವಾಸ ಮಾಡ್ತಿದ್ರು.
0: ಹಾಗಿದ್ರೆ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಾವು ಮಾಮೂಲಿ ಇದು ಸಹ ಜೇನು ಕುರುಬ ಅಂತ.
0: ಜೇನು ಕುರುಬರು?
1: ಜೇನು ಕುರುಬಾಸ್ ಅಂತ.
0: ತಮ್ಮೊಂದು ಅಡಿಯಲ್ಲಿ ಒಟ್ಟು 68 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಅದರಲ್ಲಿ ಸಂಪೂರ್ಣವಾಗಿ ಜೇನು ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ಜೇನು ಕುರುಬರೇ ಸರ್, ಬೇರೆ ಇದಿಲ್ಲ. ನಮ್ಮೂರಿಗಿಂತ ತಕ್ಕ ಸ್ವಲ್ಪ ಇದಿದ್ದಾರೆ ಆಧಾರ್ಸ್, ಅದು ಊಟವೇ ನಮ್ಮ ಆಡಿ ಒಳಗಡೆ ನಾವು ಮಾಮೂಲಿ ಜೇನು ಕುರುಬರೇ ಇರೋದು.
0: ನಿಮ್ಮ ಆಡಿಯಲ್ಲಿ ಜೇನು ಕುರುಬರು ಮಾತ್ರ ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಬೇರೆ ಯಾವ್ದೇ ರೀತಿಯ ನಿಮ್ಮ ಆಡಿಗಳು ಸಂಬಂಧಪಟ್ಟಂತ ಬೇರೆ ಜನಾಂಗದರು ವಾಸ ಮಾಡ್ತಾ ಇಲ್ಲ?
1: ಇಲ್ಲ ಇಲ್ಲ ಸರ್, ನಮ್ಮ ಆಡಿಗೆ ಸಂಬಂಧಪಟ್ಟಂಗೆ ಬೇರೆ ಇರಲಿಲ್ಲ. ನಾನೇ ಯಾವ್ದೇ ಒಂದು ಪಂಚಾಯತಿ ಒಂದು ನ್ಯಾಯಪಾಯ ಅದು ಇದಾದ್ರೆ ನಮ್ಮ ಆಡಿಯವರು ಕೂತು

0: ತೀರ್ಮಾನ ತಗೊಂಡು ಅದನ್ನ ಆಡಲೇ ಬಗೆಹರಿಸಿಕೊಂಡು ನಾವು ಇಲ್ಲಿ ತನಕ ಹೋಗ್ತಾ ಇದ್ದೀನಿ ಸರ್. ಹೊರಗಡೆ ಸ್ಟೇಷನ್ಗೆ ಆಗಲಿ ಯಾವ್ದಕ್ಕೆ ಆಗಲಿ ನಾವು ಹೋಗಕ್ಕ ಅವಕಾಶ ಕೊಡ್ತಾ ಇಲ್ಲ ಸರ್. ಒಟ್ಟಾರೆ ನಮ್ಮ ಜನಸಮೂಹದಲ್ಲಿ ನಾವು ಒಟ್ಟಾರೆ ಕೂತು ಮಾತಾಡಿ ಅವ್ರದ್ದು ಏನಾಗಿದೆ ಇವ್ರದ್ದು ಏನಾಗಿದೆ ಎಲ್ಲ ವಿಚಾರಿಸಿ ಬಗೆಹರಿಸಿ ಆಮೇಲೆ ನಮ್ಮ ಆಡಲ್ಲಿ ನಾವು ತೀರ್ಮಾನ ತಗೊಂಡು ಮುಂದುವರಿಸ್ತಿದ್ವಿ.
1: ಅಂದ್ರೆ ಏನೇ ಒಂದು ಗಲಾಟೆ ಘರ್ಷಣೆ ಬಂದ್ರು ಕೂಡ ನಿಮ್ಮ ಮಾಡಿಲೇ ಕೂತು ತಮ್ಮ ಪಂಚಾಯತಿ ಅಂತ ಮಾಡ್ಕೊಂಡು ಅದ್ರಲ್ಲಿ ಏನಾದ್ರೂ ತೀರ್ಮಾನ
0: ಮಾಡ್ಕೊಳ್ತೀರಾ? ನಮ್ಮ ಮಾಡಿ ಜನರೇ ನಾವು ಕೂತು ಒಂದು ಕಮಿಟಿ ತರ ಮಾಡಿ ನಾವ್ ಇಲ್ಲೇ ಬಗೆಹರಿಸಿಕೊಂಡು ಮುಂದಕ್ಕೆ ನಾವು ಅವಕಾಶ ಕೊಡ್ತೇವೆ ಸರ್.
1: ಹಾಗೇನೆ ಒಂದು ಮಕ್ಕಳ ಶೈಕ್ಷಣಿಕ ಮಟ್ಟ ನೋಡೋದಾದ್ರೆ ತಮ್ಮ ಒಂದು ಆಡಿಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದಾರೆ ಹೇಗೆ ರವಿಕುಮಾರ್ ಅವರೇ?
0: ಸರ್ ಕೆಲವರು ಹೋಗ್ತಾ ಇದಾರೆ ಸರ್, ಅವ್ರ ಪೇರೆಂಟ್ಸ್ ಆದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಂದ್ರೆ ಸ್ವಲ್ಪ ತುಂಬಾನೇ ಕಡಿಮೆ ನಮ್ಮಲ್ಲಿ ಎಜುಕೇಶನ್ ಮಾಡ್ತಿರೋದು, ಯಾಕಂದ್ರೆ ನಮ್ಮ ಟ್ರೈಬ್ಸ್ ಅಂದಾಗ ನಾವು ಎಜುಕೇಶನ್ ಸ್ವಲ್ಪ ಮುಂದೆನೆ ಇರಬೇಕು. ಸರ್ಕಾರ ನಮ್ಗಾಗಿ ಎಷ್ಟೋ ಸೌಲಭ್ಯಗಳು ಕೊಡ್ತದೆ ಅದನ್ನ ನಾವು ಬಳಸಿಕೊಂಡು ಇನ್ನು ಕೆಲವರು ಓದಿಸ್ತಿದ್ದಾರೆ, ಕೆಲವರು ಹಂಗೆ ಬಿಡಿಸಿದ್ದಾರೆ. ನಾನು ಎಲ್ರಿಗೂ ಸೇರಿ ಕೆಲವರು ಓದ್ತಿರೋ ತರನ ಅವರು ಎಲ್ಲರೂ ಹೋಗ್ಬೇಕು ಅನ್ನೋದು ನಮ್ಮ ಭಾವನೆ ಇದೆ ಸರ್. ಅಂದ್ರೆ ಅವ್ರ ಪೇರೆಂಟ್ಸ್ ಹೇಳಿದ್ರು ಅವ್ರು ಹೂ ಅಂತಾರೆ ಮತ್ತೆ ಅವರು ಪುನಃ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಆತರ ಆಗ್ತದೆ, ಕೆಲವರು ಹೋಗ್ತಿದ್ದಾರೆ, ಕೆಲವರು ಸ್ವಲ್ಪ ಹಂಗೆ ಡ್ರಾಪ್ ಅಪ್ ಆಗಿದ್ದಾರೆ ಸರ್.
1: ಅಂದ್ರೆ ಯಾವ್ದಾದ್ರು ಸರ್ಕಾರಿ ಹುದ್ದೆ ಸೇರ್ಕಡಿದ್ರೆ ನಿಮ್ಮ ಅಡಿಯಲ್ಲಿ ಹೇಗೆ ರವಿಕುಮಾರ್ ಅವರೇ?
0: ನಮ್ಮ ಅಡಿಲೇ ಇಲ್ಲ ಸರ್, ಒಂದ್ ಎರಡ್ ಮೂರ್ ಜನ ಬಿಟ್ರೆ ಸರ್ಕಾರಿ ಇದ್ರಲ್ಲಿ ತುಂಬಾನೇ ಕಡಿಮೆ.
1: ಹಾಗೇನೆ ರವಿಕುಮಾರ್ ಅವರು, ಇವಾಗ ನಾವೊಂದು ಕೆಲವೊಂದು ಆಡಿಗಳನ್ನ ನೋಡ್ತಾ ಇರ್ತೀವಿ, ಇವಾಗ ತಂದೆ ತಾಯಿಗಳು ಅಂದ್ರೆ ಕೂಲಿಗಂತ ಹೊರೆ ಜಿಲ್ಲೆಗಳಿಗೆ ಹೋದಾಗ, ಈಗ ಕೊಡಗ ಆಗಿರ್ಬೋದು, ಕೇರಳ ಆಗಿರ್ಬೋದು, ಈ ಕಡೆ ಎಲ್ಲ ಕೂಲಿಗಂತ ಹೋಗ್ತಾ ಇರ್ತಾರೆ, ಅವಾಗ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಶಿಕ್ಷಣದಿಂದ ತುಂಬಾ ವಂಚಿತರಾಗ್ತಿರೋ ಅಂತ ಗೊತ್ತಿರೋ ಕೂಡ ಅವ್ರ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನ್ ಹೇಳಕ್ ಇಷ್ಟಪಡ್ತೀರಾ ರವಿಕುಮಾರ್ ಅವರೇ?
0: ಇದು ನಮ್ಮ ಟ್ರೈಬ್ಸ್ ಅಂದಾಗ ಸರ್, ನಮ್ಮ ಜೆ ಕೆ ಅಲ್ಲಿ ನಮ್ಮ ಆಡಿಲಿ ತುಂಬಾ ಕಡಿಮೆ ಆತರ ಮಕ್ಳು ಕರ್ಕೋಗೋದು. ಯಾಕಂದ್ರೆ ನಾವು ಕೆಲವ್ರಿಗೆ ಆತರ ಕರ್ಕೋಗ ಕೂಡಲ್ಲ, ಮನೇಲಿ ಇದ್ರು ಸ್ಕೂಲ್ ಬಿಟ್ಟಿದ್ರು ಹೊರಗಡೆ ಕರ್ಕೋಗ ತುಂಬಾ ಕಡಿಮೆ. ಆದ್ರೆ ಕೆಲವು ಆಡಿಗಳು ಏನೇನು ಮಾಡ್ತಾರೆ, ಕೆಲವರು ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಕೇರಳ ಆಗ್ಲಿ ಮತ್ತೆ ಕೊಡಗ ಆಗ್ಲಿ ಅಂತ ಜೊತೆಲೆ ಕರ್ಕೋ ಹೋಗ್ತಾರೆ ಸರ್. ಅವ್ರು ನಾವ್ ಹೇಳಿದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ. ಹಂಗಾಗಿ ಆ ಸಮಸ್ಯೆಗಳಿಂದ ಸ್ವಲ್ಪ ಮಕ್ಕಳು ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿಂಜರಿತಾ ಇದಾರೆ ಸರ್.
1: ತಮ್ಮೊಂದು ಅಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಸರಿಯಾದ ಶಿಕ್ಷಣವನ್ನು ಕೊಡಿಸ್ತಾ ಇದಾರೆ ಹೇಗೆ?
0: ಹೌದು ಸರ್, ಕೆಲವ್ರು ಕೊಡಿಸ್ತಾ ಇದಾರೆ, ಒಂದು 3/4% ಕೊಡಿಸ್ತಾ ಇದಾರೆ ಸರ್. ಇನ್ 4% ಸ್ವಲ್ಪ ಡ್ರಾಪ್ ಅಪ್ ಮಾಡ್ಬಿಟ್ಟಿದಾರೆ. ಅವರು ನಾವು ಕೆಲವರು ಹಿಂಗ ಕಮಿಟಿ ಮಾಡಿದಾಗ ಹೇಳ್ತಾ ಇರ್ತೀನಿ ಸರ್ ಅವ್ರಿಗೆ, ನೋಡಿ ಈ ತರ ಬಿಡಿಸ್ಬೇಡಿ ಕಳ್ಸಿ ಮಟ್ಟಿ ಅನ್ಕೊಂಡೆಲ್ಲ ಅವ್ರಿಗೂ ನಾವು ಮಾಹಿತಿ ಕೊಡ್ತೀನಿ ಸರ್. ಅವ್ರು ಹ್ಞೂ ಅಂತಾರೆ, ಕೆಲವರು ಹಂಗ ಮರ್ತಿರ್ತಾರೆ.
1: ತಕ್ಕ ಮಟ್ಟಿಗಾದ್ರು ತಮ್ಮ ಒಂದು ವಡ್ರಗುಡಿ ಅಡಿಯಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದೀರಾ?
0: ಹೌದು ಸರ್, ಕೆಲವರೆಲ್ಲ ಮಾಡ್ತಾ ಇದಾರಲ್ಲ ಸರ್, BA MSc ಹಂಗೆಲ್ಲ ಮಾಡ್ತಾ ಇದಾರೆ ಸರ್, PUC SLC ಎಲ್ಲ ಮುಗಿಸಿದಾರೆ.
1: ಹಾಗೇನೆ ರವಿಕುಮಾರ್ ಅವರೇ, ತಾವುಗಳು ಏನಾದ್ರು ಮೊದಲು ಕಾಣದ ಜೀವನ ಮಾಡ್ತಿದ್ರೆ ಅಥವಾ ನಿಮ್ಮ ತಂದೆ ತಾಯಿಗಳು ಏನಾದ್ರು ಕಾಣದ ಜೀವನ ಮಾಡ್ತಿದ್ರೆ, ಆ ಕಾಣದ ಜೀವನ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ ಕಾಣಲಿ?
0: ನಾವು ಮೇಟುಕುಪ್ಪೆ ಅಂತ ಇತ್ತಲ್ಲ ಸರ್, ಅಲ್ಲಿ ಜೊಕ್ಕನಹಳ್ಳಿ ಹತ್ರ ಅಂಡಿಗರಳ್ಳ ಅಂತ, ಅಲ್ಲಿ ಮಾಮೂಲಿ ಹಿಂದೆ ತಲೆಮಾರಿಂದ ಅಲ್ಲೇ ವಾಸ ಇದ್ರಂತ. ಅವಾಗ ಅಂದ್ರೆ ಸಹ ಈ ಜೇನುತುಪ್ಪ ಮತ್ತೆ ಗೆಣಸು ಮತ್ತು ಈ ಸೊಪ್ಪುಗಳು ಆತರ ಎಲ್ಲ ಸೌಲಭ್ಯಗಳು ಇರ್ತಿದ್ರೆ ಸಹ ಚೆನ್ನಾಗಿ ತಿಂತಾ ಉಂಡ್ಕೊಂಡು ಚೆನ್ನಾಗಿ ಇದಾಗಿ ಗಟ್ಟುಮುಟ್ಟಾಗಿರ್ತಿರೋ ನಮ್ಮ ಆಡು ಜನ. ಇವಾಗ ನಮ್ಮ ಅಲ್ಲಿಂದ ಹೊರಗಡೆ ಹಾಕ್ದಾಗ ಆರೋಗ್ಯ ಸ್ವಲ್ಪ ತಪ್ಪತ್ತಾ ಇದೆ ಸರ್ ನಮ್ಮ ಜನರುಗಳಿಗೆ. ನಾವು ದಿನ ಫುಡ್ ಸ್ವಲ್ಪ ಈಗ ಇದಾಗಿ ಏರುಪೇರು ಸಾನಾಗಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಇದಾಗ್ತಿದೆ ಸರ್. ಆ ವಾತಾವರಣಕ್ಕೆ ಈ ವಾತಾವರಣಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್,
1: ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು.
0: ವ್ಯತ್ಯಾಸ ಇದೆ
1: ಸರ್. ಹೇಗೆ ಅನಿಸ್ತಾಯ್ತು ಆ ಕಾಡಿನಲ್ಲಿ ಜೀವನ ಮಾಡುವಾಗ?
0: ಕಾಡಿನ ಜೀವನನ ಚಂದ ಸರ್, ನಮಗ ಕಾಡಿನ ಜೀವನನ ಚೆನ್ನಾಗಿತ್ತು. ಎಲ್ಲಿ ಈಗ ಫಾರೆಸ್ಟ್ ಬಂದು ನಮ್ಮ ವರ್ಗ ಹಾಕ್ಬಿಟ್ಟು ಗಳನ್ನ ಬಲಿಪಶುಗಳು ಮಾಡ್ತಾ ಇದಾರೆ.
1: ಅಂದ್ರೆ ತಾವ್ ಹೇಳ್ತಿದ್ದೀರ ಇಲ್ಲಿನ ಜೀವನಕ್ಕಿಂತ ನಾವು ಕಾಡಲ್ ಮಾಡ್ತಿದ್ದು ಮೊದ್ಲೇ ಜೀವನ ತುಂಬಾ ಚೆನ್ನಾಗಿತ್ತು ಅಂತ.
0: ಹೌದು ಸರ್, ಆ ಜೀವನನ ಚೆನ್ನಾಗಿತ್ತು ಸರ್. ಆ ಪ್ರಕೃತಿ ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳ ಕೂಗು ಆಗ್ಲಿ ಇದೇ ಆಗ್ಲಿ ನಮ್ಮ ಈ ವಡ್ರಗುಡಿ ವಾತಾವರಣಕ್ಕಿಂತ ಆ ವಾತಾವರಣ ನಮ್ಮ ಕಾಡಿನ ವಾತಾವರಣ ಚೆನ್ನಾಗಿತ್ತು ಸರ್ ನಮ್ಗೆ.
1: ಅಂದ್ರೆ ತಾವ್ ಹೇಳ್ತಿದ್ರೆ ನಾವು ಕಾಡಲ್ಲಿ ವಾಸ ಮಾಡ್ತಿದ್ದಾಗ ಆ ಕಾಡಿನ ಜೊತೆಗೆ ಆ ಕಾಡಲ್ಲಿ ಇರುವಂತಹ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಅವಿನಾವ ಭಾವ ಸಂಬಂಧವನ್ನು ಇಟ್ಕೊಂಡು ತುಂಬಾ ಚೆನ್ನಾಗಿ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದ ಅಂತ.
0: ಹೌದು ಸರ್, ಅವಕ್ಕೂ ನಮ್ಗೆ ಸ್ವಲ್ಪ ಒಡನಾಟಗಳು ಇದ್ದಂಗಿತ್ತು ಸರ್. ನಾವು ನಮ್ಮ ಎದುರಿಗೆ ಬಂದ್ರೆ ನಾವು ಅವ್ರ ಎದುರು ಬಂದ್ರೆ ಗೊತ್ತಲ್ವಾ ಸರ್ ನಮ್ಮ ಕಾಡಿನ ಜನ ಅಂತ ಅನ್ನೋರು.
1: ಹೌದು,
0: ಅದರಿಂದ ಅವರು ನಮ್ಮ ಮೇಲೆ ಬಿಳ್ತಿತ್ತಿಲ್ಲ ಸರ್. ಈ ಪ್ರಾಣಿಗಳಾಗ್ಲಿ ಆನೆ ಆಗ್ಲಿ ಹುಲಿನೇ ಆಗ್ಲಿ ಯಾವ್ದೇ ಆದ್ರೂ ಅವ್ಕೆ ಗೊತ್ತಾಗುತ್ತೆ ಸರ್ ನಮ್ ಇಲ್ಲೇ ವಾಸ ಮಾಡ್ತಿದ್ದವ್ರು ಇಲ್ಲ ಅನ್ನೋದೆಲ್ಲ ಅವಕ್ಕೂ ಗೊತ್ತಿರ್ತದೆ ಸರ್. ಅದರಿಂದ ಸ್ವಲ್ಪ ನಮ್ಗ ಏನು ಮಾಡ್ತಿತ್ತಿಲ್ಲ ಸರ್,
1: ಏನು ತೊಂದರೆಗಳು ಕೊಡ್ತಾ ಇರಲಿಲ್ಲ ಅವಾಗ.
0: ಇಲ್ಲ ಸರ್, ತೊಂದರೆಗಳು ಕೊಡ್ತಿರ ನಮ್ಮಿಂದ ನಾವು ಅವ್ರಿಗೆ ತೊಂದರೆ ಕೊಡ್ತಿತ್ತಿಲ್ಲ, ಅವ್ರು ನಮಗೂ ಏನು ತೊಂದರೆ ಕೊಡ್ತಿತ್ತಿಲ್ಲ. ಆತರ ಹೊಂದಾಣಿಕೆಯಲ್ಲಿದ್ದ ಸರ್ ನಾವು.

0: ಹಾಗಿದ್ರೆ ಕಾಡಲ್ಲಿದ್ದಾಗಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಸೇವನೆ ಮಾಡ್ತಿದ್ರಿ? ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ.
1: ಅದೇ ಇದೇ ಹೇಳ್ದವಲ್ಲ ಸರ್, ಜೇನುತುಪ್ಪ, ನೆಲ್ಲಿಕಾಯಿ ತಿಂತಿದ್ದೋ, ಮತ್ತೆ ನಾರ ಗೆಣಸು, ಬ್ಯಾಲ್ದಣ್ಣು, ಮುಳ್ಳುಗೆಣಸು, ಮತ್ತೆ ಕಾಡನ್ ಸೊಪ್ಪು, ಇತರ ಎಲ್ಲ ಪದಾರ್ಥಗಳು ಒಳ್ಳೆ ಇದಾಗ ಸಿಗ್ತಿದ್ದ ಸರ್. ಅವು ತಿಂದು ಸ್ವಲ್ಪ ಜನ ಆರೋಗ್ಯವಾಗಿರ್ತಿದ್ದ ಸರ್. ನಾವು
0: ಅದೇ ತಾವ್ ಹೇಳ್ತಿದ್ರ ಕಾಡಿನಲ್ಲಿ ಸಿಕ್ತಕ್ಕಂತ ಹಲವಾರು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಕೊಂಡು ನಾವು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೋ, ಹಾಗೇನೆ ಹಲವಾರು ವರ್ಷಗಳು ಕೂಡ ಆರೋಗ್ಯವಾಗಿ ಬಾಳ್ಕೊಂಡು ಹೋಗ್ತಾ ಇದ್ರು.
1: ಹೌದು ಹೌದು ಸರ್, ನಾವು ಕಾಡಲ್ಲಿದ್ದ ಆರೋಗ್ಯಕ್ಕಿಂತ ಈಗ ಇಲ್ಲಿ ಬಂದು ಆರೋಗ್ಯ ಕೆಟ್ಟಿದೆ ಸರ್ ನಮ್ಮ ಜನಕ್ಕೆ. ಕಾಡಲ್ಲಿದ್ದಕ್ಕ ಗಟ್ಟುಮುಟ್ಟಾಗಿ ಇರ್ತಿದ್ದೆ ಸರ್. ಯಾವ್ದೇ ಒಂದು ಇದೇ ಆಗ್ಲಿ, ಒಂದ್ ಹಾಸ್ಪಿಟಲ್ ಆಗ್ಲಿ, ಒಂದ್ ಮೆಡಿಸಿನ್ ಆಗ್ಲಿ, ಯಾವ್ದು ತಗೊಳ್ತಿದ್ದೆ ಸರ್ ನಾವು ಕಾಡಲ್ಲಿ. ಆ ಸೊಪ್ಪಿನಿಂದ ನಾಟಿ ಆಯುರ್ವೇದಿಕ್ ಮೆಡಿಸಿನ್ ಇಂದ ನಾವು ವಾಸ ಮಾಡ್ಕೊತಿದ್ದೆ ಸರ್.
0: ಹಾಗಿದ್ರೆ ರವಿಕುಮಾರ್ ಅವರು ಇವಾಗ ಕಾಡಲಕ್ಕೆ ಹೋಗಿ ಈ ರೀತಿ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಮುಂದೆ ಸೇವನೆ ಮಾಡ್ತಿದ್ರಿ. ಈ ರೀತಿ ಆಹಾರ ಪದಾರ್ಥಗಳನ್ನ ಕೇಳುವ ಸಂದರ್ಭದಲ್ಲಿ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರ. ಈ ಆಹಾರ ಪದಾರ್ಥಗಳನ್ನ ಕೇಳುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿರೋ ಸನ್ನಿವೇಶಗಳು ನಡೆದಿದ್ದಾವೆ ಹೇಗೆ?
1: ಈಗ ನಮ್ ಕಾಡ್ನ ಜನರಿಗೆ ಸಹ ಈಗ ಆನೆದೇ ಆಗ್ಲಿ, ಅದು ಸ್ವಲ್ಪ ಉಸಿರಾಡೋದೇ ಗೊತ್ತಾಗೋತಿತ್ತ. ಇಷ್ಟಿಷ್ಟು ದೂರದ ಅನ್ನೋದ್ರಲ್ಲ ಆದ್ರೂ ಆ ಸ್ಮೆಲ್ಲಲ್ಲೇ ಆಗ್ಲಿ, ಅದು ಒಂಥರ ಉಸಿರು ಹೊಡೆದಾಗ ಬುಸ್ ಅನ್ಕ ಬರೋದೇ ಆಗ್ಲಿ, ಆ ಸ್ಮೆಲ್ಲಲ್ಲಿ ಇಂಥ ಜಾಗದಲ್ಲಿ ಆನೆ ಇದೆ, ಇಂಥ ಜಾಗದಲ್ಲೇ ಹುಲಿ ಇದೆ, ಅದು ಗರ್ಜನೆ ಮಾಡ್ತದಲ್ಲ ಸರ್. ಇಂಥ ಜಾಗದಲ್ಲೇ ಹುಲಿ ಇದೆ, ಇಂಥ ಜಾಗದಲ್ಲಿ ಆನೆ ಅನ್ನೋದು ನಮ್ಗೆ ಗೊತ್ತಾಗೈತೆ ಸರ್. ನಾವು ಮಾಡೋದಿಲ್ಲ, ಅದ ಆ ರೂಟ್ ತಪ್ಪಿಸಿ ನಾವು ಬೇರೆ ರೂಟಲ್ಲಿ ಓಡಾಡ್ತಿದ್ದ ಸರ್.
0: ಅಂದ್ರೆ ನಿಮ್ಗೆ ಇಂಥ ಪ್ರಾಣಿಗಳೇ ಬರ್ತಿದೆ ಅಂತ ಗೊತ್ತಾಗ್ತಿತ್ತು?
1: ಹೌದು ಹೌದು ಸರ್, ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಸರ್ ನಮ್ಮ ಮಾಡಿ ಜನಕ. ಈಗ ಆನೆದೇ ಆಗ್ಲಿ, ಹುಲಿದೇ ಆಗ್ಲಿ, ಸಿಂಹದ್ದೇ ಆಗ್ಲಿ, ಅದು ಇಂಥ ಸ್ಮೆಲ್ಲಲ್ಲೇ ನಾವು ಕಂಡು ಹಿಡ್ಕೊಬಿಡ್ತೀವಿ ಸರ್.
0: ಅಂದ್ರೆ ತಾವ್ ಹೇಳ್ತಿದ್ದೀರ ಈ ರೀತಿ ಕಾಡೊಳಗಡೆ ಆಹಾರ ಪದಾರ್ಥಗಳನ್ನ ಕೇಳೋ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ಆ ಪ್ರಾಣಿಯ ವಾಸನೆ ಮುಖಾಂತರ ಕಂಡಿಡಿತಾ ಇದ್ರಿ?
1: ಹೌದು ಸರ್, ಅದನ್ನ ವಾಸನೆ ಮುಖಾಂತರನೇ ಆಡಿ ಜನರಿಗೆ ಗೊತ್ತಾಗೈತೆ ಸರ್. ಈ ಹಾವು ಹಬ್ಬ ಬುಸ್ಕುಟದೇ ಆಗ್ಲಿ, ಈ ಮಣ್ಣು ನಾವು ಇದ್ದಾಗ ಒಂಥರ ಬರಬರೆ ಬರ್ತದೆ ಸರ್ ನೆಲ ನೋಡಿ, ಮಂದ ಹೋಗಿರೋದ ಇದು ಅನ್ನೋದು ನಮ್ಮ ಆಡಿ ಜನಕ್ಕೆ ಗೊತ್ತಾಗುತ್ತೆ.
0: ಇವತ್ತಾನೆ ಮಾತಾಡ್ತಿದ್ರೆ ಈ ರೀತಿ ಆಹಾರ ಪದಾರ್ಥ ಕೇಳುವಾಗ ಯಾವ್ದಾದ್ರು ಪ್ರಾಣಿಗಳು ಬಂದ್ರು ಕೂಡ ನಾವ್ ಈ ರೀತಿ ವಾಸನೆ ಮುಖಾಂತರ ಕಂಡಿಡಿತಾ ಇದ್ದೆ ಅಂತ. ಇವಾಗ್ಲೂ ಕೂಡ ಈಗ ಆ ಕಾಡ್ ಬಿಟ್ಟು ಬಂದ ನಂತರ ಈಗ ವಡ್ರ ಗುಡಿ ಆಡಿದ್ರೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇವಾಗ್ಲೂ ಏನಾದ್ರೂ ಇಂತ ಪ್ರಾಣಿಗಳೇ ಬರ್ತಿದೇವೆ ಅಂತ ಏನಾದ್ರು ಕಂಡಿಡಿಯೋ ಸಾಧ್ಯತೆ ಇದೆ ಹೇಗೆ ನಿಮ್ಗೆ ಗೊತ್ತಾಗುತ್ತೆ? ಇವಾಗ್ಲೂ
1: ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್, ಆ ಕೂಯಿ ಕೂಡ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಿದೆ ಸರ್ ಇವಾಗ.
0: ಹಾಗೇನೆ ರವಿಕುಮಾರ್ ಅವರೇ, ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಿದ್ರಾಗಿದ್ರೆ
1: ಸರ್? ಇದು ನಾಟಿ ಔಷಧಿ ಅಂತ ಅವಾಗ ಒಂದು ಬಿದ್ದಾಗ ಒಂದು ಕಾಲೇ ಉಳ್ಕೊಂಡಿರ್ಲಿ, ಅದು ಕೆಲವರು ಏನೋ ಸೊಪ್ಪಿಂದ ನಾಟಿ ಇದ್ರಿಂದ ನಮ್ಮ ಹಿಂದಿನ ತಲೆಮಾರು ಅಜ್ಜಿಗಳಿದ್ರಲ್ಲ ಸರ್, ಅವ್ರ ಮುಖಾಂತರ ಸೊಪ್ಪು ಸಾವರಿ ಸಾವರಿ ಮತ್ತೆ ಈ ಮಂತ್ರಗಳು ಹಾಕೋದು ಈ ಕುಡುಗಲಲ್ಲಿ, ಈ ಉಳಿ ಕಳ್ಳೋದಕ್ಕೆ ಮಂತ್ರ ಹಾಕೋದು, ಈ ಹೊಟ್ಟೆ ನೋವು ಬಂದಿರೋದಕ್ಕೆ ಏನೋ ಕಷಾಯ ಮಾಡಿ ಕುಡಿಸೋದು, ಆತರ ಹಲವಾರು ನಾವು ಮಾಮೂಲಿ ಇದ್ರ ಮೆಡಿಸಿನ್ ಇಂದೇ ನಾವು ವಾಸ ಮಾಡ್ಕೊಡ್ತಿದ್ವಿ ಸರ್, ಹಾಸ್ಪಿಟಲ್ ಅನ್ನೋದನ್ನ ಹೋಯ್ತಿತ್ತಿಲ್ಲ ನಾವು.
0: ಅಂದ್ರೆ ಇವಾಗ್ಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಿದ್ರ ಈ ಮನೆ ಮದ್ದುಗಳನ್ನ?
1: ಇವಾಗ ಮನೆ ಮದ್ದುಗಳು ಮಾಡ್ತಿದ್ದೇವೆ ಇವಾಗ್ಲೂ, ಈ ಉಳ್ಕೊಳ್ಳೋದಕ್ಕೆ, ಈ ಹೊಟ್ಟೆ ನೋವಿಗೆ, ಮತ್ತೆ ಇದು ಹೊಟ್ಟೆ ಉಬ್ರಾಣೆ ಆಗಿದ್ದಕ್ಕೆಲ್ಲ ಕೆಲವರು ಈಗ ಮಾಮೂಲಿ ಮನೆ ಮದ್ದುಗಳನ್ನ ನಮ್ಮ ಅಜ್ಜಿ ಅವ್ರು ಇರ್ತಾರಲ್ಲ ಸರ್, ಅವ್ರವ್ರ ಮುಖಾಂತರ ಅವ್ರು ಕಲ್ತಿರ್ತಾರಲ್ಲ ಸರ್, ಅದ್ರ ಮುಖಾಂತರ ನಾವು ಇನ್ನು ಅದನ್ನ ಪದ್ಧತಿನ ಬಳಸ್ಕೊಂಡು ಹೋಗ್ತಾ ಇದೀವಿ.
0: ಅಂದ್ರೆ ತಾವುಗಳು ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ಮನೆಯಲ್ಲೇ ಕೆಲವು ಮನೆ ಮದ್ದುಗಳನ್ನ ಮಾಡ್ಕೊಂಡು ಅದ್ರಲ್ಲಿ ಗುಣವಾಗ್ತಾ ಇದ್ರಿ?
1: ಹೌದು ಸರ್, ಕೆಲವು ಮನೆ ಮದ್ದುಗಳೆಲ್ಲ ಗುಣ ಆಗ್ತಾ ಇದ್ರು, ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಮನೆ ಮದ್ದುಗಳಲ್ಲೇ ನಾವು ಗುಣ ಆಗ್ತಾ ಇದೀವಿ ಸರ್ ಇವಾಗ್ಲೂ.
0: ಜೊತೆಗೆ ಆ ಮನೆ ಮದ್ದುಗಳ ಮೇಲೆ ತುಂಬಾ ನಂಬಿಕೆಯನ್ನು ಕೂಡ ಇಟ್ಟಿದ್ದೀರಾ?
1: ನಂಬಿಕೆ ಇದೆ ಸರ್ ನಾವು, ಯಾಕಂದ್ರೆ ಹಿಂದೆ ಕಾಡಲ್ಲಿದ್ದು ಅವರು ಎಲ್ಲ ಗೊತ್ತಿದ್ದಲ್ಲ ಸರ್ ಈ ಮದ್ದುಗಳೆಲ್ಲ, ಅದರಿಂದ ಇನ್ನು ಅದ್ರ ಸ್ವಲ್ಪ ಮುಂದುವರಿಸಿ ಹೋಯ್ತಿದ್ದೇವೆ, ಅಂದ್ರೆ ಆಗಿಂತ ಈಗ ಸ್ವಲ್ಪ ಕಡಿಮೆ, ಆದ್ರೆ ಅಲ್ಪ ಸ್ವಲ್ಪ ಅದನ್ನ ಬಳಸ್ಕೊಂಡು ಹೋಯ್ತಾ ಇದೀವಿ ಸರ್.
0: ತಮ್ಮ ಒಂದು ಪದ್ಧತಿಯನ್ನ ಬಿಡಬಾರ್ದು ಅಂತ ಅದನ್ನ ಮುಂದುವರಿಸಿದ್ದೀರಾ?
1: ಹೌದು ಸರ್, ಪದ್ಧತಿ ಬಿಡಬಾರ್ದು ಅಂದ್ಬಿಟ್ಟು ಅದನ್ನ ಒಂದೊಂದಾಗಿ ಮುಂದುವರಿಸಿ ಹೋಯ್ತಾ ಇದೀವಿ.
0: ಹಾಗೆ ಇದುವರೆಗೆ ತಮಗೆ ಯಾವೆಲ್ಲ ಲೆಕ್ಕಪತ್ರಗಳು ಸಿಕ್ಕಿದ್ದಾವೆ ರವಿಕುಮಾರ್ ಅವರೇ?
1: ಸರ್ ನಮ್ಗೆ ಇಲ್ಲಿ ಅಂದ್ರೆ ಹಿಂದೆ ಇಲ್ಲಿ ಅಂದ್ರೆ ಸ್ವಲ್ಪ ಸರ್ ರೀತಿ ಆಸ್ತಿ ಅಂತ ಅವ್ರಿಗ ಕೆಲವು ಹತ್ತು ಹಕ್ಕುಪತ್ರಗಳು ಬಿಟ್ರೆ ಕೆಲವರು ಜಮೀನಿಂದ ಹೋದವರು ಸುಮಾರು ಇದೆ, ಅದೇ ಈ ಅರಣ್ಯಕ್ಕೂ ಕಾಯ್ದೆ ಅನ್ಕೊಂಡು ಇದಾಕಿದೀವಿ ಸರ್, ಅದು ಇನ್ನೂ ನಮ್ಗೆ ಅದು ಹಕ್ಕುಪತ್ರಗಳು ಕೊಟ್ಟಿಲ್ಲ, ಅದು ಕೇಸ್ ನಡೀತಾ ಇದೆ, ಅದು ಇವತ್ತಲ್ಲ ನಾಳೆ ಅದು ಆಗ್ಬೋದು. ಅದು ಸರ್ ಈಗ ಅಂದ್ರೆ ವಸ್ತು ನಮ್ದು ವಾರ್ಡ್ಗೆ ಸೇರಿಸ್ಬಿಟ್ಟಿದ್ರೆ ನಗರಸಭೆ ಇದ್ದಿದ್ದು ಪಂಚಾಯತಿ ವಾಯ್ಸ್ ಇದ್ದಿದ್ದು ನಮ್ದು ಆಡಿ, ಇವಾಗ ಏನ್ ಮಾಡಿದ್ರೆ ಟೌನ್ ಸೇರಿಸ್ಬಿಟ್ಟಿದ್ರು 21ನೇ ವಾರ್ಡ್, ಅದಕ್ಕೆ ಅವ್ರು ಒಂದು ವರ್ಷದ ತನಕ ಏನು ಇತ್ತಾಗತ್ತೆ ಇಲ್ಲ, ಒಂದ್ ವರ್ಷ ಆದ್ಮೇಲೆ ನಾವು ಪುನಃ ಮನೆಗಳ ಕಂದಾಯ ಆಗ್ಲಿ ನಲ್ಲಿ ಕಂದಾಯ ಆಗ್ಲಿ ಎಲ್ಲ ಮಾಡ್ತೀವಂತ MLA ಅವ್ರ ಮುಖಾಂತರ ನಾವು ಹೇಳಿಸಿ ಇದ್ ಮಾಡಿದೀವಿ ಸರ್.
0: ಹಾಗಿದ್ರೆ ತಮ್ಮ ಒಂದು ಆಡಿಯಲ್ಲಿ ಆಡಿಯ ಸಮಿತಿಯ ಕಾರ್ಯಚಟುವಟಿಕೆಗಳು ಹೇಗೆ ನಡ್ಕೊಂಡು?

0: ಇದೆ.
1: ಆಡಿಲ್ಲ ಅಂದ್ರೆ ಅದೇ ಸರ್, ನಾವು ಮಾಮೂಲಿ ಕುಪತ್ರಕ್ಕೆ ಸ್ವಲ್ಪ ಓಡಾಡ್ಬೇಕು ಮನೆಗಳದು, ಅದ ಕುಪತ್ರ ಆಗ್ಬೇಕು. ಇದಾದ್ಮೇಲೆ ಮತ್ತೆ ನಮ್ಗೆ ಇನ್ನು ಯಾವುದೇ ಸ್ಪೆಷಾಲಿಟಿ ಇನ್ನು ಸರ್ಕಾರದಿಂದ ಸಿಗ್ತಾ ಇಲ್ಲ ಸರಿಯಾಗಿ. ನಮ್ಮ ಹೆಸರಲ್ಲೇ ಹೇಳಿ ಬೇರೆಯವರು ಯಾರ್ಯಾರ ಹೊಡ್ಕೋತಾರ, ಅದೆಲ್ಲ ಸ್ವಲ್ಪ ನಿಲ್ಬೇಕು. ನಮ್ಮ ಜನಕ್ಕನ್ನ ನಮ್ದು ಏನಿದೆ ನಮ್ಗೆ ಅದು ಸಿಗ್ಬೇಕು ಸರ್.
0: ಹಾಗೇನೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ನಿಮ್ಮ ಒಂದು ವಟ್ರಗುಡಿ ಅಡಿ ಸಿಗ್ತಿದ್ದೇವೆ, ಜೊತೆಗೆ ಏನಾದರೂ ಸಮಸ್ಯೆಗಳು ಕಾಡ್ತಿದ್ದೀರಾ ನಿಮ್ಮ ಅಡಿಯಲ್ಲಿ ಹೇಗೆ?
1: ಕೆಲವಾಗ ಸಿಗ್ತಾ ಇದೆ ಸರ್, ನಮ್ಮ ಸರ್ಕಾರ ಮುಖಾಂತರ ಕೆಲವು ಸಿಗ್ತಾ ಇದೆ. ಮಾಮೂಲಿ ಇದು ನ್ಯೂಟ್ರಿಷನ್ ಫುಡ್ ಅಂತ ಕೊಡ್ತಾ ಇದಾರೆ, ಮೊಟ್ಟ ರೇಷನ್ ಅದು ಬರ್ತೈತೆ ತಿಂಗ ತಿಂಗ, ಅದೇನು ತೊಂದರೆ ಇಲ್ಲ. ಇವಾಗ ಪಟ್ಟಣ ಪಂಚಾಯತಿಂದ ಆಗ್ತಾ ಇದೆ, ಚರಂಡಿಗೆ ಕ್ಲೀನ್ ಆಗೋದಾಗ್ಲಿ, ಟಾಯ್ಲೆಟ್ ಅದು ಇದು ಸ್ವಲ್ಪ ಆಗ್ತಾ ಇದೆ.
0: ಅಂದ್ರೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಸರ್ಕಾರಿಗೆ ಸಿಗ್ತಾ ಇದಾವೆ.
1: ಹಾ, ಕೆಲವು ಸಿಗ್ತಾ ಇದಾವೆ ಸರ್, ಕೆಲವು ಸಿಗ್ತಾ ಇಲ್ಲ. ಅದ್ ಸಣ್ಣ ಪುಟ್ಟ ಬಿಟ್ರೆ ಸ್ವಲ್ಪ ದೊಡ್ಡವು ಸಿಗ್ತಾ ಇಲ್ಲ ಸರ್, ಬೇರೆ ನಮ್ಮ ಇದರಲ್ಲಿ ಬೇರೆಯವರು ತಗೋತಾ ಇದಾರೆ.
0: ಅಂದ್ರೆ ನಿಮ್ಗೆ ಸಿಗ್ಬೇಕಾದಂತ ಸೌಲಭ್ಯಗಳನ್ನ ಮಧ್ಯವರ್ತಿ ತಗೊಳ್ತಾ ಇದ್ದಾರೆ,
1: ಮುಖಾಂತರ ಅವರು ಕೆಲವು ಪಡ್ಕೊಂಡ್ಬಿಡ್ತಾರೆ ಸರ್. ಕೆಲವು ಸಿಗ್ತಾವೆ, ಕೆಲವು ಸಿಗ್ತಾ ಇಲ್ಲ.
0: ಹ್ಮ್ ಹ್ಮ್,
1: ಹಂಗಾಗ್ಬಿಟ್ಟಿದೆ ಸರ್.

0: ಹಾಗೆಯೇ ಪ್ರಸ್ತುತದಲ್ಲೂ ಹಾಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ.
1: ಸರ್, ನಾವಿಲ್ಲಿ ಕುಂತಿ ಅನ್ಕೊಂಡು ಪೂಜಿಸ್ತೀವಿ ಸರ್, ದೀಪಾವಳಿ ಟೈಮು ಗಣಪತಿ ಪೂಜಿಸ್ತೀವಿ, ಇಲ್ಲಿ ಶನಿ ದೇವ್ರ ಅಂತ ಇದೆ ಅದು ಉತ್ಸವ ಮಾಡ್ತೀವಿ, ಮತ್ತೆ ಇಲ್ಲಿ ಜಾತ್ರೆ ಆಗ್ತದೆ ಬೀರೇಶ್ವರ ಅಂತ ಅದು ಮಾಡ್ತಿದೀವಿ ಯುಗಾದಿ ಟೈಮ್ಗೆ, ಅವೆಲ್ಲ ಮಾಡ್ಕೊ ಹೋಗ್ತಾ ಇದ್ದೀನಿ ಸರ್.
0: ಅಂದ್ರೆ ಕಾಡೊಳಗಡೆ ನೀವು ಹೋಗಿ ಈ ಹಬ್ಬನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ ಹೇಗೆ?
1: ಇಲ್ಲೆಲ್ಲ ಕಾಡ ಅಂದ್ರೆ ಅದೇ ಅಣ್ಣಿಗೇರ ಹಾಳದಲ್ಲಿ ನಮ್ ದೇವ್ರಿದೆ ಸಹ, ಒರ್ಸ್ಕೊಂಡ್ ಸರಿ ಹೋಗಿ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಸರ್. ಊರಿಂದ ಎಲ್ಲ ಪಂಡ್ ಎತ್ಕೊಂಡು ಅಲ್ಲಿ ಹೋಗಿ ನಾವು ಬಿಡಬಾರ್ದು ನಮ್ಮ ಪದ್ಧತಿನ ಅನ್ಬಿಟ್ಟು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ಸರ್. ಮಾಮೂಲಿ ನಮ್ದು ಇದಿರ್ತದಲ್ಲ ಸರ್ ಫಂಕ್ಷನ್, ನಮ್ಮ ಟ್ರೈಬ್ಸ್ದು ಜಾಥಾ ಅದು ಇದಿರ್ತದಲ್ಲ, ಅವಾಗ ನಾವು ಕಾರ್ಯಕ್ರಮಗಳು ಕೊಡ್ತೀವಿ ಸರ್. ಕೆಲವು ಹಾಡಿಗಳಿಂದೆಲ್ಲ ಬರ್ತಾರೆ, ನಮ್ಮ ಹಾಡಿಂದ ಹೋಗ್ತೀವಿ, ಅವಾಗ ಕೋಲು ಕುಣಿತ ಮತ್ತೆ ಅದು ಇದು ಸಣ್ಣ ಪುಟ್ಟದೆಲ್ಲ ಮಾಡ್ತೀವಿ.
0: ಅಂದ್ರೆ ತಾವು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳು ಕೂಡ ಏನಾದ್ರು ಹೇಳ್ಕೊಡ್ತಿದ್ದಾರೆ ಹಾಡಿಯಲ್ಲಿ?
1: ಹೇಳ್ಕೊಡ್ತೇವೆ ಸರ್, ಈಗ ನಮ್ಮ ತಲೆಮಾರಿಂದ ಅವ್ರು ಕಲಿಬೇಕಲ್ಲ ಸರ್.
0: ಹೌದು,
1: ಅದ್ರ ಮುಖಾಂತರ ಅವ್ರಿಗೂ ನಾವು ಈ ತರ ಈ ತರ ಅನ್ಕೊಂಡು ಹೇಳ್ಕೊಡ್ತಿದ್ದೇವೆ.
0: ಅಂದ್ರೆ ಈ ಹಬ್ಬಗಳನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತೀರಾ?
1: ಹೌದು ಹೌದು ಸರ್, ಅದು ನಿಲ್ಸಿಲ್ಲ, ನಮ್ಮ ಹಬ್ಬಗಳನ್ನ ವಿಜೃಂಭಣೆಯಿಂದ ಮಾಡ್ತೀವಿ ಸರ್.
0: ಹಾಗೆ ಇವಾಗ ವಡ್ರಗುಡಿ ಹಾಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಅಕಸ್ಮಾತ್ ಯಾವ್ದಾದ್ರು ಕಾಡು ಪ್ರಾಣಿಗಳು ನಿಮ್ಮ ಹಾಡಿ ಒಳಗೆ ಪ್ರವೇಶ ಮಾಡಿದ್ದುಂಟ ಯಾವಾಗ್ಲಾದ್ರೂ?
1: ಒಂದೊಂದು ಟೈಮ್ ಬರ್ತಿದೆ ಸರ್, ಈ ಆನೆಗಳೆಲ್ಲ ಬಂದಿದೆ, ಮತ್ತೆ ಚಿರತೆಗಳೆಲ್ಲ ಬಂದಿದೆ, ಅವೆಲ್ಲ ಬರ್ತಾ ಇರ್ತಾವ ಸರ್, ಹುಲಿ ಬರ್ತಿದೆ, ಹಿಂಗೆ ಆಕಸ್ಮಿಕ ಕಂಟಿನ್ಯೂಸ್ ಏನಿಲ್ಲ, ಹಿಂಗ ಆಕಸ್ಮಿಕವಾಗಿ ಮತ್ತೆ ಮತ್ತೆ ಬರ್ತೇವೆ ಸರ್.
0: ಬಹಳ ಸಂತೋಷ ರವಿಕುಮಾರ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯಕ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
1: ಸರ್, ಎಲ್ಲ ಹಾಡಿಗಳಿಗೂ ಅಂದ್ರೆ ನಮ್ಮ ಜನ ಅಂಗದವರು ನಾವು ಎಲ್ಲಾರು ಒಟ್ಟಾರೆ ದುಡ್ದು, ಅವನ್ ಕಂಡ್ರೆ ಇವ್ರಿಗಾಗ್ದಾರೆ ಇರ್ಲಿ, ಇವನ್ ಕಂಡ್ರೆ ಅವನಿಗಾಗದೇ ಇರಲಿ, ಆ ತರ ಎಲ್ಲ ಬಿಟ್ಟು ಒಮ್ಮತವಾಗಿ ದುಡ್ದು ಬೇರೆ ಅದಾರಿಸಿ ಹೆಂಗಿರ್ತಾರೆ ಒಂದ್ ತರ ಒಟ್ಟಾಗಿ ನಾವು ಮುಂದೆ ನಡ್ಕೋಬೇಕು ಅನ್ನೋದು ನಮ್ಮ ಆಸೆ ಸರ್. ನಮ್ಮ ಹಾಡಿ ಆಗ್ಲಿ ಬೇರೆ ಹಾಡಿನೇ ಆಗ್ಲಿ, ಅವ್ರಿಗೆಲ್ರಿಗೂ ಆ ತರ ಬಿಟ್ಟು ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಆ ತರ ಎಲ್ಲ ಬಿಟ್ಟು ನಾವು ಒಮ್ಮತವಾಗಿ ಒಂದೇ ತರ ಹೋಗ್ಬೇಕು ಅನ್ನೋದು ನಮ್ಮ ಭಾವನೆ ಸರ್.
0: ಬಹಳ ಸಂತೋಷ ರವಿಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವಳು ಭಾಗವಹಿಸಿ ತಮ್ಮ ಒಂದು ವಡ್ಡಾರಗುಡಿ ಹಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು, ಹಾಗೆಯೇ ಕಾಡಿನಲ್ಲಿ ಮಾಡ್ತಿದ್ದ ಕಾಡಿನ ಜೀವನ ಬಗ್ಗೆ, ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಒಂದು ಮನೆ ಮದ್ದುಗಳನ್ನು ಮಾಡ್ಕೊಂಡು ಹೋಗ್ತಿದ್ರಿ ಅದ್ರ ಕುರಿತಾಗಿರ್ಬೋದು, ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ.
1: ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ವಡ್ಡರಗುಡಿ ಆಡಿಯ ನಿವಾಸಿಗರಾದ ಶ್ರೀಯುತ ರವಿಕುಮಾರ್ ಎಂಬರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿ

0: ಬಿಂಬ
1: ಅಂದಿನ ಕಾಲಕ್ಕೂ
0: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
0: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
2: ಕಾಸುಕಿಯ ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

ಇದುವರೆಗೂ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹೆಚ್ಚಡಿಕೊಟ್ಟೆ ತಾಲೂಕಿನ ಹೊಡ್ಡರ್ಗುಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಪ್ರಕಾಶ್ ರವರು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
2: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

0: ನಾನು ನೀನು ಸೇರಲಾಗಿದ್ದರು
1: ಭಾರತ ಎಂದಿಗೂ ಮಣಿಯುವುದಿಲ್ಲ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಒಂದು ದೃಢ ಸಂಕೇತವಾಗಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದು ಒಂದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಇದು ಕೇವಲ ಮಿಲಿಟರಿ ಕಾರ್ಯಾಚರಣೆ ಆಗಿರದೆ ದೇಶದ ಏಕತೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ತಿಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಸ್ಮರಿಸಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಒಂದು ವರ್ಷದ ಹಿಂದೆ ನಮ್ಮ ಸಶಸ್ತ್ರ ಪಡೆಗಳು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಜನರ ಮೇಲೆ ದಾಳಿ ಮಾಡಿದವರಿಗೆ ಸೂಕ್ತ ಉತ್ತರ ನೀಡಿತ್ತು.

0: ಯೊಬ್ಬ ಭಾರತೀಯನು ಸಶಸ್ತ್ರ ಪಡೆಗಳ ಬಗ್ಗೆ ಹೆಮ್ಮೆಯ ಭಾವನೆ ಹೊಂದಿದ್ದಾನೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕೂಡ ಕಾರ್ಯಾಚರಣೆಯನ್ನು ಸ್ಮರಿಸಿದ್ದು, ಪಹಲ್ಗಾಮ್ ಉಗ್ರರ ದಾಳಿಗೆ ನಡೆಸಲಾದ ಈ ಕಾರ್ಯಾಚರಣೆ ಭಯೋತ್ಪಾದನೆಯ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಎತ್ತಿಹಿಡಿದಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸ್ಮರಣಾರ್ಥ ಸಮತಾ ಟ್ರಸ್ಟ್ ಇಲಾಖೆ ವತಿಯಿಂದ ಆರೋಗ್ಯ ಇಲಾಖೆಗೆ ನೀಡಲಾದ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಈ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದ್ದು, ಇವು ಜಿಲ್ಲೆಯ ಜನರಿಗೆ ಉಚಿತ ತುರ್ತು ಸೇವೆ ಒದಗಿಸಲಿವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ 50 ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಪ್ರಮಾಣ ಗೆಲುವಿನ ಅಂತರಕ್ಕಿಂತ ಹೆಚ್ಚಿದೆ ಮತ್ತು ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅವರು, ಫಲಿತಾಂಶಗಳನ್ನು ಮೊದಲೇ ನಿರ್ಧರಿಸಿ ಅದಕ್ಕೆ ಪೂರಕವಾಗಿ ಸಂಸ್ಥೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ಟೀಕಿಸಿದ್ದಾರೆ. ಕೇವಲ ಬಂಗಾಳದಲ್ಲಿ ತಾರ್ಕಿಕ ವ್ಯತ್ಯಾಸದ ಹೆಸರಿನಲ್ಲಿ ಮತದಾರರ ಹೆಸರು ಅಳಿಸುವಿಕೆ, ಕೇಂದ್ರ ಪಡೆಗಳ ಅತಿಯಾದ ಬಳಕೆ, ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಮತ್ತು ಎಣಿಕೆ ಕಾರ್ಯಕ್ಕೆ ಕೇಂದ್ರ ನೌಕರರ ನೇಮಕದಂತಹ ಕ್ರಮಗಳ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ನಿಯಂತ್ರಿಸಲಾಗಿದೆ ಎಂದು ಸಚಿವರು ಆರೋಪಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯು ಇಂದಿನಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟ್ರಗಳ 42 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಇಲ್ಲಿ ಚಿಂತನ ಮಂಥನ ನಡೆಯಲಿದೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟ್ರಗಳ ತಜ್ಞರು ವಿಚಾರ ಮಂಡಿಸಲಿದ್ದಾರೆ. ಶೃಂಗಸಭೆಯ ಭಾಗವಾಗಿ ಪ್ರತಿನಿಧಿಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಗೆ ಭೇಟಿ ನೀಡಲಿದ್ದು, ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕುಲಪತಿ ನಾರಾಯಣಸ್ವಾಮಿ ಉದ್ಘಾಟಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಪೌರಾಡಳಿತ ನಿರ್ದೇಶನಾಲಯವು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಈ ಆದೇಶದನ್ವಯ ಸುಮಿತ್ರಾ ಜಿಎ ಅವರನ್ನು ಮಂಗಳೂರಿನಿಂದ ಧಾರವಾಡಕ್ಕೆ, ಗುರುದಾಸ್ ಎಂ ಅವರನ್ನು ಬೆಳಗಾವಿಯಿಂದ ಮೈಸೂರಿಗೆ, ಬೋನಪ್ಪ ಅವರನ್ನು ತುಮಕೂರಿನಿಂದ ಮಂಗಳೂರಿಗೆ, ದತ್ತಾತ್ರೇಯ ಅವರನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ, ಜಯಶ್ರೀ ಅವರನ್ನು ಧಾರವಾಡದಿಂದ ಬೆಳಗಾವಿಗೆ, ಈ ರೀತಿ ಹಲವು ಅಧಿಕಾರಿಗಳನ್ನು ವಿವಿಧ ಪಾಲಿಕೆಗಳಿಗೆ ವರ್ಗಾಯಿಸಿ ಜವಾಬ್ದಾರಿ ನೀಡಲಾಗಿದ್ದು, ನಿಯೋಜಿತ ಸ್ಥಳಗಳಲ್ಲಿ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಭಾರತ ಸೇವಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ವತಿಯಿಂದ ಭಾರತ ಸೇವಾದಳ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ನಾಸು ಹರ್ಡೇಕರ್ ಅವರ 137ನೇ ಜನ್ಮ ದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಆಚರಿಸಲಾಯಿತು.

0: ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ನಾಸು ಅರ್ಡಿಕರ್ ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ವಿದೇಶದಲ್ಲಿ ಮಾಡಿ ನಂತರ ಭಾರತಕ್ಕೆ ಮರಳಿ ಭಾರತದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭಾರತ ಸೇವಾದಳ ಸ್ಥಾಪಿಸುವ ಮೂಲಕ ಶಿಸ್ತು, ರಾಷ್ಟ್ರಪ್ರೇಮ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿದ್ದರು ಎಂದು ಸ್ಮರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಅಮೂಲ್ಯ ಐತಿಹಾಸಿಕ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯಕ್ಕೆ ಒತ್ತು ನೀಡಲಾಗಿದ್ದು, ಶತಮಾನಗಳ ಇತಿಹಾಸವಿರುವ ಹಳೆಯ ಕೈಬರಹದ ಹಸ್ತಪ್ರತಿಗಳು ಹಾಗೂ ಶಿಲಾಶಾಸನಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಡಿಜಿಟಲೀಕರಣಗೊಳಿಸುವ ಸಮೀಕ್ಷೆಯನ್ನು ಇದೇ 15ರೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿರುವ ಶಾಸನ ಮತ್ತು ಸ್ಮಾರಕಗಳ ಸಂರಕ್ಷಣೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅಭಿಯಾನವು ಕೇವಲ ದಾಖಲಾತಿಗೆ ಸೀಮಿತವಾಗಿರದೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಬೃಹತ್ ಗುರಿಯನ್ನು ಹೊಂದಿದ್ದು, ದೇಶಾದ್ಯಂತ ಚದುರಿಹೋಗಿರುವ ಹಸ್ತಪ್ರತಿಗಳ ಮಾಹಿತಿಯನ್ನು ಒಂದೆಡೆ ಸಂಗ್ರಹಿಸಿ ಬೃಹತ್ ರಾಷ್ಟೀಯ ಜ್ಞಾನ ಭಂಡಾರವನ್ನು ನಿರ್ಮಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅನಾನುಕೂಲಕರ ಹವಾಮಾನದಿಂದ ಉಂಟಾಗುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದರು. ಮಳೆ, ತಾಪಮಾನ ಹಾಗೂ ತೇವಾಂಶದಂತಹ ಹವಾಮಾನ ವೈಪರೀತ್ಯಗಳಿಂದಾಗಿ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಾದ ದಾಳಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಳಿಗೆ ಉಂಟಾಗುವ ನಷ್ಟಕ್ಕೆ ಪರಿಹಾರ ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಂಡಿದೆ ಎಂದು ತಿಳಿಸಿದರು. ಈ ಯೋಜನೆಯಲ್ಲಿ ಬೆಳೆ ಕಟಾವು ಪರಿಶೀಲನೆಗೆ ಬದಲಾಗಿ ಹವಾಮಾನ ಕೇಂದ್ರಗಳ ದತ್ತಾಂಶಗಳ ಆಧಾರದ ಮೇಲೆ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಬೆಳವಣಿಗೆಯ ಹಂತಗಳನ್ನು ಗಮನದಲ್ಲಿಟ್ಟು ವಿಮಾ ಮೊತ್ತ ನಿಗದಿಪಡಿಸಲಾಗುತ್ತದೆ. ಹವಾಮಾನ ಸೂಚ್ಯಾಂಕಗಳ ಆಧಾರದ ಮೇಲೆ ಸ್ವಯಂಚಾಲಿತವಾಗಿದ್ದು, ಬೆಳೆ ಹಾನಿಯ ಸಂದರ್ಭದಲ್ಲಿ ಬೆಳೆ ಸಾಲ ಪಡೆದ ಹಾಗೂ ಸಾಲ ಪಡೆಯದ ರೈತರಿಗೆ ನೇರ ವಿಮಾ ಪಾವತಿ ಸಿಗಲಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ಅಸ್ತಮ ದಿನದ ಆಚರಣೆ, ಉದ್ದೇಶ ಮತ್ತು ಮಹತ್ವ ಹಾಗೂ ಆಯುರ್ವೇದದ ಚಿಕಿತ್ಸೆ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದು ವಿಶ್ವ ಅಸ್ತಮ ದಿನದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ

0: ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಚಾರದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್. ಇವತ್ತು ಅಸ್ತಮ ದಿನದ ಕುರಿತು, ಅದರ ಆಚರಣೆ, ಅದರ ಹಿನ್ನೆಲೆ ಆಗಿರ್ಬೋದು, ಅದರ ಉದ್ದೇಶ ಆಗಿರ್ಬೋದು, ಅಥವಾ ಈ ವರ್ಷದ ಘೋಷವಾಕ್ಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
1: ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಇಂದು ನಾವು ವಿಶ್ವ ಅಸ್ತಮ ದಿನ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ನಾವು 5ನೇ ತಾರೀಕು ಮೇ ಅಂದು ವಿಶ್ವ ಅಸ್ತಮ ದಿನನ ಆಚರಿಸ್ತೀವಿ. ಸೊ ಏನಕ್ಕೆ ಅಸ್ತಮ ಆಚರಣೆ ಮಾಡ್ತೀವಿ ಅಂತ ಅಂದ್ರೆ, ಅಸ್ತಮ ಹಿಂದೆಗಿಂತ ಈಗ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಇವಾಗಿಂದ ಜಗತ್ತಿನಲ್ಲಿ ನೋಡೋದಾದ್ರೆ ಈಗ ಅಸ್ತಮ ಬಂದು 35 ಮಿಲಿಯನ್ಸ್ ಆಫ್ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಅದರಿಂದಾಗಿ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಅಸ್ತಮ ಅಂದ್ರೆ ಏನು, ಅಸ್ತಮ ಏನಕ್ಕಾಗತ್ತೆ, ಅಸ್ತಮದಲ್ಲಿ ಯಾವ ತರ ಎಲ್ಲ ರೋಗ ಲಕ್ಷಣಗಳಿರುತ್ತೆ, ಸೊ ಇದನ್ನೆಲ್ಲ ಜನರಿಗೆ ತಲುಪಿಸೋಕೆ, ಅದರಿಂದ ಹುಷಾರಾಗಿರ್ಲಿ ಅಂತ ಹೇಳಿ ಸೊ ನಾವು ವರ್ಲ್ಡ್ ಅಸ್ತಮ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷದಲ್ಲಿ ಘೋಷವಾಕ್ಯ ಏನು ಹಾಕಿದ್ದಾರೆ ಅಂತ ಅಂತಂದ್ರೆ, ಅಕ್ಸೆಸ್ ಟು ಆಂಟಿ ಇನ್ಫ್ಲಮೇಟರಿ ಇನ್ಹೇಲರ್ಸ್ ಫಾರ್ ಎವ್ರಿ ಒನ್ ವಿತ್ ಅಸ್ತಮ ಸ್ಟಿಲ್ ಆನ್ ಅರ್ಜೆಂಟ್ ನೀಡ್. ಸೊ ಇಲ್ಲಿ ಹೇಳ್ತಾ ಇರೋದು ದೇರ್ ಈಸ್ ಅನ್ ಅರ್ಜೆಂಟ್ ನೀಡ್. ಸೊ ಅರ್ಜೆಂಟ್ ನೀಡ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅತ್ಯವಶ್ಯಕವಾಗಿದೆ. ಸೊ ಅಸ್ತಮಾನ ನಾವು ಯೂಶುವಲ್ ಆಗಿ ಕಾಣಬಹುದಾಗಿರೋದು ಯಾರಲ್ಲಿ ಅಂತ ಅಂತಂದ್ರೆ, ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಸೊ ಈ ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತಂದ್ರೆ ಯಾರು, ಮಿಡಲ್ ಕ್ಲಾಸ್ ಅಥವಾ ಅದಕ್ಕಿಂತ ಕೆಳಪಟ್ಟವರು. ಸೊ ಅಂಥವರಿಗೆ ಈಗಲೂ ಸಹ ಆಂಟಿ ಇನ್ಫ್ಲಮೇಟರಿ ಇನ್ಹೇಲರ್ಸ್ ಅಥವಾ ನಾವೇನಂತೀವಲ್ಲ ಇನ್ಹೇಲರ್ಸ್ ಕೊಡೋದು ಅಥವಾ ಇನ್ಹೇಲರ್ಸ್ ಯೂಸ್ ಮಾಡೋರಿಗೆ ಇನ್ನೂ ಕೂಡ ನಮ್ಮಲ್ಲಿ ಲೋವರ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಅವರಿಗೆ ತಲುಪಿಸಲಾಗುತ್ತಿಲ್ಲ. ಸೊ ಅವರಿಗೆ ಜಾಗೃತಿ ಮೂಡಿಸೋಕೆ ಅಥವಾ ಅವರಿಗೆ ಈ ಉದ್ದೇಶದ ಮೂಲಕ ಈ ವರ್ಷ ಈ ಥೀಮ್ ಅನ್ನ ಹಾಕೊಂಡಿದ್ದಾರೆ.
0: ಈ ಮೊದಲನೇದಾಗಿ ಈ ಅಸ್ತಮ ಅಂದ್ರೆ ಏನು ಮತ್ತೆ ಇದರ ಪ್ರಮುಖ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನ ನಮಗೆ ತಿಳಿಸಬಹುದಾ?
1: ಅಸ್ತಮ ಅಂದ್ರೆ ನಮ್ಮಲ್ಲಿ ಉಸಿರಾಟದ ನಾಳಗಳು ಅಂತ ಬರುತ್ತೆ, ಅಂದ್ರೆ ಏರ್ವೇ ಟ್ರ್ಯಾಕ್ಟ್. ಸೊ ಅದನ್ನ ನಾವು ವಾಯುಮಾರ್ಗ ಅಥವಾ ಶ್ವಾಸಕೋಶದ ವಾಯುಮಾರ್ಗಗಳಲ್ಲಿ ಇನ್ಫ್ಲಮೇಷನ್ ಆಗೋದಕ್ಕೆ, ಇನ್ಫ್ಲಮೇಷನ್ ಅಂತಂದ್ರೆ ಊದ್ಕೊಳ್ಳೋದು. ಸೊ ಇಟ್ ಈಸ್ ಆಲ್ವೇಸ್ ಇನ್ ಕ್ರಾನಿಕ್ ಸ್ಟೇಜ್. ಕ್ರಾನಿಕ್ ಅಂತಂದ್ರೆ ದೀರ್ಘಕಾಲದಲ್ಲಿ ಊದ್ಕೊಳ್ಳೋದಕ್ಕೆ. ಸೊ ಇದು ತಕ್ಷಣಕ್ಕೆ ಊದ್ಕೊಂಡಿದೆ ಅಂತ ತಕ್ಷಣಕ್ಕೇನೆ ಇದರಲ್ಲಿ ಲಕ್ಷಣಗಳು ಕಾಣಿಸಲ್ಲ, ಇದು ದೀರ್ಘಕಾಲ ಅನ್ನೋ ಬಂದಿರುತ್ತೆ. ಸೊ ವರ್ಷಾನುಗಟ್ಟಲೆ ಬೇಕು ಇದು ಒಂದು ರೋಗ ಲಕ್ಷಣ ಕಾಣಿಸ್ಕೊಳ್ಳೋಕೆ. ಸೊ ಏನೇನಾಗ್ತಿರುತ್ತೆ, ಇದರಲ್ಲಿ ವಾಯುಮಾರ್ಗಗಳು, ಶ್ವಾಸದ ಉಸಿರಾಟದ ವಾಯುಮಾರ್ಗಗಳು ತಪ್ಪಾಗಿ ಮತ್ತೆ ಕಿರಿದಾಗುವಿಕೆ ಅಂತ ಅಂದ್ರೆ, ಒಂದು ಈಗ ಚಲನಲ್ಲಿ ನೀರು ಹೋಗ್ತಾ ಇದೆ ಅಂತ ಅಂದ್ರೆ ನೀರು ಸಲೀಸಾಗಿ ಹೋಗುತ್ತೆ, ಅದೇ ಮಧ್ಯದಲ್ಲಿ ಏನೋ ಒಂದು ಕಲ್ಲು ಅಡಚಣೆ ಆಯ್ತು ಅಥವಾ ಏನೋ ಒಂದಿತ್ತು ಮಧ್ಯದಲ್ಲಿ ತಡೆ ಆಯ್ತು ಅಂತ ಅಂದ್ರೆ, ಹಾಗೇನೆ ನಮ್ಮ ಶ್ವಾಸಕೋಶದಲ್ಲೂ ಕೂಡ ವಾಯುಮಾರ್ಗದಲ್ಲಿ ಅಬ್ಸ್ಟ್ರಕ್ಷನ್ ಆದಾಗ ಕಿರಿದಾಗುವಿಕೆ ಆಗುತ್ತೆ. ಸೊ ಇದು ಕಿರಿದಾಯ್ತು ಅಂತಂದಾಗ ನಮ್ಮಲ್ಲಿ ಅಲ್ಲ ಅಲ್ಲೇ ನೀರು ತುಂಬ್ಕೊಂಡಂಗಾಗತ್ತೆ, ಅದನ್ನೇ ನಾವು ಲೋಳೆ ಅಂತ ಕರಿತೀವಿ ಅಥವಾ ಮ್ಯೂಕಸ್ ಅಂತ ಕರಿತೀವಿ. ಸೊ ಇವುಗಳೆಲ್ಲ ಅಡ್ಡ ಆಗಿ ಉಸಿರಾಟದಕ್ಕೆ ತೊಂದರೆ ಮೂಡಿಸುತ್ತೆ, ಅದನ್ನ ನಾವು ಅಸ್ತಮಾ ಅಂತ ಕರೆಯೋದು. ಸೊ ಅಸ್ತಮಾ ಅಂತ ಅಂದ್ರೆ ಒಂದು ವಾಯುಮಾರ್ಗ ಕಿರಿದಾಗುವಿಕೆ ಮತ್ತೆ ಊದ್ಕೊಳ್ಳೋದಕ್ಕೆ ಮತ್ತೆ ಲೋಳೆ ತುಂಬಿಕೊಳ್ಳುವುದಕ್ಕೆ ನಾವು ಅಸ್ತಮ ರೋಗ ಅಂತ ಕರೆಯೋದು. ಸೊ ಇದರಲ್ಲಿ ಯಾವ ತರ ಲಕ್ಷಣಗಳಿರುತ್ತಪ್ಪ ಅಂತ ಅಂದ್ರೆ, ಉಬ್ಬಸ ಅಂತಂದ್ರೆ ಉಸಿರಾಡ್ಬೇಕಾದಾಗ ಶಿಳ್ಳೆ ಶಬ್ದ ಬಂದಂಗೆ. ಶಿಳ್ಳೆ ಅಂತಂದ್ರೆ ನಾವು ಇದನ್ನ ವೀಸಿಂಗ್ ಅಂತ ಕರಿಬಹುದು. ಕೆಲವೊಬ್ರು ಮಲ್ಕೊಂಡಿದ್ದಾಗ ಸೌಂಡ್ ಬರ್ತಾ ಇದೆ ಕೇಳು ಅಂತಾನು ಕೇಳಿಸ್ಕೊಂಡಿರ್ತಾರೆ, ಇಲ್ಲ ಅಂತಂದ್ರೆ ಡಾಕ್ಟರ್ಸ್ಗಳು ತಪಾಸಣೆ ಮಾಡ್ಬೇಕಾದಾಗ ಸ್ಟೆತಸ್ಕೋಪ್ ಹಾಕೊಂಡಾಗ ಎದೆನಲ್ಲಿ ಒಂಥರ ಪೇಪರ್ ಹೊಡೆದಿರೋ ಶಬ್ದಗಳು ಅಥವಾ ಎಲೆಗಳು ಮುದ್ರಿರುವಂತ ಶಬ್ದಗಳು ಕೇಳ್ಪಡ್ತೀವಿ, ಅದನ್ನ ವೀಸಿಂಗ್ ಅಂತ ಕರಿತೀವಿ. ಇನ್ನೊಮ್ಮೆ ತೀವ್ರ ಕೆಮ್ಮು. ತೀವ್ರ ಅಂತ ಅಂದ್ರೆ ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದಾಗ ಕೆಮ್ಮು ಜಾಸ್ತಿ ಆಗುತ್ತೆ. ಸೊ ಅವ್ರಿಗೆ ಯಾವ ಕಡೆ ತಿರುಕೊಂಡ್ರು ಸಮಾಧಾನ ಅಂತ ಅನ್ಸಲ್ಲ. ಸೊ ಕೆಮ್ಮಿನ ಜೊತೆಗೆ ಎಕ್ಸ್ಪೆಕ್ಟೋರೇಷನ್ ಅಂತ ಕರಿತೀವಿ. ಸೊ ಏನಪ್ಪ ಇದು ಎಕ್ಸ್ಪೆಕ್ಟೋರೇಷನ್ ಅಂತ ಅಂತಂದ್ರೆ, ಸ್ಫೂಟ ಅಥವಾ ಕಫ, ಕಫ ಆಚೆ ಬರೋದು. ಸೊ ಇದರಲ್ಲಿ ದಪ್ಪಕ್ಕಿರುತ್ತ ಕಫ ಅಥವಾ ತೆಳ್ಳಕ್ಕಿದ್ಯಾ ಅಥವಾ ತುಂಬಾ ಘನದ್ದಾಗಿ ಸ್ಟಿಕ್ಕಿ ಇದೆಯಾ, ಅಂಟ್ಕೊಳ್ತಾ ಇದೆಯಾ, ಹಸಿರು ಕಲರಲ್ಲಿ ಇದೆಯಾ ಅಥವಾ ಬಿಳಿ ಕಲರಲ್ಲಿ ಇದೆಯಾ. ಸೊ ಇವೆಲ್ಲವೂ ನಾವು ನೋಡ್ಕೋಬೇಕಾಗತ್ತೆ ಯಾವ್ದ್ರಿಂದ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಇದರ ಜೊತೆಗೆ ಎದೆ ಬಿಗಿತ ಅಂದ್ರೆ ಚೆಸ್ಟ್ ಟೈಟ್ನೆಸ್, ಉಸಿರಾಡೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಸಿಕ್ಕಾಕೊಂಡಂಗೆ ಆಗ್ತಾ ಇದೆ, ಇವುಗಳಿರ್ಬೋದು. ಇನ್ನೊಂದು ಉಸಿರಾಟದ ತೊಂದರೆ ಅಂದ್ರೆ ಡಿಫಿಕಲ್ಟಿ ಇನ್ ಬ್ರೀತಿಂಗ್. ಸೊ ಹೇಗೆ ಹೇಳ್ತೀವಿ ನಾವು ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಅನ್ನೋದಕ್ಕೆ, ಅವ್ರಿಗೆ ಏನಾದರೂ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಅಂತ ಅಂದ್ರೆ ಪ್ರತಿಯೊಂದು ಶಬ್ದಕ್ಕೂ ಗ್ಯಾಪ್ ತಗೋತಾರೆ, ಇಲ್ಲಾಂತಂದ್ರೆ ಒಂದು ಉಸಿರು ತಗೋತಾರೆ. ಸೊ ಅವಾಗ ಅವ್ರಿಗೆ ಅರ್ಥ ಮಾಡ್ಕೋಬೇಕು ನಾವು ಅವರಲ್ಲಿ ಆಲ್ರೆಡಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ. ಇಲ್ಲ ಅಂತ ಅಂದ್ರೆ ಓಡಿ, ಒಂದು 10 ಜನಾದ್ರೂ ಕೂಡ ನನಗೆ ಸುಸ್ತಾಗ್ತಾ ಇದೆ, ಉಸಿರಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಹೊತ್ತು ಕೂತಿದ್ ಹೋಗೋಣ. ಸೊ ಇವೆಲ್ಲವೂ ಕೂಡ ಅಸ್ತಮ

0: ಆದ ಗುಣಲಕ್ಷಣಗಳು. ಕೆಲವೊಂದ್ಸಲ ಕೆಮ್ಮಿ ಕೆಮ್ಮಿ ಪಕ್ಕೆಗಳು ಕೂಡ ನೋವು ಬರುತ್ತೆ ಅಂತ ಹೇಳ್ತಾರೆ. ಪಕ್ಕೆಗಳು ಅಂತಂತಂದ್ರೆ ಫ್ಲ್ಯಾಂಕ್ಸ್, ಸೊ ಸೈಡ್ ವೇಸ್, ಸೊ ಚೆಸ್ಟ್ ಏನಿರುತ್ತೆ ಅಲ್ಲ ಅವುಗಳು ಕೂಡ ಕೆಮ್ಮಿ, ಅವು ಸ್ಟ್ರೆಚ್ ಆಗ್ತಾ ಇರುತ್ತೆ ಅಥವಾ ಅಗಲ ಆಗ್ತಾ ಇರುತ್ತೆ. ಸೊ ಅವುಗಳು ಕೂಡ ನೋವು ಬಂದಂಗೆ ಅನ್ಸುತ್ತೆ. ಸೊ ಇವುಗಳು ಮುಖ್ಯವಾದಂತಹ ಲಕ್ಷಣಗಳು.
1: ಓಕೆ ಮ್ಯಾಮ್, ಇದುವರೆಗೂ ಅಸ್ತಮ ಅಂದ್ರೆ ಏನು ಮತ್ತೆ ಅದರ ಪ್ರಮುಖ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಈ ಆಯುರ್ವೇದದಲ್ಲಿ ಅಸ್ತಮವನ್ನು ಯಾವ ರೋಗವಾಗಿ ಪರಿಗಣಿಸಲಾಗುತ್ತೆ ಮೇಡಮ್?
0: ಆಯುರ್ವೇದದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಶ್ರೋತಸ್ ಅಂತ ಕರಿತೀವಿ. ಏನಿದು ಶ್ರೋತಸ್? ಶ್ರೋತಸ್ ಅಂತಂತಂದ್ರೆ ಮೈಕ್ರೋ ಚನಲ್ಸ್ ಇಂದ ಬಾಡೀಸ್ ಅಂತ ಕರಿತೀವಿ. ಸೊ ಅದರೊಳಗಡೆ ಪ್ರಾಣವಾಹ ಶ್ರೋತಸ್ ಅನ್ನುವುದು ಒಂದು ಮೇನ್ ಸಿಸ್ಟಮ್. ಸೊ ಇದನ್ನ ನಾವು ಯೂಶಲಿ ರೆಸ್ಪಿರೇಟರಿ ಸಿಸ್ಟಮ್ ಜೊತೆಗೆ ಕಂಪೇರ್ ಮಾಡ್ತೀವಿ. ಸೊ ಈ ಪ್ರಾಣವಾಹ ಶ್ರೋತಸ್ದು ದುಷ್ಟಿ ಆದಾಗ, ಸೊ ಅದರಲ್ಲಿ ಬರುವಂತಹ ಕೆಲವೊಂದಷ್ಟು ಕಾಯಿಲೆಗಳಲ್ಲಿ ಶ್ವಾಸರೋಗ ಕೂಡ ಒಂದು. ಈ ಶ್ವಾಸರೋಗದಲ್ಲೂ ನಮಗೆ 5 ಥರ ಶ್ವಾಸರೋಗ ಇರುತ್ತೆ. ಸೊ ಮಹಾಶ್ವಾಸ, ಚಿನ್ನಶ್ವಾಸ, ಯಮಕ, ಸೊ ಈ ಥರದ್ರಲ್ಲಿ ತಮಕ ಶ್ವಾಸ ಒಂದು. ಸೊ ತಮಕ ಶ್ವಾಸನ ನಾವು ಅಸ್ತಮಾ ಎಂದು ಕರೀತೇವೆ ಯೂಶಲಾಗಿ, ಕಾಮನ್ ಆಗಿ.
1: ಹಾಗಿದ್ರೆ ಅಸ್ತಮಾ ಉಂಟಾಗಲು ಮುಖ್ಯ ಕಾರಣಗಳನ್ನ ನಮಗೆ ತಿಳಿಸ್ಬೋದಾ ಮ್ಯಾಮ್? ಅಥವಾ ಆಹಾರ ಕ್ರಮದಲ್ಲಾಗಿರ್ಬೋದು ಅಥವಾ ವಾತಾವರಣದಿಂದ ಬರುತ್ತೆ ಅಥವಾ ನಮ್ಮ ಜೀವನ ಶೈಲಿಯಿಂದ ಈ ಅಸ್ತಮಾ ಬರುತ್ತಾ, ಹೇಗೆ ಮ್ಯಾಮ್?
0: ಅಸ್ತಮಾಗೆ ಯೂಶುವಲ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ ಈಸ್ ಆನ್ ಇಡಿಯೋಪತಿಕ್. ಸೊ ಇಡಿಯೋಪತಿಕ್ ಅಂತಂದ್ರೆ ಕಾರಣನ ನಾವು ಅಷ್ಟು ಈಸಿಯಾಗಿ ಹುಡ್ಕೋಕ್ಕಾಗಲ್ಲ. ಬಟ್ ಇದು ಒಂದು 2 ರೀಸನ್ ಇಂದ ಜಾಸ್ತಿ ಇರುತ್ತೆ. ಸೊ ಒಂದು ಅನುವಂಶೀಯ ಅಂದ್ರೆ ಜೆನೆಟಿಕ್, ಸೊ ಹುಟ್ಟಿದಾಗ್ಲಿಂದ ಬರೋದು ಅಥವಾ ತಂದೆ ತಾಯಿಯಿಂದ ಡಿಫಾರ್ಮಿಟಿ ಆಗಿರುವಂತಹ ಜೀನು ಸೊ ಮಕ್ಕಳಿಗೆ ಟ್ರಾನ್ಸ್ಫರ್ ಆದಾಗ ಅವರಲ್ಲಿ ಕಾಣಿಸ್ಕೊಳ್ಳೋದು ಒಂದು. ಇನ್ನೊಂದು ಕ್ಯಾಟಗರಿ ಹೇಗಪ್ಪ ಅಂತಂತಂದ್ರೆ ಎನ್ವಿರಾನ್ಮೆಂಟ್. ಸೊ ಈ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಒಂದು ಫುಡ್ ಎನ್ವಿರಾನ್ಮೆಂಟ್ ಅಂಡ್ ಪೀಪಲ್, ಅವ್ರ ಜನರು ಹೇಗೆ ಎಲ್ಲಿ ವಾಸಿಸ್ತಾ ಇದಾರಲ್ಲ, ಸೊ ಅದರದ್ದು ಎನ್ವಿರಾನ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದನ್ನು ನಾವು ಲೈಫ್ ಸ್ಟೈಲ್ಗೂ ಕೂಡ ಕಂಪೇರ್ ಮಾಡಬಹುದು. ಓಕೆ, ಸೊ ಇದರಲ್ಲಿ ಹೇಗಿರುತ್ತೆ ಅಂತ ಅಂದರೆ ಒಂದು ಅನುವಂಶೀಯ, ಸೊ ಇಟ್ ಈಸ್ ಜೆನೆಟಿಕ್, ಸೊ ಮ್ಯೂಟೇಷನ್ ಇನ್ ಜೀನ್ ಎಂಡ್ ಸಪ್ ಇನ್ ಅಸ್ತಮಾ. ಸೊ ಇನ್ನೊಂದು ಹೇಗೆ ಅಂತಂದರೆ ಆಹಾರದಲ್ಲಿ ಜಾಸ್ತಿ ತಣ್ಣಗಿರುವಂತಹ ಊಟ ತಿಂಡಿ ಮಾಡೋದು, ಯಾವಾಗಲೂ ಫ್ರಿಡ್ಜ್ ವಾಟರ್ ಬೇಕು, ಫ್ರಿಡ್ಜಲ್ಲಿರುವಂಥದ್ದೇ ಬೇಕು, ಲೈಕ್ ಪೇಸ್ಟ್ರೀಸ್ ಇರಬಹುದು, ಐಸ್ ಕೇಕ್ಸ್ ಇರಬಹುದು, ಐಸ್ ಕ್ರೀಮ್ಸ್ ಇರಬಹುದು, ಅಥವಾ ಬೆಳಿಗ್ಗೆ ಅಡುಗೆ ಮಾಡಿಟ್ಟಿರೋದನ್ನ ಮತ್ತೆ ವಾಪಸ್ ಫ್ರಿಡ್ಜಲ್ಲಿ ಇಟ್ಟಿದ್ದು ಮತ್ತೆ ಅದನ್ನ ಬಿಸಿ ಮಾಡ್ಕೊಂಡು ತಿನ್ನೋದಿರ್ಬೋದು. ಸೊ ಇವುಗಳಿಂದ ಅಸ್ತಮಾ ಬರುತ್ತೆ. ಇಲ್ಲ ಅಂತಂದ್ರೆ ಜಾಸ್ತಿ ಎಕ್ಸ್ಪೋಜರ್ ಆಗೋದು, ಈಗ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್ ಅವ್ರಂತ ಅವ್ರು ಯಾವಾಗಲೂ ಕೂಡ ಆ ಹೊಗೆನಲ್ಲೇ ಇದ್ದು ಧೂಳಿನಲ್ಲಿದ್ದು, ಸೊ ಅವುಗಳೆಲ್ಲವೂ ಕೂಡ ಅವ್ರಿಗೆ ಅಸ್ತಮಾ ಬರೋದಕ್ಕೆ ಕಾರಣ ಆಗುತ್ತೆ. ಕೆಲವೊಬ್ಬರಿಗೆ ಹೈಪರ್ ಸೆನ್ಸಿಟಿವಿಟಿ ಅಂತ ಇರುತ್ತೆ, ಸೊ ಇದನ್ನ ಅಟೋಪಿಕ್ ಅಂತಾನು ಕರಿತೀವಿ. ಆಗಲೇ ಅನುವಂಶಿ ಅಂತನ್ನಲ್ಲ, ಸೊ ಅವರಿಗೆ ಇದನ್ನ ಅಟೋಪಿಸಿಟಿ ಅಂತ ಕರಿತೀವಿ. ಇದರಲ್ಲಿ ಹೇಗಾಗತ್ತೆ ಅಂತ ಅಂದ್ರೆ ಯಾವುದೇ ಒಂದು ಸಣ್ಣ ಇರಿಟೆಂಟ್ ಇರಬಹುದು, ಒಂದು ಬೆಕ್ಕನ ಜೊತೆಗಿರಬಹುದು, ಅದರದ್ದು ಒಂದು ಎಳೆ ಫರ್ ಅಂತೇನು ಕರಿತೀವಲ್ಲ ತೊಗಟೆ, ಅದ್ರದ್ದೇನಾದರೂ ಉಸಿರೊಳಗಡೆ ಸೇರಿಕೊಂಡ್ರೆ, ಸೊ ಅದು ಕೂಡ ಅವರಿಗೆ ಅಸ್ತಮಾ ಥರದ್ದು ಟ್ರಿಗರ್ ಮಾಡುತ್ತೆ. ಸೊ ಇವೆಲ್ಲವೂ ಕೂಡ ಅದರ ಕಾರಣಗಳು. ಊಟ ತಿಂಡಿ ವ್ಯತ್ಯಾಸ ಇರ್ಬೋದು, ಅಂದರೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡದೇ ಇರ್ಬೋದು, ಜಾಸ್ತಿ ಆಯಿಲ್ ಫ್ರೈಡ್ ಊಟ ಮಾಡ್ಬೋದು, ಅಥವಾ ಟೈಮಿಂಗ್ಸ್ ಇಲ್ಲದೇ ಊಟ ಮಾಡೋದಿರ್ಬೋದು. ಸೊ ಇವುಗಳು ಮತ್ತು ಶೀತ ಗಾಳಿ, ಶೀತ ದೇಶ ಅಥವಾ ಶೀತ ಕಾಲ, ಸೊ ವಿಂಟರ್ ಸೀಸನ್ನಲ್ಲಿ ಜಾಸ್ತಿ ಕಂಡುಬರುತ್ತೆ ಇದು, ಹಿಮಾಲಯನ್ ರೀಜನ್ಸಲ್ಲಿ ಜಾಸ್ತಿ ಕಂಡುಬರುತ್ತೆ, ಅಥವಾ ಚಳಿ ಇರುವಂಥದ್ದು ಲೈಕ್ ಹಿಲ್ ಸ್ಟೇಷನ್ಸ್ ಅಂದರೆ ಲೈಕ್ ಚಿಕ್ಕಮಗಳೂರು ಇರ್ಬೋದು, ಕೊಡಗು ಇರ್ಬೋದು, ಅಥವಾ ಇದೇ ಥರ ಯಾವುದಾದ್ರೂ ಲೊಕೇಶನ್ಸಲ್ಲಿ. ಸೊ ಇವೆಲ್ಲವೂ ಕೂಡ ಐ ಮೀನ್ ಇವು ಎನ್ವಿರಾನ್ಮೆಂಟಲ್ ಕಾರಣಗಳು ಅಸ್ತಮಾ ಮೂಡೋದಕ್ಕೆ. ಚಳಿ ನಮ್ಮ ಉಸಿರಾಟಕ್ಕೆ ರೂಕ್ಷತ ಮಾಡುತ್ತೆ, ಸೊ ರೂಕ್ಷತ ಅಂತಂದರೆ ಡ್ರೈ ಅಪ್, ಸೊ ಇದು ಡ್ರೈನೆಸ್ ಆದಾಗ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಚಿಕ್ಕದಾಗ್ಬಿಡುತ್ತೆ. ಸೊ ಹೀಗೆ ಕಾರಣಗಳು ಅಸ್ತಮಾಗೆ ಮೂಡಿಕೊಂಡಿವೆ.
1: ಆಯುರ್ವೇದದ ದೃಷ್ಟಿಯಲ್ಲಿ ಈ ವಾತ ಪಿತ್ತ ಕಫ ಇವುಗಳ ಪಾತ್ರಗಳನ್ನ ತಿಳಿಸ್ಬೋದಾ?
0: ಸೊ ಆಯುರ್ವೇದ ದೃಷ್ಟಿಯಲ್ಲಿ ನಮ್ಮಲ್ಲಿ 3 ದೋಷ, ಆಗ್ಲೇ ಹೇಳ್ದಂಗೆ ನೀವು ಹೇಳ್ದಂಗೆನೆ ವಾತ ಪಿತ್ತ ಕಫ ಅನ್ನೋದು 3 ದೋಷಗಳು. ಸೊ ಇದರಲ್ಲಿ ವಾತನ ನಾವು ಬುದ್ಧಿ ಅಥವಾ ವಿವೇಕ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಾತ ಇದ್ರೆ ನಮ್ಮ ಬಾಡಿಯಲ್ಲಿ ಎಲ್ಲ ಚಲನವಲನಗಳು ಆಗುವುದು. ಸೊ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಪ್ರಾಣವಾತ ಚೆನ್ನಾಗಿದೆ ಅಂತ ಅರ್ಥ. ಸೊ ಪ್ರಾಣವಾತ ಯಾವಾಗಲೂ ಕೂಡ ಕೆಳಗಡೆ ಹೋಗ್ಬೇಕು. ಸೊ ಅದು ಯಾವಾಗ ಉಲ್ಟ ತಿರುಕೊಳ್ಳುತ್ತೋ, ಸೊ ಅವಾಗ ನಮಗೆ ಈ ರೋಗ ಉತ್ಪತ್ತಿ ಆಗುತ್ತೆ. ಸೊ ನಮ್ಮ ಎದೆ ಭಾಗದಲ್ಲಿ ಯೂಶುವಲ್ ಆಗಿ ಕಫ ಸ್ಥಾನ ಅಂತ ಕರಿತೀವಿ, ಅಂದರೆ ಕಫ ದೋಷ ಇರಬೇಕಾಗಿರುವಂಥದ್ದು. ಬಿಕಾಸ್ ಅಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆರ್ಗನ್ಸ್ಗಳಿರ್ತವೆ, ಅಂತಂದ್ರೆ ನಾವು ಮರ್ಮಾಂಗಗಳು ಅಂತ ಕರಿತೀವಿ. ಸೊ ಈ ಕಫಕ್ಕೆ ಯಾವಾಗ ವಾತ ಸೇರ್ಕೊಳ್ಳುತ್ತೋ, ಸೊ ಅವಾಗ ಏನಾಗ್ತಾ ಇದೆ, ಕಫ ಈಸ್ ಕಫ ಬಂದು ಇಲ್ಲಿ ವಾತ ಮೂಮೆಂಟ್ಸ್ಗೆ ಕೊಡ್ತಾ ಇಲ್ಲ, ಜಾಗ ಮಾಡಿ ಕೊಡ್ತಾ ಇಲ್ಲ. ಸೊ ವಾತ ಆಚೆಗೆ ಹೋಗ್ಬೇಕು, ಆದರೆ ಕಫ ಬಿಡ್ತಾ ಇಲ್ಲ. ಸೊ ಇದೊಂಥರ ಬ್ಲಾಕೇಜ್. ಸೊ ಬ್ಲಾಕೇಜ್ ಆದಂಗೆ ಏನಾಗುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಆ ಮೂಮೆಂಟಲ್ಲಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಕೊಂಡಂಗೆ ಆಗ್ತಾ ಇದೆ, ಏನೋ ಬಿಗಿತ ಬಂದಂಗಿದೆ. ಸೊ ಇಲ್ಲಿ

0: ಕಫದ ಜಾಸ್ತಿ ಆಗ್ತಾ ಇದೆ. ಸೊ ಕಫನ್ನ ಯಾರು ಈಗ ಕಫ ಏನು ಮಾಡ್ತಾ ಇದೆ, ಮೂಮೆಂಟ್ ಆಗಬೇಕಾಗಿರೋದು ವಾತದು. ಸೊ ವಾತ ಎಲ್ಲೂ ಹೋಗ್ತಾ ಇಲ್ಲ ಅಂತಂತಂದರೆ ಗಾಳಿ ಸಿಕ್ಕಾಕೊಂಡಂಗೆ ಆಗುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಯಾವಾಗ್ಲೂ ಕೂಡ ಅಸ್ತಮಾದೊಳಗಡೆ ತ್ರಿದೋಷದಲ್ಲಿ ಕಫ ಮತ್ತು ವಾತ ಎರಡೂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಸೊ ನಮ್ಮ ಟ್ರೀಟ್ಮೆಂಟು ಕೂಡ ಇವೆರಡರ ಸಂಘನ ಮುರಿಯೋದಕ್ಕೇ ಕೊಡಲಾಗುತ್ತದೆ.
1: ಆಯುರ್ವೇದ ದೃಷ್ಟಿಯಲ್ಲಿ ವಾತ ಪಿತ್ತ ಕಫದ ಪಾತ್ರಗಳೇನು ಮತ್ತು ದೋಷಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಈ ಅಸ್ತಮ ತಡೆಯಲು ಯಾವ ರೀತಿಯ ಆಹಾರ ಕ್ರಮವನ್ನು ಪಾಲಿಸಬೇಕಾಗುತ್ತೆ ಮೇಡಮ್?
0: ಆಗಲೇ ಹೇಳಿದಂಗೆ ಅಸ್ತಮಾ ಕಾರಣಗಳಲ್ಲಿ ಒಂದಾಗಿರೋದು ಆಹಾರ. ಸೊ ಆಹಾರಂ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ ಅಂತ ಇದೆ. ಅಂದರೆ ಏನು, ಆಹಾರದಿಂದನೇ ರೋಗ ಬರೋದು, ರೋಗನ ತಡೆಯೋಕ್ಕೂ ಮತ್ತೆ ಆಹಾರನೇ ಕಾರಣ ಅಂತ ಹೇಳಿ. ಸೊ ಇದರಲ್ಲಿ ನಾವು ಯಾವ ಥರದ ಆಹಾರ ತಗೋಬೇಕು, ಒಂದು ಸಮತೋಲಿತ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಡಯಟ್. ಸೊ ಎಷ್ಟು ಪೋರ್ಷನ್ ಕಾರ್ಬೋಹೈಡ್ರೇಟ್ಸ್ ತಗೋತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೋಟೀನ್ಸ್ ಇರಬೇಕು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಫ್ಯಾಟ್ಸ್ ಇರಬೇಕು. ಸೊ ಇದೇ ಥರದ್ದು ಊಟ ತಿಂಡಿ ಮಾಡೋದಾಗಿರುತ್ತೆ. ಸೊ ಇನ್ನೊಂದು ಧಾನ್ಯಗಳು ಅಂದರೆ ಸಿರಿಧಾನ್ಯಗಳನ್ನ ಜಾಸ್ತಿ ತಗೋಬೇಕಾಗತ್ತೆ. ಹಣ್ಣು ಹಣ್ಣು ಯಾವ ಥರದ್ದು, ಗ್ರೀನ್ಸ್ ಗ್ರೀನ್ ಯಾವುದೆಲ್ಲ ಇರುತ್ತೆ ಅವು, ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇರುವಂಥದ್ದು. ಸೊ ಅಂದರೆ ಕಫ ವರ್ಧನ ಮಾಡಬಾರ್ದು ಇದರಲ್ಲಿ ನಮಗೆ. ಸೊ ಹಾಗಾಗಿ ಬಾಳೆಹಣ್ಣು ತಿನ್ನೋ ಹಾಗಿರೋದಿಲ್ಲ, ಅವೆಲ್ಲವೂ ಕೂಡ ಮತ್ತೆ ವಾಪಸ್ ಸಿಕ್ಕಾಕೊಂಡಂಗೆ ಮಾಡುತ್ತೆ. ಸೊ ಕಫನ ಜಾಸ್ತಿ ಮಾಡುತ್ತೆ. ಸೊ ಇನ್ನು ತರಕಾರಿ, ಸೊ ತರಕಾರಿ ಒಳಗಡೆ ಕ್ಯಾರೆಟ್, ಬೀಟ್ರೋಟ್ ಈ ಥರದನ್ನ ತಗೋಬೇಕು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಸೊ ಈ ಥರದ ಪದಾರ್ಥಗಳು. ಮತ್ತು ಆಹಾರ ಸೇವನೆ ಯಾವಾಗಲೂ ಕೂಡ ಬಿಸಿನಲ್ಲೇ ಇರಬೇಕು. ಬಿಸಿ ಊಟ ಮಾಡಬೇಕು, ಬಿಸಿ ನೀರು ಕುಡಿಬೇಕು, ಬೆಚ್ಚಗಿರಬೇಕು. ಸೊ ಅದನ್ನು ಅದು ತಣ್ಣಗಾಯ್ತಪ್ಪ ಅಂತ ಮತ್ತೆ ಬಿಸಿ ಮಾಡೋ ಹಾಗಿಲ್ಲ, ಅದು ಹೋಯ್ತು ಅಂತಂದರೆ ಹೋಯ್ತು. ಸೊ ಮತ್ತೆ ವಾಪಸ್ ಹೊಸದಾಗಿ ಅಡುಗೆ ಮಾಡ್ಕೊಂಡು ಇರಬೇಕಾಗತ್ತೆ. ಇಲ್ಲ ಅಂತಂತಂದರೆ ಗ್ರೀನ್ ಗ್ರಾಮ್ ಅಥವಾ ಹೆಸರು ಕಾಳು, ಸೊ ಉದ್ದು ಇವೆಲ್ಲ ಇಲ್ಲ, ಅಥವಾ ಉದ್ದಿನ ಬೇಳೆ ಇಲ್ಲ, ಕಪ್ಪುದ್ದು ಅವುಗಳೆಲ್ಲ ತಿನ್ನೋ ಹಾಗಿಲ್ಲ. ಇದರಲ್ಲಿ ಯಾವಾಗಲೂ ಹೆಸರು ಕಾಳು, ಸೊ ಗ್ರೀನ್ ಫಿಸ್ ಏನದು ಮೇನ್ಲಿ ಯಾವುದೇ ರೀತಿಯಾದಂತಹ ಗ್ರೀನ್ ತರಕಾರಿಗಳಿರುತ್ತಲ್ಲ ಅವುಗಳಿರ್ಬೋದು, ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಕರಿತೀವಲ್ಲ ಅದು, ಮತ್ತು ಗ್ರೀನ್ ಕಾಳುಗಳು, ಹೆಸರು ಕಾಳು, ಬೇಳೆಕಾಳು, ಸೊ ಇವುಗಳ ಪದಾರ್ಥಗಳನ್ನೆಲ್ಲ ತಗೋಬೋದು.
1: ಯಾವ ರೀತಿಯ ಆಹಾರಗಳನ್ನ ಸೇವಿಸಬಾರ್ದು ಅಂತ ಹೇಳ್ತೀರಾ ಮೇಡಮ್?
0: ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುವಂಥದ್ದು, ಇಲ್ಲವಾದಲ್ಲಿ ಡೈರಿ ಪ್ರಾಡಕ್ಟ್ಸ್. ಸೊ ಡೈರಿ ಪ್ರಾಡಕ್ಟ್ಸಲ್ಲಿ ಮಿಲ್ಕ್ ಬರುತ್ತೆ, ಹಾಲು, ಮೊಸರು, ಮಜ್ಜಿಗೆ, ಪನ್ನೀರ್, ಚೀಸ್ ಇವೆಲ್ಲವೂ ಕೂಡ ನಿಲ್. ಸೊ ಇವುಗಳನ್ನೆಲ್ಲ ತಗೊಳ್ಳೋ ಹಾಗೇ ಇಲ್ಲ. ಸೊ ಇವುಗಳನ್ನ ಬಿಟ್ಟರೆ ಫಿಶ್, ಸೊ ಮೀನನ್ನು ಕೂಡ ಇದರಲ್ಲಿ ನಾವು ನಿಷಿದ್ಧ ಮಾಡಿದ್ದೇವೆ. ಸೊ ಮೀನು ಯಾಕಪ್ಪ, ಇದರಲ್ಲಿ ಒಮೆಗಾ 3 ಇದೆ, ಫಿಶ್ ಆಯಿಲ್ ಇದೆ ಎಲ್ಲ ಕೇಳ್ಬೋದು, ಬಟ್ ಮೀನು ನಮ್ಮ ಆಯುರ್ವೇದ ಪ್ರಕಾರ ಅದು ಕಫ ವರ್ಧನೆ ಮಾಡುತ್ತೆ. ಸೊ ಕಫ ವರ್ಧನೆ ಅಂತಂತಂದರೆ ಅಭಿಷ್ಯಂದಿ, ಅಭಿಷ್ಯಂದಿ ಅಂತಂದರೆ ನಾನು ಆಗಲೇ ಹೇಳಿದೆ ಶ್ರೋತಸ್ ಅಂತ ಹೇಳಿ, ಅಂದರೆ ಮೈನ್ಯೂಟ್ ಚನಲ್ಸ್. ಆ ಮೈನ್ಯೂಟ್ ಚನಲ್ಸಲ್ಲಿ ಆಲ್ರೆಡಿ ಕಿರಿದಾಗಿದೆ ಅದು, ಅಲ್ಲಿ ಆಲ್ರೆಡಿ ಮ್ಯೂಕಸ್ ಅಕ್ಯುಮುಲೇಷನ್ ಇದೆ. ಸೊ ಇದು ಮತ್ತೆ ಹೋಗಿ ಅಲ್ಲಲ್ಲೇ ಕೂತ್ಕೋತಾ ಇದೆ ಅಂತಂದರೆ ಮತ್ತೆ ವಾಪಸ್ ಗಾಳಿಗೆ ಹೋಗೋಕ್ಕೆ ಜಾಗ ಸಾಕಾಗಲ್ಲ. ಸೊ ಅದರಿಂದಾಗಿ ನಾವು ಮೀನನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಆಮೇಲೆ ಸೋರೆಕಾಯಿ, ಸೋರೆಕಾಯಿ ತಿನ್ನೋ ಹಾಗಿಲ್ಲ, ಸೌತೆಕಾಯಿ ತಿನ್ನೋ ಹಾಗಿಲ್ಲ, ಮೂಲಂಗಿ ತಿನ್ನೋ ಹಾಗಿಲ್ಲ. ಸೊ ಇವೆಲ್ಲವೂ ಕೂಡ ನಿಷಿದ್ಧ. ಸೊ ಆಗಲೇ ಹೇಳ್ದಂಗೆ ಉದ್ದಿನ ಬೇಳೆ ಇರ್ಬೋದು, ಎಳ್ಳು. ಸೊ ಎಲ್ಲರೂ ಹೇಳ್ತಾರೆ ಎಳ್ಳು ತುಂಬ ಒಳ್ಳೆಯದು, ಉಷ್ಣವೀರ್ಯ ಇರುತ್ತೆ, ಕಫದಲ್ಲಿ ಕೊಡ್ಬೋದು ಅಂತೇಳಿ. ಬಟ್ ಎಗೇನ್ ಇಟ್ ಈಸ್ ಏನಂತಾರೆ, ಶ್ರೋತ ಅಭಿಷಂದಿ ಮಾಡುತ್ತೆ. ಸೊ ಶ್ರೋತಸನ್ನ ಬ್ಲಾಕ್ ಮಾಡುತ್ತೆ, ಏಕೆಂದರೆ ಅದರಲ್ಲೆಲ್ಲ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ, ತುಂಬ ತಿಕ್ಕಿರುತ್ತೆ ಅವುಗಳು, ದಪ್ಪ ದಪ್ಪ ಇರುತ್ತೆ. ಸೊ ಅವುಗಳನ್ನ ತಿನ್ನೋ ಹಾಗಿಲ್ಲ. ಆಗಲೇ ಹೇಳ್ದಂಗೆ ಫ್ರಿಡ್ಜ್ ವಾಟರ್, ಸೊ ಐಸ್ ಕೋಲ್ಡ್ ವಾಟರ್ಸ್, ಪೇಸ್ಟ್ರೀಸ್, ಸೊ ಇವುಗಳನ್ನ ಯಾವುದನ್ನು ತಿನ್ನೋ ಹಾಗಿಲ್ಲ.
1: ಓಕೆ ಮೇಡಮ್, ಹಾಗಿದ್ರೆ ಮನೆ ಮದ್ದಾಗಿಯೂ ಉಪಯೋಗಿಸಬಹುದಾದಂತಹ ಆಯುರ್ವೇದ ಪರಿಹಾರಗಳನ್ನ ನಮಗೆ ತಿಳಿಸ್ಬೋದಾ?
0: ಸೊ ಎಲ್ಲರಿಗೂ ಫಸ್ಟ್ ನೆನಪಾಗೋದು ಮನೆಯಲ್ಲಿ ಏನೆಲ್ಲ ಪ್ರಿವೆನ್ಷನ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ಇದರಲ್ಲಿ ಕೂಡ ನಾವು ಒಂದು ಕೂತ್ಕೊಂಡಿದ್ದಲ್ಲೇ, ಸೊ ಆಗಲೇ ಹೇಳ್ದಂಗೆ ಬಿಸಿಗಿರಬೇಕು. ಸೊ ಕಾಲನ್ನ ನಾವು ಬಿಸಿನೀರಲ್ಲಿ ನೆನೆಸಿಟ್ರೆ, ಸೊ ಬಿಕಾಸ್ ಎಲ್ಲರಿಗೂ ಈವನ್ ಪಾದ ಕೂಡ ದ್ವಾರದಿದ್ದಂಗೆ, ಸೊ ಎಣ್ಣೆ ಮಸಾಜ್ ಮಾಡಿದ್ರು ಸಾಕು ಪಾದಕ್ಕೆ, ಎಷ್ಟೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೇ ಪಾದಕ್ಕೂ ಕೂಡ ಇದರಲ್ಲಿ ಮಸಾಜ್ ಮಾಡಿ ಅದನ್ನು ಬಿಸಿ ನೀರಂತಹ ಟಬ್ಬಲ್ಲಿಟ್ಟರೆ, ಸೊ ಇಟ್ ಸ್ಟಿಮ್ಯುಲೇಟ್ಸ್ ನರ್ವ್, ಸೊ ಅದರಿಂದಾಗಿ ಫ್ರೇನಿಕ್ ನರ್ವ್ ಸ್ಟಿಮ್ಯುಲೇಷನ್ಸ್ ಆಗುತ್ತೆ. ಸೊ ಅದರಿಂದ ವಾಪಸ್ ನಮ್ಮ ಬಾಡಿ ಕೂಲ್ ಆಗುತ್ತೆ, ಸೊ ಅವಾಗ ಉಸಿರಾಟ ತೊಂದರೆ ಕಮ್ಮಿ ಅನಿಸುತ್ತೆ. ಸೊ ಇನ್ನೊಂದು ಸಾಸಿವೆ ಎಣ್ಣೆ ಮತ್ತು ಕರ್ಪೂರನ ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಎಕ್ಸ್ಟರ್ನಲ್ ಅಂತಂತಂದರೆ ನಮ್ಮದು ಚೆಸ್ಟ್ ರೀಜನ್ ಏನಿದೆಯಲ್ಲ ಅಲ್ಲಿಗೆ ಬಿಸಿ ಮಾಡಬೇಕು. ಸಾಸಿವೆ ಎಣ್ಣೆನ ಫಸ್ಟ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರ್ಪೂರದ ಪುಡಿ ಹಾಕಿಬಿಟ್ಟು ಅದು ಪೂರ್ತಿ ಮಿಕ್ಸ್ ಆಗಿದೆ ಅಂತ ನೋಡಿಕೊಂಡು, ಆಮೇಲಿಂದ ಎದೆ ಭಾಗಕ್ಕೆ ಅಂತಂದರೆ ಗಂಟಲಿಂದ ಹಿಡಿದು ಹೊಟ್ಟೆ ತನಕ ಅಲ್ಲಿ ತನಕನೂ ಪೂರ್ತಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಅದಕ್ಕೆ ಶಾಖ ಕೊಡಬೇಕು. ಸೊ ಇದರಲ್ಲಿ ನೀವು ಉಪ್ಪಿನ ಶಾಖ ಆದರೂ ಕೊಡಬಹುದು, ಇಲ್ಲ ಅಂತಂದರೆ ಕುಕ್ಕರಿಗೆ ನೀರು ಮೇಲ್ಗಡೆ ವಿಶಲ್ ಇರುತ್ತಲ್ಲ ಅದಕ್ಕೆ ಒಂದು ಪೈಪ್ ಲೈನ್ ಹಾಕ್ಬೋದು, ಅಂದರೆ ಒಂದು ಪೈಪ್ ಹಾಕಿ ಸೊ ಒಳಗಡೆ ನೀರು ಹಾಕಿ ಕಾಯಕ್ಕಿಡೋದು, ಅದು ವಿಶಲ್ ಹೊಗೆನಲ್ಲಿ ಏನು ಬರುತ್ತಲ್ಲ ಆ ಹೊಗೆ ಆ ಪೈಪಿಂದ ಹೋಗಿ ಆ ಪೈಪ್ ಎದೆ ಭಾಗಕ್ಕೆ ಇನ್ನೊಂದು ಓಪನಿಂಗ್ ಇರುತ್ತಲ್ಲ ಅಲ್ಲಿಂದ

0: ಕೊಟ್ರೆ ಅದನ್ನ ನಾಡಿಸ್ವೇದ ಅಂತ ಕರಿತೀವಿ ನಾವು. ಸೊ ಇದನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಇದರಿಂದ ಡೈರೆಕ್ಟ್ ಆಗಿ ಎದೆನಲ್ಲಿ ಕಟ್ಟಿರುವಂತದ್ದು ಮಸಲ್ಸ್ ಏನ್ ಕ್ರಾಂಪ್ಸ್ ಇರುತ್ತೆ ಅಥವಾ ಟೈಟ್ನೆಸ್ ಅಂತ ಏನ್ ಕರಿತಾರಲ್ಲ ಅದು ಕೂಡ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಟೈಮ್ ಹೇಳ್ದಂಗೆ ತುಳಸಿ, ತುಳಸಿ ಈಸ್ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ ಆ್ಯಂಡ್ ಇಮ್ಯುನೋಮಾಡ್ಯುಲೇಟರ್ ಅದು. ಸೊ ಆಲ್ವೇಸ್ ತುಳಸಿನ ನಾವು ಬಿಸಿ ನೀರಲ್ಲಿ ಕುಡಿಯೋದಿರಬಹುದು ಅಥವಾ ಅದನ್ನು ತಣ್ಣೀರಲ್ಲಿ ಹಾಕಿಟ್ಟು ಓವರ್ ನೈಟ್ ಸೋಪ್ ಮಾಡಿಟ್ಟು ಅದನ್ನು ಬೆಳಗ್ಗೆ ಎದ್ದು ಸೇವಿಸೋದ್ರಿಂದನೂ ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗುತ್ತೆ. ಸೊ ಅದನ್ನು ತೊಗೋಬೋದು. ಇನ್ನೊಂದು ಸ್ಟೀಮ್ ಇನ್ಹಲೇಷನ್. ಸೊ ಸ್ಟೀಮ್ ಇನ್ಹಲೇಷನ್ ಅಂತಂದರೆ ಉಸಿರು ಸಿಕ್ಕಾಕೊಂಡಂಗೆ ಆಗ್ತಾಯಿದೆ ಅಂತಂದಾಗ ಅಥವಾ ಕಫ ಕಟ್ಟಿದೆ ಅಂತಂದಾಗ ಒಂದು ಬಿಸಿ ನೀರಿಗೆ ಹೆಲೆನ್ ಕ್ಯಾಪ್ಸುಲ್ಸ್ ಅಂತ ಸಿಗುತ್ತೆ. ಹೆಲೆನ್ ಕ್ಯಾಪ್ಸುಲ್ಸ್ ಇಲ್ಲ ಅಂತಂದ್ರೆ ನಮ್ಮ ಹತ್ರ ನೀಲಗಿರಿ ತೈಲ ಇರುತ್ತೆ ಅಥವಾ ಅಮೃತಾಂಜನ್ ಇರುತ್ತೆ. ಸೊ ಅದನ್ನು ಅಲ್ಲೇ ಬಿಸಿ ನೀರಿಗೆ ಸ್ವಲ್ಪ ಹಾಕಿ ವಾಫ ತಗೊಳ್ಳೋದಿಂದ ಇರಬಹುದು ಅಥವಾ ಇದನ್ನೆಲ್ಲ ದಿನಕ್ಕೆ ಒಂದು ಎರಡು ಬಾರಿ ಮಾಡೋದಿರಬಹುದು. ಸೊ ಇವೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ಇಲ್ಲ ಅಂತ ಅಂದರೆ ಶುಂಠಿ ಬೆಲ್ಲ. ಶುಂಠಿ ಬೆಲ್ಲ ಇದು ಗಂಟಲಿನಿಂದ ಎದೆ ಭಾಗ ತನಕನೂ ಕೂಡ ಕ್ಯೂರ್ ಮಾಡಿಸುತ್ತೆ. ಶುಂಠಿನಲ್ಲಿ ತೀಕ್ಷ್ಣವಾದಂತಹ ಕಾರ್ಯನಿರ್ವಹಣೆ ಇರುತ್ತೆ ಆ್ಯಂಡ್ ಬೆಲ್ಲ ಬಂದು ಅದರದ್ದು ರೂಕ್ಷತ ಕಿತ್ಕೊಂಡು ಬರುತ್ತೆ. ಸೊ ಸಕ್ಕರೆ ಆದರೆ ಅಂಟಿಸುತ್ತೆ, ಸೊ ಬೆಲ್ಲ ಆದರೆ ಕೀಳುತ್ತೆ. ಸೊ ಎರಡನ್ನೂ ಒಂದೆಯಿಂದ ಮಾಡ್ಬೋದು, ಆದರೆ ಮಾಡಿರೋ ಗುಣಗಳು ಬೇರೆ ಆಗ್ತಾ ಹೋಗುತ್ತೆ. ಸೊ ಶುಂಠಿ ಬೆಲ್ಲನ ಅಂದರೆ ದವಡೆ ಹತ್ರನೇ ಒತ್ತಿಸ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹೋಗ್ತಾ ಇದ್ರೆ ಸೊ ಶುಂಠಿದು ಅದರದ್ದು ಕಾರ್ಮುಖತನೇ ಬಂದು ಕ್ಲೀನಿಂಗ್ ಆಕ್ಷನ್ಸ್. ಸೊ ಅಲ್ಲಿಂದ ಸ್ಕ್ರೇಪಿಂಗ್ ಮಾಡ್ತಾ ಹೋಗುತ್ತೆ, ಸೊ ಕೀಳ್ತಾ ಹೋಗುತ್ತೆ. ಅವುಗಳನ್ನ ತಗೋಬೋದು. ತುಳಸಿ ಮತ್ತು ಜೇನುತುಪ್ಪ ತೊಗೋಬೋದು. ಇಲ್ಲ ಅಂತಂದರೆ ಹಾಲಿಗೆ ಎರಡು ಬೆಳ್ಳುಳ್ಳಿ ಕಾಳು ಮತ್ತು ಎರಡು ಲವಂಗ ಕಾಳು, ಇನ್ನೊಂದು ಸ್ವಲ್ಪ ಚಕ್ಕೆ ಪುಡಿ ಮತ್ತು ಕರಿಮೆಣಸಿನ ಪುಡಿ. ಸೊ ಇಷ್ಟನ್ನು ಹಾಕಿ ಕಾಯಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ, ಸೊ ರುಚಿಗೆ ಆಗಲ್ಲ ಅಂತ ಸ್ವಲ್ಪ ಖಾರ ಅಂತ ಅನ್ಸುತ್ತೆ, ಘಾಟ್ ಅಂತ ಅನ್ಸುತ್ತೆ ಅಂತವರಿಗೆ ಸ್ವಲ್ಪ ಬೆಲ್ಲ ಹಾಕೋಬಹುದು. ಇಲ್ಲ ಅಂತಂತಂದ್ರೆ ಜೇನುತುಪ್ಪ. ಜೇನುತುಪ್ಪ ಈಸ್ ಬೆಸ್ಟ್, ಯಾಕಂತಂತಂದ್ರೆ ಆಗ್ಲೇ ಹೇಳ್ದಂಗೆ ಅದು ರೂಕ್ಷತ. ಸೊ ರೂಕ್ಷತ ಏನಾಗುತ್ತೆ ಅಂತಂತಂದ್ರೆ ಸ್ಟಿಕ್ಕಿನೆಸ್ ಏನಿರುತ್ತಲ್ಲ ಅದನ್ನೆಲ್ಲ ಇದು ಅಂಟಿನಿಂದ ಬೇರೆ ಕಡೆ ಅಂಟಿರೋದನ್ನೆಲ್ಲ ಸ್ಕ್ರೇಪ್ ಔಟ್ ಮಾಡುತ್ತೆ. ಸೊ ಅಂಥದನ್ನ ಇದ್ರಲ್ಲಿ ತಗೋಬಹುದು. ಇನ್ನೊಂದು ಏನಪ್ಪ ಅಂತಂತಂದ್ರೆ ಲವಂಗ. ಲವಂಗನ ಡೈರೆಕ್ಟ್ ಹೀಟ್ ಮಾಡಿ ಅದು ಕಪ್ಪಾಗುತ್ತೆ. ಸೊ ಕಪ್ಪಾದ್ಮೇಲಿಂದ ಅದನ್ನ ಪುಡಿ ಪುಡಿ ಮಾಡಬೇಕು. ಸೊ ಆ ಪುಡಿನ ವೀಳ್ಯದೆಲೆ ಮೇಲೆ ಹಾಕಿ ವೀಳ್ಯದೆಲೆಗೆ ಸ್ವಲ್ಪ ಎಗೇನ್ ಜೇನುತುಪ್ಪ ಹಾಕಿ ಅದನ್ನು ಹಾಗೆ ಪಾನ್ ಥರ ತೊಗೋಬೋದು ಅದನ್ನು. ಇಲ್ಲ ಅಂತಂತಂದರೆ ಕಾಳುಮೆಣಸು ಉಪ್ಪು ಇವೆರಡೂ ಮತ್ತೆ ವಾಪಸ್ ಪುಡಿ ಮಾಡಿಬಿಟ್ಟು ಮತ್ತೆ ವಾಪಸ್ ಎಲೆನಲ್ಲೇ, ಸೊ ಎಲೆನೂ ಸ್ವಲ್ಪ ಖಾರ ಅನಿಸುತ್ತೆ ಅಂತಂದರೆ ಎಗೇನ್ ಜೇನುತುಪ್ಪ ಹಾಕೋಬೋದು. ಸೊ ಜೇನುತುಪ್ಪ ಹಾಕಿ ಅದನ್ನು ಹಾಗೆ ಪಾನ್ ಥರ ತೊಗೋಬೋದು. ಇದರಿಂದ ಇದಿಷ್ಟು ಮಾಡಿದಲ್ಲೂ ಕೂಡ ಕಮ್ಮಿ ಅನಿಸುತ್ತೆ.
1: ಅಂದ್ರೆ ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನ ಮನೆ ಮದ್ದಾಗಿ ಬಳಸ್ಕೊಂಡು ಈ ಅಸ್ತಮನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ ನಮ್ಮ ದಿನನಿತ್ಯದ ಜೀವನ ಶೈಲಿ ಯಾವ ರೀತಿಯ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಈ ಅಸ್ತಮನ ಕಂಟ್ರೋಲ್ ಮಾಡಬಹುದು ಮೇಡಮ್?
0: ಸೊ ಆಗ್ಲೇ ಹೇಳ್ದಂಗೆ ದಿನಚರ್ಯ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಸೊ ಯಾವಾಗ ಎದ್ದೇಳ್ತೀವಿ, ಎಷ್ಟು ಅವರ್ ನಿದ್ದೆ ಮಾಡ್ತೀವಿ, ಹೇಗೆ ನಿದ್ದೆ ಮಾಡ್ತೀವಿ, ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಆಗಲೇ ಹೇಳ್ದಂಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ಬೇಕು. ಸೊ ವೇಕಪ್ ಇನ್ ಅರ್ಲಿ. ಸೊ ಎಷ್ಟು ಬೇಗ ಎದ್ದೇಳ್ತೀವೋ ಅಷ್ಟು ಸ್ವಲ್ಪ ಸೂರ್ಯನಿಗೆ ಮುಖ ತೋರಿಸಿ, ಸೊ ಅಲ್ಲೇ ಸ್ವಲ್ಪ ವಾಕ್ ಮಾಡಿದರೆ ವಿಟಮಿನ್ ಡಿನೂ ಕೂಡ ಸಿಗುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಹಾಗೆ ಬೆಳಗ್ಗೆ ಎದ್ದಮೇಲಿಂದ ಬ್ರಷ್ ಮಾಡಾದ್ಮೇಲಿಂದ ಗಂಡೂಷ ಮತ್ತು ಕವಳ ಅಂತ ಕರಿತೀವಿ. ಸೊ ಏನಿದು ಗಂಡೂಷ? ಗಂಡೂಷ ಅಂತಂತಂದರೆ ಬಾಯಲ್ಲಿ ನೀರನ್ನು ಹಾಕಿ ಇದ್ದಿಟ್ಕೊಳ್ಳೋದು. ಸೊ ಇದರಲ್ಲಿ ನಾವು ಬಿಸಿ ನೀರು, ಸೊ ಬಿಸಿ ನೀರಿಗೆ ನಾವು ತ್ರಿಫಲ ಚೂರ್ಣ ಆದರೂ ಯೂಸ್ ಮಾಡಬಹುದು, ಇಲ್ಲ ಶುಂಠಿ ಚೂರ್ಣ ಯೂಸ್ ಮಾಡಬಹುದು, ಇಲ್ಲ ಆದರೆ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥದ್ದು ಉಪ್ಪು. ಸೊ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಯಿ ಫುಲ್ ನೀರು ತುಂಬ ಇಟ್ಕೊಂಡು ಹಾಗೆ ಇಟ್ಕೋಬೇಕು, ಕಣ್ಣಲ್ಲಿ ನೀರು ಬರೋ ತನಕ ಇಟ್ಕೋಬೇಕು, ಆಮೇಲಿಂದ ಅದನ್ನು ತೆಗಿಬೋದು. ಅದು ಆಗಲಿಲ್ಲಪ್ಪ ಅಂತಂತಂದರೆ ಕವಲ ಅಂತಂದರೆ ಗಾರ್ಗಲಿಂಗ್. ಸೊ ಅದು ವಾಯ್ಸ್ ರೀಫ್ರೇಮ್ ಮಾಡಿಸುತ್ತೆ ಆ್ಯಂಡ್ ಗಂಟಲಲ್ಲಿರುವಂತಹ ಏನದು ಇನ್ಫ್ಲಮೇಷನ್ ಏನಂತೀವಲ್ಲ ನಾವು ಊದ್ಕೊಂಡಿರೋದಂತ, ಸೊ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಅದಕ್ಕೂ ಅಷ್ಟೇ, ತ್ರಿಫಲ ಚೂರ್ಣದಲ್ಲಿ ಕಷಾಯ ಮಾಡ್ಕೊಂಡಾದರೂ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ಪ್ಲೇನ್ ವಾಟರ್ ವಿತ್ ಸಾಲ್ಟ್ ಅದನ್ನು ಯೂಸ್ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ಇದೆಲ್ಲ ಆದ್ಮೇಲಿಂದ ವಾಕಿಂಗ್. ಸೊ ವಾಕಿಂಗ್ ಇನ್ ಅರ್ಲಿ ಮಾರ್ನಿಂಗ್ ಟೈಮ್ ಈಸ್ ಬೆಸ್ಟ್. ಸೊ ಪ್ರತಿ ಮುಂಜಾನೆ ಎದ್ದು ಒಂದು 2 ಕಿಲೋಮೀಟರ್ ವಾಕ್ ಹೋಗೋದಿರ್ಬೋದು. ಸೊ ಎಲ್ಲಿ ಹೇಗೆ ಏನಕ್ಕೆ ಅರ್ಲಿ ಮಾರ್ನಿಂಗ್ ವಾಕ್ ಹೇಳ್ತಾ ಇದ್ದೀವಿ ಅಂತಂದರೆ ಆಗ ಗಾಳಿ ತಿಳಿಯಾಗಿರುತ್ತೆ. ಸೊ ಆಗಲೇ ಹೇಳ್ದಂಗೆ ಅಸ್ತಮಾಗೆ ಒಂದು ಕಾರಣ ಒಂದು ಧೂಮ ಅಥವಾ ಏನು ನಾವು ಸ್ಮೋಕಿ ಏರಿಯಾಸ್ ಅಂತ ಕರಿತೀವಲ್ಲ ಅವುಗಳು. ಸೊ ಬೆಳಗ್ಗೆ ಮುಂಜಾನೆ ಹೊತ್ತಲ್ಲಿ ಎಲ್ಲ ವೆಹಿಕಲ್ಸ್ ಕಮ್ಮಿ ಇರೋದ್ರಿಂದಾಗಿ ಸೊ ಒಳ್ಳೆ ಗಾಳಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಾಕಿಂಗ್ ಪ್ರಿಫರ್ ಮಾಡ್ತೇವೆ. ಸೊ ಇನ್ನೊಂದು ದಿನ ನಿತ್ಯದಲ್ಲಿ ಯೋಗ, ಪ್ರಾಣಾಯಾಮ ಮತ್ತು ಎಕ್ಸಸೈಸಸ್. ಸೊ ಇದರಿಂದ ಲಂಗ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ಅವ್ರಿಗೆ ಉಸಿರಾಟದ್ದು ತೊಂದರೆಗಳು ಕಮ್ಮಿ ಆಗುತ್ತೆ. ಸೊ ಪ್ರಾಣಾಯಾಮದಿಂದ ಎಗೇನ್ ಅದರದ್ದು ಫಂಕ್ಷನಿಂಗ್ ಕೆಪಾಸಿಟೀಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇವುಗಳನ್ನೆಲ್ಲ ನಾವು ಮೂಡಿಸ್ಕೋಬಹುದು, ಅಳವಡಿಸ್ಕೋಬಹುದು.
1: ಓಕೆ ಮೇಡಮ್, ಮಾತಾಡ್ತಾ ಹೇಳಿದ್ರೆ ಯೋಗ ಮತ್ತು ಪ್ರಾಣಾಯಾಮಗಳು ಅಸ್ತಮ ನಿಯಂತ್ರಣಕ್ಕೆ ಸಹಕಾರಿ ಆಗುತ್ತೆ ಅಂತ. ಹಾಗಾದರೆ ಯಾವ ಯಾವ ಆಸನಗಳು ಅಥವಾ

0: ಯಾವ ಯಾವ ವ್ಯಾಯಾಮಗಳು ಇದಕ್ಕೆ ಸಹಕಾರಿಯಾಗುತ್ತೆ ಅಂತ ತಿಳಿಸ್ಬೋದಾ?
1: ಸೊ ಅಸ್ತಮಾ ನಿರ್ವಹಣೆಗೆ ಯೋಗ ಮತ್ತು ಪ್ರಾಣಾಯಾಮ ಹೇಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದರೆ, ಒಂದು ಲಂಗ್ಸ್ ಕೆಪ್ಯಾಸಿಟಿ ಇನ್ಕ್ರೀಸ್ ಮಾಡುತ್ತೆ ಅಂತ ಅಂದರೆ, ಸೊ ಹಾಗಂದರೆ ಏನು ಸಾಮರ್ಥ್ಯ ಹೆಚ್ಚಿಸುತ್ತೆ. ಹಂಗಂದರೆ ಏನು ಉಸಿರಾಟದ್ದು, ಎಷ್ಟು ಉಸಿರು ಹೋಗಬೇಕು, ಎಷ್ಟು ಉಸಿರು ಇಡ್ಕೋಬೇಕು, ಎಷ್ಟು ಉಸಿರನ್ನ ಬಿಡಬೇಕು. ಸೊ ಹಾಗೆ ಸೊ ಅಸ್ತಮಾದ ಒಳಗಡೆ ಏನಾಗ್ಬಿಟ್ಟಿರುತ್ತೆ ಅಂತಂತಂದರೆ, ಏರ್ ಆ ಗಾಳಿ ಹೋಗೋದೇ ಕಮ್ಮಿ ಆಗಿರುತ್ತೆ. ಸೊ ಆ ಕಮ್ಮಿ ಗಾಳಿ ಹೋದಾಗ ಸೊ ಜನರಿಗೆ ಅನಿಸುತ್ತೆ ಸುಸ್ತಾಗ್ತಾ ಇದೆ, ಸೊ ನನಗೆ ಉಸಿರಾಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಕೊಂಡಂಗಿದೆ ಅಂತ ಅನಿಸುತ್ತೆ. ಸೊ ಮತ್ತೆ ಇನ್ನೊಂದು ಆ ಸ್ನಾಯುಗಳಿರುತ್ತಲ್ಲ, ಶ್ವಾಸಕೋಶದ ಸ್ನಾಯುಗಳು, ಅವುಗಳನ್ನೆಲ್ಲ ಬಲಪಡಿಸೋಕೆ ಯೋಗ ಮತ್ತು ಪ್ರಾಣಾಯಾಮ ಕೂಡ ಬೇಕಾಗುತ್ತೆ, ಮತ್ತು ಅವುಗಳ ಮೇಲಿರುವಂತಹ ಒತ್ತಡನ ಕಮ್ಮಿ ಮಾಡೋದಕ್ಕೆ. ಸೊ ಆಗಲೇ ಹೇಳ್ದಂಗೆ ಪ್ರಾಣಾಯಾಮ ಈಸ್ ಬೆಸ್ಟ್ ಫಾರ್ ಅಸ್ತಮಾ. ಸೊ ಏನಕ್ಕಪ್ಪ ಅಂತಂದರೆ, ಇದು ಪ್ರಾಣಾಯಾಮ ಇನ್ಕ್ಲೂಡ್ಸ್, ಸೊ ಪ್ರಾಣಾಯಾಮ ಮಾಡೋದೇ ನಾವು ಚೆಸ್ಟ್ ಅಥವಾ ಲಂಗ್ಸನ್ನು ಹೆಲ್ತಿಯಾಗಿ ಇಟ್ಕೊಳ್ಳೋಕೆ. ಸೊ ಅಂಥದ್ದು ಅಸ್ತಮಾದೊಳಗಡೆ ನಾವು ಅನುಲೋಮ ಆ್ಯಂಡ್ ವಿಲೋಮ ಪ್ರಾಣಾಯಾಮ ಅಂತಂದರೆ, ಒಂದು ಮೂಗಿನಿಂದ ತೊಗೊಂಡು ಇನ್ನೊಂದು ಮೂಗಿನಿಂದ ಬಿಡೋದು, ಅದೇ ಥರ ಒಂದು ನಾವು 5 times ಮಾಡಬೇಕಾಗುತ್ತೆ. ಇನ್ನೊಂದು ಭ್ರಾಮರಿ, ಸೊ ಭ್ರಾಮರಿ ಪ್ರಾಣಾಯಾಮ. ಇನ್ನೊಂದು ಕಪಾಲಭಾತಿ, ಅಂದರೆ ಒಟ್ಟಿಗೆ ಒಂದು ಸಲ ಉಸಿರು ತೊಗೊಂಡು ಸ್ವಲ್ಪ ಗ್ಯಾಪಲ್ಲಿ ಉಸಿರು ಬಿಡೋದನ್ನು ನಾವು ಕಪಾಲಭಾತಿ ಅಂತ ಕರಿತೀವಿ. ಸೊ ಇನ್ನು ಯೋಗಾಸನಕ್ಕೆ ಬಂತು ಅಂತಂದರೆ, ನಾವು ಭುಜಂಗಾಸನ ಮಾಡ್ಬೋದು. ಸೊ ಭುಜಂಗಾಸನ ಮೇಜರಾಗಿ ವರ್ಕ್ ಆನ್ ಆಗೋದು ನಮ್ಮದು ಚೆಸ್ಟ್ ರೀಜನಲ್ಲಿ, ಪೆಕ್ಟೋರಾಲಿಸ್ ಮಸಲ್ಸ್ಗೆ ಇನ್ವಾಲ್ವ್ ಆಗುತ್ತೆ. ಸೊ ಇವುಗಳ ಮೂಲಕ ಚೆಸ್ಟ್ ಮಸಲ್ ಸ್ಟ್ರೆಚ್ ಆಗುತ್ತೆ. ಸೊ ಸ್ಟ್ರೆಚ್ ಆದಾಗ ಏನಾಗುತ್ತೆ, ಟೈಟ್ನೆಸ್ ಕಮ್ಮಿ ಆಗುತ್ತೆ, ಹಿಡ್ಕೊಂಡಿರೋದು ಲೂಸ್ನಿಂಗ್ ಅಂತ ಅನಿಸುತ್ತೆ. ಸೊ ಅವಾಗ ಲಂಗ್ಸ್ ಕ್ಯಾನ್, ಸೊ ಉಸಿರು ತೊಗೊಂಡಾಗ ಲಂಗ್ಸ್ ಮುಂದೆ ಬರುತ್ತೆ ಅಥವಾ ಉಸಿರು ಬಿಟ್ಟಾಗ ಲಂಗ್ಸ್ ಕೆಳಗಡೆ ಹೋಗುತ್ತೆ. ಸೊ ಈ ಮೂಮೆಂಟ್ಸ್ಗಳು ಈಸಿ ಆಗುತ್ತೆ. ಸೊ ಇನ್ನೊಂದು ಅಧೋಮುಖ ಶ್ವಾನಾಸನ. ಸೊ ಇದು ಕೂಡ ಕಾರ್ಯಕ್ಷಮತೆ, ಆಲ್ರೆಡಿ ಕ್ಷಮತೆ ಅಂತಂತಂದರೆ ಕಮ್ಮಿ ಆಗಿರೋದನ್ನು ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಈ ಥರ ನಾವು ಪ್ರಾಣಾಯಾಮ ಮತ್ತು ಯೋಗನ ಅಳವಡಿಸ್ಕೋಬಹುದು.
0: ಬಹಳ ಸಂತೋಷ ಮೇಡಮ್, ಇದುವರೆಗೂ ನಮ್ಮ ಜೊತೆಗಿದ್ದು ವಿಶ್ವ ಅಸ್ತಮ ದಿನದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಹಿಯರ್.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ
4: ಗಿರಿಜನರ ಬದುಕು ಭವಣೆ,
5: ಆದಿವಾಸಿಗಳ ಸಂಸ್ಕೃತಿ.
6: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮವೇ ಯುವಚೇತನ ಕಾರ್ಯಕ್ರಮ. ಕೇಳಿದರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ PUC ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸುವ ಮುಖಾಂತರ 600 590 ಅಂಕಗಳನ್ನು ಕಲಾ ವಿಭಾಗದಲ್ಲಿ ಪಡೆದುಕೊಂಡು ನಮ್ಮ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಇಡೀ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ನಮ್ಮ ಸರಗೂರು ಪಟ್ಟಣದ JSS ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಪಲ್ಲವೀರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದ್ವಿತೀಯ PUC ಪರೀಕ್ಷೆಯ ಯಶಸ್ಸಿನ ಕುರಿತು ಹಾಗೆಯೇ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪಲ್ಲವಿ ಅವರು ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
7: ಥ್ಯಾಂಕ್ ಯು ಸರ್.
3: ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ದ್ವಿತೀಯ PUC ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಗಳಿಸಿಕೊಂಡು ಸರಗೂರು ತಾಲೂಕಿಗೆ ಪ್ರಥಮ

0: ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ, ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ. ನಮ್ಮ ತಾಲೂಕಿನ ವಿದ್ಯಾರ್ಥಿಯಾಗಿ ಈ ಒಂದು ಯಶಸ್ಸನ್ನು ಕಂಡು ಬಹಳ ಹೆಮ್ಮೆ ಆಗುತ್ತೆ. ಆಗಿನ ತಮಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
1: ತುಂಬ ಖುಷಿ ಇದೆ, ನನಗೂ ಕೂಡ ತುಂಬ ಖುಷಿ ಐತೆ, ಮನೇಲೂ ಕೂಡ ಎಲ್ಲ ತುಂಬ ಖುಷಿ ಪಡಿದ್ದಾರೆ, ಲೆಕ್ಚರ್ಸ್ ಕೂಡ ಕಾಲ್ ಮಾಡಿ ಎಲ್ಲ ಖುಷಿನ ವ್ಯಕ್ತಪಡಿಸಿದ್ದಾರೆ ಸರ್.
0: ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ್ರ ಜೊತೆಗೆ ಅದು ಮೈಸೂರು ಜಿಲ್ಲೆಗೂ ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ.
1: ಹೌದು,
0: ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ನಿಮಗೆ ಒಂದು ಗುರುತಿಸುವಿಕೆ ಸಿಗ್ತಾ ಇದೆ, ಇದರ ಖುಷಿಯನ್ನು ನಮ್ಮ ಜೊತೆ.
1: ಹೌದು, ಎಲ್ಲ ಕೂಡ ವಾಟ್ಸಪ್ ಕಾಲ್ ಮಾಡಿದಾಗ್ಲಿ ಎಲ್ಲ ಕಾಲ್ ಮಾಡಿ ನನಗೆ ಕಂಗ್ರಾಟ್ಸ್ ಹೇಳಿದ್ರು, ಅದು ಖುಷಿ ಇದೆ. ಥ್ಯಾಂಕ್ಸ್ ಎಲ್ರಿಗೂ.
0: ಇದರ ಹಿಂದಿನ ತಮ್ಮ ಓದಿನ ಪರಿಶ್ರಮ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಶ್ರದ್ಧೆಯಿಂದ ಯಾವ ರೀತಿ ಎಲ್ಲ ಓದಿನ ಅಭ್ಯಾಸವನ್ನ ಮಾಡ್ತಾ ಬಂದ್ರಿ ತಾವು ಆರಂಭ ದಿನಗಳಿಂದ?
1: ಹೌದು, ತುಂಬಾ ಸೆಕೆಂಡ್ ಪಿ ಯು ಸಿ ಫಸ್ಟ್ ಇಂದನೇ ಎಲ್ಲ ಲೆಕ್ಚರ್ಸ್ ಟೀಚರ್ಸ್ ಆಗಿರ್ಬೋದು ಎಲ್ಲ ನಮಗೆ ಟೆಸ್ಟ್ ಮೇಲೆ ಟೆಸ್ಟು ಎಲ್ಲ ಪರೀಕ್ಷೆಗಳನ್ನ ಮಾಡಿದ್ರಿಂದ ನಾವು ಇಷ್ಟೊಂದು ಮಾರ್ಕ್ಸ್ನ ತಗೊಳ್ಳೋಕೆ ಸಾಧ್ಯ ಆಯಿತು, ಆದ್ರಿಂದ ಈ ಒಂದು ಮಾರ್ಕ್ಸ್ ನನಗೆ ಸಿಕ್ಕಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಹಾಗಿದ್ರೆ ತಾವೀಗ ಪ್ರಸ್ತುತ ದ್ವಿತೀಯ ಪಿ ಯು ಸಿ ನಲ್ಲಿ ಒಂದು ಶಿಕ್ಷಣದಲ್ಲಿ ಯಶಸ್ಸನ್ನ ಕಂಡಿದ್ದೀರಾ ಅಂದ್ರೆ ತಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಾಗಿರ್ಬೋದು, ಪ್ರೌಢಶಾಲಾ, SSLC ಈ ಹಂತದಲ್ಲೆಲ್ಲ ತಮ್ಮ ಓದಿನ ಪರಿ ಹೇಗಿರ್ತಾಯಿತ್ತು? ಅಲ್ಲೂ ಕೂಡ ಮುಂದೆ ಬರ್ತಾ ಇದ್ರು.
1: ಅಲ್ಲೂ ಸ್ವಲ್ಪ 8th ಸ್ವಲ್ಪ ಚೆನ್ನಾಗಿ ಓದ್ತಿದ್ದಿ, 9th ಕೂಡ ಬೆಟರ್ ಆಗಿದ್ದೆ, 10th ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಯ್ತು, 461 ತಗೊಂಡೆ ಅಷ್ಟೇ. ಮನೇಲಿ ಕೂಡ ಸ್ವಲ್ಪ ಬೇಜಾರಾಗಿದ್ರು. ಫಸ್ಟ್ ಪಿ ಯು ಸಿಗೆ ಸೇರ್ಕೊಂಡಾಗ ನಾನೇ ಇಷ್ಟಪಟ್ಟು ಕಲಾ ವಿಭಾಗನ ಆಯ್ಕೆ ಮಾಡಿ ನಂತರ ನನಗೆ ಇಷ್ಟಪಟ್ಟು ಅಂದ್ಬಿಟ್ಟು ನಾನು ಓದ್ದೆ. ಇವಾಗ 2nd PUC ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ, ಎಲ್ಲ ಖುಷಿಯಾಗಿದ್ದಾರೆ ಮನೇಲೂ ಕೂಡ.
0: ಈಗ ಇತ್ತೀಚಿನ ದಿನಗಳಲ್ಲಿ SSLC ಶಿಕ್ಷಣವನ್ನು ಮುಗಿಸ್ತು ಅಂತ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡಿಬೇಕಾದ್ರೆ ವಿಜ್ಞಾನ ವಿಭಾಗಕ್ಕೆ ಹೋಗ್ತಾರೆ, ಅಲ್ಲಿ ಹೆಚ್ಚಿನ ಕನಸನ್ನ ಹೊಂದಿರ್ತಾರೆ, ಮತ್ತೆ ವಾಣಿಜ್ಯ ವಿಭಾಗಕ್ಕೂ ಹೋಗಿ ಅಲ್ಲೊಂದಷ್ಟು ಗುರಿಗಳನ್ನ ಹೊಂದಿರ್ತಾರೆ. ತಮ್ಗೆ ಯಾಕೆ ಈ ಕಲಾ ವಿಭಾಗಕ್ಕೆ ಬರಬೇಕು, ನಾ ಕಲೆಯಲ್ಲಿ ಹೆಚ್ಚಿನದಾಗಿ ತೊಡಸ್ಕೊಳ್ಬೇಕು, ಏನು ನೈಜತೆ ವಿಚಾರಗಳಿದೆ ಸಮಾಜದಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋದು ಕುರಿತು ತಮ್ಗೆ ಅನಿಸಿದಕ್ಕೆ ಏನಾದ್ರು ಪ್ರೇರಣೆ ಇದೆಯಾ?
1: ವಿಜ್ಞಾನ ಮತ್ತೆ ವಾಣಿಜ್ಯ ಶಾಸ್ತ್ರ ತಗೊಳ್ಳಿ ಅಂತೇಳಿ ಲೆಕ್ಚರ್ಸ್ ಎಲ್ಲ ಬಲವಂತ ಮಾಡಿದ್ರು, ಬಟ್ ನನಗೆ ಅದೇನು ಇಷ್ಟ ಇರಲಿಲ್ಲ. ಚಿಕ್ಕ ವಯಸ್ಸಿಂದನೂ ಕೂಡ ಕಲಾ ವಿಭಾಗನೇ ಓದಬೇಕು ಅನ್ನೋದು ನನ್ನಲ್ಲಿ ಒಂದು ಆಸಕ್ತಿ ಜಾಸ್ತಿ ಇತ್ತು. ಅಲ್ಲಿ ಬರೋ ವಿಷಯಗಳು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಅಂತೂ ಭಾಳ ಇಷ್ಟ, ಜಿಯೋಗ್ರಫಿ ಅವೆಲ್ಲ ತುಂಬ ಇಷ್ಟ ಇರೋದ್ರಿಂದ ನಾನು ನಾನೇ ಆಯ್ಕೆ ಮಾಡಿ ನಾನೇ ಕಲಾ ವಿಭಾಗನ ಆಯ್ಕೆ ಮಾಡಿಕೊಂಡೆ.
0: ಯಾವ ಯಾವ ಐಚ್ಛಿಕ ವಿಷಯಗಳನ್ನು ತಾವು ದ್ವಿತೀಯ ಪಿ ಯು ಸಿನಲ್ಲಿ ಅಧ್ಯಯನ ಮಾಡಿದ್ರಿ?
1: ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್ಕು ಮತ್ತು ಜಿಯೋಗ್ರಫಿ.
0: ಈ ನಾಲ್ಕು
1: ಲ್ಯಾಂಗ್ವೇಜ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಇತ್ತು, ಇಷ್ಟಪಟ್ಟು ನಾನೇ ತಗೊಂಡೆ.
0: ಹಾಗಿದ್ರೆ ತಮ್ಮ ಒಂದು ಕಾಲೇಜಿನಲ್ಲಾಗಿರ್ಬೋದು ಮತ್ತೆ ಉಪನ್ಯಾಸಕರಲ್ಲಾಗಿರ್ಬೋದು ತಮ್ಮ ಒಂದು ಶಿಕ್ಷಣದ ಯಶಸ್ಸಿಗೆ ಅವರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ತರಗತಿಯಲ್ಲಾಗಿರ್ಬೋದು, ತರಗತಿಯ ನಂತರದಲ್ಲಾಗಿರ್ಬೋದು, ಅವರು ಯಾವ ರೀತಿ ಎಲ್ಲ ತಮ್ಮ ಒಂದು ಅಧ್ಯಯನಕ್ಕೆ ಸಹಕಾರವನ್ನು ಕೊಡ್ತಾ ಬಂದರು?
1: ಮನೇಲೂ ಕೂಡ ಪೋಷಕರು ತುಂಬ ಸಹಕಾರ ಕೊಟ್ಟರು. ಲೆಕ್ಚರ್ಸ್ ಅಂತೂ ಹೇಳಂಗೆ ಇಲ್ಲ, ಅವರು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದಾಗಿರ್ಬೋದು, ಮಧ್ಯಾಹ್ನ ಕೂಡ ತಗೊಳ್ತಿದ್ರು, ಸಂಜೆ 4 ಮೇಲಿಂದ 5 ತಗೊಂಡು ನಮಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಚೆನ್ನಾಗಿ ಪಾಠ ಮಾಡಿ ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಮ್ಗೆ ಇಷ್ಟೊಂದು ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ವಿ.
0: ತರಗತಿಯಲ್ಲಿ ತಮಗೆ ಪಾಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಗೊಂದಲಗಳು, ಅನುಮಾನಗಳು?
1: ಅವರೇ ಎಲ್ಲ ಕ್ಲಿಯರ್ ಮಾಡ್ತಿದ್ರು, ಒಂಚೂರು ಬಿಡ್ತಿರ್ಲಿಲ್ಲ, ಎಲ್ಲ ಒಂಚೂರು ಏನು ಗೊಂದಲ ಅಥವಾ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ನಮಗೆ, ಅವರೇ ಪಾಠ ಮಾಡಿ ಎಲ್ಲನೂ ಕ್ಲಿಯರ್ ಮಾಡಿಬಿಡೋರು, ಮಾಡೋದ್ರಿಂದ ನಮಗೆ ಏನು ಕನ್ಫ್ಯೂಷನ್ ಇರಲಿಲ್ಲ, ಅದರಿಂದ ನಾವು ಇಷ್ಟೊಂದು ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದಾಗಿತ್ತು.
0: ಹಾಗಿದ್ರೆ ತರಗತಿಯಲ್ಲಿ ತಾವು ಪಾಠಗಳನ್ನು ಕೇಳಿ ಅಲ್ಲಿ ತಮ್ಮ ಗೊಂದಲವನ್ನು ನಿವಾರಿಸ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ತಕ್ಕಂತೆ ಮನೆಗೆ ಬಂದು ಅಭ್ಯಾಸ ಮಾಡುವಂಥ ಕ್ರಮವೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ತರಗತಿಯಲ್ಲಿ ಕೇಳಿ ಬಂದಂಥ ಪಾಠಗಳನ್ನು ಮನೆಯಲ್ಲೇ ಯಾವ ರೀತಿ ಅಭ್ಯಾಸ ಮಾಡಿ ಓದ್ಕೋತಾ ಇದ್ರಿ?
1: ಮನೇಲೂ ಕೂಡ ಬಂದಾಗ ಫ್ರೆಶ್ ಅಪ್ ಆಗಿ ನಂತರ ಕೂತ್ಕೊಳ್ಳೋದು, ಊಟ ಮಾಡಿ ಸುಮಾರು 11-12 ಕೂಡ ಅಭ್ಯಾಸ ಮಾಡಿ ಬೆಳಗ್ಗೆ 4 ಎದ್ದಾಳ್ತಿದ್ದೆ, 5 ಎದ್ದಾಳ್ತಿದ್ದೆ, ಎದ್ದು ಅವಾಗಲೂ ಅಭ್ಯಾಸ ಮಾಡಿ 7 ಆಮೇಲೆ ಕಾಲೇಜ್ಗೆ ಹೋಗಿ ಮತ್ತೆ ಅಲ್ಲೇ ಮತ್ತೆ ಅಭ್ಯಾಸ, ಇದೇ ರೀತಿ ರಿಪೀಟ್ ಆಗ್ತಾ ಇರೋದ್ರಿಂದ ನಮಗೆ ಅದು ತಲೆಯಲ್ಲಿ ಉಳ್ಕೊಳಕ್ಕೆ ಸ್ಟಾರ್ಟ್ ಆಗಿ ನಂತರ ಇಷ್ಟೊಂದು ಮಾರ್ಕ್ಸ್ ಬಂತು.
0: ಈಗ ತಾವು ನಮ್ಮ ಸರಗೂರು ಪಟ್ಟಣದ JSS ಕಾಲೇಜಿಗೆ ಬಂದು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದದ್ದು, ತಮ್ಮ ಗ್ರಾಮ ಬಂದು ನಮ್ಮ ಸರಗೂರು ತಾಲೂಕು ಹಳೆಯ ಗುಡೂಲ್ ಗ್ರಾಮ, ಅಲ್ಲಿಂದ ಕಾಲೇಜಿಗೆ ಬರುವಂತ ಸಮಯ ಆಗಿರ್ಬೋದು ಮತ್ತೆ ಕಾಲೇಜಿಂದ ಮನೆಗೆ ಹೋಗುವಂತ ಸಮಯ ಆಗಿರ್ಬೋದು, ಇದು ಯಾವ ರೀತಿ ನಿರ್ವಹಣೆ ಆಗ್ತಾ
1: ಇದೆ ಸರ್? 7 ರೆಡಿಯಾಗಿ 8:30 ಕಾಲೇಜ್ ಇರ್ತಿದೆ, 8:30 ಕ್ಲಾಸ್ ಸ್ಟಾರ್ಟ್ ಆಯ್ತಿತ್ತು ಸ್ಪೆಷಲ್ ಕ್ಲಾಸು, ಆಮೇಲೆ ಮತ್ತೆ 5 ಸ್ಪೆಷಲ್ ಕ್ಲಾಸ್ ನಡೀತಿತ್ತು, ಮನೆಗೆ ಬರೋದೊಂದು 6, 6 ಮತ್ತೆ ಇದೇ ರಿಪೀಟ್ ಆಯ್ತಿತ್ತು, ಮಲ್ಕೊಳ್ಳೋದು ಒಂದು 12.
0: ಸರಿಯಾದ ಸಮಯಕ್ಕೆ ತರಗತಿಗಳಿಗೆ ಹೋಗ್ತಾ ಇದ್ರ?
1: ಹೌದು, ದಿನ ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ, ಎಲ್ಲೋ ಒಂದೊಂದಿನ ಮಾತ್ರ ಮಿಸ್ ಆಯ್ತಿತ್ತು ಅಷ್ಟೇ.
0: ಈ ಪ್ರಯಾಣದಲ್ಲಿ ತೊಂದರೆ ಆದಂತ ಸಂದರ್ಭದಲ್ಲಿ ಕಾಲೇಜಿಗೆ ತಡವಾಗಿ ಹೋಗಿದ್ದುಂಟ ಅಲ್ಲಿ?
1: ಹೌದು, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ನಂಗೆ, ಅದರಿಂದ ಸ್ವಲ್ಪ ಒಂದೊಂದು ದಿನ ರಜೆ ಹಾಕೋತಿದ್ದೆ ನಾನೇ.
0: ಹಾಗಿದ್ರೆ ತಮ್ಮ ಕಾಲೇಜು ಉಪನ್ಯಾಸಕರ ಸಹಕಾರದ ಜೊತೆಗೆ ತಾವು ಮನೆಯಲ್ಲಿ ಒಂದು ಅಭ್ಯಾಸ ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಮನೆಯವರ ಸಹಕಾರ ಬಹಳ ಮುಖ್ಯ ಆಗಿತ್ತು. ಅವರ ಸಹಕಾರ ಹೇಗೆ ಸಿಗ್ತಾ ಇತ್ತು ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಯಶಸ್ಸಿಗೆ?
1: ಹೌದು, ಅಪ್ಪ ಅಮ್ಮ ಇಬ್ರು ಕೂಡ, ಅಪ್ಪ ಮನೇಲಿ ಇರ್ತಿರ್ಲಿಲ್ಲ,

0: ಎಲ್ಲ ಅವರೇ ನೋಡ್ಕೋತಿದ್ದು, ತುಂಬ ಕೇರ್ ಮಾಡಿದರೆ ಅವರೇ.
1: ಹಾಗೇನೆ ಈಗ ತಾವು ಕಲಾ ವಿಭಾಗದಲ್ಲಿ ಪ್ರಮುಖವಾಗಿ ನಾಲ್ಕು ಐಚ್ಛಿಕ ವಿಷಯಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದ್ರು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ, ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ. ಈ ನಾಲ್ಕು ವಿಷಯಗಳನ್ನು ಮುಖ್ಯ ವಿಷಯಗಳಾಗಿ ತಾವು ಕಲಾ ವಿಭಾಗದಲ್ಲಿ ತೆಗೆದುಕೊಂಡು ಅಧ್ಯಯನ ಮಾಡಿದ್ರಿ. ಈ ನಾಲ್ಕು ವಿಷಯಗಳನ್ನು ತಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲ ಒಂದೊಂದು ಕೂಡ ವಿಭಿನ್ನವಾದಂಥ

0: ಆಗಿರ್ಬೋದು, ತಮಗೆ ಎಷ್ಟೆಲ್ಲ ಅದು ಪುನರ್ಮನನ ಆಗ್ತಾ ಇತ್ತು.
1: ಹೌದು, ಇವಾಗ ಅದು ಪ್ರಾಕ್ಟಿಕಲ್ ಆಗಿರೋದ್ರಿಂದ ತುಂಬಾ ಪುನರ್ಮನನ ಆಗೈತೆ. ಅದರಲ್ಲೂ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಅಂತೂ ಈ ರಾಜಕೀಯ ವ್ಯವಸ್ಥೆ ನಮ್ಮ ಮ್ಯಾಮ್ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರು. ಜಿಯೋಗ್ರಫಿ ಮ್ಯಾಮ್ ಅಷ್ಟೇ, ಅವರು ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ರು ನಮಗೆ. ಪ್ರತಿಯೊಂದು ಹಿಡಿದು ಫೋಟೋಸ್ನೆಲ್ಲ ತೋರಿಸಿ ಅವರು ಪಾಠ ಮಾಡಿದ್ರು. ಎಕನಾಮಿಕ್ ಕೂಡ ಡ್ರಾಯಿಂಗ್ ಎಲ್ಲ ಬಿಡಬೇಕಾಗಿತ್ತು, ಅದು ಕೂಡ ಕ್ಲೀನ್ ಮಾಡಿದ್ರು. ಹಿಸ್ಟ್ರಿ ಅಂತೂ ಫೋಟೋಸ್ ದೊಡ್ಡ ಬುಕ್ಸ್ಗಳೆಲ್ಲ ಎಲ್ಲ ಫೋಟೋಸ್ ಎಲ್ಲ ತೋರಿಸಿ ನಮ್ಮ ಸರ್ ಹಿಸ್ಟ್ರಿ ಸರ್ ಅವರು ಚೆನ್ನಾಗಿ ಪಾಠ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಎಲ್ಲಾನು.
0: ಯಾವ ವಿಷಯ ಕಲಿಯಕ್ಕೆ ತುಂಬಾ ಸುಲಭ ಆಗ್ತಿತ್ತು, ಯಾವ ವಿಷಯ ಕಲಿಯಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು?
1: ಎಕನಾಮಿಕ್ಸ್ ಸ್ವಲ್ಪ ಕಷ್ಟ ಇತ್ತು, ಯಾಕಂದ್ರೆ ಅದು ಮರ್ತಿತ್ತು ಬೇಗ. ಹಿಸ್ಟ್ರಿ ಮತ್ತೆ ಪೊಲಿಟಿಕಲ್ ಸೈನ್ಸ್ ಈಸಿ ಇತ್ತು ಓದೋಕೆ, ಜಿಯೋಗ್ರಫಿ ಸ್ವಲ್ಪ ಆವರೇಜ್ ಅಲ್ಲಿ ಇತ್ತು.
0: ಅಂದ್ರೆ ಪ್ರಾಯೋಗಿಕವಾಗಿ ವಿಷಯಗಳ ಕುರಿತಂತೂ ಸಮುದಾಯದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ತಾವು ನೋಡ್ತಾ ಇದ್ರಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರಿ, ಅದರಿಂದ ಬಹಳಷ್ಟು ಅಧ್ಯಯನಕ್ಕೆ ಇದೊಂಥರ ಪ್ರಾಯೋಗಿಕವಾಗಿ ತಮಗೆ ಸಹಾಯ ಆಗ್ತಾ ಇತ್ತು.
1: ಹೌದು, ತುಂಬಾ ಸಹಾಯ ಆಗಿತ್ತು. ನ್ಯೂಸ್ ಆಗಿರ್ಬೋದು, ಪೇಪರ್ ಓದೋದಾಗಿರ್ಬೋದು, ಜನರಲ್ ಆಗಿ ತಿಳ್ಕೊಳ್ಳೋದಾಗಿರ್ಬೋದು, ಹಿಂದೆ ನಡೆದಿರೋ ಘಟನೆಗಳ ತಿಳ್ಕೊಳ್ಳೋದಾಗಿರ್ಬೋದು, ಅದರಿಂದ ತುಂಬಾ ಉಪಯೋಗ ಆಗೈತೆ.
0: ಆಗಿದೆ, ಈಗ ವಾಣಿಜ್ಯ ವಿಭಾಗದಲ್ಲಾಗಿರ್ಬೋದು ಮತ್ತೆ ವಿಜ್ಞಾನ ವಿಭಾಗದಲ್ಲಾಗಿರ್ಬೋದು, ಕೆಲವೇ ಒಂದು ಆಯ್ದ ವಿಷಯಗಳನ್ನ ಕುರಿತು ಅಧ್ಯಯನ ನಡೆಸಲಾಗುತ್ತೆ. ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನಗಳನ್ನು ನಡೆಸಲಾಗುತ್ತೆ, ಮತ್ತೆ ವಾಣಿಜ್ಯ ವಿಭಾಗದಲ್ಲಿ ಏನು ಫಿನಾನ್ಸ್ ಸಂಬಂಧಪಟ್ಟಂತೆ ಮತ್ತೆ ಮಾರ್ಕೆಟಿಂಗ್ ಸಂಬಂಧಪಟ್ಟ ಈ ಮುಖ್ಯ ವಿಷಯಗಳನ್ನ ಮಾತ್ರ ಅಧ್ಯಯನ ಮಾಡ್ಲಿಕ್ಕೆ ಆಗುತ್ತೆ. ಈ ಕಲಾ ವಿಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಹಲವಾರು ವಿಷಯಗಳು ಅಲ್ಲಿ ಒಳಗೊಂಡಿರುತ್ತೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ಸಾಮಾನ್ಯ ಜ್ಞಾನ ಅನ್ನೋದು ಕೂಡ ಅದರಲ್ಲಿ ಸಿಗ್ತಾ ಹೋಗುತ್ತೆ ಹೆಚ್ಚಿನದಾಗಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಮತ್ತೆ ಸಮುದಾಯದಲ್ಲಿ ಏನು ನಡೀತಾ ಇದೆ ಅನ್ನೋದು ಕುರಿತಾಗಿರ್ಬೋದು, ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ತಮಗೆ ಅಲ್ಲಿ ಅಧ್ಯಯನಕ್ಕೆ ಸಿಗ್ತಾ ಹೋಗ್ತವೆ. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಈ ವಿಭಾಗದಲ್ಲಿ ಸಿಕ್ತಿರೋದ್ರಿಂದ ಇದು ಎಷ್ಟೆಲ್ಲ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ?
1: ತುಂಬಾ ಅಂದ್ರೆ ತುಂಬಾ ಉಪಯೋಗ ಐತೆ, ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ
2: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಯುವಚೇತನ
1: ಇರೋದ್ರಿಂದ ಸರ್ಗಳು ಲೆಕ್ಚರ್ಸ್ಗಳು ಟೀಚರ್ಸ್ಗಳೆಲ್ಲ ನನ್ನ ಕ್ವಿಜ್ಗೂ ಕೂಡ ಸೇರಿಸಿ ಅವರು ತುಂಬಾ ಜ್ಞಾನನ ಇವಾಗಲೂ ತುಂಬಿದ್ದಾರೆ ನನಗೆ. ಅದರಲ್ಲೂ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಅಂತೂ ಬಹಳ ಬಹಳ ಮುಖ್ಯ ಮುಂದಕ್ಕೆ. ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಬೇಸಿಕ್ ಆಗಿ ಕೇಳ್ಕೊಂಡು ಬೇಸಿಕ್ ಇಂದು ಕೂಡ ಇವಾಗ ಆಲ್ಮೋಸ್ಟ್ ಪಿ ಯು ಸಿ ಅಂತ ಬಂದೈತೆ. ಮುಂದೆ ಕೂಡ ತಗೊಂಡ್ರೆ ಇದು ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಉಪಯೋಗ. ಅಲ್ಲಿ ಜ್ಞಾನ ತಿಳ್ಕೊಬಹುದು, ಮತ್ತೆ ನಾವೇನಾದರೂ ಜಾಸ್ತಿ
3: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ
0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮವೇ ಯುವಚೇತನ ಕಾರ್ಯಕ್ರಮ. ಕೇಳಿದ್ರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸುವ ಮುಖಾಂತರ 600 ಅಂಕಗಳಿಗೆ 590 ಅಂಕಗಳನ್ನು ಕಲಾ ವಿಭಾಗದಲ್ಲಿ ಪಡೆದುಕೊಂಡು ನಮ್ಮ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಇಡೀ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ನಮ್ಮ ಸರಗೂರು ಪಟ್ಟಣದ ಜೆಎಸ್ಎಸ್ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾದಂತಹ ಕುಮಾರಿ ಪಲ್ಲವಿಯರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಯಶಸ್ಸಿನ ಕುರಿತು, ಹಾಗೆಯೇ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪಲ್ಲವಿ ಅವರು ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಗಳಿಸ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ, ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ. ನಮ್ಮ ತಾಲೂಕಿನ ವಿದ್ಯಾರ್ಥಿಯಾಗಿ ಈ ಒಂದು ಯಶಸ್ಸನ್ನು ಕಂಡು ಬಹಳ ಹೆಮ್ಮೆ ಆಗುತ್ತೆ. ಹಾಗೆ ತಮಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
1: ತುಂಬ ಖುಷಿ ಇದೆ, ನನಗೂ ಕೂಡ ತುಂಬ ಖುಷಿ ಐತೆ. ಮನೇಲೂ ಕೂಡ ಎಲ್ಲ ತುಂಬ ಖುಷಿ ಪಡಿದ್ದಾರೆ, ಲೆಕ್ಚರ್ಸ್ ಕೂಡ ಕಾಲ್ ಮಾಡಿ ಎಲ್ಲ ಖುಷಿನ ವ್ಯಕ್ತಪಡಿಸಿದ್ದಾರೆ ಸರ್.
0: ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ್ರ ಜೊತೆಗೆ ಅದು ಮೈಸೂರು ಜಿಲ್ಲೆಗೂ ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ.
1: ಹೌದು,
0: ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ನಿಮಗೆ ಒಂದು ಗುರುತಿಸುವಿಕೆ ಸಿಗ್ತಾ ಇದೆ, ಇದರ ಖುಷಿಯನ್ನು ನಮ್ಮ ಜೊತೆ.
1: ಹೌದು, ಎಲ್ಲ ಕೂಡ ವಾಟ್ಸಪ್ ಕಾಲ್ ಮಾಡಿದಾಗಲಿ ಎಲ್ಲ ಕಾಲ್ ಮಾಡಿ ನನಗೆ ಕಂಗ್ರಾಟ್ಸ್ ಹೇಳಿದ್ರು, ಅದು ಖುಷಿ ಇದೆ. ಥ್ಯಾಂಕ್ಸ್ ಎಲ್ರಿಗೂ.
0: ಇದರ ಹಿಂದಿನ ತಮ್ಮ ಓದಿನ ಪರಿಶ್ರಮ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಶ್ರದ್ಧೆಯಿಂದ ಯಾವ ರೀತಿ ಎಲ್ಲ ಓದಿನ ಅಭ್ಯಾಸವನ್ನು ಮಾಡ್ತಾ ಬಂದ್ರಿ ತಾವು ಆರಂಭ ದಿನಗಳಿಂದ?
1: ಹೌದು, ತುಂಬ ಸೆಕೆಂಡ್ ಪಿ ಯು ಸಿ ಫಸ್ಟ್ ಇಂದನೇ ಎಲ್ಲ ಲೆಕ್ಚರ್ಸ್ ಟೀಚರ್ಸ್ ಆಗಿರ್ಬೋದು ಎಲ್ಲ

0: ಇಷ್ಟು ಎಲ್ಲ ಪರೀಕ್ಷೆಗಳನ್ನ ಮಾಡಿದ್ರಿಂದ ನಾವು ಇಷ್ಟೊಂದು ಮಾರ್ಕ್ಸ್ ನ ತಗೊಳ್ಳೋಕೆ ಸಾಧ್ಯ ಆಯ್ತು, ಆದ್ರಿಂದ ಈ ಒಂದು ಮಾರ್ಕ್ಸ್ ನನಗೆ ಸಿಕ್ಕಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಹಾಗಿದ್ರೆ ತಾವೀಗ ಪ್ರಸ್ತುತ ದ್ವಿತೀಯ ಪಿ ಯು ಸಿ ನಲ್ಲಿ ಒಂದು ಶಿಕ್ಷಣದಲ್ಲಿ ಯಶಸ್ಸನ್ನ ಕಂಡಿದ್ದೀರಾ ಅಂದ್ರೆ ತಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಾಗಿರ್ಬೋದು, ಪ್ರೌಢಶಾಲಾ, ಎಸ್ ಎಸ್ ಎಲ್ ಸಿ, ಈ ಹಂತದಲ್ಲೆಲ್ಲ ತಮ್ಮ ಓದಿನ ಪರಿ ಹೇಗಿರ್ತಾಯ್ತು? ಅಲ್ಲೂ ಕೂಡ ಮುಂದೆ ಬರ್ತಾ ಇದ್ರೆ
0: ಅಲ್ಲಿ ಸ್ವಲ್ಪ 8th ಗಂಟೆ ಸ್ವಲ್ಪ ಚೆನ್ನಾಗಿ ಓದ್ತಿದ್ದಿ, 9th ಅಲ್ಲೂ ಕೂಡ ಬೆಟರ್ ಆಗಿದ್ದೆ, 10th ಅಲ್ಲಿ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಯ್ತು, 461 ತಗೊಂಡೆ ಅಷ್ಟೇ. ಮನೇಲಿ ಕೂಡ ಸ್ವಲ್ಪ ಬೇಜಾರಾಗಿದ್ರು. ಫಸ್ಟ್ ಪಿ ಯು ಸಿಗೆ ಸೇರ್ಕೊಂಡಾಗ ನಾನೇ ಇಷ್ಟಪಟ್ಟು ಕಲಾ ವಿಭಾಗನ ಆಯ್ಕೆ ಮಾಡಿ ನಂತರ ನನ್ಗೆ ಇಷ್ಟಪಟ್ಟು ಅಂದ್ಬಿಟ್ಟು ನಾನು ಓದ್ದೆ. ಇವಾಗ 2nd ಪಿ ಯು ಸಿಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ, ಎಲ್ಲ ಖುಷಿಯಾಗಿದ್ದಾರೆ ಮನೇಲೂ ಕೂಡ.
1: ಈಗ ಇತ್ತೀಚಿನ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನು ಮುಗಿಸ್ತು ಅಂತ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡಿಬೇಕಾದ್ರೆ ವಿಜ್ಞಾನ ವಿಭಾಗಕ್ಕೆ ಹೋಗ್ತಾರೆ, ಅಲ್ಲಿ ಹೆಚ್ಚಿನ ಕನಸನ್ನ ಹೊಂದಿರ್ತಾರೆ, ಮತ್ತೆ ವಾಣಿಜ್ಯ ವಿಭಾಗಕ್ಕೂ ಹೋಗಿ ಅಲ್ಲೊಂದಷ್ಟು ಗುರಿಗಳನ್ನ ಹೊಂದಿರ್ತಾರೆ. ತಮ್ಗೆ ಯಾಕೆ ಈ ಕಲಾ ವಿಭಾಗಕ್ಕೆ ಬರಬೇಕು, ನಾ ಕಲೆಯಲ್ಲಿ ಹೆಚ್ಚಿನದಾಗಿ ತೊಡಸ್ಕೊಳ್ಬೇಕು, ಏನು ನೈಜತೆ ವಿಚಾರಗಳಿದೆ ಸಮಾಜದಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋದು ಕುರಿತು ತಮ್ಗೆ ಅನಿಸಿದಕ್ಕೆ ಏನಾದ್ರು ಪ್ರೇರಣೆ ಇದೆಯಾ?
0: ವಿಜ್ಞಾನ ಮತ್ತೆ ವಾಣಿಜ್ಯ ಶಾಸ್ತ್ರ ತಗೊಳ್ಳಿ ಅಂತ ಹೇಳಿ ಲೆಕ್ಚರ್ಸ್ ಎಲ್ಲ ಬಲವಂತ ಮಾಡಿದ್ರು, ಬಟ್ ನನಗೆ ಅದೇನು ಇಷ್ಟ ಇರಲಿಲ್ಲ. ಚಿಕ್ಕ ವಯಸ್ಸಿಂದಲೂ ಕೂಡ ಕಲಾ ವಿಭಾಗನೇ ಓದಬೇಕು ಅನ್ನೋದು ನನ್ನಲ್ಲಿ ಒಂದು ಆಸಕ್ತಿ ಜಾಸ್ತಿ ಇತ್ತು. ಅಲ್ಲಿ ಬರೋ ವಿಷಯಗಳು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಅಂತೂ ಭಾಳ ಇಷ್ಟ, ಜಿಯೋಗ್ರಫಿ ಅವೆಲ್ಲ ತುಂಬ ಇಷ್ಟ ಇರೋದ್ರಿಂದ ನಾನು ನಾನೇ ಆಯ್ಕೆ ಮಾಡಿ ನಾನೇ ಕಲಾ ವಿಭಾಗನ ಆಯ್ಕೆ ಮಾಡಿಕೊಂಡೆ.
1: ಯಾವ ಯಾವ ಐಚ್ಛಿಕ ವಿಷಯಗಳನ್ನು ತಾವು ದ್ವಿತೀಯ ಪಿ ಯು ಸಿನಲ್ಲಿ ಅಧ್ಯಯನ ಮಾಡಿದ್ರಿ?
0: ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್ಕು ಮತ್ತು ಜಿಯೋಗ್ರಫಿ,
1: ಈ ನಾಲ್ಕು
0: ಲ್ಯಾಂಗ್ವೇಜ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಇತ್ತು, ಇಷ್ಟಪಟ್ಟು ನಾನು ತಗೊಂಡೆ.
1: ಹಾಗಿದ್ರೆ ತಮ್ಮ ಒಂದು ಕಾಲೇಜಿನಲ್ಲಾಗಿರ್ಬೋದು ಮತ್ತೆ ಉಪನ್ಯಾಸಕರಲ್ಲಾಗಿರ್ಬೋದು ತಮ್ಮ ಒಂದು ಶಿಕ್ಷಣದ ಯಶಸ್ಸಿಗೆ ಅವರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ತರಗತಿಯಲ್ಲಾಗಿರ್ಬೋದು, ತರಗತಿಯ ನಂತರದಲ್ಲಾಗಿರ್ಬೋದು, ಅವರು ಯಾವ ರೀತಿ ಎಲ್ಲ ತಮ್ಮ ಒಂದು ಅಧ್ಯಯನಕ್ಕೆ ಸಹಕಾರವನ್ನು ಕೊಡ್ತಾ ಬಂದರು?
0: ಮನೇಲೂ ಕೂಡ ಪೋಷಕರು ತುಂಬ ಸಹಕಾರ ಕೊಟ್ಟರು. ಲೆಕ್ಚರ್ಸ್ ಅಂತೂ ಹೇಳಂಗೆ ಇಲ್ಲ, ಅವರು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋರು ಆಗಿರ್ಬೋದು, ಮಧ್ಯಾಹ್ನ ಕೂಡ ತಗೊಳ್ತಿದ್ರು, ಸಂಜೆ 4 ಗಂಟೆ ಮೇಲಿಂದ 5 ಗಂಟೆವರೆಗೂ ತಗೊಂಡು ನಮ್ಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಚೆನ್ನಾಗಿ ಪಾಠ ಮಾಡಿ ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಮ್ಗೆ ಇಷ್ಟೊಂದು ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ವಿ.
1: ತರಗತಿಯಲ್ಲಿ ತಮಗೆ ಪಾಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಗೊಂದಲಗಳು, ಅನುಮಾನಗಳು?
0: ಅವರೇ ಎಲ್ಲ ಕ್ಲಿಯರ್ ಮಾಡ್ತಿದ್ರು, ಒಂಚೂರು ಬಿಡ್ತಿರ್ಲಿಲ್ಲ, ಎಲ್ಲ ಒಂಚೂರು ಏನು ಗೊಂದಲ ಅಥವಾ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ನಮಗೆ, ಅವರೇ ಪಾಠ ಮಾಡಿ ಎಲ್ಲಾನು ಕ್ಲಿಯರ್ ಮಾಡಿಬಿಡೋರು, ಮಾಡೋದ್ರಿಂದ ನಮಗೆ ಏನು ಕನ್ಫ್ಯೂಷನ್ ಇರಲಿಲ್ಲ, ಅದರಿಂದ ನಾವು ಇಷ್ಟೊಂದು ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದಾಗಿತ್ತು.
1: ಹಾಗಿದ್ರೆ ತರಗತಿಯಲ್ಲಿ ತಾವು ಪಾಠಗಳನ್ನು ಕೇಳಿ ಅಲ್ಲಿ ತಮ್ಮ ಗೊಂದಲವನ್ನು ನಿವಾರಿಸ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ತಕ್ಕಂತೆ ಮನೆಗೆ ಬಂದು ಅಭ್ಯಾಸ ಮಾಡುವಂಥ ಕ್ರಮವೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ತರಗತಿಯಲ್ಲಿ ಕೇಳಿ ಬಂದಂಥ ಪಾಠಗಳನ್ನು ಮನೆಯಲ್ಲೇ ಯಾವ ರೀತಿ ಅಭ್ಯಾಸ ಮಾಡಿ ಓದ್ಕೋತಾ ಇದ್ರಿ?
0: ಮನೇಲೂ ಕೂಡ ಬಂದಾಗ ಫ್ರೆಶ್ ಅಪ್ ಆಗಿ ನಂತರ ಕೂತ್ಕೊಳ್ಳೋದು, ಊಟ ಮಾಡಿ ಸುಮಾರು 11-12 ಗಂಟೆವರೆಗೂ ಕೂಡ ಅಭ್ಯಾಸ ಮಾಡಿ, ಬೆಳಗ್ಗೆ 4 ಗಂಟೆಗೂ ಎದ್ದಾಳ್ತಿದ್ದೆ, 5 ಗಂಟೆಗೂ ಎದ್ದಾಳ್ತಿದ್ದೆ, ಎದ್ದು ಅವಾಗಲೂ ಅಭ್ಯಾಸ ಮಾಡಿ 7 ಗಂಟೆ ಗಂಟ, ಆಮೇಲೆ ಕಾಲೇಜ್ಗೆ ಹೋಗಿ ಮತ್ತೆ ಅಲ್ಲೇ ಮತ್ತೆ ಅಭ್ಯಾಸ, ಇದೇ ರೀತಿ ರಿಪೀಟ್ ಆಗ್ತಾ ಇರೋದ್ರಿಂದ ನಮಗೆ ಅದು ತಲೆಯಲ್ಲಿ ಉಳ್ಕೊಳಕ್ಕೆ ಸ್ಟಾರ್ಟ್ ಆಗಿ ನಂತರ ಇಷ್ಟೊಂದು ಮಾರ್ಕ್ಸ್ ಬಂತು.
1: ಈಗ ತಾವು ನಮ್ಮ ಸರಗೂರು ಪಟ್ಟಣದ ಜೆ ಎಸ್ ಎಸ್ ಕಾಲೇಜಿಗೆ ಬಂದು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದದ್ದು, ತಮ್ಮ ಗ್ರಾಮ ಬಂದು ನಮ್ಮ ಸರಗೂರು ತಾಲೂಕು ಹಳೆ ಗುಡೂರು ಗ್ರಾಮ, ಅಲ್ಲಿಂದ ಕಾಲೇಜಿಗೆ ಬರೋಂಥ ಸಮಯ ಆಗಿರ್ಬೋದು ಮತ್ತೆ ಕಾಲೇಜಿಂದ ಮನೆಗೆ ಹೋಗುವಂಥ ಸಮಯ ಆಗಿರ್ಬೋದು, ಇದು ಯಾವ ರೀತಿ ನಿರ್ವಹಣೆ ಆಗ್ತಾ ಇದೆ?
0: ಸರ್, 7 ಗಂಟೆಗೆ ರೆಡಿಯಾಗಿ 8 ಗಂಟೆ 8:30 ಕಾಲೇಜಿರ್ತಿದೆ, 8:30 to 8:30 ಕ್ಲಾಸ್ ಸ್ಟಾರ್ಟ್ ಆಯ್ತಿತ್ತು ಸ್ಪೆಷಲ್ ಕ್ಲಾಸು, ಆಮೇಲೆ ಮತ್ತೆ 5 ಗಂಟೆವರೆಗೆ ಸ್ಪೆಷಲ್ ಕ್ಲಾಸ್ ನಡೀತಿತ್ತು, ಮನೆಗೆ ಬರೋದೊಂದು 6 ಗಂಟೆ, 6 ಗಂಟೆಯಿಂದ ಮತ್ತೆ ಇದೇ ರಿಪೀಟ್ ಆಯ್ತಿತ್ತು, ಮಲ್ಕೊಳ್ಳೋದು ಒಂದು 12 ಗಂಟೆ.
1: ಸರಿಯಾದ ಸಮಯಕ್ಕೆ ತರಗತಿಗಳಿಗೆ ಹೋಗ್ತಾ ಇದ್ರ?
0: ಹೌದು, ದಿನ ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ, ಎಲ್ಲೋ ಒಂದೊಂದಿನ ಮಾತ್ರ ಮಿಸ್ ಆಯ್ತಿತ್ತು ಅಷ್ಟೇ.
1: ಈ ಪ್ರಯಾಣದಲ್ಲಿ ತೊಂದರೆ ಆದಂತ ಸಂದರ್ಭದಲ್ಲಿ ಕಾಲೇಜಿಗೆ ತಡವಾಗಿದ್ದು ಹೋಗಿದ್ದು ಉಂಟ ಅಲ್ಲಿ?
0: ಹೌದು, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ನಂಗೆ, ಅದರಿಂದ ಸ್ವಲ್ಪ ಒಂದೊಂದು ದಿನ ರಜೆ ಹಾಕೋತಿದ್ದೆ ನಾನು.
1: ಹಾಗಿದ್ರೆ ತಮ್ಮ ಕಾಲೇಜು ಉಪನ್ಯಾಸಕರ ಸಹಕಾರದ ಜೊತೆಗೆ ತಾವು ಮನೆಯಲ್ಲಿ ಒಂದು ಅಭ್ಯಾಸ ಮಾಡೋ ನಿಟ್ಟಿನಲ್ಲಾಗಿರ್ಬೋದು ಮನೆಯವರ ಸಹಕಾರ ಬಹಳ ಮುಖ್ಯ ಆಗಿತ್ತು, ಅವರ ಸಹಕಾರ ಹೇಗೆ ಸಿಗ್ತಾ ಇತ್ತು ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಯಶಸ್ಸಿಗೆ?
0: ಹೌದು, ಅಪ್ಪ ಅಮ್ಮ ಇಬ್ರು ಕೂಡ, ಅಪ್ಪ ಮನೇಲಿ ಇರ್ತಿರ್ಲಿಲ್ಲ, ಬಟ್ ಅಮ್ಮ ತುಂಬಾ ಅವರೇ ಎದಾಳಿಸ್ತಿದ್ರು, ಅವರೇ ಓದು ಅಂತ ಎದಾಳಿಸ್ತಿದ್ರು, ಊಟ ಎಲ್ಲ ಅವರೇ ನೋಡ್ಕೋತಿದ್ದು, ತುಂಬಾ ಕೇರ್ ಮಾಡಿದ್ದಾರೆ ಅವ್ರಿ.
1: ಹಾಗೇನೆ ಈಗ ತಾವು ಕಲಾ ವಿಭಾಗದಲ್ಲಿ ಪ್ರಮುಖವಾಗಿ 4 ಐಚ್ಛಿಕ ವಿಷಯಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದ್ರು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ, ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ, ಈ 4 ವಿಷಯಗಳನ್ನು ಮುಖ್ಯ ವಿಷಯಗಳಾಗಿ ತಾವು ಕಲಾ ವಿಭಾಗದಲ್ಲಿ ತೆಗೆದುಕೊಂಡು ಅಧ್ಯಯನ ಮಾಡಿದ್ರಿ. ಈ 4 ವಿಷಯಗಳನ್ನು ತಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲ ಒಂದೊಂದು ಕೂಡ ವಿಭಿನ್ನವಾದಂಥ ವಿಷಯಗಳು ಮತ್ತು ಸಮುದಾಯದಲ್ಲಿ ನಡೆಯುವಂಥ ಮತ್ತು ಸಮುದಾಯದಲ್ಲಿ ಇರಬೇಕಾದಂಥ ವಿಷಯಗಳು, ಇವುಗಳ ವಿಶೇಷ ಅಧ್ಯಯನ ಆಗಿರ್ಬೋದು, ಈ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ತಾವು ಪ್ರಾಪಂಚಿಕವಾಗಿ ಅದನ್ನು ಅನುಭವಿಸಿದಂಥ ಸಂದರ್ಭ ಆಗಿರ್ಬೋದು, ತಮಗೆ ಎಷ್ಟೆಲ್ಲ ಅದು ಪುನರ್ಮನನ ಆಗ್ತಾ ಇತ್ತು?
0: ಹೌದು, ಇವಾಗ ಅದು ಪ್ರಾಕ್ಟಿಕಲ್ ಆಗಿರೋದ್ರಿಂದ ತುಂಬ ಪುನರ್ಮನನ ಆಗೈತೆ, ಅದರಲ್ಲೂ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಅಂತೂ ಈ ರಾಜಕೀಯ ವ್ಯವಸ್ಥೆ ನಮ್ಮ ಮ್ಯಾಮ್ ತುಂಬ ಚೆನ್ನಾಗಿ ಪಾಠ ಮಾಡಿದ್ರು, ಜಿಯೋಗ್ರಫಿ ಮ್ಯಾಮ್ ಅಷ್ಟೇ, ಅವರು ತುಂಬ ಅದ್ಭುತವಾಗಿ ಹೇಳ್ಕೊಟ್ಟಿದ್ರು ನಮಗೆ, ಪ್ರತಿಯೊಂದು ಹಿಡಿದು ಫೋಟೋಸ್ನೆಲ್ಲ ತೋರಿಸಿ ಅವರು ಪಾಠ

0: ಮಾಡಿದ್ರು. ಯಾಕೆ ನಮಗೆ ಕೂಡ ಡ್ರಾಯಿಂಗ್ ಎಲ್ಲ ಬಿಡಬೇಕಾಗಿತ್ತು, ಅದು ಕೂಡ ಕ್ಲೀನ ಮಾಡಿದ್ರು. ಹಿಸ್ಟ್ರಿ ಅಂತೂ ಫೋಟೋಸ್ ದೊಡ್ಡ ಬುಕ್ಸ್ಗಳಲ್ಲಿ ಎಲ್ಲ ಫೋಟೋಸ್ ಎಲ್ಲ ತೋರಿಸಿ ನಮ್ಮ ಸರ್ ಹಿಸ್ಟ್ರಿ ಸರ್ ಅವರು ಚೆನ್ನಾಗಿ ಪಾಠ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಎಲ್ಲನೂ.
1: ಯಾವ ವಿಷಯ ಕಲಿಯಕ್ಕೆ ತುಂಬ ಸುಲಭ ಆಗ್ತಿತ್ತು, ಯಾವ ವಿಷಯ ಕಲಿಯಕ್ಕೆ ತುಂಬ ಕಷ್ಟ ಆಗ್ತಾ
0: ಇತ್ತು? ಎಕನಾಮಿಕ್ಸ್ ಸ್ವಲ್ಪ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಅದು ಮರ್ತಾಯಿತ್ತು ಬೇಗ. ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ಈಸಿ ಇತ್ತು ಓದೋಕೆ, ಜಿಯೋಗ್ರಫಿ ಸ್ವಲ್ಪ ಆವ್ರೇಜಲ್ಲಿತ್ತು.
1: ಅಂದರೆ ಪ್ರಾಯೋಗಿಕವಾಗಿ ವಿಷಯಗಳ ಕುರಿತಂತೂ ಸಮುದಾಯದಲ್ಲಿ ನಡೀತಾ ಇರೋವಂಥ ವಿಚಾರಗಳನ್ನು ತಾವು ನೋಡ್ತಾ ಇದ್ರಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರಿ, ಅದರಿಂದ ಬಹಳಷ್ಟು ಅಧ್ಯಯನಕ್ಕೆ ಇದೊಂಥರ ಪ್ರಾಯೋಗಿಕವಾಗಿ ತಮಗೆ ಸಹಾಯ ಆಗ್ತಾ ಇತ್ತು.
0: ಹೌದು, ತುಂಬ ಸಹಾಯ ಆಗಿತ್ತು. ನ್ಯೂಸ್ ಆಗಿರ್ಬೋದು, ಪೇಪರ್ ಓದೋದಾಗಿರ್ಬೋದು, ಜನರಲ್ ಆಗಿ ತಿಳ್ಕೊಳ್ಳೋದಾಗಿರ್ಬೋದು, ಹಿಂದೆ ನಡೆದ ಘಟನೆಗಳ ತಿಳ್ಕೊಳ್ಳೋದಾಗಿರ್ಬೋದು, ಅದರಿಂದ ತುಂಬ ಉಪಯೋಗ ಆಗೈತೆ.
1: ಆಗಿದೆ. ಈಗ ವಾಣಿಜ್ಯ ವಿಭಾಗದಲ್ಲಾಗಿರ್ಬೋದು ಮತ್ತೆ ವಿಜ್ಞಾನ ವಿಭಾಗದಲ್ಲಾಗಿರ್ಬೋದು, ಕೆಲವೇ ಒಂದು ಆಯ್ದ ವಿಷಯಗಳನ್ನು ಕುರಿತು ಅಧ್ಯಯನ ನಡೆಸಲಾಗುತ್ತೆ. ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನಗಳನ್ನು ನಡೆಸಲಾಗುತ್ತೆ, ಮತ್ತು ವಾಣಿಜ್ಯ ವಿಭಾಗದಲ್ಲಿ ಏನು ಫಿನಾನ್ಸ್ ಸಂಬಂಧಪಟ್ಟಂತೆ ಮತ್ತು ಮಾರ್ಕೆಟಿಂಗ್ ಸಂಬಂಧಪಟ್ಟ ಈ ಮುಖ್ಯ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡಲಿಕ್ಕಾಗುತ್ತೆ. ಈ ಕಲಾ ವಿಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳು ಅಲ್ಲಿ ಒಳಗೊಂಡಿರುತ್ತೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಒಳಗೊಂಡಿರುತ್ತೆ, ಜೊತೆಗೆ ಸಾಮಾನ್ಯ ಜ್ಞಾನ ಅನ್ನೋದು ಕೂಡ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಹೆಚ್ಚಿನದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಮತ್ತು ಸಮುದಾಯದಲ್ಲಿ ಏನು ನಡೀತಾ ಇದೆ ಅನ್ನೋದು ಕುರಿತಾಗಿರ್ಬೋದು, ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ತಮಗೆ ಅಲ್ಲಿ ಅಧ್ಯಯನಕ್ಕೆ ಸಿಗ್ತಾ ಹೋಗ್ತವೆ. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಈ ವಿಭಾಗದಲ್ಲಿ ಸಿಗ್ತಿರೋದ್ರಿಂದ ಇದು ಎಷ್ಟೆಲ್ಲ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ?
0: ತುಂಬ ಅಂದರೆ ತುಂಬ ಉಪಯೋಗ ಐತೆ, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಸಮಾಜ ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಸರ್ಗಳು ಲೆಕ್ಚರ್ಸ್ಗಳು ಟೀಚರ್ಸ್ಗಳೆಲ್ಲ ನನ್ನ ಕ್ವಿಜ್ಗೂ ಕೂಡ ಸೇರಿಸಿ ಅವರು ತುಂಬ ಜ್ಞಾನ ಇವಾಗಲೂ ತುಂಬಿದ್ದಾರೆ ನನಗೆ. ಅದರಲ್ಲೂ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಅಂತೂ ಬಹಳ ಬಹಳ ಮುಖ್ಯ ಮುಂದಕ್ಕೆ. ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಬೇಸಿಕ್ ಆಗಿ ತಿಳ್ಕೊಂಡು ಬೇಸಿಕ್ ಇಂದು ಕೂಡ ಇವಾಗ ಆಲ್ಮೋಸ್ಟ್ ಪಿ ಯು ಸಿ ಅಂತ ಬಂದೈತೆ. ಮುಂದೆ ಕೂಡ ತಗೊಂಡ್ರೆ ಇದು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಉಪಯೋಗ. ಅಲ್ಲಿ ಜ್ಞಾನ ತಿಳ್ಕೊಬೋದು, ಮತ್ತೆ ನಾವೇನಾದರೂ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫೇಸ್ ಮಾಡಬೇಕಂದ್ರೆ ಇದೇ ಮೇನಾಗಿ ಲ್ಯಾಂಗ್ವೇಜಸ್ ಇರೋದ್ರಿಂದ ತುಂಬ ಉಪಯೋಗ ಐತೆ.
1: ಈಗ ತಾವು ಶಾಲಾ ಹಂತದಿಂದಲಾಗಿರ್ಬೋದು ಅಥವಾ ಪ್ರಸ್ತುತ ಕಾಲೇಜು ಹಂತದಲ್ಲಿ ಈ ಓದಿನ ಜೊತೆಗೆ ಈ ತರ ಮುಂದೆ ಬರೋ ನಿಟ್ಟಿನಲ್ಲಿ ಬೇರೆ ಇನ್ಯಾವ ತರ ಚಟುವಟಿಕೆಗಳಲ್ಲಿ ತೋರಿಸ್ಕೊಳ್ತಾ ಇದ್ರ, ಕ್ರೀಡೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆ?
0: ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಬಟ್ ಓದಿನ ಕಡೆ ಫೋಕಸ್ ಮಾಡೋದ್ರಿಂದ ಬೇಡ ಅಂತ ನಾನೇ ಬಿಟ್ಬಿಟ್ಟೆ. ಇನ್ನು ಕ್ವಿಜ್ಜಲ್ಲಿ ಜಾಸ್ತಿ ಆಸಕ್ತಿ ಐತೆ, ಅದರಲ್ಲಿ ಸೇರ್ಕೊಂಡಿದ್ದೆ.
1: ಹಾಗೇನೆ ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ ಆಗುತ್ತೆ, ಪರೀಕ್ಷೆ ದಿನಾಂಕ ಕೂಡ ಹತ್ರ ಬರುತ್ತೆ. ಆ ಸಂದರ್ಭದಲ್ಲಿ ಆರಂಭದ ದಿನಗಳಿಂದ ತಾವು ಅಭ್ಯಾಸ ಮಾಡ್ತಿದ್ದಕ್ಕೂ ಪರೀಕ್ಷೆ ಸಮಯ ಹತ್ರ ಬರೋದಕ್ಕೂ ಆಗಿನ ಅಭ್ಯಾಸಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂಗೆ ತಮ್ಮ ಓದಿನ ಕ್ರಮ ಯಾವ ರೀತಿಯೆಲ್ಲ ಬದಲಾಗುತ್ತೆ?
0: ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಮತ್ತೆ ಮಿಡ್ ಟರ್ಮಲ್ಲೇ ಒಂದ್ಸಲ ಎಲ್ಲ ರಿವಿಷನ್ ಆಗೋಗಿತ್ತು. ಅದರಲ್ಲೂ ಎರಡೆರಡು ಪ್ರಿಪ್ರೇಟ್ರಿ ಕೊಡೋದ್ರಿಂದ ನಮಗೆ ತುಂಬ ಉಪಯೋಗ ಆಯಿತು. ಅದರಲ್ಲೂ ಫಸ್ಟ್ ಪ್ರಿಪ್ರೇಟ್ರಿ ಎರಡನೇ ಪ್ರಿಪ್ರೇಟ್ರಿ ಆದ್ರಿಂದ ಮೂರು ಸಲ ರಿವಿಷನ್ ಆಗೋಯ್ತು. ತನ್ನಲ್ಲಿ ತುಂಬ ಜನ ಕೊಟ್ಟಿದ್ರು, ಅದರಿಂದ ಎಕ್ಸಾಮ್ ಬರೋ ಟೈಮಲ್ಲಿ ಆ ಗ್ಯಾಪ್ ಗ್ಯಾಪಲ್ಲೆಲ್ಲ ಕೂಡ ಕ್ಲೀನಾಗಿ ರಿವಿಷನ್ ಮಾಡ್ಕೊಂಡು ಕ್ಲೀನಾಗೆಲ್ಲ ಓದ್ಕೊಂಡು ಹೋಗಿ ಬರೆಯೋಕ್ಕೆ ಉಪಯೋಗ ಆಯಿತು ಪ್ರಿಪ್ರೇಟ್ರಿಯಿಂದ. ಮತ್ತು ಅದು ಓದೋದ್ರಿಂದ ನಮಗೆ ಬಹಳ ಚೆನ್ನಾಗಿ ಬರೆದ್ವು ನಾವು, ಮಾರ್ಕ್ಸ್ ಚೆನ್ನಾಗಿ ತಗೊಳ್ಳೋಕೆ ಅನುಕೂಲ ಆಯಿತು.

0: ಸ್ನೇಹಿತರೊಡಗೂಡಿ ಈ ಪರೀಕ್ಷೆ ಸಮಯದಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದುಂಟ?
1: ಹೌದು, ತುಂಬಾ ಜನ ಸ್ನೇಹಿತರಿದ್ದಾರೆ. ನನಗೆ ಒಂದು ಗ್ರೂಪ್ ಅಂತ ಇತ್ತು, 8 ಜನ ಇದ್ದು ನಾವು. ಬಹಳ ಕಾಂಪಿಟೇಷನ್ ನಮ್ಮದೇನೆ, ತುಂಬಾ ಕ್ಲೋಸ್ ಫ್ರೆಂಡ್ಸು, ಅದರಲ್ಲೂ ತುಂಬಾ ಚೆನ್ನಾಗಿ ತೆಗ್ದವ್ರೆ ಅವರು ಕೂಡ. ಅದ್ರಲ್ಲಿ ನಾನು ಸ್ವಲ್ಪ ಮುಂದೆ ಹೋಯ್ತು ಅಷ್ಟೇ, ಇಲ್ಲಾಂದ್ರೆ ಅವರು ಕೂಡ ಬರೋರು. ಅವರು ತುಂಬಾ ಕಾಂಪಿಟೇಷನ್ ಇದ್ದದ್ರಿಂದ ಅವರು ನಾನು ಅವಳು ಓದಿದ್ರೆ ನಾನು ಓದ್ಬೇಕು ಅನ್ಕೊಳ್ಳೋದು, ನಾನು ಓದಿದ್ರೆ ಅವರು ಓದ್ಬೇಕು ಅನ್ಕೊಳ್ಳೋದು. ಇದರಿಂದ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳೋಕೆ ಅನುಕೂಲ ಆಯ್ತು ಅವರಿಂದ ಕೂಡ.
0: ಎಕ್ಸಾಮ್ ಸಮಯದಲ್ಲೂ ಕೂಡ ಏನಾದರೂ ಉಪನ್ಯಾಸಕರಿಗೆ ಕರೆ ಮಾಡಿ ಅಥವಾ ಉಪನ್ಯಾಸಕರಿಂದ ಸಲಹೆ ಪಡ್ಕೊತಾ ಇದ್ರು?
1: ಅವರು ಫುಲ್ ಫೋನ್ ಮಾಡ್ತಿದ್ರು, ಹಂಗೋದ್ಕು ಇದೋದ್ಕು, ಅದ್ ಮಿಸ್ ಮಾಡ್ಬೇಡ, ಈ ಟೆಸ್ಟ್ ಮಿಸ್ ಮಾಡ್ಬೇಡ, ಇದೋದ್ಕು ಇದು ಇಂಪಾರ್ಟೆಂಟ್ ಕ್ವಶನ್ಸ್, ಬ್ಲೂ ಪ್ರಿಂಟ್ ಎಲ್ಲ ಕೊಟ್ಟಿದ್ರಿಂದ ಈ ಪಾಠನ ಕರೆಕ್ಟಾಗಿ ಓದ್ಕೋಬೇಕು ಅಂತ ಹೇಳ್ಬಿಡೋ. ನಾವು ಚೆನ್ನಾಗಿ ಕ್ಲೀನಾಗಿ ಓದ್ಕೊಂಡಿದ್ವಿ.
0: ಈಗ ಎಕ್ಸಾಮ್ ಸಮಯ ಹತ್ರ ಬಂತು, ಪರೀಕ್ಷೆ ಕೇಂದ್ರಕ್ಕೆ ಓಡುವಂಥ ಸಮಯನ ಬಂದಿರುತ್ತೆ. ಆ ಸಮಯದಲ್ಲಿ ತಮ್ಮ ಮನಸ್ಸಲ್ಲಿ ಯಾವ ರೀತಿ ಆಲೋಚನೆಗಳು ಓಡ್ತಾ ಇತ್ತು? ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಚೆನ್ನಾಗಿ ಬರೀತೀನಿ ಅನ್ನೋದೊಂದು ಆಲೋಚನೆ ಇರ್ತೈತೆ? ಅಥವಾ ಏನಾದರೂ ಅಲ್ಲಿ ಓದಂಥ ಸಂದರ್ಭದಲ್ಲಿ ಭಯದಲ್ಲಿ ಏನಾದರೂ ಮರ್ತೋಗೋಂಥ ಸಾಧ್ಯತೆಗಳಿರ್ತ?
1: ಭಯ ತುಂಬ ಭಯ ಇತ್ತು, ಬಟ್ ಮರ್ತೋಗ್ಲಿಲ್ಲ. ತುಂಬ ಅಂದರೆ ತುಂಬ ಭಯ, ಯಾಕಂದರೆ ಅದು ಮರ್ತೋದ್ರೆ ಅಂತ ಭಯ ಆಯ್ತಿತ್ತು. ಒಂದೊಂದು ವಾಕ್ಯಗಳು ಅಲ್ಲಲ್ಲೇ ಸ್ವಲ್ಪ ಟಫ್ ಇರೋದ್ರಿಂದ ಅವು ಮನಸ್ಸಿಂದ ಹೊಂಟೋಗ್ಬೋದು, ತಲೆಯಿಂದ ಎಗರೋಗ್ಬೋದು ಅಂತೇಳಿ ನಾನೇ ಎದುಕೋತಿದ್ದೆ. ಬಟ್ ಬರೆಯ ಹೊತ್ತಲ್ಲಿ ಅದು ಬಂದ್ಬಿಡ್ತಿತ್ತು, ಬರೆಯೋಕ್ಕೋಸ್ಕರ ಕೈಗೆ ಬರೆದು ಚೆನ್ನಾಗಿ ತಗೊಂಡಿದ್ದೀನಿ ಅಷ್ಟೇ.
0: ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷೆ ಬರೆಯೋ ನಿಟ್ಟಿನಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಹದಗೆಡ್ತು ಅಂದ್ರೆ ಅದು ನೇರವಾಗಿ ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ, ಅಂಕಗಳ ಮೇಲೆ ಪರಿಣಾಮ ಬೀಳುತ್ತೆ.

0: ಆ ಸಮಯದಲ್ಲಿ ತಮ್ಮ ಆರೋಗ್ಯದ ಕಡೆ ಯಾವ ರೀತಿ ಎಲ್ಲ ಕಾಳಜಿ ವಹಿಸ್ತಾ ಇದ್ರಿ?
1: ನಾನು ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ಸ್ ಇದ್ದು, ಸೊ ನಾನು ಬಿಸಿನೀರು ಕುಡಿಯೋದಾಗಿರ್ಬೋದು, ಕ್ಲೀನ್ ಆಗಿ ಊಟ ಮಾಡೋದಾಗಿರ್ಬೋದು, ಆಚೆ ಕಡೆ ಫುಡ್ಸ್ ತಿಂತಿರ್ಲಿಲ್ಲ, ಕ್ಲೀನ್ ಆಗಿ ನಿದ್ದೆ ಸ್ವಲ್ಪ ನಿದ್ದೆ ಮಾಡ್ಕೊತಿದ್ದೆ ಯಾವ್ಯಾವ ಟೈಮ್ ಸಿಕ್ಕುತ್ತೋ ಅವಾಗ. ಆ ಪರೀಕ್ಷೆ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿದೆ, ಅದರಿಂದ ಸ್ವಲ್ಪ ಉಪಯೋಗ ಆಯ್ತು ನನಗೆ.
0: ಪ್ರತಿಯೊಂದು ವಿಷಯಗಳ ಪರೀಕ್ಷೆಗಳಿಗೂ ಎಷ್ಟು ದಿನ ರಜಾ ಸಿಗ್ತಾ ಇತ್ತು, ಆ ರಜಾ ದಿನಗಳನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ರಿ?
1: ಹೌದು, ಅದರಲ್ಲಿ ಬರೀ 8 hours ನಿದ್ದೆ ಮಾಡ್ಕೊಂಡು ಇನ್ ಮಿಕ್ಕ 16 hours ಕೂಡ ಅದರಲ್ಲಿ ಡಿವೈಡ್ ಮಾಡಿ ಮಾಡಿ, ನಾವು ಒಂದೊಂದಕ್ಕೆ ಇರಲಿಲ್ಲ ರಜೆ, ಸೊ ಅದರಿಂದ ಸ್ವಲ್ಪ ಬೇಜಾರಾಯ್ತಿತ್ತು, ಓದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ಅದರಲ್ಲೂ ಇಂಗ್ಲೀಷ್ಗೆ ಇರಲಿಲ್ಲ, ಅದಕ್ಕೆ ಮಾರ್ಕ್ ಸ್ವಲ್ಪ ಡೌನ್ ಆಯಿತು ಇಂಗ್ಲೀಷಲ್ಲಿ. ಅದು ಬಿಟ್ಟರೆ ಬೇರೆ ಎಲ್ಲ ರಜೆ ಇತ್ತು, ಅದರಿಂದ ನಾವು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀವಿ, ಅದರಿಂದ ತುಂಬ ಉಪಯೋಗ ಆಗೈತೆ.
0: ಹಾಗೆ ಎಲ್ಲ ವಿಷಯಗಳು ಪರೀಕ್ಷೆಗಳು ಮುಗಿಯುತ್ತೆ, ಪರೀಕ್ಷಾ ಫಲಿತಾಂಶ ದಿನಾಂಕಗಳು ಕೂಡ ಪ್ರಕಟಣೆ ಆಗುತ್ತೆ. ಪರೀಕ್ಷೆಯ ಫಲಿತಾಂಶ ದಿನಾಂಕ ಪ್ರಕಟ ಆದಂತ ಸಂದರ್ಭದಲ್ಲಿ ಪರೀಕ್ಷೆಯ ಫಲಿತಾಂಶ ಬರೋಕ್ಕೂ ಮುಂಚೆ ತಮ್ಮ ಮನಸ್ಥಿತಿ ಹೇಗಿತ್ತು, ಎಷ್ಟು ಅಂಕಗಳ ಬರೋಂಥ ನಿರೀಕ್ಷೆ ತಮ್ಮಲ್ಲಿತ್ತು?
1: ಭಯ ಅಂತೂ ಇತ್ತು, ಅದರಿಂದ ಏನಾದರೂ ಮಾರ್ಕ್ಸ್ ಕಳೆದ್ಬಿಟ್ರೆ, ಮಾರ್ಕ್ಸ್ ಹೊಂಟೋಗ್ಬಿಟ್ರೆ, ಎಲ್ಲಿ ಕ್ವೆಶನ್ ನಂಬರ್ ತಪ್ಪಾಕ್ಬಿಟ್ಟಿದೇನೋ, ಎಲ್ಲಿ ಮ್ಯಾಪ್ ಸರಿಯಾಗಿ ಹೇಳ್ತಿಲ್ವೋ ಅಂತ ಭಯ ಇತ್ತು. ಆ ರಿಸಲ್ಟ್ ಅನೌನ್ಸ್ ಆದಾಗ ತುಂಬ ಭಯ ಇತ್ತು. ಅವಾಗ ರಿಸಲ್ಟ್ ಎಷ್ಟು ಬರಬಹುದು ಅಂದರೆ, ಒಂದು ನಾನು ಕ್ಯಾಲ್ಕುಲೇಷನ್ ಹಾಕಿದ್ದೆ, ಸೊ ಒಂದು 575-580 ಹಾಕೊಂಡಿದ್ದೆ, ಅದರಿಂದ ಅವರು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಅನಿಸ್ತು. ಅಂದರೆ ಕೊಡದೆ ಹೋದರೆ ಆಮೇಲೆ ಏನಾದ್ರು ಅನಿಸುತ್ತೆ, ಅದಕ್ಕೆ ಒಂದು 575-580 ಹಾಕೊಂಡು ನಾನೇ ಯೋಚನೆ ಮಾಡಿದೆ, ಬಟ್ ಚೆನ್ನಾಗಿ ಬಂದೈತಿ ಮಾರ್ಕ್ಸ್ 590.
0: ತಾವು ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ತಾವು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರ, ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀರ ಅಂತ ತಮಗೆ ಯಾರು ತಿಳಿಸಿದ್ರು? ಆ ತಿಳಿಸಿದಂಥ ಸಂದರ್ಭದಲ್ಲಿ ತಮಗೆ ಎಷ್ಟು ಖುಷಿ ಆಯಿತು?
1: ಆ ಖುಷಿ ಆಯಿತು, ನಮ್ಮ ಅಣ್ಣ ಕಾಲ್ ಮಾಡಿ 98% ಬಂದೈತೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಅಣ್ಣ ಅಂದರು. ಆಗ ಖುಷಿ ಆಯಿತು, ನಮ್ಮ ಸರ್ರು ಮಿಸ್ಸು ಲೆಕ್ಚರ್ಸ್ ಎಲ್ಲ ಫೋನ್ ಮಾಡಿ ಕಂಗ್ರಾಚ್ ನಿಂದು ಚೆನ್ನಾಗಿ ಬಂದಿತ್ತು ಮಾರ್ಕ್ಸು, ತಾಲೂಕಿಗೆ ಫಸ್ಟು, ಡಿಸ್ಟಿಕ್ ಸೆಕೆಂಡು, ಕಂಗ್ರಾಚ್, ತುಂಬ ಖುಷಿ ಆಯಿತು ನಿನ್ನಿಂದ, ನಿಂದು ಇಷ್ಟೊಂದು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂತೆಲ್ಲ ಹೇಳಿ ಕಂಗ್ರಾಚ್ ಹೇಳಿ ಖುಷಿ ಪಟ್ಟರು. ಅವರು ಮನೇಲೂ ಕೂಡ ಸ್ವೀಟ್ಸ್ ಎಲ್ಲ ಹಂಚಿ ಚೆನ್ನಾಗಿ ಸಂಭ್ರಮ ಪಟ್ಟರು ಅವರು ಕೂಡ.
0: ಈಗ ತಾವು ಒಂದು ಕಾಡಂಚಿನ ಗ್ರಾಮದಿಂದ ನಮ್ಮ ಸರಗೂರು ಪಟ್ಟಣಕ್ಕೆ ಪ್ರತಿನಿತ್ಯ ಪ್ರಯಾಣ ಮಾಡಿ ಬಂದು ಒಂದು ಉತ್ತಮವಾದ ಒಂದು ಅಧ್ಯಯನವನ್ನು ನಡೆಸಿ ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಂಡ್ರಿ, ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡ್ರಿ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರಿ, ಇದನ್ನಂತ ಕಂಡಂಥ ತಮ್ಮ ಕುಟುಂಬದವರಾಗಿರ್ಬೋದು, ತಮ್ಮ ಮನೆಯವರಾಗಿರ್ಬೋದು, ವಿಶೇಷವಾಗಿ ತಮ್ಮ ಗ್ರಾಮದವರಾಗಿರ್ಬೋದು, ಅವರಿಗೆಲ್ಲ ಎಷ್ಟು ಖುಷಿ ಆಯಿತು ತಮ್ಮ ಗ್ರಾಮದ ಮಗಳು ಈ ಥರ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಕಂಡುಬಂದಂಥ ಸಂದರ್ಭದಲ್ಲಿ?
1: ಹಳೇಗುಡ್ಲು, ಹಳೇಗುಡ್ಲು ಅಂದ ತಕ್ಷಣ ಅದು ಅರಣ್ಯ ಅಂಚಿನ ಭಾಗ, ಅಲ್ಲಿಂದ ಸ್ವಲ್ಪ ಬರೋದು ಕಷ್ಟ ಸರ್ ಊರ ಕಡೆಗೆ, ಯಾಕಂದ್ರೆ ಅದು ತುಂಬಾ ತಿರುಮಲ ಇರೋದು, ಮತ್ತೆ ಬಸ್ಸು ರೆಗ್ಯುಲರ್ ಆಗಿ ಬರ್ತಾ ಇರಲಿಲ್ಲ, ಅದು ತುಂಬಾ ಮಿಸ್ ಮಾಡ್ಕೊತಿದ್ನು, ಒಂದೊಂದು ದಿನ ಬರ್ತಾ ಇರಲಿಲ್ಲ, ಆವಾಗ ಬೈಕಲ್ಲಿ ಹೋಗ್ಬೇಕಾಗಿರೋದು, ಅದರಿಂದ ಅಲ್ಲಿಂದ ದಿನ ಬತ್ತ ದಿನ, ಮತ್ತೆ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಸಂಜೆ ಹೊತ್ತು ಕೂಡ ಎಲ್ಲೆಲ್ಲೂ ಮಿಸ್ ಆಗ್ತಿತ್ತು, ಒಂದು 7 hours ಆಗೋದು ಒಂದೊಂದು ದಿನ ಹೋಗೋದು ಮನೆಗೆ, ಅಲ್ಲಿಂದ ಶ್ರಮ ಪಟ್ಟು ನಮ್ಮೂರಲ್ಲೂ ಕೂಡ ತುಂಬಾ ಎಲ್ಲ ಖುಷಿ ಪಟ್ಟರು, ಎಲ್ಲ ಸ್ಟೇಟಸ್ಸು ಅಲ್ಲೆಲ್ಲ ಹಾಕೊಂಡು ಸ್ಟೋರೀಸ್ಗೆಲ್ಲ ಹಾಕೊಂಡು ಕಂಗ್ರಾಚ್ ಹೇಳಿ ಮನೆಗೂ ಬಂದಿದ್ರು ಸುಮಾರು ಜನ, ಮತ್ತೆ ಸರ್ ಲೆಕ್ಚರ್ಸು ಎಲ್ಲೆಲ್ಲಿಂದೋ ಕಾಲ್ ಬಂದಿದ್ದೋ ಕಂಗ್ರಾಚ್ ಅಂತ ಹೇಳಿ ನಮ್ಮ ಸಂಬಂಧಿಕರು ಎಲ್ಲ ಕಾಲ್ ಮಾಡಿ ವಿಶ್ ಮಾಡಿದ್ರು ನನಗೆ.
0: ಕಾಲೇಜಿಗೆ ತಮ್ಮನ್ನು ಆಹ್ವಾನಿಸಿದ್ರ, ಈ ತರ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಜೊತೆ ಯಾವ ರೀತಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಕಾಲೇಜಲ್ಲಿ?
1: ಹೌದು, ನಾನು ಹೋಗಿದ್ದೆ, ಹೋಗಿ ಮಾತಾಡ್ಸ್ಕೊಂಡು ಅವರು ಕೂಡ ಸ್ವೀಟ್ ಕೊಟ್ಬಿಟ್ಟು ಬಂದೆ, ಅವರು ಖುಷಿ ಪಟ್ಟರು. ನಮ್ಮ ಪ್ರಿನ್ಸಿಪಲ್ ಕೂಡ, ನೀನು ಚೆನ್ನಾಗಿ ತೆಗ್ದಿದ್ದೆ ಕಣೋ, ನಿಂದು ಇಷ್ಟೊಂದು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಚೆನ್ನಾಗಿ ಬಂದೈತೆ ಮಾರ್ಕ್ಸು, ಕಂಗ್ರಾಚ್ ಅಂತ ಹೇಳಿ ಖುಷಿ ಪಟ್ಟರು ಅವರು.
0: ತಾವು ಒಂದು ಈ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಕಲಾ ವಿಭಾಗದಲ್ಲಿ ಒಂದು ಉನ್ನತ ಅಂಕಗಳನ್ನು ಪಡ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ನಮ್ಮ ತಾಲೂಕಿನ ವಿದ್ಯಾರ್ಥಿಯಾಗಿ ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಅದರಿಂದ ನಮ್ಮ ಜನಧ್ವನಿ ಕೇಳುವುದರ ಪರವಾಗಿ ಹಾಗೂ ತಾಲೂಕಿನ ಜನತೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಹಾಗಿದ್ರೆ ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ಒಂದು ಉನ್ನತ ಮಟ್ಟದಲ್ಲಿ ಒಂದು ಉನ್ನತ ಶ್ರೇಣಿಯಲ್ಲಿ ತಾವು ಪಾಸ್ ಆದ್ರಿ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳು ಏನೇನಿದೆ, ಆ ಗುರಿಯನ್ನು ಈಡೇರಿಸಿಕೊಳ್ಳುವ ನಿಟ್ಟಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರ?
1: ಗುರಿ ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ KS ಅಥವಾ AS ಮಾಡ್ಬೇಕಂತ ಆಸೆ ಇತ್ತು, ಬಟ್ ಇವಾಗ KS ಮಾಡೋಣ ಅಂತೇಳಿ ಪ್ರಯತ್ನ ಮಾಡಲಿಕ್ಕೋಸ್ಕರ ಅದಕ್ಕೆ ಕಲಾ ವಿಭಾಗ ಆಯ್ಕೆ ಮಾಡಿ, ನಂತರ ಈಗ BA HE ಅಥವಾ HEPS ಕೋರ್ಸ್ ತಗೊಂಡು ಕ್ಲೀನಾಗಿ ಓದ್ಕೊಂಡು KS ಕೂಡ ತಯಾರಿ ನಡೆಸಿ ನೆಕ್ಸ್ಟ್ ಪರೀಕ್ಷೆ ಬರೀಬೇಕು, ಡಿಗ್ರಿ ಆದ ತಕ್ಷಣ ಹೋಗಿ ಬರೀಬೇಕು ಅಂತ ಒಂದು ಗುರಿ ಐತೆ, ಅದನ್ನು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಮುಂದೆ.
0: ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಈಗ ಪ್ರಸ್ತುತ ದಿನಗಳಲ್ಲಿ ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ಈ ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು, ಅದು SSLC ಪರೀಕ್ಷೆ ಆಗಿರ್ಬೋದು, ದ್ವಿತೀಯ ಪರೀಕ್ಷೆ ಆಗಿರ್ಬೋದು, ಇನ್ಯಾವುದೇ ಒಂದು ಪರೀಕ್ಷೆಯನ್ನು ಉನ್ನತ ಮಟ್ಟದಲ್ಲಿ ಎದುರಿಸಿ ಒಂದು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕು ಅಂದರೆ ತಾವು ಅನುಸರಿಸಿದಂಥ ಕ್ರಮಗಳ ಅನುಭವದ ಪ್ರಕಾರ ಹೇಗೆಲ್ಲ ಒಂದು ಅಧ್ಯಯನವನ್ನು ನಡೆಸಿದರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ಅಂತ ಕುರಿತು

0: ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಮುಂಬರುವಂಥ ವಿದ್ಯಾರ್ಥಿಗಳಿಗೆ?
1: ಕ್ಲೀನಾಗಿ ಓದಬೇಕು, ಒಂದ್ಸಲ ಓದಕ್ಕೆ ಹಿಡಿದ್ರೆ ಅದನ್ನ ಕ್ಲೀನಾಗಿ ಓದಬೇಕು ಅಂದರೆ ಅದು ಮತ್ತೆ ಮರ್ತೋಗ್ಬಾರ್ದು ನಮಗೆ. ಆ ರೀತಿ ಓದಿದಾಗ ನಾನು ತಲೆಯಲ್ಲಿ ಉಳ್ಕೋಬೇಕು, ಅದು ಮತ್ತೆ ತೇಲ್ಸ್ಕೊಂಡು ಹೋಗೋದು ಓದ್ದೆ, ಆ ರೀತಿ ಮಾಡಿದೆ. ಕ್ಲೀನಾಗಿ ಓದೋದ್ರಿಂದ ನಮಗೆ ತುಂಬ ನೆನಪಿರೋದ್ರಿಂದ ಬರೀಬೋದು ಕ್ಲೀನಾಗಿ ಹೋಗಿ ಎಕ್ಸಾಮ್ಸಲ್ಲಿ. ಮತ್ತೆ ನಿಮ್ಗೆ ಇಷ್ಟ ಬಂದದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಯಾರ್ದೋ ಅಪ್ಪ ಅಮ್ಮದು ಅಥವಾ ಸಂಬಂಧಿಕರು ಯಾರೋ ಹೇಳಿದ್ರು ಕೂಡ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ನಮ್ಗೇನಿಷ್ಟ, ನಮ್ಮ ಮುಂದಿನ ಭವಿಷ್ಯಕ್ಕೆ ಏನು ಉಪಯೋಗ ಆಗುತ್ತೋ ಅದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಇನ್ನು ಫೋನ್ ಸ್ವಲ್ಪ ಕಡಿಮೆ ಮಾಡಬೇಕು. ನಾನು ಕೂಡ ಫೋನ್ ತುಂಬ ನೋಡ್ತಿದ್ದೆ, ಎಕ್ಸಾಮ್ ಟೈಮ್ಸಲ್ಲಿ ಕಡಿಮೆ ಮಾಡಿದೆ. ಫೋನ್ ತುಂಬ ಅಪಾಯ ಅದು, ನಾವು ಕಡಿಮೆ ನೋಡಿ ಶ್ರಮ ಹಾಕಿ ಸ್ವಲ್ಪ ನಿದ್ದೆಯಿಂದ ಎದ್ದು 5 ಗಂಟೆ ಅಥವಾ 4 ಗಂಟೆಗೆ ಎದ್ದು 12 ಗಂಟೆ ಮಲ್ಕೊಂಡು ಒಂಚೂರು ಶ್ರಮ ಪಟ್ಟರೆ ಮುಂದೆ ಖುಷಿ ಪಡ್ಬೋದು ಅಂತ ಹೇಳ್ತೀನಿ.
0: ಈಗ ಒಟ್ಟು ತಮ್ಮದು 600-590 ಅಂಕಗಳು ಬಂದಿದೆ, ಅತಿ ಹೆಚ್ಚು ಯಾವ ವಿಷಯದಲ್ಲಿ ಅಂಕಗಳನ್ನು ಪಡ್ಕೊಂಡು?
1: ನಾನು ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಎಕನಾಮಿಕ್ ಹಿಸ್ಟ್ರಿ ಅಷ್ಟರಲ್ಲೂ ಔಟ್ ಆಫ್ 4 ಬಂದೈತೆ. ಇಂಗ್ಲಿಷ್ ಮತ್ತೆ ಕನ್ನಡದಲ್ಲೇ ಲ್ಯಾಂಗ್ವೇಜಸ್ ಅಲ್ಲೇ 10 ಮಾರ್ಕ್ಸ್ ಹೋಯ್ತು ಅಷ್ಟೇ.
0: ಇನ್ನು 4 ವಿಷಯಗಳಲ್ಲಿ 100-100 ಅಂಕಗಳನ್ನು ಪಡ್ಕೊಂಡಿದ್ದೆ.
1: ಹೌದು ಸರ್.
0: ಇದಂತೂ ಬಹಳ ಖುಷಿಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್.
0: ಈಗ ಸಾಕಷ್ಟು ವಿಚಾರಗಳನ್ನು ತಮ್ಮ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಯಶಸ್ಸಿನ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಿದ್ವಿ, ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಸಮುದಾಯದ ಜನತೆಗಾಗಿರ್ಬೋದು, ಈ ಕಾರ್ಯಕ್ರಮದ ಮುಖಾಂತರ ಏನು ಕೇಳೋದಕ್ಕೆ ಇಷ್ಟಪಡ್ತೀರಾ?
1: ಥ್ಯಾಂಕ್ ಯು ಇಷ್ಟೊಂದು ಕಾಲ್ ಮಾಡಿ ಇಲ್ಲಿ ಕರೆಸ್ಕೊಂಡು ಇಷ್ಟೊಂದು ಮಾತಾಡಿಸಿ ನನ್ನ ಕರೆಸಿದ್ದಕ್ಕೆ. ಇನ್ನು ಕೇಳೋರು ನಾನು ಅವ್ರ ಇಷ್ಟ ಬಂದದ್ನೇ ಆಯ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರ್ಬೇಕು ಭವಿಷ್ಯ ಮುಂದಕ್ಕೆ. ಆ ರೀತಿ ಪೋಷಕರು ಅವ್ರ ಇಷ್ಟ ಬಂದ ತಗೊಳಕ್ ಬಿಡ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಅವರು ಸ್ವಲ್ಪ ಬೇಜಾರಾಗ್ಬೋದು ಅವ್ರಿಗೆ. ಆದ್ರೂ ಅವರು ಅವರ ಒಂದು ಆಲೋಚನೆಗಳನ್ನ ಮಕ್ಕಳ ಮೇಲೆ ಏರ್ದೆ ಅವ್ರದೇ ಆಲೋಚನೆಗಳನ್ನ ಆಯ್ಕೆ ಮಾಡ್ಕೊಳಕ್ ಬಿಟ್ಟು ಅವರು ಸಪೋರ್ಟ್ ಮಾಡಬೇಕು ಎಲ್ಲ ರೀತಿಲೂ ಕೂಡ. ಅವ್ರಿಗೆ ಮೆಂಟಲ್ ಆಗಿ ಸ್ವಲ್ಪ ಸ್ಟ್ರೆಸ್ ಕೊಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಬಹಳ ಸಂತೋಷ ಪಲ್ಲವಿಯವರೇ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಪಡ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಳ್ಳೋದ್ರ ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ ಅನುಭವ ಆಗಿರ್ಬೋದು. ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ, ಓದಿನ ಮೇಲಿನ ತಮ್ಮ ಶ್ರದ್ಧೆ, ಇದಕ್ಕೆಲ್ಲ ಕಾಲೇಜು ಉಪನ್ಯಾಸಕರ ಸಹಕಾರ, ಕುಟುಂಬದ ಸಹಕಾರ ಆಗಿರ್ಬೋದು, ಈ ಎಲ್ಲ ಒಂದು ಸಹಕಾರವನ್ನು ಒಳಗೊಂಡಂತೆ ತಮ್ಮ ಒಂದು ಓದಿನ ಪರಿಶ್ರಮದ ಮೂಲಕ ಈ ಒಂದು ಸ್ಥಾನದಲ್ಲಿ ತಾವು ಕೂತಿರುವಂಥ ಅನುಭವ ಆಗಿರ್ಬೋದು, ಮುಂಬರುವಂಥ ತಮ್ಮ ಭವಿಷ್ಯದ ಗುರಿಗಳಾಗಿರ್ಬೋದು, ಹಾಗೆಯೇ ಮುಂದೆ ಯಾವುದೇ ರೀತಿಯಾದ ಒಂದು ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳು ಏನೆಲ್ಲ ಕ್ರಮಗಳನ್ನು ಅನುಸರಿಸಿದರೆ ಆ ಪರೀಕ್ಷೆಯಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಒಂದಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಹಾಗೂ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
0: ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
1: ಥ್ಯಾಂಕ್ ಯು.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಗಳಿಸಿ ಸರಗೂರು ತಾಲೂಕಿಗೆ ಪ್ರಥಮ ಹಾಗೂ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸರಗೂರು ಪಟ್ಟಣದ JSS ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಹಾಗೂ ಸರಗೂರು ತಾಲೂಕು ಹಳೆಯ ಗುಡಿಲು ಗ್ರಾಮದ ನಿವಾಸಿಯಾದಂತಹ ಕುಮಾರಿ ಪಲ್ಲವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಯುವಚೇತನ ಕಾರ್ಯಕ್ರಮದಲ್ಲಿ 2025-26 ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವ ಸರಗೂರಿನ ಜೆಎಸ್ಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಪಲ್ಲವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 5 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ

0: ಅನ್ನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಎಲ್ಲರಿಗೆ ನಮಸ್ಕಾರ. ಕಗ್ಗದ ಅಧ್ಯಯನವನ್ನ ಮುಂದುವರಿಸೋಣ. ನಿನ್ನೆ ನಾವು ಕೇಳಿದಂಥ ಪದ್ಯದಲ್ಲಿ ಡಿ ವಿ ಜಿರವರು ತಮ್ಮ ಪ್ರಶ್ನೆಗಳ ಸುರಿಮಳೆಯನ್ನು ಪ್ರಾರಂಭ ಮಾಡಿದರು. ಜೀವನದ ಅರ್ಥ ಏನು, ಪ್ರಪಂಚ ಅಂದ್ರೇನು, ಸಂಬಂಧ ಏನು, ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ, ಇದನ್ನು ಅವರು 4ನೆಯ ಪದ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದರು. ಈ ಥರ ಪ್ರಶ್ನೆಗಳು ನಮ್ಮೆಲ್ರಿಗೂ ಬಂದೇ ಇರುತ್ತೆ. ಮುಂದಿನ ಸುಮಾರು 40 ಪದ್ಯಗಳಲ್ಲಿ ಡಿ ವಿ ಜಿಯವರು ಇದೇ ಥರದ ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಯಾವುದೋ ಒಂದು ಪರೀಕ್ಷೆಗೆ ಹೋದಾಗ ನಮಗೆ ಫಸ್ಟ್ ಕ್ವೆಶ್ಚನ್ ಪೇಪರ್ ಸಿಕ್ಕುತ್ತೆ, ಆ ಕ್ವೆಶ್ಚನ್ ಪೇಪರಲ್ಲಿ ಇರೋ ಪ್ರಶ್ನೆಗಳನ್ನೆಲ್ಲ ನಾವು ಒಂದ್ಸತಿ ಓದ್ಕೋತೀವಲ್ಲ ಫಸ್ಟು. ಹಾಗೆ ಡಿ ವಿ ಜಿಯವರ ಈ ಪುಸ್ತಕದಲ್ಲಿ ಫಸ್ಟ್ ಎಲ್ಲ ಪ್ರಶ್ನೆಗಳು ಕೂಡ ನಾವು ಓದಿಕೊಂಡು ಆಮೇಲೆ ಒಂದೊಂದಾಗಿ ಅದರ ಉತ್ತರ ಪತ್ರಿಕೆಗಳನ್ನು ನೋಡ್ತಾ ಹೋಗೋದು ಕಗ್ಗದ ರಚನೆಯಲ್ಲಿ ಇರೋಂಥ ಒಂದು ಸ್ವಾರಸ್ಯ. ಮುಂದಿನ 40 ಪದ್ಯಗಳಲ್ಲಿ ಡಿ ವಿ ಜಿಯವರು ಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಯಾವುದ್ರ ಬಗ್ಗೆ ಅಂತಂದರೆ, ಮೊದಲನೇದಾಗಿ ದೇವರು, ದೇವರಿದಾರ, ಅವರೆಂಥವ್ರು ಅನ್ನೋದ್ರ ಬಗ್ಗೆ, ಮತ್ತು ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಪಂಚ, ಅದರಲ್ಲಿರುವಂಥ ವಿಸ್ಮಯಗಳು, ಅದ್ಭುತಗಳು ಅವೆಲ್ಲ ಯಾಕೆ ಆಗಿವೆ, ಹೇಗಿವೆ ಅನ್ನೋಂಥದ್ರ ಬಗ್ಗೆ, ಮತ್ತು ಮನುಷ್ಯನ ಮೂಲಭೂತ ನಡವಳಿಕೆ, ನಮ್ಗನ್ಸುತ್ತೆ ಯಾಕೆ ಮನುಷ್ಯ ಈ ಥರ ನಡ್ಕೋತಾನೆ, ಇವ್ರು ಯಾಕೆ ಈ ಥರ ಇದ್ದಾರೆ, ಯಾಕೆ ಈ ರೀತಿ ಒಂದು ರೀತಿ ಕ್ರೂರವಾಗಿ ನಡ್ಕೋತಾರೆ, ಇವನ್ನೆಲ್ಲ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ಆ ವಿಸ್ಮಯಗಳು ಒಂದು ರೀತಿಯ ಪ್ರಶ್ನೆಗಳನ್ನು ನಮ್ಮಲ್ಲಿ ಉಂಟು ಮಾಡ್ತವೆ. ಹಾಗೆ ಧರ್ಮದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಸೊ ಕಣ್ಣಿಗೆ ಕಾಣಿಸೋದೇನು, ಕಾಣಿಸ್ದೇ ಇರೋವಂಥದ್ದೇನು, ಸತ್ಯ ಅಂದ್ರೇನು, ಮಿಥ್ಯ ಅಂದ್ರೇನು, ಸೊ ಹೀಗೆ ಬಹಳ ಸಂಕೀರ್ಣವಾದಂಥ ವಿಚಾರಗಳ ಬಗ್ಗೆ ಫಸ್ಟು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಅವೆಲ್ಲ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳು, ನಮ್ಮನ್ನೆಲ್ಲ ಕಾಡಿರುವಂಥ ಪ್ರಶ್ನೆಗಳೇನೆ. ಅವುಗಳನ್ನು ನಾವು ಒಂದೊಂದಾಗಿ ಇವಾಗ ನೋಡೋದಕ್ಕೆ ಪ್ರಯತ್ನ ಪಡೋಣ. ಇವತ್ತು ಪ್ರಾರಂಭದಲ್ಲಿ 5ನೆಯ ಪದ್ಯ, ಇದು ದೇವರನ್ನು ಕುರಿತಾದಂತಹ ಪ್ರಶ್ನೆಗಳ ಒಂದು ಮಾಲೆ, ಅದನ್ನಿವಾಗ ನೋಡೋಣ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ,
0: ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ,
1: ನಾವರಿಯಲಾರದರೆಲ್ಲದರ ಒಟ್ಟು ಹೆಸರೇ,
0: ನಾವು ಅರಿಯಲಾರದ ಎಲ್ಲದರ ಒಟ್ಟು ಹೆಸರೇ,
1: ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು,
0: ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು,
1: ಸಾವು ಹುಟ್ಟುಗಳೇನು ಮಂಕುತಿಮ್ಮ,
0: ಸಾವು ಹುಟ್ಟುಗಳೇನು ಮಂಕುತಿಮ್ಮ.
1: ಸೊ ಇಲ್ಲಿ ಮೂಲಭೂತವಾಗಿ ದೇವರು ಅನ್ನೋಂಥ ಪ್ರಶ್ನೆ ನಮ್ಮೆಲ್ರಿಗೂ ಕಾಡಿರುತ್ತೆ. ದೇವರಿದಾನ, ದೇವರು ಅಂದರೆ ಏನು, ಅದು ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ದೊಡ್ಡವರಾಗೋ ತನಕನೂ ಕೇಳ್ತಾನೆ ಇರ್ತೀವಿ. ಈ ಪ್ರಶ್ನೆ ಬಹುಶಃ ಅನೇಕ ಸಹಸ್ರಮಾನಗಳಿಂದ ಮಾನವನನ್ನು ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಇನ್ನೂ ಉತ್ತರ ಸಿಕ್ಕಿದೆ ಅಂತ ಹೇಳೋಕ್ಕಾಗಲ್ಲ. ನಾವು ನಿನ್ನೆ ಕೂಡ ನೆನಪಿಸ್ಕೊಂಡಂಗೆ ಅದನ್ನು ನಿಜಕ್ಕೂ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಮಹಾನ್ ಜೀವಿಗಳು ಕೆಲವರೇ ಮಾತ್ರ. ಸೊ ನಮ್ಮಂಥವ್ರಿಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ. ನಮಗೆ ಯಾವುದು ಗೊತ್ತಾಗಲ್ವೋ ಸಾಧಾರಣವಾಗಿ ನಾವು ಅದನ್ನು ದೇವ್ರ ತಲೆ ಕಟ್ಬಿಡ್ತೀವಿ. ಈಗ ವೈದ್ಯನಾಗಿ ಒಂದು ಉದಾಹರಣೆ ನಾವು ಕೊಡೋದಾದರೆ, ನಮ್ಮಲ್ಲಿ ದಢಾರ ಅಂತೆಲ್ಲ ಕಾಯಿಲೆ ಬರುತ್ತೆ, ಸ್ಮಾಲ್ ಪಾಕ್ಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಅಂದರೆ ಏನು, ಅಮ್ಮ, ನಾವೆಲ್ಲ ಕೇಳಿದ್ದೀವಿ ಅಮ್ಮ ಯಾವ ಒಂದು ಕ್ರಿಮಿಯಿಂದ ಬರುತ್ತೆ, ಅದು ಹೇಗೆ ಬರುತ್ತೆ ಅಂತ ಪ್ರಪಂಚದಲ್ಲಿ ಯಾರಿಗೂ ಮೊದಲು ಗೊತ್ತಿರಲಿಲ್ಲ. ಸ್ಮಾಲ್ ಪಾಕ್ಸ್, ಮೀಸಲ್ಸ್, ಅದೆಲ್ಲ ಅನೇಕ ಮಕ್ಕಳನ್ನು ಬಲಿ ತಗೊಳ್ತಾ ಇತ್ತು, ಆದರೆ ಯಾವುದರಿಂದ ಅದು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲ ಸಿವಿಲೈಸೇಷನ್ಸ್ನಲ್ಲೂ ಕೂಡ, ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ಪ್ರತೀತಿ ಏನಿತ್ತಪ್ಪ ಅಂದರೆ, ಇದು ದೇವರ ಶಾಪ. ಸೊ ನಮಗೆ ಗೊತ್ತಿರಲಿಲ್ಲ ಅದು ಕಾಯಿಲೆ ಯಾಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಜನ ಏನನ್ಕೊಂಡ್ರು, ಓ ದೇವರು ಅಂತ ಒಂದು ಶಕ್ತಿ ಇದೆ, ಆ ದೇವರು ನಮಗೆ ಈ ಕಾಯಿಲೆಯನ್ನು ಶಾಪವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಇದು ದೇವರು ಮಾಡಿಸಿರೋವಂಥದ್ದು. ಸೊ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ಅದನ್ನು ದೇವ್ರ ತಲೆ ಕಟ್ಬಿಟ್ವಿ. ವರ್ಷ ಕಳೀತಾ ಕಳೀತಾ ವಿಜ್ಞಾನ ಮುಂದುವರಿಯಿತು. ಇವಾಗ ನಮಗೆ ಗೊತ್ತು, ಸ್ಮಾಲ್ ಪಾಕ್ಸ್ ಅನ್ನೋದೊಂದು ವೈರಸ್ಸಿಂದ ಬರುತ್ತೆ, ಮೀಸಲ್ಸ್ ಅನ್ನೋದೊಂದು ವೈರಸ್ಸಿಂದ ಬರುತ್ತೆ. ಸೊ ಈಗ ನಮಗೊಂಥರ ಖಾತ್ರಿ, ಓ ಇದು ವೈರಸ್ ಅಪ್ಪ, ಇದನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ಅದಕ್ಕೆ ಈಗ ಸ್ಮಾಲ್ ಪಾಕ್ಸ್ ಇಲ್ದಂಗೆ ನಾವು ಮಾಡಿಬಿಟ್ಟಿದ್ದೀವಿ. ಸೊ ದೇವರು ಅನ್ನೋಂಥ ಪರಿಕಲ್ಪನೆ ಪ್ರಾರಂಭ ಹೇಗಾಯಿತು ಅನ್ನೋದು ನೋಡಿದಾಗ, ಮನುಷ್ಯನಿಗೆ ಯಾವ ವಿಚಾರ ಗೊತ್ತಿಲ್ಲ ಅಂತ ಇರುತ್ತೋ, ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಅಂತಿರುತ್ತೋ, ಅದನ್ನು ಯಾವುದೋ

ಒಂದು ತನಗಿಂತ ಮಿಗಿಲಾದಂಥ ಶಕ್ತಿಯ ಒಂದು ಇದಕ್ಕೆ ಕಟ್ಬಿಡೋದು ಅವರಿಂದ, ಅದರಿಂದ ನನಗೆ ಹೀಗಾಯಿತು ಅಂತ. ಅದನ್ನು ಇಲ್ಲಿ ಡಿ ವಿ ಜಿ ಅವರು ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ದೇವರು ಅಂದರೆ ಏನು? ಅದು ಕಗ್ಗತ್ತಲೆಯ ಗವಿಯೇ ಅಂತ. ಮೊದಲನೇದಾಗಿ ಗವಿ, ಗವಿ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಒಂದು ಡಬಲ್ ಧಮಾಕ, ಅಲ್ಲೇನು ಕತ್ಲೆ ಬೇರೆ ಇದೆ. ಕತ್ಲೆನಲ್ಲಿ ಏನಿದ್ರೂ ಕಾಣಿಸಲ್ಲ, ಮೊದಲೇ ಗವಿ, ಅದರೊಳಗಡೆ ಕತ್ತಲೆ. ಸೊ ಹಾಗಾಗಿ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅಂತಹ ಯಾವ ವಿಚಾರ ಇದೆಯೋ ಅದನ್ನು ನಾವು ದೇವರು ಅಂತ ಹೇಳ್ತಾ ಇದ್ದೀವಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋವಂಥದ್ದು. ನಾವು ಅರಿಯಲಾರದರ ಒಟ್ಟು ಹೆಸರು. ನಮ್ಗೆ ಎಷ್ಟೋ ವಿಚಾರಗಳು ನಮಗೆಲ್ಲ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋವಂಥದ್ದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಹೆಸರು ನಾವು ಕೊಡೋಕ್ಕಾಗಲ್ಲ. ಇದು ವೈರಸ್ ಅನ್ನೋಕ್ಕಾಗಲ್ಲ, ಇದನ್ನ ಗಿಡ ಅನ್ನೋಕ್ಕಾಗಲ್ಲ, ಇದನ್ನ ಮರ ಅನ್ನೋಕ್ಕಾಗಲ್ಲ. ಹಾಗಾಗಿ ಯಾವುದನ್ನು ನಾವು ಹೆಸರು ಕೊಡೋಕ್ಕಾಗಲ್ವೋ ಅದನ್ನೆಲ್ಲ ದೇವರು ಅಂತ ಅಂದ್ಬಿಡ್ತಾ ಇದ್ದೀವಾ ಅಂತ ಡಿ ವಿ ಜಿ ಅವ್ರು ಕೇಳ್ತಾರೆ. ಬಹಳ ಸ್ವಾರಸ್ಯಕರವಾದಂಥ ಒಂದು ವಿಚಾರ ಅಂತಂದರೆ ಈ ದೇವರು ಅನ್ನೋಂಥ ಪರಿಕಲ್ಪನೆ ಹೇಗೆ ಬಂತು ಅಂತ. ಇದರ ಬಗ್ಗೆ ತುಂಬ ಸಂಶೋಧನೆಗಳು ಕೂಡ ಆಗಿವೆ, ಅನೇಕ ಪುಸ್ತಕಗಳು, ಪೇಪರ್ಸು ಅದೆಲ್ಲ ಪ್ರೆಸೆಂಟ್ ಆಗಿದೆ ಇದರ ಬಗ್ಗೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಎರಡು ರೀತಿಯ ಕಾರಣ ಈ ದೇವರು ಅನ್ನೋದು ಪರಿಕಲ್ಪನೆಗೆ ಒಂದು ಮೂಲ ಅಂತ ಹೇಳ್ತಾರೆ. ಒಂದೇನು, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಮನುಷ್ಯನ ವಿಕಾಸ ಆಗ್ತಾ ಇತ್ತು. ಅವನು ಆಚೆ ಈಚೆ ಪ್ರಕೃತಿಯಲ್ಲೆಲ್ಲ ಕಡೆ ನೋಡ್ತಾ ಇದ್ದ. ಸೂರ್ಯ ಬೆಳಿಗ್ಗೆ ಹೇಳ್ತಾ ಸೂರ್ಯ ಮೇಲೆ ಬರ್ತಾ ಇತ್ತು, ಸಂಜೆ ಆಗೋತು ಕತ್ಲೆ. ಹೇಗೆ ಅಂತ ಗೊತ್ತಿಲ್ಲ. ಅವನಿಗೊಂದು ಗೊತ್ತೇನು, ಸೂರ್ಯ ಬೆಳಿಗ್ಗೆ ಮೇಲೆ ಬರ್ತಾನೆ, ಅದಕ್ಕೆ ಅದನ್ನು ಬೆಳಿಗ್ಗೆ ಅಂತಂದ್ವಿ. ರಾತ್ರಿ ಆಗೋತು ಸೂರ್ಯ ಅಸ್ತಮಯ ಆಗ್ತಾನೆ. ಇಷ್ಟೇನಾ ಅಂತಂದರೆ ಅಲ್ಲ, ಯಾವುದೋ ಕೆಲವು ತಿಂಗಳುಗಳಲ್ಲಿ ಜೋರು ಮಳೆ ಬಂದುಬಿಡ್ತಾ ಇದೆ, ಇನ್ನೊಂದು ಕೆಲವು ತಿಂಗಳಲ್ಲಿ ಬಿಸಿಲೋ ಬಿಸಿಲು. ಇದು ಹೇಗೆ ಅಂತ ಗೊತ್ತಿಲ್ಲ. ಅದರ ಜೊತೆಗೆ ಅಲ್ಲೆಲ್ಲೋ ಪ್ರವಾಹ ಬಂತು, ಇಲ್ಲೆಲ್ಲೋ ಭೂಕಂಪ ಆಯಿತು, ರಾತ್ರಿ ಗುಡುಗು ಮಿಂಚು, ಇದೆಲ್ಲ ಹೇಗೆ ಅಂತ ಗೊತ್ತಿಲ್ಲ. ಆಗ ಮನುಷ್ಯನಿಗನ್ನಿಸ್ತು, ನಾನು ನನ್ನ ಪಕ್ಕದಲ್ಲಿದ್ದವನು ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಬಲ್ಲೆ, ಆದರೆ ಅಲ್ಲೆಲ್ಲೋ ದೂರದಲ್ಲಿ ಏನೋ ಆಗ್ತಾ ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ. ಯಾರು ಮಾಡಿಸ್ತಾ ಇರ್ಬೋದದು? ಓ, ಯಾವುದೋ ಒಂದು ಶಕ್ತಿ ಇರಬೇಕು, ಅದು ದೇವರಲ್ವಾ, ದೇವರು ಅಂತ ಕರೆಯೋಣ್ವಾ ಅಂತ. ಸೊ ಹೀಗೆ ಪ್ರಕೃತಿಯಲ್ಲಿ ಆಗುವಂತಹ ಸಹಜವಾದಂತಹ ಕ್ರಿಯೆಗಳಿಗೆ ಒಂದು ಕಾರಣವನ್ನು ಕೊಡುವಂಥದ್ದು, ಮತ್ತು ಆಗಾಗ ಆಗುವಂಥ ಈ ವಿಕೋಪಗಳಿಗೆ ಒಂದು ಕಾರಣವನ್ನು ಕೊಡುವಂಥದ್ದು ಮನುಷ್ಯ ಮಾಡಿದಂಥ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲಿ ದೇವರು ಅನ್ನುವಂಥ ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿಕೊಂಡ. ಇನ್ನೊಂದು ಸ್ವಾರಸ್ಯಕರವಾದಂಥ ರೀಸನ್ ದೇವರು ಒಂದು ಬರೋದಕ್ಕೆ ಏನಪ್ಪ ಅಂತಂದರೆ, ಈಗ ಇಷ್ಟು ದಿನ ನಮ್ಮ ತಂದೆ, ನಮ್ಮ ಅಜ್ಜ, ನನ್ನ ಮಕ್ಕಳು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇದ್ವಿ ಅಂತ ಅನ್ಕೊಳ್ಳೋಣ. ಮನುಷ್ಯನಿಗೆ ಅನ್ನಿಸ್ತು ಒಂದು ಸಮುದಾಯದಲ್ಲಿ ಅಲ್ಲಿ ಯಾರೋ ಒಬ್ಬ ವಯಸ್ಸಾದಂಥ ವ್ಯಕ್ತಿ ನೆನ್ನೆ ಕಾಣಿಸ್ತಾ ಇದ್ದ, ಇವತ್ತೆಲ್ಲೋ ಬಿದ್ದುಬಿಟ್ಟಿದಾನಲ್ಲ, ಹತ್ರ ಹೋಗಿ ನೋಡಿದ್ರೆ ಜೀವ ಇಲ್ಲ, ನೆನ್ನೆ ಚೆನ್ನಾಗಿದ್ದ ಇವಾಗ ಎಲ್ಲೋಯ್ತು, ಜೀವ ಎಲ್ಲೋಯ್ತು, ಮನುಷ್ಯನ ದೇಹ ಅಲ್ಲೇ ಇದೆ, ಜೀವ ಎಲ್ಲೋಯ್ತು, ಇಲ್ಲ, ಅವನೆಲ್ಲೋ ಅಲ್ಲಾಡಲ್ಲ, ಅವನು ಕರೆದ್ರೆ ತಿರುಗಲ್ಲ, ಏನಾಯ್ತು? ಓ, ಸಾವು. ಸಾವು ಅಂತ ಅಂತಂದ್ರೇನು? ನಮಗೆ ಗೊತ್ತಿಲ್ಲ. ಸತ್ತ ಮೇಲೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ಶರೀರ ಇದೆ, ಚೈತನ್ಯ ಇಲ್ಲ, ಎಲ್ಲಿ ಹೋಯಿತು? ಬೇರೆ ಎಲ್ಲೋ ಹೋಗಿರಬೇಕು. ಆ ಬೇರೆ ಎಲ್ಲೋ ಹೋಗುವಂಥ ಒಂದು ಜಾಗ ಏನಿದೆಯೋ ಅದನ್ನು ಮನುಷ್ಯ ದೇವರಿಗೆ ಒಂದು ರೀತಿಯಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಸೊ ಹಾಗೆ ಮನುಷ್ಯ ದೇವರ ಪರಿಕಲ್ಪನೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದು ತನಗೆ ಗೊತ್ತಿಲ್ಲದ ಯಾವುದೋ ಒಂದು ವಿಚಾರ ತನ್ನ ಸುತ್ತಮುತ್ತೂರು ನಡೀತಾ ಇದೆ, ಅದು ತನ್ನ ಕಂಟ್ರೋಲ್ನಲ್ಲಿಲ್ಲ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡುವಂತಹ ಯಾವುದೋ ಒಂದು ವಿಶಿಷ್ಟವಾದಂಥ ಶಕ್ತಿ ಇರಬೇಕು, ಆ ಶಕ್ತಿ ದೇವರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡು ದೇವರ ಪೂಜೆಗಳು ಅದರ ಬೇರೆ ಬೇರೆ ರೀತಿಯ ವಿಚಾರಗಳೆಲ್ಲ ಪ್ರಾರಂಭ ಆಯಿತು. ಇಲ್ಲಿ ಪ್ರಶ್ನೆ ಇನ್ನೊಂದು ಬರುತ್ತೆ, ದೇವರು ಒಬ್ಬ ಇದ್ದಾನೆ ಅಂತಂದರೆ ಎಲ್ರಿಗೂ ಒಂದೇ ಥರ ರೂಲ್ ಇರಬೇಕು, ಹೌದಲ್ವಾ? ಈಗ ಬೆಂಕಿ ನನ್ನ ಕೈ ಇಟ್ಟರೂ ಸುಡಬೇಕು, ನಿನ್ನ ಕೈ ಇಟ್ಟರೂ ಸುಡಬೇಕು. ಪ್ರಪಂಚದಲ್ಲಿ ಹಾಗಿಲ್ಲ, ಒಬ್ಬೊಬ್ರಿಗೊಂದೊಂದು ಥರ ಅಂತ ಅನ್ಸುತ್ತೆ. ಅದ್ಯಾಕೆ? ಕೆಲವ್ರು ಬೇಗನೆ ಹುಟ್ಟುತ್ತಾರೆ, ಕೆಲವ್ರು ಬೇಗನೆ ಸಾಯ್ತಾರೆ, ಕೆಲವ್ರು ಬೇಗನೆ ದೊಡ್ಡವರಾಗಿ ಪ್ರಪಂಚದಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ, ಇನ್ನು ಕೆಲವ್ರು ಎಷ್ಟು ವರ್ಷ ಆದರೂ ಅವರು ಬೆಳವಣಿಗೆ ಆಗೋದೇ ಇಲ್ಲ. ಈ ರೀತಿಯ ಏರುಪೇರುಗಳು, ಒಂದೇ ರೀತಿಯ ದೇವರು ಎಲ್ಲರಿಗೂ ಇದ್ದಾನೆ ಅನ್ನೋದಾದರೆ ಯಾಕೋ ಅದು ಅಸಮಂಜಸ ಅನಿಸುತ್ತಲ್ವಾ?
ಸಮಂಜಸವಾದಂಥ ಒಂದು ಪ್ರಕ್ರಿಯೆಯಾದರೆ ಎಲ್ರಿಗೂ ಏಕರೂಪವಾಗಿರಬೇಕು. ಆದರೆ ಪ್ರಪಂಚದಲ್ಲಿ ಹಾಗಿಲ್ವಲ್ಲ.

0: ಅದು ನಮಗೆಲ್ರಿಗೂ ಬರುವಂತ ಪ್ರಶ್ನೆನೆ. ಅದನ್ನೇ ಡಿ ವಿ ಜಿ ಅವರು ಕೂಡ ಈ ಪದ್ಯದಲ್ಲಿ ಕೇಳಿದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಎಸ್ ವಿ ವೈ ಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳ ಜೀವನ ಮೊಬೈಲ್, ಟ್ಯಾಬ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯ ಆಗುತ್ತಿರುವುದು ಅವರ ಅಧ್ಯಯನಕ್ಕೆ ತುಂಬ ತೊಂದರೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯಕವಾಗುವ ಸರಳ ಹಾಗೂ ಅಷ್ಟೇ ಶಕ್ತಿಯುತ ಮಾಧ್ಯಮವೆಂದರೆ ಪತ್ರಿಕೆ ಓದು ತುಂಬ ಅವಶ್ಯವಾದದ್ದು. ಪತ್ರಿಕೆಯು ಎಲ್ಲ ವಯೋಮಾನದವರಿಗೆ ಅನ್ವಯವಾಗುವಂತೆ ವಿಶೇಷ ವಿಶ್ಲೇಷಣೆ ಇರುವುದರಿಂದ ಅವರ ಮಾನಸಿಕ ದೃಢತೆಗೆ ಸಹಕಾರಿಯಾಗುತ್ತದೆ. ಅದು ಶಾಲಾ ಮಕ್ಕಳಿಗೆ ಕೇವಲ ಸುದ್ದಿಯನ್ನಷ್ಟೇ ನೀಡುವುದಿಲ್ಲ, ಅವರ ಜ್ಞಾನ ವಿಸ್ತರಣೆಯ ಕಿಟಕಿಯಾಗಿದೆ. ಪತ್ರಿಕೆಗಳು ಪ್ರಜಾಪ್ರಭುತ್ವದ 4ನೇ ಕಂಬ, ಅಂದರೆ ಶಾಸನ, ಕಾರ್ಯನಿರ್ವಹಣೆ, ನ್ಯಾಯಾಂಗದ ಜೊತೆಗೆ ಪತ್ರಿಕೆಗೆ ಸಮಾಜವನ್ನು ಎಚ್ಚರಿಸುವ ಮಹತ್ತರ ಹೊಣೆಯಿದೆ ಎಂದು ಎಡ್ಮಂಡ್ ಬರ್ನ್ ಹೇಳಿದರೆ ಜನತಂತ್ರದ ಜೀವಾಳವೇ ಸ್ವತಂತ್ರ ಪತ್ರಿಕೆ ಎಂಬುದನ್ನು ಜವಾಹರಲಾಲ್ ನೆಹರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಶೋಷಿತರ ವಂಚಿತರ ಧ್ವನಿಯಾಗಲು ಪತ್ರಿಕೆಗಳು ನೆರವಾಗಬೇಕು ಎಂಬುದನ್ನು ತಿಳಿಸುತ್ತಾ ಸಮಾಜ ಸುಧಾರಣೆಗೆ ಪತ್ರಿಕೆ ಅತ್ಯಂತ ಪರಿಣಾಮಕಾರಿ ಸಾಧನ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಬಹುಮುಖ ಆಶಯಗಳನ್ನು ಹೊಂದಿದ ಪತ್ರಿಕೆ ಇಂದು ಶಾಲಾ ಮಕ್ಕಳಿಗೆ ತುಂಬ ಉಪಯುಕ್ತ ಎಂಬುದನ್ನು ಒತ್ತಿ ಹೇಳಲಾಗುತ್ತಿದೆ. ದೇಶ ವಿದೇಶದ ಘಟನೆಗಳು, ವಿಜ್ಞಾನ ಸಾಧನೆಗಳು, ಕ್ರೀಡೆ, ಪರಿಸರ, ಸಂಸ್ಕೃತಿ ಮೊದಲಾದ ವಿಷಯಗಳು ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ, ಗಣಿತ, ವಿಜ್ಞಾನ ಹಾಗೆ ಪಠ್ಯಪುಸ್ತಕದ ಹೊರಗಿನ ಜಗತ್ತನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಪತ್ರಿಕೆ ಮಕ್ಕಳ ಚಿಂತನಾ ಶಕ್ತಿಯನ್ನು ತೀವ್ರಗೊಳಿಸುತ್ತದೆ. ಸುದ್ದಿ ಓದಿದ ನಂತರ ಏಕೆ, ಹೇಗೆ ಎಂಬ ಪ್ರಶ್ನೆಗಳು ಹುಟ್ಟುತ್ತವೆ. ಈ ಪ್ರಶ್ನಿಸುವ ಮನೋಭಾವವೇ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಡುತ್ತವೆ. ಮಕ್ಕಳು ಪತ್ರಿಕೆ ಓದುವುದರಿಂದ ಸಾಮಾನ್ಯ ಜ್ಞಾನ, ಭಾಷಾ ಕೌಶಲ್ಯ ಅಭಿವೃದ್ಧಿ, ಚಿಂತನಾ ಶಕ್ತಿ, ಆತ್ಮವಿಶ್ವಾಸ ಕೂಡ ಹೆಚ್ಚಳವಾಗುತ್ತದೆ. ಪತ್ರಿಕೆ ಕೇವಲ ಹೊರಗಿನ ವಿಷಯಕ್ಕೆ ಮಾತ್ರ ಸೀಮಿತವಾಗಿರದೆ ಶಾಲಾ ಪಠ್ಯ ಪೂರಕವಾಗಿ ಹಲವಾರು ವಿಷಯಗಳನ್ನು ಅಲ್ಲಿ ಕಂಡುಕೊಳ್ಳಲು ಸಾಧ್ಯವಿದೆ. ಪತ್ರಿಕೆ ಓದುವುದನ್ನು ಮಕ್ಕಳು ರೂಢಿಸಿಕೊಂಡರೆ ಅವರಲ್ಲಿ ಮೊಬೈಲ್ ಗೀಳು ಕಡಿಮೆಯಾಗುತ್ತದೆ. ಇದರಿಂದ ಅವರ ಭಾಷಾ ಪ್ರೌಢಿಮೆಯ ಜೊತೆಗೆ ಜ್ಞಾನದ ಅಭಿವೃದ್ಧಿಯೂ ಆಗುತ್ತಾ ಸಾಗುತ್ತದೆ. ದಿನನಿತ್ಯದ ಶಾಲಾ ಅವಧಿಯಲ್ಲಿ 10 ನಿಮಿಷವನ್ನಾದರೂ ಮಕ್ಕಳಿಗೆ ಪತ್ರಿಕೆ ಓದುವುದನ್ನು ಕಡ್ಡಾಯಗೊಳಿಸುವ ಅವಶ್ಯಕತೆ ಇದೆ. ಇದರಿಂದ ಓದುವ ಸದಾಭಿರುಚಿ ಹಾಗೂ ಕುತೂಹಲ ಕೂಡ ಉಂಟಾಗುತ್ತದೆ. ಪತ್ರಿಕೆಯನ್ನು ಓದುವ ಮೂಲಕ ವಿವಿಧ ವಿಷಯಗಳನ್ನು ಕ್ರೋಢೀಕರಿಸುತ್ತಾ ತಮ್ಮ ಪಠ್ಯ ವಿಷಯಗಳನ್ನು ಅಭ್ಯಾಸ ಮಾಡಲು ಕೂಡ ತುಂಬ ಆಸಕ್ತಿ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಅವಶ್ಯಕ. ಇದನ್ನು ಕಟ್ಟುನಿಟ್ಟಾಗಿ ಶಾಲಾ ಅವಧಿಯಲ್ಲಿ ಓದಲು ಅನುಕೂಲವಾಗುವಂತೆ ಜಾರಿಗೆ ತರುವುದು ತುಂಬ ಅವಶ್ಯವಾಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ

ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು,
0: ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕ್ವೆಶ್ಚನ್ ವರ್ಡ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಸದಾನಂದ, ನಿಮಗೆ ಇಂಗ್ಲಿಷ್ ಕಲಿಕಾ ತರಗತಿಗಳನ್ನ ಇಂಗ್ಲಿಷ್ ಕಲಿಕೆಯ ಅನುಕೂಲಕ್ಕಾಗಿ ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ಬರುವಂತಹ ಪ್ರಶ್ನಾರ್ಥಕ ಪದಗಳು WH ವರ್ಡ್ಸ್ ಅನ್ನ ಪರಿಚಯ ಮಾಡಿಸ್ತಾ ಇದ್ದೆ. ಆ ತರಗತಿಯನ್ನ ತಾವೆಲ್ಲರೂ ಆಲಿಸಿದ್ರಿ, ಗಮನ ಇಟ್ಟು ಕೇಳಿ ಅರ್ಥ ಮಾಡಿಕೊಂಡಿದ್ರಿ ಅಂತ ಹೇಳಿ ಪರಿಗಣಿಸ್ತೇನೆ, ಭಾವಿಸ್ತೇನೆ. ನಾನು ಪ್ರಶ್ನಾರ್ಥಕ ಪದಗಳನ್ನ ವಿವರಿಸುವಂತಹ ಆ ತರಗತಿಯಲ್ಲಿ ವಾಟ್, ಹೂ ಮತ್ತೆ ವೈ ಪದಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ವಾಟ್ ಅನ್ನೋದು ವಸ್ತುಗಳಿಗೆ ಪ್ರಾಣಿಗಳಿಗೆ ಉದ್ದೇಶಿಸಿ ಬಳಸ್ತೇವೆ. ವಾಟ್ ಈಸ್ ಯುವರ್ ನೇಮ್ ಅಥವಾ ವಾಟ್ ಈಸ್ ದಟ್, ವಾಟ್ ಈಸ್ ದಿಸ್, ಏನದು ಏನಿದು. ವಾಟ್ ಅನ್ನೋದು ಗುರುತನ್ನ ಸಾಮಾನ್ಯವಾಗಿ ಪ್ರಾಣಿ ಅಥವಾ ವಸ್ತುಗಳ ಐಡೆಂಟಿಟಿಯನ್ನ ಕೇಳಲಿಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಬಳಕೆ ಮಾಡೋದು ಅಂತ ಹೇಳಿ ನಾನು ಆ ತರಗತಿಯಲ್ಲಿ ವಿವರಣೆಯನ್ನ ಕೊಟ್ಟಿದ್ದೆ. ಅದೇ ವ್ಯಕ್ತಿಗಳ ಗುರುತನ್ನ ಅರ್ಥ ಮಾಡಿಕೊಳ್ಬೇಕಾದಾಗ ಯಾರು ಅನ್ನುವ ಪದವನ್ನ ಬಳಕೆ ಮಾಡ್ತೇವೆ, ಯಾವುದು ವಾಟ್ ಅನ್ನುವ ಪದ ಬಳಕೆ ಆಗುವ ರೀತಿಗೂ ಹೂ ಅನ್ನುವ ಪದ ಬಳಕೆ ಆಗುವ ರೀತಿಗೂ ವ್ಯತ್ಯಾಸ ಇದೆ, ಭಿನ್ನತೆ ಇದೆ ಅನ್ನೋದನ್ನ ನಾನು ನಿಮಗೆ ಆ ತರಗತಿಯಲ್ಲಿ ಬಿಡಿಸಿ ಹೇಳಿದ್ದೆ. ನಂತರ ಹೂ ಮತ್ತೆ ಹೂಂ ಪದಗಳ ನಡುವಿನ ವ್ಯತ್ಯಾಸವನ್ನು ಕೂಡ ವಿವರಿಸಿದ್ದೆ. ಹೂ ಅನ್ನೋದು ಕರ್ತೃವಿನ ಗುರುತನ್ನ, ಸಬ್ಜೆಕ್ಟಿನ ಐಡೆಂಟಿಟಿಯನ್ನ ಕೇಳಿದ್ರೆ ಹೂಂ WHOM ಹೂಂ ಪದವು ಕರ್ಮ ಪದದ ಗುರುತನ್ನ ಐಡೆಂಟಿಟಿಯನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೋಸ್ಕರ ಬಳಕೆಯಾಗತ್ತೆ ಅನ್ನೋದನ್ನ ಆ ತರಗತಿಯಲ್ಲಿ ವಿವರಿಸಿದ್ದೆ. ಅದೇ ಹೂ ಅನ್ನುವ ಪದ ಇನ್ಫಾರ್ಮಲ್ ಅಂದ್ರೆ ಅನೌಪಚಾರಿಕ ಸಂದರ್ಭದಲ್ಲಿ ಹಾಗೆ ಹೆಚ್ಚು ಮಾತನಾಡುವಂತಹ ಸ್ಪೋಕನ್ ಇಂಗ್ಲಿಷ್ ನ ದೃಷ್ಟಿಯಿಂದ ನೋಡಿದಾಗ ಹೂ ಅನ್ನುವ ಪದ ಹೂಮ್ ಅನ್ನುವ ಪದವನ್ನ ರಿಪ್ಲೇಸ್ ಮಾಡುತ್ತೆ. ಹೂಮ್ ಅನ್ನುವ ಪದಕ್ಕೆ ಬದಲಾಗಿ ಹೂ ಅನ್ನುವ ಪದವನ್ನ ನಾವು ಬಳಕೆ ಮಾಡುತ್ತೇವೆ ಅನ್ನೋದನ್ನು ಕೂಡ ಆ ತರಗತಿಯಲ್ಲಿ ಚರ್ಚಿಸಿದ್ದೆ. ಇವೆಲ್ಲವನ್ನ ನೀವು ನೆನ್ಪಿಟ್ಕೊಂಡಿದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಈ WH ವರ್ಡ್ಸ್ ಅನ್ನೋದು ಏನಿದೆ, ಪ್ರಶ್ನಾರ್ಥಕ ಪದಗಳು, ಪ್ರಶ್ನೆಯನ್ನ ಕೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಮಾಡಲಿಕ್ಕೆ 9 ಪದಗಳು ಇದಾವೆ. ಅದನ್ನ WH ವರ್ಡ್ಸ್ ಅಂತ ಹೇಳಿ ಕೂಡ ಹೇಳ್ತೇವೆ ಅಂತ ಕೂಡ ನಾನು ನಿಮಗೆ ಆ ತರಗತಿಯಲ್ಲಿ ವಿವರಿಸಿದ್ದೆ. ವಾಟ್, ಹೂ, ಹೂಮ್, ಹೂಸ್, ವೇರ್, ವಿಚ್, ವೆನ್, ವೈ. ಇದರ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಪದ ಇದೆ, ಹೌ, HOW ಹೌ. ಇಷ್ಟು ಪದಗಳನ್ನ ನಾವು WH ವರ್ಡ್ಸ್ ಅಥವಾ ಕ್ವಶ್ಚನ್ ವರ್ಡ್ಸ್ ಅಂತ ಹೇಳಿ ಗುರುತಿಸ್ತೀವಿ. ಹೀಗೆ ಇಂಗ್ಲಿಷ್ ನಲ್ಲಿ ಪದಗಳನ್ನ ನಾವು ಅರ್ಥ ಮಾಡಿಕೊಳ್ಳೋ ಕಾರಣಕ್ಕೆ ಅಥವಾ ನಮ್ಮ ಕಲಿಕೆಗೆ ಅನುಕೂಲ ಆಗ್ಲಿ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅವುಗಳಿಗೆ ಬೇರೆ ಬೇರೆ ಹೆಸರನ್ನ ಕೊಟ್ಟು ನೆನ್ಪಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಹಾಗಾಗಿ WH ವರ್ಡ್ಸ್ ಅಂತ ಏನ್ ಹೇಳ್ತಾ ಇದೀನಲ್ಲ, ಇದೊಂದು ಸರಳವಾದಂತಹ ವರ್ಗೀಕರಣ. ಇದನ್ನ ಪ್ರನೌನ್ ಆಗಿಯೂ ಕೂಡ ಇಂಗ್ಲಿಷ್ ನಲ್ಲಿ ಗುರುತಿಸ್ತಾರೆ. ಇಂಗ್ಲಿಷ್ ನ ವ್ಯಾಕರಣದಲ್ಲಿ ಅವನ್ನ ಪ್ರನೌನ್, ಹಾಗೆ ರಿಲೇಟಿವ್ ಪ್ರನೌನ್, ಹೀಗೆ ಬೇರೆ ಬೇರೆ ಹಂತದ ಪದಗಳ ಹೆಸರಿನಲ್ಲಿ ಗುರುತಿಸ್ತಾರೆ. ಆದ್ರೆ ನಾವು ಕಲಿಯುವ ಹಂತದಲ್ಲಿ ಇವುಗಳನ್ನ ಸರಳವಾಗಿ ನೆನ್ಪಿಟ್ಕೊಂಡು ಸರಳವಾದ ಉದಾಹರಣೆಗಳ ಮೂಲಕ ಸರಳವಾದಂತಹ ವಾಕ್ಯಗಳನ್ನ ಪ್ರಯೋಗ ಮಾಡಿ ಅಭ್ಯಾಸ ಮಾಡಿ ಕಲಿಯೋದು ಯಾವತ್ತಿಗೂ ಒಳ್ಳೆಯದು. ಹಾಗಾಗಿ ಈ ಪದಗಳನ್ನ ನಾನು ನಿಮಗೆ WH ವರ್ಡ್ಸ್ ಅಂತ ಕಲಿಸ್ಕೊಡ್ತಾ ಇದ್ದೀನಿ. ಆಗ್ಬೋದಲ್ವಾ? ವಾಟ್ ಅನ್ನೋದ್ರ ಬಗ್ಗೆ ಈಗ ನಾನು ಹೇಳಿದೆ, ಹೂ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದೆ, ಹಾಗೆ ಹೂಮ್ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ

ಹೇಳಿದೆ. ಈ ಹೂಸ್ ಅನ್ನೋ ಪದ ಇದೆಯಲ್ಲ, WHOSE, ಮತ್ತೊಮ್ಮೆ ಹೇಳ್ತೇನೆ, WHOSE, ಹೂಸ್, ಯಾರದ್ದು, ಯಾರದ್ದು, ಹೂಸ್ ಬುಕ್ ಈಸ್ ದಿಸ್, ಹೂಸ್ ಬುಕ್ ಈಸ್ ದಿಸ್, ಈ ಪುಸ್ತಕ ಯಾರದ್ದು, ಯಾರಿಗೆ ಸೇರಿದ್ದು ಅನ್ನೋ ಅರ್ಥದಲ್ಲಿ ಬಳಕೆ ಆಗತ್ತೆ. ಹೂಸ್ ಯಾರದ್ದು, ಯಾರಿಗೆ ಸೇರಿದ್ದು. ದಿಸ್ ಈಸ್ ಮೈ ಬುಕ್, ಹೂಸ್ ಬುಕ್ ಈಸ್ ದಿಸ್, ದಿಸ್ ಇಸ್ ಮೈ ಬುಕ್, ಇದು ನನ್ನ ಪುಸ್ತಕ, ಮೈ ಬುಕ್. ಸೊ ಹೂಸ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಯಾರಿಗೆ ಸೇರಿದ್ದು ಅಂತ ಹೇಳಿ ವಿವರವನ್ನ ಬಯಸ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತ ಹೇಳಿ ಅರ್ಥ. ಮೈ ಬುಕ್ ಅಂತ ಹೇಳಿದಾಗ ನಿಮಗೆ ನಾನು ಹಿಂದಿನ ಕೆಲವು ತರಗತಿಗಳಲ್ಲಿ ಪ್ರನೌನ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೆ, ತರಗತಿಯನ್ನ ನಡೆಸಿದ್ದೆ, ಅದು ನಿಮಗೆ ನೆನಪಿದೆ ಅಂತ ಅನ್ಕೊಳ್ತೇನೆ. ಮೈ ಮತ್ತೆ ಮೈನ್, MY ಮೈ, ಇನ್ನೊಂದು MINE ಮೈನ್ ಅಂತ ಹೇಳಿ. ಮೈ ಗುಂಪಿನ ಪದಗಳ ಬಳಕೆ ಬಗ್ಗೆ ಕೂಡ ನಾನು ಎರಡು ತರಗತಿಗಳಲ್ಲಿ ವಿವರಿಸಿದ್ದೆ, ಹಾಗೆ ಮೈನ್ ಗುಂಪಿನ ಪದಗಳ ಬಗ್ಗೆ ಒಂದು ತರಗತಿಯಲ್ಲಿ ವಿವರಿಸಿದ್ದೆ, ಇದು ನೆನಪಿದೆ ಅಂತ ಅನ್ಕೊಳ್ತೇನೆ. ಒಂದು ವೇಳೆ ಮರ್ತು ಹೋಗಿದ್ರೆ ಮೈ ಗುಂಪಿನ ಪದಗಳೇನಿದಾವಲ್ಲ ಅವು ಒಂದು ನೌನಿನ ಜೊತೆ ಬಳಕೆ ಆಗತ್ತೆ. ಮೈ ಬುಕ್, ಮೈ ನೇಮ್, ಮೈ ಟೀಚರ್, ಮೈ ಪೇರೆಂಟ್ಸ್, ಮೈ ಕ್ಲಾಸ್ಮೇಟ್ಸ್, ಮೈ ಕಂಟ್ರಿ, ಯುವರ್ ಫ್ರೆಂಡ್ಸ್, ಹೀಗೆ ಮೈ, ಅವರ್, ಯುವರ್, ಹಿಸ್, ಹರ್, ಇಟ್ಸ್, ದೇರ್, THEIR, ದೇರ್, ಅವರ. ಸೊ ಯಾರಿಗೆ ಸೇರಿದ್ದು ಅನ್ನುವಂತಹ ವಿವರವನ್ನ ಇವು ಕೊಡುತ್ತವೆ. ಈ ಮೈ ಗುಂಪಿನ ಪದಗಳು ಯಾವಾಗ್ಲೂ ನೌನಿನ ಜೊತೆ ಅಂದ್ರೆ ಒಂದನ್ನ ಪ್ರೊಸೆಸ್ ಮಾಡಿರ್ತವೆ, ಹೊಂದಿರ್ತವೆ. ಇವುಗಳಿಗೆ ಪೊಸೆಸಿವ್ ಪ್ರನೌನ್ಸ್ ಅಂತ ಕೂಡ ಹೆಸರಿಟ್ಟು ಕರೀತಾರೆ. ಪೊಸೆಸಿವ್ ಪ್ರನೌನ್ಸ್ ಅದನ್ನ ನೆನ್ಪ್ ಮಾಡ್ಕೊಳ್ಬಹುದು. ಹಾಗೆ ನೌನ್ಗಳ ಜೊತೆ ಬಳಕೆ ಮಾಡದೇ ಇರುವಂತ ಇನ್ನೊಂದು ಪ್ರನೌನ್ ಕೂಡ ಇದೆ, ಅದನ್ನ ಮೈನ್ ಅಂತ ಕರೀತಾರೆ. ಮೈನ್, MINE, MINE, ಇಂಗ್ಲಿಷ್ ನಲ್ಲಿ ಮೈನ್ ಅಂತ ನಾಮಪದ ಕೂಡ ಇದೆ, ಅದನ್ನ ಗಣಿ, ಮೈನ್ಸ್, ಮೈನ್ ಗಣಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಮೈನ್ ಅನ್ನೋದನ್ನ ನನ್ನದು, ನಂದು ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ ಹೂಸ್ ಬುಕ್ ಈಸ್ ದಟ್? ಮೈನ್, ನಂದು ಅಂತ ಹೇಳ್ಬೋದು. ನನ್ನ ಪುಸ್ತಕ ಅಂತಾನು ಹೇಳ್ಬೋದು, ಮೈ ಬುಕ್ ಅಂತ ಉತ್ತರ ಕೊಡಬಹುದು. ಇನ್ನೊಂದು ನಂದು, ನನ್ನದು ಅನ್ನೋ ಅರ್ಥದಲ್ಲಿ ಬಳಕೆ ಕೂಡ ಮಾಡಬಹುದು. ಸೊ ಹೀಗೆ ಹೂಸ್ ಅನ್ನುವ ಪ್ರಶ್ನೆ ಪದ, ಪ್ರಶ್ನಾರ್ಥಕ ಪದ. ಹೂಸ್ ಅನ್ನುವ ಪ್ರಶ್ನಾರ್ಥಕ ಪದ ಯಾರಿಗೆ ಸೇರಿದ್ದು ಅನ್ನುವ ಮಾಹಿತಿಯನ್ನ ಕೇಳಿ ಪಡ್ಕೊಳ್ತದೆ. ಸೊ ಹೂಸ್ ಅನ್ನುವ ಪದ ನೀವು ನೆನಪು ಮಾಡಿಕೊಂಡ್ರೆ, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮೈ ಮತ್ತು ಮೈನ್ ಗುಂಪಿನ ಪದಗಳನ್ನ ನೆನಪು ಮಾಡ್ಕೋಬೇಕು. ಸೊ ಮೈ ಮತ್ತೆ ಮೈನ್ ಗುಂಪಿನ ಪದಗಳನ್ನ ಅರ್ಥ ಮಾಡಿಕೊಳ್ಳುವುದು ಅಂತ ಅಂದ್ರೆ ಹೂಸ್ ಅನ್ನುವ ಪದವನ್ನ ಕೂಡ ಅರ್ಥ ಮಾಡಿಕೊಳ್ಳೋದು. ಹೂಸ್ ಅನ್ನೋ ಪದ ಅರ್ಥ ಆದ್ರೆ ಮೈ, ಮೈನ್ ಪದವನ್ನ ಅರ್ಥ ಮಾಡ್ಕೊಳ್ಬಹುದು. ಮೈ ಅಥವಾ ಮೈನ್ ಪದವನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಅಂತಾದಾಗ ಹೂಸ್ ಪದದ ಬಗ್ಗೆ ಕೂಡ ನೀವು ನೆನಪು ಮಾಡಿಕೊಳ್ಳೋದು. ಸೊ ಹೀಗೆ ಒಂದು ಇನ್ನೊಂದಕ್ಕೆ ಸಹಾಯವನ್ನ ಮಾಡುತ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ನಂತರ ವೆನ್ ಅನ್ನೋ ಪದವನ್ನ ತೆಗೆದುಕೊಳ್ಳೋಣ. ವೆನ್ ಅಂದ್ರೆ ಯಾವಾಗ, ಟೈಮ್ ರೆಫರೆನ್ಸ್ ಅನ್ನ ಕೇಳುತ್ತೆ. ಟೈಮ್ ರೆಫರೆನ್ಸ್ ಅಂದ್ರೆ ಸಮಯದ ಕುರಿತು ನಮಗೆ ಮಾಹಿತಿ ಅಗತ್ಯ ಇದ್ದಾಗ ನಾವೇನ್ ಮಾಡ್ತೇವೆ, ವೆನ್ ಅನ್ನುವಂತಹ ಪ್ರಶ್ನಾರ್ಥಕ ಪದವನ್ನ ಬಳಸಿ ಪ್ರಶ್ನೆಯನ್ನ ಕೇಳ್ತೇವೆ. ವೆನ್ ಆರ್ ಯು ಕಮಿಂಗ್, ನೀನು ಯಾವಾಗ ಬರ್ತಾ ಇದ್ದೀಯಾ. ವೆನ್ ಆರ್ ಯು ಕಮಿಂಗ್, ನೀನ್ ಯಾವಾಗಪ್ಪ ಬರ್ತೀಯಾ. ವೆನ್ ಆರ್ ಯು ಗೋಯಿಂಗ್, ನೀನ್ ಯಾವಾಗ ಹೋಗ್ತೀಯಾ. ಸೊ ಇಲ್ಲಿ ವೆನ್ ಅನ್ನುವ ಪದ ಟೈಮ್ ಅನ್ನ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಈ ವೆನ್ ಅನ್ನುವ ಪದ ಸಮಯ

ಸಮಯದ ಕುರಿತು ಮಾಹಿತಿಯನ್ನ ಕೇಳಲಿಕ್ಕೆ ಅಥವಾ ಅದರ ಬಗ್ಗೆ ಇನ್ನೊಬ್ಬರಿಗೆ ನೆನಪನ್ನ ಮಾಡಲಿಕ್ಕೆ ವೆನ್ ಅನ್ನುವ ಪದ ಬಳಕೆಯಾಗತ್ತೆ. ಯಾವಾಗ ಈ ವೆನ್ ಅನ್ನುವ ಪದವನ್ನ ನೀವು ನೆನಪು ಮಾಡಿಕೊಂಡ ತಕ್ಷಣ ಅಥವಾ ವೆನ್ ಅನ್ನುವ ಪದವನ್ನ ನೀವು ಕಲಿಯೋದಕ್ಕೆ ಹೋದಾಗ ನಿಮಗೆ ತಕ್ಷಣ ನೆನಪಾಗಬೇಕಾಗಿರೋದು ಪ್ರಪೋಸಿಷನ್ಗಳು, ಕಾಲಸೂಚಕ ಪ್ರಿಪೋಸಿಷನ್ಸ್ ಅಥವಾ ಪ್ರಪೋಸಿಷನ್ಸ್ ಅಂತ ಹೇಳ್ತೇವೆ. ವೆನ್ ಆರ್ ಯು ಕಮಿಂಗ್? ಅಟ್ 9:00, 9 o'clock. ಅಟ್ 9 o'clock. ವೆನ್ ಈಸ್ ದ ಕ್ಲಾಸ್? ಅಟ್ 9:30 ಟುಮಾರೋ, ನಾಳೆ 9:00. ಸೊ ಹೀಗೆ ವೆನ್ ಅನ್ನೋದು ಸಮಯವನ್ನ ಸೂಚಿಸುವ ಪದ ಆಗಿರುತ್ತೆ ಅಥವಾ ಸಮಯದ ಕುರಿತು ಮಾಹಿತಿಯನ್ನು ಕೇಳಲು ಬಳಸುವ ಪದ ಆಗಿರುತ್ತೆ. ಹಾಗಾಗಿ ವೆನ್ ಅನ್ನೋದು ಅ ಕ್ವಶ್ಚನ್ ವರ್ಡ್ ದಟ್ ಸೀಕ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟೈಮ್, ಸಮಯದ ಕುರಿತು ಮಾಹಿತಿಯನ್ನ ಪಡೆಯುವ ಉದ್ದೇಶವನ್ನ ಹೊಂದಿರುವಂತಹ ಪದ ವೆನ್ ಆಗಿರುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ಈ ವೆನ್ ಅನ್ನೋದು ಯಾವಾಗ ಅನ್ನೋದಿಕ್ಕೆ ಉತ್ತರವನ್ನ ಪಡ್ಕೊಳ್ಬೇಕಾದ್ರೆ ಪ್ರಪೋಸಿಷನ್ಗಳ ಸಹಾಯವನ್ನ ಪಡ್ಕೊಳ್ಳುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಹಾಗೆ ಈ ಪ್ರಪೋಸಿಷನ್ಗಳ ಸಹಾಯ ಇಲ್ಲದೆ ಉತ್ತರಿಸಲಿಕ್ಕೆ ಆಗದೇ ಇರುವ ಇನ್ನೊಂದು ಪದ ಯಾವ್ದಪ್ಪ ಅಂತ ಹೇಳಿದ್ರೆ ವೇರ್, WHERE, ವೇರ್. ಈ ವೇರ್ ಅನ್ನುವ ಪದ ಇದೆಯಲ್ಲ, ಇದನ್ನ ಬಹಳಷ್ಟು ಬಾರಿ ಇನ್ನೊಂದು ಪದದ ಉಚ್ಚಾರಣೆಯ ಜೊತೆ ಗೊಂದಲ ಮಾಡಿಕೊಳ್ಳೋದನ್ನ ನಾನು ಗಮನಿಸಿದ್ದೇನೆ. ಹಾಗೆ ನೋಡಿದ್ರೆ ಈ ಎರಡು ಪದಗಳ ನಡುವೆ ಯಾವುದೇ ಗೊಂದಲ ಇರಬಾರದು, ಯಾಕಂದ್ರೆ ಎರಡು ಬೇರೆ ಬೇರೆ ಗುಂಪಿಗೆ ಸೇರುವಂತಹ ಪದಗಳಾಗಿದ್ದಾವೆ. ಆದರೂ ಸ್ವಲ್ಪ ಉಚ್ಚಾರಣೆಯ ಅಭ್ಯಾಸದ ದೋಷದಿಂದ, ಪ್ರೊನನ್ಸಿಯೇಷನ್ ನಲ್ಲಿ ನಾವು ಮಾಡುವಂತಹ ಮಿಸ್ಟೇಕ್ ನಿಂದಾಗಿ ಈ ಎರಡರ ನಡುವೆ ಗೊಂದಲವನ್ನ ಇಟ್ಕೊಂಡ್ಬಿಟ್ಟಿದೀವಿ. ಒಂದು WHERE, ವೇರ್, ಇನ್ನೊಂದು WERE, ವರ್. ಈ WERE ಪದವನ್ನ WHERE ಪದದ ಉಚ್ಚಾರಣೆಯ ಜೊತೆ ಗೊಂದಲ ಮಾಡಿಕೊಳ್ಬಾರದು. ಎರಡರ ಉಚ್ಚಾರಣೆ ಬೇರೆ. WHERE ಪದವನ್ನ ವೇರ್ ಅಂತ ಹೇಳಿ ಉಚ್ಚರಿಸಬೇಕು. WERE ಪದವನ್ನ ವರ್ ಅಥವಾ ವರ್ ಅಂತ ಹೇಳಿ ಉಚ್ಚರಿಸೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಈ ವರ್ ಪದ ARER ಪದದ ಪಾಸ್ಟ್ ರೂಪ ಆಗಿರುತ್ತೆ. ARER ಅದರ ಭೂತಕಾಲದ ಸ್ವರೂಪ ರೂಪ ವರ್ ಆಗಿರುತ್ತೆ. WERE, ವರ್. ಆದ್ರೆ WHERE ಅನ್ನೋದು ವೇರ್ ಅನ್ನುವ ಪ್ರಶ್ನಾರ್ಥಕ ಪದ ಆಗಿರುತ್ತೆ. ಈ ಎರಡನ್ನ ನಾವು ಗೊಂದಲ ಮಾಡಿಕೊಳ್ಬಾರದು. ಈ ವೇರ್ ಅನ್ನೋ ಪದ ಎಲ್ಲಿ ಅನ್ನೋ ಮಾಹಿತಿಯನ್ನ ಕೇಳುತ್ತೆ. ಎಲ್ಲಿ ಎಕ್ಸಾಮ್ ಇದೆ, ಯಾವಾಗ, ವೆನ್. ಎಲ್ಲಿ, ವೇರ್. ವೇರ್ ಇಸ್ ಯುವರ್ ಎಕ್ಸಾಮ್? ಓ, ಮೈ ಎಕ್ಸಾಮ್ ಈಸ್ ಅಟ್ ಸರಗೂರು. ವೇರ್ ಇಸ್ ಯುವರ್ ಎಕ್ಸಾಮಿನೇಷನ್ ಸೆಂಟರ್? ಈಗ ದ್ವಿತೀಯ PUC ಪರೀಕ್ಷೆ, ಎರಡು ಪರೀಕ್ಷೆಗಳು ನಡೆಯುತ್ತೆ. ಹಾಗೆ SSLC ಪರೀಕ್ಷೆ, ಎರಡು ಪರೀಕ್ಷೆಗಳು ಕೂಡ ಪ್ರಾರಂಭ ಆಗ್ತಾ ಇದಾವೆ. ಈ ಎರಡು ಪರೀಕ್ಷೆಗಳನ್ನ ನೀವು ಯಾರಾದರೂ ತಗೊಂಡಿದ್ರೆ, ಸೆಕೆಂಡ್ PUC ಎಕ್ಸಾಮ್ 2 ತಗೊಂಡಿದ್ರೆ, ಹಾಗೆ ಮುಂದೆ ಬರ್ತಾ ಇರುವಂತ SSLC ಎಕ್ಸಾಮ್ 2ಗೆ ನೀವು ಯಾರಾದರೂ ಬರೀತಾ ಇದ್ರೆ, ಪರೀಕ್ಷೆಯನ್ನ ತೆಗೆದುಕೊಂಡಿದ್ರೆ, ನಿಮಗೆ ನಿಮ್ಮ ಫ್ರೆಂಡೋ ಅಥವಾ ನಿಮ್ಮ ಟೀಚರೋ ಮತ್ತಾರೋ ನಿಮ್ಮ ಮನೆಯವರೋ ಕೇಳ್ತಾರೆ, ವೇರ್ ಈಸ್ ಯುವರ್ ಎಕ್ಸಾಮ್ ಸೆಂಟರ್, ನಿನ್ನ ಎಕ್ಸಾಮ್ ಸೆಂಟರ್ ಎಲ್ಲಿ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೋದು ಅಟ್ ಮೈಸೂರ್ ಅಥವಾ ಅಟ್ ಸರಗೂರು ಅಥವಾ ಅಟ್ ಕೋಟೆ ಅಥವಾ ಅಟ್ ಬೆಂಗಳೂರು, ಹೀಗೆ. ಸೊ ವೇರ್ ಅನ್ನೋದು ಎಲ್ಲಿ ಅನ್ನುವ ಮಾಹಿತಿಯನ್ನ ಕೇಳುತ್ತೆ. ಒಂದು ವಿಷಯ ನೀವೇನ್ ನೆನ್ಪಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಪ್ರಶ್ನೆ ಕೇಳೋದೇನೆ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ. ವೆನ್ ಈಸ್ ಯುವರ್ ಎಕ್ಸಾಮ್ ಅಂತ ನಾನು ಕೇಳಿದ್ರೆ, ನಿನ್ನ ಪರೀಕ್ಷೆ ಯಾವಾಗ ಪ್ರಾರಂಭ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ನಿನ್ನನ್ನ ನಾನು ಕೇಳ್ತಾ ಇದ್ದೇನೆ, ಮಾಹಿತಿಯನ್ನ ಕೊಡು ಅನ್ನೋ ಅರ್ಥನ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ,
ನಿನ್ನ

ಹೆಸರು ನನಗೆ ಗೊತ್ತಿಲ್ಲಪ್ಪ, ನೀನು ಅದರ ಮಾಹಿತಿಯನ್ನು ಸ್ವಲ್ಪ ಕೊಡ್ತೀಯಾ? ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ಸೊ ಹೀಗೆ ಈ ಪ್ರಶ್ನಾರ್ಥಕ ಪದಗಳೇನಿದಾವಲ್ಲ ಅವುಗಳನ್ನ ಬಳಸ್ಕೊಂಡು ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನ ಸಿದ್ಧ ಮಾಡಿಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ನಮಗೆ ಅಗತ್ಯವಿರುವ ಮಾಹಿತಿಯನ್ನ ಪಡ್ಕೊಳ್ತೇವೆ. ಇದು ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಯಾಕೆ ಈ ಪದಗಳು ಬಳಕೆ ಆಗತ್ತೆ, ವೈ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಹೌ ಅನ್ನೋದು ಗೊತ್ತಾಗೋದಿಲ್ಲ, ಹೌ ಟು ಯೂಸ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ವಾಟ್ ಏನು ಅನ್ನೋದು ಎಷ್ಟು ಮುಖ್ಯನೋ, ವೈ ಯಾಕೆ ಅದನ್ನ ಬಳಸ್ತೇವೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಈ ವೈ ಅನ್ನುವ ಪದ ಇಲ್ಲದೆ ಹೋದ್ರೆ, ವೈ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಇರದೇ ಹೋದ್ರೆ ನಿಮಗೆ ಯಾವುದೇ ಕಲಿಕೆ ಆಗ್ಲಿಕ್ಕೆ ಅವಕಾಶ ಇರಲ್ಲ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಈ ವೇರ್ ಅನ್ನೋ ಪದನ ಹೇಳ್ತಾ ಇದ್ದೆ ಅಲ್ವಾ, ವೇರ್ ಅಂದ್ರೆ ಜಾಗದ ಕುರಿತು ಮಾಹಿತಿಯನ್ನ ಕೇಳತ್ತೆ ಅನ್ನೋದು ನಿಮ್ಗೀಗ ಅರ್ಥ ಆಗಿದೆ, ಹೌದಲ್ಲ? ಸರಿ, ಈಗ ಈ ವೇರ್ ಪದ ಹಾಗೆ ವೆನ್ ಪದ, ಹೂಸ್ ಪದವನ್ನ ಈ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡ್ವಿ. ಇನ್ನೊಂದು ಪದ ಇದೆ, ವಿಚ್, ಯಾವುದು. ಈ ವಿಚ್ ಅನ್ನೋ ಪದ ಇದೆಯಲ್ಲ, ಇದು ಬಹಳ ವಿಶೇಷವಾದಂತಹ ಪದ ವಿಚ್ ಅನ್ನೋದು. ಈ ವಿಚ್ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ ಇನ್ನೊಂದು ಇದೇ ಉಚ್ಚಾರಣೆಯನ್ನ ಹೊಂದಿರುವಂತಹ ಒಂದು ಪದ ಇದೆ. ಅದರ ಸ್ಪೆಲ್ಲಿಂಗ್ ಏನಪ್ಪಾ ಅಂದ್ರೆ WITCH, ವಿಚ್. ಈ ವಿಚ್ ಅಂದ್ರೆ ಮಾಟಗಾತಿ ಅನ್ನೋ ಅರ್ಥನ ಕೊಡುತ್ತೆ. ಸೊ ಅದು ವಿಚ್, WITCH. ಇದು WHICH, ವಿಚ್. ಈ ರೀತಿ ಬೇರೆ ಬೇರೆ ಅಕ್ಷರ ಇದ್ದು ಒಂದೇ ತರದ ಉಚ್ಚಾರಣೆಯನ್ನ ಹೊಂದಿದ್ದು ಭಿನ್ನವಾದಂತಹ ಅರ್ಥವನ್ನ ಹೊಂದಿರುವಂತಹ ಇಂಗ್ಲಿಷ್ ಪದಗಳಿಗೆ ಒಂದು ವಿಶೇಷವಾದ ಹೆಸರನ್ನ ಕೊಡ್ತಾರೆ. ಅದೇನು ಅಂತ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸ್ ಅನ್ನ ಕೇಳಿ, ಸಾಧ್ಯ ಆದ್ರೆ ನಿಮ್ ಟೀಚರ್ನು ಕೇಳಿ. ಈ ವಿಚ್ ಅಂತ ಉಚ್ಚಾರಣೆ ಮಾಡೋದಿಕ್ಕೆ ಎರಡು ಪದ ಇದಾವಂತೆ, ಒಂದು WHICH, ಇನ್ನೊಂದು WITCH, ವಿಚ್. ಸರ್, ಇದಕ್ಕೇನಂತಾರೆ ಮಿಸ್ ಅಂತ ಹೇಳಿ ನಿಮ್ಮ ಟೀಚರ್ ಹತ್ರ ಒಂದ್ಸರಿ ಕೇಳಿ. ಉತ್ತರ ಗೊತ್ತಾದ್ರೆ ಹೇಳಿ, ಗೊತ್ತಾಗದಿಲ್ಲ ಅಂತ ಹೇಳಿದ್ರು ಕೂಡ ಕೇಳಿ, ನಾನು ಇನ್ನೊಂದು ತರಗತಿಯಲ್ಲಿ ಅದರ ಬಗ್ಗೆ ಪಾಠ ಹೇಳ್ತೇನೆ. ಈ ವಿಚ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ, ಯಾವುದು ಬೇಕು, ಇದರಲ್ಲಿ ಯಾವುದು. ಈಗ ಎರಡು ಪೆನ್ಸಿಲ್ ಇದೆ ಅಂತ ಇಟ್ಕೊಳ್ಳಿ, ಪೆನ್ಸಿಲ್ ಬಗ್ಗೆ ಬೇಡ, ಚಾಕ್ಲೇಟ್ ತಗೊಳ್ಳಿ ಅಥವಾ ಐಸ್ ಕ್ರೀಮ್ ತಗೊಳ್ಳಿ ಅಥವಾ ಬಿಸ್ಕೆಟ್ ತಗೊಳ್ಳಿ. ಈಗ ಐಸ್ ಕ್ರೀಮ್ ಅನ್ನ ತಗೊಳ್ಳೋದಾದ್ರೆ, ಒಂದು ವೆನಿಲಾ ಐಸ್ ಕ್ರೀಮ್ ಇದೆ, ಇನ್ನೊಂದು ಚಾಕ್ಲೇಟ್ ಐಸ್ ಕ್ರೀಮ್ ಇದೆ ಅಂತ ಇಟ್ಕೊಳ್ಳೋಣ. ವಿಚ್ ಒನ್ ಯು ವಾಂಟ್? ದೇರ್ ಇಸ್ ವೆನಿಲಾ ಐಸ್ ಕ್ರೀಮ್ ಅಂಡ್ ದೇರ್ ಇಸ್ ಚಾಕ್ಲೇಟ್ ಐಸ್ ಕ್ರೀಮ್. ವಿಚ್ ಒನ್ ಡು ಯು ವಾಂಟ್? ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಇವೆರಡರಲ್ಲಿ ಯಾವುದು ಬೇಕು? ಸೊ ದಿಸ್ ಇಸ್ ಇಂಗ್ಲಿಷ್ ಬುಕ್, ದಟ್ ಇಸ್ ಕನ್ನಡ ಬುಕ್. ವಿಚ್ ಬುಕ್ ಯು ವಾಂಟ್? ಇದೊಂದು ಇಂಗ್ಲಿಷ್ ಪುಸ್ತಕ, ಇದೊಂದು ಕನ್ನಡ ಪುಸ್ತಕ, ಇದರಲ್ಲಿ ನಿನ್ಗೆ ಯಾವ್ದು ಬೇಕು? ಸೊ ವಿಚ್ ಅನ್ನೋದು ಈ ಆಯ್ಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ, ಪ್ರಶ್ನೆಯನ್ನ ಕೇಳತ್ತೆ, ವಿಚ್. ಸೊ ಇನ್ನೊಂದು, ಈಗ ಬೇಸಿಗೆ ಕಾಲ, ನೀವೊಂದು ಅಂಗಡಿಗೆ ಹೋಗ್ತೀರಿ, ಜ್ಯೂಸ್ ಕೊಡಪ್ಪ ಅಂತ ಕೇಳ್ತೀರಿ. ಅವಾಗ ಅವ್ರು ಹೇಳ್ತಾರೆ, ವಿ ಹ್ಯಾವ್ ಮ್ಯಾಂಗೋ, ಪೈನಾಪಲ್, ಮೂಸಂಬಿ, ಆರೆಂಜ್ ಜ್ಯೂಸ್. ವಿಚ್ ಡು ಯು ವಾಂಟ್ ಟು ಹ್ಯಾವ್ ಸರ್? ವಿಚ್ ಒನ್ ಡು ಯು ಪ್ರಿಫರ್ ಸರ್? ನಿಮಗೆ ಯಾವ್ದು ಬೇಕು ಮೇಡಮ್? ವಿಚ್ ಒನ್ ಡು ಯು ವಾಂಟ್ ಟು ಹ್ಯಾವ್ ಮೇಡಮ್ ಅಂತ ಕೇಳ್ತಾರೆ. ನಮ್ಮ ಹತ್ರ ಇಷ್ಟಿದೆ, ಸೇಬಿದೆ, ದ್ರಾಕ್ಷಿ ಇದೆ, ಮೂಸಂಬಿ ಇದೆ, ಆರೆಂಜ್ ಇದೆ, ಪೈನಾಪಲ್ ಇದೆ, ಮ್ಯಾಂಗೋ ಜ್ಯೂಸ್ ಕೂಡ ಇದೆ. ನಿಮಗೆ ಅದರಲ್ಲಿ ಯಾವುದು ಬೇಕು? ಈ ರೀತಿ ಆಯ್ಕೆ ಮಾಡಿಕೊಳ್ಳುವಂತಹ ವಿಷಯ ಬಂದಾಗ ಅವಾಗ ನಾವೇನ್ ಮಾಡ್ತೇವೆ, ವಿಚ್ ಅನ್ನುವಂತಹ ಪ್ರಶ್ನಾರ್ಥಕ ಪದವನ್ನ ಕೇಳಿ ನಾವು ಮಾಹಿತಿಯನ್ನ ಪಡ್ಕೊಳ್ಳೋದಿಕ್ಕೆ ಮುಂದಾಗ್ತೇವೆ. ಸೊ ಇಲ್ಲಿ ಒಂದು ಮತ್ತೆ ನೆನ್ಪಿಟ್ಕೊಳ್ಬೇಕು, ಈ ಪ್ರಶ್ನಾರ್ಥಕ ಪದಗಳನ್ನ ನಾವು ಬಳಸೋದೇ ಪ್ರಶ್ನಾರ್ಥಕ ವಾಕ್ಯಗಳ ರಚನೆಗಾಗಿ. ಯಾಕೆ ಅವನ್ನ ರಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ವಿಷಯದ ಕುರಿತು ಮಾಹಿತಿ, ಇನ್ಫಾರ್ಮೇಶನ್ ವಿಷಯ ಬೇಕಾಗಿರುತ್ತೆ. ಹಾಗಾಗಿ ಈ

ಪ್ರಶ್ನೆಯ ಪದಗಳನ್ನು ಬಳಸ್ಕೊಂಡು ಪ್ರಶ್ನೆಯ ವಾಕ್ಯಗಳ ರಚನೆಯನ್ನ ಮಾಡಿ ವಿ ಸೀಕ್ ಇನ್ಫಾರ್ಮೇಶನ್ ಆನ್ ಸಮಥಿಂಗ್ ವಿಚ್ ವಿ ವಾಂಟ್ ಟು ನೋ. ಸೊ ದಿಸ್ ಸೀಕಿಂಗ್ ಇನ್ಫಾರ್ಮೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ವೈ ಡಬ್ಲ್ಯೂ ಹೆಚ್ ವರ್ಡ್ಸ್ ಆರ್ ಯೂಸ್ಡ್. ಅಗೇನ್ ವಿ ಆರ್ ಕಮಿಂಗ್ ಟು ದ ವರ್ಡ್ ವೈ, ಯಾಕೆ ಬಳಸ್ತೇವೆ. ನಂತರ ಈ ಹೌ ಅನ್ನೋ ಪದ ಬಹಳ ವಿಶೇಷವಾದ್ದು. ಹೆಚ್ ಓ ಡಬ್ಲ್ಯೂ ಹೌ. ಈ ಉಳಿದ ಎಂಟು ಪದಗಳು ಡಬ್ಲ್ಯೂ ಹೆಚ್ ಇಂದ ಶುರುವಾಗುತ್ತೆ, ಹಾಗಾಗಿ ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ನೇರವಾಗಿ ಹೇಳ್ಬಿಡಬಹುದು. ಆದ್ರೆ ಈ ಹೆಚ್ ಓ ಡಬ್ಲ್ಯೂ ಹೌ ಅನ್ನೋ ಪದ ಇದೆಯಲ್ಲ, ಇದು ಬಹಳ ವಿಶೇಷವಾಗಿ ಬಳಕೆ ಮಾಡುವಂತಹ ಪದ ಆಗಿರುತ್ತೆ, ಮತ್ತೆ ಒಂದು ವಿಶೇಷವಾದಂತಹ ಪದ ಕೂಡ ಹೌದು. ಯಾಕಂದ್ರೆ ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳಿದ್ರೆ ಮೊದಲನೇ ಅಕ್ಷರ ಡಬ್ಲ್ಯೂ, ಎರಡನೇ ಅಕ್ಷರ ಹೆಚ್. ಸೊ ಹಂಗಾಗಿ ನೀವು ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳೋದನ್ನ ನಾವು ಒಪ್ಕೊಳ್ಬಹುದು ಸರ್. ಆದ್ರೆ ಇಲ್ಲಿ ಮೊದಲನೇ ಅಕ್ಷರ ಹೆಚ್, ಎರಡನೇ ಅಕ್ಷರ ಓ, ಮೂರನೇ ಅಕ್ಷರ ಡಬ್ಲ್ಯೂ, ಅದ್ ಹೆಂಗಿದು ಡಬ್ಲ್ಯೂ ಹೆಚ್ ವರ್ಡ್ ಸರ್ ಅಂತ ನೀವು ಕೇಳಿದ್ರೆ, ಹೌದು ಈ ಪದ ಇದೇ ಗುಂಪಲ್ಲಿ ಬರುತ್ತೆ, ಆದ್ರೆ ಭಿನ್ನವಾದಂತಹ ಸ್ಪೆಲ್ಲಿಂಗ್ ಅನ್ನ ಹೊಂದಿರುತ್ತೆ. ಅಂದ್ರೆ ಡಬ್ಲ್ಯೂನು ಇದೆ, ಹೆಚ್ಚು ಕೂಡ ಈ ಪದದಲ್ಲಿ ಇದೆ, ಹೌ ಅಂತ ಹೇಳಿ. ಸೊ ಹೌ ಅಂದ್ರೆ ಯಾವ ರೀತಿಯಲ್ಲಿ, ಯಾವ ರೀತಿಯಲ್ಲಿ. ಸೊ ಈಗ ನೀವು ನಾವು ಹೇಳ್ತೀರಿ, ಸರ್ ಟುಮಾರೋ ಐ ಆಮ್ ವಿಸಿಟಿಂಗ್ ಬೆಂಗಳೂರು. ಸೊ ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ದೀನಿ. ಅವಾಗ ನಾನು ಕೇಳ್ತೇನೆ, ಹೌದಪ್ಪ ಗುಡ್, ಹೌ ಆರ್ ಯು ಗೋಯಿಂಗ್ ಟು ಬೆಂಗಳೂರು, ನೀನ್ ಹೇಗ್ ಹೋಗ್ತಾ ಇದೀಯಾ, ಹೌ ಆರ್ ಯು ಗೋಯಿಂಗ್. ಅವಾಗ ನೀವು ಹೇಳ್ತೀರಿ, ಸರ್ ಐ ಗೋ ಬೈ ಬಸ್, ನಾನು ಬಸ್ ಅಲ್ಲಿ ಹೋಗ್ತಾ ಇದ್ದೇನೆ. ಅಥವಾ ಇನ್ ಕೆಲವರು ಹೇಳ್ಬೋದು, ಸರ್ ಐ ಗೋ ಬೈ ಟ್ರೈನ್, ನಾನು ಟ್ರೈನ್ ಅಲ್ಲಿ ಹೋಗ್ತೀನಿ ಅಂತ ನೀವು ಹೇಳ್ಬೋದು. ಸೊ ಹೀಗೆ ಹೌ ಅನ್ನೋದು ಯಾವ ರೀತಿಯಲ್ಲಿ, ಹೌ ಆರ್ ಯು ಗೋಯಿಂಗ್, ಅಥವಾ ಪರೀಕ್ಷೆಯನ್ನ ನೀನು ಹೇಗೆ ಬರದೆ, ಹೌ ಡಿಡ್ ಯು ರೈಟ್, ಅಥವಾ ಪರೀಕ್ಷೆಗೆ ನೀನು ಹೇಗೆ ಓದ್ತಾ ಇದೀಯಾ, ಹೌ ಆರ್ ಯು ಸ್ಟಡಿಯಿಂಗ್, ಹೌ ಆರ್ ಯು ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ಸ್ ಅಂತ ಹೇಳಿ ನಾವು ಕೇಳ್ತೀವಿ ಅಲ್ವಾ. ಸೊ ಹೌ ಅನ್ನೋ ಪದ ಹೆಚ್ಚು ಬಳಕೆ ಮಾಡ್ತಾನೆ ಇರ್ತೀವಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ತೀರಿ, ಸರಳವಾಗಿರತ್ತೆ, ಸ್ವಲ್ಪ ಗಮನ ಕೊಡಬೇಕು ಅಷ್ಟೇನೆ, ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ನಂತರ ಈ ಹೌ ಅನ್ನೋ ಪದನ ನಾವು ಗಮನಿಸಬೇಕಾದ್ರೆ ಎರಡು ವಿಶೇಷವಾದಂತ ಪ್ರಯೋಗಗಳು ಅದರ ಜೊತೆಗೆ ಬರುತ್ತೆ, ಅದನ್ನ ಸ್ವಲ್ಪ ನಾವು ಗಮನಿಸಬೇಕು. ಹೌ ಮಚ್ ಮತ್ತೆ ಹೌ ಮೆನಿ. ಹೌ ಮಚ್ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣ, ಹೌ ಮೆನಿ ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆ, ಹೌ ಮಚ್ ಮೌಲ್ಯ ಪ್ರಮಾಣದ ಬಗ್ಗೆ ಹೇಳುತ್ತೆ. ಹೌ ಮಚ್ ವಾಟರ್ ಡೂ ಯು ವಾಂಟ್, ನಿನಗೆ ಎಷ್ಟು ನೀರು ಬೇಕಪ್ಪ, ಪ್ರಮಾಣದಲ್ಲಿ ನೀರು ಬೇಕು ಅಂದ್ರೆ ಒಂದು ಲೀಟರ್ ಬೇಕಾ, ಎರಡು ಲೀಟರ್ ಬೇಕಾ ಅಂತ. ಹೌ ಮಚ್ ಮನಿ ಯು ನೀಡ್, ನಿನಗೆಷ್ಟು ಹಣ ಬೇಕು, 10 ರೂಪಾಯಿ ಬೇಕಾ, 20 ರೂಪಾಯಿ ಬೇಕಾ, ಹೀಗೆ ಹೌ ಮಚ್ ಅನ್ನೋ ಪದವನ್ನ ಬಳಸ್ತೇವೆ. ಹೌ ಮೆನಿ ಅಂತ ಹೇಳಿದಾಗ ಹೌ ಮೆನಿ ಪೀಪಲ್ ವರ್ ದೇರ್, ಹೌ ಮೆನಿ ಬಾಟಲ್ಸ್ ಯು ನೀಡ್, ಹೌ ಮೆನಿ ಪೆನ್ಸಿಲ್ಸ್ ಆರ್ ದೇರ್, ಹೀಗೆ ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಜನರಿದ್ದಾರೆ, ಹೌ ಮೆನಿ ಎಷ್ಟು ಸಂಖ್ಯೆ ಎಷ್ಟು ಜನರಿದ್ದಾರೆ, ಈ ಅರ್ಥದಲ್ಲಿ ಹೌ ಮೆನಿ ಅನ್ನೋದನ್ನ ಬಳಕೆ ಮಾಡ್ತೇವೆ. ಈಗ ಇದೆಲ್ಲವನ್ನ ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೇನೆ, ಇಂಗ್ಲಿಷ್ ಕ್ಲಾಸ್ ಅನ್ನ ನಡೆಸ್ಕೊಡ್ತಾ ಇದ್ದೇನೆ. ವೈ ಯಾಕೆ ಅಂತ ಹೇಳಿದ್ರೆ ನೀವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಬಳಸ್ಲಿ ಅಂತ. ಸರಿ ಸರ್, ಇಂಗ್ಲಿಷ್ ಅನ್ನ ಬಳಸೋದಕ್ಕೆ ನೀವು ನಮಗೆ ಇಂಗ್ಲಿಷ್ ಕಲಿಸ್ಕೊಡ್ತಾ ಇದ್ದೀರಿ, ಆದ್ರೆ ವೈ ಆರ್ ಯು ಯೂಸಿಂಗ್ ಕನ್ನಡ, ಕನ್ನಡ ಬಳಸಿ ನೀವು ಯಾಕೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ದೀರಿ, ನೀವು ಇಂಗ್ಲಿಷ್ ಅಲ್ಲೇ ಯಾಕೆ ಹೇಳ್ಬಾರದು, ವೈ ಡೋಂಟ್ ಯು ಯೂಸ್ ಇಂಗ್ಲಿಷ್ ಓನ್ಲಿ ಟು ಟೀಚ್ ಇಂಗ್ಲಿಷ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನನಗೆ ತುಂಬಾ ಖುಷಿ ಆಗತ್ತೆ, ಇಂಥ ಪ್ರಶ್ನೆ ನಿಮಗೆ ಬರಬೇಕು. ನೋಡಿ, ಈ ವೈ ಅನ್ನೋ ಪದ ಇದೆಯಲ್ಲ, ಯಾಕೆ ಡಬ್ಲ್ಯೂ ಹೆಚ್ ವರ್ಡ್ ಅದು ವೈ. ನಿಮಗೆ ವೈ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಯೂಸಿಂಗ್ ಕನ್ನಡ ಅಥವಾ ಥ್ರೂ ಕನ್ನಡ ಅಂತ ಹೇಳಿದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರುವುದನ್ನ ಕಲಿಯುವುದು, ನೋನ್ ಟು ಅನ್ನೋನ್ ಅಂತ ಹೇಳ್ತಾರೆ. ಈಗ ನಿಮ್ಗೆಲ್ರಿಗೂ ಕೇಳ್ತಾ ಇರುವಂತಹ ಬಹುತೇಕ ಎಲ್ಲರಿಗೂ ಕನ್ನಡ ಚೆನ್ನಾಗಿ ಬರುತ್ತೆ, ಹೀಗೆ ಚೆನ್ನಾಗಿ ಬರುವ ಭಾಷೆಯ ಸಹಾಯವನ್ನ ತೆಗೆದುಕೊಂಡು
ಚೆನ್ನಾಗಿ ಬರದೇ ಇರುವಂತಹ

ಭಾಷೆಯನ್ನ ಕಲಿಯುವ ಪ್ರಯತ್ನವನ್ನ ಮಾಡೋದು. ಹಾಗಾಗಿ ವೈ ಆರ್ ಯು ಯೂಸಿಂಗ್ ಕನ್ನಡ ಟು ಟೀಚ್ ಇಂಗ್ಲಿಷ್ ಅಂತ ನೀವು ಕೇಳಿದ್ರೆ, ಟು ಫೆಸಿಲಿಟೇಟ್ ಯುವರ್ ಲರ್ನಿಂಗ್, ನಿಮ್ಮ ಕಲಿಕೆಯನ್ನ ಸುಗಮಗೊಳಿಸಲಿಕ್ಕೆ ನಾನು ಈ ದಾರಿಯನ್ನ ತಗೊಂಡಿದ್ದೇನೆ. ಸೊ ಇಲ್ಲಿ ವೈ ಅನ್ನೋದು ಒಂದು ಕೆಲಸ ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಆ ಕೆಲಸ ನಡೀತಾ ಇದೆ, ನಡೆಯುತ್ತೆ ಅಥವಾ ನಡೆದಿತ್ತು, ಹೀಗೆ ಒಂದು ಕ್ರಿಯೆಯ ಬಗ್ಗೆ, ಒಂದು ವಿಷಯದ ಬಗ್ಗೆ ಯಾಕಾಗಿ ಅನ್ನುವ ಮಾಹಿತಿ ನಮಗೆ ಬೇಕಿದ್ದಾಗ ನಾವು ವೈ ಪದವನ್ನ ಬಳಕೆ ಮಾಡಿಕೊಳ್ತೇವೆ. ಸೊ ಹೀಗೆ ಈ ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳಿದ್ರೆ ವಾಟ್, ಹೂ, ಹೂಮ್, ಹೂಸ್, ವೇರ್, ವಿಚ್, ವೆನ್, ಹೌ, ಕೊನೆಗೆ ವೈ. ಈ 9 ಪದಗಳನ್ನ ನಾವು ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳಿ ಹೇಳ್ತೇವೆ. ಪ್ರಶ್ನಾರ್ಥಕ ಪದಗಳು, ಕ್ವಶ್ಚನ್ ವರ್ಡ್ಸ್, ಅವುಗಳ ಸಹಾಯವನ್ನ ತಗೊಂಡು ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನ, ಕ್ವಶ್ಚನ್ ಸೆಂಟೆನ್ಸಸ್ ಅನ್ನ ಫ್ರೇಮ್ ಮಾಡ್ತೇವೆ. ವೈ, ಟು ಗೆಟ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ, ಇದನ್ನ ಒಂದ್ ಕಡೆ ಗುರ್ತು ಹಾಕೊಂಡಿದ್ದೀರಿ, ಮತ್ತೆ ಮತ್ತೆ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕ್ವೆಶ್ಚನ್ ವರ್ಡ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಆಲಿಸಿದಿರಿ.
2: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನದ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭಾರತೀಯರ ಆರೋಗ್ಯ ಮತ್ತು ಆನುವಂಶಿಕತೆಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ನಮ್ಮ ದೇಶದ ವೈವಿಧ್ಯಮಯ ಜನಸಮುದಾಯಗಳ ಡಿಎನ್ಎ ಸಂರಚನೆಯನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೈಗೊಳ್ಳಲಾದ ಜಿನೋಮ್ ಇಂಡಿಯಾ ಯೋಜನೆಯು ಅತ್ಯಂತ ಮಹತ್ವದ ಮೈಲಿಗಲ್ಲನ್ನು ತಲುಪಿದೆ. ಈ ಬೃಹತ್ ಸಂಶೋಧನೆಯ ಮೂಲಕ ಭಾರತೀಯರಲ್ಲಿ ಮಾತ್ರ ಕಂಡುಬರುವ ಸುಮಾರು 4.4 ಕೋಟಿ ಹೊಸ ಜೀನ್ ಬದಲಾವಣೆಗಳನ್ನು ಅಥವಾ ಜೆನೆಟಿಕ್ ವೇರಿಯಂಟ್ಗಳನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಈ ಸಂಶೋಧನೆಯು ಭವಿಷ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೇಹ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆ ನೀಡುವ ಪ್ರೆಸಿಷನ್ ಮೆಡಿಸಿನ್ ಅಥವಾ ನಿಖರ ವೈದ್ಯಕೀಯ ಪದ್ಧತಿಗೆ ಬಲವಾದ ಅಡಿಪಾಯವನ್ನು ಹಾಕಿದೆ. ಸಾಮಾನ್ಯವಾಗಿ ಆಧುನಿಕ ವೈದ್ಯಕೀಯ ಶಾಸ್ತ್ರವು ಯುರೋಪಿಯನ್ ದೇಶಗಳ ಜನರ ಡಿಎನ್ಎ ಮಾಹಿತಿಯನ್ನು ಆಧರಿಸಿ ರೂಪಿತವಾಗಿದೆ. ಆದರೆ ಭಾರತೀಯರ ದೇಹದ ಜೈವಿಕ ರಚನೆಯು ಯುರೋಪಿಯನರಿಗಿಂತ ವಿಭಿನ್ನವಾಗಿದೆ. ಇದರಿಂದಾಗಿ ದೇಶಗಳಲ್ಲಿ ಯಶಸ್ವಿಯಾದ ಔಷಧಗಳು ಅಥವಾ ಚಿಕಿತ್ಸಾ ಪದ್ಧತಿಗಳು ಭಾರತೀಯರಿಗೆ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರಬಹುದು ಅಥವಾ ಅಷ್ಟೇ ಕೆಲವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಿರಬಹುದು. ಈ ಕೊರತೆಯನ್ನು ನೀಗಿಸಲು ಭಾರತ ಸರ್ಕಾರದ ಬಯೋಟೆಕ್ನಾಲಜಿ ಇಲಾಖೆಯು ಧನ ಸಹಾಯದೊಂದಿಗೆ 2021 ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರ ಸೇರಿದಂತೆ ದೇಶದ 20 ಪ್ರಮುಖ ಸಂಸ್ಥೆಗಳ ವಿಜ್ಞಾನಿಗಳು ಈ ತಂಡದಲ್ಲಿದ್ದಾರೆ. ಕರ್ನಾಟಕವು ಸೇರಿದಂತೆ ದೇಶದಾದ್ಯಂತ ಇರುವ 83 ವಿವಿಧ ಜನಸಮುದಾಯಗಳ ಸುಮಾರು 20,000 ಹೆಚ್ಚು ವ್ಯಕ್ತಿಗಳ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಅದರಲ್ಲಿ ಸುಮಾರು 10,000 ಹೆಚ್ಚು ಸಂಪೂರ್ಣ ಜೀನ್ ಸಂಯೋಜನೆಯನ್ನು ವಿಶ್ಲೇಷಿಸಲಾಗಿದೆ. ಜೀನ್ ಎನ್ನುವುದು ನಮ್ಮ ದೇಹದ ಬೆಳವಣಿಗೆ ಮತ್ತು ಕಾರ್ಯ ವೈಖರಿಯನ್ನು ನಿರ್ಧರಿಸುವ ಒಂದು ಬ್ಲೂ ಪ್ರಿಂಟ್ ಅಥವಾ ನಕಾಶೆ ಇದ್ದಂತೆ. ಈ ನಕಾಶೆಯಲ್ಲಿ ಸಣ್ಣ ಬದಲಾವಣೆಗಳು, ನಮಗೆ ಬರುವ ಕಾಯಿಲೆಗಳು ಮತ್ತು ನಾವು ತೆಗೆದುಕೊಳ್ಳುವ ಔಷಧಿಗಳು ನಮ್ಮ ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಈ ಸಂಶೋಧನೆಯಲ್ಲಿ ಪತ್ತೆಯಾದ ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಭಾರತೀಯ ಜೀನ್ ವೈವಿಧ್ಯ. ಜಗತ್ತಿನ ಇತರೆ ಭಾಗಗಳಲ್ಲಿ ಅಪರೂಪವಾಗಿರುವ ಕೆಲವು ರೋಗಕಾರಕ ಜೀನ್ ಬದಲಾವಣೆಗಳು ಭಾರತದ ಕೆಲವು ನಿರ್ದಿಷ್ಟ ಸಮುದಾಯಗಳಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಸ್ವಜಾತಿ ವಿವಾಹ ಅಥವಾ ಇಂಡೋಗಮಿ ಪದ್ಧತಿ. ಒಂದು ಸಣ್ಣ ಗುಂಪಿನೊಳಗೆ ಮದುವೆ ಸಂಬಂಧಗಳು ನಡೆಯುವುದರಿಂದ ಆ ಗುಂಪಿನ ವಿಶಿಷ್ಟ ಜೀನ್ ಗುಣಲಕ್ಷಣಗಳು ತಲೆಮಾರುಗಳಿಂದ ಹಾಗೆಯೇ ಉಳಿದುಕೊಂಡು ಬಂದಿದೆ. ಇದನ್ನ ವಿಜ್ಞಾನದ ಭಾಷೆಯಲ್ಲಿ ಫೌಂಡರ್ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ವೈವಿಧ್ಯಮಯ ರಾಜ್ಯಗಳಲ್ಲಿ ಅನೇಕ ಬುಡಕಟ್ಟು ಸಮುದಾಯಗಳು ಮತ್ತು ವಿಶಿಷ್ಟ ಸಂಸ್ಕೃತಿಯ ಸಮುದಾಯಗಳಿವೆ. ಈ ಸಂಶೋಧನೆಯ ಪ್ರಕಾರ ಇಂತಹ ಸಮುದಾಯಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಶ್ರವಣ ದೋಷ, ದೃಷ್ಟಿಮಾಂದ್ಯತೆ ಮತ್ತು ಕೊಬ್ಬಿನಾಂಶದ ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಹೆಚ್ಚಿದೆ. ಈ ಆರೋಗ್ಯ ಅಪಾಯಗಳು ದೇಶಾದ್ಯಂತ ಸಮಾನವಾಗಿ ಹರಡಿಲ್ಲ, ಬದಲಾಗಿ ಆಯಾ ಸಮುದಾಯಗಳ ಜೀನ್ ಸಂರಚನೆಗೆ ಅನುಗುಣವಾಗಿ ಬದಲಾಗುತ್ತದೆ. ಇದಲ್ಲದೆ ನಾವು ದಿನನಿತ್ಯ ಬಳಸುವ ಕೆಲವು ಸಾಮಾನ್ಯ ಔಷಧಿಗಳ ಮೇಲೆ ಈ ಜೀನ್ ಬದಲಾವಣೆಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದು ಸಹ ಬೆಳಕಿಗೆ ಬಂದಿದೆ. ಉದಾಹರಣೆಗೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಔಷಧಗಳು, ಖಿನ್ನತೆ ನಿವಾರಕಗಳು ಮತ್ತು ಕ್ಯಾನ್ಸರ್ ಚಿಕಿತ್ಸೆಯ ಔಷಧಿಗಳನ್ನು ನಮ್ಮ ದೇಹವು ಹೇಗೆ ಜೀರ್ಣಿಸಿಕೊಳ್ಳುತ್ತದೆ ಎಂಬುದು ನಮ್ಮ ಜೀನ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಯುರೋಪಿಯನ್ ಮಾದರಿಯನ್ನು ಅನುಸರಿಸಿ ಭಾರತೀಯರಿಗೆ ಔಷಧದ ಪ್ರಮಾಣ ನಿಗದಿಪಡಿಸುವುದು ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು ಎಂದು ಈ ಅಧ್ಯಯನ ಎಚ್ಚರಿಸಿದೆ. ಈ ಸವಾಲನ್ನು ಎದುರಿಸಲು ವಿಜ್ಞಾನಿಗಳು ಜಿನೋಮ್ ಇಂಡಿಯಾ ಇಂಪ್ಲಾಂಟೇಷನ್ ಪ್ಯಾನೆಲ್ ಎಂಬ ವಿಶೇಷ ಡಿಜಿಟಲ್ ಸಾಧನವನ್ನು ಸಿದ್ಧಪಡಿಸಿದ್ದಾರೆ. ಇದು ದಕ್ಷಿಣ ಏಷ್ಯಾದ ಜನರ ಜೀನ್ ಮಾಹಿತಿಯನ್ನು ನಿಖರವಾಗಿ ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಜಾಗತಿಕ ಮಟ್ಟದಲ್ಲಿ ಲಭ್ಯವಿರುವ ಇತರೆ ಸಾಹಿತ್ಯ ಭಾರತೀಯರ ಆರೋಗ್ಯ ಪರಿಸ್ಥಿತಿಯನ್ನು ಪತ್ತೆ ಹೆಚ್ಚುವಲ್ಲಿ ಹೆಚ್ಚು ಪರಿಣಾಮ

0: ಕಾರ್ಯವಾಗಿದೆ ಎಂದು ಸಾಬೀತಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜಿನೋಮ್ ಇಂಡಿಯಾ ಯೋಜನೆಯು ಕೇವಲ ಒಂದು ವೈಜ್ಞಾನಿಕ ಸಾಧನೆಯಲ್ಲ, ಇದು ಭಾರತೀಯರ ಭವಿಷ್ಯದ ಆರೋಗ್ಯ ರಕ್ಷಣೆಯ ದಿಕ್ಸೂಚಿಯಾಗಿದೆ. ಇದರಿಂದಾಗಿ ವೈದ್ಯರು ಇನ್ನು ಮುಂದೆ ಎಲ್ಲರಿಗೂ ಒಂದೇ ಚಿಕಿತ್ಸೆ ಎನ್ನುವ ಬದಲು ರೋಗಿಯ ಜೀನ್ ಮಾಹಿತಿಯನ್ನು ನೋಡಿ ಅವರಿಗೆ ಸರಿಹೊಂದುವ ಔಷಧ ಅಥವಾ ಪ್ರಮಾಣವನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಇದು ಚಿಕಿತ್ಸೆಯ ವೆಚ್ಚವನ್ನು ಕಡಿಮೆ ಮಾಡುವುದಲ್ಲದೆ ಪ್ರಾಣಹಾನಿಯನ್ನು ತಪ್ಪಿಸಲು ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಶೋಧನೆಯ ವ್ಯಾಪ್ತಿಯನ್ನು ಇನ್ನೂ ಹೆಚ್ಚು ಜನರಿಗೆ ವಿಸ್ತರಿಸುವ ಗುರಿಯನ್ನು ವಿಜ್ಞಾನಿಗಳು ಹೊಂದಿದ್ದಾರೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬುದರ ಕುರಿತು ಕುಮಾರಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬಿಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ ನಮ್ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು. ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಬಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಒಂದು ಕತೆ ನಮ್ಮ ಅಜ್ಜ ಹೇಳ್ತಿದ್ರು ನನಗೆ. ಹಿಂದೆ ಕಾಶಿಯಲ್ಲಿ ರಾಜರ ಕಾಲ ತಾನೇ, ಅವಾಗೆಲ್ಲ ರಾಜರಿದ್ರು. ರಾಜ ಸತ್ತೋದ, ಅವನಿಗೆ ಮಕ್ಕಳಿಲ್ಲ. ಆಗೆಲ್ಲ ಪದ್ಧತಿ ಏನು ಅಂದ್ರೆ ಆನೆ ಸೊಂಡ್ಲಲ್ಲಿ ಒಂದು ಹಾರ ಕೊಟ್ಟು ಅದು ಯಾರಿಗೆ ಹಾಕುತ್ತೋ ಅವನ್ ರಾಜ ಮಾಡೋದು ಅಂತ. ಮಂತ್ರಿಗಳಂದ್ರು ಇದು ಯಾಕೋ ಸರಿಯಿಲ್ಲ, ಬೇರೆ ರೀತಿ ಯೋಚನೆ ಮಾಡೋಣ ಅಂತ ಹೇಳಿ ಒಂದು ಸಂವಿಧಾನ ರೆಡಿ ಮಾಡಿದ್ರು. ಏನ್ ಮಾಡಿದ್ರು, ಊರ ಮಧ್ಯದಲ್ಲಿ ಒಂದು ದೇವಸ್ಥಾನ, ಅದ್ರ ಪಕ್ಕದಲ್ಲೊಂದು ಗಂಟೆ ಕಟ್ಟಿದ್ರು. ಯಾರಾದ್ರೂ ಹೋಗಿ ಗಂಟೆ ಬಾರಿಸ್ಬೋದು. ಗಂಟೆ ಬಾರಿಸ ತಕ್ಷಣ ಅವ್ರು ಕರ್ಕೊಂಡು ಹೋಗಿ ಅವ್ರ ಸಿಂಹಾಸನ ಮೇಲೆ ಕೂಡಿಸಿ ರಾಜ ಮಾಡಿಬಿಡೋದು. ವಿಚಿತ್ರ ಅನ್ಸಲ್ವಾ? ಆದ್ರೆ ಮುಂದೆ ಕೇಳಿ, ಅವನ್ ರಾಜ ಆದ್ರೆ ಪರ್ಮನೆಂಟ್ ರಾಜ ಅಲ್ಲ, 2 ವರ್ಷ ಮಾತ್ರ ರಾಜ ಅವನು. 2 ವರ್ಷ ಮುಗಿದ ಮರುದಿನ ಆ ರಾಜನನ್ನ ನಾವೆಯಲ್ಲಿ ಕೂಡಿಸ್ಕೊಂಡು, ದೊಡ್ಡ ಗಂಗಾ ನದಿ ಅಲ್ವಾ ಮುಂದೆ, ಆ ನದಿಯಲ್ಲಿ ನಾವೆಯಲ್ಲಿ ಕರ್ಕೊಂಡು ಹೋಗೋದು. ನದಿ ಆಚೆಗೆ ದಟ್ಟ ಕಾಡು, ಎಲ್ಲ ಹಿಂಸ್ರ ಪಶುಗಳಿದ್ದಾವೆ, ಹುಲಿ, ಚಿರ್ಚು, ಕರಡಿ ಎಲ್ಲ ಇದ್ದಾವೆ. ಅಲ್ಲಿ ಬಿಸಾಕ್ ಬಂದ್ಬಿಡೋದು ಅವನ. ಯಾಕೆ ಅಂತ ಕೇಳಬೇಡಿ, ಸಂವಿಧಾನನೇ ಆಗಿತ್ತದು. 2 ವರ್ಷ ರಾಜ ಆಗ್ಬಹುದು, 2 ವರ್ಷದ ಮರುದಿನ ಅವನ್ ಕರ್ಕೊಂಡು ಹೋಗಿ ಕಾಡಿಗೆ ಹಾಕ್ಬಿಡೋದು. ಮೊದಮೊದಲೆಲ್ಲ ಉತ್ಸಾಹದಿಂದ ಬಂದ್ರು ಜನ, 2 ವರ್ಷ ಆರಾಮಾಗಿರ್ಬೋದು ಅರಮನೆಯಲ್ಲಿ ಅಂತ. ಒಂದು 6 ತಿಂಗಳಾದ್ಮೇಲೆ ಭಯ ಶುರುವಾಯ್ತು. ಗ್ಯಾರಂಟಿ ಸತ್ಯ ಹೋಗ್ತಿವಲ್ಲ, ಅದು ಪ್ರಾಣಿಗಳು ಬಲಿ ಆಗ್ಬೇಕಲ್ಲ ಅಂತ ತಪ್ಸ್ಕೊಂಡು ಓಡ್ ಹೋಗೋಕೆ ಪ್ರಯತ್ನ ಮಾಡೋರು. ಆದ್ರೆ ಸೈನಿಕರು ಬಿಡ್ತಾ ಇರ್ಲಿಲ್ಲ, ಎಲ್ಲಿ ಹೋಗೋಕೆ ಬಿಡ್ತಾ ಇರ್ಲಿಲ್ಲ, ಇಲ್ಲೇರಿ ಅಂತಿದ್ರು. ಅಳೋರವ್ರು ಬಿಟ್ಬಿಡ್ರಪ್ಪ, ನರ್ಮನ ಕಡೆ ತಲೆ ಹಾಕಿ ಬಂದ್ಕೊಳ್ಳಲ್ಲ ಅಂತ ಬಿಡ್ತಿರ್ಲಿಲ್ಲ. ಜನಕ್ಕೆ ಹೆದರಿಕೆ ಏನ್ ಶುರುವಾಯ್ತು ಅಂದ್ರೆ, ಹೊರಗಡೆ ಇದ್ರೆ ಒಂದು 10 ವರ್ಷ ಬದುಕಬಹುದೇನೋ, ರಾಜ ಆದ್ರೆ ಗ್ಯಾರಂಟಿ 2 ವರ್ಷಕ್ಕೆ ಸತ್ತೆ ಹೋಗ್ಬೇಕು ನಾವು, ಬೇರೆ ಹಾದಿ ಇಲ್ಲ ಅಂತ ಹೇಳಿ ಯಾರು ಗಂಟೆನೆ ಬಾರಿಸ್ತಾ ಇರ್ಲಿಲ್ಲ. ಮಂತ್ರಿಗಳಂದ್ರು ಹಿಂಗಾದ್ರೆ ನಮ್ಮ ರಾಜ್ಯದ ಭವಿಷ್ಯ ಏನು, ಸಂವಿಧಾನ ಏನ ಬದಲಾಯಿಸ್ಬೇಕಾ ಅಂತ ವಿಚಾರ ಮಾಡೋ ಹೊತ್ತಿಗೆ ಮತ್ತೊಂದು ಗಂಟೆ ಸಪ್ಲೈ ಆಯ್ತು. ಓ, ಮತ್ತೊಬ್ಬ ಅವನು ಆಸೆಬುರ್ಕ ಬಂದ ಇಲ್ಲಿ, ಹೋಗಿ ನೋಡ್ತಾರೆ ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ. ಯಾಕಯ್ಯ ಗಂಟೆ ಬಾರಿಸಿದೆ ಅಂತ ಕೇಳಿದ್ರು. ರಾಜ ಆಗ್ಬೇಕು ಅಂದ. ನಿನಗೆ ಗೊತ್ತಾ 2 ವರ್ಷ ಆದ್ಮೇಲೆ ಏನಾಗ್ತದೆ ಗೊತ್ತಾ? ಗೊತ್ತು, ಕಾಡಿಗೆ ಹಾಕ್ತೀರಿ, ಪ್ರಾಣಿ ಕೈ ಸಿಗ್ ಸತ್ತು ಹೋಗ್ತೀನಿ ನಾನು ಅಂದ. ಮತ್ತೆ ಗೊತ್ತಿದ್ರು ಬರ್ತೀಯಾ? ಹೌದು, ರಾಜ ಆಗ್ತೀನಿ ಅಂದ. ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ? ಒಪ್ಕೊಂಡ್ಮೇಲೆ ಕರ್ಕೊಂಡ್ಬಂದು ರಾಜ ಮಾಡಿದರು. ಆದರೆ ಮಂತ್ರಿಗಳು ಗಮನಿಸಿದ್ರು, ಈ ಭಿಕ್ಷುಕ ರಾಜ ಆದಮೇಲೆ ಎಷ್ಟು ಚಂದ ರಾಜ್ಯಭಾರ ಮಾಡ್ದ ಅಂದರೆ, ಇವನೇ ಕಾಯಂಆಗಿದ್ರೆ ಚೆನ್ನಾಗಿತ್ತೇನೋ ಅಂತ ಅನಿಸ್ಬಿಡುತ್ತೆ ಅವ್ರಿಗೆಲ್ಲ. ಆದರೆ ಮಾಡೋಕೆ ಬರೋದಿಲ್ವೇ? 1 ವರ್ಷ ಆಯಿತು, ಮಂತ್ರಿಗಳು ಬಂದು ಹೇಳಿದರು, ಸ್ವಾಮಿ ಇನ್ನೊಂದು ವರ್ಷ ಮಾತ್ರ ಉಳಿದಿದೆ, ಏನು ಚಿಂತೆ ಇಲ್ಲ ಅಂದ. 6 ತಿಂಗಳು ಉಳಿದಿತ್ತು, 1 ತಿಂಗಳು ಉಳಿತು, 15 ದಿವಸ ಉಳಿದಿತ್ತು. ಬಂದು ಹೇಳಿದರು, ಸ್ವಾಮಿ 15 ದಿವಸಕ್ಕೆ ನಿಮ್ಮ ಅಧಿಕಾರಾವಧಿ ಮುಗೀತದೆ, ತಯಾರಾಗಬೇಕು ಅಂತ. ಆಯಿತು, ರೆಡಿ ಇದ್ದೀನಿ ನಾನು ಅಂದ. ಪಾಪ ಮಂತ್ರಿಗಳಿಗೆ ಬೇಜಾರಾಯಿತು, ಇಂಥ ಒಳ್ಳೆ ಮನುಷ್ಯನ ಒಯ್ದು ಗಾಡಿ ಹಾಕ್ತೀವಲ್ಲ ನಾವು, ಪಾಪ ಒಳ್ಳೆ ರಾಜ ಇದ್ದ ಇವನು. ಆದರೆ ಸಂವಿಧಾನ ಸಂವಿಧಾನ. 2 ವರ್ಷ ಮುಗಿಯೋ ಹಿಂದಿನ ದಿವಸ ಬಂದರು, ಸ್ವಾಮಿ ನಾಳೆ ಬೆಳಗ್ಗೆ 9 ಗಂಟೆಗೆ ತಾವು ತಯಾರಾಗಿರ್ಬೇಕು. ಓ, 8 ವರೆಗೆ ತಯಾರಾಗಿರ್ತೀನಿ ಬನ್ನಿ ಅಂದ. ಅವ್ನು ಹೋಗುವತ್ತಿಗೆ ತಯಾರಾಗಿ ಕೂತ್ಬಿಟ್ಟಿದ್ದಾನೆ, ಏನು ಮುಖದಲ್ಲಿ ಭಯ ಇಲ್ಲ, ಆತಂಕ ಇಲ್ಲ, ಇವರಿಗೆ ಆತಂಕ. ಅವ್ನು ನಾವೆಯಲ್ಲಿ ಕೂಡಿಸ್ಕೊಂಡ್ರು ಹೊರಟ್ರು. ದೊಡ್ಡ ನದಿ ತಾನೇ, ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ರಾಜ ನಿರಾಳವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳು ಕೇಳಿದ್ರು, ಸ್ವಾಮಿ ನಿಮ್ಮ ಬಗ್ಗೆ ನಮ್ಮ ಕರುಣೆ ಬರುತ್ತೆ, ಇಷ್ಟು ಒಳ್ಳೆ ಜನ ನೀವು ಕಾಡಿಗೆ ಹೋಗ್ಬಿಡ್ತೀರಿ, ಸತ್ತು ಹೋಗ್ತೀರಿ, ನಿಮ್ಮ ಭಯ ಆಗಲ್ವಾ ಅಂತ ಕೇಳಿದ್ರು. ಆತ ಇದ್ರೆ ನನ್ನ ಭಯ ಯಾಕೆ, ತಿರುಗಿ ನೋಡಿ ಕಾಡಲ್ಲಿದೆ ಅಂದ. ಮಂತ್ರಿಗಳು ತಿರುಗಿ ನೋಡ್ತಾರೆ, ಕಾಡೇ ಇಲ್ಲ ಅಲ್ಲಿ, ನದಿ ಆ ಕಡೆ ಒಂದು ದೊಡ್ಡ ಪಟ್ಟಣ ಕಂಡಂಗೆ ಕಾಣಿಸ್ತಾ ಇದೆ, ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ, ದೊಡ್ಡ ದೊಡ್ಡ ಕಟ್ಟಡ ಇದ್ದಾವೆ. ಆಶ್ಚರ್ಯ ಆಯ್ತು ಅವರಿಗೆ, ಏನಾಯ್ತು ಕಾಡು ಅಂದ್ರು. ಆತನ ಕೇಳಿದ, ಮಂತ್ರಿಗಳೇ ಯಾವತ್ತನೋ ರಾಜ ಆದ್ನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ. 2 ವರ್ಷ ನಿದ್ದೆ ಮಾಡಿದ್ದ ನಾನು, ಮೊದಲು ಬೇಟೆಗಾರನ ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ, ಆಮೇಲೆ ಇಂಜಿನಿಯರ್ಸ್ ಅನ್ನ ಆರ್ಕಿಟೆಕ್ಟ್ಸ್ ಎಲ್ಲ ಕಳಿಸಿ ಒಂದು ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ, ಕಾಶಿ ಉತ್ತರಕ್ಕಿರೋದ್ರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ, ಅದನ್ನ ಅರಮನೆ ಕಟ್ಟಿಸಿದ್ದೀನಿ, ಅಲ್ಲಿ ಸಿಂಹಾಸನ ಎಲ್ಲ ಇದೆ, ಮಂತ್ರಿಗಳನ್ನು ಅಪಾಯಿಂಟ್ ಮಾಡಿದ್ದೀನಿ. ಈಗ ನಮ್ಮ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕ್ತಾರೆ, 2 ವರ್ಷ ಅಲ್ಲ ನಾನೇ ಕಾಯಂಮಲ್ ರಾಜ ಅಂದ. ಹೌದಾ, ನಮ್ಗೇನು ಗೊತ್ತೇ ಆಗಲಿಲ್ಲ ಅಂದ್ರೆ ಮಂತ್ರಿಗಳು, ನಿಮಗೆ ಗೊತ್ತಾಗಬೇಕು, ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದರು, ತಲೆ ಮೇಲೆ ಕಿರೀಟ ಹಾಕಿ ಮಂತ್ರ ಘೋಷ ಮಾಡಿ ಕರ್ಕೊಂಡು ಹೊರಟರು. ಈ ಮಂತ್ರಿಗಳಂದ್ರು ಆಗ ನಮ್ಮ ಗತಿ ಏನು? ಅವನು ಹೇಳ್ದ, ನೀವು ಮನಸ್ಸು ಮಾಡೋದಾದ್ರೆ 2 ರಾಜ್ಯ ಸೇರಿಸ್ಬಿಡಿ, ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ, ಮಕ್ಕಳು ನೆನಪಾಗ್ತಾರೆ. ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿದ್ದ. ಉಳಿದ ರಾಜರಿದ್ರಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳು 2 ಆಯ್ಕೆ ಇರೋದು,

work harder now and be happy ever after, or be happy now and suffer ever after. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ, ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನು ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರಬಹುದು ಅನ್ನೋದ ಮಜ್ಜ ಕಾಶಿರಾಜನ ಕಥೆಯಿಂದ ಕಲಿಸ್ಕೊಟ್ಟಿದ್ದು ತುಂಬಾ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹ ಕಥೆ ಇದೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

ನಮಸ್ಕಾರ, ನಾನು ಲಕ್ಷ್ಮೀರಾಮ್, ಜನಪದ ಗಾಯಕ. ಕಳೆದ 25 ವರ್ಷಗಳಿಂದ ನಾಡಿನಾದ್ಯಂತ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾಡುಗಳನ್ನು, ಜನಪದ ಗೀತೆಗಳನ್ನು, ತತ್ವಪದಗಳನ್ನು ಪ್ರಸ್ತುತ ಬಂದಿದ್ದೇನೆ. ಈಗ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಮ್ಮ ಸಂಗಡಿಗರ ಜೊತೆಯಲ್ಲಿ ಬುದ್ಧನ ಕುರಿತ ಕೆಲವು ಹಾಡುಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ.

ಕೇಳುಗರೇ, ಇದುವರೆಗೂ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.

0: ಬರ್ರಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಇಲ್ಲಿ ಭಾಗವಹಿಸಿರುವಂತಹ ಮಕ್ಕಳೇ ಮತ್ತು ಅವರ ಪಾಲಕರೇ, ನಾಳೆ ನಾಡದೇನೆ ನಮ್ಮ ಒಂದು ವಿಶೇಷವಾದ ಒಂದು ಆಚರಣೆ ಇದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅದು ನಾವು ಶಿಕ್ಷಕ ದಿನಾಚರಣೆ ಅಂತ ಹೇಳಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತಾದಂತ ಅವರ ಜನ್ಮದಿನವನ್ನ ಆಚರಿಸ್ತಾ ಇದ್ದೇವೆ. ನಿಮ್ಗೆ ಗೊತ್ತು, ನಮ್ಮ ಭಾರತದಲ್ಲಿ ಇದೊಂದು ದೊಡ್ಡ ಸಂಭ್ರಮ ಶಿಕ್ಷಣದ ಕ್ಷೇತ್ರದಲ್ಲಿ. ಅದಕ್ಕೆ ಹಿನ್ನೆಲೆಯಾಗಿ ಈ ವಿಷಯವನ್ನ ನಾವು ಗುರು ಶಿಷ್ಯ ಪರಂಪರೆ ಎನ್ನುವ ವಿಷಯವನ್ನ ಇವತ್ತು ಚರ್ಚೆ ವಿಷಯವನ್ನಾಗಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಮೂಲಭೂತವಾಗಿ ಒಬ್ಬ ಮನುಷ್ಯ ಜನ್ಮ ತಳೆದ್ಮೇಲೆ ಅವನಿಗೆ ಮೂರು ಅವಶ್ಯಕತೆಗಳು ಇರುತ್ತೆ. ಒಂದು, ಅವನು ಜೀವಿಸಲಿಕ್ಕೆ ಅವನಿಗೆ ಅನ್ನ ಆಹಾರ ಬೇಕು. ಅದಾದ ನಂತರ ಅವನು ಮಳೆ ಗಾಳಿ ಬಿಸಿಲುಗಳಿಂದ ಸಂರಕ್ಷಿಸಿಕೊಳ್ಳಲಿಕ್ಕೆ ಅರಿವೇ ಬೇಕು. ಹಾಗೇನೆ ಅರಿವೆ ಅಂದ್ರೆ ಬಟ್ಟೆ. ಇನ್ನ ಅದಾದ್ಮೇಲೆ ಬೇರೆ ತನ್ನ ಜೀವನವನ್ನ ಸುರಕ್ಷಿತವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಒಂದು ಆಶ್ರಯ ಬೇಕು ಇರ್ಲಿಕ್ಕೆ, ಮನೆ. ಸೊ ಅನ್ನ, ಅರಿವೆ, ಆಶ್ರಯ, ಈ ಮೂರು ಸಂಗತಿಗಳು ಆದ್ಮೇಲೆ ಮನುಷ್ಯನ ಗಮನ ಹೋಗೋದು ಇನ್ನಿತರ ವಿಷಯಗಳ ಕಡೆಗೆ. ಈ ಮೂರು ಮೂಲಭೂತ ಸೌಕರ್ಯಗಳು ಅವನಿಗೆ ಸಿಗುತ್ತೆ ಅಂದ್ಮೇಲೆ ಅವನು ಸುತ್ತಲಿನ ಜಗತ್ತನ್ನ ನೋಡಿ ಆನಂದಿಸ್ಲಿಕ್ಕೆ, ಅನುಭವ ಪಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಈ ಹೀಗೆ ಇಚ್ಛೆ ಪಡ್ತಾನಲ್ಲ, ಆ ಪ್ರಯತ್ನನೇ ಬಹುಶಃ ಅದಕ್ಕೆ ನಾವು ಒಂದು ಶಿಕ್ಷಣ ಅಂತ ಅನ್ಬಹುದು. ಅದು ಅರಿವು ಅಂದ್ರೆ ಸುತ್ತಲಿನ ಜಗತ್ತಿನ ಪರಿಚಯವನ್ನ ಮಾಡ್ಕೊಳ್ಳಿಕ್ಕೆ, ಅದರ ಆಗು ಹೋಗುಗಳನ್ನ ತಿಳಿದುಕೊಳ್ಳಿಕ್ಕೆ, ಅದನ್ನ ಏನು ಪ್ರಾರಂಭ ಮಾಡ್ತಾನಲ್ಲ ಅದನ್ನ ಅರಿವಿನ ಪ್ರಾರಂಭ ಅಲ್ಲಿ ಆಗುತ್ತೆ. ಈ ಅರಿವು ಯಾವುದೇ ರೀತಿಯಲ್ಲಿ ಆಗ್ಬೋದು, ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳಾಗ್ಬೋದು, ಪ್ರಾಣಿಗಳಾಗಿರ್ಬೋದು, ನಡೀತಾ ಇರುವಂತ ಘಟನೆಗಳಾಗಿರ್ಬೋದು, ನಮ್ಮ ಮನೆಯಲ್ಲಿರುವಂತ ನಮ್ಮ ಪಾಲಕರೇ ಆಗಿರ್ಬೋದು, ಸುತ್ತಲಿನ ಫ್ರೆಂಡ್ಸ್ ಆಗಿರ್ಬೋದು, ಯಾರಿಂದನೇ ಆಗಿರ್ಲಿ, ಈ ಅರಿವು ಬಂತಂತಂದ್ರೆ ಆ ಅರಿವನ್ನು ಕೊಡುವಂತ ಆ ಮಾರ್ಗದರ್ಶಿಗೆ ನಾವು ಗುರು ಅಂತ ಕರಿಬಹುದು. ಇನ್ ಎ ಲಾರ್ಜರ್ ಸೆನ್ಸ್ ಅಂದ್ರೆ ಒಂದು ದೊಡ್ಡ ಅರ್ಥದಲ್ಲಿ ಹೇಳೋದಾದ್ರೆ, ನಮಗೆ ಅರಿವನ್ನು ಉಂಟು ಮಾಡುವ ವ್ಯಕ್ತಿ ಅದು ಯಾವುದೇ ಆಗಿರ್ಲಿ, ನಮ್ಕಿಂತ ಚಿಕ್ಕವ್ರನ್ನು ಆಗಿರ್ಬೋದು, ನಮ್ಕಿಂತ ದೊಡ್ಡವರು ಆಗಿರ್ಬೋದು, ಅಥವಾ ಅದು ಪಶು ಪ್ರಾಣಿ ಪಕ್ಷಿಗಳನ್ನು ಆಗಿರ್ಬೋದು, ನಿಸರ್ಗ ಆಗಿರ್ಬಹುದು, ಈ ತರ ಯಾವುದೇ ಘಟನೆಗಳಾಗಿರ್ಬೋದು, ಏನೇ ಆದ್ರಲ್ಲಿ ಅದರಿಂದ ನಮಗೆ ಏನಾದ್ರೂ ಒಂದಿಷ್ಟು ನಮ್ಮ ಜ್ಞಾನಕ್ಕೆ ಅರಿವಿಗೆ ಏನಾದ್ರೂ ಒಂದಿಷ್ಟು ಅಡಿಷನ್ ಆಯ್ತಂದ್ರೆ, ಕೂಡಿತಂದ್ರೆ, ನಮ್ಮ ಜ್ಞಾನ ವೃದ್ಧಿ ಆಯ್ತಂದ್ರೆ, ಆ ವೃದ್ಧಿಯನ್ನು ಮಾಡ್ಲಿಕ್ಕೆ ಕಾರಣರಾದವರೆಲ್ಲರನ್ನು ಸಹಿತ ನಾವು ಗುರು ಅಂತೇಳಿ ಕರಿಬಹುದು. ಇಂತಹ ಗುರುವಿನ ಬಗ್ಗೆ, ಗುರು ಅಂತಂದ್ರೆ ಅದರ ಮೂಲತಃ ಶಬ್ದ ಸಂಸ್ಕೃತ ಶಬ್ದದಲ್ಲಿ ಯಾರು ಬೆಳಕನ್ನು ತೋರಿಸ್ತಾನೆ, ಯಾರು ಅಜ್ಞಾನವನ್ನ ಹೋಗಲಾಡಿಸ್ತಾನೆ, ಯಾರು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನ ಮಾಡಿ ನಾವು ಮುಂದೆ ಬೆಳೀಲಿಕ್ಕೆ ನಮ್ಮ ವಿಕಾಸ ಆಗ್ಲಿಕ್ಕೆ ಸಹಕಾರ ಮಾಡ್ತಾನೆ, ಅವರಿಗೆ ನಾವು ಗುರು ಅಂತೇಳಿ ಕರಿತೇವೆ. ಇಂತಹ ಒಂದು ಗುರು ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿದೆ. ಇಲ್ಲಿ ಎರಡು ಮುಖ್ಯವಾದಂತ ಇಷ್ಯೂ ಇದೆ. ತನ್ನೆಲ್ಲ ಜ್ಞಾನವನ್ನ, ಯಾಕಂದ್ರೆ ಗುರು ದೊಡ್ಡವನಾಗಿರ್ತಾನೆ, ಮೊದ್ಲೇ ಸಾಕಷ್ಟು ಅನುಭವ ಉಳ್ಳವನಾಗಿರ್ತಾನೆ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾನೆ. ಇಂತಹ ಒಬ್ಬ ಮೇಧಾವಿ ಗುರುಗಳು ತಮ್ಮದೆಲ್ಲವನ್ನೂ ಸಹಿತ ತಮ್ಮ ಶಿಷ್ಯನಿಗೆ ಧಾರೆ ಇರಲಿ ಸಿದ್ಧರಾಗಿರ್ಬೇಕು. ಆದ್ರೆ ಅದೇ ಹೊತ್ತಿಗೆ ಅದನ್ನೆಲ್ಲವನ್ನು ಬಾಚಿಕೊಳ್ಳಿಕ್ಕೆ ಅತ್ಯಂತ ಕುತೂಹಲದಿಂದ ಮತ್ತು ಆಸಕ್ತಿಯಿಂದ ಇರುವಂತ ವಿದ್ಯಾರ್ಥಿಗಳು ಇರಬೇಕು. ಆವಾಗ ಒಂದು ಒಳ್ಳೆ ಗುರು ಶಿಷ್ಯ ಪರಂಪರೆ ಒಂದು ಉಂಟಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಈ ತರದ ತಮ್ಮೆಲ್ಲ ಜ್ಞಾನವನ್ನ ಧಾರೆ ಇರ್ಲಿಕ್ಕೆ ಸಿದ್ಧರಾಗಿರುವಂತ ಗುರುಗಳು ಅದೆಲ್ಲವನ್ನ ಬಾಚಿಕೊಂಡು ಸಮಾಜಕ್ಕೆ ಮತ್ತು ದೇಶಕ್ಕೆ ರಾಷ್ಟ್ರಕ್ಕೆ ಒಳಿತನ್ನ ಉಂಟು ಮಾಡ್ಬೇಕನ್ನುವಂತ ಅನ್ಕೊಂಡಿರುವಂತ ಶಿಷ್ಯವೃಂದ. ಅಂತ ಒಂದು ಈ ಗುರು ಶಿಷ್ಯ ಪರಂಪರೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಇದೆ. ಅನಾದಿ ಕಾಲದಿಂದ ಅಂದ್ರೆ ನಾನು ಹೇಳ್ತಾ ಇರೋದು ಯುಗ ಯುಗಗಳಿಂದ ಇದೆ. ಹೀಗೆ ನಾವು ಮುಖ್ಯವಾಗಿ ಗುರು ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರೋದು ವ್ಯಾಸ ಮಹರ್ಷಿಗಳು. ಯಾರು ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬದಂತ ಇರುವಂತಹ ಮಹಾಭಾರತವನ್ನ, ಹಾಗೆ ಮಹಾಭಾರತವನ್ನ ಬರೆದ್ರು ಆ ವ್ಯಾಸ ಮಹರ್ಷಿಗಳನ್ನ ಮೂಲ ಗುರುಗಳು ಅಂತೇಳಿ ನಮ್ಮಲ್ಲಿ ಮನ್ನಿಸ್ತಾರೆ. ಅಂತಹ ಗುರುಗಳು ಅಲ್ಲಿಂದ ವ್ಯಾಸ ಮಹರ್ಷಿಯರಿಂದ ಹಿಡಿದು ತೀರಿ ಇತ್ತೀಚಿನ ನಮ್ಮ APJ ಅಬ್ದುಲ್ ಕಲಂ ಅವರಿಗೆ ಸಹಿತ ಈ ದೇಶದಲ್ಲಿ ಅನೇಕ ಗುರು ಶಿಷ್ಯ ಪರಂಪರೆಯನ್ನ ನಾವು ಈಗ ಒಂದೊಂದೇ ಉದಾಹರಣೆಗಳನ್ನ ನೋಡೋದಾದ್ರೆ ನೋಡಿ, ಮಹಾಭಾರತದ ಕಾಲದಲ್ಲೇನೆ ಮಹಾಭಾರತವನ್ನ ಬರೆದವರು ವ್ಯಾಸಗಳು ಆದ್ರೂ ಸಹಿತ ಅದಕ್ಕಿಂತ ಮೊದಲು ರಾಮಾಯಣ ಆಗಿತ್ತು.

ಅದರಲ್ಲಿ ಸಹಿತ ನಾವು ವಶಿಷ್ಠರು, ವಿಶ್ವಾಮಿತ್ರರು, ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತರ ಗುರುಗಳಾಗಿ ಈಗ ಅನೇಕ ಗುರು ಪರಂಪರೆ ಅನಾದಿ ಕಾಲದಿಂದ ಯುಗ ಯುಗಗಳಿಂದ ಇಲ್ಲಿ ನಡ್ಕೊಂಡು ಬಂದಿದೆ. ನೋಡಿ, ಇದರಲ್ಲಿ ಒಂದು ವಿಶಿಷ್ಟವಾದಂತ ಕೆಲವು ಗುರು ಶಿಷ್ಯ ಪರಂಪರೆಯನ್ನ ನಾನಿಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಅದು ನಮ್ಗೆಲ್ಲ ಪ್ರೇರಣೆ ಕೊಡುವಂಥದ್ದು. ಉದಾಹರಣೆಗೆ ನೋಡಿ, ಈಗ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅನ್ಕೊಂಡಿರ್ತಾರೆ, ನಾನು ಅತ್ಯಂತ ಜಗತ್ತಿನಲ್ಲೇನೆ ಅತ್ಯಂತ ಶ್ರೇಷ್ಠರಾದಂತಹ ಯೋಧರನ್ನ ತಯಾರು ಮಾಡಬೇಕು, ಅಂತಹ ಗುರು ನಾನಾಗ್ಬೇಕು ಅಂತ ಅವರು ಅನ್ಕೊಂಡಿರ್ತಾರೆ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಆ ತರದ ಒಂದು ಸಾಮರ್ಥ್ಯವಿರುವಂತಹ ರಾಜಕುಮಾರರಿಗೆ ಮಾತ್ರ, ಅದು ಕುರು ವಂಶದ ಒಂದು ವಂಶಸ್ಥರಿಗೆ ಮಾತ್ರ ನಾನು ಒಂದು ವಿದ್ಯೆಯನ್ನು ನೀಡ್ತೇನೆ ಅಂತ ಪ್ರಮಾಣ ಮಾಡಿರ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಏಕಲವ್ಯನಂತ ಒಬ್ಬ ವ್ಯಕ್ತಿಗೆ ತಾನು ಸಹಿತ ಒಬ್ಬ ಅತ್ಯಂತ ಜಗತ್ತಿನ ಶ್ರೇಷ್ಠ ಧನುರ್ಧಾರಿ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಗುರಿ ಇರುತ್ತೆ ಅವನಿಗೆ. ಅದಕ್ಕೆ ಅವನು ಹೋಗಿ ದ್ರೋಣಾಚಾರ್ಯ ಹತ್ರ ಕೇಳ್ತಾನೆ, ನಾನು ಒಬ್ಬ ಧನುರ್ಧಾರಿ ಮಾಡಬೇಕು, ನನಗೆ ನೀವು ತರಬೇತಿ ಕೊಡಬೇಕು, ನನ್ನನ್ನ ಶಿಷ್ಯನಾಗಿ ನೀವು ಸ್ವೀಕರಿಸಬೇಕು ಅಂತ. ಆದ್ರೆ ದ್ರೋಣಾಚಾರ್ಯ ತಮ್ಮ ಒಂದು ಏನ್ ಪ್ರತಿಜ್ಞೆ ಮಾಡ್ತಾರೆ ಅದಕ್ಕೆ ಗಂಟು ಅಂಟ್ಕೊಂಡು ಏನ್ ಹೇಳ್ತಾರೆ, ಇಲ್ಲ ನಾನು ನಿಮಗೆ ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಆದ್ರೆ ಅವನು ಸುಮ್ಮನೆ ಕುತ್ಕೊಳ್ತಾನ? ಇಲ್ಲ, ಅವನು ತಿರುಗಿ ಹೋಗ್ತಾನೆ, ಕಾಡಿನಲ್ಲಿ ಹೋಗ್ತಾನೆ, ಕಾಡಿನಲ್ಲಿ ಒಂದು ಗುಡಿಸಲು ಮಾಡ್ಕೊಳ್ತಾನೆ, ಅಲ್ಲೇನೆ ತಾನೇ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾ, ತನ್ನ ಪಕ್ಕದಲ್ಲಿ ದ್ರೋಣಾಚಾರ್ಯ ನಿಂತು ತನಗೇನೋ ಕೈ ಹಿಡಿದು ಕಲಿಸ್ತಾ ಇದ್ದಾರೆ ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ಒಂದು ಬಿಲ್ಲು ಬಾಣದ ಒಂದು ವಿದ್ಯೆಯನ್ನ, ಧನುರ್ ವಿದ್ಯೆಯನ್ನ ತಾನು ನಿರಂತರವಾಗಿ ಪ್ರಯತ್ನ ಮಾಡಿ ಕಲಿತ್ಕೊಂಡು ಬಿಡ್ತಾನೆ. ಎಷ್ಟ್ರ ಮಟ್ಟಿಗೆ ಅವನು ಹೀಗೆ ಕಲಿತಾ ಕಲಿತಾ ಕಲಿತಾ ಪರಿಣಿತನಾಗ್ಬಿಡ್ತಾನೆ ಅಂದ್ರೆ, ಯಾರು ಒಂದು ದಿವಸ ದ್ರೋಣಾಚಾರ್ಯರು ತಮ್ಮ ಶಿಷ್ಯಂದ್ರು ಕೌರವರು ಮತ್ತು ಪಾಂಡವರು ಕರ್ಕೊಂಡು ಕಾಡಿನಲ್ಲಿ ಬಂದಾಗ್ಯೂ ಸಹಿತ ಅವ್ರಿಗೆ ಆಶ್ಚರ್ಯ ಐತೆ, ಒಂದು ಬೊಗಳುವ ನಾಯಿನ ಎಲ್ಲೋ ಕಾಣದಂತ ಒಬ್ಬ ಧನುರ್ಧಾರಿ ಎಲ್ಲಿಂದಲೋ ಬಾಣ ಬಿಟ್ಟು ಅದ್ರ ಬಾಯಿ ಮುಚ್ಚಿಸ್ಬಿಡ್ತಾನೆ. ಆಶ್ಚರ್ಯ ಆಗುತ್ತೆ, ಇಂತ ಎಕ್ಸ್ಪರ್ಟ್ ಯಾರಿದ್ದಾರೆ, ನಾನು ಆ ವಿದ್ಯೆಯನ್ನು ಇನ್ನೂ ನನ್ನ ಪಾಂಡವರು ಮತ್ತು ಕೌರಿಗೆನ್ನೇ ಕಲ್ಸಿಲ್ಲ, ಇದನ್ನ ಯಾರು ಇವರು ಅಂತಂತೆ. ಅವನ್ನೆಲ್ಲ ಹುಡುಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಪಕ್ಕದಲ್ಲಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಮಾಡಿಟ್ಕೊಂಡು ಕೈಯಲ್ಲಿ ಬಿನ್ನು ಬಾಣ ಇಟ್ಕೊಂಡು ಇವನು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಹೇಗೆ ಕಲಿತ ಇವನು ನೋಡಿ. ಗುರು ಯಾರು ಕೈ ಹಿಡಿದು, ದ್ರೋಣಾಚಾರ್ಯ ಅವ್ರನ್ನ ಕೈ ಏನ್ ಹಿಡಿದು ಕಲಿಸ್ಲಿಲ್ಲ, ಹೀಗೆ ಬಿಡಬೇಕಂತ ಗುರಿ ಹೇಗೆ ಇಡಬೇಕನ್ನೋದು ತಿಳಿಸ್ಲಿಲ್ಲ, ಬಿಲ್ಲಿಗೆ ಹದೆ ಹೇಗೆ ಇರಿಸ್ಬೇಕನ್ನೋದು ಕಲಿಸ್ಲಿಲ್ಲ. ಆದ್ರೆ ಅದನ್ನೆಲ್ಲವನ್ನ ಕಲ್ಪನೆ ಮಾಡಿಕೊಂಡು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಅತ್ಯಂತ ವಿಶ್ವಾಸವನ್ನಿಟ್ಟು ತನ್ನಷ್ಟಕ್ಕೆ ತಾನು ಕಲಿತನಲ್ಲ ಏಕಲವ್ಯ, ನಮಗೊಂದು ಆದರ್ಶ. ಅಂದ್ರೆ ಎಲ್ಲಿ ನಿಷ್ಠೆ ಇರುತ್ತೆ, ಎಲ್ಲಿ ನಂಬಿಕೆ ಇರುತ್ತೆ, ಎಲ್ಲಿ ಶ್ರದ್ಧೆ ಇರುತ್ತೆ, ಎಲ್ಲಿ ಸತತ ಪ್ರಯತ್ನ ಇರುತ್ತೆ, ಅಲ್ಲಿ ಖಂಡಿತವಾಗಿ ನಾವು ಯಶಸ್ಸನ್ನ ಸಾಧಿಸಬಹುದು ಅಂತೇಳಿ ಈಗಷ್ಟೇ ತೋರಿಸ್ಕೊಡುತ್ತೆ ನೋಡಿ. ಅಷ್ಟಾದಾಗ್ಯೂ ಅವನು ಹೇಳ್ತಾನೆ, ದ್ರೋಣಾಚಾರ್ಯ ಬಂದಾಗ ಹೇಳ್ತಾರೆ, ಗುರುಗಳೇ ನಿಮ್ಮ ಕೃಪೆಯಿಂದಲೇ ನಾನು ಇದನ್ನೆಲ್ಲ ಕಲ್ತಿರೋದು, ನಿಮ್ಮ ಮೂರ್ತಿಯನ್ನೇ ಮಾಡಿಟ್ಕೊಂಡು ನೀವೇ ಅದೇ ಆದರ್ಶ ಅಂತ ತಿಳ್ಕೊಂಡು ಮಾಡಿಕೊಂಡಿರೋದು ಅಂತ ಹೇಳ್ತಾನೆ. ಆದ್ರೆ ಗುರುಗಳು ಹಂಗ ನೀವು ನಂಗೆ ಗುರುದಕ್ಷಿಣೆನೇ ಕೊಟ್ಟಿಲ್ಲಲ್ಲ ಅಂತಂದಾಗ ಅವ್ರು ಕೇಳಿದಂತೆ ಅವ್ರ ಹೆಬ್ಬರಳನ್ನೇ ಕೊಟ್ಟು ಬಿಡ್ತಾನೆ. ಅಂದ್ರೆ ಅದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅವನು. ಅಂದ್ರೆ ಈ ಒಂದ್ ಇತ್ತಂತ ಒಂದು ಶ್ರೇಷ್ಠವಾದಂತ ಗುರು ಶಿಷ್ಯ ಪರಂಪರೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈಗ ಅನೇಕ ಸಂದರ್ಭಗಳನ್ನ ನಾವು ನೋಡಬಹುದು. ರಾಮಕೃಷ್ಣ ಪರಮಹಂಸರು, ಅದಕ್ಕಿಂತ ಮೊದಲು ಚಾಣಕ್ಯ ಮತ್ತು ಚಂದ್ರಗುಪ್ತ, ಯಾವ ಒಂದು ರಾಜವಂಶ ಆಗಷ್ಟೇ ಪರದೇಶರ ಒಂದು ವಶಕ್ಕೆ ಒಳಗೆ ಹೋಗ್ತಾ ಯಾವ ಒಂದು ಗುಪ್ತ ಸಾಮ್ರಾಜ್ಯ ಮುಳುಗಿ ಹೋಗಿತ್ತು, ಭ್ರಷ್ಟತೆಯಲ್ಲಿ ತೊಡಗಿಬಿಟ್ಟಿತ್ತು, ವಿದೇಶಿಯರನ್ನು ನುಸುಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಂತಹ ಸಂದರ್ಭದಲ್ಲಿ ಚಾಣಕ್ಯನಿಗೆ ಅನಿಸ್ತದೆ ಈ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು, ಇದನ್ನ ಅವನ ಹತ್ರ ಸೈನ್ಯ ಇರಲಿಲ್ಲ, ಅವನೊಬ್ಬ ಬ್ರಾಹ್ಮಣ ಗುರು ಅಷ್ಟೇ, ಆದ್ರೆ ಇದನ್ನ ಹೇಗ್ ಮಾಡೋದು. ಆದ್ರೆ ಅವನು ಸಂಕಲ್ಪ ಮಾಡ್ತಾನ ಚಾಣಕ್ಯ, ಇಲ್ಲ ಈ ಭ್ರಷ್ಟತೆಯನ್ನು ಹೋಗ್ಲಿಸ್ಲಿಕ್ಕೆ ಒಂದು ವಿಶಿಷ್ಟ ಪಡೆಯನ್ನು ಕಟ್ಟಬೇಕಂದಾಗ ಚಂದ್ರಗುಪ್ತ ಅವ್ರ ಕಣ್ಣಿ ಕಾಣ್ತಾನೆ, ಚಂದ್ರಗುಪ್ತನಿಗೆ ತರಬೇತಿಯನ್ನು ಕೊಡ್ತಾನೆ, ಕಡೆಗೆ ಗುಪ್ತ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಯಾವರ ಒಂದು ಗುಪ್ತರ ಯುಗ, ಸುವರ್ಣ ಯುಗ ಅಂತೇಳಿ ಭಾರತದ ಇತಿಹಾಸದಲ್ಲಿ ಹಾಸು ಹೊಕ್ಕಾಗಿದೆ, ಅಂತಹ ಒಂದು ದೊಡ್ಡ ಶ್ರೇಷ್ಠವಾದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಅಂದ್ರೆ ಚಂದ್ರಗುಪ್ತ ಇಬ್ರು ಕೂಡಿ ಭ್ರಷ್ಟೆಯಿಂದ ತುಂಬಾ ತುಳುಕ್ತಿದ್ದ ಒಂದು ಸಾಮ್ರಾಜ್ಯವನ್ನ ಕಿತ್ತು ಹೋಗುದು, ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನೀವು ಬನ್ನಿ ನಮ್ಮ ರಾಜ್ಯಕ್ಕೇನೆ ಬನ್ನಿ, ಎಲ್ಲಿ ಸುತ್ತಲೆಲ್ಲ ಯವನರು ಕೂಡ್ಕೊಂಡಿರ್ತಾರೆ, ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯ ಇರುತ್ತೆ, ಬಿಜಾಪುರದಲ್ಲಿ ಬಿಜಾಪುರ ಸುಲ್ತಾನ್ರು ಇರ್ತಾರೆ, ಇನ್ನೊಂದ್ ಕಡೆ ಬಹುಮನಿ ಸುಲ್ತಾನ್ರು ಇರ್ತಾರೆ, ಈ ಕಡೆಗೆ ಹೈದರಾಬಾದಿನ ನಿಜಾಮ್ರು ಇರ್ತಾರೆ, ಇನ್ನೊಂದ್ ಕಡೆ ಪೋರ್ತುಗೀಸರು ಇರ್ತಾರೆ, ಇವೆಲ್ಲರ ಮಧ್ಯೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸುವ ಒಂದು ಪರಿಕಲ್ಪನೆಯನ್ನ ಮಾಡಿದ್ರು ಹಕ್ಕಬಕರು. ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟುವಂತವರು ವಿದ್ಯಾರಣ್ಯರು. ವಿದ್ಯಾರಣ್ಯರು ಒಬ್ಬ ಗುರುವಾಗಿ ಒಬ್ಬ ತಪಸ್ವಿಯಾಗಿ ತಾವು ಮಾಡೋ ಕೆಲಸದ ಜೊತೆಗೆ ಅವರು ಅನ್ಕೊಳ್ತಾರೆ, ನಾನು ಈ ತರ ಬರೀ ಜನರಿಗೆ ವಿಧರ್ಮೀಯರಿಂದ ರಕ್ಷಿಸ್ಬೇಕನ್ನೋದು ನಿಜವಾಗಿ ಗೊತ್ತಿರುತ್ತೆ. ಅದನ್ನ ಅರಿವು ಉಂಟು ಮಾಡೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಸುಮಾರು 400 ವರ್ಷ ಈ ಸಾಮ್ರಾಜ್ಯ ನಡೀತದೆ.

ಅಂದ್ರೆ ಒಬ್ಬ ಗುರು ಮತ್ತು ಶಿಷ್ಯರ ಪರಂಪರೆಯ ಕಾರಣದಿಂದಾಗಿ ವಿಜಯನಗರ ಸಾಮ್ರಾಜ್ಯ ಇವತ್ತಿಗೂ ತನ್ನ ಹೆಸರನ್ನ ಖ್ಯಾತಿಯನ್ನ ಉಳಿಸಿಕೊಂಡಿದೆ. ರಾಮಕೃಷ್ಣ ಪರಮಹಂಸರು ಅಂತ ಶ್ರೇಷ್ಠ ಗುರುಗಳು, ಅವರು ಎಷ್ಟು ಜೀವನ, ಕುರುಚಲ ಗಡ್ಡ, ಬರಿ ಮೈ, ಒಂದು ಪಂಜೆ ಹುಟ್ಟಿರುವಂತದ್ದು, ಎಲ್ಲೋ ನೆಟ್ಟಂತ ದೃಷ್ಟಿಗಳು, ಆದ್ರೆ ಅವರ ವಿಚಾರ ಎಷ್ಟು ಉದಾತ್ತವಾದದ್ದು. ಇಡೀ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡಬೇಕು, ಈ ಜನರಿಗೆ ತಮ್ಮ

ಮಾರ್ಗದರ್ಶನ ಮಾಡೋಕಂತ ಅವ್ರು ಹಾತುರಿತಿರ್ತಾರೆ. ಅಂತ ಒಬ್ಬ ಒಳ್ಳೆ ಶಿಷ್ಯ ಬೇಕಲ್ಲ ಅಂತೇಳಿ ಅವ್ರು ಕಾಯ್ತಿರ್ತಾರೆ. ಯಾವಾಗ ನರೇಂದ್ರ ದಕ್ಷಿಣದ ಕಾಳಿಯ ದೇವಸ್ಥಾನ ಇವ್ರು ಇರೋ ಅಲ್ಲಿಗೆ ಬರ್ತಾನೆ, ಅವ್ರಿಗೆ ಅನಿಸುತ್ತೆ ಯಾಕೆ ನರೇಂದ್ರ ಇಷ್ಟು ಲೇಟ್ ಮಾಡಿದಿ ನೀನು, ಯಾವಾಗ್ಲೂ ಬರ್ಬೇಕಾಗಿತ್ತಲ್ಲ ಅಂತೇಳಿ ಹಾತುರಿತಿರ್ತಾರೆ, ಹೇಳ್ತಾರೆ. ಆ ನಂತರ ನೋಡಿ, ರಾಮಕೃಷ್ಣ ಪರಮಹಂಸರು ಅತ್ಯಂತ ಶ್ರೇಷ್ಠವಾದಂತಹ 12 ಶಿಷ್ಯಂದ್ರು ಇಡೀ ಜಗತ್ತಿನಾದ್ಯಂತ ಪ್ರವಾಸ ಮಾಡಿ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾರೆ. ವಿವೇಕಾನಂದರು ಮಾಡಿದ ಕಥೆ ಅಂತೂ ನಮ್ಗೆ ಗೊತ್ತಿದೆ. ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನದ ಸಂದರ್ಭದಲ್ಲಿ ಇಡೀ ಜಗತ್ತೇ ಭಾರತದ ಬಗ್ಗೆ ಇಟ್ಟಿರುವಂತ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಿ ಭಾರತ ಒಂದು ಹೇಗೆ ಒಂದು ಶ್ರೇಷ್ಠ ರಾಷ್ಟ್ರ, ಹೇಗೆ ಇಲ್ಲಿ ಆಧ್ಯಾತ್ಮಿಕ ಸಂಪತ್ತಿ ಇದೆ, ಅದ್ರ ಮುಂದೆ ಇಡೀ ಜಗತ್ತು ತಲೆಬಾಗ್ಬೇಕು ಅನ್ನೋದನ್ನ ಅವ್ರಿಗೆ ಇಡೀ ಮನಗಾಣಿಸ್ಕೊಡ್ತಾರೆ ವಿವೇಕಾನಂದರು. ಅಂತಹ ಒಬ್ಬ ಅತ್ಯಂತ ಸರ್ವಶ್ರೇಷ್ಠ ಶಿಷ್ಯನನ್ನ ರಾಮಕೃಷ್ಣ ಪರಮಹಂಸ ಮಾಡಿರ್ತಾರೆ. ಹಾಗೆ ಸುಮ್ನೆ ಬರೀ ಆಧ್ಯಾತ್ಮ ಅಲ್ಲ, ಅವ್ರು ಎಷ್ಟು ಏನು ಪ್ರಾಯೋಗಿಕ ಚಿಂತಕರಾಗಿರ್ತಾರೆ ಅಂತ ನೋಡ್ಕೊಳ್ಳಿ. ಅವನು ನರೇಂದ್ರ ನನಗೆ ದೇವ್ರು ಬೇಕು, ದೇವ್ರು ತೋರಿಸಿ, ದೇವ್ರು ತೋರಿಸಿ ಅಂತ ಕೇಳಿದಾಗ ಪರಮಹಂಸರು ಹೇಳ್ತಾರೆ, ಏನಕ್ಕೆ ದೇವ್ರು ನೋಡ್ತೀಯ ನೀನು ಅಂತ ಅವ್ರು ಹೇಳ್ತಾರೆ. ದೇವ್ರು ನನಗೆ ಮುಕ್ತಿ ಬೇಕಲ್ಲ, ನನಗೆ ಮೋಕ್ಷ ಬೇಕಲ್ಲ, ಈ ಸಂಸಾರದ ಜಂಜಾಟದಿಂದ ನಾನು ಪಾರಾಗ್ಬೇಕಲ್ಲ, ಅದಕ್ಕೆ ನನಗೆ ಆ ಮುಕ್ತಿಯ ಮಾರ್ಗವನ್ನು ತೋರಿಸ್ಲಿಕ್ಕೆ ದೇವ್ರನ್ನು ತೋರಿಸಿ ನೀವು ಮಾತ್ರ ತೋರಿಸ್ತೀರ ಅಂತ ಅನೇಕ ಜನ ನನ್ಗೆ ಹೇಳಿದ್ರೆ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಅವಾಗ ನಗ್ತಾರ ಅವರು, ಹುಚ್ಚ, ನೀನು ಬಂದಿರೋದು ನಿನ್ನ ಸ್ವಂತ ಮುಕ್ತಿಗಾಗಲ್ಲ, ನಿನ್ನ ಸ್ವಾರ್ಥಕ್ಕೋಸ್ಕರ ಬೇಡುವ ಮೋಕ್ಷಕ್ಕಾಗಿ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಡೀ ಸಮಾಜಕ್ಕೆ ನೀವು ಮುಕ್ತಿಯನ್ನು ಕೊಡಬೇಕು. ಯಾವ ಭಾರತ ಮಾತೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕಾಕೊಂಡು ತೊಳೆದಾಡ್ತಾಳೆ ಗುಲಾಮಗಿರಿಯಲ್ಲಿ, ಆ ಇದರಿಂದ ಅವಳಿಗೆ ಮುಕ್ತಿಯನ್ನು ಕೊಡಿಸ್ಬೇಕು, ಅಂತಹ ಮೋಕ್ಷವನ್ನು ನೀನ್ ಪಡಿಬೇಕು ಹೊರತು ನಿನ್ನ ಸ್ವಂತಕ್ಕಲ್ಲ ಅಂತ ಹೇಳ್ತಾರೆ. ಅವಾಗ ವಿವೇಕಾನಂದರಿಗೆ ತಮ್ಮ ಈ ಒಂದು ಜನ್ಮದ ಸಾರ್ಥಕತೆ ಎಲ್ಲಿದೆ ಅನ್ನೋದು ಅರ್ಥ ಆಗ್ತದೆ. ಅವಾಗ ಅವ್ರು ಮನಗಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ರಾಮಕೃಷ್ಣ ಗುರುಗಳೇ ನೀವು ಹೇಳಿದ್ರೆ ಅಂದ್ರೆ ಅದು ಸರಿಯಾಗಿರ್ಲೇಬೇಕು, ನಾನು ಭಾರತ ಮಾತೆಯ ಈ ಒಂದು ಗುಲಾಮಿತನವನ್ನ ಹೋಗಲಾಡಿಸ್ಬೇಕಂದ್ರೆ ಒಂದು ಜನ್ಮ ಅಲ್ಲ 1000 ಜನ್ಮ ಆದ್ರೂ ನಾನು ಇಲ್ಲಿ ತಳೆದು ಬರ್ತೇನೆ, ನನಗೆ ಮೋಕ್ಷ ಬೇಡ, ಮುಕ್ತಿ ಬೇಡ, ನಾನು ಭಾರತ ಮಾತೆ ಸೇವೆಗಾಗಿ ನನ್ನ ಇಡೀ ಜೀವನವನ್ನ ಮುಡುಪಾಗಿಡ್ತೇನೆ ಅಂತ ಹೇಳ್ತಾರೆ. ಅವರ ಪ್ರಭಾವದಿಂದಾಗಿ ಅನೇಕ ಜನ ಸ್ವಾತಂತ್ರ್ಯ ಯೋಧರು, ಇವತ್ ಯಾರು ಸ್ವಾತಂತ್ರ್ಯ ಯೋಧರು ನಾವು ಕಲಿತೇವೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ನೀವು ಯಾರನ್ನೇ ಉಲ್ಲೇಖ ಮಾಡಿ, ತಿಲಕರು, ಗೋಖಲೆ ಅವರು, ನೀವು ಯಾರೇ ಯಾರದೇ ಹೆಸರನ್ನ ಹೇಳಿರಿ, ಅವರೆಲ್ಲರ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಆಗಿರುತ್ತೆ. ಅವರ ಮಾಡಿರುವ ಕಾರ್ಯ ಮತ್ತು ಅವರು ಬರೆದಿರುವ ಸಾಹಿತ್ಯದಿಂದ ಪ್ರೇರಣೆಗೊಂಡು ಅನೇಕ ಜನ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಇಂತಹ ಒಂದು ದೊಡ್ಡ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ಈ ಶಿಷ್ಯ ಪರಂಪರೆ ಈ ದೇಶವನ್ನ ಒಂದು ಉನ್ನತಿಯ ಕಡೆಗೆ ಒಯ್ಯಲಿಕ್ಕೆ ಕಾರಣ ಆಗಿದೆ. ಹೀಗೆ ಅನೇಕ ಸಂದರ್ಭಗಳು. ಈಗ ಸರ್ವಪಲ್ಲಿ ರಾಧಾಕೃಷ್ಣರು, ಅವ್ರು ಎಂತಹ ಶ್ರೇಷ್ಠ ಗುರುಗಳಾಗಿದ್ರು ಗೊತ್ತಾ, ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಅವರಾಗಿದ್ರು. ಅವರು ರಾಷ್ಟ್ರಪತಿ ಆಗಿದ್ರೂ ಸಹಿತ ಒಬ್ಬ ಶಿಕ್ಷಕನ ತಾನಾಗಿದ್ರು ಅನ್ನೋದನ್ನ ಮರೆತಿರಲಿಲ್ಲ. ಅಷ್ಟೇ ಅಲ್ಲ, ಅವರ ಹೆಸರು ಇಡೀ ಜಗತ್ತಿನ ಸರ್ವಶ್ರೇಷ್ಠ ಪಾರಿತೋಷಕ ಅಂತ ನಾವೇನ್ ಕರಿತೇವೆ ನೋಬೆಲ್ ಪಾರಿತೋಷಕಕ್ಕೆ, ಸುಮಾರು 16 ಸಲ ತತ್ವಶಾಸ್ತ್ರಕ್ಕಾಗಿ, ಅಷ್ಟೇ 11 ಸಲ ಶಿಕ್ಷಣದ ಉದ್ದೇಶಕ್ಕಾಗಿ ಅವರಿಗೆ ನೋಬೆಲ್ ಪಾರಿತೋಷಕವನ್ನ ಕೊಡಬೇಕಂತ ಶಿಫಾರಸು ಮಾಡಲಾಗಿತ್ತು. ಅಂದ್ರೆ ಸುಮಾರು 27 ಸಲ ಅವರ ಹೆಸರನ್ನ ನೋಬೆಲ್ ಪಾರಿತೋಷಕಕ್ಕೆ ಶಿಫಾರಸು ಮಾಡಿರ್ತಾರೆ. ಅದೃಷ್ಟವಶಾತ್ ಅವ್ರದ್ದು ಏನೋ ದುರದೃಷ್ಟವಶಾತ್ ಅವ್ರಿಗೆ ಸಿಕ್ಕಿಲ್ಲ, ದಟ್ ಈಸ್ ಡಿಫ್ರೆಂಟ್. ಆದ್ರೆ ಒಬ್ಬ ಭಾರತೀಯ ವ್ಯಕ್ತಿಯ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಅವರ ಸೇವೆಯನ್ನ ಶಿಕ್ಷಣ ಮತ್ತು ಏನೋ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿ ಈ ತರ ಶಿಫಾರಸು ಮಾಡಿರ್ತಾರೆ. ಅಂತಹ ವ್ಯಕ್ತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ವೃತ್ತಿ ಅಧ್ಯಾಪಕ ವೃತ್ತಿ ಮಾಡುವಂತ ಸಂದರ್ಭದಲ್ಲಿ ಅವರು ಕಲ್ಕತ್ತಾಕ್ಕೆ ವರ್ಗವಾಗಿ ಹೋಗುವಂತ ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ಅವರ ಶಿಷ್ಯಂದ್ರೆಲ್ಲ ಅವ್ರ ಮೇಲೆ ಎಷ್ಟೊಂದು ವಿಶ್ವಾಸ, ಪ್ರೀತಿಯನ್ನ, ಗೌರವವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ, ಮಾನಸ ಗಂಗೋತ್ರಿ ಅಂತೇಳಿ ನಾವೇನ್ ಮೈಸೂರು ವಿಶ್ವವಿದ್ಯಾಲಯ ಕರಿತೇವೆ, ಅಲ್ಲಿ ಅವರ ಡಿಪಾರ್ಟ್ಮೆಂಟ್ ನಿಂದ ಹಿಡಿದು ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಅವರನ್ನ ಒಂದು ಚಾರೋಟ ಅಂದ್ರೆ ಒಂದು ರಥದಲ್ಲಿ ಅವ್ರನ್ನ ಮಾಡಿ ಕುಂದಿರ್ತಾರೆ. ಆ ರಥವನ್ನ ಎಳಿಲಿಕ್ಕೆ ಕುದುರೆಗಳೇ ಇರೋದಿಲ್ಲ, ಯಾರು ಮೋಟರ್ ಇರೋದಿಲ್ಲ. ಏನ್ ಮಾಡ್ತಾರೆ, ಈ ದೇಶದ ಯಾರು ಸರ್ವಶ್ರೇಷ್ಠ ಅಧ್ಯಾಪಕರು, ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, ದೊಡ್ಡ ದೊಡ್ಡ ವಿಜ್ಞಾನ ಅಂತವ್ರಿರ್ತಾರೆ, ಅಂತವ್ರದನ್ನ ಎಳಿಲಿಕ್ಕೆ ಬರ, ಯಾಕಂದ್ರೆ ಅವರೆಲ್ಲ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಡಿಯಲ್ಲಿ ಕಲ್ತಿರ್ತಾರೆ, ಶಿಕ್ಷಣವನ್ನು ಪಡೆದಿರ್ತಾರೆ, ಅವ್ರ ಶಿಷ್ಯರಾಗಿರ್ತಾರೆ. ಅವರೆಲ್ಲ ಸೇರಿ ಅವ್ರನ್ನ ಮಾನಸ ಗಂಗೋತ್ರಿಯಿಂದ ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಎಳ್ಕೊಂಡು ಬರ್ತಾರೆ. ಇದು ಇವತ್ತಿನವರಿಗೂ ಸಹಿತ ಹೇಗೆ ಈ ದೇಶದಲ್ಲಿ ಗುರುಗಳ ಬಗ್ಗೆ ಶಿಷ್ಯಂದ್ರೆ ಇರುವಂತಹ ಒಂದು ಅಪಾರವಾದ ನಂಬಿಕೆ, ವಿಶ್ವಾಸ, ಗೌರವ, ಪ್ರೀತಿಗಳನ್ನ ತೋರಿಸ್ತದೆ.
ಈ ರೀತಿ ನಮ್ಮ ದೇಶದಲ್ಲಿ ಒಂದು ಅತ್ಯಂತ

ಒಂದು ಬಲಾಢ್ಯವಾದಂತಹ ಗುರು ಶಿಷ್ಯ ಪರಂಪರೆ ಇದೆ. ಹೀಗಾಗಿ ಆದರೆ ಇವತ್ತು ನಾವು ಕಾಣ್ತಾ ಇರುವಂತ ಒಂದು ಸಂದರ್ಭದಲ್ಲಿ ನೋಡಿ, ತೀರಿ ಇತ್ತೀಚೆಗೆ ಇನ್ನೊಂದು ಎ ಪಿ ಜೆ ಅಬ್ದುಲ್ ಕಲಾಂ ಎಂತ ಸರ್ವಶ್ರೇಷ್ಠ ವಿಜ್ಞಾನಿ ಆಗಿದ್ರು. ನಮ್ಮ ದೇಶದಲ್ಲಿ ಕ್ಷಿಪಣಿಯ ತಾಂತ್ರಿಕತೆಯನ್ನ ಅಭಿವೃದ್ಧಿಪಡಿಸಲು ಅವರ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಇವತ್ತು ನಾವೇನು ತೀರಾ ಇತ್ತೀಚೆಗೆ ಫಾಲ್ಗಾಮ ಪ್ರಕರಣದಲ್ಲಿ ನಮ್ಮ ದೇಶ ಒಂದು ಮೇಲುಗೈ ಸಾಧಿಸ್ತು, ಇಡೀ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ಏನು ತೋರಿಸಿಕೊಡ್ತು. ಪಾಕಿಸ್ತಾನದಿಂದ ನೂರಾರು ಏನೋ ಕ್ಷಿಪಣಿಗಳು ಬಂದರೂ ಸಹಿತ ಅವನ್ನ ಆಕಾಶದಲ್ಲೇನೆ ಅವನ್ನ ವ್ಯರ್ಥ ಮಾಡಿಬಿಡ. ಹಾಗೆ ನಮ್ಮ ಕ್ಷಿಪಣಿಗಳು ಹೇಗೆ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಅದಕ್ಕೆ ಅದರೆಲ್ಲರ ಹಿಂದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ ಒಂದು ಬುದ್ಧಿಮತ್ತೆ ಇದೆ. ಅಂತವರು ಸಹಿತ ತಾವು ರಾಷ್ಟ್ರಪತಿಯಾಗಿ ಇಡೀ ದೇಶದ ಪ್ರಪ್ರಥಮ ಪ್ರಜೆ ಆಗಿದ್ರು ಸಹಿತ ಅದ್ಯಾವ ಹಮ್ಮು ಬಿಮ್ಮನ್ನು ಇಟ್ಕೊಳ್ದೇನೆ ಯಾವ ತಾವು ದೇಶದ ಯಾವುದೇ ಭಾಗದಲ್ಲಿ ಹೋದ್ರು ಸಹಿತ ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವರ ಜೊತೆಗೆ ಅವರು ಚರ್ಚೆಯನ್ನ ಮಾಡ್ತಿದ್ರು, ಸಂವಹನ ಮಾಡ್ತಿದ್ರು, ಅವರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ಅಷ್ಟೇ ಅಲ್ಲ, ಅವರಿಗೆ ದೇಶಕ್ಕೋಸ್ಕರ ನೀವು ಏನನ್ನಾದ್ರೂ ಮಾಡಬೇಕು, ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಪ್ರೇರೇಪಣೆಯನ್ನ ಕೊಡ್ತಾ ಇದ್ರು. ಹೀಗೆ ಅನೇಕ ಜನ ವಿದ್ಯಾರ್ಥಿ ಹಳ್ಳಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ತಮ್ಮ ಇಡೀ ಸರ್ವಸ್ವ ಜೀವನ ತಮಗೆ ಗೊತ್ತಿರುವಂತ ಎಲ್ಲ ಜ್ಞಾನವನ್ನ ಮಕ್ಕಳಿಗೆ ಜ್ಞಾನ ಧಾರೆ ಎರಿಬೇಕು, ಪಡೆದುಕೊಂಡು ದೇಶದ ಒಂದು ಒಳಿತಿಗಾಗಿ ತಮ್ಮೆಲ್ಲ ಕೆಲಸವನ್ನ ಮಾಡಬೇಕು ಅವ್ರದ್ದಾಗಿರ್ತದೆ ಇವತ್ತಿನ. ಹೇಗೆ ಅದ್ರಿಂದ ನಾವು ಶಿಕ್ಷಕರಾದಂತವ್ರು ಅರ್ಥ ಮಾಡ್ಕೋಬೇಕು, ನಾವು ಕೇವಲ ಶಿಕ್ಷಕರಾಗಿ ಮಾತ್ರ ಉಳಿಬಾರ್ದು, ಗುರುಗಳಾಗಬೇಕು. ಗುರುಗಳಂದ್ರೆ ಯಾವುದೇ ಕ್ಷಣದಲ್ಲೂ ಯಾವುದೇ ಶಿಷ್ಯ ಹಾತೊರೆದು ಮಾರ್ಗದರ್ಶನಕ್ಕಾಗಿ ಬಂದ್ರೆ ಅವರಿಗೆ ಯಾವುದೇ ರೀತಿ ಅವ್ರನ್ನ ಸ್ವೀಕಾರ ಮಾಡಬೇಕು, ಮತ್ತೆ ಅವರಿಗೆ ತನ್ನ ಕಡೆಯಿಂದ ಏನು ಸಾಧ್ಯ ಇದೆ ಅದನ್ನ ಸಹಾಯ ಮಾಡುವಂತವು. ಅಂತ ಅನೇಕ ಗುರುಗಳು ಇವತ್ತು ಸಹಿತ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಬೇರೆ ಬೇರೆ ಶಾಲಾ ಕಾಲೇಜುಗಳು ಈಗಲೂ ಸಹಿತ ನಮ್ಗೆ ಸಿಗ್ತಾರೆ. ಈ ಕಾರಣಕ್ಕೋಸ್ಕರನೇ ಇಡೀ ಸಮಾಜದಲ್ಲಿ ನಾವು ಯಾವ ಎಲ್ಲರಿಗಿಂತ ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಮ್ಮ ಪಾಲಕರಂತ ನಾವು ಅನ್ಕೊಂಡಿರೋದು ನಮ್ಮ ಶಿಕ್ಷಕರನ್ನ, ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಾವು ಹೆಚ್ಚು ಗೌರವವನ್ನ ನಾವು ಕೊಡುವಂತದ್ದು ನಮ್ಮ ಶಿಕ್ಷಕರಿಗೆ. ಕಾರಣ ಯಾಕೆಂದ್ರೆ ಆ ಶಿಕ್ಷಕ ಅಷ್ಟೇ ಅಲ್ಲ, ಅವನು ಗುರು, ನನಗೆ ಗುರಿಯನ್ನ ತೋರಿಸುವ, ನಮಗೆ ಮಾರ್ಗದರ್ಶನವನ್ನ ಮಾಡುವಂತಹ, ನಮ್ಮ ಜೀವನವನ್ನ ನಮ್ಮ ವ್ಯಕ್ತಿತ್ವವನ್ನ ನಿರೂಪಿಸುವಂತಹ ಒಬ್ಬ ಕಲಾಕಾರ ಅವನು. ಆದ್ದರಿಂದ ಆ ಗುರುವನ್ನ ನಾವು ಗೌರವಿಸ್ತೇವೆ. ಇಂತಹ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆದಾಗ ಶಿಕ್ಷಣ ಕ್ಷೇತ್ರದಲ್ಲೂ ನಾವು ಒಂದು ಮಹತ್ವವಾದ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರುವಂತಹ ಚೌಕಟ್ಟಿನಲ್ಲೇನೆ ನಾವು ಅನುವು ಮಾಡಿಕೊಂಡು ಈ ತರದ ನಮ್ಮ ಇಡೀ ದೇಶದ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತ ಈ ಮಹಾನ್ ವ್ಯಕ್ತಿಗಳು, ಮಹಾನ್ ಗುರುಗಳು, ವ್ಯಾಸರಿಂದ ಆದಿಯಾಗಿ ವಾಲ್ಮೀಕಿ ವಿಶ್ವಾಮಿತ್ರರಿಂದ ಹಿಡಿದು ಚಾಣಕ್ಯರಂತ ವಿದ್ಯಾರಣ್ಯರಂತಹ ಡಾಕ್ಟರ್ ರಾಧಾಕೃಷ್ಣರಂತಹ ಗುರು, ಗೋವಿಂದ ಸಿಂಗ್ರಂತಹ ಶಿಶುನಾಳ ಶರೀಫರ ಗುರುಗಳಾದಂತಹ ಗುರು ಗೋವಿಂದ ಭಟ್ರಂತಹ ಅನೇಕ ಜನ ಗುರುಗಳು ಇವತ್ತಿಗೂ ನಮ್ಗೆ ಸಿಗ್ತಾರೆ. ಅಂತಹ ಗುರುಗಳನ್ನ ನಾವು ನೆನಪಿಸ್ಬೇಕು, ಅವರ ಹಿನ್ನೆಲೆಯನ್ನ, ಆ ಗುರು ಶಿಷ್ಯ ಪರಂಪರೆಯ ಸಂಬಂಧವನ್ನ ಮಕ್ಕಳಿಗೆ ಅರ್ಥ ಮಾಡಿಕೊಡಬೇಕು. ಅದರಿಂದ ಖಂಡಿತವಾಗಿ ಪ್ರೇರೇಪಣೆಯನ್ನ ಪಡೆದಂತ ನಮ್ಮ ಮಕ್ಕಳು ಸಹಿತ ಅದೇ ದಾರಿಯಲ್ಲಿ ನಡೆಯುವ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ವಿಷಯವನ್ನ ಮಂಡಿಸಿದ್ದೇನೆ. ನನ್ನ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ.

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ

0: ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು. ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಆಗುವ ಸಕಲ ಭೂತಗಳನ್ನೂ ಕೂಡ ನಾನು ಬಲ್ಲೆ. ಆದರೆ ನನ್ನನ್ನು ಮಾತ್ರ ಯಾರೂ ಅರಿತಿಲ್ಲ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿನ ಅರ್ಥ ಇಷ್ಟೇ, ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯೂ ಹಿಂದೆ ಏನಾಗಿತ್ತು ಎಂಬುವುದು ಗೊತ್ತಿದೆ, ಅದೇ ಪ್ರಾಣಿ ಮುಂದೆ ಏನಾಗುವುದು ಎಂಬುವುದು ಕೂಡ ಗೊತ್ತಿದೆ, ಅದರ ಜೊತೆಗೆ ಈಗ ಏನಾಗಿದೆ ಎಂಬುದು

ಕೂಡ ಚೆನ್ನಾಗಿಯೇ ಗೊತ್ತಿದೆ. ಏಕೆಂದರೆ ಆ ಪರಮೇಶ್ವರ ಸೃಷ್ಟಿಸಿದವನು, ಪಾಲಿಸುತ್ತಿರುವವನೂ ಅವನೇ, ಕೊನೆಗೆ ಸೆಳೆದುಕೊಳ್ಳುವವನೂ ಕೂಡ ಆ ಪರಮಾತ್ಮನೇ. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು? ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನೆಲ್ಲ ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು, ಅದನ್ನ ಹೇಗೆ ಪರ್ಯಾವಸನಗೊಳ್ಳುವುದು ಅಥವಾ ಹೇಗೆ ಕೊನೆಗೊಳಿಸಿಕೊಳ್ಳುವುದು ಎಂಬುದು ಎಲ್ಲವೂ ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗೋದಿಲ್ಲ. ನಾವು ಕಾಲದಲ್ಲಿ ಹಿಂದೆ, ಈಗ, ಮುಂದೆ ಎಂಬ ಭಾಗಗಳನ್ನು ನೋಡ್ತೇವೆ. ಇದು ಕೃತಕ. ಒಂದೇ ಒಂದು ಘಟನೆ ಒಬ್ಬನಿಗೆ ಭೂತ, ಮತ್ತೊಬ್ಬನಿಗೆ ವರ್ತಮಾನ, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಅಂದರೆ ನೋಡಿ, ಒಂದು ಘಟನೆ ಏನು ನಡೀತಾ ಇದೆ, ಆ ಘಟನೆ ಒಬ್ಬ ಮನುಷ್ಯನಿಗೆ ಅದು ಭೂತಕಾಲವಾದರೆ ಮತ್ತೊಬ್ಬನಿಗೆ ವರ್ತಮಾನವಾಗಿರ್ಬೋದು, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಉದಾಹರಣೆಗೆ ಯೌವನಾವಸ್ಥೆ ಅಂತ ಇಟ್ಕೊಳ್ಳಿ. ಯೌವನಾವಸ್ಥೆ ಅನ್ನುವಂಥದ್ದು ಒಂದು ಘಟನೆ, ಅದು ಈಗಾಗಲೇ ವಯಸ್ಸು ದಾಟಿರುವವನಿಗೆ ಭೂತಕಾಲ, ಯೌವನಾವಸ್ಥೆಯಲ್ಲಿ ಇರುವವನಿಗೆ ಅದು ವರ್ತಮಾನ ಕಾಲ, ಇನ್ನು ಬಾಲ್ಯಾವಸ್ಥೆಯಲ್ಲಿರುವವರಿಗೆ ಯೌವನಾವಸ್ಥೆ ಎಂಬುದು ಭವಿಷ್ಯತ್ ಕಾಲ. ಹೀಗೆ ಹಲವು ಜ್ಯೋತಿರ್ವತ್ಸರಗಳೇ ಅದರ ಆಚೆ ಇರುವಂತಹ ಒಂದು ನಕ್ಷತ್ರ ಲೋಕದಲ್ಲಿ ಒಂದು ಘಟನೆ ನಡೆಯುವುದು ಎಂದು ಇಟ್ಕೊಳ್ಳೋಣ, ಭಾವಿಸ್ಕೊಳ್ಳೋಣ. ಅದು ಒಂದು ವರ್ಷದ ಹಿಂದೆ ಆಯಿತು ಅಂತ ಇಟ್ಕೊಳ್ಳೋಣ. ಅವರಿಗೆ ಈ ಘಟನೆ ಭೂತಕಾಲದ್ದು. ಈ ಘಟನೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಸುಮಾರು ಒಂದು ಜ್ಯೋತಿರ್ವತ್ಸರದ ದೂರದಲ್ಲಿರುವ ಈ ಗ್ರಹಕ್ಕೆ ಈಗ ಮುಟ್ಟುತ್ತದೆ. ಅದನ್ನು ನೋಡುವವರಿಗೆ ಅದು ವರ್ತಮಾನ, ಇನ್ನು ನಮ್ಮಿಂದ ಇನ್ನೂ ದೂರದಲ್ಲಿರುವವರಿಗೆ ಆ ಘಟನೆ ಇನ್ನೂ ಆಗಿಯೇ ಇಲ್ಲ ಅಂತಂದ್ರೆ ಅದು ಭವಿಷ್ಯತ್ ಕಾಲ. ಹಾಗೆ ಅಲ್ವಾ? ಹಾಗಾಗಿ ಕಾಲದಲ್ಲಿರುವವರು ಯಾವುದೋ ಒಂದು ಸ್ಥಳಕ್ಕೆ ತಮ್ಮನ್ನ ಬಿಗಿದುಕೊಂಡು ಇದು ಭೂತ, ಇದು ವರ್ತಮಾನ, ಇದು ಭವಿಷ್ಯ ಎಂದು ಹೇಳ್ತಾರೆ. ಆದರೆ ಯಾರು ದೇಶ ಮತ್ತು ಕಾಲಕ್ಕೆ ಅತೀತನೋ ಅವನು ಎಲ್ಲವನ್ನು ಏಕಕಾಲದಲ್ಲಿಯೇ ನೋಡ್ತಾನೆ. ಈಗಿರುವ ಪ್ರಾಣಿಯ ಹಿಂದೆ ಮುಂದೆ ಎಲ್ಲವೂ ಕೂಡ ವೇದ್ಯವಾಗುತ್ತದೆ. ಭಗವಂತ ದೇಶ, ಕಾಲ ಮತ್ತು ನಿಮಿತ್ತಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆದರೆ ಸಾಧಾರಣ ಜೀವರಾಶಿಗಳಿಗಾದರೂ ಈಗ ಆಗುತ್ತಿರುವುದು ಒಂದೇ ಗೊತ್ತಿರುವಂಥದ್ದು. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೇವೆ, ಎಲ್ಲೆಲ್ಲಿ ಹುಟ್ಟಿದ್ದೇವೆ, ಹೇಗೆಲ್ಲ ಬೆಳೆದಿದ್ದೇವೆ, ಯಾವುದನ್ನೆಲ್ಲ ಅನುಭವಿಸಿದ್ದೇವೆ ಎಂಬುದು ನಮಗೆ ಗೊತ್ತಿಲ್ಲ. ಎಲ್ಲ ಈ ಮರೆವು ಎಂಬ ಜಾಡಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ನಮ್ಮ ಭವಿಷ್ಯವನ್ನು ಇನ್ನೂ ರೂಪಿಸಿಕೊಳ್ಳಬೇಕಾಗಿರುವುದರಿಂದ ಅದು ಹೇಗಿದೆ ಎಂಬುದನ್ನು ಕೂಡ ನಾವು ಊಹಿಸುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ಆಗೋದೇ ಇಲ್ಲ. ಇನ್ನು ಅಜ್ಞಾನಿಗೆ ಮುಂದಿನದು ಕಾಣದು, ಆದರೆ ಭಗವಂತನಿಗೆ ಹೊಸದು ಎಂಬುವಂಥದ್ದು ಏನೂ ಇಲ್ಲ. ಅವನು ಯಾವ ಮಾರ್ಗದಲ್ಲಿ ನಡೆಯುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬುದೆಲ್ಲ ಅದಾಗಲೇ ನಿರ್ಧಾರವಾಗಿ ಹೋಗಿದೆ. ಈಗ ಒಂದು ಈ ಪ್ರೊಜೆಕ್ಟರ್ನ ಮೂಲಕ ಬೀಳುವಂಥ ಒಂದು ಸಿನಿಮಾದ ರೋಲಿನಲ್ಲಿ ಅದಾಗಲೇ ಕತೆ ಆ ರೀಲ್ನಲ್ಲಿ ತಯಾರಾಗಿ ಜೋಡಿಸಿಟ್ಟಾಗ್ಬಿಟ್ಟಿದೆ. ಅದು ತೆರೆ ಮೇಲೆ ಬೀಳೋದಷ್ಟೇ ಬಾಕಿ, ಹೊಸದೇನೂ ಇಲ್ಲ ಅಲ್ವಾ? ಹಾಗೆಯೇ ದೇವರು ಈ ಸೃಷ್ಟಿಯ ಸಿನಿಮಾದ ಡೈರೆಕ್ಟರ್ ಇದ್ದಂಗೆ. ಈಗ ನಾವು ಏನನ್ನ ನೋಡ್ತಾ ಇದ್ದೇವೋ ಅದಾಗಲೇ ಒಂದು ರೋಲಿನಲ್ಲಿ ಒಂದು ಫಿಲ್ಮ್ನಿಂದ ಬೀಳ್ತಾ ಇದೆ. ಮುಂದೇನಾಗುವುದು ಎಂಬುದು ಅದನ್ನ ಜೋಡಿಸಿದ ಡೈರೆಕ್ಟರ್ಗೆ ಮಾತ್ರ ವೇದ್ಯ. ಹಾಗಾಗಿ ದೇವರಿಗೆ ನಮ್ಮದು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತು. ನಮ್ಮ ಕಥೆಯನ್ನೆಲ್ಲ ಬರೆದಿರುವಂಥವನು ಅವನೇ. ಅವನು ಬರೆದಂತೆ ನಾವು ಬಾಳ್ತಾ ಇದ್ದೇವೆ ಈಗ. ಆದರೆ ಜೀವರಾಶಿಗಳಿಗಾದರೂ ಈಗ ತೆರೆಯ ಮೇಲೆ

0: ಹೇಳ್ತಾ ಇರುವಂಥದ್ದು ಒಂದೇ ಕಾಣುವುದು, ಅದನ್ನು ಮೀರಿ ನೋಡಲಾರರು ಅವರು. ಆ ಶಕ್ತಿಯನ್ನು ಇನ್ನೂ ಸಂಪಾದಿಸಿಕೊಂಡಿಲ್ಲ, ಸಂಪಾದಿಸಿಕೊಂಡ್ರೆ ಅದನ್ನು ನೋಡಬಹುದೇನೋ. ಹಾಗಾಗಿ ಯಾವ ಯೋಗಿಗೆ ಈ ಜಾತಿ ಸ್ಮರಣೆ ಉಂಟಾಗುವುದೋ ಆತ ತನ್ನ ಹಿಂದಿನದನ್ನು ತಿಳಿದುಕೊಳ್ಳಬಲ್ಲ. ಜಾತಿ ಸ್ಮರಣೆ ಅಂತೇಳಂದ್ರೆ ಈಗ ನಾವು ಸಮಾಜದಲ್ಲಿ ಏನು ವಿಭಜನೆ ಆಗುವಂತಹ ಒಂದು ಜಾತಿಯನ್ನ ಮಾತಾಡ್ತೇವೆ ಅದಲ್ಲ. ಯೋಗಿಗೆ ಜಾತಿ ಸ್ಮರಣೆ ಅಂತಂದ್ರೆ ಜಾತ ಸ್ಮರಣೆ, ಹುಟ್ಟಿದಾಗಿನಿಂದ ಹಿಂದಿನ ಸ್ಮರಣೆ ಮುಂದಿನ ಸ್ಮರಣೆ ಎಲ್ಲವನ್ನ ಇಟ್ಟುಕೊಳ್ಳುವಂತಹ ಒಂದು ಅಪ್ರತಿಮವಾದ ಶಕ್ತಿ ಉಳ್ಳವನಿಗೆ ಮಾತ್ರ ಹಿಂದಿನದನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ದೇವರನ್ನ ತಿಳಿದುಕೊಳ್ಬೇಕಾದ್ರೆ ಅದನ್ನು ಮೀರಿದ ಸಾಧನೆಯನ್ನು ನಾವು ಮಾಡಬೇಕು. ಅಂಥ ಸಾಧನೆಗೆ ಮೂಲ ವಸ್ತುವೇ ಈ ಭಗವದ್ಗೀತೆ. ಇಂಥ ಸಾಧನಾತ್ಮಕವಾದಂಥ ಪಥದಲ್ಲಿ ಇದೇವೆ ನಾವು ಅನ್ನುವಂಥದ್ದೇ ಒಂದು ಉತ್ತಮೋತ್ತಮವಾದಂಥ ಮಾತು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಕಿ. ಮುಖ್ಯಾಂಶಗಳು: 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಇಂದು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟ್ರಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದು, ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಸುತ್ತಿದ್ದಾರೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟ್ರಗಳ ತಜ್ಞರು ವಿಚಾರ ಮಂಡಿಸುತ್ತಿದ್ದಾರೆ. ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಉದ್ಘಾಟಿಸಿದರು. ಈ ಕೇಂದ್ರವು ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ದಿನದ 24 ಗಂಟೆಯು ನಿರಂತರ ಕಣ್ಗಾವಲು ವ್ಯವಸ್ಥೆ ಮತ್ತು ಸಮಗ್ರ ಸಂವಹನ ಮೂಲಸೌಕರ್ಯವನ್ನು ಹೊಂದಿರುವ ಈ ಕೇಂದ್ರ ತುರ್ತು ಸಂದರ್ಭಗಳಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳಲು ನೆರವಾಗಲಿದೆ. ಇದು ಆರೋಗ್ಯ ಇಲಾಖೆ, ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾಡಳಿತಗಳ ನಡುವೆ ದಕ್ಷ ಸಮನ್ವಯ ಸಾಧಿಸಲು ಸಹಕಾರಿಯಾಗಿದೆ. ರಾಷ್ಟೀಯ ಕಾರ್ಯಕ್ರಮದಡಿ ಇಂತಹ ಮುಂದುವರೆದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿದ್ದು, ಸುರಕ್ಷಿತ ರಾಜ್ಯ ನಿರ್ಮಾಣದ ಸರ್ಕಾರದ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ನೂತನ ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದರು. ಈ ವೇಳೆ ಸಚಿವರಾದ ಕೆಜಿ ಜಾರ್ಜ್, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ವೆಂಕಟೇಶ್, ಭೈರತಿ ಸುರೇಶ್, ಎಂಸಿ ಸುಧಾಕರ್, ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ, ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ಕಟ್ಟಡ ನೂತನ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದ ಕುರಿತು ಸಚಿವರು ಹಾಗೂ ಅಧಿಕಾರಿಗಳ ಪ್ರಸ್ತಾವನೆ ಹಾಗೂ ಅಭಿಪ್ರಾಯಗಳನ್ನು ಸ್ವೀಕರಿಸಿದ್ದು, ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ ಸಂಸ್ಕೃತಿ

0: ಬದುಕು ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ಬೆಳಗ್ಗೆ 6:30ಕ್ಕೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ ಅದಾಲತ್ತನ್ನು ಆಗಸ್ಟ್ 21, 22 ಮತ್ತು 23ರಂದು 3 ದಿನಗಳ ಕಾಲ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಅನು ಶಿವರಾಮನ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂಕೋರ್ಟ್ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಒಟ್ಟು 4,328 ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನಕ್ಕಾಗಿ ಗುರುತಿಸಿ ಈ ವಿಶೇಷ ಲೋಕ ಅದಾಲತ್ ಆಯೋಜಿಸಿದ್ದು, ಆಸಕ್ತಿ ಉಳ್ಳವರು ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನೋಂದಣಿಗೆ ಸಹ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಬೆಂಗಳೂರಿನ ಆರ್ಬಿಐ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಈ ರೈತ ವಿರೋಧಿ ಕ್ರಮಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿತು. ಆಪತ್ಕಾಲದಲ್ಲಿ ರೈತರಿಗೆ ಆಸರಿಯಾಗುತ್ತಿದ್ದ ಚಿನ್ನದ ಸಾಲಕ್ಕೆ ಇಂತಹ ಕಠಿಣ ನಿರ್ಬಂಧ ಹೇರಿರುವುದು ಅವರನ್ನು ಖಾಸಗಿ ಲೇವಾದೇವಿದಾರರ ಸುಳಿಗೆ ಸಿಲುಕಿಸುವ ತಂತ್ರವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಸಾಲ ತೀರಿಸದ ರೈತರ ಆಸ್ತಿ ಜಪ್ತಿ ಮಾಡುವ ಸರಫೇಸಿ ಕಾಯ್ದೆ ರದ್ದತಿ, ಕೃಷಿ ಸಾಲಗಳಿಗೆ ಸೇವಾ ಶುಲ್ಕ ವಿನಾಯಿತಿ ಮತ್ತು ರೈತರ ಮಕ್ಕಳ ಶೈಕ್ಷಣಿಕ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸ ಬಾರದು ಎಂಬ ಬೇಡಿಕೆಗಳನ್ನು ಮಂಡಿಸಲಾಯಿತು. ಅಲ್ಲದೆ ಸರ್ಕಾರದ ಸಬ್ಸಿಡಿ ಹಣವನ್ನು ಬ್ಯಾಂಕುಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಮಸ್ಯೆಗಳ ಕುರಿತು ಕೇಂದ್ರ ಕಚೇರಿಗೆ ವರದಿ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಆರ್ಬಿಐ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನಾಡಿನ ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕುಳಲಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. 1956ರಲ್ಲಿ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಪ್ರಹ್ಲಾದ್ ಅವರು ಕಳೆದ 6-7 ದಶಕಗಳ ಕಾಲ ಪತ್ರಿಕಾರಂಗ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಬದ್ಧರಾಗಿ ಸುದೀರ್ಘ ಸೇವೆ ಸಲ್ಲಿಸಿದರು. ಅವರ ನಿಧನದಿಂದ ಪತ್ರಿಕಾರಂಗ ಹಾಗೂ ಸಮಾಜ ಒಬ್ಬ ಹಿರಿಯ ಮಾರ್ಗದರ್ಶಕರನ್ನು ಕಳೆದುಕೊಂಡು ಬಡವಾಗಿದೆ ಎಂದು ಮುಖ್ಯಮಂತ್ರಿ ಸ್ಮರಿಸಿದ್ದಾರೆ. ಸಾರ್ವಜನಿಕರಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಹಾಗೂ ನಿಗದಿತ ದರದಲ್ಲಿ ವಿತರಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಗ್ಯಾಸ್ ವಿತರಣಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ವಿತರಣಾ ಸಂಸ್ಥೆಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗೃಹ ಬಳಕೆ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವುದು, ಹೆಚ್ಚುವರಿ ದರ ವಸೂಲಿ ಮಾಡುವುದು ಸೇರಿದಂತೆ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಎಚ್ಚರಿಸಿದರು. ಅಭಿವೃದ್ಧಿ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯುವುದಿಲ್ಲ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಮೈಸೂರು ಬೆಂಗಳೂರು ಹೊರವರ್ತುಲ ರಸ್ತೆ ಬಳಿ ಇಂದು ಮೇಲ್ಸೇತುವೆ ಕಾಮಗಾರಿಗೂ ಮುನ್ನ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳೊಡನೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಒತ್ತಡ ಕಡಿಮೆ ಮಾಡಲು 700 ಕೋಟಿ ರೂಪಾಯಿಗಳಲ್ಲಿ ಮೈಸೂರು

0: ಜಿಲ್ಲೆಯಲ್ಲಿ ವಿವಿಧೆಡೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ. ಕಾಮಗಾರಿಗೂ ಮುನ್ನ ಗಿಡ ಮರಗಳ ರಕ್ಷಣೆಗೆ ಒತ್ತು ನೀಡಲಾಗಿದ್ದು, ಮೇಲ್ಸೇತುವೆಗೆ ಯೋಜನೆಯಲ್ಲಿ ಎರಡು ಬದಿ 150ಕ್ಕೂ ಹೆಚ್ಚು ಮರಗಳು ಕಂಡುಬಂದಿವೆ. ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯುವುದಿಲ್ಲ ಎಂದು ತಿಳಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದ್ದು ಕರಾವಳಿಯಾದ್ಯಂತ ಒಣಹವೆ ಇತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ನಲ್ಲಿ 5 ಹಾಗೂ ಮೈಸೂರಿನ ಸರಗೂರಿನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಮತ್ತು ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಣಪತಿ ರಾಜನ ಕಥೆ ಭಾಗ 1 ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಗಜಮುಖನೆ ಶ್ರೀ ಗಣನಾಥ ಇಲಿಯ ವಾಹನದವರೇ, ಶ್ರೀಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ, ವಿದ್ಯಾದಾಯಕ ಕೊಡು ನನಗೆ ಮತ್ಯ ನಿಮ್ಮ ಪಾದ ಪದ್ಮಾಂಗಳಿಗೆ.

0: ದಿಕ್ಕಿನಲ್ಲಿ ಓರಿಗಲ್ಪಟ್ನ.
1: ಹೌದಪ್ಪ,
0: ಓರಿಗಲ್ಪಟ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು ಯಾರವರು ಅಂದ್ರೆ,
1: ಯಾರಪ್ಪ ಅವರು?
0: ಗಣಪತ್ ರಾಜ.
1: ನಿಜ?
0: ಹಾ, ಗಣಪತ್ ರಾಜ ಪಟ್ಟಣದಲ್ಲಿ ಯಾವ ಪ್ರಕಾರವಾಗಿ ಕಾಳಿ ನುಡಿಸ್ತವ್ರೆ ಅಂದ್ರೆ,
1: ಯಾವ ಪ್ರಕಾರವಪ್ಪ?
0: ವಿಷ್ಣನಾದರೂ ಶರೀರ

0: ಕದ್ದವನ ಚಿನ್ನಗಂಡ ಮಾಡ ಕುಯಿಸ್ತೀನಿ, ನನ್ನ ಕನ್ನೆ ಮೈ ಮುಟ್ಟಿ ಮುದ್ದುಮಾಣಕ ಕದ್ದವನ ಚಿತ್ರಗಂಡ ಮಾಡ ಕುಯಿಸ್ತೀನಿ ಅಂತ ಹೇಳಿ ಮುತ್ತಿನ ಕಾಲು ಪ್ಯಾಂಡ್ಯ ಪಾದಲಿ ಧರಿಸ್ಕೊಂಡು ಬಂಗಾರದ ಕಾಳಿ ಬಲಗಲಿ ಹಿಡ್ಕೊಂಡು ಚಿನ್ನ ಚಂದ್ರಾಜ ಹಿಡ್ಕೊಂಡು ದಿನಾ ಮೂರು ಹೊತ್ತು ಕಾಳಿ ನುಡಿಸಿದಂತೆ ಗಣಪತ್ ರಾಜ.
1: ನಿಜ ಕಡಪ್ಪ,
0: ದಿನಾ ಮೂರು ಹೊತ್ತು ಕಾಳಿ ನುಡಿಸೋದು ಯಾರ ಗರ್ವಾಯ್ತು ಅಂದ್ರೆ
1: ಯಾರ ಗರ್ವಾಯ್ತಪ್ಪಾ?

0: ಮಹಿಮೆಯ ಮಣ್ಣಿನ ಕಾಲಿ ಹಿಡ್ಕೊಂಡು, ಮಣ್ಣಿನ ಚಂದ್ರಾದಿ ಹಿಡ್ಕೊಂಡು, ಮಣ್ಣಿನ ಕಾಲ್ ಪ್ಯಾಂಡೆ ಧರಿಸ್ಕೊಂಡು ದಿನಾ ಮೂರತ್ತು ಕಾಳಿ ನುಡ್ತಿದ್ರಂತೆ ಗುಂಡು ಬ್ರಹ್ಮಯ್ಯ ತನ್ನ ಮಾಡ್ತಿರ್ಲಿ.
1: ಏನಂತ
0: ಯಾವ ಪ್ರಕಾರವಾಗಿ ಕಾಳಿ ನುಡ್ತಿದ್ರು ಅಂದ್ರೆ, ಯಾರು ಹೋಗದೆ ಹಿತ ಒಳ್ಳೆ

0: ಗುಂಡಾಪುರದಲ್ಲಿ ಗುಂಡು ಬ್ರಹ್ಮಯ್ಯ ಈ ಪ್ರಕರವಾಗಿ ದಿನಾ ಮೂರೊತ್ತು ಕಾಳಿಗಳನ್ನು ನುಡಿಸುವಾಗ
1: ಹೌದಪ್ಪ
0: ಇದು ಯಾರಿಗೆ ಅರಿವಾಯ್ತು ಅಂದ್ರೆ
1: ಯಾರು ಅರಿವಾಯ್ತಪ್ಪ.

0: ಶಾಂತಿ.
1: ಏನ್ ಸ್ವಾಮಿ?
0: ನನ್ನ ಹರಕುಲು ಜೋಳಿಗೆ ನೋಡ್ನಗದು, ಮುರುಕುಲು ಬೆತ್ತ ನೋಡ್ನಗದು.
1: ಅದಿಲ್ಲ ಅಂದ್ರೆ
0: ನನ್ನ ನಾಗಭೂಷಣ ಶರಭೂಷಣ ಹುತ್ಭೂಷಣ ಏನಾರ ನೋಡ್ನಗದ.
1: ಅದಿಲ್ಲ ಅಂದ್ರೆ
0: ಇಲ್ಲ. ಈ ಕೈಲಾಸ ಮಠದಲ್ಲಿ ಇರುವಂತಹ ಸತ್ಕೋಟಿ ಜಂಗಮುರಿ ಏನಾರ ನೋಡ್ನಗದ ಪಾರ್ವತಿ?
1: ಹೇಳ ಪಾರ್ವತಿ.
0: ಇಲ್ಲ, ನನ್ನ ಗಂಡ ಏನ್ ಇಪಾಟಿ ಕಕ್ಕಟ್ಟ ಕರ್ಗವನಿ ಅಂತ ಹೇಳಿ ಏನಾರ ನೋಡ್ನಗದ.
1: ಕೆಲ ಜನ ಹತ್ಕರ್ಬೇಕಣ ಹೇಳೋಣ.
0: ಇಲ್ಲ, ನನಗಿಂತ ಇನ್ನೊಬ್ಬ ಪುರುಗಿರಿಸ ಉಂಟೆ ಪಾರ್ವತಿ, ನಗದಂತ ಬಗೆ ಹೇಳು.
1: ನಿಜ ಹೇಳು
0: ಸ್ವಾಮಿ. ನೀವು ಮುಕ್ಕಣ್ಣೇಶ್ವರ ಮೂರ್ಕಣ್ಣ ಪರಮೇಶ್ವರ?
1: ಹೌದು.
0: ಇರಿಬೆಂಬತ್ ಕೋಟಿ

0: ಜೀವರಾಶಿಗಳಿಗೆಲ್ಲ ಹಂದಾನ ನೀಡುವಂತಹ ಭಗವಂತ ನೀವು
1: ಅಲ್ವೇ.
0: ನಾನು ಆದಿಶಕ್ತಿ ಕಾಳಕದೇವಿ ಪಟ್ಟದ ಪಾರ್ವತಿ ಆಗಿದ್ರೂ ಕೂಡ ನನಗೆ ಇನ್ನೊಬ್ಬ ಪುರುಷ ಅಂದ್ರೆ ಈ ಲೋಕಕ್ಕೆ ನಾನು ಸುಟ್ಟಿ ಭೂಗತ್ತಾಗುವುದಿಲ್ವೇ ಸ್ವಾಮಿ?
1: ಹೇಳಿ ಸ್ವಾಮಿ.
0: ಇಂತ 15 ಮಾತು ಹಾಡ್ತಾ ಇದ್ದೀರಲ್ಲ ಪತಿದೇವ ಶರಿಯ ನನ್ನ ಮೇಲೆ. ಏ ಪಾರ್ವತಿ,
1: ಯಾಕೆ ಸ್ವಾಮಿ
0: ಮತ್ತೆ ನಗದಂತ ಸಮಾಚಾರ ಹೇಳು.
1: ಯಾಕೆ ನಗದೆ ಹೇಳು
0: ಸ್ವಾಮಿ? ಉತ್ತರ ದಿಕ್ಕಿನಲ್ಲಿ ಓರಗಲ ಪಟ್ಟಣದಲ್ಲಿ ಒಬ್ಬ ಕೇವಲ ನರಮಾನ್ಯವ ಯಾರು ಗಣಪತ್ ರಾಜ, ಬಂಗಾರದ ಕಾಳಿ ಹಿಡ್ಕೊಂಡು ಚಿನ್ನದ ಚಂದ್ರಾಯದ ಹಿಡ್ಕೊಂಡು ದಿನಾ 3 ಹೊತ್ತು ಕಾಳಿ ನುಡಿಸ್ತವನೇ ಗಣಪತ್ ರಾಜ.
1: ಏನಂತ?
0: ವಿಷ್ಣನಾದ್ರೂ ಸರಿಯೇ, ಈಶ್ವರನಾದ್ರೂ ಸರಿಯೇ, ಈ ಲೋಕದಂತ ಶಿವಶರಣ ಆದ್ರೂ ಸರಿಯೇ, ಈ ಪಟ್ಟಣದಲ್ಲಿ ಕಳ್ತನ ಮಾಡಿ ಹೋಗುವಂತ ವೀರಾದಿ ವೀರು ಈ ದೊರೆ ಒಳಗೆ ಯಾರು ಇಲ್ಲ ಅಂತೇಳಿ ದಿನ 3 ಹೊತ್ತು ಕಾಳಿ ನುಡಿಸ್ತವನೇ ಗಣಪತ್ ರಾಜ.
1: ಹೌದೇ ಪಾರ್ವತಿ.
0: ಅದಕ್ಕೂ ಮಿತಿ ಮೀರಿ ನನ್ನ ಮಡದಿ ಮೈ ಮುಟ್ಟಿ ಒಡಬೇಕದ್ದವನ ಹಿಡಿಗಂಡ ಮಾಡಕ್ಕೂ ಇಷ್ಟಿನಿ, ನನ್ನ ಕನ್ನೆ ಮೈ ಮುಟ್ಟಿ ಚಿನ್ಮಾಣಕ್ಕದ್ದವನ ಚಿತ್ರಗಂಡ ಮಾಡಕ್ಕೂ ಇಷ್ಟಿನಿ ಅಂತೇಳಿ ದಿನ 3 ಹೊತ್ತು ಕಾಳಿ ನುಡಿಸ್ತವನೇ ಗಣಪತ್ ರಾಜ.
1: ಅವನ ಪಟ್ಟಣದಲ್ಲಿ
0: ಅದು ಯಾರ ಗರ್ವಾಯ್ತು ಅಂದ್ರೆ ಗುಂಡಾಪುರದಲ್ಲಿ ಗುಂಡು ಬ್ರಹ್ಮಯ್ಯನ ಗರ್ವಾಯ್ತು. ಗುಂಡು ಬ್ರಹ್ಮಯ್ಯ ಮಣ್ಣಿನ ಕಾಳಿ ಹಿಡ್ಕೊಂಡು, ಮಣ್ಣಿನ ಚಂದ್ರಾದಿ ಹಿಡ್ಕೊಂಡು, ಮಣ್ಣಿನ ಕಾಲ್ಪೇಂಡ ಧರಿಸ್ಕೊಂಡು ಅವನು ದಿನ 3 ಹೊತ್ತು ಕಾಳಿ ನುಡಿಸಿದ್ದ ಗುಂಡು ಬ್ರಹ್ಮಯ್ಯ.
1: ಏನಂತ?
0: ಓರ್ಗಲ್ ಪಟ್ಟಣಕ್ಕೆ ಹೋಗಿ ಕಳತನ ಮಾಡಿ ನಾನು ಮರೆ ಬಿದ್ದವರಿಗೆ ಅವರಿಗೆ ಇರ್ತಕ್ಕಂಥ ಸೂಲ ನನಗಿರಲಿ, ಅವರು ಕೊಡ್ತಕ್ಕಂಥ ಕಷ್ಟಗಳೆಲ್ಲ ನನಗೆ ಒಳಪಡ್ತೀನಿ ಅಂತೇಳಿ ಆ ಕುಂಬಾರಗುಂಡೆಯ ಕಾಳಿ ನುಡಿಸ್ತವನೇ ಓರ್ಗಲ್ ಪಟ್ಟಣದಲ್ಲಿ. ಅದು ನನ್ನ ಕೈಲಾಸಿಕರವಾಯಿತು. ಅದನ್ನ ನೋಡಿ ನನ್ನ ನಗದನೆ ಹೊರತು ಇನ್ಯಾರು ನೋಡಿ ನನ್ನ ನಗಿಲಿಲ್ಲ ಸ್ವಾಮಿ.
1: ಹೌದೇ ಪಾರ್ವತಿ.
0: ಸ್ವಾಮಿ,

0: ಸ್ವಾಮಿ
1: ಏನು
0: ನೋಡಿದ್ರ ಅವನ ಗುಂಡಿಗೆ ಧೈರ್ಯವ ಗಂಡಾಳ ಸ್ಥಾನದ ಬಿರುದುಗಳ
1: ಅವನಲ್ಲಿ
0: ಅವನನ್ನ ಗೆಲ್ಲುವಂತ ಶಕ್ತಿ ಏನಾರ ನಿಮ್ಮಲ್ಲಿ ಇದ್ದಾತಿ ಎಂದು ಪಾರ್ವತಿ
1: ಪರಮೇಶ್ವರನ
0: ಅಂದ್ರೆ ಇದು ಕ್ವಾಪ ಬರೋ ಮಾತಾಡ್ಬಿಟ್ಲು ಪಾರ್ವತಿ ದೇವಿ
1: ಪಾಪ ಬರಲ್ ಹೇಳೋಣ
0: ಅವಾಗ ಪರಮೇಶ್ವರ ಹೇಳ್ತಾರಲೇ ಪಾರ್ವತಿ
1: ಏನಂತ

0: ಆಳು ಮಾಡು ಬರ್ತೀನಿ, ಧೂಳ್ಪಟ್ಟ ಮಾಡು ಬರ್ತೀನಿ, ಅವನ ಗಾಳಿಗೆ ತೂರ್ತೀನಿ ಪಾರ್ವತಿ.
1: ನಾನು
0: ಕುಂಬಾರ ಗುಂಡಯ್ಯ ಶರಣನ್ನ ಈ ಕೈಲಾಸ ಬೀದಿ ಬೆಳಗ್ಗೆ ನಾನು ಸೂಲು ಸಹಿತ ಮೆರೆಸ್ತಾ ಇದ್ದ ಮೇಲೆ ನನ್ನ ಹೆಸರು ಶಿವನೇ ಅಲ್ಲ
1: ಅಲ್ಲ
0: ಅಂತೇಳಿ ಪರಮೇಶ್ವರ. ಹಾಗ ಎಲ್ಲಿ ಬರ್ತವ್ರೆ ಗೊತ್ತೇ?
1: ಎಲ್ಲಿಗಪ್ಪ?
0: ದೇವ್ರ ಸಭೆ ಹತ್ರ ಬರ್ತಾ ಇರುವರಂತೆ
1: ಶಿವ.
0: ಆ ಸಭೆ ಹತ್ರ ಬಂದು ಈ ಸಭೆನ ಮಾತು ಕೇಳ್ಬೇಕಂತೇಳಿ ಪರಮೇಶ್ವರ ಕೇಳ್ತವ್ರಾಗ
1: ಏನಂತನಪ್ಪ?

0: ಈ ಯಾರು ಹೋಗದಿರುವಂತ ಊರುಗಳ ಪಟ್ಟಣಕ್ಕೆ ಹೋಗಿ ವೇದಾಮನೆಲ್ಲ ತಿಳ್ಕೊಂಡು ಬರೋರು ಯಾರಪ್ಪ ಈ ಸಭೆ ಒಳಗೆ ಅಂದ್ರಂತೆ ಪರಮೇಶ್ವರ
1: ಶಿವಾಂಗ ಅಂದ್ರಂತ.
0: ನಾನು ಹೋಗಿ ಬತ್ತೀನಿ, ನಾನು ಹೋಗಿ ಬತ್ತೀನಿ, ನಾನು ಹೋಗಿ ಬತ್ತೀನಂತ ಆ ಸಭೆ ಒಳಗೆ ಯಾರಿಗೂ ಗುಂಡಿಗೆ ಧೈರ್ಯ ಸಾಲಿಲ್ವಂತೆ.
1: ನನ್ನಂಗೆ ಪುಕ್ಲು.
0: ಯಾವಾಗ ಗುಂಡಿಗೆ ಧೈರ್ಯ ಸಾಲಿಲ್ವೋ ಕಟ್ಕಡೆ ಒಳಗೆ ಕುಂತಿದ್ರಂತೆ ಶಿವ. ಆ ಶಿವನಾರಾಯಣ ಕುಂತಿದ್ರಂತೆ ಕಟ್ಕಡೆ ಒಳಗೆ. ಆ ನಾರಾಯಣ ಬಾವ ನಾನು ಹೋಗಿ ಬತ್ತೀನಿ ಕಣಪ್ಪ ಅಂದ್ರು
1: ನಾರಾಯಣ ಸ್ವಾಮಿ ಅವರು.
0: ಓಹೋ ಬಾವ, ನೀನಲ್ದೆ ಮತ್ತೆ ಇನ್ಯಾರ ಕೈಯಿಂದನೂ ಸಾಧ್ಯವಿಲ್ಲ ಹೊರಗಲ್ ಪಟ್ಟಣಕ್ಕೆ ಹೋಗಿ ಬರೋರು. ಸರಿ ಹೋಗಿ ಬರಗಪ್ಪ ಅಂದ್ರು ಶಿವ. ಬಾವ ನಾನು ಈ ಬಂಗಾರನೆಲ್ಲ ಧರಿಸ್ಕೊಂಡು ನಾನು ಹೋದ್ರೆ ಬಂಗಾರದಯ್ಯ ಬಂದವನಿಂತ ಚಕ್ಕನ ಕಂಡಿಡ್ಕೊಬಿಡ್ತಾರೆ ಹೊರಗಲ್ ಪಟ್ಟಣದಲ್ಲಿ. ನಿನ್ನ ಬಿರುದನ್ನ ಕೊಡಿ, ಅಳುವಳ ಬಿರುದನ್ನ, ನಿನ್ನ ಬಿರುದನ್ನ ಧರಿಸ್ಕೊಂಡು ಹೋಗ್ತೀನಿ ಅಂದ್ರು ನಾರಾಯಣ
1: ಶಿವನ್ನ.
0: ಅವಾಗ ಪರಮೇಶ್ವರ ಅವ್ರ ಬಿರುದನ್ನ ಎಲ್ಲ ಕಳೆದುಕೊಟ್ರಂತೆ. ಆಗ ನಾರಾಯಣ ಅಳುವಳದ

0: ಶಿವರೂಪ್ ದಾಳಿ ನಾರಾಯಣ.
1: ಹೌದಪ್ಪ,
0: ಎಲ್ಲ ಬಂದ್ರು ಕುಂಬಾರಗುಂಡೆಯ ಮಠ ಬರ್ತಾ ಇರೋವ್ರಂತೆ ನಾರಾಯಣ. ಕುಂಬಾರಗುಂಡಪ್ಪನ ಮಡದಿದ್ರು ಏಳು ಜನ ನೀರಿಗೆ ಹೋಗ್ತಾ ಇದ್ರು. ಆ ಏಳು ಜನ ಹೆಣ್ಮಕ್ಳನ್ನ ನೋಡಿ ನಾರಾಯಣ ಕೇಳ್ತವನೆ,
1: ಏನಂತಾರಪ್ಪ
0: ನೀವು ಯಾರ್ಯಾರ ಅಮ್ಮ

ಯಾರ್ಯಾರ ಮಕ್ಕಳು, ಯಾರ್ಯಾರ ಸೊಸೆದೀರು, ಯಾವ್ಯಾವ ಶರಣರ ಮಡದಿದ್ದೀರಮ್ಮ ನೀವು ಅಂದ್ರು ನಾರಾಯಣ. ಅದಕ್ಕೆ ಆ ಏಳು ಜನ ಹೆಣ್ಮಕ್ಳು ಹೇಳ್ತವ್ರೆ, ನಾವು ಲಿಂಗಕ್ಕೆ

0: ಲಿಂಗಕ್ಕೆ ಮಗಳು ಜಂಗಮುಖ್ಯ ಸೊಸೆ ಗುಂಡು ಬ್ರಹ್ಮಯ್ಯನ ಮಡದಿದ್ದೀರು.
1: ನಾವು
0: ನಮ್ಮ ಪತಿದೇವರು ಮಡ್ತೇವರೆ ಹೋಗಿ ಸ್ವಾಮಿ ಅಂದ್ರು. ಯಾಕೆ ಅಡ್ಲಾಕ್ ಸಿಕ್ತವ್ರನ್ನ ಸಾನೆ ಹೊತ್ತು ನಿಲ್ಲಿಸ್ಕೋಬಾರ್ದು ಅಂತ. ಅವಾಗ ನಾರಾಯಣ ಗುಂಡು ಬ್ರಹ್ಮಯ್ಯನ ಮಟ್ಟಕ್ಕೆ ಬಂದ್ರಂತೆ. ಗುಂಡು ಬ್ರಹ್ಮಯ್ಯನ ಮಟ್ಟಕ್ಕೆ ಬಂದು ಅವರು ಕಟ್ಟ ಕಡಿಯಲ್ಲಿ

0: ಕಟ್ಟಕಡಿಯಲ್ಲಿ ಕುಂತ ಕಾರ್ಮುಕ ನಿತ್ಯಕ್ಕೆ ದಿಷ್ಟಿಪಲ್ನಾಟ ವರ್ಣಟ ನಾರಾಯಣ ಕಟ್ಟಿದ ಮುನಿಯ ಮುನಿಕಂಡ ಅಂದ್ರೆ ಏನಪ್ಪ ಅಂದ್ರೆ ಅರ್ಥ ಅದ್ಗೆ
1: ಏನಪ್ಪ
0: ಕುಂಬಾರ ಗುಂಡಯ್ಯ ಮಣ್ಣಿನ ಚಂದ್ರಾದ ಹಿಡ್ಕೊಂಡು ಮಣ್ಣಿನ ಕಾಳಿ ಹಿಡ್ಕೊಂಡು ಮಣ್ಣಿನ ಕಾಲ್ಪ್ಯಾಂಡ ಧರಿಸ್ಕೊಂಡು ದಿನಾ ಮೂರತ್ತು ಯಾವ ರೀತಿ ಕಾಳಿ ನುಡಿಸಿದ ಅಂದ್ರೆ
1: ಯಾವ ರೀತಿ

ಭಕ್ತರನ್ನು ಬಿಡುವುದಿಲ್ಲ, ನನ್ನ ಮರೆ ಒಕ್ಕಿದ್ರು ಬಿಡುವುದಿಲ್ಲ, ನನ್ನ ಪೆಂಡಗಿನಾಯ ತರುವುದಿಲ್ಲ. ಆ ಗನ್ನುವ ಚಿಂತೆ ನಮ್ಮ ಒಳಗುಂಟು ಅಂದ್ರಂತೆ. ಹಂಗಂದ್ರೆ ನಾನೇ ಹೆಚ್ಚಾದ್ನಲ್ಲ ಅನ್ನೋ ಅಭಿಲಾಷಕ್ಕೆ ನಾರಾಯಣ ಸಿರಿಸೂಲವೇ ಎತ್ತಿ ಜಡಿದಿದ್ದಾರಂತೆ.

ಯಾವಾಗ ನಾರಾಯಣ ತಿರುಸೂಲನ ಎತ್ತಿ ಜಡಿದ್ರು ಅವಾಗ ಗುಂಡು ಬ್ರಹ್ಮಯ್ಯ ಹೇಳ್ತವ್ರೆ, ಸ್ವಾಮಿ ನನ್ನ ಅಂಗಳಿಕೆ ಬಂದವರು

0: ಸ್ವಾಮಿ, ನನ್ನ ಅಂಗಳಿಕೆ ಬಂದ ಮೇಲೆ ನೀವು ಹಂಗೇ ಹೋಗೋದು ತರಬಲ್ಲ, ಲಿಂಗದ ಗಣಿಗೆ ಕೈ ಕೊಡಿ ಅಂದ್ರೆ ನನ್ನ ಮನೆಯೊಳಗೆ ಊಟ ಮಾಡ್ಕೊಂಡು ಹೋಗಿ ಅಂದ ಗುಂಡು ಬ್ರಹ್ಮಯ್ಯ ನಾರಾಯಣನ್ನ.
1: ಹೌದಪ್ಪ.
0: ಅವಾಗ ನಾರಾಯಣ ಹೇಳ್ತವ್ರೆ, ಅಪ್ಪ

0: ನಿರ್ಸವೆ ಮಾಡವ್ರೆ, ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಇದೇ ಮಾರ್ಗದಲ್ಲಿ ಬರ್ತೀನಿ, ಈಗಿರುವಂತ ಪ್ರೀತಿಯ ಹವಾನು ಇರಲಪ್ಪ ನಿನಗೆ ಅಂತೇಳಿ ಆದಿನಾರಾಯಣ ಎಲ್ಲಿಗೆ ಬರ್ತವ್ರೆ ಅಂದ್ರೆ
1: ಎಲ್ಲಿಗಪ್ಪ
0: ಊರಿಗೆಲ್ಲ.

0: ಗಣಪತ್ರಾಜರ ಪಟ್ಟಣ ಬಂದ್ರಂತೆ ಹಾಳದೇರಿ ಹತ್ರ ಸ್ವಾಮಿ
1: ನಾರಾಯಣ ಸ್ವಾಮಿ ಅವರು.
0: ಹಾಳದೇರಿ ಹತ್ರ ಬಂದು ಏರಿ ಮೇಲೆ ನಿಂತ್ಕೊಂಡು ಆ ಏರಿ ಸಂಭ್ರಮನೆಲ್ಲ ನೋಡ್ತಾರೆ ಅವರಂತೆ.
1: ಯಾಕಪ್ಪ

0: ಏರಿ ಮುತ್ತಿನ ಏರಿ ನೀರೆಲ್ಲ ಪನ್ನೀರು ಟ್ಯೂಬೆಲ್ಲವನ್ನ ಕಳಸಗಳು ಹೋಗದೆ ಮುಗಲ ಸರವಿಗೆ.
1: ಸರಿಯಪ್ಪ.
0: ಹಾಗಂದ್ರೆ ಅವ್ರ ನೇತ್ರ ಕಾಣವರೆಗೂ ನೋಡಿದ್ರು ಬಿರಿ ನೀರೆ. ಒಂದು ಬಂಗಾರದಲ್ಲೇ ಕಳಿಸಿದ್ರಂತೆ, ಟ್ಯೂಬನು ಅದರಲ್ಲೇ ಮಡಗಿಸಿದ್ರಂತೆ. ಸಾಯಂಕಾಲ ಒಂದು ಬಾಕ್ಲು ಎತ್ತಿದ್ರೆ ಆ ಪಟ್ಟಣದಲ್ಲಿರ್ತಕ್ಕಂಥ ನೀರು ಕೆರೆಗೆ ಬಂದ್ಬಿಡ್ತಾ ಇತ್ತು. ಮತ್ತೆ ಬೆಳಗ್ಗೆಲೊಂದು ಬಾಕ್ಲು ಎತ್ತಿದ್ರೆ ಕೆರೆಯಲ್ಲಿರುವಂತಹ ನೀರೆಲ್ಲ ಪಟ್ಟಣ ಸುತ್ತ ತುಂಬಿರಬೇಕಾಗಿತ್ತು.
1: ಸರಿ ಕಣಣ್ಣ, ನೋಡಂಗಿರ್ಬೇಕು
0: ಗಣಪತ್ ರಾಜ. ಅವನು ಪಟ್ಟಣ ಸುತ್ತ ಈ ಪ್ರಕಾರವಾಗಿ ನೀರನ್ನ ತುಂಬಿರಬೇಕಾದ್ರೆ ಇನ್ನು ಮುಂದಗಡೆ ಇನ್ನ ಏನೇನು ಮಡಗಿರಬೇಕು
1: ನೋಡೋಣ.
0: ಇನ್ನೆಂತ ದೊರೆ ಇರಬೇಕು ಇವನು ಗಣಪತ್ ರಾಜ ಅಂತೇಳಿ ನಾರಾಯಣ. ಇನ್ನ ಮುಂದೆ ಏನೇನಿದೆಯೋ ನೋಡ್ಬೇಕಲ್ಲ ಅಂತೇಳಿ ಇನ್ನ ಮುಂದಕ್ಕೆ ಬರ್ತಾ ಇರವರಂತೆ
1: ನಾರಾಯಣ ಸ್ವಾಮಿ ಅವರು.

0: ಎಂಟು ಸುತ್ತಿನ ಕೋಟೆ ಗಂಟೆಗೊಲ್ಲರ ಪಾರ ಮೇಲೆ ದೊಂಕಣಿ ಹುಲಿಮಕ್ಕಾಯಿನ ಪಟ್ಟಣಿಕೆ ನಾಡಿನ ಕಳ್ಳರಿಗೆ ಅಸಮಾನ.
1: ಹಂಗಂದ್ರ
0: ನಮ್ಮಂತ ಸುರ್ಲೋಕದ ಕಳ್ಳರಿಗೆ ಹೊರತು ಇದು ನರ್ಲೋಕದ ಕಳ್ಳರ ಕೈಲಿ ಆಗುದಿಲ್ಲ.
1: ಆಗುದಿಲ್ಲ
0: ಅಂತೇಳಿ ನಾರಾಯಣ ಇನ್ನ ಮುಂದಕ್ಕೆ ಬಂದ್ರಂತೆ. ಶಂಭು ಹೇಳುವ ನಾ

0: ಶಂಭುಶೀಳುವ ನಾಯಿ ನುಂಗುವ ಹುಲಿ ಕರಡಿ ಮಂದಾದ ಪಕ್ಷಿ ಮದ್ದಾನಿಕ ಸಿಂಹ ಅವನೆಂಬುವ ನೌಕಾಟೆ ಹೆಗಳಲ್ಲಿ ಜಿಂಕಿಸ್ತಾ ಇರುವುದಂತೆ. ನಾರಾಯಣನಿಗೆ ಭಯ ಬರುತ್ತು. ಏನಪ್ಪ ಈ ಪಟ್ಟಣ ಸುತ್ತ ಇಷ್ಟೊಂದು ಶಂಭುಶೀಳುವ ನಾಯಿ ನುಂಗುವ ಹುಲಿ ಕರಡಿಗಳೆಲ್ಲ ಮಡಗವನಲ್ಲ, ಇವನೆಂತ ರಾಜ ಇರಬೇಕು ನೋಡುವ ಅಂತೇಳಿ ನಾರಾಯಣ ಇನ್ನ ಮುಂದೆ ಬರ್ತಾ ಇರುವರಂತೆ.
1: ಎಲ್ಲಗಪ್ಪ
0: ಮನ್ನೆ ನಾಕು ಆಟೆಗೆ

0: ಮನ್ನೆಯನ ಕ್ವಾಟಿಗೆ ಭಿನ್ನವಿಲ್ಲದ ಕಲ್ಲು ಅಂದ್ರೆ ಹುಳಿ ಸುತ್ತಿಗೆ ಒಳಗೆ ಒಡೆದಂತ ಕಲ್ಲಲ್ಲ,
1: ಇದು
0: ಭಾರಿ ಪರ್ವತನೇ ತಂದೆ ಆ ಪಟ್ಟಣದಲ್ಲಿ ಮಡಗಿದಂತೆ ಗಣಪತಿ ರಾಜ. ಅದಕ್ಕೆ ಮನ್ನೆಯನ ಕ್ವಾಟಿಗೆ ಭಿನ್ನವಿಲ್ಲದ ಕಲ್ಲು. ಇದಕ್ಕೆ ಯಾವ ಬುದ್ಧಿ ಮಾಡಬೇಕು ಅಂದ್ರೆ ಇವನ್ ಬೆಟ್ಟದ ಕನಗಾತ್ರಿ ಇದ್ರೆ ಈ ಪಟ್ಟಣಕ್ಕೆ ಕಳತನ ಮಾಡಬಹುದು, ಇಲ್ದರೆ ಯಾರಿಂದ

0: ಅಸಾಧ್ಯ ಅಂತೇಳಿ ಕುಂತಿದೇವಿ ಮಗ ಕರ್ಣ ಹುಟ್ಟಾರಿಕಲ್ ಮೇಲೆ ಶಾಸನ ಹೊಡೆದಿದ್ದಂತೆ.
1: ಆಗ
0: ನಾರಾಯಣ ನೋಡ್ಕಂಡ, ಆಗ ಇನ್ನ ಮುಂದಕ್ಕೆ ಬರ್ತವ್ರೆ ಈ ಅಲೆಯ ತೋಟ ಅದಿಂದ.

0: ಎಲೆಯ ತೋಟದಿಂದ ಮುನಿಗಿದ ಹುಲಿ ಕರಡಿ ತಲೆಯ ಬೈರುಂಡ ಗಸ್ಸಿಮ್ಮ ಎಬ್ಬಾವು. ಅಂದ್ರೆ ಅವನು ಪಟ್ಟುನ ಸುತ್ತ ಒಂದೇವನು ಸುತ್ತಾಕೊಂಡು ಮನಗಿತ್ತಂತೆ ಎಬ್ಬಾವು. ಎಬ್ಬಾಕ್ಲೇ ಬಾಯಿ ತೆರಕಂಡು ಅವನು ಪಟ್ಟಣಕ್ಕೆ ಇದೇ ದಾರಿ ಅಂತೇಳಿ ಏನಾರು ಅಕಸ್ಮಾತ್ ಕಾಣದೆ ತಪ್ಪು ದಾರಿ ನುಗ್ಬಿಟ್ರೆ ಹೋಗಿ ಎಬ್ಬಾವನು ಹೊಟ್ಟೆಗೆ ಸೇರ್ಕೋಬೇಕು.
1: ನನ್ನಂತವನು
0: ನೋಡದ ನಾರಾಯಣ, ಆಹಾ ಎಂತ ಪಾಳ್ಳೆಗಾರೇ ಬೇಕು ಈ ಪಟ್ಟಣದಲ್ಲಿರುವಂತ ದೊರೆ.
1: ಯಾರೇ ಬೇಕು
0: ಇಂಥ ಪ್ರಾಣಿನ ತಂದು ಪಟ್ಟು ಸುತ್ತ ಒಂದೇ ಒಂದು ಸುತ್ತ ಹಾಕಿ ಕವಲಾಗಿ ಮುಡುಗವನಲ್ಲ ನೋಡುವ ಅಂತೇಳಿ ನಾರಾಯಣ ಇನ್ನ ಮುಂದೆ ಬರ್ತಾ ಇರುವಂತೆ.
1: ಎಲಗಪ್ಪ
0: ಅಗಲಾಳದೇರಿ ಉಂಟು.

0: ಅಗಲಾಳದೇರಿ ಉಂಟು ಮಗದಿಟ್ಟಿ ಕೊತ್ತಾಲೆ ಜಗಳ ಮಾಡೋ ಬಂಟನಿಗೆ ಕಲಿಬೇಕು ಜಗದಲ್ಲಿ ಸರಿ ಸಾಮಾದವಂತ ದೊರೆ ಯಾರು ಇಲ್ಲ,
1: ಯಾರು ಇಲ್ಲ
0: ಅಂತೇಳಿ ನಾರಾಯಣ ಇನ್ನ ಮುಂದಕ್ಕೆ ಬಂದ್ರಂತೆ. ಹಸ್ ಮಿಸ್ಕದ್ರೆ ಕತ್ಲೆ ಮಿಸ್ಕದ್ರೆ ಜ್ಯೋತಿ ಒಳದ.

0: ಮಿಸುಕಿದ್ರೆ ಕತ್ಲೆ ಮಿಸುಕಿದ್ರೆ ಜ್ಯೋತಿ ಒಳದಂಗೆ ಸುಸ್ಲಾಟ ಶಿವ ಕಾಣಬಲ್ಲ ಸಾದೇವ. ಅಂದ್ರೆ ಆ ಗಣಪತ್ರಾಜಿನ ಪಟ್ಟಣದ ಏಕ್ ಸಮನೆಲ್ಲ ಸಾದೇವ್ರಿಗೆ ಒಬ್ರಿಗೆ ಗೊತ್ತಂತೆ, ಇನ್ಯಾರಿಗೂ ಗೊತ್ತಿರಲಿಲ್ವಂತೆ. ಅವಾಗ ನಾರಾಯಣ ಇನ್ನೂ ಮುಂದೆ ಬರ್ತವ್ರೆ,
1: ಎಲ್ಗಪ್ಪ
0: ಗಣಪತ್ರಾಜಿನ ಪಟ್ಟಣದಲ್ಲಿ ಕಡೆಬಾಕ್ಲಲ್ಲಿ ಇಬ್ಬರನ್ನ ಪಿಚ್ಚಗತ್ತಿ ಪಾರದವ್ರು ನೋಡಿಗಿದ್ರು ಗಣಪತ್ರಾಜ.
1: ಅಲ್ಲೇ
0: ಯಾರೇ ಬರಲಿ ಒಳಗಡೆ ಯಾರನ್ನು ಬಿಡಬೇಡಿ, ಒಂದ್ ಪಾ ಅಕ್ಕಿ ಒಂದಣ ಕಾಸು ಮಳ ಬಟ್ಟೆ ಕೊಟ್ಟು ಹಿಂದಕ್ಕೆ ಕಳಿಸ್ಬಿಡ್ರಿ ಅಂತೇಳಿ ಇಬ್ಬರನ್ನ ಗೇಟ್ ಕೋಲರು ಪಾರ ಮಡಗಿದ್ರಂತೆ ಗಣಪತ್ರಾಜ
1: ಪಟ್ಟಣದಲ್ಲೇ.
0: ನಾರಾಯಣ ಹೋದಾಗ ಗೇಟ್ ಕೋಲರು ನೋಡ್ಕೊಂಡು ಅರದೇಶಿ ಪರದೇಶಿ ತಿರುದುಣ್ಣೋದು.

0: ಕನಸನಾಬಲ್ಲೆ, ಹುಂಡೂಟ ನಾಬಲ್ಲೆ, 18 ಪುರಾಣ ಚಂದಾಗಬಲ್ಲೆ. ನಿಮ್ಮ ಪಟ್ಟಣದಲ್ಲಿ ಇರತಕ್ಕಂತ ಪಂಡಿತರಿಗೆಲ್ಲ ನಾನೇ ಒಡೆಯಾಂದ್ರಂತೆ ನಾರಾಯಣ. ಏನಂದೋ? ನಮ್ಮ ಪಟ್ಟಣದಲ್ಲಿ ಇರ್ತಕ್ಕಂತ ಪಂಡಿತರಿಗೆ ನೀನ್ ಒಡೆಯನೆ?
1: ನಾನೇ ಒಡೆಯ.
0: ಕಂಡ ಕನಸು ಹುಂಡೂಟ ನೀ ಬಲ್ಲ?
1: ಬಲ್ಲೆ.
0: 18 ಪುರ ಚೆನ್ನಾಗಿ ಹೇಳ್ತೀಯ ನೀನು. ಕಂಡದ ಕಣ್ಣಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಕುರ್ತ್ಕೊಳ್ರಿ, ಹೇಳ್ತೀನಿ ಅಂದ್ರಂತೆ ನಾರಾಯಣ. ಅವಾಗ ಗೇಟ್ ಕೊಲ್ರು ಕೇಳ್ತಾರಲ್ಲೇ, ಹಾ ಇದ್ಮೇಲೆ ನಾವು ಒಂದು ಕುರ್ತ್ಕೊಂಡಿದೀವಿ, ಅದೇನು ಹೇಳ್ತೀವಿ ಹೇಳು
1: ಅಂದ್ರು ಗೇಟ್ ಕೊಲ್ರು.
0: ಅವಾಗ ನಾರಾಯಣ, ಕುರ್ತ್ಕೊಂಡಿದ್ದೀರೇನಯ್ಯ, ಕುರ್ತ್ಕೊಂಡಿದೀವಿ ಅದೇನು ಹೇಳ್ತೀವಿ ಹೇಳು ಅಂದ್ರಂತೆ ಗೇಟ್ ಕೊಲ್ರು. ಆಗ ನಾರಾಯಣ ಹೇಳ್ತವ್ರೆ,

0: ಎಂಬು ಶಂಕರ್ನ ದೈದಿಂದ ಆಗನ್ನುವ ಚಿಂತೆ ನಿಮ್ಮೊಳಗುಂಟು ಅಂದ್ರು ನಾರಾಯಣ. ಗೇಟ್ಕೊಳ್ರ ಏನ್ಲ, ನಾವೇನೋ ಒಂದು ಕೂತ್ಕೊಂಡಿದ್ರೆ ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ. ಆಗಂದ್ರೆ ಏನಪ್ಪ ಅಂದ್ರೆ, ಹಿಂದೆ ಇಂದ್ರನ ಕಡೆಯವರು ಇಬ್ಬರನ್ನ ರಕ್ಕಿ ಕಳ್ಳರು ಕಳಿಸಿದ್ರಂತೆ. ಗಣಪತ್ರಾಜನ ಪಟ್ಟಣದಲ್ಲಿ ಮುತ್ತಿನ ಕಾಲಪಂಡ್ಯ ಮುತ್ತಿನ ಕಾಳಿ ಚಿನ್ನ ಚಂದ್ರಾಯನೆಲ್ಲ ಎತ್ಕೊಂಡು ಬಂದ್ಬಿಡೋಗಿ ಅಂತೇಳಿ ಆ ಇಬ್ರು ರಕ್ಕೆ ಕಳ್ಳರು ತೊಟ್ಟಿಕಾಣಿ ಇಳಿದು ಬಂದು ಮಂಚದಲ್ಲಿ ಮನಗಿರುವಂತ ರಾಜನ ಹತ್ರ ಬಂದು ಬಂಗಾರದ ಕಾಳಿ ಚಿನ್ನ ಚಂದ್ರಾಯದ ಎಲ್ಲ ಎತ್ಕೋತಾ ಇದ್ರು. ಆ ಇಬ್ಬರು ರಕ್ಕೆ ಕಳ್ಳರನ್ನ ಹಿಡ್ಕೊಬಿಟ್ನಂತೆ ಗಣಪತ್ ರಾಜ. ನೀವ್ಯಾರು ನಿಜ ಹೇಳ್ಬಿಡಿ ಸ್ವಾಮಿ, ನಾವು ಸುಳ್ಳು ಮಾತ್ರ ಹೇಳುವುದಿಲ್ಲ, ಸತ್ಯವನ್ನೇ ಹೇಳ್ತೀವಂತೇಳಿ ಆ ರಕ್ಕೆ ಕಳ್ಳರು ಹೇಳ್ತವ್ರೆ. ದೇವಲೋಕ್ತವ್ರು ನಾವು, ಇಂದ್ರನ ಕಡೆಯೋರು. ನಮ್ಮ ಇಂದ್ರ ನಿಮ್ಮ ಪಟ್ಟಣಕ್ಕೆ ನುಗ್ಗಿ ಕಳ್ತನ ಮಾಡ್ಕೊ ಬಂದ್ಬಿಡೋರಿ ಅಂತ ಕಳಿಸಿದ್ರು. ಅದಕ್ಕೆ ನಾವು ಬಂದ ಸ್ವಾಮಿ, ನಮ್ಗೆ ಯಾವ ಕೊಲೆನೂ ಕೊಡಬೇಡಿ, ಬಂಧಾನೂ ಕೊಡಬೇಡಿ, ನಮ್ಮನ್ನು ಬಿಟ್ಬಿಡಿ ಅಂತ ಕೇಳ್ಕೊಂಡು ಇಬ್ರು ರಕ್ಕೆ ಕಳ್ಳರು. ಅವಾಗ ಗಣಪತ್ ರಾಜ ಇವರು ಎಲ್ಲಾಸ್ ಬಂದರು, ಈ ಬಾಕ್ಲಲ್ಲಿ ಇಬ್ಬರು ನಾವು ಗೇಟ್ನಲ್ಲಿ ಕಾವಲು ಮಡಗಿದ್ನಲ್ಲ, ಅವರು ಸಿ ಸಪೋರ್ಟ್ ಮಾಡಿ ಕಳಿಸಿರೋದಕ್ಕೆ ತಾನೇ ಇವ್ರು ಬಂದಿರೋದು ಬಾಕ್ಲಲ್ಲಿ. ಏನೋ ಕತ್ಕ ಬಂದ್ರಲ್ಲಿ ನೀನಾರ್ಧ ಮಡಿಕೋ ನಮಗರ್ಧ ಕೊಟ್ಬಿಡು ಅಂತ ಅವ್ರು ಸಪೋರ್ಟ್ ಮಾಡಿ ಕಳಿಸಿರೋದಕ್ಕೆ ಇವ್ರು ಬಂದಿರೋದು ಅಂತೇಳಿ ಅವ್ರನ್ನ ತಗೊಂಡೋಗಿ ಗೇಟ್ನಲ್ಲಿ ಇದ್ದವ್ರನ್ನ ಬಂದಿಕಾನಿಗೆ ಸೇರಿಸಿದಂತೆ ರಾಜ. ಬಂದಿಕಾನಿ ಅಂದ್ರೆ ಜೈಲು. ಏನೋ ಶಂಭು ಶಂಕರ್ನ ದೈದಿಂದ ಅವ್ರು ಬಿಡುಗಡೆ ಆಗೋಯ್ತು. ಬಿಡುಗಡೆ ಆದ್ರು ಅಂದ್ರೆ ಬಂಧಾನವಾಗಿ ಶಿರಿ ಬಂದು ಅಂದ್ರೆ ಪುನಃ ಭಾಗ್ಯ ಬಂದು ಅದೇ ರಾಜ ತಂದು ಬಾಕಲಿ ಮಡಿಕೊಂಡಿದ್ದಂತೆ. ಅದಕ್ಕೆ ನಾರಾಯಣ ಏನ್ ಹೇಳಿದ್ರು ಅಂದ್ರೆ, ಹಿಂದೆ ನೀವೆಲ್ಲ ಬಂದಿಕಾನಿಲಿದ್ರಿ, ಬಂಧಾನವಾಗಿ ಶಿರಿ ಬಂದು ಶಂಭು ಶಂಕರ್ನ ದೈದಿಂದ ನಿಮ್ಮನ್ನುವ ಚಿಂತೆ ನಿಮ್ಮೊಳಗುಂಟು ಅಂತ ನಿಜ ಹೇಳ್ಬಿಟ್ರು ಶಾಸ್ತ್ರನ. ಅವಾಗ ಗೇಟ್ ಕಾಲರ್ ಹೇಳ್ತಾರ ಲಕ್ಕಳ, ನಮ್ಮ ರಾಜ ಲಕ್ಷ ರೂಪಾಯಿ ಕೊಟ್ಟು ಪಂಡಿತರನ್ನ ತನ್ನ ಮಡಿಕೊಂಡವನೆ.
1: ಏನಕ್ಕೆ
0: ಮೂರ್ ಕಾಸು ಬೇಕಾಗಿಲ್ಲ, ಇವನ್ನ ನಮ್ಮ ರಾಜನತ್ರ ಕರ್ಕೋಬೇಕು ಅಂತೇಳಿ. ಆಗ ಆ ನಾರಾಯಣನ ಎಲ್ಲಿ ಕರ್ಕೊ ಬತ್ತವ್ರೆ ಗೇಟ್ ಕಾಲರು ಅಂದ್ರೆ,
1: ಎಲ್ಲಿಗಪ್ಪ
0: ಅವರು ಕೇರಿತಾಳ.

0: ಕೇರಿ ತಳವರನ ಹತ್ರ ಬಂದ್ರಂತೆ ಕರ್ಕೊಂಡು. ಕೇರಿ ತಳವರ ನೋಡ್ದಲೆ ಬಾಕ್ಲು ಬಲ್ರ ಅರದೇಶಿ ಪರದೇಶಿ ತಿರುದುಣ್ಣೋದು ಲೇಸಲ್ವೇ, ಈ ಪರದೇಶಿ ತಿರುಕನ್ನ ಯಾಕೆ ಇಲ್ಲಿ ಗಂಟ ಕರ್ಕೊ ಬಂದ್ರಿ ಒಳಗಡೆ ನೀವು
1: ಹೇಳ್ರಿ
0: ಸ್ವಾಮಿ? ನಾವೊಂದು ಕುರ್ತ್ಕೊಂಡು ಅವನು ಬೆಟ್ಟುದನ್ನ ಕರೆಕ್ಟ್ ಆಗಿ ಶಾಸ್ತ್ರ ಹೇಳ್ಬಿಟ್ಟ. ನಮ್ಮ ರಾಜ ಲಕ್ಷ ರೂಪಾಯಿ ಕೊಟ್ಟು ಪಂಡಿತರನ್ನು ತಂದು ಮಡಿಕೊಂಡೇ, ಮೂರು ಕಾಸಿಗೂ ಬೇಕಾಗಿಲ್ಲ.
1: ಏನು ಪ್ರಯೋಜನ
0: ಬೇಕಾದ್ರೆ ನೀವು ಒಂದು ಮಾತು ಕೇಳಿ, ಏನಾರ ಕರೆಕ್ಟಾಗಿ ನೀವು ಕುರ್ತ್ಕೊಂಡದ ಹೇಳಿಲ್ಲ ಅಂದ್ರೆ ನಾವೇ ಕತ್ತಿನ ಮೇಲೆ ಕೈ ಮಡಿಗೆ ಆಚೆ ಕಡೆ ತಳ್ಬಿಡ್ತೀವಿ. ಏನಯ್ಯ ಅಷ್ಟು ಚೆನ್ನಾಗಿ ಹೇಳನೆ ಶಾಸ್ತ್ರ ನೈವಯ್ಯ
1: ಹೇಳ್ತಾರೆ,
0: ಒಂದು ಬೆಟ್ಟದ ಕುರ್ತ್ಕೊಳ್ಳಿ ಅಂದ್ರಂತೆ. ಏ ಪರದೇಶಿ ಆ ಇದ್ಮೇಲೆ ನಾವೊಂದು ಬೆಟ್ಟದ ಕುರ್ತ್ಕೊಂಡಿದೀವಿ ಹೇಳೋ, ಅದೇನು ಹೇಳ್ತೀನಿ ನಾನು ಒಂದು ಸ್ವಲ್ಪ ನೋಡ್ತೀನಿ ಅಂತ ಕೇರಿ ತಳವಾರ. ಕುರ್ತ್ಕೊಂಡಿದ್ದೀನಯ್ಯ ಕುರ್ತ್ಕೊಂಡಿದ್ದೀನಿ ಹೇಳೋ. ಅವಾಗ ನಾರಾಯಣ ಶಾಸ್ತ್ರ ಹೇಳ್ತವನಿ ಕೇರಿ ತಳವಾರನಿಗೆ,
1: ಹೆಂಗಪ್ಪ

0: ಕಿರಿಯಳ ತರಲಾಗಿ ಜಯಲಕ್ಷ್ಮಿ ಬಂದ್ಲು, ಕಿರಿಯಳ ತರಲಾಗಿ ನೀ ತೊಲಗೋದೆ, ಆಗನ್ನುವ ಚಿಂತೆ ನೀನ್ ಒಳಗುಂಟು ಅಂದ್ರು
1: ನಾರಾಯಣ ಸ್ವಾಮಿ ಅವರು.
0: ಹಂಗಂದ್ರೆ ಏನಪ್ಪ ಅರ್ಥ ಅಂದ್ರೆ,
1: ಏನಪ್ಪ
0: ಆ ಕೇರಿ ತಳವಾರ ಹಿರಿಯೋಳ್ನ ಮದುವೆ ಮಾಡ್ಕೊಂಡು ಬಂದಾಗ ಭಾಗ್ಯದ ಲಕ್ಷ್ಮಿನೇ ಅವನ ಮನೆಗೆ ಬಂದ್ಬಿಟ್ಟಿದ್ಲು. ಶ್ರೀ ಸಂಪತ್ತು ಬೇಕಾದಂತ ಭಾಗ್ಯನೇ ಇತ್ತು, ಮಕ್ಕಳು ಭಾಗ್ಯ ಇರಲಿಲ್ಲ. ಎಡತೆ ಗಂಡ ಇಬ್ರು ಕುಂತ್ಕೊಂಡು ಒಂದಲ್ಲ ಒಂದಿನ ಮಾತನಾಡ್ಕೊಂಡ್ರಂತೆ,
1: ಏನಂತ
0: ಸ್ವಾಮಿ, ನಮ್ಮ ಮನೆಯೊಳಗೆ ಬೇಕಾದಂತ ಭಾಗ್ಯವೆಲ್ಲ ಇದೆ, ಮಕ್ಕಳ ಸಂತಾನವಿಲ್ಲ, ನೀವಿನ್ನೊಂದು ಮದುವೆ ಮಾಡ್ಕೊಂಡು ಬಂದ್ರೆ ಏನೋ ಭಗವಂತನ ದಯದಿಂದ ಮಕ್ಕಳ ಸಂತಾನ ಆದ್ರೆ ನಮ್ಮ ಸುಳಿ ಬೆಳೆಗೆ ಮಕ್ಕಳು ಬೇಡವೆ
1: ಬೇಡವೆ,
0: ನೀವಿನ್ನೊಂದು ಮದುವೆ ಮಾಡ್ಕೊಂಡು ಬರೋಗಿ ಅಂತ ಹೆಡತಿ ಹೇಳುದು
1: ಯಜಮಾನ್ರಿಗೆ.
0: ಅವಾಗ ಕೇರಿ ತಳವಾರ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದಲ್ಲ, ಅವಳು ಮದುವೆ ಮಾಡ್ಕೊ ಬಂದ ಮೇಲೆ ಒಂದ್ ನಾಲ್ಕು ಮಕ್ಕಳು ಆದೋ
1: ಆಗ್ಲಿ ಆಗ್ಲಿ,
0: ಅವಳು ಬಂದಂತ ಗೆಳಿಗೆ ಒಳಗೆ ಅವಳು ಮನೆಯಾದ ಮನೆಯೆಲ್ಲ ಕತ್ತೆ ಕಾಲು ಸರದಂಗೆ ಸರಿದೋಗ್ಬಿಡ್ತು.
1: ಅಯ್ಯೋ ಪಾಪ,

ಬಡತಾರ ಗೆಂಗೆ ಸಂದ್ ಗೆಂಗೆ ಅಂದಂಗ ಆಗೋಯ್ತು. ಬಡಸ್ತನ ಬಂದ್ಬಿಡ್ತು ಕೇರಿ ತಳವಾರನಿಗೆ, ಇದೇನಾರ ಇವಯ್ಯ ಹೇಳನೆ ಅಂತ ಕೂತ್ಕೊಂಡಿದ್ದೀನಲ್ಲ, ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ ಇವಯ್ಯ ಶಾಸ್ತ್ರನ. ಅದಕ್ಕೆ ನಾರಾಯಣ ಹೇಳಿದ್ರಂತೆ, ಹಿರಿಯಳ ತರಲಾಗಿ ಜಯಲಕ್ಷ್ಮಿ ಬಂದ್ಲು, ಕಿರಿಯಳ ತರಲಾಗಿ ನೀ ತೊಲಗೋದೆ ಕಣಯ್ಯ, ಆ ಗನ್ನುವ ಚಿಂತೆ ನೀನು ಒಳಗುಂಟು ಅನ್ಬಿಟ್ರು. ಆಗ ಕೇರಿ ತಳವಾರ ಹೇಳ್ತವನೆ, 100,000 ರೂಪಾಯಿ ಕೊಟ್ಟು ನಮ್ಮ ರಾಜ ಪಂಡಿತರನ್ನ ತನ್ನ ಮಡಿಕೊಂಡವನೆ ಪಟ್ಟಣದಲ್ಲಿ, 3 ಕಾಸಿಗೂ ಬೇಕಾಗಿಲ್ಲ, ಇವನ್ನ ಕರ್ಕೊಂಡೋಗಿ ನಮ್ಮ ರಾಜನ ಹತ್ರ ಬಿಟ್ಟು ಬಿಡ್ಬೇಕು, ಕರೆಕ್ಟಾಗಿ ಶಾಸ್ತ್ರ ಹೇಳ್ತಾನೆ ಅಂತೇಳಿ ಕೇರಿ ತಳವಾರ ಗೇಟ್ ಬಲ್ರು 3 ಜನ ಸೇರ್ಕೊಂಡು ಆಗ ಎಲ್ಲಿ ಬರ್ತವ್ರೆ ಅಯ್ಯ ಮಂತ್ರಿ.

0: ಪರದೇಶಿ ತಿರುದುಣ್ಣೋದು ಲೇಸಲ್ಲ, ಈ ಪರದೇಶಿ ತಿರುಕನ ಯಾತಿ ಕರ್ಕ ಬಂದ್ರಿ ಇಲ್ಲಿಗೆ? ಸ್ವಾಮಿ, ನಾವು ಕಡೆ ಬಾಕ್ಲಲ್ಲಿದ್ವಲ್ಲ, ಕಡೆ ಬಾಕ್ಲು ಬಂದ ಅವನು ಬೆಟ್ಟದ ಕುರ್ತ್ಕೊಂಡು ಶಾಸ್ತ್ರ ಕರೆಕ್ಟಾಗಿ ಹೇಳ್ಬಿಟ್ಟ ಈ ಪಂಡಿತ. ನಮ್ಮ ರಾಜ ಲಕ್ಷ ರೂಪಾಯಿ ಕೊಟ್ಟು ಪಂಡಿತರನ್ನು ಮಳಿಕೊಂಡು ಅವನು ಏನು ಪ್ರಯೋಜನ ಇಲ್ಲ. ನೀವನ್ನು ಬೆಟ್ಟದಾಗ ಕುರ್ತ್ಕೊಳ್ಳಿ. ಈ ಪಂಡಿತ ಏನಾರ ಈ ಶಾಸ್ತ್ರ ಹೇಳಿಲ್ವೇ, ನಾವೇ ಕತ್ತಿನಲ್ಲಿ ಕೈ ಮಡಗಿ ಪಟ್ಟಣದಿಂದ ಆಚೆ ಕಡೆ ತಳ್ಬಿಡ್ತೀವಿ
1: ಅಂದ್ರ
0: ಏನ ಅಂತ ಶಾಸ್ತ್ರ ಹೇಳೋಣನೇ ಅಯ್ಯವಯ್ಯ. ಏ ಪಂಡಿತ, ಹಾಗಿದ್ಮೇಲೆ ನಾನು ಬೆಟ್ಟದ ಕುರ್ತ್ಕೊಂಡಿದ್ದೀನಿ ಹೇಳೋ ಅನ್ನ ಮಂತ್ರಿ
1: ನಾರಾಯಣ ಸ್ವಾಮಿನ.
0: ಅವಾಗ ನಾರಾಯಣ ಹೇಳ್ತವ್ರೆ, ಕಂಡ ಕನಸು ನಾಬಲ್ಲೆ, ಉಂಡೂಟ ನಾಬಲ್ಲೆ, ಕಂಡಿರೋರ ಮನೆ ದುಡಭಕ್ತಿ ಚಂದಾಗಬಲ್ಲೆ. ಕುರ್ತ್ಕೊಳ್ಳಯ್ಯ ಮಂತ್ರಿ, ನಾನು ಹೇಳ್ತೀನಿ ಶಾಸ್ತ್ರವನ್ನ. ಅವಾಗ ನಾರಾಯಣ ಶಾಸ್ತ್ರ ಹೇಳ್ತವ್ರೆ,
1: ಹೆಂಗಪ್ಪ?
0: ನಿನ್ನೆ ರಾತ್ರಿ ಒಳಗೆ

0: ಮಂತ್ರಿ
1: ಹೇಳಪ್ಪ.
0: ನೆನ್ನೆ ಹಿರಳಲ್ಲಿ ಮೊನ್ನೆ ರಾಯನ ಮಡದಿ ನಿನ್ನ ಮಂಚಿನ ಮೇಲೆ ಬಂದಿರ್ಲಿಲ್ವೆ. ಇಬ್ರು ಸರಸಾಯಿನಿಂದ ಆಡಿ ಸಿಕ್ಕಿದ್ರು ಸಿಕ್ಕದಂಗೆ ಕದ್ದು ಕದ್ದು ಹೋಡ್ಲಿಲ್ವೆ. ಆ ಗನ್ನುವ ಚಿಂತೆ ನಿನ್ ಒಳಗುಂಟು ಅಂದ್ರು ನಾರಾಯಣ.
1: ಮಂತ್ರಿನ
0: ಮಂತ್ರಿ ಭಯ ಬಂದ್ಬಿಡ್ತು.
1: ಭಯ ಬರೋ ಮಾತಲ್ಲ ನಾರಾಯಣ.
0: ಯಾಕೆಂದ್ರೆ ರಾಜನೆಂತಿ ಒಳಗೆ ಮಾತನಾಡ್ಬೇಕಲ್ಲ ಅನ್ನೋದು ಮಂತ್ರಿ ಇಷ್ಟ.
2: ಹೌದು,
0: ಮಂತ್ರಿ ಜೊತೆ ಒಳಗೆ ಮಾತನಾಡ್ಬೇಕಲ್ಲ ಅನ್ನೋದು ರಾಜನೆಂತಿ ಇಷ್ಟ.
1: ನಿಜ
0: ಅಂದ್ರೆ ಇಬ್ರು ಯಾವತ್ತೂ ಇರ್ಲಿಲ್ಲ ಜೊತೆಲಿ. ಹಿಂಗ್ ಮಾತಾಡ್ಬೇಕಲ್ಲ ಅಂತ ಜ್ಞಾನ ಮಾಡ್ಕೊಂಡಿದ್ದ ಮಂತ್ರಿ. ಈ ರೀತಿ ನಾನು ಕನಸನ್ನ ಕಂಡೆ. ಈ ವಯ್ಯ ಇದನ್ನ ಹೇಳನೆ ಅಂತ ನಾನು ಕುರ್ತ್ಕೊಂಡಲ್ಲ, ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ.
1: ನೋಡ್ದ,
0: ಸಿಕ್ಕಿದ್ರು ಸಿಕ್ಕದಂಗೆ ಕದ್ದು ಹೋಡ್ಲಿಲ್ವೆ ಅನ್ನೋ ಕನಸನ್ನ ಹೇಳ್ಬಿಟ್ನಲ್ಲ ಇವನು. ಇವನು ಕುರ್ತ್ಕೊಂಡಿರೋದು ಅದೇ ನಾರಾಯಣ ಹೇಳಿರೋದು ಅದೇ.
1: ನಿಜ ಆಗೋಯ್ತಲ್ಲ,
0: ನಿನ್ನೆ ರಾತ್ರಿ ಒಳಗೆ ಮೊನ್ನೆ ರಾಯನ ಮಡದಿ ನಿನ್ನ ಮಂಚಿನ ಮೇಲೆ ಬಂದಿರ್ಲಿಲ್ವೆ, ಸಿಕ್ಕಿದ್ರು ಸಿಕ್ಕದಂಗೆ ಸರಸಾಯಿನಿಂದ ಆಡಿ ಕದ್ದು ಹೋಡ್ಲಿಲ್ವೆ ಅಂತ ಯಾವಾಗ ನಾರಾಯಣ ಹೇಳ್ಬಿಟ್ರು ಮಂತ್ರಿಗೆ ಎದೆ ಒಡೆದೋದಂಗ ಆಗೋಯ್ತು.
1: ಭಯ ಬರೋ ಮಾತಲ್ವೇ ನಾವು.
0: ಅಪ್ಪ ತಂತ್ರಧಾರಿ, ಮಂತ್ರ ಹೇಳುವಂತ ಶಾಸ್ತ್ರಿಕ, ನನಗೆ ಹೇಳದಂತ ಶಾಸ್ತ್ರ ಇನ್ನೊಬ್ಬರ ಜೊತೆ ಮಾತ್ರ ಹೇಳ್ಬೇಡ ಕಣಯ್ಯ. ಈ ಶಾಸ್ತ್ರ ಏನಾರ ರಾಜನ ಜೊತೆ ಒಳಗೆ ಹೇಳ್ಬಿಟ್ರೆ ರಾಜ ನನ್ನ ಮಡಗನೆ
1: ಇಲ್ಲ,
0: ನನ್ನ ಸಿಗಿಸಿ ಅಪ್ಪಾಕ್ಲಿಗೆ ತೋರಣ ಕಟ್ಟಿಬಿಡ್ತಾನೆ ರಾಜ. ಅಲ್ಲ ಕಣಯ್ಯ ಮಂತ್ರಿ, ನಿನ ಬಂದ ಶಾಸ್ತ್ರ ನಿನಗೆ, ಅವ್ರ ಬಂದ ಶಾಸ್ತ್ರ ಅವ್ರಿಗೆ. ನಿನ್ನ ಶಾಸ್ತ್ರ ತಗೊಂಡೋಗಿ ಅವ್ರ ಜೊತೆ ಯಾಕಯ್ಯ ಹೇಳನೆ. ಬೇಕಾದ್ರೆ ರಾಜನ ಹತ್ರ ಕರ್ಕೊಂಡು ಹೋಗೋನು ಕರ್ಕೊಂಡು ಹೋಯ್ತೀನಿ. ನಿನಗೆ ಬೇಕಾದಂತ ಭಾಗ್ಯನೇ ಕೊಡಿಸ್ತೀನಿ ನಮ್ಮ ರಾಜನಿಗೆ ಹೇಳಿ ನಡಿಯಪ್ಪ ಅಂದ್ರಂತೆ ಮಂತ್ರೇಶ. ಮಂತ್ರಿ ಕೇರಿ ತಳವರ ಗೇಟ್ ಕೊಲ್ರಿ ಎಲ್ಲ ಸೇರಿ ರಾಜನ ಹತ್ರ ಕರ್ಕೊಬತ್ತಾ ಇರುವರಂತೆ ನಾರಾಯಣನ.
1: ಹೌದು ಹೌದು,
0: ರಾಜ ನೋಡ್ಕಂಡ. ಲೇ ಮಂತ್ರಿ, ಅರದೇಶಿ ಪರದೇಶಿ ತಿರುದುಣ್ಣದು ಲೇಸಲ್ಲ, ಈ ತಿರುಕನ್ನ ಯಾತ ಕರ್ಕ ಬಂದ್ರಿ ಇಲ್ಲಿಗೆ
1: ಪಟ್ಟಕ್ಕೆ?
0: ಸ್ವಾಮಿ, ನಿಮ್ಮದು ರಾಜ್ಯತ್ವ, ನಂದು ಮಂತ್ರತ್ವ.
1: ಹೌದು,
0: ನನ್ನ ಮಾತನ್ನು ಕೇಳಿ ಸ್ವಾಮಿ. ನೀವು ಲಕ್ಷ ರೂಪಾಯಿ ಕೊಟ್ಟಿ ಪಂಡಿತನ ತಂದು ಮಡಿಕೊಂಡಿದ್ದೀರಿ ಪಟ್ಟಣದಲ್ಲಿ, ಮೂರು ಕಾಸು ಪ್ರಯೋಜನ ಇಲ್ಲ.
1: ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ.
0: ಇವನು ಕಾಸು ಕೊಡುವಂಗಿಲ್ಲ, ದುಡ್ಡು ಕೊಡುವಂಗಿಲ್ಲ, ಪುಕ್ಸಾಟೆ ಶಾಸ್ತ್ರ.
1: ಕಂಡದ ಕಂಡಂಗೆ ಹೇಳ್ತಾರೆ.

0: ಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ತಾನೆ, ಬೇಕಾದ್ರೆ ಅವನು ಬೆಟ್ಟದ ಕುರುತ್ಕಳಿ ಇವನು ಶಾಸ್ತ್ರ ಹೇಳಲಿಲ್ಲ ಅಂದ್ರೆ ಇವನ್ನ ಕತ್ತಿನಲ್ಲಿ ಕೈ ಮಡಗಿ ಪಟ್ಟಣದಿಂದ ಆಚೆ ಕಡೆ ತಳ್ಳಿಬಿಡ್ತೀವಿ ನಾವೇನೆ ಅಂದ ಮಂತ್ರಿ. ಮಂತ್ರಿ ಮಾತ ರಾಜ ಕೇಳಬೇಕಾಗ್ಬತ್ತು, ಇವಯ್ಯ ನಾನು ಕುರ್ತ್ಕೊಂಡದ ಹೇಳನೆ ಅಂತ. ಒಂದು ಬೆಟ್ಟದ ಕುರ್ತ್ಕೊಂಡಿದ್ದೀನಿ ಹೇಳು ಅಂದ ರಾಜ.
1: ನಾರಾಯಣ ಸ್ವಾಮಿನ
0: ಕುರ್ತ್ಕೊಂಡಿದ್ದೀರ ಸ್ವಾಮಿ, ಕುರ್ತ್ಕೊಂಡಿದ್ದೀವಿ ಹೇಳೋ. ಅವಾಗ ನಾರಾಯಣ ಶಾಸ್ತ್ರಿ ಹೇಳ್ತವನೆ,
1: ಹೆಂಗಪ್ಪ
0: ಸ್ವಾಮಿ

0: ಸ್ವಾಮಿ, ನಿನ್ನೆ ರಾತ್ರಿ ಒಳಗೆ ನೀನು ನೀನು ಮಡದಿ ಕಾಳಿಂಗ ನಿಕ್ಕಿ ಕದನಿಕ್ಕಿ ಕಿತ್ತಾಡಿ ಒಡದಾಡಿ ನೀನೊಂದು ಮಂಚಲ್ಲಿ ನೀನು ನೆಡ್ತೀವನ್ನು ಮಂಚಲ್ಲಿ ಮುನ್ಸ್ಕೊಂಡು ಮನಗಿರ್ಲಿಲ್ವೇ? ನೀರು ತಗ ಬಾರಿ ಅಂತ ನೀನು ಕರೀಲಿಲ್ಲ, ಊಟ ಮಾಡಿ ಬನ್ನಿ ಅಂತ ನೀನು ನೆಡ್ತಿ ಕರೀಲಿಲ್ಲ. ಇದನ್ನ ನಾನು ಕುರ್ತ್ಕೊಂಡೇ ಭಯ ಹೇಳೋಣ ಅಂತ ಇದನ್ನ ನಾರಾಯಣ ಕರೆಕ್ಟಾಗಿ ಶಾಸ್ತ್ರ ಹೇಳ್ಬಿಟ್ಟ. ಅವಾಗ ಅಲ್ಲಿ ಸ್ವಾಮಿ ನಾರಾಯಣ ತಲಬಾಕ್ಲಲ್ಲಿ ಲೊಕ್ ಲೊಕ್ ಲೊಕ್ನೇ ಗೌಳಿ ನುಡಿದ್ರಂತೆ. ಅವಾಗ ರಾಜ ಹೇಳ್ತಾವಲೇ, ಎಲ್ಲ ಹೇಳದಂತ ಶಾಸ್ತ್ರಿಕಾಯಿ ಗೌಳಿ ಶಾಸ್ತ್ರ ಹೇಳಬಲ್ಲಿ ಏನೋ ನೀನು
1: ಹೇಳ
0: ಸ್ವಾಮಿ. ಹೇಳೋದೇನೋ ಚೆಂದಾಗೂ ಹೇಳ್ತೀನಿ, ಈ ಗೌಳಿ ಶಾಸ್ತ್ರ ಹೇಳ್ಬಿಟ್ರೆ ನನಗೇನು ಮಾಡಿರೋ ಗೊತ್ತಿಲ್ವಲ್ಲ. ಆಗ ರಾಜ ಹೇಳ್ತಾನೆ, ಇಷ್ಟೊಂದು ಶಾಸ್ತ್ರ ಹೇಳ್ದೆ ನಾನು, ಏನಾರ ನೀನ್ ಹೊಡೆದೆ ಬಡದೆ ನೀನ್ ಏನಾರ ಮಾತಾಡ್ಸಿದ್ನೆ?
1: ಏನು ಮಾಡಿಲ್ಲ ನಿನಗೆ.
0: ಹೇಳೋ ನೀನೇನು ಮಾಡೋದಿಲ್ಲ ಸ್ವಾಮಿ. ಇವತ್ತು ಏಳು ದಿನ ರಾತ್ರಿ ಸಪ್ಪಡ ಸರತ್ತು ಕಲ್ಲು ನೀರು ಕರಗ ಹೊತ್ತಿಗೆ ಸುರ್ಲೋಕದ ಕಳ್ಳರಿಗೆ ಸೂರ್ಯ ಹಾಯ್ತಾ.

0: ಸುರ್ಲೋಕದ ಗಳರಿಗೆ ಸೂರ್ಯ ಆಯ್ತದೆ ನಿನ್ನ ಪಟ್ನ ಸ್ವಾಮಿ ಅಂದ್ರು. ಯಾರು? ನಾರಾಯಣ.
1: ಗಣಪತ್ ರಾಜನ.
0: ಗಣಪತ್ ರಾಜ ಹೇಳ್ತಾವನು ಏನಂದೆ? ಯಾರಲ್ಲಿ
1: ಏನಪ್ಪಣೆ?
0: ಇವನ್ನ ಎಳಕೊಂಡು ಹೋಗಿ ಉಕ್ಕಿನ ಸರಪಣಿಯೊಳಗೆ ಗಲ್ಟಿಗಂಬಕ್ಕೆ ಬಿಗಿರಿ.
1: ಆಗ್ಬೋದು.
0: ಇವತ್ತು ಏಳು ದಿನ ರಾತ್ರಿಗೆ ಕಳತನ ಹಾಗೋಗ್ಬಿಟ್ರೆ ಇವನಿಗೆ ಬೇಕಾದಂಗೆ ಚಿನ್ನ ಬೆಳ್ಳಿ ಬಂಗಾರ ಮುತ್ತು ರತ್ನನೇ ಕೊಟ್ಟು ಕಳಿಸುವ.
1: ನಾವು
0: ಇಲ್ಲ ಕಳತನ ಆಗ್ಲಿಲ್ವೇ ಇವನ್ನ ಸಿಗಿಸಿ ಹಬ್ಬಾಕಲಿಗೆ ತೋರಣ ಕಟ್ಟಿಬಿಡುವ. ಎಳ್ಕೊಂಡು ಹೋಗಿ ಅಂದ್ರಂತೆ. ಮಂತ್ರಿಗೆ ಪಚ್ಚಿ ಎಲ್ಲ ನಡುಗಲು ಬಂದ್ಬಿಡ್ತು. ನನ್ನ ಶಾಸ್ತ್ರ ಈ ಟೈಮಲ್ಲಿ ಎಲ್ಲಿ ಹೇಳ್ಬಿಟ್ಟನೋ ರಾಜನ ಜೊತೆ ಒಳಗೆ ಅಂತ. ಅವಾಗ ಮಂತ್ರಿ ಹೇಳ್ತಾವನೆ, ಬುದ್ಧಿ ನಿಮ್ಮದು ರಾಜತ್ವ ನಂದು ಮಂತ್ರತ್ವ, ನನ್ನ ಮಾತನ್ನು ಕೇಳಿ. ಈ ಪಟ್ಟಣದಲ್ಲಿ ಎಲ್ಲೋಗಿಕ್ಕೂ ಜಾಗ ಇಲ್ಲ ಈ ಶಾಸ್ತ್ರಿಕ. ಇವನ್ನ ಎಳ್ಕೊಂಡೋಗಿ ಗಲ್ಡಿಗಂಬಕ್ಕೆ ಕಟ್ಟೋ ಬದಲು ಈ ಪಟ್ಟಣದಲ್ಲಿ ಬಿಟ್ಬಿಡಿ, ಎಲ್ಲಾರ ಭಿಕ್ಷ ಮಾಡ್ಕೊಂಡು ತಿನ್ಲಿ.
1: ಇರ್ಲಿ ಇರ್ಲಿ,
0: ಇವತ್ತೇಳು ದಿನ ರಾತ್ರಿ ಗಂಟೆ ಎಲ್ಲಾರ ಭಿಕ್ಷೆ ಮಾಡ್ಕೊಂಡು ತಿನ್ಲಿ. ಇವನಿಂದ ಇಬ್ಬರನ್ನ ಪಿಚ್ಚಗತ್ತಿ ಪಾರದವ್ರನ್ನು ಕೊಟ್ಬಿಡಿ ಸ್ವಾಮಿ, ಎಲ್ಲೋಗಿಕ್ಕೂ ಜಾಗ ಇಲ್ಲ ಇವನು. ಸರಿ ಹಾಗೆ ಮಾಡ್ರಿ ಅಂದ ರಾಜ.
1: ಗಣಪತ್ ರಾಜ.
0: ನಾರಾಯಣ ಸಾಕ್ ನಮ್ಮಪ್ಪ ಅಂದ ಆಗ ಮಂತ್ರಿಗೆ. ಅವಾಗ ಇಬ್ಬರನ್ನ ಪಿಚ್ಚಗತ್ತಿ ಪಾರದವ್ರನ್ನ ನಾರಾಯಣನ ಜೊತೆ ಒಳಗೆ ಹಾಕದ್ರಂತೆ. ಇವನ್ ಎಲ್ಲೋಗ್ಬೇಕು ಅಲ್ಲೇ ಹಿಂದಿಂದೇನೆ ಪಾಲು.
1: ಹೌದು.
0: ಸ್ವಲ್ಪ ಮರೆಯಾಗೋ ಗಂಟ ಬಂದ್ರು ನಾರಾಯಣ. ರಾಜ ಮರೆಯಾದ್ನಲ್ಲ, ಪಕ್ಷಿಯಂತ್ರದಲ್ಲಿ ಹಾರಿದನಂತೆ ನಾರಾಯಣ. ಏರಿ ಮೇಲೆ

0: ಮಾಯದಿಳುಮೆನ ತೆಗೆದು ಯಾವಾಗ ಹುರುಬಿದ್ರು ಆ ಇಬ್ರು ಪಿತ್ಗತ್ತಿ ಪಾರದವರು ಗೌಗಲ್ಲಾಗಿ ನಿಂತ್ಕೊಂಡ್ರು.
1: ಅಲ್ಲೇನೆ
0: ಪಕ್ಷಿ ರೂಪ್ನಲ್ಲಿ ಆರಿ ನಾರಾಯಣ ಏರಿ ಮ್ಯಾಲ ಬಂದು ನಿಂತ್ಕೊಂಡ್ರಂತೆ. ಅಂಗೈಗೆ ನಾಮ ತೆಗೆಕೊಂಡು ಕರಿಗುಂಡಿಗೆ ಬಿಳಿ ನಾಮವನ್ನು ಗುರುತು ಮಾಡಿ ಆ ಪಟ್ಟಣಕ್ಕೆ ಸೂತ್ರಗಳನ್ನ ಹಿಡಿದು ಆ ಕರಿಗುಂಡಿಗೆ ಬಿಗ್ಯಾ ಕಟ್ಟಿದ್ರಂತೆ ನಾರಾಯಣ
1: ನಾರಾಯಣ ಸ್ವಾಮಿ ಅವರು.
0: ಅವಾಗ ಇದೇ ನ್ಯಾರದಲ್ಲಿ ನಾನು ಕಣ್ಣು ಹಾಕ್ಬೇಕು ಅಂತೇಳಿ ಸ್ವಾಮಿ ಅಲ್ಲಿ ಗುರುತು ಮಾಡಿಬಿಟ್ಟು ಎಲ್ಲಿಗೆ ಬರ್ತವ್ರೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶಕ್ಕೆ ಗೌರವ, ಎಐಎಡಿಎಂಕೆ ಜೊತೆ ಮಾತುಕತೆ ಇಲ್ಲ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ, 32 ಸಚಿವರ ಪದಗ್ರಹಣ. ಆಪರೇಷನ್ ಸಿಂಧೂರ, ಭಯೋತ್ಪಾದನೆ ವಿರುದ್ಧ ರಕ್ಷಿಸಿಕೊಳ್ಳುವ ಎಲ್ಲಾ ಹಕ್ಕನ್ನು ರಾಷ್ಟ್ರ ಹೊಂದಿದೆ, ಭಾರತ ಪ್ರತಿಪಾದನೆ. ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟಿನ ನಡುವೆ ಹೊಸ ಸರ್ಕಾರ ರಚನೆಗೆ ಕಸರತ್ತು ಮುಂದುವರೆದಿದೆ. ರಾಜ್ಯಪಾಲ ರಾಜೇಂದ್ರ ಹರ್ಲೇಕರ್ ಅವರು ಇಂದು ಟಿವಿಕೆ ವರಿಷ್ಠ ಜೋಸೆಫ್ ವಿಜಯ್ ಅವರನ್ನು ಲೋಕಭವನಕ್ಕೆ ಆಹ್ವಾನಿಸಿದರು. ಸರ್ಕಾರ ರಚಿಸಲು ಅಗತ್ಯವಿರುವ ಬಹುಮತದ ಬೆಂಬಲವನ್ನು ಸಾಬೀತುಪಡಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ವಿವರಿಸಿದ್ದಾರೆ ಎಂಬುದಾಗಿ ಲೋಕಭವನದ ಪ್ರಕಟಣೆ ತಿಳಿಸಿದೆ. ಚುನಾವಣೆ ಫಲಿತಾಂಶ ಘೋಷಣೆಯಾದ ನಂತರ ಇದು ಅವರ ಎರಡನೇ ಭೇಟಿಯಾಗಿದೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶವನ್ನು ಡಿಎಂಕೆ ಗೌರವಿಸುತ್ತದೆ, ಮತ್ತೊಂದು ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ಚುನಾವಣೆಯನ್ನು ಬಯಸುವುದಿಲ್ಲ ಎಂದು ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ನೂತನ ಸರ್ಕಾರ ರಚನೆಗೆ ಡಿಎಂಕೆ ಯಾವುದೇ ರೀತಿಯ ಅಡ್ಡಿಯುಂಟು ಮಾಡುವುದಿಲ್ಲ ಎಂದ ಅವರು, ನೂತನ ಸರ್ಕಾರ ರಚನೆಗೆ ತಮ್ಮ ಪಕ್ಷ ಎಐಎಡಿಎಂಕೆ ಜೊತೆ ಮಾತುಕತೆ ನಡೆಸುತ್ತಿದೆ ಎಂಬ ವದಂತಿಗಳನ್ನು ತಳ್ಳಿಹಾಕಿದರು. ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಇಂದು ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದರು. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಅವರು ಹೊಸದಾಗಿ ನೇಮಕಗೊಂಡ 32 ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯನ್ನು ಬೋಧಿಸಿದರು. ಬಿಜೆಪಿಯ 15 ಶಾಸಕರು, ಜೆಡಿಯುನಿಂದ 13, ರಾಮ್ ವಿಲಾಸ್ ಬಣದ ಲೋಕ ಜನಶಕ್ತಿ ಪಕ್ಷದಿಂದ 2 ಹಾಗೂ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ ಮೋರ್ಚಾದಿಂದ ತಲಾ 1 ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಕೂಡ ನೂತನ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದು, ಈ ಮೂಲಕ ಜೆಡಿಯುನ ಒಟ್ಟು ಸಚಿವರ ಸ್ಥಾನ 15 ಏರಿಕೆಯಾಗಿದೆ. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ ಮತ್ತು ಜೆಪಿ ನಡ್ಡಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್, ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷ ನಿತೀಶ್ ಕುಮಾರ್ ಸೇರಿದಂತೆ ಎನ್ಡಿಎ ನಾಯಕರು ಉಪಸ್ಥಿತರಿದ್ದರು. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಹಾಗೂ ಉಪಚುನಾವಣೆಗಳು ನಡೆದ ರಾಜ್ಯಗಳಲ್ಲಿ ಜಾರಿಯಲ್ಲಿ ಇದ್ದ ಮಾದರಿ ನೀತಿ ಸಮಿತಿಯನ್ನು ತೆಗೆದುಹಾಕಲಾಗಿದೆ. ಕೇಂದ್ರ ಸಂಪುಟ ಕಾರ್ಯದರ್ಶಿ, ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ರವಾನಿಸಿರುವ ಪತ್ರದಲ್ಲಿ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಘೋಷಣೆಯಾಗಿರುವುದರಿಂದ ಮಾದರಿ ನೀತಿ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತೆಗೆದುಹಾಕಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಆದಾಗ್ಯೂ ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಚುನಾವಣೆಗೆ ಆದೇಶಿಸಿರುವುದರಿಂದ ಆ ಕ್ಷೇತ್ರದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತದೆ ಎಂದು ಆಯೋಗ ತಿಳಿಸಿದೆ. ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮತದಾನ ಈ ತಿಂಗಳ 21 ನಡೆಯಲಿದ್ದು ಮತ ಎಣಿಕೆ ಇದೇ 24 ನಡೆಯಲಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯು ಭಯೋತ್ಪಾದನೆ, ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರ ಸುರಕ್ಷತೆಗೆ ಬೆದರಿಕೆ ಒಡ್ಡುವ ಎಲ್ಲಾ ಶಕ್ತಿಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಸಂಕಲ್ಪದ ನಿರ್ಣಾಯಕ ನಿದರ್ಶನವಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವ ಕದ್ದಡಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆ ಪ್ರಾಯೋಜಕ ದೇಶಗಳಿಗೆ ಭಾರತ ದೃಢವಾಗಿ ಪ್ರತಿಕ್ರಿಯಿಸಿದ ನಿರ್ಣಾಯಕ ಕ್ಷಣವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. 1 ಹಿಂದೆ ಭಾರತದ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ ಸಮಯದಲ್ಲಿ ತೋರಿದ ಅಪ್ರತಿಮ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಮರೆಯಲಾಗದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಲು ಧೈರ್ಯ ಮಾಡಿದವರಿಗೆ ಸಶಸ್ತ್ರ ಪಡೆಗಳು ತಕ್ಕ ಪಾಠ ಕಲಿಸಿವೆ. ಅದಕ್ಕಾಗಿ ಇಡೀ ರಾಷ್ಟ್ರ ಭಾರತದ ಪಡೆಗಳ ಶೌರ್ಯಕ್ಕೆ ವಂದಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದಿಂದ ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ

0: ರಾಷ್ಟದ ಸಂಕಲ್ಪವನ್ನು ಪ್ರದರ್ಶಿಸಿತು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪ್ರಾಯೋಜಿಸಿದ್ದಕ್ಕಾಗಿ ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರ ನೀಡಿರುವುದಾಗಿ ಭಾರತ ಹೇಳಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಬಹಳ ಹಿಂದಿನಿಂದಲೂ ತನ್ನ ರಾಜನೀತಿಯ ಸಾಧನವಾಗಿ ಬಳಸುತ್ತಿದೆ ಎಂದು ದೂರಿದರು. ಭಯೋತ್ಪಾದನೆ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕನ್ನು ಭಾರತ ಹೊಂದಿದೆ ಮತ್ತು ಭಯೋತ್ಪಾದನೆ ವಿರುದ್ಧ ಜಾಗತಿಕ ಹೋರಾಟವನ್ನು ಬಲಪಡಿಸಲು ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಅವರು ಹೇಳಿದರು. ಕೆನಡಾದಲ್ಲಿ ಖಲಿಸ್ತಾನಿ ಗುಂಪುಗಳ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಉಗ್ರಗಾಮಿ ಮತ್ತು ಪ್ರತ್ಯೇಕತಾವಾದಿ ಗುಂಪುಗಳು ಕೆನಡಾದ ಪ್ರದೇಶವನ್ನು ಸುರಕ್ಷಿತ ಸ್ವರ್ಗವಾಗಿ ಬಳಸುವ ಬಗ್ಗೆ ಭಾರತ ನಿರಂತರವಾಗಿ ಕಳವಳ ವ್ಯಕ್ತಪಡಿಸಿದೆ ಎಂದು ತಿಳಿಸಿದರು. ತನ್ನ ನೆಲದಿಂದ ಕಾರ್ಯನಿರ್ವಹಿಸುತ್ತಿರುವ ಭಾರತ ವಿರೋಧಿ ಉಗ್ರಗಾಮಿ ಗುಂಪುಗಳ ವಿರುದ್ಧ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಂತೆ ಭಾರತ ಕೆನಡಾ ಸರ್ಕಾರವನ್ನು ಪದೇ ಪದೇ ಒತ್ತಾಯಿಸಿದೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾ ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ನಾಳೆ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿ ಇರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ವಿಯೆಟ್ನಾಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಊ ಹೈ ಕ್ವಾನ್ ಅವರೊಂದಿಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉದಯೋನ್ಮುಖ ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಕೃತಕ ಬುದ್ದಿಮತ್ತೆ, ಸೈಬರ್ ಭದ್ರತೆ, ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಂತ್ರಜ್ಞಾನ ವರ್ಗಾವಣೆ ಉಪಕ್ರಮಗಳಲ್ಲಿನ ಸಹಕಾರದ ಕುರಿತು ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಕಳೆದ ದಶಕದಲ್ಲಿ ಭಾರತ ವಿಯೆಟ್ನಾಂ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಫೆಲೋಶಿಪ್ ಪಡೆದಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ನವದೆಹಲಿಯಲ್ಲಿ ಇಂದು ಮಾರಿಷಸ್ ವಿದೇಶಾಂಗ ವ್ಯವಹಾರ ಮತ್ತು ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಧನಂಜಯ್ ರಾಮ್ಫುಲ್ ಅವರನ್ನು ಭೇಟಿಯಾದರು. ಕಾರ್ಮಿಕರ ಕಲ್ಯಾಣ ಮತ್ತು ಉದ್ಯೋಗಕ್ಕಾಗಿ ಬಲಿಷ್ಠ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನಿರ್ಮಿಸಲು ಸಹಕರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಭಾರತದ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್ ಕಾರ್ಯಪಡೆಯನ್ನು ಸಬಲೀಕರಣಗೊಳಿಸಲು ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳುತ್ತಿದೆ ಎಂಬುದರ ಬಗ್ಗೆ ರಾಮ್ಫುಲ್ ಅವರು ವಿಶೇಷ ಆಸಕ್ತಿ ವ್ಯಕ್ತಪಡಿಸಿದರು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲಕ್ನೋದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಟಿಂಗ್ ಆರಂಭಿಸಿರುವ LHG ಇತ್ತೀಚಿನ ವರದಿಯಂತೆ 1.3 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 12 ರನ್ ಮಾಡಿ ಆಡುತ್ತಿತ್ತು. ಈ ವೇಳೆ ಮಳೆ ಅಡ್ಡಿಪಡಿಸಿದ್ದರಿಂದ ಪಂದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನ

ದೇಶಕ್ಕೆ ಗೌರವ, ಎಐಎಡಿಎಂಕೆ ಜೊತೆ ಮಾತುಕತೆ ಇಲ್ಲ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ, 32 ಸಚಿವರ ಪದಗ್ರಹಣ. ಆಪರೇಷನ್ ಸಿಂಧೂರ ಭಯೋತ್ಪಾದನೆ ವಿರುದ್ಧ ರಕ್ಷಿಸಿಕೊಳ್ಳುವ ಎಲ್ಲಾ ಹಕ್ಕನ್ನು ರಾಷ್ಟ ಹೊಂದಿದೆ, ಭಾರತ ಪ್ರತಿಪಾದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಅಣ್ಣ ರಾಕ್ಷಸರವನಿಗೆ ತಮ್ರಾಕ್ಷ ಸೇರ್ಕೊಂಡು ಮದುವೆ ದ್ರಾಕ್ಷರು ಓಡ್ ಬತ್ತಿದ್ರಂತೆ.
1: ಹೌದಾ?
0: ನಾಳೆ ಕಾರ್ಯಕ್ಕೆ ಸಿಕ್ಕುದಿಲ್ಲ ಅಂತೇಳಿ ಇಬ್ಬರು ರಾಕ್ಷಸರನ್ನು ಹಿಡಿದು ಒಂದು ಕಲ್ಗವಿಗೆ ಕೂಡಿ ಬಾರಿಗುಂಡನ ಬಾಕಲಿಗೆ ಎಳೆದ್ಬಿಟ್ಟು ನಾರಾಯಣ ಇನ್ನ ಮುಂದಕ್ಕೆ ಬಂದ್ರಂತೆ.
1: ಹೌದಪ್ಪ.
0: ಹೆಣ್ಣಾನೆ ಗಂಡಾನೆ ಸೇರಿಕೊಂಡು ಮದುವೆತ್ತಾನೆ ಓಡೋಡ ಬರುವಾಗ ನಾಳೆ ಕಾರ್ಯಕ್ಕೆ ಸಿಕ್ಕುದಿಲ್ಲ ಅಂತೇಳಿ ಬಿಲ್ಲು ಬಾಣದಲ್ಲಿ ಆನೆನ ಕೊಂದು ಆನೆ ಚರ್ಮವನ್ನು ತೆಗೆದು ಸುಲ್ದಿ ಆ ಕಾಡಲ್ಲಿ ಒಂದು ಗವಿ ಒಳಗೆ ಕಲ್ಯಾಣ ಮಾಡಿಬಿಟ್ಟು ನಾರಾಯಣ ಅವರು

0: ಕೈಲಾಸ ಬಂದ್ರಂತೆ ನಾರಾಯಣ.
1: ಹೌದಪ್ಪ,
0: 330 ಕೋಟಿ ಮುನಿಗಳು, ಲಕ್ಷದ ಮೇಲೆ 97 ಕೋಟಿ ಜಡೆ ಮುನಿಗಳು, ಋಷಿ ಮುನಿಗಳು, ಎಡಮುನಿಗಳು. ಆ ದೇವ್ರ ಸಭ್ಯ ಮಧ್ಯದಲ್ಲಿ ಪರಮೇಶ್ವರ ಒಡ್ಡಿವಾಳದಲ್ಲಿ ಕುಂತಿದ್ರಂತೆ.
2: ಶಿವ ನಾರಾಯಣ ನೋಡ್ಕೊಂಡ್ರು,
0: ಈ ಟೈಮಲ್ಲಿ ಏನಾರ ನಾನು ಹೊಂಟೋಗ್ಬಿಟ್ರೆ ಯಾರಿಗಾರ ಕೈ ಕಾಲು ಸೋಕಿದ್ರೆ ಇಡೀ ಸಾಪು ಅಂತಾರೆ, ಆ ಸಾಪಕ್ಕೆ ನಾನು ಒಳಪಡಬೇಕಾಯ್ತದೆ ಅಂತೇಳಿ ನಾರಾಯಣ ಈಚೆ ಕಡೆ ಬಂದು

0: ನಾರಾಯಣ ಮರ್ಮರದಗೆಲ್ಲ ಬಿಳ್ಕಂಡ ನಾಮನ ಹಣೆ ಮೇಲೆ ಕಕ್ಕೆ ಸೊಪ್ಪ ಉದ್ಕಂಡು ಎರಡು ಕುಣಿತಂಟೆ ನಾ ಹಿಡ್ಕೊಂಡು ತಕ್ಕಾತ ಇನ್ ಕುಣ್ಕಂಡು ಕುಣ್ಕಂಡು ಶಿವನತ್ರ ಹೊಂಟದ್ರಂತೆ ನಾರಾಯಣ.
1: ನಾರಾಯಣ ಸ್ವಾಮಿ ಅವರು
0: ಓಹೋ ಓರಗಲ್ ಪಟ್ಟಣಕ್ಕೆ ಹೋಗಿರುವಂತ ನಮ್ ಭಾವ ಬರ್ತವ್ರೆ ಅಂತೇಳಿ ಒಡ್ಡಿ ವಾರದಲ್ಲಿ ಕುಂತಿರುವಂತ ಪರಮೇಶ್ವರ ಆ ದೇವ್ರ ಸಭೆಗೆ ಹೇಳ್ತಾರ ನೋಡಯ್ಯ ನಾಳೆ ಬಂದ್ಬಿಡೋಗಿ ಎಲ್ಲ ಅಂತೇಳಿ ಶಿವ ಎಲ್ಲಿಗೆ ಬಂದ್ರು ನಾರಾಯಣನ ಕರ್ಕೊಂಡು ಪಕ್ಕಕ್ಕೆ ಬಂದ್ರು. ಪಕ್ಕದಲ್ಲಿ ಹಳ್ಳಿ ಮರದ ಜಗಲಿ ಕಟ್ಟಿ ಹತ್ರ ಬಂದು ಶಿವನಾರಾಯಣ ಕುಂತ್ಕೊಂಡು ಮಾತನಾಡ್ತವ್ರೆ.
1: ಏನಂತ
0: ಏನಪ್ಪ ನಾರಾಯಣ ಊರಿಗೆಲ್ಲ ಪಟ್ಟಣಕ್ಕೆ ಹೋಗಿದ್ದಲ್ಲ ಅಲ್ಲಿ ಏಕ ಸಮನೆಲ್ಲ ತಿಳ್ಕೊ ಬಂದೇನೋ ತಿಳ್ಕೊ ಬಂದೆ ಬಾವ ಗಣಪತ್ರಾಜಿನ ಪಟ್ಟಣ ಅಂದ್ರೆ ಸಾಮಾನ್ಯ ಅಲ್ಲ ಬಾವ. ಏನಪ್ಪ ಆ ಪಟ್ಟಣದ ಏಕ ಸಮ ಏನು ಹೇಳು ಬಾವ ಹೇಳ್ತೀನಿ ಕೇಳು. ಅಗಲಾಳದೇರಿ ಉಂಟು ಮಗದಿಟ್ಟಿ ಕೊತ್ತಾಲೆ ಜಗಳ ಮಾಡೋ ಬಂಟನಿಗೆ ಕಲಿಬೇಕು. ಹತ್ತುನಿಗೆ ಐದು ತಲೆ ಇದ್ರೆ ಆ ಪಟ್ಟಣದಲ್ಲಿ ಕಳ್ತನ ಮಾಡ್ಕೊ ಬರ್ಬೋದು ಇಲ್ಲಿರ ಅಸಾಧ್ಯ ಬಾವ. ಮತ್ತೆ ಇನ್ನೇನಪ್ಪ ಬಾವ ಶಂಭು ಶೀಳುವ ನಾಯಿ.

0: ಬಾಬಾ
1: ಹೇಳ ಬಾಬಾ.
0: ಮನ್ನೇನು ಕ್ವಾಲಿಟಿಗೆ ಬಿನ್ನುವಿಲ್ಲದ ಕಲ್ಲು, ಅದಕ್ಕೆ ಒಂದು ಬೆಟ್ಟುದ ಕನಗಾತ್ರಿದ್ರೆ ನಾವು ಕಳ್ತನ ಮಾಡಬಹುದು, ಇಲ್ದಿರ ನಮ್ ಕೈಲು ಅಸಾಧ್ಯ ಬಾವ ಅಂದ ನಾರಾಯಣ
1: ಶಿವಣ್ಣ.
0: ಮತ್ತೆ ಈಗೇನಯ್ಯ ಮಾಡೋದು ಬಾಬಾವ, ನನ್ನ ಜೊತೆ ಒಳಗೆ ಕನಗಾತ್ರಿ ಮಾಡಿಸುವ ಅಂತೇಳಿ ಆಗ ಶಿವನಾರಾಯಣ ಇಬ್ರು ಮಾತನಾಡ್ಕೊಂಡು ಬರ್ತಾ ಇರೋರಂತೆ.

0: ಅಂತ ಶಿವನಾರಾಯಣ. ಬಾವಾ ಇಲ್ಲೇ ಹತ್ತಿ ಮರದಂಡೆ ನೀ ಕುಂತೀರು, ನಾನು ಕನಗತ್ರಿ ಮಾಡುವಂತ ಬ್ರಹ್ಮಚಾರಿನ ಕರ್ಕೊಂಡು ಬರ್ತೀನಿ ಅಂತೇಳಿ ನಾರಾಯಣ ಹಲಗೂರಿಗೆ ಬರ್ತಾ ಇರುವರಂತೆ. ಹಲಗೂರಲ್ಲಿ ಯಾವಾಗ ಸೂರ್ಯನ ಪ್ರಕಾಶವಾಗಿ ಚಂದ್ರನ ಬೆಳಕಾಗಿ ಹೋಗಿ ನಾರಾಯಣ ನಿಂತ್ಕೊಂಡ್ರು, ಧಗ್ಗಂತೇಳಿ ಬೆಳಕಾಯ್ತಂತೆ.
1: ಹಲಗೂರು
0: ಬ್ರಹ್ಮಚಾರಿ ನೋಡ್ಕಂಡ, ಓಹೋ ಸ್ವಾಮಿ

0: ಬಾವಾ
1: ಹೇಳ ಬಾವಾ.
0: ಒಂದ್ಗೆ ಒಬ್ರು ಇಲ್ಲ, ಒಡಲ ಸಂಗಡವಿಲ್ಲ, ನೀವೊಬ್ರೇ ಬಂದಿದ್ದಿಲ್ಲ, ಕಾರಣವೇಳಿ ನಾರಾಯಣ ಅಂದ ಬ್ರಹ್ಮಚಾರಿ. ಅಯ್ಯ, ನಿನ್ನಿಂದ ನಾವೊಂದು ಬಿರುದು ಗೆಲ್ಲಬೇಕಾಗಿದೆ. ನಾವ್ ಆಡದಂತ ಮಾತಿಗೆ ನೀನ್ ಒಳಗಾಯ್ತೋ ಇಲ್ಲ ಹೊರಗಾಯ್ತಪ್ಪ? ಸ್ವಾಮಿ, ಲೋಕದಲ್ಲಿ ಶ್ರೀಮನ್ನಾರಾಯಣ ಅಂತೇಳಿ ನೀವು ಲೋಕದಲ್ಲಿ ಮೆರಿತಾ ಇದ್ದೀರಿ. ನಿಮ್ಮ ಮಾತಿಗೆ ನಾನು ತಪ್ಪಿಸ್ಕೊಳ್ಳೋದಿಟ್ಟುವೆ. ನಿಮ್ಮ ಒಳಗೆ ಹೊರತು ನಾನು ಹೊರಗಲ್ಲ ಸ್ವಾಮಿ ಎಂದ ಬ್ರಹ್ಮಚಾರಿ.
1: ಹೌದಪ್ಪ.
0: ಆಗಿದ್ಮೇಲೆ ನನ್ನ ಬಿರುದೆಲ್ಲ ಮುಟ್ಟಿ ಸತ್ಯ ಮಾಡಪ್ಪ ಅಂದ ನಾರಾಯಣ. ನಾರಾಯಣನ ಬಿರುದುಗಳೆಲ್ಲ ಮುಟ್ಟಿ ಬ್ರಹ್ಮಚಾರಿ ಸತ್ಯ ಮಾಡಿಬಿಟ್ರಂತೆ. ಆಗಿದ್ಮೇಲೆ ಬಾರಪ್ಪ, ಪರಮೇಶ್ವರ ಕರಿತವ್ರೆ ಬಾರಪ್ಪ ಅಂತೇಳಿ ಆ ಬ್ರಹ್ಮಚಾರಿನ ಕರ್ಕೊಂಡು ನಾರಾಯಣ ಅವನು ಶಿವನ

0: ಶಿವ ಹುಲಿ ಚರಮ ಶಿವ ಹತ್ತಿ ಮರದಂಡೆ ಗದ್ದೆ ಮೇಲೆ ಕುಂತಿದ್ರಂತೆ. ಆ ಶಿವನ ಹತ್ರ ಕರ್ಕ ಬಂದು ಬಿಟ್ಟು ಬಿಟ್ಟು ನಾರಾಯಣ ಹೋಗಿ ಅವನು ಪರ್ಲಾಗ್ ದೂರದಲ್ಲಿ ಕುಂತ್ಕೊಂಡ್ರು ಕಕ್ಕೆ ಮರ ವರಿಕೊಂಡು. ಶಿವನ ಪಾದಕ್ಕೆ ಬಗ್ಗಿ ಶರಣಗಳನ್ನು ಮಾಡದಂತೆ ಬ್ರಹ್ಮಚಾರಿ, ಸ್ವಾಮಿ ಈ ಅಡವಿ ಅರಣ್ಯಕ್ಕೆ ನನ್ನನ್ನು ಕರೆಸ್ತಂತ ಕಾರಣ ಹೇಳಿ. ಬ್ರಹ್ಮಚಾರಿ, ನಿನ್ನಿಂದ ನಾವೊಂದು ಬಿರುದನ್ನ ಗೆಲ್ಲಬೇಕಂತ ಇದ್ದೀವಿ. ಶಿವನಾರಾಯಣ, ನಾವ್ ಆಡದಂತ ಮಾತಿ ನೀನ್ ಒಳಗಾಯ್ತು ಹೊರಗಾಯ್ತಿಯಪ್ಪ
1: ಹೇಳಪ್ಪ.
0: ಸ್ವಾಮಿ, ಇರಿಬೆಂಬತ್ ಕೋಟಿ ಜೀವರಾಕ್ಷಿಗಳಿಗೆಲ್ಲ ಹಂದಾನ ನೀಡುವಂತ ಸೃಷ್ಟಿಕರ್ತ ನೀವು. ನೀವ್ ಆಡದಂತ ಮಾತಿ ನಾನು ಒಳಗೆ ಹೊರತು ಹೊರಗಾಗುದಿಲ್ಲ ಸ್ವಾಮಿ. ಆಗಿದ್ಮೇಲೆ ನಾನು ಬಿರುದೆಲ್ಲ ಮುಟ್ಟಿ ಸತ್ಯ ಮಾಡೋಂದ್ರು ಪರಮೇಶ್ವರನು ಕೂಡ. ಆ ಶಿವನ ಬಿರುದೆಲ್ಲ ಮುಟ್ಟಿ ಸತ್ಯ ಪ್ರಮಾಣ ಮಾಡಿಬಿಟ್ಟ ಬ್ರಹ್ಮಚಾರಿ. ಆಗ ಶಿವ ಕೇಳ್ತವನೆ, ನೋಡಯ್ಯ ಬ್ರಹ್ಮಚಾರಿ, ಶಿವನಾರಾಯಣ ಇಬ್ರು ಇವತ್ತು ರಾತ್ರಿಗೆ ನಾವು ಊರಗಲ್ಲ ಪಟ್ಟಣಕ್ಕೆ ಕಳ್ತಾನಕ್ಕೆ ಹೋಗ್ಬೇಕಂತ ಇದ್ದೀವಿ. ನಾವು ಕಳ್ತಾನಕ್ಕೆ ಹೋಗ್ಬೇಕಾದ್ರೆ ಒಂದು ಬೆಟ್ಟದ ಕನಗಾತ್ರಿ ಆಗ್ಬೇಕಣಯ್ಯ ಬ್ರಹ್ಮಚಾರಿ. ಈ ಮಾತುಗಳನ್ನು ಕೇಳಿ ಬ್ರಹ್ಮಚಾರಿ, ಅಯ್ಯಯ್ಯೋ ಪರಮಾತ್ಮ, ಗಣಪತ್ರಾಜ ಅಂದ್ರೆ ನಮ್ಮ ಮನೆ ಗುರು, ಇವರಿಬ್ರು ಸೇರಿ ಅವನ ಪಟ್ಟಣನ ಹಾಳು ಮಾಡ್ಬೇಕಂತ ಹೋಯ್ತವ್ರಲ್ಲ ಶಿರಿಯೇ.

0: ಇವನು ಬಿರದೆಲ್ಲ ಮುಟ್ಟಿ ಸತ್ಯ ಮಾಡಿಬಿಟ್ಟಿದ್ದೀನಿ
1: ನಾನು,
0: ಆಡದ ಮಾತಿಗೆ ನಾನು ಒಳಗಾಗ್ತೀನಿ ಅಂತ ಏನ್ ಮಾಡ್ಲಿ. ಕಳ್ನಾರಾಯಣ ಕರ್ಕ ಬಂದಿಲ್ಲಿ ಬಿಟ್ಬಿಟ್ಟು ಹೋಗಿ ಅಷ್ಟೂರ್ದಲ್ಲಿ ಕುಂತವನಲ್ಲ, ಇದೇ ಮಾತು ಅಲ್ಲೇ ಏನಾರು ಅನ್ಬಿಟ್ಟಿದ್ರೆ ಅಲ್ಲೇ ಏನಾರು ಒಂದು ಚಾತುರ ಹುಡ್ಬಿಟ್ಟು ಕಳ್ಕೊಬಿಡೋನಿ. ಕರ್ಕ ಬಂದು ಎಡವಿಗೆ ಶಿವನ ಹತ್ರ ಸೇರಿಸ್ಬಿಟ್ಟು ಸರೇನಾ ನನ್ನ ಹೋಗಿ ಅಷ್ಟೂರ್ದಲ್ಲಿ ಕುಂತವನಲ್ಲ ಈಗ ಏನ್ ಮಾಡ್ಲಿ ಅಂತೇಳಿ ಬ್ರಹ್ಮಚಾರಿ ಕಲ್ಗೋರಿಕಿಲ್ಲ ಮಣ್ಣುಗೋರಿಕಿಲ್ಲ ಆ ರೀತಿ ಮಾಡ್ಬಿಡ್ಬೇಕು ಇವರಿಗೆ ಕನಗತ್ರಿನ ಅಂತೇಳಿ ಬ್ರಹ್ಮಚಾರಿ ಹೇಳ್ತವನಾಗ ಶಿವನಿಗೆ, ಪರಮೇಶ್ವರ ಕನ್ನ

ಗಂಗಾತ್ರಿಂದ್ರೆ ಸಾಮಾನ್ಯವಲ್ಲ ಗುರುವೇ, ಸುಡುಗಾಡು ಕಬ್ಬಿಣ ಆಗ್ಬೇಕು. ಪರಮೇಶ್ವರನ್ಗಾಯ್ತು, ಅಲ್ಲ ಸುಡುಗಾಡು ಕಬ್ಬಿಣ ಕೇಳ್ತವನಲ್ಲ ಏನ್ ಮಾಡೋದು. ನಾರಾಯಣ ಕರಕ ಬಂದಿ ಬ್ರಹ್ಮಚಾರಿ ನನ್ನ ಹತ್ರ ಬಿಟ್ಬಿಟ್ಟು ಅಷ್ಟೂರದಲ್ಲೋ ಕುಂತವನಲ್ಲ, ಅಯ್ಯೋ ನಾರಾಯಣ ಬಾರಯ್ಯ ಇಲ್ಲಿ ಅಂದ್ರು. ನಾರಾಯಣ ಬಂದ್ ಏನಪ್ಪ ಬಾವ, ಸುಡುಗಾಡು ಕಬ್ಬಿಣ ಕೇಳ್ತವನಲ್ಲ ಏನಯ್ಯ ಮಾಡೋದು ಕನಕಾತ್ರಿಗೆ. ಓಹೋ ಬ್ರಹ್ಮಚಾರಿ ಸುಡುಗಾಡು ಕಬ್ಬಿಣ ಕೇಳ್ದ, ತಗೊಂಡು ಬರ್ತೀನಿ ತಾಳಪ್ಪ ಅಂತೇಳಿ

0: ಲೋಕಕ್ಕೆ ಹೋಗಿ ನಾರಾಯಣ ಕಂಡು ಕಂಡು ಕಬ್ಬಿಣಗಳೆಲ್ಲ ಹಾಯ್ಕೊಂಡು ಬ್ರಹ್ಮಚಾರಿ ಹತ್ರ ಬಂದು ಗುಡ್ಡೆ ಹಿಡ್ಕದ್ರಂತೆ. ಅಯ್ಯೋ ಬ್ರಹ್ಮಚಾರಿ, ಏನು ಕೇಳಿದೆ ನೀನು? ಸುಡುಗಾಡಿ ಕಬ್ಬಿಣ ಕೇಳಿದೆ, ತಂದುಕೊಟ್ಟಿದ್ದೀನಿ ಈ ಸಲ ಮಾಡ ಯಾಕೆ ನನಗತ್ರೀನ? ಅಲ್ಲ, ನಾನು ಯಾವ ಸಿಕ್ಕಲ್ತು ಅದನ್ನ ಹೇಳಿದ್ರೆ ಇವ್ನು ತಂದು ಕೊಟ್ಬಿಟ್ನಲ್ಲ, ಏನು ಮಾಡಲಿ
1: ನಾನು?
0: ಹಾ, ಕಲ್ಗೋರಿಕಿಲ್ಲ ಮಣ್ಣುಗೋರಿಕಿಲ್ಲ, ಆ ರೀತಿ ಮಾಡಬೇಕು ಕನಗತ್ರೀನ
1: ಇವ್ರಿಗೆ
0: ಅಂತೇಳಿ ಆ ಬ್ರಹ್ಮಚಾರಿ ಹೇಳ್ತವನೆ ನಾರಾಯಣನಿಗೆ. ಅಪ್ಪ ನಾರಾಯಣ,
1: ಏನಪ್ಪಾ

0: ಬ್ರಹ್ಮಚಾರಿ ಸುಡಿಗಾಡಿ ಕಬ್ಬಿಣ ಕೇಳದೆ ಸುಡಿಗಾಡಿ ಕಬ್ಬಿಣ ತಂದ್ಕೊಟ್ಬಿಟ್ಟ.
1: ನಾರಾಯಣ
0: ಎಲ್ಲೂ ಸಿಗ್ತಾ ಇರೋದು ಹೇಳ್ತೀನಿ ಈ ಸಲ, ಅದ್ ಹೆಂಗ್ ತಂದನು ತರ್ಲಿ ಕಾಳ್ ನಾರಾಯಣ.
1: ನಾನಿ ನೋಡ್ತೀನಿ
0: ಅಂತೇಳಿ ಬ್ರಹ್ಮಚಾರಿ ಹೇಳ್ತಾನೆ. ಅಪ್ಪ ನಾರಾಯಣ ಕನ್ಗತ್ರಿ ಅಂದ್ರೆ ಸಾಮಾನ್ಯವಲ್ಲ ಕಣಯ್ಯ, ದೇವಲೋಕದ ನೀರು ಮರ್ತೋಕದ ಮಣ್ಣನ್ನ ತಂದ್ಕೊಟ್ಬಿಟ್ರೆ ನಾನು ಕನಗಾತ್ರಿ ಮಾಡ್ಕೊಡ್ತೀನಿ ಕಣಯ್ಯ ಸುಲಭವಾಗಿ ಅಂದ ಬ್ರಹ್ಮಚಾರಿ.
1: ಶಿವಣ್ಣ
0: ಇವನು ಪಡ್ಕಿತ್ತೋಗ ಎಲ್ಲೂ ಸಿಕ್ತಿರೋದ ಹೇಳ್ತಾನಲ್ಲ ಏನ್ ಮಾಡ್ಲಿ ಅಂತೇಳಿ ನಾರಾಯಣ. ಓಹೋ ಬ್ರಹ್ಮಚಾರಿ ದೇವಲೋಕದ ಮಣ್ಣು ಮರ್ತೋಗದ ನೀರು ಕೇಳ್ದ ನೀನು, ಆಯ್ತು ಕಣಯ್ಯ ತಂದ್ಕೊಡ್ತೀನಿ ಅಂತೇಳಿ ದೇವಲೋಕಕ್ಕೋಗಿ ದೇವಲೋಕದ ನೀರು ಮರ್ತೋಕದ ಮಣ್ಣನ್ನ ತಂದು ಮುಂದ್ಗಡೆ ಆಗ್ತಾ, ಅಯ್ಯೋ ಬ್ರಹ್ಮಚಾರಿ ಈ ಸರಿ ಮಾಡಯ್ಯ ಕನಗಾತ್ರಿನ, ಅಯ್ಯೋ ಇವನು ಪಡ್ಕಿತ್ತೋಗ ನಾನು ಇದು ಸಿಕ್ಕೋದಿಲ್ಲ ಅಂತ ನಾನು ಇದನ್ನ ಹೇಳಿದ್ರೆ ಇದನ್ನು ತಂದ್ಕೊಟ್ಬಿಟ್ನಲ್ಲ ಏನ್ ಮಾಡ್ಲಿ, ಹಾ ನಾನು ಯಾವ್ದು ಹೇಳ್ತೀನಿ ಅದನ್ನೇ ತಂದಿ ತಂದಿ ಕೊಡ್ತಾವನಲ್ಲ ಏನ್ ಮಾಡೋದು, ಕಲ್ಗೋರಿಕಿಲ್ಲ ಮಣ್ಣು ಗೋರಿಕಿಲ್ಲ ಆ ರೀತಿ ಮಾಡ್ಬೇಕು ಕನಗಾತ್ರಿನ. ಈಗ ಮುಂದೆ ಈ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಬಾರ್ದು
1: ಅಂತದ್ ಹೇಳ್ಬೇಕು
0: ಅಂತ ಪದಾರ್ಥ ಹೇಳ್ತೀನಿ, ಆ ದೇಲ್ ತಂದನೋ ತರ್ಲಿ ಅಂತೇಳಿ ಬ್ರಹ್ಮಚಾರಿ ಆಗ ಹೇಳ್ತವನೇ. ಅಪ್ಪ ನಾರಾಯಣ
1: ಏನಪ್ಪಾ

0: ಮಳೆ ಇರಿಕಿಲ್ಲ, ಬೆಳೆ ಇರಿಕಿಲ್ಲ,
1: ಹೌದು
0: ಬರ್ಸಿಟ್ಲು ಹೊಡೆದಿರ್ಬೇಕು ಅಂತ. ಬರ್ಸಿಟ್ಲು ಕುಡಿ ತಂದು ಕೊಟ್ರೆ ನಾ ಕಣಗಾತ್ರಿ ಮಾಡ್ಕೊಡ್ತೀನಿ ಅಂತ ಬ್ರಹ್ಮಚಾರಿ ಗೆದ್ದೆಲ್ ತಂದು ಕೊಟ್ಟನೋ ತಂದು ಕೊಡ್ಲಿ
1: ನಾರಾಯಣ ಸ್ವಾಮಿ.
0: ನಾರಾಯಣ, ಓಹೋ ಬ್ರಹ್ಮಚಾರಿ ಬರ್ಸಿಡ್ಲು ಕುಡಿ ಕೇಳ್ದಪ್ಪ. ಶಿವ ಹೇಳ್ತವನೆ, ನಾರಾಯಣ ಏನು ಮಾಡೋದು, ಎಲ್ಲ 12 ವರ್ಷದಲ್ಲಿ ಹೊಡೆದಿರುವಂತ ಬರ್ಸಿಡ್ಲು ಎಲ್ಲಿ ಸಿಕ್ಕೋತೋ ಈಗ ಬಾವಾ. ಬ್ರಹ್ಮಚಾರಿ

0: ಹೇಳ್ತಾವನೆ, ಈ ಲೋಕದಲ್ಲಿ ಎಲ್ಲಾರ ಇರಲಿ ನಾನು ಪಥ್ಯ ಮಾಡಿ ತಂದು ಕೊಡ್ತೀನಿ ಅಂತೇಳಿ ನಾರಾಯಣ ಬ್ರಹ್ಮಚಾರಿ ಬರ್ಸಿಡ್ಲು ಕುಡಿ ತಂದು ಕೊಟ್ರೆ ನೀನು ಕನಗಾತ್ರಿ ಮಾಡ್ಕೊಡ್ತೀಯೋ?
1: ಮಾಡ್ಕೊಡ್ತೀನಿ,
0: ಮಾಡ್ಕೊಡ್ತೀನಿ ಸ್ವಾಮಿ. ನಾರಾಯಣ ಒಂದು ಸ್ವಲ್ಪ ಮರಿಯಾಗ ಗಂಟ ಹೋದ್ರು, ಮರಿಯಾದ ಮೇಲೆ

0: ಲೋಕನೆ ಒಂದು ಮಡಿಕೆ ಮಾಡಿದ್ರು. ವಿಷ್ಣು ಚಕ್ರನ ಮಂತ್ ಮಾಡಿ ಪಾತಾಳಕ್ಕೂ ಬಿಟ್ಬಿಟ್ರಂತೆ ನಾರಾಯಣ. ಪಾತಾಳಕ್ಕಲ್ಲಿ ಯಾವ ಮೂಲೆ ಒಳಗೆ ಅಡಗಿತ್ತೋ ಬರ್ಸಿಟ್ಲು ಕುಡಿ. ಈಚೆ ಕಡೆ ತಂದು ಮಡಿಬಿಡ್ತು ಕೃಷ್ಣನ್ ಚಕ್ರ. ಅವಾಗ ಆ ಬರ್ಸಿಡ್ಲು ಕುಡಿನ ತಂದು ಮುಂದೆ ಮಡಗದಂತೆ, ಅಯ್ಯೋ ಶಿವ ಶಿವ, ಈ ಬರ್ಸಿಡ್ಲು ಕುಡಿ ನಾನು ಎಲ್ಲೂ ಸಿಕ್ಕೋದಿಲ್ಲ ಅಂತ ಇದನ್ನ ಹೇಳಿದ್ರೆ ಇದನ್ನೇ ತಂದು ಕೊಟ್ಬಿಡ್ನಲ್ಲ ಈ ಕಳ್ಳನಾರಾಯಣ. ಇವನು ಈ ಲೋಕದಲ್ಲಿ ಎಲ್ಲಿ ಪತ್ಯ ಮಾಡ್ದ ಇದನ್ನ?
1: ಕೇಳುಗರೆ, ಇದುವರೆಗೂ ಗಣಪತಿ ರಾಜನ ಕಥೆ ಭಾಗ 1 ಕುರಿತು ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಉದ್ಯೋಗಿನಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಜಾರಿಗೆ ತಂದಿರುವಂತಹ ಉದ್ಯೋಗಿನಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಿ ಅಚ್ಯುತರಾವ್ರವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಕರು ಹಾಗೂ ಸಲಹೆಗಾರರು ಮೈಸೂರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಈ ಉದ್ಯೋಗಿನಿ ಯೋಜನೆಯ ಕುರಿತು, ಈ ಯೋಜನೆ ಮುಖಾಂತರ ಹೇಗೆಲ್ಲ ಮಹಿಳಾ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋದು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
4: ನಮಸ್ಕಾರ
3: ಸರ್. ಉದ್ಯೋಗಿ ಯೋಜನೆಯ ಪರಿಕಲ್ಪನೆ ಅಥವಾ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್. ಮೊದಲಿಗೆ
4: ಒಂದು ಅರ್ಥ ಮಾಡ್ಕೊಳ್ಳೋಣ. ಮಹಿಳೆ ಅಂದಾಗ ಆಕೆ ತನ್ನ ವಿಚಾರಗಳಿಗೆ ಯಾವ ರೀತಿ ತಾನೇ ಸಶಕ್ತೀಕರಣ ಮಾಡಿಕೊಂಡು ಅಭಿವೃದ್ಧಿ ಆಗಬೇಕು, ಆಗಲಿಕ್ಕಿರುವಂಥ ಅಡೆತಡೆಗಳೇನು, ಅವಕಾಶಗಳೇನು ಅಂತ ಗಮನ ಹರಿಸಿದಾಗ ಬಹುಶಃ ಈ ಉದ್ಯೋಗಿನಿ ಯೋಜನೆ ಅವ್ರ ಸಹಾಯಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಇದೊಂದು ಮಹಿಳಾ ಕೇಂದ್ರೀಕೃತ ಯೋಜನೆ, ಮಹಿಳೆಯರಿಗೆ ಮಾತ್ರ ಸಹಾಯ ಮಾಡುವಂಥದ್ದು. ಮತ್ತು ಇದನ್ನು ಮಹಿಳಾ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ. ಇದು 1997-98 ಪ್ರಾರಂಭ ಆಗಿದ್ದ ಸ್ಕೀಮ್ ಇದು. ಮತ್ತು ಇದನ್ನು 2004-05 ಹೊಸ ರೂಪವನ್ನು ಇದಕ್ಕಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು 88 ಬೇರೆ ಬೇರೆ ವಲಯಗಳಿಗೆ ಸಾಲ ತೆಗೆದುಕೊಳ್ಳೋಕೆ ಅವಕಾಶ ಇದೆ. 18 ಆಗಿರುವ ಯಾವುದೇ ಮಹಿಳೆ 55 ಸಾಲ ಪಡ್ಕೊಳ್ಳಿಕ್ಕಿಲ್ಲ, ಅವಕಾಶ ಇದೆ. ಆದರೆ ಅವ್ರು ಏನಾರು ಒಂದು ಉದ್ಯೋಗ ಮಾಡಲೇಬೇಕು, ಕಸಬು ಮಾಡಲೇಬೇಕು, ದುಡಿಮೆ ಮಾಡಬೇಕು, ಸಾಲ ತೀರಿಸಬೇಕು. ಆ ಸಾಲಕ್ಕೆ ಪೂರಕವಾಗಿ ಸಬ್ಸಿಡಿ ಇರುತ್ತೆ. ಸೊ ಅದನ್ನು ನೀವು ಸಾಲ ಕಟ್ಟದಂಗೆ ಆ ಸಬ್ಸಿಡಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ತದೆ, ಅದು ನಿಮಗೆ ಲಾಭ. ಸೊ ಹಾಗಾಗಿ ಈ ರೀತಿ ಮಹಿಳೆ ಒಂದು ಉತ್ಪಾದನೆ ಚಟುವಟಿಕೆಯಲ್ಲಿ ತೊಡಕೊಂಡು ತನ್ನ ಸಾಮಾಜಿಕ ಸ್ಥಾನಮಾನ, ಆರ್ಥಿಕ ಸ್ವಾವಲಂಬನೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗಬೇಕಂತ ಆಶಯದೊಂದಿಗೆ ಈ ಯೋಜನೆ ಬಂದಿರುವಂಥದ್ದು.
3: ಸರ್, ಹಾಗಿದ್ರೆ ಈ ಯೋಜನೆಯ ಪ್ರಮುಖ ಗುರಿ ಉದ್ದೇಶ ಏನು ಸರ್?
4: ಒಂದು, ಮಹಿಳೆಯರಲ್ಲಿ ಉದ್ಯಮಶೀಲತೆ ಬೆಳೆಸಬೇಕು, ಮಹಿಳೆಯರ ಸ್ವಾವಲಂಬಿಗಳಾಗಬೇಕು, ಮತ್ತು ಆರ್ಥಿಕವಾಗಿಯೂ ಸ್ವಾವಲಂಬಿಗಳಾಗಬೇಕು. ಬರೀ ಸಾಮಾಜಿಕವಾದರೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ಪ್ರೋತ್ಸಾಹ ಇದೆ. ಮತ್ತು ಇದರಲ್ಲಿ ಆಕೆಗೆ ಆಕೆ ಏನು ಸಾಲ ಪಡೀತಾಳೆ 20%-30%

0: 30% ಅವಳಿಗೆ ಸಬ್ಸಿಡಿ ಅಮೌಂಟ್ ಸಿಗತ್ತೆ. ಈಗ 3 ಲಕ್ಷ ರೂಪಾಯಿ ಸಾಲ ಇದೆ ಅಂತ ಇಟ್ಕೊಳ್ಳೋಣ, 20% ಆದರೆ ಎಷ್ಟು ಸಿಗತ್ತೆ? 60,000 ರೂಪಾಯಿ ಸಿಗತ್ತೆ. 30% ಆದರೆ 90,000 ರೂಪಾಯಿ ಸಬ್ಸಿಡಿ ಸಿಗತ್ತೆ. ಅತ ಅತ್ಯಂತ ಕಿರು ಘಟಕಗಳನ್ನೇ ಮಾಡಬೇಕು, ಆಕೆ ಕಿರು ಉದ್ಯೋಗಗಳನ್ನೇ ಮಾಡಬೇಕು. ಅದು ಸೇವಾ ವಲಯ ಇರ್ಬೋದು, ಉತ್ಪಾದನೆ ಚಟುವಟಿಕೆ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಏನೋ ತನಗೆ ಎಷ್ಟು ನಿಭಾಯಿಸೋಕ್ಕಾಗತ್ತೆ, ಯಾರ ಮೇಲೂ ಅವಲಂಬನೆ ಆಗದೆ ಎಷ್ಟು ನಿರ್ವಹಿಸೋಕ್ಕಾಗತ್ತೆ, ಆ ಮಟ್ಟದ ಕಿರು ವ್ಯವಹಾರಗಳನ್ನ ಮಾಡಲಿಕ್ಕೆ ಇದರಲ್ಲಿ ಹೇರಳವಾದ ಅವಕಾಶ ಇದೆ. ಇದನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಅನುಭವ ಜಾಸ್ತಿ ಆದಂಗೆ, ವ್ಯವಹಾರದ ಕುಶಲತೆ ಜಾಸ್ತಿ ಆದಂಗೆ ಅವರು ದೊಡ್ಡ ದೊಡ್ಡದಕ್ಕೆ ಕೈ ಹಾಕ್ಬೋದು. ಅದಕ್ಕೆ ಬೇರೆ ಸ್ಕೀಮ್ಗಳಿದೆ. ಸೊ ಇದು ಒಟ್ಟಾರೆಯ ಈ ಕಾರ್ಯಕ್ರಮದ ಆಶಯ.
1: ಸರ್, ಹಾಗಿದ್ರೆ ಈ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ಗುಂಪಿನಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸಿ ಸಾಲ ಸೌಲಭ್ಯ?
0: ಇದು ವೈಯಕ್ತಿಕ ಸಾಲ, ಇದು ಗುಂಪು ಇಲ್ಲ ಇದಕ್ಕೆ. ಸೊ ವೈಯಕ್ತಿಕವಾಗಿ ತಗೊಳ್ಬೇಕು. ಸಾಧಾರಣವಾಗಿ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಈ ಕಾರ್ಯಕ್ರಮನ ಜಿಲ್ಲೆ ಮತ್ತು ತಾಲೂಕಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಆಗ್ತಾ ಇತ್ತು. ಅವರಾದ್ರೂ ಅರ್ಹ ಮಹಿಳೆಯರನ್ನ ಗುರುತು ಮಾಡಿ ಅವರು ಸಾಧಾರಣವಾಗಿ ಎಂತ ಅವ್ರನ್ನ ಹುಡುಕ್ತಾ ಇದ್ರು ಅಂದ್ರೆ, ಕಿರು ವಯಸ್ಸಿನಲ್ಲೇ ವಿಧವೆಯರಾಗಿರೋರು, ಗಂಡನಿಂದ ದೂರ ಆದವರು, ಅಥವಾ ಸಾಮಾಜಿಕವಾಗಿ ತುಳಿತಕ್ಕೊಳಪಟ್ಟವರು, ಮಾನಸಿಕ ಕ್ಷೋಭೆಗೊಳಗಾದವರು, ಮತ್ತೆ ಆರ್ಥಿಕವಾಗಿ ತುಂಬಾ ಅವ್ರಿಗೆ ಸಬಲತೆ ಇಲ್ಲ, ತುಂಬ ಅವರು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಅಂಥವ್ರು, ಮತ್ತೆ ಜವಾಬ್ದಾರಿ ತೆಗೆದುಕೊಂಡು ನಾವೇನಾದ್ರು ಬದುಕಬೇಕಂತ ಆಸೆ ಪಡ್ತಾ ಇರೋವಂಥವ್ರು, ಅಂಥ ಮಹಿಳೆಯರನ್ನ ಗುರುತಿಸ್ತಾ ಇದ್ರು. ಯಾವ್ದ್ರ ಮುಖಾಂತರ? ಅಂಗನವಾಡಿಗಳ ಮುಖಾಂತರ. ಅಲ್ಲಿ ತಾಯಂದ್ರ ಸಭೆ ಆಗೋದು, ಆಮೇಲೆ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗಳಲ್ಲಿ ಗುರುತು ಮಾಡ್ತಾ ಇದ್ರು, ಮಹಿಳಾ ಸಂಘಗಳ ಮುಖಾಂತರ ಗುರುತು ಮಾಡ್ತಾ ಇದ್ರು. ಅಂಥ ಮಹಿಳೆಯರಿಗೆ ಬಲ ಕೊಡುವಂಥ ಕಾರ್ಯಕ್ರಮ ಇದೊಂದು, ಭರವಸೆ ಮೂಡಿಸೋ ಕಾರ್ಯಕ್ರಮ. ಯಾಕೆ ಅಷ್ಟೊಂದು ದುಃಖ ಪಡ್ತೀಯ, ನೋಡಿ ಇಲ್ಲೊಂದು ಅವಕಾಶ ಇದೆ, ಈ ಥರ ಮಾಡಿ ಈ ದುಃಖದಿಂದ ಹೊರಗೆ ಬಂದು ನೀ ಬದುಕನ್ನ ರೂಪಿಸ್ಕೋ ಅನ್ನುವ ಒಂದು ನೈತಿಕ ಬೆಂಬಲ ಕೊಡೋ ಕಾರ್ಯಕ್ರಮ ಇದು. ಎಲ್ಲ ಮಹಿಳೆಯರನ್ನು ಕರ್ಕವನ್ನು ಮಾಡೋ ಕಾರ್ಯಕ್ರಮ ಅಲ್ಲ, ಅದಕ್ಕೆ ಬೇರೆ ಸ್ಕೀಮ್ಗಳಿದೆ, ಅದರಲ್ಲಿ ಅವ್ರು ತೆಗೆದುಕೋಬಹುದು. ಈ ಉದ್ಯೋಗ ಯೋಜನೆ ಮಾತ್ರ ಅತ್ಯಂತ ಕಷ್ಟದಲ್ಲಿರುವ, ಅಸಹಾಯಕತೆಯಲ್ಲಿರುವ, ದುರ್ಬಲತೆಗೊಳಗಾಗಿರುವ ಮಹಿಳೆಯರಿಗೆ ಒಂದು ಆಶಾಕಿರಣದ ಕಾರ್ಯಕ್ರಮ. ಇದರಲ್ಲಿ ಏನ್ ಹೇಳ್ತಾರವರು ಅಂದ್ರೆ, ಒಂದು ಆಶಾವಾದಿಗಳಾಗಿ, ಕ್ರಿಯಾಶೀಲರಾಗಿ, ಸ್ವಾವಲಂಬನೆಯಾಗಿ ಅಂತ. ಆಶಾವಾದಿಯಾಗಿ ಅವ್ರು ಕಾಯ್ತಾ ಕೂತ್ರ ಆಗುದಿಲ್ಲ, ಕ್ರಿಯಾಶೀಲರಾಗಲೇಬೇಕು. ಕ್ರಿಯಾಶೀಲರು ಆದ್ರೆ ನೀವು 2-3 ವರ್ಷದಲ್ಲಿ ಅವ್ರೇನಾಗ್ತಾರೆ, ಸ್ವಾವಲಂಬನೆ ಆಗೇ ಆಗ್ತಾರೆ. ಆಗ ಹೆಚ್ಚಿನ ಭರವಸೆ ಬರುತ್ತೆ ಜೀವನಕ್ಕೆ. ಮಹಿಳೆ ಅಂದ ತಕ್ಷಣ ಮಹಿಳೆ ಒಬ್ಳೇ ಇರೋದಿಲ್ಲ, ಮಹಿಳೆಗೆ ಯಾವಾಗಲೂ ಅಂಟ್ಕೊಂಡಿರೋದು ಅವ್ರ ಮಕ್ಕಳಿದ್ದೇ ಇರ್ತಾರೆ. ಅದು ನಾವು ನೋಡುವಂಥ ಗ್ರಾಮೀಣ ಪ್ರದೇಶದ ಒಂದು ಸೋಷಿಯಾಲಜಿ, ಸಾಮಾಜಿಕ ಪರಿಸ್ಥಿತಿ. ಹಾಗಾಗಿ ಅವಳಿಗೆ ಒಂದು ಸಶಕ್ತತೆ ಬಂದರೆ ಮಕ್ಕಳಿಗೂ ಲಾಲನೆ ಪಾಲನೆ ರಕ್ಷಣೆ ಸಿಗತ್ತೆ ಅಲ್ವಾ. ಆಮೇಲೆ ನಿಸ್ಸಹಾಯಕ ಮಹಿಳೆಯರಿಗೆ ಅವ್ರ ಗಂಡಂದರಿಂದ ಉಂಟಾಗಬಹುದಂತಹ ಯಾವುದೇ ಅಡೆತಡೆಗಳು, ದೌರ್ಜನ್ಯ, ಅವುಗಳಿಂದ ಹೊರಬಂದು ಹೊಸ ಬದುಕು ರೂಪಿಸ್ಕೊಳ್ಳಿಕ್ಕೆ, ನಾನೊಂದು ವ್ಯಕ್ತಿ, ನನಗೂ ಒಂದು ವ್ಯಕ್ತಿತ್ವ ಇದೆ, ನಾನು ಈ ಒಂದು ಪಿಡುಗುಗಳ ವಿರುದ್ಧ ತಿರುಗಿ ನಿಲ್ಲಬೇಕು, ನನ್ನನ್ನು ನಾನು ರಕ್ಷಿಸ್ಕೋಬೇಕು ಅನ್ನುವ ಭಾವನೆ ಯಾರ್ಯಾರಿಗೆ ಬರುತ್ತೆ ಅವರಿಗೆಲ್ಲ ಈ ಉದ್ಯೋಗ ಯೋಜನೆ ತುಂಬ ಯಶಸ್ವಿ ಕಾರ್ಯಕ್ರಮ. ಯಾಕಂದ್ರೆ ತುಂಬ ಬಂಡವಾಳ ಇಲ್ಲ, ಇಲ್ಲಿ ಕಿರು ಬಂಡವಾಳನೇ ಇರೋದು, ಆದ್ರೆ ಆ ಬಂಡವಾಳದೊಳಗಡೆ ನೀವೇನ್ ಮಾಡ್ಲಿಕ್ಕಾಗತ್ತೆ ಅಂತ ಎಲ್ಲ ಕೆಲಸಗಳನ್ನ ತೆಗೆದುಕೊಳ್ಳಕ್ ಅವಕಾಶ ಇದೆ. ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಾಗ್ಬೋದು, ಹೂವಿನ ವ್ಯಾಪಾರ ಮಾಡೋದು, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ ಮಾಡೋದು, ಒಂದಿಷ್ಟು ಜನ ರೈತರಿಂದ ತೆಗೆದುಕೊಂಡು ಕೈ ಬದಲಾಯಿಸುವಂಥದ್ದು, ಅಥವಾ ಒಂದಿಷ್ಟು ಸಾಮಾನು ತೆಗೆದುಕೊಂಡ್ಬಂದು ವ್ಯಾಪಾರ ಮಾಡುವಂಥದ್ದು, ಅಥವಾ ತನಗೆ ಗೊತ್ತಿರುವಂತ ಯಾವ್ದಾದ್ರೂ ಕಸೂತಿ ಮಾಡೋದು. ಅನೇಕ ಮಹಿಳೆಯರು ಪ್ಲಾಸ್ಟಿಕ್ ಬುಟ್ಟಿಗಳು ಮಾಡ್ತಾರೆ, ಅದಕ್ಕೆ ನಗರ ಪ್ರದೇಶದಲ್ಲಿ ತುಂಬಾ ಬೇಡಿಕೆ ಇದೆ. ಮಾಡ್ಕೊಂಡೋಗಿ ವಾರಕ್ಕೊಂದ್ಸರ್ತಿ ಮಾರ್ಬಿಟ್ಟು ಬಂದಿರೋ ಹಣದಲ್ಲಿ ಸೊ ಮತ್ತೆ ಕಚ್ಚಾ ವಸ್ತು ತಗೊಂಡ್ ಬಂದು ಉಳಿದಿದ್ರಲ್ಲಿ ಜೀವನ ಮಾಡುವಂತವರಿದ್ದಾರೆ. ಆಮೇಲೆ ಇದು ತಗೊಂಡ್ ಬರ್ತಾರೆ, ಯಾವುದು ಸ್ವೆಟರ್ ಹಣಿಯೋದು, ಅದಕ್ಕೆ ಬೇಕಾಗಿರುವಂತಹ ನೂಲು, ಉಲ್ಲನ್ ಅಂತ ಏನಿದೆಯಲ್ಲ, ಅದನ್ನ ಕೆಜಿಗಟ್ಟಲೆ ತಗೊಂಡ್ಬಂದು ಮಾಡ್ಕೊಡೋರು ಇದ್ದಾರೆ, ಅಥವಾ 4-5 ಮಹಿಳೆಯರಿಗೆ ಒಟ್ಟಿಗೆ ಕೊಟ್ಟು ಮಾಡೋರು ಇದ್ದಾರೆ, ಹೂ ತಂದು ಹಾರ ಕಟ್ಕೊಡೋರು ಇದ್ದಾರೆ, ಅವರೇಕಾಯಿ ಕಾಲದಲ್ಲಿ ಅವರೇಕಾಯಿನ ಹಿದಕ್ ಬಿಟ್ಕೊಡೋರು ಇದ್ದಾರೆ. ಆಮೇಲೆ ಬೆಂಕಿಪಟ್ಟಣದಲ್ಲೂ ಕೂಡ ಕಡ್ಡಿ ಹಾಕಿ ಮ್ಯಾಚ್ ಬಾಕ್ಸ್ ಮಾಡಿ ಪ್ಯಾಕ್ ಮಾಡ್ಕೊಡೋರು ಇದ್ದಾರೆ. ಇದೆಲ್ಲದಕ್ಕೂ ಅವ್ರು ಏನ್ ಹೇಳ್ತಾರೆ, ಒಂದು ಇಡಿಗಂಟಿಡು, ಮೂಲ ಬಂಡವಾಳ ಭದ್ರತೆಗಿಡು. ಸೊ ನೀನು ಮಾಡ್ಬಿಟ್ಟು ಕೊಡು, ನಿಂದೇನು ಕೆಲಸ ಆಗಿದೆ ನೋಡು, ಕಮಿಷನ್ ಕೊಡ್ತೀವಿ ಅನ್ನೋ ಅನೇಕ ಉದ್ಯೋಗಗಳು ಇವತ್ತು ಇದೆ. ಸೊ ಅವುಗಳಿಗೆ ಮಹಿಳೆಯರನ್ನ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧ ಮಾಡಲಿಕ್ಕೆ ಈ ಉದ್ಯೋಗ ಯೋಜನೆ ತುಂಬಾ ಸಹಾಯಕಾರಿಯಾಗಿದೆ. ಇದಕ್ಕೆ ಯಾರ ಮೇಲೂ ಇವಳಕ್ಕೆ ಅವಲಂಬನೆ ಆಗೋದು ಬೇಕಾಗಿಲ್ಲ. ಇದಕ್ಕೆ ಯಾವುದೇ ಕೊಲ್ಯಾಟ್ರಲ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ನಾನು ಚೆನ್ನಾಗಿ ಬದುಕಬೇಕು ಅನ್ನೋ ಅತಿಯಾದ ಭಾವನೆ, ಪ್ರಾಮಾಣಿಕ ನಡವಳಿಕೆಗಳು, ಆಕೆಯ ಅನಿಸಿಕೆಗಳು, ಆಮೇಲೆ ಆಕೆಯ ಜೀವನದ ಅತ್ಯಂತ ದುರ್ಬಲತೆ ಅಂಶಗಳೇ ಸಾಕು ಇದಕ್ಕೆ ಅರ್ಹತೆ ಬರ್ತದೆ. ಸ್ವತ್ತು ಪಡ್ಕೊಂಡು ಸಹಾಯವನ್ನು ಪಡ್ಕೊಂಡು ಬದುಕು ರೂಪಿಸ್ಕೊಂಡು ಸ್ವಾವಲಂಬನೆಯಿಂದ ಅವ್ರು ಜೀವನ ಮಾಡಲಿಕ್ಕೆ ಸಾಧ್ಯ.

0: ಸರಾಗಿದ್ರೆ ಈ ಉದ್ಯೋಗಿನ ಮುಖಾಂತರ ಮಹಿಳೆ ಒಂದು ಸಣ್ಣ ಘಟಕವನ್ನ ಅಥವಾ ಸಣ್ಣ ಉದ್ಯಮವನ್ನ ನಾನು ಮಾಡ್ತೀನಿ ಅಂತ ಹೊರಟಂತ ಸಂದರ್ಭದಲ್ಲಿ ಎಲ್ಲಿ ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸರ್? ಅಗತ್ಯ ದಾಖಲಾತಿಗಳಲ್ಲಿ ಏನೇನು ಬೇಕಾಗುತ್ತೆ?
1: ಅಗತ್ಯ ದಾಖಲಾತಿಗಳು ಇದರಲ್ಲೂ ಒಂದು ಆಕೆಯ ವೈಯಕ್ತಿಕ ದಾಖಲಾತಿಗಳು ಏನೇನಿದೆ, ಆಧಾರು, ಬ್ಯಾಂಕ್ ಡೀಟೈಲ್ಸ್, ಇತ್ತೀಚಿನ ಫೋಟೋ, ರೇಷನ್ ಕಾರ್ಡು, ಎಲೆಕ್ಷನ್ ಐ ಡಿ ಕಾರ್ಡು, ಇಂಥವಿದ್ರೆ ಸಾಕು. ಮಳೆ ಅವಳು ವಾಸ ಊರಿನಲ್ಲೇ ವಾಸ ಮಾಡ್ತಾ ಇದ್ದಾಳೆ ಅನ್ನೋಕ್ಕೊಂದು ದೃಢೀಕರಣ ಪತ್ರ, ಅದು ಪಂಚಾಯತಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಆಯ್ತಾ, ಆಯ್ಕೆ ಪ್ರಕ್ರಿಯೆನಲ್ಲೂ ಅಷ್ಟೇ, ಆಕೆ ನಂಗೆ ಈ ಥರ ಬೇಕು ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಅದನ್ನು ಸಭೆಯಲ್ಲಿಟ್ಟು ಅಪ್ರೂವ್ ಮಾಡೋದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸ್ಕೊಡ್ತಾರೆ. ಪ್ರತಿ ತಾಲೂಕಿಗೆ ಒಬ್ಬರು ಮಹಿಳಾ ಅಭಿವೃದ್ಧಿ ನಿಗಮದ ಒಬ್ಬರು ಅಧಿಕಾರಿಗಳಿರ್ತಾರೆ, ಅವ್ರು ಬಂದು ಏನು ಮಾಡ್ತಾರೆ, ಆ ಅರ್ಜಿನ ತೆಗೆದುಕೊಂಡು ಬನ್ನಿ ಅಂತ ಕರೆಸ್ಕೊಂಡು ಹೋಗಿ ಮಾತಾಡಿ ಮನೆ ಭೇಟಿ ಮಾಡ್ಬೋದು, ಸಂದರ್ಶನ ಮಾಡ್ಬೋದು, ಇದು ಅಪ್ಲಿಕೇಶನ್ ಸೂಟಬಲ್ ಇದೆ ಅಂತ ಆಯಿತು ಅಂದರೆ ಅವರು ಅದನ್ನು ಶಿಫಾರಸು ಮಾಡ್ತಾರೆ. ಮೊದಲೇ ಶಿಫಾರಸು ಪಂಚಾಯತ್ ಹಂತದಲ್ಲೇ ಆಗುತ್ತೆ, ಎರಡನೇ ಶಿಫಾರಸು ಅಧಿಕಾರಿ ಹಂತದಲ್ಲಾಗತ್ತೆ, ಅದನ್ನು ಸ್ಕ್ರೂಟ್ನಿ ಮಾಡ್ಬಿಟ್ಟು ಜಿಲ್ಲೆ ಕಳಿಸ್ತಾರೆ. ಇಡೀ ಜಿಲ್ಲೆಯಲ್ಲಿ ಇರುವ ಒಟ್ಟಾರೆ ಅರ್ಹ ಫಲಾನುಭವಿಗಳನ್ನೆಲ್ಲ ದಾಖಲೆ ಮಾಡಿ ವುಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಳಿಸ್ತಾರೆ, ಅಲ್ಲಿಂದ ಅದು ಅಪ್ರೂವ್ ಆಗಿ ಬರುತ್ತೆ. ಸೊ ಅದರಲ್ಲಿ ಆಕೆಗೆ ಏನು ಬರ್ತದೆ, 20-30% ಆಕೆಯ ಲೋನಿನ ಇದು ಸಬ್ಸಿಡಿ ಇದೆ, ರಿಯಾಯಿತಿ ಸಿಗ್ತದೆ. ಸೊ ಅದ್ರ ಮೇಲೆ ಅವ್ರು ಬದುಕು ಕಟ್ಕೋಬಹುದು. ಅದು ಅಷ್ಟೇನೆ, ಮಹಿಳೆಯ ದುರ್ಬಲತೆ ನೋಡಿಕೊಂಡು 30% ಡಿಸೈಡ್ ಮಾಡ್ತಾರೆ, ಇಲ್ಲಾಂದ್ರೆ 20% ಇರುತ್ತೆ. ಆಕೆ ತೀವ್ರ ಕಷ್ಟ ಇದೆ, ತುಂಬಾ ತೊಂದರೆ ಇದೆ, ಆಕೆ ನಿರ್ಗತಿಗಳಾಗೋಗ್ತಾಳೆ, ಜೀವನನೇ ಮಾಡೋಕ್ಕಾಗಲ್ಲ ಅಂತ ಒಂದು ಸಾಮಾಜಿಕ ಹಿನ್ನೆಲೆ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರಿಗೆ 30% ವರ್ಗೂ ಕೊಡ್ತಾರೆ. ಮತ್ತು ಅತ್ಯಂತ ದುರ್ಬಲ ವರ್ಗಗಳೇನಿದೆ ಗ್ರಾಮಗಳಲ್ಲಿ, ಪಾಪ ಇನ್ನೇನು ಬೇರೆ ಮಾಡೋಕ್ಕಾಗಲ್ಲ, ಕೂಲಿ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಕೃಷಿ ಕೂಲಿಗೆಲ್ಲ ವರ್ಷದಲ್ಲಿ 100-125 ದಿನ ಸಿಗ್ಬೋದು ಅಷ್ಟೇ, ಇನ್ನು 200 ದಿನ ಏನೂ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ಅಂಥ ಮಹಿಳೆಯರು ಇದನ್ನು ಖಂಡಿತ ತೆಗೆದುಕೋಬೋದು, ಬುಡಕಟ್ಟು ಜನರು ತಗೊಳ್ಬೋದು. ಸೊ ಒಂದು ಗ್ರಾಮಕ್ಕೆ ಹೋದಾಗ ಯಾರೆಲ್ಲ ದುರ್ಬಲ ವರ್ಗದ ಮಹಿಳೆಯರು ಸಿಗ್ತಾರೆ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಅಂದರೆ ಮೇಲ್ವರ್ಗದವ್ರು ಬರ್ಬೋದಲ್ಲ, ಖಂಡಿತ ಅವರೂ ಬರ್ಬೋದು. ಆದರೆ ಆ ಮಹಿಳೆ ಆ ಥರ ತೊಂದರೆಯಲ್ಲಿರಬೇಕು, ಅಸಹಾಯಕತೆಯಲ್ಲಿರಬೇಕು, ಆಕೆಗೆ ಇನ್ನೇನು ಬೇರೆ ಮಾರ್ಗ ಇಲ್ಲ ಜೀವನ ಮಾಡೋಕ್ಕೆ ಅನ್ನೋ ಮಹಿಳೆಯರಿದ್ದರೆ ಅವರು ತಗೋಬೋದು. ದುರ್ಬಲತೆ ಬಂದಾಗ ಎಲ್ಲ ಮಹಿಳೆಯರು ಒಂದೇ, ಅದರಲ್ಲಿ ತಳ ಸಮುದಾಯದ ಮಹಿಳೆಯರಿಗೆ ಆದ್ಯತೆ ಜಾಸ್ತಿ. ಸೊ ಬುಡಕಟ್ಟು ಮಹಿಳೆಯರಿಗೆ ಆದ್ಯತೆ ಜಾಸ್ತಿ. ಆದರೆ ಅದೇನಾದರೂ ಒಂದು ವ್ಯವಹಾರ ಮಾಡಲೇಬೇಕು, ಉತ್ಪಾದಕ ಚಟುವಟಿಕೆಯಲ್ಲಿ ತೊಡ್ಕೊಳ್ಳೇಬೇಕು. ಅವ್ರಿಗೆ ಏನಾಗುತ್ತೆ ಅದು ಮಾಡಲಿ, ಅವರ ಜ್ಞಾನ, ಅವರ ಕೌಶಲ, ಮೇಲೆ ಅವ್ರಿಗೆ ಎಷ್ಟು ನಿಭಾಯಿಸೋಕ್ಕಾಗತ್ತೆ ಅಂಥದೇ ಕಿರು ವ್ಯವಹಾರಗಳು ಮಾಡಿದ್ರೂ ಸಾಕು. ತುಂಬ ದೊಡ್ಡ ವ್ಯವಹಾರ ಮಾಡಬೇಕು ಅಂತ ಇಲ್ಲಿ ಅವ್ರ ಮೇಲೆ ಯಾವುದೇ ಥರದ ಖಂಡಿತ ಒತ್ತಾಯ ಇರುವುದಿಲ್ಲ. ಅಷ್ಟೊಂದು ಅವರಿಗೆ ಮುಕ್ತತೆ ಕೊಟ್ಟಿದೆ. ಆಕೆಗೊಂದು ಸರ್ತಿ ಭರವಸೆ ಬಂದಾದ್ಮೇಲೆ, ನಾನು ಮಾಡಬಲ್ಲೆ, ಐ ಕ್ಯಾನ್ ಡೂ ಇಟ್ ಅನ್ನೋ ಫೀಲಿಂಗ್ ಬಂದಮೇಲೆ ಅವರು ಖಂಡಿತವಾಗಿ ಏನು ಮಾಡ್ಬೋದು, ಬೇರೆ ವ್ಯವಹಾರಗಳ ಕಡೆ ಯೋಚನೆ ಮಾಡ್ಬೋದು, ಹೆಚ್ಚಿನ ಮಾಹಿತಿ ಪಡ್ಕೋಬೋದು, ತರಬೇತಿ ತೊಗೊಳ್ಬೋದು, ಇ ಡಿ ಪಿ ಟ್ರೈನಿಂಗ್ಸ್ ಅಟೆಂಡ್ ಮಾಡಿ ಇನ್ನು ಮುಂದುವರೆದ ಹೆಚ್ಚುವರಿ ಸಾಲಗಳನ್ನ ತೆಗೆದುಕೊಂಡು ಬ್ಯಾಂಕ್ ಒಡನೆ ಸಂಪರ್ಕ ಇಟ್ಕೊಂಡು ಬ್ಯಾಂಕ್ ಒಡನೆ ಅವರ ವ್ಯವಹಾರಗಳು ಜೋಡಣೆ ಮಾಡಿಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗೋದನ್ನು ನೋಡ್ಬೋದು. ಯಾಕಂದರೆ ಬಂಡವಾಳ ಪಡ್ಕೊಳ್ದೇನೆ, ಬಂಡವಾಳ ಹಾಕದೇನೆ ಯಾವುದೇ ಆರ್ಥಿಕ ಚಟುವಟಿಕೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ನೀತಿ ಇದೆ, ಆ ನೀತಿಯ ಕೆಳಗಡೆನೇ ನಾವು ಸಾಲವನ್ನು ತೆಗೆದುಕೋಬೇಕು ಮತ್ತು ಅದನ್ನ ಕಟ್ಟಬೇಕು. ಏನಾದ್ರು ಸಮಸ್ಯೆಗಳಿತ್ತಾರೆ, ಚಿಕ್ಕ ಚಿಕ್ಕ ಸಮಸ್ಯೆಗಳ ಮಧ್ಯದಲ್ಲಿ ಬರುತ್ತೆ, ಅದನ್ನು ಬ್ಯಾಂಕ್ನವ್ರ ಜೊತೆ ಮಾತಾಡಿಕೊಂಡು ವಾಯಿದೆ ತೆಗೆದುಕೊಂಡು ಸಂಪರ್ಕ ಇಟ್ಕೊಂಡು ಅದನ್ನ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗೋದ್ರ ಕಡೆ ಅವ್ರು ಯೋಚನೆ ಮಾಡಬೇಕು.
0: ಸರ್, ಹಾಗಾದ್ರೆ ಈ ಯೋಜನೆ ಅಡಿಯಲ್ಲಿ ಆ ಮಹಿಳೆ ಕನಿಷ್ಠ ಎಷ್ಟು ಮೊತ್ತದಿಂದ ಗರಿಷ್ಠ ಎಷ್ಟು ಮೊತ್ತದವರೆಗೆ ಸಾಲವನ್ನು ಪಡಿಬಹುದು?
1: ಇರೋದೆ 3 ಲಕ್ಷ, ಇಲ್ಲಿ ಫಿಕ್ಸ್ಡ್, ಜಾಸ್ತಿ ಅಂದ್ರೆ 3 ಲಕ್ಷ, ಅದಕ್ಕಿಂತ ಕೆಳಗೆ ಎಷ್ಟು ಬೇಕಾದ್ರೂ ಆಗ್ಬೋದು. ಗರಿಷ್ಠ ಮಿತಿನೇ 3 ಲಕ್ಷ, ಕನಿಷ್ಠ ಎಷ್ಟು ಬೇಕಾದ್ರೂ ಆಗ್ಬೋದು. ಆಕೆಗೆ ಎಷ್ಟು ಸಾಲವನ್ನ ಕೊಡ್ತಾರೆ ಅದರ 20-30% ಆಕೆಗೆ ಸಹಾಯಧನ ಸಿಗ್ತದೆ, ಅಥವಾ ಪ್ರೋತ್ಸಾಹಧನ ಅನ್ಬೇಕು, ಪ್ರೋತ್ಸಾಹಧನ ಅಂತ ಕರೆದ್ರೆ ಒಳ್ಳೇದು. ಸಬ್ಸಿಡಿ ಅಂದ್ರೆ ಅದೇನೇನೋ ಅರ್ಥ ಕೊಟ್ಬಿಡುತ್ತೆ, ಇಲ್ಲ ಆ ತರ ಅಲ್ಲ, ಸಹಾಯಧನ ಕೊಡ್ತದೆ. ನನ್ನ ಆಸೆ ಏನಂದ್ರೆ ಈ ಭಾಗದ ಜನರೆಲ್ಲಾನು 30% ತಗೊಳ್ಳಿ, ಕನ್ವಿನ್ಸ್ ಮಾಡಿ ಅವ್ರಿಗೆ ನಮ್ಗೆ ಇಷ್ಟೆಲ್ಲ ದುರ್ಬಲತೆ ಇದೆ, ತೊಂದರೆ ಇದೆ ಅಂತ. ಸೊ ಮುಖ್ಯವಾಗಿ ಹಳ್ಳಿಗಳಲ್ಲಿ ಅನೇಕ ಆಹಾರ ಪದಾರ್ಥಗಳು ಯಾರೋ ಬಂದು ಅದನ್ನ ಸಗಟು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ಇವರೇ ಮಹಿಳೆಯರಿಗೆ ಕೊಟ್ಟು ಹಣವನ್ನು ಕೊಟ್ಟು ಬೆಳೆಸಿ ಸಂಗ್ರಹ ಮಾಡಿ ಮಾರಾಟ ಮಾಡೋದ್ರ ಕಡೆ ಗಮನ ಕೊಟ್ಟರು ಅಂದರೆ ಅನೇಕ ಉದ್ಯೋಗ ಸೃಷ್ಟಿಯಾಗುತ್ತೆ. ಈಗ ನಾಟಿ ಕೋಳಿ ಮೊಟ್ಟೆಗೆ ತುಂಬ ಡಿಮ್ಯಾಂಡ್ ಬರ್ತಾ ಇದೆ, ಒಂದು 10-15 ಮಹಿಳೆಯರಿಗೆ ಬೇಕಾದಾಗ ಹಣ ಕೊಟ್ಟು ನಿಮ್ಮ ಮನೆಯಲ್ಲಿ ಕೋಳಿ ಮೊಟ್ಟೆ ಬಂದಾಗ ನಂಗೆ ತಂದುಕೊಡುವನಿ, ನೀವು 15 ರೂಪಾಯಿಗೆ ಮಾರಿ, ಅವ್ರು ನಿಮ್ಗೆ 12 ರೂಪಾಯಿ ಕೊಡಲಿ, ನೀವು 15 ರೂಪಾಯಿಗೆ ಮಾರಿ, 3 ರೂಪಾಯಿಗೆ ಒಂದು ಮೊಟ್ಟೆಗೆ ಸಿಕ್ಕಿದ್ರೆ ಎಷ್ಟು ಹಣ ಆಯಿತು. ಈ ಥರದ ಅನೇಕ ಅಸಾಂಪ್ರದಾಯಿಕ ವಿಧಾನಗಳ ವ್ಯವಹಾರಗಳು

0: ಆಹಾರ ಸಪ್ಲೈ ಮಾಡೋರು ಇರ್ಬೋದು, ಹಾಸ್ಟೆಲ್ಗೆ ಹಾಸ್ಟೆಲ್ಗಳಿದೆ ಎಲ್ಲ ಕಡೆ, ಅಲ್ಲಿಗೆ ತರಕಾರಿ ಸಪ್ಲೈ ಮಾಡುವಂಥದ್ದು, ಮತ್ತು ಅವರ ಅಗತ್ಯಗಳನ್ನ ಪೂರೈಸಿಕೊಡುವಂತಹ ವ್ಯವಹಾರಗಳನ್ನ ಮಾಡ್ಬೋದು. ಇಂಥದ್ನೆಲ್ಲ ಪ್ಯಾಟ್ರನ್ ನವೀನ ಕಲ್ಪನೆಯ ವಿಚಾರಗಳನ್ನ ನೀವು ಯೋಚನೆ ಮಾಡ್ತಾ ಹೋದರೆ ಅನೇಕ ಸಂಗತಿಗಳು ನಿಮಗೆ ಕಾಣುತ್ತೆ. ಆಮೇಲೆ ಹೋಮ್ ಬೇಸ್ಡ್ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೇನು ತುಂಬ ಬಂಡವಾಳ ಹಾಕಬೇಕಾಗಿಲ್ಲ. ಸೊ ಗುಣಮಟ್ಟ ಪದಾರ್ಥಗಳನ್ನ ಗ್ರಾಮದಲ್ಲಿ ತರಿಸ್ಕೊಟ್ಟು ಅಥವಾ ವಾಸಸ್ಥಳದಲ್ಲಿ ತರಿಸ್ಕೊಂಡು ಮನೆಯಿಂದಲೇ ವ್ಯಾಪಾರ ಮಾಡುವಂಥ ಅನೇಕ ಉದ್ಯೋಗ ಸೃಷ್ಟಿಗಳಿಗೆ ಆಗ್ತಾ ಇದೆ. ಅಂಥದ್ದೆಲ್ಲ ಜಾಣತನದಿಂದ ನೈಪುಣ್ಯದಿಂದ ಈ ಮಹಿಳೆಯರು ಕಲ್ತ್ಕೊಂಡು ಕೈ ಹಾಕಿದ್ರು ಅಂದರೆ ಅವರ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅವರ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರ್ಬೋದೋ ಆವಾಗ ಸಾಮಾಜಿಕ ಸಂಕಷ್ಟದಿಂದನೂ ಅವ್ರು ಹೊರಗೆ ಬರಲಿಕ್ಕೆ ಆಗುತ್ತೆ, ಸ್ವಾವಲಂಬನೆ ಬದುಕು ಅವ್ರು ಮಾಡಲಿಕ್ಕಾಗತ್ತೆ ಅಂತ ನನಗಾದರೂ ಅನ್ಸುತ್ತೆ.
1: ಸರ್, ಹಾಗಿದ್ರೆ ಈಗ ಪಡ್ಕೊಂಡಂಥ 300,000 ಸಾಲ ಸೌಲಭ್ಯದಲ್ಲಿ 20-30% ಸಹಾಯಧನವನ್ನು ಹೊರತುಪಡಿಸಿ ಇನ್ನುಳಿದ ಹಣವನ್ನು ಎಷ್ಟು ಕಂತಿನೊಳಗಡೆ ಪಾವತಿಸಬೇಕಾಗುತ್ತೆ?
0: ಅದು EMI ಅಂತ ಮಾಡಿಕೊಡ್ತಾರೆ. ಇದ್ಲೂ ಅಷ್ಟೇ, ಈ ಯೋಜನೆಯಲ್ಲೂ ಅವರಿಗೆ ಕೇಳ್ತಾರೆ ಎಷ್ಟು EMI ನೀವು ಕಟ್ಬೋದು ಅಂತ. ಸೊ ಅದೇ ಥರ ಪ್ಲಾನ್ ಆಗುತ್ತೆ, 3 ವರ್ಷ, 4 ವರ್ಷ, 5 ವರ್ಷ. ಈ ಬೇಗ ಕಟ್ಟಕ್ಕೆ ಸಾಧ್ಯ ಇದ್ರೆ ಬೇಗ ಕೊಡಬೇಕು, ಮತ್ತೆ ಸಾಲ ತೆಗೆದುಕೊಳ್ಳೋದು. ಇನ್ನೊಂದು ಯಾವುದು ದೊಡ್ಡ ಮಟ್ಟದ ಇನ್ನೊಂದು ಸ್ಕೀಮಲ್ಲಿ ಸಹಾಯ ಪಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಆ ಥರದನ್ನು ಅವ್ರು ಯೋಚನೆ ಮಾಡಿ ಪಡ್ಕೊಳ್ಳೋದು ಒಳ್ಳೆಯದು. ಸೊ ತುಂಬ ಗರಿಷ್ಠ EMI ಬೇಕಾಗಲ್ಲ. ನಾನು ಅರ್ಥ ಮಾಡಿಕೊಂಡ್ರೆ ನಾನು ಗಮನಿಸ್ದಾಗೆ ಒಂದು 24 ತಿಂಗಳು ಅಥವಾ 36 ತಿಂಗಳೊಳಗಡೆ ತೀರಿಸ್ಬೋದು, ಮತ್ತು ಸ್ವಲ್ಪ ಹಣನೂ ಉಳಿತಾಯ ಮಾಡ್ಕೋಬೋದು, ಸಾಲನೂ ತೀರಿಸ್ಬೋದು. ಅದಕ್ಕಿಂತ ಹೆಚ್ಚಾಗಿ 36 ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಮತ್ತು ಯಾವುದೇ ಥರದ ಆತಂಕ ಇಲ್ಲದೇ ನೀವು ಜೀವನ ಮಾಡಿರ್ಬೋದು. ಆ 36 ತಿಂಗಳು ನೀವು ಆ ಥರ ಜೀವನ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಮುಂದಿನ ಜೀವನಕ್ಕೆ ಅದೇ ತಾನೇ ಬುನಾದಿ ಆ ಮಹಿಳೆಗೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು.
1: ಅದೇ ಸರ್, ಈ ಸಣ್ಣ ಒಂದು ಉದ್ಯಮ ಅಥವಾ ಘಟಕವನ್ನು ಮಾಡೋ ಮುಖಾಂತರ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ತೊಡಸ್ಕೊಂಡು ತದನಂತರ ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಮುಖಾಂತರನೂ ಕೂಡ ಸೌಲಭ್ಯಗಳನ್ನ
0: ಪಡ್ಕೊಂಡು
1: ಉದ್ಯಮವನ್ನು ವೃದ್ಧಿಸ್ಕೊಳ್ಬಹುದು.
0: ಹೌದು, ಯಾವ ಸೇವಾ ವಲಯ ಬೇಕಾದ್ರೂ ತಗೋಬಹುದು, ಗುಡಿ ಕೈಗಾರಿಕೆ ತಗೊಳ್ಬಹುದು, ಕಿರು ಮತ್ತು ಸಣ್ಣ ಆಹಾರ ಘಟಕಗಳನ್ನ ಮಾಡಬಹುದು, ಯಾವ್ದು ಬೇಕಾದ್ರೂ ತಗೊಳ್ಬಹುದು.
1: ಸರ್, ಹಾಗಿದ್ರೆ ತಮ್ಮ ಮಾತುಗಳನ್ನ ಕೇಳ್ತಾ ಇರುವಂತಹ ನಮ್ಮ ಸಮುದಾಯದ ಮಹಿಳೆಯರಿಗಾಗಿರ್ಬೋದು ಅಥವಾ ಈ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿ ಮಹಿಳೆಗಳು ಅಂತ ಏನ್ ಕಂಡುಬರ್ತಾರೆ, ಅವರ ಒಂದು ಆಸಕ್ತಿಯನ್ನ ಹೊಂದಿದ್ದು ಈ ರೀತಿಯ ಒಂದು ಯೋಜನೆಯ ಮುಖಾಂತರ ಒಂದು ಸೌಲಭ್ಯ ಪಡ್ಕೊಂಡು ತಮ್ಮದೇ ಆದಂತಹ ಒಂದು ಸಣ್ಣ ಉದ್ಯಮ ಅಥವಾ ವ್ಯಾಪಾರವನ್ನ ಮಾಡಿ ನನ್ನ ಒಂದು ಸ್ವಾವಲಂಬಿ ಜೀವನವನ್ನ ನಡೆಸಿ ಮಹಿಳಾ ಸಬಲೀಕರಣವನ್ನ ಹೊಂದಬೇಕು ಅಂತ ಅನ್ಕೊಂಡಿರೋ ಮಹಿಳೆಯರಿಗೆ ಈ ಯೋಜನೆ ಒಂದು ಸಫಲತೆಯನ್ನ ಕಾಣೋ ನಿಟ್ಟಿನಲ್ಲಿ ಅಂತ ಮಹಿಳೆಯರಿಗೆ ಏನೋ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ನಾನು ಹೇಳಿದ ಧೈರ್ಯ ಮಾಡಿ, ಹೆದರ್ಕೋಬೇಡಿ. ಮೇಲೆ ಯಾರು ಈ ತರ ಮಹಿಳೆಯರು ಸಾಲ ತಗೊಳಕ್ ಮುಂದೆ ಬರ್ತೀರಾ, ಸಹಾಯ ಧನ ತಗೊಳಕ್ ಮುಂದೆ ಬರ್ತೀರಾ, ನೀವೆಲ್ಲ ಒಗ್ಗಟ್ಟಾಗಿ ಪರಸ್ಪರ ಮಾಹಿತಿಗಳನ್ನ ಹಂಚ್ಕೊಳ್ಳಿ, ಮೇಲೆ ಬೆಂಬಲ ಸಹಕಾರ ಮಾಡ್ಕೊಳ್ಳಿ. ಮಹಿಳೆಗೆ ಬೇಕಾಗಿರೋದು ಆ ಥರದ ಬೆಂಬಲ ಸಹಕಾರ, ಒಂದು ಭದ್ರತೆಯ ಭಾವನೆ, ವಿಶ್ವಾಸ ಮಟ್ಟ ಅದೇ ಜಾಸ್ತಿ ಆಗುತ್ತೆ. ಮೇಲೆ ಪ್ರಚಾರ ಮಾಡಿ, ನೋಡಿ ನನ್ನ ಸ್ನೇಹಿತೆ ಈ ಥರ ಉತ್ಪಾದನೆ ಮಾಡ್ತಾಳೆ ಪಡ್ಕೊಳ್ಳಿ, ಇಂಥ ಸೇವೆ ಕೊಡ್ತಾಳೆ ತಗೊಳ್ಳಿ ಅಂತ ಒಬ್ರಿಗೊಬ್ರು ನಾವೇ ಮಾನವರಿಗೆ ನಾವೇನು ಮಾಡಬೇಕು, ಪ್ರಚಾರ ಮಾಡಿಕೊಳ್ಳುವ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಅದು ನಮ್ಮನ್ನು ಬಲಪಡಿಸತ್ತೆ, ಮೊದಲೇ ಅವರನ್ನು ಬಲಪಡಿಸತ್ತೆ. ಆಗ ನಾವಿಬ್ಬರೂ ಉತ್ತಮ ಜೀವನ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಬುನಾದಿ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು ಮಹಿಳಾ ಸಬಲೀಕರಣವನ್ನು ಮಾಡೋ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂಥ ಉದ್ಯೋಗಿ ಯೋಜನೆಯ ಕುರಿತಾಗಿರ್ಬೋದು, ಆ ಯೋಜನೆಯ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ಆ ಯೋಜನೆಯ ಮುಖಾಂತರ ಒಬ್ಬ ಮಹಿಳೆ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನೋದು ಕುರಿತು ಬಹಳಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್.
0: ಇದರಲ್ಲೂ ಅಷ್ಟೇ, ಈ ಯೋಜನೆ ಅಡಿಯಲ್ಲಿ KYC ಸರಿ ಇರಬೇಕು.
1: ಖಂಡಿತ,
0: ಬ್ಯಾಂಕ್ನಲ್ಲಿ ಆಕೆಯ ಖಾತೆ ಚಾಲ್ತಿಯಲ್ಲಿರಬೇಕು. ಅದಕ್ಕೆ ಆಗಾಗ ಏನು ಬ್ಯಾಂಕ್ನವ್ರು ಕೇಳ್ತಾರೆ ಮಾಹಿತಿಗಳನ್ನ ಕೊಟ್ಬಿಟ್ಟು ಖಾತೆ ಚಾಲನೆಯಲ್ಲಿ ಇರೋಂಗೆ ನೋಡ್ಕೋಬೇಕು. ಫೋನ್ ನಂಬರು ಸೀಡ್ ಆಗಿರಬೇಕು, ಆಧಾರ್ ನಂಬರು ಅದಕ್ಕೆ ಸೀಡ್ ಆಗಿರಬೇಕು. ಈ ಮೇಲೆ ಬ್ಯಾಂಕ್ನಲ್ಲಿ ಏನಾದ್ರು ಸಾಲ ಮಗ್ದೊಂದು ಏನಾದ್ರು ವ್ಯವಹಾರ ಮಾಡಿದರೆ ಅದನ್ನ ಹಾಕಿ ತೀರಿಸ್ಕೊಳ್ಳೋದು. ಸಾಧಾರಣವಾಗಿ ಮಹಿಳೆಯರಲ್ಲಿ ಏನಾಗುತ್ತೆ, ತಗೊಂಡು ಗಂಡಂದ್ರು ಕೊಟ್ಬಿಟ್ಟಿರ್ತಾರೆ, ಅವರು ಕೊಟ್ಟಿರೋದಿಲ್ಲ ಕಟ್ಟೋದಕ್ಕೆ, ಅಲ್ಲೇ ಆಕೆಗೆ ಅದು ದುರ್ಬಲತೆ ಆಗಿರುತ್ತೆ. ಅಂಥ ಅವುಗಳೆಲ್ಲ ಇದ್ರೆ ಕಾಲಮಿತಿ ಒಳಗಡೆ ಸರಿಪಡಿಸ್ಕೊಂಡು ಆಮೇಲೆ ನೀವು ಕಾರ್ಯಕ್ರಮಕ್ಕೆ ಕೈ ಹಾಕಿ, ಆಗೇನಾಗುತ್ತೆ ಬ್ಯಾಂಕ್ನವರು ಮುಂದೆ ಬರ್ತಾರೆ, ಆಗ ಇವರು ಮುಂದೆ ಬರ್ತಾರೆ, ಯಾರು ಮಹಿಳಾ ಅಭಿವೃದ್ಧಿ ನಿಗಮದವರು ಮುಂದೆ ಬರ್ತಾರೆ, ಅವ್ರು ಮತ್ತೆ ರಿಲೀಸ್ ಮಾಡೋದು ಬ್ಯಾಂಕ್ಗೆ ಹೋಗ್ಬೇಕು.
1: ಖಂಡಿತ
0: ಅಲ್ವಾ, ಬ್ಯಾಂಕ್ ಮುಖಾಂತರನೇ ಅದು ವ್ಯವಹಾರ ಆಗೋದ್ರಿಂದ ಬ್ಯಾಂಕ್ನಲ್ಲಿ ನಿಮ್ಮ ವಿಶ್ವಾಸಾರ್ಹತೆ, ಪಾರದರ್ಶಕತೆ ಮತ್ತೆ ನಿಮ್ಮ ಬಾಂಧವ್ಯ ಗರಿಷ್ಠ ಮಟ್ಟದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಒಂದ್ ಸಲಹೆ ಕೊಡಕ್ನ ಇಷ್ಟಪಡ್ತೀನಿ.
1: ಅಂದ್ರೆ ಪಡ್ಕೊಂಡಂತ ಸೌಲಭ್ಯಕ್ಕೆ ತಕ್ಕಂತೆ ಅವರ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸ್ತು ಅಂದ್ರೆ ಅದು ಇನ್ನು ಹೆಚ್ಚಿನ ಅವಕಾಶಗಳನ್ನ ಸೃಷ್ಟಿಸಿಕೊಡುತ್ತೆ.
0: ಅದೇ ಸೃಷ್ಟಿ ಕೊಡುತ್ತೆ
1: ಖಂಡಿತ.
0: ಪಾಲಿಸಿದರೆ ಪಾಲು ಅಂತ, ಅವ್ರು ಎಷ್ಟು ಈ ನಿಯಮಗಳು ಪಾಲಿಸ್ತಾರೆ ಅಷ್ಟು ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ.

0: ಇವರು ಪಾಲಿಸೋದ್ರಲ್ಲಿ ಎಡವಟ್ಟಾದ್ರು ಅಂದ್ರೆ, ವಾಗ್ದಾನಕ್ಕೆ ಅವರು ತಪ್ಪಾಗಿ ನಡ್ಕೊಂಡ್ರು ಅಂದ್ರೆ ಅವಕಾಶಗಳು ಸಂಕುಚಿತ ಆಗ್ತಾ ಹೋಗುತ್ತೆ. ಇದು ನಮ್ಮ ಬುದ್ಧಿವಂತ ಜಾಗೃತ ಮಹಿಳೆಯರು ಅರ್ಥ ಮಾಡಿಕೊಂಡು ಒಂದು 3-4 ವರ್ಷದಲ್ಲಿ ಕೊರಕೊಂಡು ಕೂತ್ಕೊಳ್ಳೋದಕ್ಕಿಂತ, ದುಃಖ ಪಟ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಒಂದು ಮರು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಂಗೆ ಅನ್ಸುತ್ತೆ.
1: ಒಟ್ಟಾರೆಯಾಗಿ ಈ ಉದ್ಯೋಗಿನಿ ಯೋಜನೆ ಕುರಿತು, ಅದರ ಸಂಪೂರ್ಣ ಮಾಹಿತಿಯನ್ನು ಕುರಿತು ನಮ್ಮ ಸಮುದಾಯದ ಮಹಿಳೆಯರಲ್ಲಿ ಒಂದಷ್ಟು ಅರಿವಾಗುವ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಸರ್ ತಮಗೆ ತುಂಬಿದ ಧನ್ಯವಾದಗಳು ಸರ್.
0: ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂತಹ ಉದ್ಯೋಗಿನಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಈ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಕ ಸಲಹೆಗಾರರು ಹಾಗೂ ಸಂಶೋಧಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಕುರಿತು ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಉದ್ಯೋಗಿನಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
5: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
6: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
4: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ, ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ನೆಟ್ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡ ಹಣ ಪಡ ಹಣ ಪಡ ಹಣ ಪಡ ಹಣ ಪಡೆದು ನಾಪತ್ತೆಯಾಗುವುದು.
1: ಈ ಸ್ಕ್ಯಾಮ್ ಅನ್ನ ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನ ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನ ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡ

0: ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ, ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು, ನಂತರ ಅವರು 500,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.